ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಶುಭ ಮುಂಜಾವ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 17ನೇ ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 7ನೇ ತಾರೀಕು ಭಾನುವಾರ. ಈಗ ಸಮಯ 5:56:50. ಇಂದಿನ ಈ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ವಿಶಾಲಾಕ್ಷಿ. ಶುಭ ನುಡಿ. ಒಂದು ಉತ್ತಮ ಪುಸ್ತಕ 10 ಜನ ಸ್ನೇಹಿತರಿಗೆ ಸಮ, ಆದರೆ ಒಂದು ಗ್ರಂಥಾಲಯ 100 ಜನ ಸ್ನೇಹಿತರಿಗೆ ಸಮ. ಹೀಗೆಂದವರು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ. ಶುಭನುಡಿ ಆಲಿಸಿದಿರಿ.

ಇಂದು ಬೆಳಿಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ, 6:30 ಚಿಂತನ ನರೇಂದ್ರ ರೈ ದೇರ್ಲಾ ಅವರಿಂದ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, ರೈತರಿಗೆ ಸಲಹೆ 6:35, 6:45 ಬೆಂಗಳೂರು ಕೇಂದ್ರದಿಂದ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇಂದು ಬೆಳಿಗ್ಗೆ 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡಾಯ್. ಇನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 8:30 to 8:50 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಮೊದಲಿಗೆ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ ಒ. 8:35 ಆಕಾಶಬುಟ್ಟಿ, ರಂಗಭೂಮಿಯ ಹೆಸರಾಂತ ಕಲಾವಿದೆ ಹಾಗೂ ಚಿತ್ರನಟಿ ಚಿಂದೋಡಿ ಲೀಲಾ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್.

ಇಂದು ಬೆಳಿಗ್ಗೆ 9:05ಕ್ಕೆ ಕೊಡವಸಿರಿ ಪೊಂಬಳಚಕೂಟದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 9:35ಕ್ಕೆ ಕನ್ನಡ ಚಿತ್ರಗೀತೆಗಳು, 9:45ಕ್ಕೆ ಯುವವಾಣಿ ದಿಕ್ಸೂಚಿ ವ್ಯಾಸಂಗ ಮತ್ತು

ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ ಪ್ರಸ್ತುತಿ ಸಂತೋಷ್ ಕೆ ಎನ್. 10 ಗಂಟೆಗೆ ಚಿಣ್ಣರ ಲೋಕ, ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ, ನಿರ್ವಹಣೆ ಶಕುಂತಲಾ ಎಂ. ಗಾನ ಭಜಾನ 10:30, 11 ಗಂಟೆಗೆ ಗಾನ ಡಂಗೂರ.

ಇನ್ನು ಬೆಂಗಳೂರು ಕೇಂದ್ರದಿಂದ ಸಹ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ, ಶಿಕ್ಷಣ ಅಂದು ಇಂದು, ಜೀವನ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ, ಲೇಖಕಿ ಆಧ್ಯಾತ್ಮ ಚಿಂಚಕಿ ಅರುಣಾ ಉದಯಭಾಸ್ಕರ್ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ಅಸಮತೋಲನ ಮತ್ತು ಕಾರಣಗಳು ಈ ಕುರಿತು ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. 1:20 ಅಮರ ಧ್ವನಿ ಕಾರ್ಯಕ್ರಮ, ಸಾಕ್ಷ್ಯಚಿತ್ರ ಛಾಯ್ ಕೊಡಗನ ಕಾಪಾಡನ. ಪ್ರಚಲಿತ 1:40. 2:40 ರಸಮಂಜರಿ. 3:00 ಕಥಾ ಶ್ರೀಮದ್ ರಾಮಾಯಣ ಭಾಗ, ಹನುಮದ್ ವಿಲಾಸ ಮತ್ತು ಲಂಕಾ ದಹನ ನಡೆಸಿಕೊಡುತ್ತಾರೆ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. 4:00 ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ಕೂಡಿಗೆ ಡಯಟ್ನ ಉಪನ್ಯಾಸಕರಾದ ಕೃಷ್ಣಪ್ಪ ಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಹೆಚ್ ಜೆ ವಿಶಾಲಾಕ್ಷಿ. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ. 4:30 ಸಂಜೆ 5:00 ಯುವವಾಣಿ. ಯುವ ಬರಹಗಾರ, ಬಹುಮುಖ ಪ್ರತಿಭೆ ಹಾಗೂ ಸಾಮಾಜಿಕ ಕಾರ್ಯಕರ್ತ ಮಡಿಕೇರಿಯ ಚಂದನ್ ನಂದರಬೆಟ್ಟ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ಸಂಜೆ 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ. ವಿಜ್ಞಾನದ ಮುನ್ನಡೆ 6:30 ಬೆಂಗಳೂರು ಕೇಂದ್ರದಿಂದ. 6:51 ಕೃಷಿರಂಗದಲ್ಲಿ ಮೊದಲಿಗೆ ವಿಶ್ವ ಆಹಾರ ಸುರಕ್ಷಾ ದಿನದ ಸಂದರ್ಭದಲ್ಲಿ ಆಹಾರದ ನಂಜಾಗುವಿಕೆ ಮತ್ತು ಅದನ್ನು ತಡೆಗಟ್ಟುವಿಕೆ ಕುರಿತು ಡಾ ಕೆವಿ ಜಮುನಾ ಅವರೊಂದಿಗೆ ಸಂದರ್ಶನ. ನಂತರ ಕೃಷಿ ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಇಂದು ಸಂಜೆ 7:20 ಸುದ್ದಿ ಜಂಪೆ. ಪ್ರಾಯೋಜಕರು ಉಳುವಾರು ಸಣ್ಣಮನೆ ರಾಮಚಂದ್ರ ಮತ್ತು ಸಂಸ್ಥಾರ ಚೆಂಬುಗ್ರಾಮ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸಾನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಮಹಿಳೆಯರ ಮಾನಸಿಕ ಆರೋಗ್ಯ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ. ರಾತ್ರಿ 8:00 12 ವರ್ಷಗಳ ಸರ್ಕಾರದ ಪೂರ್ಣಗೊಳಿಸುವಿಕೆಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಆಕಾಶವಾಣಿಯಿಂದ ವಿಶೇಷ ಸರಣಿಯ ಪ್ರಸಾರ ಧ್ವನಿಮುದ್ರಿತ ಕಾರ್ಯಕ್ರಮ. ವಿಷಯ ವಂಚಿತರಿಗೆ ಆದ್ಯತೆ. 10:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದಿಂದ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. ಆರಂಭದಲ್ಲಿ ಅಕ್ಕಮಾದೇವಿ ಅವರ ವಚನ, ಅಳಿ ಸಂಕುಲವೇ ಮಾಮರವೇ ಬೆಳದಿಂಗಳೇ ಕೋಗಿಲೆಯೇ. ಹಾಡಿದರೆ ಆರ್ ಚಂದ್ರಿಕಾ.

ನಾನಿನಗೇನು ಬೇಡುವುದಿಲ್ಲ. ಹೃದಯ ಮಂಟಪದೊಳು ನೆಲೆಸಿರು ಹರಿಯೇ. ಶ್ರೀಪಾದರಾಜರ ರಚನೆ, ಸಂಗೀತ ಬಾಲಚಂದ್ರ ಅವರ ಧ್ವನಿಯಲ್ಲಿ.

ಮುಂದಿನ ಗೀತೆಯ ಸಾಹಿತ್ಯ ರಚಿಸಿ ಹಾಡಿದ್ದಾರೆ ಬಿ ಎ ಗಣೇಶ್. ಬ್ರಹ್ಮಗಿರಿಲು ಪುಟ್ಟಿನ ಮಾತೆ ಶ್ರೀ ಕಾವೇರಮ್ಮೆ ಈ ನಾಡರ ಭಾಗ್ಯದೇವತೆ.

ಅಪ್ಪ ಅವ್ವ ಬದುಕಲೊಮ್ಮೆ ನಡೆದಾಡುವ ಮಂದಿರ. ಬಾರಿಯಂಡ ಜೋಯಪ್ಪ ಅವರ ರಚನೆ, ಅಜಯ್ ವಾರೀರ ಅವರ ಧ್ವನಿಯಲ್ಲಿ.

ಇದುವರೆಗೆ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇದು ಇಂದಿನ ಉದಯರಾಗ ಕಾರ್ಯಕ್ರಮ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಚಿಂತನ, ನರೇಂದ್ರ ರೈ ದೇರ್ಲಾ ಅವರಿಂದ.
1: ಜ್ಞಾನ ಗಳಿಸುವುದು ಹೇಗೆ? ಎಲ್ಲಿಂದಲೋ ಆಶ್ರಮಕ್ಕೆ ಬಂದ ಆ ಹುಡುಗ ಗುರುಗಳನ್ನು ಕೇಳಿದ. ನಗುವನ್ನುಳಿದು ಗುರುಗಳಲ್ಲಿ ಬೇರೆ ಉತ್ತರವಿರಲಿಲ್ಲ. ಶಿಷ್ಯ ಎರಡನೆಯ ಬಾರಿಯೂ ಅದೇ ಪ್ರಶ್ನೆಯನ್ನು ಮತ್ತೆ ಕೇಳಿದ. ಜ್ಞಾನ ಎಂದರೇನು? ಅದು ನನಗೆ ಬೇಕಾಗಿತ್ತು, ಹುಡುಗ ಮತ್ತೆ ಮತ್ತೆ ಅವಸರಿಸಿದ. ಗುರು ಅವನನ್ನು ಒಂದು ಸುಂದರ ಕೆರೆಯ ಹತ್ತಿರ ಕರೆದೊಯ್ದರು. ಕೆಳಗೆ ನೋಡು ಮಗು, ನೀರಲ್ಲಿ ಏನಿದೆ ನೋಡು ಎಂದರು. ಹೌದು, ನೀರೊಳಗು ನಾನೇ ಕಾಣಿಸುವೆ, ಶಿಷ್ಯ ಹೇಳಿದ. ಗುರು ಶಿಷ್ಯನನ್ನು ಕರೆದು ಮತ್ತೆ ಆಶ್ರಮಕ್ಕೆ ಸಾಗಿದರು. ಶಿಷ್ಯ ಮತ್ತದೇ ಪ್ರಶ್ನೆ ಕೇಳಿದ. ಮತ್ತೆ ಮತ್ತೆ ಜ್ಞಾನ ಬೇಕು ಎಂದ. ಜ್ಞಾನ ಎಂದರೇನು? ಅದು ಎಲ್ಲಿ ಸಿಗುತ್ತದೆ? ಹೇಗೆ ಸಿಗುತ್ತದೆ? ಮತ್ತೆ ಕೆರೆಯ ನೀರು ನೋಡು ಎಂದರು ಗುರುಗಳು. ಈ ಬಾರಿ ಕೆರೆಗೆ ಇಣುಕಿದ ಶಿಷ್ಯ ಹೇಳಿದ. ನನಗೆ ನೀರೊಳಗಡೆ ಮೀನು ಕಪ್ಪೆಗಳೆಲ್ಲ ಕಾಣಿಸುತ್ತಿವೆ. ಮರುದಿನ ಅದೇ ನೀರಿಗೆ ಮತ್ತೆ ಶಿಷ್ಯ ಇಣುಕಿದ. ಹೌದು, ನನಗೆ ಈ ಬಾರಿ ನೀರಿನಾಳದಲ್ಲಿ ಗಿಡಗಂಟಿಗಳು, ನಯವಾಗಿ ಚದುರುವ ಬಳ್ಳಿಗಳು ಕಾಣಿಸುತ್ತವೆ ಗುರುಗಳೇ ಎಂದ. ಸರಿ, ಈಗ ನಿನಗೆ ಕಲಿಯುವ ಯೋಗ್ಯತೆ ಬಂದಿದೆ. ಇನ್ನು ನೀನು ಆಶ್ರಮದಲ್ಲಿ ಪಾಠ ಕೇಳಬಹುದು. ನಾನು ನಿನಗೆ ಪಾಠ ಆರಂಭಿಸುತ್ತೇನೆ ಎಂದರು ಗುರುಗಳು. ಯಾವತ್ತೂ ಕನ್ನಡಿಯಲ್ಲಿ ನೀರಿನಲ್ಲಿ ನಮಗೆ

0: ನಮ್ಮದೇ ಮುಖ ಕಾಣಿಸುವುದು ಹೊಸದಲ್ಲ. ತಮ್ಮದಲ್ಲದ ಇನ್ನೇನನ್ನೋ ನಮ್ಮ ಬಿಂಬದಡಿಯಲ್ಲಿ ತಮ್ಮನ್ನು ತಾವು ಮರೆತು ಹುಡುಕಬೇಕು. ಅದೇ ನಿಜವಾದ ಜ್ಞಾನ ಮಾರ್ಗ. ಈ ಝೆನ್ ಕತೆ ನೆನಪಾಗಲು ಒಂದು ಕಾರಣವಿದೆ. ವ್ಯವಸಾಯವು ಹೀಗೆಯೇ. ನೆಲ, ಹಸಿರು, ತಮ್ಮದಲ್ಲದ ಆತ್ಮಮೋಹರಹಿತ ನೂರಾರು ಸಂಗತಿ ವಿಸಂಗತಿಗಳನ್ನು ಕೃಷಿ ತೆರೆದಿಡುತ್ತದೆ. ಅದು ಯಾವತ್ತೂ ನೆಲದ ಮೇಲಿನ ಹಸಿರಲ್ಲಿ ಇರುವುದಿಲ್ಲ. ಮರಗಿಡ ಬಳ್ಳಿ ಕೊಡುವ ಹಣ್ಣು, ಹೂವು, ಸ್ವಾದ, ಸುಗಂಧಗಳಲ್ಲಿ ಮಾತ್ರ ಕೃಷಿಯ ಸುಖ ಇದೆ ಎಂದು ಭ್ರಮಿಸುವುದು ತರವಲ್ಲ. ಗಿಡ ಉದುರಿಸುವ ದುಡ್ಡು ಕ್ಷಣಿಕ. ನೀರು ಮಣ್ಣಿನಾಲದ ಬೇರಿಗಿಳಿದು ಮೌನದ ಸದ್ದು ಹುಡುಕುವ ಕೇಳುವ ಕಿವಿ, ಕಣ್ಣು, ಚರ್ಮ ಇದ್ದರೆ ಮಾತ್ರ ಕೃಷಿ ಮರ ಉದುರಿಸುವ ಹಣದ ಆಚೆಗೆ ಅದ್ಭುತ ಸುಖವನ್ನು ನೀಡಬಲ್ಲದು. ಕೃಷಿ ಭೋಗ ಎಂದರೆ ಅದು ಕೇವಲ ಗಿಡ ಬಳ್ಳಿ ಮರಗಳಿಗೆ ತಿನ್ನಲು ಕುಡಿಯಲು ಕೊಟ್ಟು ತಾವು ಪ್ರತಿಫಲ ಪಡೆಯುವುದಲ್ಲ. ಅದು ತಾವು ಬದುಕುವ, ತಿನ್ನುವ, ಅನ್ನದ ಮೂಲ ಅರಿಯುವ ಒಂದು ದೈವಿಕ ಅನುಸಂಧಾನ. ಈ ಕಾರಣಕ್ಕಾಗಿಯೇ ನಮ್ಮ ಹಿರಿಯರು ಕೃಷಿಗೆ ಇಳಿಯುವುದು ಎಂದಿದ್ದಾರೆ. ಅದು ಯಾವತ್ತೂ ಏರುವುದಲ್ಲ, ಮಣ್ಣಿನ ಆಚೆಗೆ ಹೊರಳುವುದಲ್ಲ, ಬೇರಿಗೆ ಇಳಿಯುವುದು. ಬೇರಿಗೆ ಇಳಿಯುವುದೆಂದರೇನು? ಒಂದು ಮರ ನಿಂತ ಕ್ರಮವನ್ನು ಆಲಿಸುವುದು, ಸೂರ್ಯನ ಬೆಳಕು, ಮಳೆಯ ನೀರು, ಇಳೆಗೆ ಇಳಿಯುವ ಶಬ್ದವನ್ನು ಗ್ರಹಿಸುವುದು. ಇದೇ ನಾನು ಮೇಲೆ ಹೇಳಿದ ಮೌನದ ಶಬ್ದ, ಮಣ್ಣಿನ ಭಾಷೆ. ನಿಂತು ಆಲಿಸುವುದಲ್ಲ, ಮಣ್ಣಿಗೆ ನೀರಿಗೆ ಕಿವಿಯನ್ನು ಕಣ್ಣನ್ನು ತಗುಲಿಸಿ ಕೇಳಲು ಸಾಧ್ಯವಿರುವ ನಿನಾದವದು. ನೆಲದಿಂದ ಹೊರಗಡೆ ಬಂದಷ್ಟು ನಿಮಗೆ ಈ ನಾದ ಕೇಳಲಾಗದು. ಈ ಕಾರಣಕ್ಕಾಗಿಯೇ ಮೇಟಿಯನ್ನು ನಮ್ಮ ಹಿರಿಯರು ಆರಂಭ ಎಂದು ಕರೆದದ್ದು. ಕೃಷಿ ಸಂಸ್ಕೃತಿಯೇ ಈ ಜಗತ್ತಿನ ಮೂಲ ಸಂಸ್ಕೃತಿ. ಬೇಟೆ ವಲಸೆಯ ನಂತರದ ಮನುಷ್ಯ ಸುಸ್ಥಿರಗೊಂಡದ್ದು ಈ ನೆಲೆಯಲ್ಲಿ, ಕೃಷಿಯಲ್ಲಿ.
1: ಡಾಕ್ಟರ್ ನರೇಂದ್ರ ರೈ ಅವರಿಂದ ಚಿಂತನೆ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:34:39. ಈಗ ಕೇಳೋಣ ರೈತರಿಗೆ ಸಲಹೆ.
1: ಕಾಫಿ ಬೆಳೆನಲ್ಲಿ ನೆರಳಿನ ನಿರ್ವಹಣೆ ಬಹಳ ಮುಖ್ಯವಾದಂಥದ್ದು. ಶಾಶ್ವತ ನೆರಳಿನ ಮರಗಳ ಕೆಳಗಿನ ಕೊಂಬೆಗಳನ್ನು 30-40 ಎತ್ತರದವರೆಗೆ ಕತ್ತರಿಸೋದ್ರ ಮೂಲಕ ನೆರಳಿನ ನಿರ್ವಹಣೆಯನ್ನು ಮಾಡಬಹುದು. ಬೆಳಕು ಮತ್ತು ಗಾಳಿಯ ಪ್ರಸಾರವನ್ನು ಹೆಚ್ಚಿಸೋದಕ್ಕೆ ತಾತ್ಕಾಲಿಕ ನೆರಳಿನ ಮರಗಳಾದಂತಹ ಹಾಲುವಾಣದ ಕೊಂಬೆಗಳನ್ನು ಕತ್ತರಿಸಬೇಕು. ಉತ್ತಮ ನೆರಳಿನ ನಿರ್ವಹಣೆ ತೇವಾಂಶವನ್ನು ಕಡಿಮೆ ಮಾಡುತ್ತೆ, ರೋಗ ಬರೋದನ್ನು ಕಡಿಮೆ ಮಾಡುತ್ತೆ, ಹಾಗೆಯೇ ಆರೋಗ್ಯಕರ ಕಾಫಿಯ ಅಭಿವೃದ್ಧಿಗೆ ಸಹಾಯ ಮಾಡುತ್ತೆ. ಕೆಳಗೆ ಬಿದ್ದಂತಹ ಎಲೆಗಳು ಮತ್ತು ಕೊಂಬೆಗಳನ್ನು ಕಾಫಿ ಗಿಡದ ಸುತ್ತಲೂ ನಾವು ತೆಗಿಬೇಕಾಗತ್ತೆ. ಹಾಗೆಯೇ ಕಾಫಿ ಗಿಡದ ಮೇಲೆ ಬಿದ್ದಂಥ ಎಲೆಗಳು ಮತ್ತು ಈ ರಂಬೆಗಳ ಸಣ್ಣ ತುಂಡುಗಳನ್ನು ನಾವು ತೆಗಿಬೇಕಾಗತ್ತೆ. ಇದರಿಂದ ನಾವು ತೇವಾಂಶದ ಹೆಚ್ಚಳವನ್ನು ಕಡಿಮೆ ಮಾಡಬಹುದು, ಹಾಗೆಯೇ ರೋಗ ಬರೋದನ್ನು ಕೂಡ ನಿಯಂತ್ರಣ ಮಾಡಬಹುದು. ಕಾಫಿ ಗಿಡದಲ್ಲಿ ಕಂಬ ಚಿಗುರನ್ನು ತೆಗೆಯೋದ್ರಿಂದ ಗಾಳಿ ಆಡೋದು ಹೆಚ್ಚುತ್ತೆ, ಮತ್ತು ಬೆಳಕು ಬೀಳೋದನ್ನು ಕೂಡ ಈ ಕಂಬ ಚಿಗುರನ್ನು ತೆಗೆಯೋದ್ರಿಂದ ನಾವು ಹೆಚ್ಚಿಸ್ಬೋದು. ಉತ್ತಮವಾಗಿ ಗಾಳಿ ಆಡುವಂಥ ಗಿಡಗಳಿದ್ದರೆ ಮಳೆಗಾಲದಲ್ಲಿ ಕಂಡುಬರುವಂಥ ಕೊಳೆ ರೋಗದ ತೀವ್ರತೆಯನ್ನು ನಾವು ಕಡಿಮೆ ಮಾಡಬಹುದು. ಸ್ವಚ್ಛವಾದಂಥ ಮತ್ತು ನವೀಕರಿಸಿದಂಥ ತೊಟ್ಲುಗುಂಡಿಗಳು ಮತ್ತು ನೀರಿನ ಕಾಲುವೆಗಳು ಹೆಚ್ಚಾದಂಥ ನೀರನ್ನು ಸರಾಗವಾಗಿ ಹರಿದೋಗೋದಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತವೆ. ಜೊತೆಗೆ ತೋಟದ ಎಲ್ಲ ಕಾಲುವೆಗಳು ಮುಖ್ಯ ಕಾಲುವೆಗೆ ಜೋಡಣೆಯಾಗಿದ್ದು ಕೃಷಿ ಹೊಂಡ ಅಥವಾ ನೀರು ಕೊಯ್ಲಿನ ವ್ಯವಸ್ಥೆಗೆ ಸೇರ್ತಾ ಇರೋದನ್ನು ನಾವು ಖಾತ್ರಿ ಮಾಡ್ಕೋಬೇಕಾಗತ್ತೆ. ಕಾಫಿ ಗಿಡಗಳ ಕೆಳಭಾಗದಲ್ಲಿ ಬಿದ್ದಿರುವಂಥ ತರಗನ್ನು ಸಂಗ್ರಹಿಸಿ 4 ಗಿಡಗಳ ಮಧ್ಯದಲ್ಲಿ ಗುಡ್ಡೆ ಮಾಡಬೇಕು. ಇದು ತೇವಾಂಶ ಅಲ್ಲಿ ಸಂಗ್ರಹಣೆ ಆಗೋದನ್ನು ತಡೆಯುತ್ತೆ, ಹಾಗೆಯೇ ತೇವಾಂಶ ಬೇಗ ಆವಿಯಾಗೋದಕ್ಕೆ ಸಹಾಯ ಮಾಡುತ್ತೆ, ಹಾಗೆಯೇ ಮಳೆಗಾಲದಲ್ಲಿ ಮಣ್ಣಿನ ತೇವಾಂಶ ಜಾಸ್ತಿ ಆಗದಂತೆ ತಡೆಯುತ್ತೆ. ಮುಂಗಾರಿಗಿಂತ ಮುಂಚೆ 50 ಮಿಲಿಲೀಟರ್ನಷ್ಟು ಪ್ಲಾನೋಫಿಕ್ಸನ್ನು 1 ಬ್ಯಾರಲ್ ನೀರಿಗೆ ಅಂದರೆ 200 ಲೀಟರ್ ನೀರಿಗೆ ನಾವು ಬೆರೆಸ್ಕೊಂಡು ಮೇ ತಿಂಗಳಲ್ಲಿ ಕೊಡದೇ ಇದ್ದರೆ ಈಗ ಕೊಡೋದ್ರಿಂದ ಹಸಿರುಕಾಯಿ ಉದುರುವಿಕೆಯನ್ನು ನಾವು ಕಡಿಮೆ ಮಾಡಬಹುದು. ಜೊತೆಗೆ ಕೀಟಗಳ ನಿರ್ವಹಣೆಯನ್ನು ಕೂಡ ನಾವು ಕೈಗೊಳ್ಳಬೇಕಾಗತ್ತೆ. ಕಾಫಿ ಕಾಯಿಕೊರಕದ ನಿರ್ವಹಣೆಗೆ ನಾವು ಮಳೆ ಆಗೋವರೆಗೂ ಕೂಡ ತೋಟದಲ್ಲಿ ಬ್ರೋಕಾ ಬಲೆಗಳನ್ನು ಉಳಿಸ್ಕೋಬೇಕಾಗತ್ತೆ. ಅದೇ ರೀತಿ

0: ಬೇರು ತಿನ್ನುವಂಥ ಹುಳುಗಳ ಹಾವಳಿ ಕೂಡ ಕಂಡುಬರುತ್ತೆ. ಅವುಗಳ ಒಂದು ನಿರ್ವಹಣೆಯನ್ನು ನಾವು ಮಾಡ್ಕೋಬೇಕಾಗತ್ತೆ. ವಿಶೇಷವಾಗಿ ಹೊಸದಾಗಿ ನಾಟಿ ಮಾಡಿರುವಂಥ ಪ್ರದೇಶದಲ್ಲಿ ಕಂಡುಬರುವಂಥ ಬೇರು ಹುಳುಗಳ ಮರಿ ಹುಳುಗಳನ್ನು ನಾವು ಸಂಗ್ರಹಿಸಿ ತಕ್ಷಣವೇ ನಾಶ ಮಾಡಬೇಕಾಗತ್ತೆ. ಈ ಬೇರು ಹುಳುಗಳು ಮುಖ್ಯವಾಗಿ ಈ ಎಳೆ ಕಾಫಿ ಗಿಡಗಳ ಬೇರುಗಳನ್ನು ಕತ್ತರಿಸಿ ಆ ಗಿಡಗಳನ್ನು ಕೊಲ್ತವೆ. ಆದ್ದರಿಂದ ನಾವು ಈ ಗೊಬ್ಬರದ ಹುಳು ಅಥವಾ ಬೇರು ಹುಳುಗಳ ನಿರ್ವಹಣೆ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಕಾಫಿ ಬೆಳೆಯಲ್ಲಿ ನಾವು ರೋಗ ನಿರ್ವಹಣೆ ಕಡೆಗೂ ಕೂಡ ಗಮನವನ್ನು ಕೊಡಬೇಕಾಗತ್ತೆ. ಮುಂಗಾರು ಮಳೆ ವಿರಾಮ ಕೊಟ್ಟಾಗ ನಾವು ಕೆಲವು ರೋಗಗಳ ವಿರುದ್ಧ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಕಾಫಿ ಎಲೆ ತುಕ್ಕು ರೋಗ ಹೆಮಿಲಿಯಾ ವ್ಯಾಸ್ಟ್ರಿಕ್ಸ್ ಎನ್ನುವಂಥ ಒಂದು ಶಿಲೀಂಧ್ರದಿಂದ ಬರುತ್ತೆ. ಮುಖ್ಯವಾಗಿ ನಾವು ಎಲೆಗಳ ಮೇಲೆ ಹಾಗೆಯೇ ಎಲೆಗಳ ತಳಭಾಗದಲ್ಲಿ ತಿಳಿ ಹಳದಿ ಚುಕ್ಕೆಗಳನ್ನು ಕಾಣಬಹುದು. ಆನಂತರ ಈ ಎಲೆಗಳ ತಳಭಾಗದಲ್ಲಿ ನಾವು ಕೆಂಪು ಬಣ್ಣದ ಒಂದು ರೀತಿ ಮಚ್ಚೆಗಳು ದಪ್ಪ ಆಗೋದನ್ನು ಕೂಡ ಕಾಣಬಹುದು. ಕಾಫಿ ಎಲೆ ತುಕ್ಕು ರೋಗ ಹೆಚ್ಚಾದಾಗ ಎಲೆಗಳೆಲ್ಲ ಒಣಗಿ ಬಿದ್ದು ಹೋಗ್ತವೆ. ಆದ್ದರಿಂದ ನಾವು ಕಾಫಿ ಎಲೆ ತುಕ್ಕು ರೋಗದ ನಿರ್ವಹಣೆಗೆ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಇದಕ್ಕಾಗಿ ನಾವು ಅಂತರ್ವ್ಯಾಪಿ ಶಿಲೀಂಧ್ರನಾಶಕ ಅಂದರೆ ಹೆಕ್ಸಾಕೊನಸೋಲನ್ನು ನಾವು ಬಳಸ್ಕೋಬೇಕಾಗತ್ತೆ. ಹೆಕ್ಸಾಕೊನಸೋಲ್ 5 ECಯನ್ನು ಪ್ರತಿ ಲೀಟರ್ ನೀರಿಗೆ 2 ml ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಬಹುದು. ಹೆಕ್ಸಾಕೊನಸೋಲ್ 75 WG 1 ಬ್ಯಾರಲ್ ನೀರಿಗೆ 30 g ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಕೈಗೊಳ್ಳಬಹುದು. ಇದಕ್ಕೆ ಬದಲಾಗಿ ಟೆಬಿಕೊನಸೋಲ್ ಅಂತ ಮತ್ತೊಂದು ಶಿಲೀಂಧ್ರನಾಶಕ ಇದೆ. ಇದನ್ನು ನಾವು ಪ್ರತಿ ಬ್ಯಾರಲ್ ನೀರಿಗೆ 200 ml ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆಯನ್ನು ಕೈಗೊಳ್ಳಬಹುದು. ಟೆಬಿಕೊನಸೋಲು 38.39% ಸಾಂದ್ರತೆಯಲ್ಲಿ ನಮಗೆ ಲಭ್ಯವಾಗುತ್ತೆ. ಮುಖ್ಯವಾಗಿ ಈ ಸಿಂಪರಣೆ ಎಲೆಗಳ ತಳಭಾಗಕ್ಕೆ ತಲುಪೋ ರೀತಿಯಲ್ಲಿ ನಾವು ಖಚಿತ ಮಾಡ್ಕೋಬೇಕಾಗತ್ತೆ. ಕಾಫಿ ಸಸಿಗಳನ್ನು ತಯಾರು ಮಾಡಿಕೊಳ್ಳುವಂಥ ಕಡೆ ಅಂದರೆ ಸಸ್ಯ ಕ್ಷೇತ್ರಗಳಲ್ಲೂ ಕೂಡ ನಾವು ರೋಗ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಕಾಫಿ ನರ್ಸರಿಯಲ್ಲಿ ಮಳೆಗಾಲದಲ್ಲಿ ಮೈರೋಥೀಸಿಯಂ ಎಲೆಚುಕ್ಕೆ ರೋಗ ಮತ್ತು ಕಾಂಡದ ಕೊಳೆ ರೋಗ ಸಾಮಾನ್ಯವಾಗಿ ಕಂಡುಬರ್ತವೆ. ಇವುಗಳ ಒಂದು ನಿಯಂತ್ರಣಕ್ಕೆ ನಾವು ಪಾರದರ್ಶಕ ಪಾಲಿಥೀನ್ ಹಾಳೆಯ ಮೇಲ್ಛಾವಣಿಯನ್ನು ಹಾಕಬೇಕಾಗತ್ತೆ. ಇದರಿಂದ ಈ ರೋಗವನ್ನು ನಿಯಂತ್ರಣ ಮಾಡಬಹುದು. ಈ ಪಾರದರ್ಶಕ ಪಾಲಿಥೀನ್ ಹಾಳೆಯ ದಪ್ಪ 150 µc ಇರಬೇಕಾಗತ್ತೆ. ಕಾಫಿ ಸಸ್ಯ ಕ್ಷೇತ್ರದಲ್ಲಿ ಈ ಮೈರೋಥೀಸಿಯಂ ಎಲೆಚುಕ್ಕೆ ರೋಗ ಮತ್ತು ಕಾಂಡದ ಕೊಳೆ ರೋಗ ಏನಾದರೂ ಕಂಡುಬಂದರೆ ಪ್ರತಿ ಲೀಟರ್ ನೀರಿಗೆ 0.8 ml ಪ್ರೋಪಿಕೊನಸೋಲ್ 25 UC ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬಹುದು. ಇದಾದ 20-25 ದಿನಗಳ ಅಂತರದಲ್ಲಿ ನಾವು ಪ್ರತಿ ಲೀಟರ್ ನೀರಿಗೆ 2 g ಮ್ಯಾಂಕೋಜಬ್ 75 WP ಬೆರೆಸ್ಕೊಂಡು ಸಿಂಪರಣೆಯನ್ನು ಕೈಗೊಳ್ಳಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಪ್ರಸಾರವಾಯಿತು.
2: ಹಿಂಗ್ಯಾಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
6: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
5: ನೆಪೋಲಿಯನ್ ಹೀಗೆಂದಿದ್ದಾರೆ, 1 ಲಕ್ಷ ಬಂದೂಕುಗಳಿಗೆ ಹೆದರುವಷ್ಟು ನಾನು 3 ಪತ್ರಿಕೆಗಳಿಗೆ ಅಂಜುತ್ತೇನೆ.
6: ಶ್ರೇಷ್ಠ ಪುಸ್ತಕಗಳನ್ನು ಓದುವುದರಿಂದ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮನೋರಂಜನೆ ಒದಗುವುದು, ಅದುವೇ ಶಾಶ್ವತ. ಇದು ಜಾರ್ಜ್ ಬರ್ನಾರ್ಡ್ ಶಾ ಹೇಳಿರುವ ಮಾತು.
5: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
6: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.
1: ಪ್ರಕಟಣೆಗಳು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಕೊಡಗು ಜಿಲ್ಲೆ ಮಡಿಕೇರಿ. ಇವರ ಪ್ರಕಟಣೆ. 2026-27 ಸಾಲಿಗೆ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶ ಬಯಸುವ

ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 2B, 3A, 3B ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿದ ಪಿಯುಸಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ವಿದ್ಯಾರ್ಥಿಗಳಿಗೆ ಅರ್ಜಿ ಆಹ್ವಾನಿಸಲಾಗಿರುತ್ತದೆ. ವಿದ್ಯಾರ್ಥಿ ಪೋಷಕರ ವಾರ್ಷಿಕ ಆದಾಯ ಮಿತಿ ಹೀಗಿರಬೇಕು: ಪ್ರವರ್ಗ 1 SC ಮತ್ತು ST ₹2.50 ಲಕ್ಷ, ಪ್ರವರ್ಗ 2A, 2B, 3A, 3B ₹1 ಲಕ್ಷ. 2026-27 ಸಾಲಿಗೆ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಲಯಗಳ ಪ್ರವೇಶ ಬಯಸುವ ವಿದ್ಯಾರ್ಥಿಗಳು ತಮ್ಮ ಸ್ಯಾಟ್ಸ್ ಐಡಿಯೊಂದಿಗೆ ರಾಜ್ಯ ವಿದ್ಯಾರ್ಥಿನಿಲಯದ ತಂತ್ರಾಂಶದ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು 15/6/2026 ಕೊನೆಯ ದಿನಾಂಕವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈಗ ಹೇಳುವ ದೂರವಾಣಿ ಸಂಖ್ಯೆಯನ್ನು ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ಅಧಿಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕೊಡಗು ಜಿಲ್ಲೆ ಇವರು ಪ್ರಕಟಣೆಯಲ್ಲಿ ಕೋರಿರುತ್ತಾರೆ. ಜಿಲ್ಲಾ ಕಚೇರಿ ಮಡಿಕೇರಿ ದೂರವಾಣಿ ಸಂಖ್ಯೆ 295-628, ಎಸ್ಟಿಡಿ ಕೋಡ್ 08272. ಮಡಿಕೇರಿ ತಾಲೂಕು ಕಚೇರಿ ಮೊಬೈಲ್ ಸಂಖ್ಯೆ 9632225847. ವಿರಾಜಪೇಟೆ ತಾಲೂಕು ಕಚೇರಿ ಮೊಬೈಲ್ ಸಂಖ್ಯೆ 944820509919. ಸೋಮರಪೇಟೆ ತಾಲೂಕು ಕಚೇರಿ ಮೊಬೈಲ್ ಸಂಖ್ಯೆ 8462477690. ಸಹಾಯವಾಣಿ ಸಂಖ್ಯೆ 8050777004.

0: ಪ್ರಕಟಣೆ ಕೇಳಿದಿರಿ. ಶ್ರೋತೃಗಳೇ, ಇಂದು ಬೆಳಿಗ್ಗೆ 10 ಗಂಟೆಗೆ ಚಿನ್ನರ ಲೋಕ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ನೀವು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆ 228558, ಎಸ್ಟಿಡಿ ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ, 228558, ಎಸ್ಟಿಡಿ ಕೋಡ್ 08272. ಕಾರ್ಯಕ್ರಮ ಚಿಣ್ಣರ ಲೋಕ ನೇರ ಫೋನ್ ಇನ್ ಕಾರ್ಯಕ್ರಮ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:45 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.

0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:49:51.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
6: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
7: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
8: SSLC ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ನಲ್ಲಿ ನೇರವಾಗಿ ಪ್ರಥಮ PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, 2nd ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900109490.
1: ಶತ್ರುಗಳು, ಇಂದು 12:05 ವನಿತಾ ವಿಹಾರದಲ್ಲಿ ಶಿಕ್ಷಣ ಅಂದು ಇಂದು ಜೀವನ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ, ಲೇಖಕಿ

ಆಧ್ಯಾತ್ಮ ಚಿಂತಕಿ ಅರುಣಾ ಉದಯಭಾಸ್ಕರ್ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ಅಸಮತೋಲನ ಕಾರಣ ಮತ್ತು ಪರಿಹಾರ ಈ ಕುರಿತು ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಸರಣಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. 1:20 ನಮ್ಮ ನಿಲಯದಿಂದ ಅಮರ ಧ್ವನಿ ಸಾಕ್ಷ್ಯಚಿತ್ರ ಚಾಯ್ ಕೊಡಗನ ಕಾಪಾಡನ ಪ್ರಚಲಿತ. 1:40 3:00 ಕಥಾ ಶ್ರೀಮದ್ ರಾಮಾಯಣ ಭಾಗ ಹನುಮತ್ ವಿಲಾಸ ಮತ್ತು ಲಂಕಾ ದಹನ ನಡೆಸಿಕೊಡ್ತಾರೆ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. ಸಂಜೆ 4:00 ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ಕೂಡಿಗೆಯ ಡಯಟ್ನ ಉಪನ್ಯಾಸಕಾರದ ಕೃಷ್ಣಪ್ಪ ಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಹೆಚ್.ಜೆ. ವಿಶಾಲಾಕ್ಷಿ. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ 4:30. 5:00 ಯುವವಾಣಿ. ಯುವ ಬರಹಗಾರ ಬಹುಮುಖ ಪ್ರತಿಭೆ ಹಾಗೂ ಸಾಮಾಜಿಕ ಕಾರ್ಯಕರ್ತ ಮಡಿಕೇರಿಯ ಚಂದನ್ ನಂದರಬೆಟ್ಟು ಅವರೊಂದಿಗೆ ಸಂದರ್ಶನದ ಮೊದಲ ಭಾಗ. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲ. 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ. 6:51 ಕೃಷಿರಂಗದಲ್ಲಿ ಮೊದಲಿಗೆ ವಿಶ್ವ ಆಹಾರ ಸುರಕ್ಷಾ ದಿನದ ಸಂದರ್ಭದಲ್ಲಿ ಆಹಾರದ ನಂಜಾಗುವಿಕೆ ಮತ್ತು ಅದನ್ನು ತಡೆಗಟ್ಟುವಿಕೆ ಕುರಿತು ಡಾಕ್ಟರ್ ಕೆವಿ ಜಮುನಾ ಅವರೊಂದಿಗೆ ಸಂದರ್ಶನ. ನಂತರ ಕೃಷಿ ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಇಂದು 7:45 ಮಹಿಳೆಯರ ಮಾನಸಿಕ ಆರೋಗ್ಯ ಈ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ. 8:00 12 ವರ್ಷಗಳ ಸರ್ಕಾರದ ಪೂರ್ಣಗೊಳಿಸುವಿಕೆಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಆಕಾಶವಾಣಿಯಿಂದ ವಿಶೇಷ ಸರಣಿಯ ಪ್ರಸಾರ. ವಿಷಯ ವಂಚಿತರಿಗೆ ಆದ್ಯತೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲವಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি, আর আপনারাও এর সাথে যোগদান করুন.

0: अथ मराठी भाषा न्यूज ऑन AIR ऐप मध्ये उपलब्ध आहे
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राग्रम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
3: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ಏಕೆಂದರೆ ನೀರು ಜೀವಜಲ. ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಆರ್ಥಿಕ ವ್ಯವಸ್ಥೆಯನ್ನು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಕೇಂದ್ರ ಸಚಿವ ವಿ ಸೋಮಣ್ಣ. 2026ನೇ ಸಾಲಿನ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಯವರ ಅಭಿನಂದನೆ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿ ರಾಜ್ಯದ ಅಭಿವೃದ್ಧಿ ಕಡೆಗಣಿಸಿದೆ, ವಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಇದೇ 20ರಿಂದ ಆರಂಭ. ವಾರ್ತೆಗಳ ವಿವರ. ದಶಕಗಳ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ಮತ್ತಷ್ಟು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿಯ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ, ಕೈಗಾರಿಕಾ ಸಂಸ್ಥೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು, ಬೇಡಿಕೆಗೆ ಅನುಗುಣವಾದ ಉತ್ಪನ್ನ ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಭಾರತದ ಆರ್ಥಿಕ ಚಟುವಟಿಕೆಗಳ ಬೆಳವಣಿಗೆಗೆ ನೆರವಾಗಬೇಕು ಎಂದು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ಸೋಮಣ್ಣ ಹೇಳಿದ್ದಾರೆ. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಮಂಡಳಿ ಮತ್ತು ತುಮಕೂರು ಜಿಲ್ಲಾ ವಾಣಿಜ್ಯ ಹಾಗೂ ಕೈಗಾರಿಕಾ ಮಂಡಳಿಯ ಜಂಟಿ ಸಹಯೋಗದಲ್ಲಿ ತುಮಕೂರಿನ ಹೆಗ್ಗೇರಿಯಲ್ಲಿ ರಾಜ್ಯಮಟ್ಟದ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಸಮ್ಮೇಳನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಶೇಷವಾಗಿ ಸಣ್ಣ ಕೈಗಾರಿಕೆಗಳು ದೇಶದ ಜಿಡಿಪಿ ಅಭಿವೃದ್ಧಿಗೆ ದೊಡ್ಡ ಶಕ್ತಿಯಾಗಿವೆ. ಕನಿಷ್ಠ ವಿದ್ಯಾರ್ಹತೆ ಉಳ್ಳವರಿಗೂ ಉದ್ಯೋಗ ನೀಡಿ ಅವರು ನೆಮ್ಮದಿಯ ಜೀವನ ಸಾಗಿಸಲು ಕೈಗಾರಿಕಾ ಕ್ಷೇತ್ರ ನೆರವಾಗುತ್ತಿರುವುದು ಶ್ಲಾಘನೀಯ ಎಂದರು. 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಸಂದೇಶ ನೀಡಿರುವ ಅವರು, ವಿದ್ಯಾರ್ಥಿಗಳ ಪರಿಶ್ರಮ, ಪೋಷಕರ ಪ್ರೋತ್ಸಾಹ ಹಾಗೂ ಶಿಕ್ಷಕರ ಮಾರ್ಗದರ್ಶನದ ಫಲವಾಗಿ ಈ ಯಶಸ್ಸು ಲಭಿಸಿದೆ.

0: ಐಐಟಿಯಲ್ಲಿ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳ ಮುಂದಿನ ಉನ್ನತ ಶಿಕ್ಷಣದ ಪಯಣ ಉಜ್ವಲವಾಗಿರಲಿ ಎಂದು ಶುಭ ಹಾರೈಸಿದ್ದಾರೆ. ಇದೇ ವೇಳೆ ನಿರೀಕ್ಷಿಸಿದಷ್ಟು ಫಲಿತಾಂಶ ಪಡೆಯದ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿರುವ ಅವರು ಯಾವುದೇ ಕಾರಣಕ್ಕೂ ನಿರಾಶರಾಗಬಾರದು ಎಂದು ಸಲಹೆ ನೀಡಿದ್ದಾರೆ. ಜೀವನದಲ್ಲಿ ಯಶಸ್ಸು ಸಾಧಿಸಲು ಒಂದೇ ಪರೀಕ್ಷೆಯ ಫಲಿತಾಂಶ ಅಂತಿಮ ಮಾನದಂಡವಲ್ಲ. ಅನೇಕ ಅವಕಾಶಗಳು ನಿಮ್ಮ ಮುಂದಿವೆ. ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಆ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಮುಂದುವರಿಯಿರಿ. ಪರಿಶ್ರಮ ಮತ್ತು ದೃಢ ಸಂಕಲ್ಪ ಇದ್ದರೆ ಯಶಸ್ಸು ಖಚಿತ ಎಂದು ಅವರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ಪಾಸ್ ಸೌಲಭ್ಯವನ್ನು ಘೋಷಿಸಿರುವುದು ಐತಿಹಾಸಿಕ ದೂರದೃಷ್ಟಿಯ ನಿರ್ಧಾರವಾಗಿದೆ ಎಂದು ಕಲಬುರಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಅರುಣ್ ಕುಮಾರ್ ಎಂವೈ ಪಾಟೀಲ್ ತಿಳಿಸಿದ್ದಾರೆ. ಅವರು ಪ್ರಕಟಣೆಯಲ್ಲಿ 60 ಕಿಲೋಮೀಟರ್ ವರೆಗೂ ಶಾಲಾ ಕಾಲೇಜು ಮತ್ತು ಇತರೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಉಚಿತವಾಗಿ ಸಂಚರಿಸಿ ವಿದ್ಯಾಭ್ಯಾಸ ಮುಂದುವರಿಸಲು ಅವಕಾಶ ಕಲ್ಪಿಸಿರುವುದು ವಿಶೇಷವಾಗಿ ಗ್ರಾಮೀಣ ಭಾಗದ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಮಹತ್ತರ ವರದಾನವಾಗಲಿದೆ ಎಂದಿದ್ದಾರೆ. ದೂರದ ಹಳ್ಳಿಗಳಿಂದ ನಗರ ಪ್ರದೇಶಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ತೆರಳುವ ಸಾವಿರಾರು ವಿದ್ಯಾರ್ಥಿಗಳಿಗೆ ಯೋಜನೆ ಹೊಸ ಭರವಸೆ ನೀಡಲಿದ್ದು ಶಾಲಾ ಕಾಲೇಜು ತೊರೆಯುವ ಪ್ರಮಾಣ ಕಡಿಮೆಯಾಗಲು ಮತ್ತು ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ದೊರೆಯಲು ಸಹಕಾರಿಯಾಗಲಿದೆ ಎಂದಿದ್ದಾರೆ. ಹೊಸಬಾಳೆ ಎಚ್ಎಸ್ ಮಂಜಪ್ಪನವರು ಅಡಿಕೆ ಬೆಳೆಯುವ ರೈತರ ಬೆನ್ನೆಲುಬಾಗಿ ಅವರ ಧ್ವನಿಯಾಗಿ ಕಳೆದ 4.5 ದಶಕಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಬೆಳೆಗಾರರ ಹಿತರಕ್ಷಣೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಾಗರ ಪ್ರಾಂತ್ಯದ ಅಡಿಕೆ ಬೆಳೆಗಾರರ ಸಂಘ ಆಯೋಜಿಸಿದ್ದ ಹೊಸಬಾಳೆ ಎಚ್ಎಸ್ ಮಂಜಪ್ಪನವರ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಅಡಿಕೆ ಬೆಳೆಗಾರರಿಗೆ ಸಮಸ್ಯೆಯಾದಾಗಲೆಲ್ಲ ಮಂಜಪ್ಪನವರು ಮುಂಚೂಣಿಯಲ್ಲಿ ನಿಂತು ನಾಯಕತ್ವ ವಹಿಸಿದ್ದಾರೆ. ಅಡಿಕೆ ಬೆಳೆಗಾರರ ಹಿತ ಕಾಪಾಡಲು ಹಲವು ಹೋರಾಟಗಳನ್ನು ನಡೆಸಿದ ಶ್ರೀಯುತರ ರೈತಪರ ಸೇವೆಯನ್ನು ಅವರು ಶ್ಲಾಘಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿದ್ದು ರಾಜ್ಯದ ಅಭಿವೃದ್ಧಿಯನ್ನು ಕಡೆಗಣಿಸಿದೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು, ಕಳೆದ ಕೆಲವು ವಾರಗಳಿಂದ ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕಾಂಗ್ರೆಸ್ನ ಒಳಜಗಳ, ಅಧಿಕಾರ ಮತ್ತು ಹುದ್ದೆ ಹಂಚಿಕೆಯ ರಾಜಕಾರಣದಿಂದ ರಾಜ್ಯದ ಅಭಿವೃದ್ಧಿಯನ್ನು ಮರೆಯಲಾಗಿದೆ ಎಂದು ಟೀಕಿಸಿದ್ದಾರೆ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲು ಸರ್ಕಾರದ ಬಳಿ ಸಮಯವಿಲ್ಲ. ವಿದ್ಯಾರ್ಥಿಗಳ ಭವಿಷ್ಯದ ಕಡೆಗೂ ಆದ್ಯತೆ ನೀಡುತ್ತಿಲ್ಲ. ಶಾಲೆಗಳ ದುರಸ್ತಿ, ಪಠ್ಯಪುಸ್ತಕ ವಿತರಣೆಗೆ ಸಮಯವಿಲ್ಲದ ಪರಿಸ್ಥಿತಿ ಉದ್ಭವಿಸಿದ್ದು ಬೆಂಗಳೂರಿನ ಅವ್ಯವಸ್ಥೆ ಸುಧಾರಿಸುವ ಉದ್ದೇಶವಂತೂ ಇಲ್ಲವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಬಿತ್ತನೆಗೆ ಸಿದ್ದತೆ ನಡೆಸುತ್ತಿರುವ ಸಮಯದಲ್ಲಿ ಪೂರ್ಣಾವಧಿಗೆ ಕೃಷಿ ಸಚಿವರೇ ಇಲ್ಲದಂತಾಗಿದೆ. ಬಿತ್ತನೆ ಬೀಜಗಳ ಲಭ್ಯತೆ, ರಸಗೊಬ್ಬರಗಳ ಪೂರೈಕೆ, ಬೆಳೆ ಸಾಲ, ಬೆಳೆ ವಿಮೆ, ಮಳೆಯ ಪರಿಸ್ಥಿತಿಯ ಅವಲೋಕನ, ಇದೆಲ್ಲದರ ಬಗ್ಗೆ ಕಾಳಜಿ ವಹಿಸಲು ಸಂಬಂಧಿಸಿದ ಸಚಿವರೇ ಇಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧಿಸಿದಂತೆ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಕೊಡಗು ಜಿಲ್ಲಾ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಎಸ್ಡಿ ಸೋಮಶೇಖರ್ ಸಭೆ ನಡೆಸಿದರು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯನ್ನು ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಮತ್ತು ಪಾರದರ್ಶಕವಾಗಿ ಪೂರ್ಣಗೊಳಿಸಲು ಪಕ್ಷದ ಮುಖಂಡರು ಸಹಕಾರ ನೀಡುವಂತೆ ಕೋರಿದರು. ಭಾರತ ಚುನಾವಣಾ ಆಯೋಗವು ವಿಶೇಷ ಸಮಗ್ರ ಪರಿಷ್ಕರಣೆಗೆ ಅರ್ಹತಾ ದಿನಾಂಕ 2026 ಅಕ್ಟೋಬರ್ 1 ಘೋಷಿಸಿದ್ದು ಜೂನ್ 20-29 ಪೂರ್ವ ತಯಾರಿ, ತರಬೇತಿ ಮತ್ತು ಮುದ್ರಣಕ್ಕೆ ಅವಕಾಶ ಕಲ್ಪಿಸಿದೆ. ಜೂನ್ 30-ಜುಲೈ 29 ಮತಗಟ್ಟೆ ಅಧಿಕಾರಿಯಿಂದ ಮನೆ ಮನೆ ಭೇಟಿ ಹಾಗೂ ಮತಗಟ್ಟೆಗಳ ಪುನರ್ವಿಂಗಡಣೆ ಕಾರ್ಯ. ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟಗೊಳ್ಳಲಿದೆ. ಆಗಸ್ಟ್ 5 ಸೆಪ್ಟೆಂಬರ್ 4 ಹಕ್ಕು ಮತ್ತು ಆಕ್ಷೇಪಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಿದೆ. ಜೊತೆಗೆ ಆಗಸ್ಟ್ 5-ಅಕ್ಟೋಬರ್ 3 ಸೂಚನೆ ಹಂತ, ಹಕ್ಕು ಮತ್ತು ಆಕ್ಷೇಪಣೆಗಳ ವಿಲೇವಾರಿ ನಡೆಯಲಿದೆ. ಅಕ್ಟೋಬರ್ 7 ಅಂತಿಮ ಮತದಾರರ

0: ಮಾರುಕಟ್ಟೆ ಪ್ರಕಟಗೊಳ್ಳಲಿದೆ ಎಂದು ಎಸ್ಜೆ ಸೋಮಶೇಖರ್ ಅವರು ಮಾಹಿತಿ ನೀಡಿದರು. ವಿಧಾನಸಭೆಯಿಂದ ವಿಧಾನ ಪರಿಷತ್ ಹಾಗೂ ರಾಜ್ಯಸಭೆಗೆ ಇದೇ 18ರಂದು ನಡೆಯಲಿರುವ ಚುನಾವಣೆಯ ಹಿನ್ನೆಲೆ ಕಾಂಗ್ರೆಸ್ ಪಕ್ಷ ವಿಧಾನ ಪರಿಷತ್ಗೆ 4 ಹಾಗೂ ರಾಜ್ಯಸಭೆಗೆ 3 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಸಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ರಾಜ್ಯಸಭೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ನಾಮಪತ್ರ ಸಲ್ಲಿಸಿದ್ದು, ವಿಧಾನ ಪರಿಷತ್ ಸ್ಥಾನಗಳಿಗಾಗಿ ತಾವು ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್ ಹಾಗೂ ಮಳವಳ್ಳಿ ಶಿವಣ್ಣ ನಾಮಪತ್ರ ಸಲ್ಲಿಸಿದ್ದು, ಸೋಮವಾರ ಪರಿಷತ್ತಿನ 5ನೇ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ನಡೆಯಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ನಾಮಪತ್ರ ಸಲ್ಲಿಸಲು ಇದೇ 8 ಕೊನೆ ದಿನವಾಗಿದೆ. ವಿಶ್ವ ವಿಶೇಷಚೇತನರ ದಿನಾಚರಣೆಯ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ವಿಶೇಷಚೇತನರನ್ನು ರಾಷ್ಟ ಪ್ರಶಸ್ತಿ ನೀಡಿ ಗೌರವಿಸಲು ಅರ್ಹರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ಕೋಲಾರ ಜಿಲ್ಲಾ ವಿಶೇಷಚೇತನರ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿಶೇಷಚೇತನರ ಸಬಲೀಕರಣ, ಪುನರ್ವಸತಿ, ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ, ತಡೆರಹಿತ ವಾತಾವರಣ ನಿರ್ಮಾಣ, ಸಂಶೋಧನೆ, ನಾವೀನ್ಯತೆ, ಕ್ರೀಡೆ, ಕಲೆ, ಸಾಹಿತ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ಸಾಧಕರು ಈ ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ಜಾಲತಾಣ www.depwd.gov.in ಅಥವಾ ರಾಷ್ಟೀಯ ಪುರಸ್ಕಾರ ಪೋರ್ಟಲ್ www.awards.gov.in ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಜುಲೈ 31 ಕೊನೆಯ ದಿನವಾಗಿದೆ. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ. ಆಹಾರದಿಂದ ಹರಡುವ ಅಪಾಯಗಳನ್ನು ತಡೆಗಟ್ಟಲು, ಪತ್ತೆಹಚ್ಚಲು ಮತ್ತು ನಿರ್ವಹಿಸಲು ಸಹಾಯ ಮಾಡುವ ಕ್ರಮವನ್ನು ಪ್ರೇರೇಪಿಸಲು ಮತ್ತು ಗಮನ ಸೆಳೆಯಲು ಜೂನ್ 7 ಜಾಗತಿಕವಾಗಿ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತದೆ. ಜೀವನವನ್ನು ಉಳಿಸಿಕೊಳ್ಳಲು ಮತ್ತು ಉತ್ತಮ ಆರೋಗ್ಯವನ್ನು ಉತ್ತೇಜಿಸಲು ಸುರಕ್ಷಿತ ಪೌಷ್ಟಿಕ ಆಹಾರದ ಪ್ರವೇಶ ಅತ್ಯಗತ್ಯ ಎಂದು ಇದು ಎತ್ತಿ ತೋರಿಸುತ್ತದೆ. ಈ ವರ್ಷದ ವಿಶ್ವ ಆಹಾರ ಸುರಕ್ಷತಾ ದಿನದ ಘೋಷವಾಕ್ಯ ಹೊರೆಯಿಂದ ಪರಿಹಾರಗಳಿಗೆ ಎಲ್ಲೆಡೆ ಸುರಕ್ಷಿತ ಆಹಾರ. WHO ಮತ್ತು FAO ಜಂಟಿ ನೇತೃತ್ವದ ಈ ಅಭಿಯಾನವು ಅಸುರಕ್ಷಿತ ಆಹಾರ ಜಾಗತಿಕ ಆರೋಗ್ಯದ ನಷ್ಟವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅನಾರೋಗ್ಯವನ್ನು ತಡೆಗಟ್ಟಲು ವಿಜ್ಞಾನ ಆಧಾರಿತ ಪರಿಹಾರಗಳನ್ನು ಅನ್ವಯಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ವ್ಯವಸ್ಥೆಯನ್ನು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಕೇಂದ್ರ ಸಚಿವ ವಿ ಸೋಮಣ್ಣ. 2026 ಸಾಲಿನ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಗಳ ಅಭಿನಂದನೆ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿ ರಾಜ್ಯದ ಅಭಿವೃದ್ಧಿ ಕಡೆಗಣಿಸಿದೆ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಇದೇ 20ರಿಂದ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಡಿಕೇರಿ, ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 7:15:35.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೇನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
5: ಹೈಟೆಕ್ ಫರ್ನಿಚರ್ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
6: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರತಿ ರಾಮದ್ 9844-8199.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
9: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
10: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
11: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
12: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
11: ಹ್ಯುಂಡೈ ಎಕ್ಸ್ ಶೋರೂಮ್, 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ.

0: ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
2: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9-ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, BN ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ ಸಪ್ಲೈ.
3: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ.
5: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಪ್ಪಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ನ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ಗಳು ಹಾಗೂ ಇರಿಗೇಷನ್ ಮೋಟಾರ್ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
6: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
0: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
7: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
0: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
8: ಇಲ್ಲ, ಏನಿದೆ ಅಂತದ್ದು?
0: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
8: ಹೌದಾ? ಇಲ್ಲಿ ಪೇಪರ್ ಕೂಡ?
9: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
8: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
8: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
8: 80% ಸಾಲ ಸೌಲಭ್ಯ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
8: 9900901282
0: ಆರ್ 9606084066.
10: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
0: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
10: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th year ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
11: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು.

0: ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಗ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ಗೋಣಿಕೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಮತ್ತು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ 3 ವರ್ಷದ ಡಿಪ್ಲೊಮಾ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ.
2: SSLC ಪಾಸ್ ಅಥವಾ PU ಫೇಲ್ ಆರ್ ಪಾಸ್ ಆದವರು 3 ವರ್ಷ ಓದಿ ಜಾಬ್ ಗೆ ಸೇರುವ ಸುವರ್ಣಾವಕಾಶ.
1: ಸೆಕೆಂಡ್ PU ಸೈನ್ಸ್ ಪಾಸ್ ಅಥವಾ ITI ಪಾಸ್ ಆದವರು 2ನೇ ವರ್ಷದ ಡಿಪ್ಲೊಮಾಗೆ ನೇರ ಪ್ರವೇಶ ಪಡೆಯಬಹುದು.
2: ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ.
1: ಮಾಹಿತಿಗೆ ಸಂಪರ್ಕಿಸಿ 9900

0: ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಗ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಲಿಕಲ್ ರೋಡ್, ಇರಿಟಿ.
1: ಗೋಣಿಕೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಮತ್ತು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ 3 ವರ್ಷದ ಡಿಪ್ಲೊಮಾ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ.
2: SSLC ಪಾಸ್ ಅಥವಾ PU ಫೇಲ್ ಆರ್ ಪಾಸ್ ಆದವರು 3 ವರ್ಷ ಓದಿ ಜಾಬ್ ಗೆ ಸೇರುವ ಸುವರ್ಣಾವಕಾಶ.
1: ಸೆಕೆಂಡ್ PU ಸೈನ್ಸ್ ಪಾಸ್ ಅಥವಾ ITI ಪಾಸ್ ಆದವರು 2ನೇ ವರ್ಷದ ಡಿಪ್ಲೊಮಾಗೆ ನೇರ ಪ್ರವೇಶ ಪಡೆಯಬಹುದು.
2: ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ.
1: ಮಾಹಿತಿಗೆ ಸಂಪರ್ಕಿಸಿ 9900975573.
3: ಹಲೋ
4: ಹಲೋ
3: ರಮ್ಯಾ, ಎಲ್ಲೇ ಕಾಲೇಜ್ಗೆ ಬರ್ತಾನೆ ಇಲ್ಲ, ಏನಾಯ್ತು?
4: ನನ್ಗೆ ಮನೆಯಿಂದ ಹೊರಗೆ ಬರಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್, ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
3: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು, ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ಗೆ ಗುಡ್ ಬೈ ಹೇಳು.
0: KVG ಕಾನೂನು ಮಹಾವಿದ್ಯಾಲಯ ಸುಳ್ಯ, ಇಲ್ಲಿ BA LLB 5 ವರ್ಷ ಹಾಗೂ 3 ವರ್ಷಗಳ LLB ಕೋರ್ಸ್ ಗಳಿಗೆ 2026-27 ಸಾಲಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಈ ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಂಗೀಕಾರ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಂಯೋಜನೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆ ಹೊಂದಿದೆ. 5 ವರ್ಷಗಳ LLB ಪದವಿ ಕೋರ್ಸ್ ಗಳಿಗೆ ಸೇರ್ಪಡೆಯಾಗಲು PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 3 ವರ್ಷಗಳ LLB ಪದವಿ ಕೋರ್ಸ್ ಗಳಿಗೆ ಸೇರ್ಪಡೆಯಾಗಲು ಯಾವುದೇ ಪದವಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. ಸುಳ್ಯದ ಸುಂದರ ಪರಿಸರದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದಲ್ಲಿ ಎಲ್ಲಾ ಆಧುನಿಕ ಸೌಕರ್ಯಗಳನ್ನು ಹೊಂದಿದ್ದು ನುರಿತ ಶಿಕ್ಷಕರು, ಸುಸಜ್ಜಿತ ಗ್ರಂಥಾಲಯ, ಗಣಕೀಕೃತ ಗ್ರಂಥಾಲಯ, ಮಾಕ್ ಕೋರ್ಟ್ ಮತ್ತು ಭವ್ಯ ಸಭಾಂಗಣವನ್ನು ಹೊಂದಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 0825723063, ಮೊಬೈಲ್ 7353756813.
5: 4x2 ಡಿಜಿಟಲ್ ವೆಟ್ರಿಫೈಡ್ ಟೈಲ್ಸ್ ಪ್ರಾಜೆಕ್ಟ್ ಆರ್ಡರ್ ಇದ್ರೆ ಗುಜರಾತ್ನಿಂದ ಅತಿ ಕಡಿಮೆ ರೇಟ್ ನಲ್ಲಿ ಸಪ್ಲೈ ಮಾಡಿಕೊಡಲಾಗುವುದು. ನೇರವಾಗಿ ಸಂಪರ್ಕಿಸಿ ಟ್ರಾನ್ಸಿಟ್ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್. SSLC ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ನಲ್ಲಿ ನೇರವಾಗಿ ಪ್ರಥಮ PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900090940.
6: ಇದೀಗ ನಾರಾಯಣ ಆಸ್ಪತ್ರೆ ಮೈಸೂರಿನ ಮಕ್ಕಳ ಮತ್ತು ವಯಸ್ಕರ ಹೃದ್ರೋಗ ತಜ್ಞರಾದ ಡಾಕ್ಟರ್ ಆನಂದ್ ಲಿಂಗನ್ ಅವರು ಈ ತಿಂಗಳ 8ರಂದು ಸೋಮವಾರ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮಡಿಕೇರಿ ಓಂಕಾರೇಶ್ವರ ದೇವಸ್ಥಾನ ರಸ್ತೆಯಲ್ಲಿರುವ DK Sigma ಹಾಸ್ಪಿಟಲ್ನಲ್ಲೂ, ಅಪರಾಹ್ನ 2ರಿಂದ 4 ಗಂಟೆವರೆಗೆ ಕುಶಾಲನಗರದ ಬಾಲಾಜಿ ಆಸ್ಪತ್ರೆಯಲ್ಲೂ ಸೇವೆಗೆ ಲಭ್ಯರಿರುತ್ತಾರೆ. ಎಕೋ ಪರೀಕ್ಷೆ ಕೂಡ ಮಾಡಲಾಗುವುದು. ಎದೆನೋವು, ಉಸಿರಾಟದ ತೊಂದರೆ, BP, ಶುಗರ್ ಮುಂತಾದ ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 8904258788.
7: കങ്കാണ്ട ഒക്കട ഗുരുകാരണങ്ക മീതി വെപ്പ കാര്യ ഇന്ന് നാരാച്ച പൊലക്ക 12 ഗണ്ടക്ക് നാപ്പോക്കുള്ള കങ്കാണ്ട ഒക്ക അയിന് മനയിൽ നടപ്പ ഒക്കാര താമനപ്പൊമ്മക്ക ബിന്ദു ചങ്ങാദ്യ സംസാരടെ ബന്ത് ഗുരുകാരണണ്ട ആശ്വാദ പടന്നോണ്ട് ഒക്ക പട്ടിദാര പിഞ്ഞ കങ്കാണ്ട ഒക്കാര കേട്ടണിത്ത്.
8: ഈ ഭൂമി നാവ് സമ്പാദിച്ചതല്ല. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ. ಪ್ರಕಟಣೆಗಳು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಕೊಡಗು ಜಿಲ್ಲೆ ಇವರ ಪ್ರಕಟಣೆ. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗಳು ಈಗ ಹೇಳುವ ದಿನಾಂಕ ಮತ್ತು ಸ್ಥಳಗಳಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯಿದೆಯಡಿ ದೂರು ಅರ್ಜಿಗಳನ್ನು ವಿತರಿಸಲಿರುವರು. ಭರ್ತಿ ಮಾಡಿದ ಮತ್ತು ನೋಟರಿಯಿಂದ ಅಫಿಡೆವಿಟ್ ಮಾಡಿಸಿದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದು. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕೃತ ಕೆಲಸಗಳಲ್ಲಿ ವಿಳಂಬ ಹಾಗೂ ಇನ್ನಿತರೆ ತೊಂದರೆ ನೀಡುತ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ದೂರುಗಳನ್ನು ನಿಗದಿತ ಪ್ರಪತ್ರದಲ್ಲಿ ನೀಡಬಹುದಾಗಿದೆ. ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ವಿವರಗಳಿಗೆ ಮಡಿಕೇರಿ ಲೋಕಾಯುಕ್ತ ಪೊಲೀಸ್ ಕಚೇರಿ, ಗೌಳಿಬೀದಿ, ಮಡಿಕೇರಿ. ದೂರವಾಣಿ ಸಂಖ್ಯೆ 295-297, ಎಸ್ಟಿಡಿ ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ, 295-297, ಎಸ್ಟಿಡಿ ಕೋಡ್ 08272, ಇಲ್ಲಿ ಸಂಪರ್ಕಿಸಬಹುದು. ಲೋಕಾಯುಕ್ತ ವಿಭಾಗದ ಅಧಿಕಾರಿಗಳು ಭೇಟಿ ಕಾರ್ಯಕ್ರಮದ ವಿವರ ಹೀಗಿದೆ. ದಿನಾಂಕ 10/6/2026 ಬುಧವಾರ ಬೆಳಿಗ್ಗೆ 11:00 to 1:00 ಸೋಮರಪೇಟೆಯ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸಾರ್ವಜನಿಕರು ಕರ್ತವ್ಯ ಲೋಪವೆಸಗುವ ಸರ್ಕಾರಿ ಸಾರ್ವಜನಿಕ ನೌಕರರ ವಿರುದ್ದ ಕಟ್ಟುನಿಟ್ಟಿನ ಕಾನೂನು ಕ್ರಮ ತೆಗೆದುಕೊಳ್ಳಲು ಈ ಅವಕಾಶವನ್ನು ಉಪಯೋಗಪಡಿಸಿಕೊಳ್ಳಲು ಕೋರಲಾಗಿದೆ. ರಾಜೀವ್ ಗಾಂಧಿ ವಸತಿ ನಿಗಮದ ಸೂಚನೆಯಂತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಜಿಲ್ಲೆಯ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಸತಿ ಸೌಲಭ್ಯ ಕಲ್ಪಿಸುವ ಸಲುವಾಗಿ ವಸತಿ ರಹಿತ ಹಾಗೂ ನಿವೇಶನ ರಹಿತರ ಸಮೀಕ್ಷೆ ಅರ್ಜಿ ಸಲ್ಲಿಸಲು ದಿನಾಂಕ 30/6/2026 ಕಾಲಾವಕಾಶ ನೀಡಿದೆ. ಸದರಿ ಯೋಜನೆಯಡಿ ಇದುವರೆಗೆ ಯಾವುದೇ ವಸತಿ ಯೋಜನೆಯಡಿ ಸೌಲಭ್ಯ ಪಡೆದಿರುವ ವಸತಿ ರಹಿತರು, ನಿವೇಶನ ಹಳೆಯ ಕಚ್ಚಾ ಮನೆ ಉಳ್ಳವರು ಹಾಗೂ ನಿವೇಶನ ರಹಿತ ಮಹಿಳೆಯರು, ಹಿರಿಯ ನಾಗರಿಕರು, ವಿದೂರರು, ವಿಶೇಷಚೇತನರು ಹಾಗೂ ಮಾಜಿ ಸೈನಿಕರು ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿದಾರ ಫೋಟೋ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ವೋಟರ್ ಐಡಿ, ಬ್ಯಾಂಕ್ ಪುಸ್, ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ಗಳು, ನಿವೇಶನ ಹಳೆಯ ಕಚ್ಚಾ ಮನೆ ದಾಖಲೆಗಳೊಂದಿಗೆ ಸ್ವಂತವಾಗಿ ಗ್ರಾಹಕ ಸೇವಾ ಕೇಂದ್ರಗಳಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಆನ್ಲೈನ್ ಮೂಲಕ ದಿನಾಂಕ 30/6/2026 ಒಳಗಾಗಿ ಅರ್ಜಿ ಸಲ್ಲಿಸಲು ಕೋರಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಗರ ಸ್ಥಳೀಯ ಸಂಸ್ಥೆಗಳ ವಸತಿ ಶಾಖೆಯನ್ನು ಸಂಪರ್ಕಿಸಲು ಕೋರಿದೆ. ಪ್ರಕಟಣೆಗಳನ್ನು ಕೇಳಿದಿರಿ.
1: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ನ ನೋಟ್ ಮಾಡಿ.

0: ಅತಿಯಾದ ಊಟ, ಅತಿಯಾದ ಮಾತು ಅಪಾಯಕಾರಿ ಎನ್ನುತ್ತದೆ ಸುಭಾಷಿತ ರತ್ನ ಭಾಂಡಾಗಾರ. ಭೋಜನ ಭಾಷಣ ಹಿತಮಿತವಾಗಿರಲಿ, ಅಜೀರ್ಣವಾಗುವಷ್ಟು ತಿಂದಾಗ ಊಟ ವಿಷವಾಗುತ್ತದೆ. ಅಜೀರ್ಣೇ ಭೋಜನಂ ವಿಷಂ.
1: ಮಾತು ಚಪಲವಾಗದಿರಲಿ, ಪ್ರತಿ ಪದವು ಮುತ್ತಿನ ಮಣಿಯಂತಿರಲಿ, ವಚನ ಬೆಲ್ಲದಂತಿರಲಿ, ಹೃದಯದಲ್ಲಿ ನಂಜು ಇಲ್ಲದಿರಲಿ, ತುಂಬದಿರಲಿ.
0: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಮಾತು ಬೆಳಕಾಗಬೇಕು, ಬೆಂಕಿಯಾಗಬಾರದು.
1: ಹೌದು, ನುಡಿದಂತೆ ನಡೆದರೆ ಮಾತ್ರ

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಬುಳಿಯಾದಲ್ಲಿ ಚಿನ್ನಾಭರಣಗಳ ಉಚಿತ ಸರ್ವಿಸ್ ಕ್ಯಾಂಪ್ ಇದೆ. ಜೂನ್ 3-15 ಈ ಕ್ಯಾಂಪ್ ನಲ್ಲಿ ನಿಮ್ಮ ಆಭರಣಗಳನ್ನು ತೊಳೆದು ಶುದ್ಧ ಮಾಡುವುದು, ಚಿನ್ನದ ಕೋಟಿಂಗ್, ತುಂಡಾದ ಆಭರಣಗಳ ಜೋಡಣೆ, ಸುವ್ಯವಸ್ಥಿತ ರೀತಿಯ ರಿಪೇರಿ. ಸರ್ವರು ಈ ಫ್ರೀ ಕ್ಯಾಂಪ್ ನ ಪ್ರಯೋಜನ ಪಡೆದುಕೊಳ್ಳಲು ವಿನಂತಿ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
2: ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
3: ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
4: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗ ಕಾಣ್ತೀಯ.
5: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
6: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
7: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4

0: ಮುಪ್ಪೆ ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗ್ಬಿಟ್ರೆ ಅಟ್ ಲೀಸ್ಟ್ 6 ಗಂಟೆಯಿಂದ 8-10 ಗಂಟೆ ಒಳಗೆ ನೀವು ಬಂದ್ರು ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನೆ ಮರು ಸ್ಟಾರ್ಟ್ ಮಾಡಬಹುದು.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
2: ಶ್ರೋತೃಗಳು, ಇಂದು ಬೆಳಿಗ್ಗೆ 9:05 ಕೊಡವ ಸಿರಿ ಪೊಂಬಳಚ ಕೂಟದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 9:45 ಯುವವಾಣಿ ದಿಕ್ಸೂಚಿ ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ ಪ್ರಸ್ತುತಿ ಸಂತೋಷ್ ಕೆ ಎನ್. 10:00 ಚಿನ್ನರ ಲೋಕ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕಿಸಲು ನಮ್ಮ ಸಂಖ್ಯೆ 228-558, ಎಸ್ಟಿಡಿ ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ, 228-558, ಎಸ್ಟಿಡಿ ಕೋಡ್ 08272. ನಿರ್ವಹಣೆ ಎಂ ಶಕುಂತಲಾ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 7:34. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
3: ಇದು ಆಕಾಶವಾಣಿ, ಸಮಯ 7:35. ಇನ್ನೀಗ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
4: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿಯೊಂದಿಗೆ ಪ್ರಧಾನಿ ಸಭೆ. ದೇಶದ ಆರ್ಥಿಕ ಪರಿವರ್ತನೆ, ದೀರ್ಘಕಾಲೀನ ಅಭಿವೃದ್ಧಿ ಅಗತ್ಯತೆಗಳ ಪರಿಶೀಲನೆ. ಅಂತಾರಾಷ್ಟೀಯ ಗಡಿಭಾಗದಲ್ಲಿ ತೀವ್ರ ನಿಗಾ ವಹಿಸಲು ಭದ್ರತಾ ಪಡೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಭಾರತ ನೇಪಾಳ ಬಾಂಧವ್ಯ ವೃದ್ಧಿ, ನೂತನ ಯುಪಿಐ ಸಂಪರ್ಕ ಮತ್ತು 84 ಪುನರ್ನಿರ್ಮಾಣ ಯೋಜನೆಗಳ ಹಸ್ತಾಂತರ. ನೀಟ್ ಯುಜಿ 2026 ಮರುಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ವದಂತಿ ನಿರಾಕರಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಹಾಗೂ ಮಹಿಳಾ ಸಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಬಾಂಗ್ಲಾದೇಶವನ್ನು ಮಣಿಸಿ ದಾಖಲೆಯ 6ನೇ ಬಾರಿ ಪ್ರಶಸ್ತಿ ಗೆದ್ದ ಭಾರತ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಇಎಸಿ ಸದಸ್ಯರೊಂದಿಗೆ ಸಭೆ ನಡೆಸಿದರು. ಜಾಗತಿಕ ಅನಿಶ್ಚಿತತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಮತ್ತಷ್ಟು ಹೆಚ್ಚಿಸಲು ಪ್ರಧಾನಿ ಮತ್ತು ಇಎಸಿ ವಿವಿಧ ವಿಚಾರಗಳು ಹಾಗೂ ಕ್ರಮಗಳ ಕುರಿತು ಚರ್ಚಿಸಿದರು. ಜೀವನ ಸುಲಭತೆ ಮತ್ತು ವ್ಯವಹಾರ ಸುಲಭತೆಯನ್ನು ಸುಧಾರಿಸಲು ವಿವಿಧ ಸುಧಾರಣೆಗಳನ್ನು ಸಹ ಚರ್ಚಿಸಲಾಯಿತು. ಪಶ್ಚಿಮ ಏಷ್ಯಾ ಸಂಘರ್ಷವು ಭಾರತ ಮತ್ತು ಜಗತ್ತಿನ ಮೇಲೆ ಬೀರಿದ ಪರಿಣಾಮ ಕುರಿತ ಮೌಲ್ಯಮಾಪನವನ್ನು ಸದಸ್ಯರು ನೀಡಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಭಾರತದ ಆರ್ಥಿಕ ಪರಿವರ್ತನೆ ಮತ್ತು ದೀರ್ಘಕಾಲೀನ ಅಭಿವೃದ್ಧಿ ಆದ್ಯತೆಗಳಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಅವರು ಚರ್ಚಿಸಿರುವುದಾಗಿ ತಿಳಿಸಿದರು. ಸುಧಾರಣೆಗಳ ಪಯಣಕ್ಕೆ ಹೆಚ್ಚಿನ ವೇಗ ನೀಡುವುದು ಮತ್ತು ಜೀವನ ಸುಲಭತೆ ಹಾಗೂ ವ್ಯವಹಾರ ಸುಲಭತೆಯನ್ನು ಖಚಿತಪಡಿಸಿಕೊಳ್ಳುವ ದೃಷ್ಟಿಕೋನಗಳನ್ನು ಸಹ ಹಂಚಿಕೊಳ್ಳಲಾಗಿದೆ ಎಂದಿದ್ದಾರೆ. ಆರ್ಥಿಕ ಸಲಹಾ ಮಂಡಳಿಯು ಸ್ವತಂತ್ರ ಸಂಸ್ಥೆಯಾಗಿದ್ದು ಇದು ಭಾರತ ಸರ್ಕಾರಕ್ಕೆ ವಿಶೇಷವಾಗಿ ಪ್ರಧಾನಮಂತ್ರಿಗೆ ಆರ್ಥಿಕ ಮತ್ತು ಸಂಬಂಧಿತ ವಿಷಯಗಳ ಕುರಿತು ಸಲಹೆ ನೀಡುತ್ತದೆ.

0: ಗಡಿ ಭಾಗಗಳಲ್ಲಿ ನಡೆಯುವ ಹಣಕಾಸು ವಹಿವಾಟುಗಳು, ಕಟ್ಟಡ ನಿರ್ಮಾಣ ಹಾಗೂ ಆಸ್ತಿ ಖರೀದಿ ಮತ್ತು ಮಾರಾಟ ಪ್ರಕ್ರಿಯೆಗಳ ಮೇಲೆ ತೀವ್ರ ನಿಗಾ ವಹಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭದ್ರತಾ ಪಡೆಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ತ್ರಿಪುರಾದ ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ ಪ್ರಧಾನ ಕಚೇರಿಯಲ್ಲಿ ಈಶಾನ್ಯ ರಾಜ್ಯದ ಗಡಿ ಪ್ರದೇಶಗಳ ಭದ್ರತೆಗೆ ಸಂಬಂಧಿಸಿದಂತೆ ನಡೆಸಿದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ಅವರು ಈ ನಿರ್ದೇಶನ ನೀಡಿದ್ದಾರೆ. ಗಡಿ ಭಾಗದಲ್ಲಿ ಕಳೆದ 5 ವರ್ಷಗಳ ಭೂ ದಾಖಲೆಗಳನ್ನು ಕೂಲಂಕಷವಾಗಿ ಪರಿಶೀಲನೆಗೆ ಒಳಪಡಿಸಬೇಕು ಎಂದು ಗೃಹ ಸಚಿವರು ಇದೇ ಸಂದರ್ಭದಲ್ಲಿ ಆದೇಶಿಸಿದ್ದಾರೆ. ಗಡಿ ದಾಟಿ ನಡೆಯುವ ಮಾದಕ ದ್ರವ್ಯ ಹಾಗೂ ಶಸ್ತಾಸ್ತ ಕಳ್ಳಸಾಗಣೆ ವಿರುದ್ಧ ನಿರಂತರ ಮತ್ತು ಸರಣಿ ಕಾರ್ಯಾಚರಣೆಗಳನ್ನು ಕೈಗೊಳ್ಳಬೇಕು. ಮಾದಕ ದ್ರವ್ಯ ಜಾಲದ ಹಿಂದಿರುವ ಪ್ರತಿಯೊಬ್ಬ ಸಾಗಣೆದಾರನ ವಿರುದ್ಧವೂ ಅತ್ಯಂತ ಕಠಿಣ ಹಾಗೂ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಭಾರತಕ್ಕೆ ಭೇಟಿ ನೀಡಿರುವ ನೇಪಾಳ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಅವರೊಂದಿಗೆ ನವದೆಹಲಿಯಲ್ಲಿ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ 2015 ಭೂಕಂಪದ ನಂತರದ ಪುನರ್ ನಿರ್ಮಾಣ ಕಾರ್ಯಕ್ರಮದಡಿ ಸಿದ್ದಗೊಂಡಿರುವ 72 ಆರೋಗ್ಯ ಸೌಲಭ್ಯಗಳು ಹಾಗೂ 12 ಸಾಂಸ್ಕೃತಿಕ ಪರಂಪರೆ ಯೋಜನೆಗಳನ್ನು ವರ್ಚುವಲ್ ಮೂಲಕ ನೇಪಾಳಕ್ಕೆ ಹಸ್ತಾಂತರಿಸಲಾಯಿತು. ಉಭಯ ದೇಶಗಳ ನಡುವಿನ ಗಡಿಯಾಚೆಗಿನ ವೈಯಕ್ತಿಕ ಹಣ ವರ್ಗಾವಣೆಯನ್ನು ಸುಲಭಗೊಳಿಸುವ ನಿಟ್ಟನಲ್ಲಿ ಭಾರತದ ಯುಪಿಐ ಮತ್ತು ನೇಪಾಳದ ನ್ಯಾಷನಲ್ ಪೇಮೆಂಟ್ಸ್ ಇಂಟರ್ಫೇಸ್ ನಡುವಿನ ಡಿಜಿಟಲ್ ಜೋಡಣೆಗೆ ಉಭಯ ನಾಯಕರು ಜಂಟಿಯಾಗಿ ಚಾಲನೆ ನೀಡಿದರು. ಇದರೊಂದಿಗೆ ನೇಪಾಳಕ್ಕಾಗಿ ವಾಯ್ಸ್ ಫಸ್ಟ್ ಭಾಷಾ ಅನುವಾದ ವೇದಿಕೆಯ ರಾಷ್ಟೀಯ ಡಿಜಿಟಲ್ ಮೂಲಸೌಕರ್ಯವನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಲು ಭಾರತದ ಡಿಜಿಟಲ್ ಇಂಡಿಯಾ ಭಾಷಿಣಿ ಮತ್ತು ಕಠ್ಮಂಡು ವಿಶ್ವವಿದ್ಯಾಲಯದ ನಡುವೆ ಸಹಿ ಮಾಡಲಾದ ತಿಳುವಳಿಕೆ ಪತ್ರವನ್ನು ಉಭಯ ಸಚಿವರು ವಿನಿಮಯ ಮಾಡಿಕೊಂಡರು. ಸಭೆಯ ಆರಂಭಿಕ ನುಡಿಗಳಲ್ಲಿ ಮಾತನಾಡಿದ ಸಚಿವ ಎಸ್ ಜೈಶಂಕರ್, ಭಾರತ ಮತ್ತು ನೇಪಾಳವು ತಮ್ಮ ಮುಕ್ತ ಗಡಿ ಪ್ರದೇಶದಲ್ಲಿ ಭದ್ರತೆಯನ್ನು ಕಾಯ್ದುಕೊಳ್ಳಲು ನಿಕಟವಾಗಿ ಸಹಕರಿಸುತ್ತಿವೆ. ಕಷ್ಟದ ಸಮಯದಲ್ಲಿ ಉಭಯ ದೇಶಗಳು ಯಾವಾಗಲೂ ಪರಸ್ಪರರಿಗೆ ಬೆಂಬಲವಾಗಿ ನಿಂತಿವೆ ಎಂದು ಹೇಳಿದರು. ಏಷ್ಯಾ ಪೆಸಿಫಿಕ್ ವಲಯದ ವಿಮಾನ ಪ್ರಯಾಣಿಕರ ಸಂಖ್ಯೆಯು 2044 ವೇಳೆಗೆ ಬರೋಬ್ಬರಿ 410 ಕೋಟಿಗೆ ತಲುಪುವ ನಿರೀಕ್ಷೆ ಇದ್ದು, ಈ ಅಭೂತಪೂರ್ವ ಬೆಳವಣಿಗೆಯಲ್ಲಿ ಭಾರತವು ಅತ್ಯಂತ ಪ್ರಮುಖ ಹಾಗೂ ನಿರ್ಣಾಯಕ ಪಾತ್ರ ವಹಿಸುತ್ತಿದೆ ಎಂದು ಅಂತಾರಾಷ್ಟೀಯ ವಾಯುಸಾರಿಗೆ ಸಂಸ್ಥೆ ಐಎಟಿಎ ತಿಳಿಸಿದೆ. ಬ್ರೆಜಿಲ್ನ ಬ್ರೆಜಿಲಿಯಾ ನಗರದಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಐಎಟಿಎ ಸಂಸ್ಥೆಯ ಏಷ್ಯಾ ಪೆಸಿಫಿಕ್ ವಲಯದ ಪ್ರಾದೇಶಿಕ ಉಪಾಧ್ಯಕ್ಷ ಶೆಲ್ಡನ್ ಹಿ, ಕಳೆದ ಹಲವು ವರ್ಷಗಳಿಂದ ಈ ವಲಯದ ವಾಯುಯಾನ ಪ್ರಗತಿಯಲ್ಲಿ ಭಾರತದ ಕೊಡುಗೆ ಅತ್ಯಂತ ಗಮನಾರ್ಹವಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಭಾರತ ಇಂದು ಜಗತ್ತಿನಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೇಶೀಯ ನಾಗರಿಕ ವಿಮಾನಯಾನ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. ಜೊತೆಗೆ ಕಳೆದ 5-10 ವರ್ಷಗಳಲ್ಲಿ ಏಷ್ಯಾ ಪೆಸಿಫಿಕ್ ವಲಯದ ವಾಯುಯಾನ ಕ್ಷೇತ್ರವು ಉತ್ತಮ ಬೆಳವಣಿಗೆಯನ್ನು ಕಂಡಿದ್ದು, ಮುಂದಿನ ದಶಕದಲ್ಲೂ ಈ ಭರವಸೆಯ ವೇಗ ಹೀಗೆಯೇ ಮುಂದುವರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಜಾಗತಿಕ ವಿಮಾನ ಸಂಚಾರದ ಒಟ್ಟು 85% ಪ್ರತಿನಿಧಿಸುವ ವಿಶ್ವದ 370 ಪ್ರಮುಖ ವಿಮಾನಯಾನ ಸಂಸ್ಥೆಗಳು ಐಎಟಿಎ ಒಕ್ಕೂಟದ ಸದಸ್ಯತ್ವ ಹೊಂದಿವೆ. ಪ್ರಸ್ತುತ ನಿನ್ನೆಯಿಂದ ನಾಳೆಯವರೆಗೆ ಬ್ರೆಜಿಲ್ನಲ್ಲಿ ಐಎಟಿಎ ಸಂಸ್ಥೆಯ 82ನೇ ವಾರ್ಷಿಕ ಮಹಾಸಭೆ ಹಾಗೂ ವಿಶ್ವ ವಾಯುಸಾರಿಗೆ ಶೃಂಗಸಭೆ ನಡೆಯುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ ಯುಜಿ 2026 ಮರುಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಥವಾ ಮುಂಚಿತವಾಗಿಯೇ ಲಭ್ಯವಾಗಿದೆ ಎಂಬುದರ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವದಂತಿಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಸ್ಪಷ್ಟವಾಗಿ ನಿರಾಕರಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಂಸ್ಥೆಯು, ಇಂತಹ ಸುಳ್ಳು ಸುದ್ದಿಗಳು ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರ ಆತಂಕವನ್ನು ದುರುಪಯೋಗಪಡಿಸಿಕೊಳ್ಳುವ ಸಂಘಟಿತ ವಂಚನಾ ಜಾಲಗಳ ಕೆಲಸವಾಗಿದೆ ಎಂದು ತಿಳಿಸಿದೆ. ಪರೀಕ್ಷಾ ಪ್ರಕ್ರಿಯೆಯ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಎಂದು ಸ್ಪಷ್ಟಪಡಿಸಿರುವ ಎನ್ಟಿಎ, ಅಭ್ಯರ್ಥಿಗಳಿಗೆ ನ್ಯಾಯಸಮ್ಮತ ಮತ್ತು ಸುರಕ್ಷಿತ ವಾತಾವರಣದಲ್ಲಿ ಪರೀಕ್ಷೆ ನಡೆಸಲು ಅಗತ್ಯವಿರುವ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಹಾಗೂ ಕಟ್ಟುನಿಟ್ಟಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಎಂದು ದೃಢಪಡಿಸಿದೆ.

0: ತಮಿಳುನಾಡದ ಪ್ರಸಿದ್ದ ಧಾರ್ಮಿಕ ಕ್ಷೇತ್ರಗಳಾದ ದಕ್ಷಿಣೇಶ್ವರ ಮತ್ತು ಕಾಳಿಘಾಟ್ ದೇವಸ್ಥಾನಗಳ ಮೂಲ ಸೌಕರ್ಯಗಳನ್ನು ಮೇಲ್ದರ್ಜೆಗೇರಿಸಲು ಬಿಜೆಪಿ ಸರ್ಕಾರವು ಪ್ರಮುಖ ಅಭಿವೃದ್ದಿ ಯೋಜನೆಗಳನ್ನು ಕೈಗೊಳ್ಳಲಿದೆ ಎಂದು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಿಳಿಸಿದ್ದಾರೆ. ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಐತಿಹಾಸಿಕ ಗಂಗಾ ಸಾಗರ ಮೇಳವನ್ನು ಅಂತಾರಾಷ್ಟೀಯ ಮಟ್ಟಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಈಗಾಗಲೇ ಕೆಲಸಗಳು ಪ್ರಾರಂಭವಾಗಿವೆ ಎಂದಿದ್ದಾರೆ. ಗೋವಾದ ಮಡಂಗಾವ್ನಲ್ಲಿ ನಿನ್ನೆ ನಡೆದ 2026 ಮಹಿಳಾ ಸಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್ನ ರೋಚಕ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಬಾಂಗ್ಲಾದೇಶವನ್ನು 3-1 ಗೋಲುಗಳ ಅಂತರದಿಂದ ಮಣಿಸಿದ ಭಾರತ ತಂಡ ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಈ ಐತಿಹಾಸಿಕ ಗೆಲುವಿನೊಂದಿಗೆ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡ ಬರೋಬ್ಬರಿ 7 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಅತ್ಯಂತ ಪ್ರತಿಷ್ಠಿತ ಸಾಫ್ ಕಪ್ ಅನ್ನು ಮತ್ತೊಮ್ಮೆ ತನ್ನದಾಗಿಸಿಕೊಂಡಿದೆ. ನವಚಂಡೀಗಢದ ಮುಲ್ಲನಪುರ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಆಫ್ಘಾನಿಸ್ತಾನದ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಮೊದಲ ದಿನದಾಟದ ಅಂತ್ಯಕ್ಕೆ ನಿನ್ನೆ ಭಾರತ 85 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 368 ರನ್ ಗಳಿಸಿದೆ. ಭಾರತದ ಪರ ಕೆಎಲ್ ರಾಹುಲ್ ಶತಕ ಗಳಿಸಿದ್ದು 2ನೇ ವಿಕೆಟ್ ಜೊತೆಯಾಟಕ್ಕೆ ಸಾಯಿ ಸುದರ್ಶನ್ ಅವರೊಂದಿಗೆ 139 ರನ್ ಕಲೆ ಹಾಕಿದರು. ನಂತರ ಶತಕ ಗಳಿಸಿದ ಶುಭಮನ್ ಗಿಲ್ ಹಾಗೂ ಅರ್ಧಶತಕ ಗಳಿಸಿದ ರಿಷಬ್ ಪಂತ್ ಕಣದಲ್ಲಿದ್ದಾರೆ. 2ನೇ ದಿನದಾಟ ಇಂದು ಬೆಳಗ್ಗೆ 9:30 ಆರಂಭವಾಗಲಿದೆ. ಮಂಗೋಲಿಯಾದ ಉಲಾನ್ ಬಾತಾರ್ನಲ್ಲಿ ನಡೆಯುತ್ತಿರುವ ಉಲಾನ್ ಬಾತಾರ್ ಓಪನ್ 2026 ಕುಸ್ತಿ ಪಂದ್ಯಾವಳಿಯ 3ನೇ ದಿನದಂದು ಭಾರತದ ಸಾಗರ್ ಜಾಗ್ಲನ್ ಮತ್ತು ಕಾಜಲ್ ದೋಚಕ್ ಅವರು ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆಯ ಪಂದ್ಯಗಳಲ್ಲಿ ಭಾರತ ಒಟ್ಟು 2 ಚಿನ್ನ ಹಾಗೂ 4 ಕಂಚಿನ ಪದಕಗಳನ್ನು ಗೆದ್ದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿಯೊಂದಿಗೆ ಪ್ರಧಾನಿ ಸಭೆ. ದೇಶದ ಆರ್ಥಿಕ ಪರಿವರ್ತನೆ, ದೀರ್ಘಕಾಲೀನ ಅಭಿವೃದ್ದಿ ಅಗತ್ಯತೆಗಳ ಪರಿಶೀಲನೆ. ಅಂತಾರಾಷ್ಟೀಯ ಗಡಿಭಾಗದಲ್ಲಿ ತೀವ್ರ ನಿಗಾ ವಹಿಸಲು ಭದ್ರತಾ ಪಡೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಭಾರತ ನೇಪಾಳ ಬಾಂಧವ್ಯ ವೃದ್ಧಿ, ನೂತನ ಯುಪಿಐ ಸಂಪರ್ಕ ಹಾಗೂ 84 ಪುನರ್ನಿರ್ಮಾಣ ಯೋಜನೆಗಳ ಹಸ್ತಾಂತರ. ನೀಟ್ ಯುಜಿ 2026 ಮರುಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ವದಂತಿ ನಿರಾಕರಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಹಾಗೂ ಮಹಿಳಾ ಸಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಬಾಂಗ್ಲಾದೇಶವನ್ನು ಮಣಿಸಿ ದಾಖಲೆಯ 6ನೇ ಬಾರಿ ಪ್ರಶಸ್ತಿ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳು, ಈಗ ಸಮಯ 7:45. ನಿಧನ ಸುದ್ದಿ. ಹುದಿಕೇರಿ ಬಲ್ಯಮಂಡೂರು ಗ್ರಾಮದ ನಿವಾಸಿ ರಾಮಯ್ಯ ಅವರ ಮಗ ವಿಆರ್ ರಾಜ್ ಅವರು ನಿನ್ನೆ ನಿಧನರಾದರು. 72 ವರ್ಷದ ಕಂದಾಯ ಇಲಾಖೆಯ ನಿವೃತ್ತ ಗ್ರಾಮ ಸಹಾಯಕ ವಿಆರ್ ರಾಜು ಅವರ ಅಂತ್ಯಕ್ರಿಯೆ ಇಂದು ಸ್ವಗೃಹದಲ್ಲಿ ನಡೆಯಲಿದೆ. ಕಿರುಗೂರು ಗ್ರಾಮದ ಹೊನ್ನಿಕಪ್ಪಲಿನ ನಿವಾಸಿ ದಿವಂಗತ ಎಂಎಸ್ ಬೋರಶೆಟ್ಟಿ ಅವರ ಪುತ್ರ ಎಂಬಿ ರನ್ನು ಅವರು ನಿನ್ನೆ ನಿಧನರಾದರು. 54 ವರ್ಷ ವಯಸ್ಸಿನ ಎಂಬಿ ರನ್ನು ಅವರ ಅಂತ್ಯಕ್ರಿಯೆ ಇಂದು 1:00 ಸ್ವಗ್ರಾಮದಲ್ಲಿ ನಡೆಯಲಿದೆ. ಮಡಿಕೇರಿ ಮರಂದೋಡು ಗ್ರಾಮತರ ನಿಡುಮಂಡ ಪೌತಿ ಅಚ್ಚಪ್ಪ ಅಯ್ಯಂಗಡಪೊಣ್ಣು, ನಿಡುಮಂಡ ಗಂಗವ್ವ ನೀನಾಂದ ಮರಣಪಟ್ಟಿತು. ಅಂಬತಂಜಿ ಬೈತರ ನಿಡುಮಂಡ ಗಂಗವ್ವ ಇಂಗಡ ತಾಮನೆ ಅಚ್ಚಪ್ಪಂಡ ಪೆಗ್ಗಳ ಅಯ್ಯಂಗಡ ಆಕಿರಿ ಕಾರ್ಯ ಇಂದು ಮರಂದೋಡು ನಿಡುಮಂಡ ಒಕ್ಕತೂಟಗಳತ್ತು ಮಜ್ಜಣ 1 ಗಂಟೆಗೆ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ವಾಣಿಜ್ಯ ಜಾಹೀರಾತುಗಳು.
2: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ಗೆ ಅಂತ.
3: ಬಿಂದು ಪ್ರೀಮಿಯಂ ನೋಡಿದ್ಯಾ?
2: ಇಲ್ಲ, ಯಾಕೆ?
3: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್ಡ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
4: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್, ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
3: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
4: ಕಾಲ್ 9164753608, ಒಂದ್ಸಾರಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
5: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
6: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕೋಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು

0: ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
1: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
0: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
2: ಗಮನಿಸಿ, ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. ಪ್ರೀಮಿಯಂ ಫರ್ನಿಚರ್ ಗಳಿಗೆ ಆಕರ್ಷಕ ಆಫರ್ ಗಳು, ಪ್ರತಿ ಬುಕಿಂಗ್ ಗೆ ಗಿಫ್ಟ್ ಫ್ರೀ, 100,000 ರೂಪಾಯಿ ಮೌಲ್ಯದ ಖರೀದಿಗೆ 2-door ಅಲ್ಮೆರಾ ಗೆಲ್ಲುವ ಸುವರ್ಣಾವಕಾಶ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ ವಿರಾಜಪೇಟೆ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಎಲ್ಲಿದೆ ಅಂತದ್ದು?
2: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4-theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯನೂ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900092
2: ಆರ್ 9606084066.
4: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್. ಕೊಡಗರಹಳ್ಳಿಯ AK ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ EMI ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. AK ಫರ್ನಿಚರ್, PM ರೋಡ್, ಕೊಡಗರಹಳ್ಳಿ.
5: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
6: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
7: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
8: ಅಷ್ಟು ದೂರ ಯಾಕೆ? ವಿರಾಜ್ ಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್, ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್, ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯಾ ಫ್ಯಾಬ್ರಿಕ್ ಕೂಡ ಇದೆ.
7: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
9: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
10: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್.
9: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ EMI.
10: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
11: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
12: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಠ ಮಮತಾಜಿನ. ಭಾರತ ಚುನಾವಣಾ ಆಯೋಗ ಇಕ್ಕಾಕಲೆ ರಾಜ್ಯತರ ಮತದಾರಂಗಡ ಪಟ್ಟಿರ ವಿಶೇಷ ಸಮಗ್ರ ಪರಿಷ್ಕರಣನ ಪತ್ರಿಕಾ ಪ್ರಕಟಣೆಯಲ್ಲಿ ಸಮಯತರ ಪಟ್ಟಿನ ಕಾಟಿತು. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈಕೂಟುವನಕ್ಕೆ ಜಿಲ್ಲಾಧಿಕಾರಿ SJ ಸೋಮಶೇಖರ್ ಕೋಟಣಿತು. ಚುನಾವಣಾ ಆಯೋಗ ವಿಶೇಷ ಸಮಗ್ರ ಪರಿಷ್ಕರಣೆ ದಂಡಾಯಿತ 26 ಅಕ್ಟೋಬರ್ 1 ಅರ್ಹತಾ ನಾಳಂಕನ ಘೋಷಣೆ ಮಾಡಿತು. June 20-29 ಮುಪ್ಪಡೆ ತಯಾರಿ ತರಬೇತಿ ಪಿಂಜ ಮುದ್ರಣಕ್ಕೆ ಅವಕಾಶ ಮಾಡಿತು. June 30-30 July 20-29 ಮತಗಟ್ಟಾಧಿಕಾರಿಯ ಮನೆ ಮನೆಗೆ ಪೋಪೋ. August 5-5 ಕರಡು ಮತದಾರಂಗಡ ಪಟ್ಟಿ ಪ್ರಕಟಾಪ. October 7 ಆಕಿರಿ ಮತದಾರಂಗಡ ಪಟ್ಟಿ ಬಪ್ಪ ಅಂದ ಜಿಲ್ಲಾಧಿಕಾರಿ SJ ಸೋಮಶೇಖರ್ ಮಾಹಿತಿ ಕೊಡ್ತಿತ್ತು. ವಿದ್ಯಾರ್ಥಿಯ ಪುಸ್ತಕ ಓದಿತ್ತು ಮಾರ್ಕ್ಸ್ ಹಡ್ಪಾಂಡ ಕೂಟಕ್ಕೆ ಬದುಕಲು ಸಾಧನೆ ಮಾಡುವಕ್ಕೆ ಶಿಸ್ತಿರ ಬದುಕನ್ನು ಕೊಂಡಬಂದೊಂದು ಕಾಲೇಜು ಶಿಕ್ಷಣ ವಿಭಾಗ ಬೆಂಗಳೂರು ಮಂಗಳೂರು ವಲಯತರ ಜಂಟಿ ನಿರ್ದೇಶಕಿ ಪ್ರೊಫೆಸರ್ KR ಕವಿತಾ ಅಣಚಿ. ವಿರಾಜಪೇಟೆ ಕಾವೇರಿ ಕಾಲೇಜಲ್ಲಿ ಇಕ್ಕಾಯಿತು ನಡೆದ ಕಾರ್ಯಕ್ರಮದ ಇವು ಕೂಡಿಯಾಡಿತು ತಕ್ಕ ಪರಂದತ್ತು. ಕೊಡಗು ಜಿಲ್ಲಾ ರೈತ ಸಂಘ ಪಿಂಜ ಹಸಿರು ಸೇನೆರ ಮುಂದಾಳುತನತ್ತಲು ಸಾರ್ವಜನಿಕಂಗ ಪಿಂಜ ರೈತಂಗ ಕಾಡಾನೆ ಮನುಷ್ಯನ ನಡುಲು ನಡೆದಂಡುಳ್ಳ ತೊಂದರೆ ರಮೀದ ನಿನಾಂದ ತಿತಿಮತ್ತಿಲು ರೋಡ್ ತರ್ತಿತ್ತು ಬಲ್ಲೆ ತರತರ ಪೋರಾಟ ಮಾಡಿಚಿ. ICARKVK ಗೋಣಿಕೊಪ್ಪ ಬ್ಯಾಲೆನ್ಸ್ಡ್ ಯೂಸ್

0: ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
2: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
3: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
4: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲ ಐಡೆಂಟಿಫೈ ಮಾಡಕ್ಕಾಗತ್ತಾ?
5: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡೀಲಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇ ಇಂದ ಕಣ್ಣು ಮಂಜಾಯ್ತು, ಕಾಣ್ಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕ್ಕದ್ದು ಒಂದ್ ಕಡೆ ಎಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್ ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
6: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
7: ಶ್ರೋತೃಗಳೇ, ಇಂದು ಬೆಳಿಗ್ಗೆ 9:05 ಕೊಡವ ಸಿರಿಲಿ ಪೊಂಬಳಚ ಕೂಟದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 9:45 ಯುವವಾಣಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ ದಿಕ್ಸೂಚಿ, ಪ್ರಸ್ತುತಿ ಸಂತೋಷ್ ಕೆಎನ್. 10:00 ಚಿನ್ನರ ಲೋಕ, ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ, ನಿರ್ವಹಣೆ ಶಕುಂತಲಾ ಎಂ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 8:00 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: Sudha ouster over paper leak, writes the Sunday Tribune in its top headline. Telangana CM calls for federal balance to safeguard citizens, writes the Hindu. Wheeling rupee drags students abroad deeper into debt at home, writes the Economic Times. LPG price hiked by 29 rupees per 14.2 kg cylinder, writes Sunday Pioneer. US and Iran trade strikes near Strait of Hormuz as talks hit a wall, writes the Sunday Statesman. While another story headlines, UN Food Agency says millions are being pushed into hunger by Iran war. The Sunday Statesman, in its editorial titled Beyond Hormuz, writes the geopolitical shock created by the Iran conflict is forcing countries far beyond West Asia to confront an uncomfortable reality. Energy security can no longer be built around a single set of political assumptions. For India, the renewed importance of Venezuela is less a story about one oil supplier and more a reflection of a changing global energy map. And finally, Sunday Tribune confronts a grim reality. Silent killer on our plates, WHO links unsafe food to 1.5 million deaths worldwide. And with that, it's back to you, Saira.
1: Thanks, Shagun. And now before we end the bulletin, the headlines once again. Home Minister Amit Shah calls for sharper vigil on financial transactions, construction of buildings and sale and purchase of properties along international borders. National Testing Agency dismisses claims of NEET UG 2026 re-exam paper leak as false, warns of strict action against those spreading such content. West Bengal government to undertake major development initiatives to upgrade facilities at key religious sites across the state. India hands over 72 health facilities and 12 cultural heritage projects to Nepal. IATA says India will be a significant player to air traffic boom in Asia-Pacific region by 2044. And in football, India beat defending champions Bangladesh 3-1 to win SAF Women's Championship for record sixth time. And with that, we end the morning news. Have a great day.
2: Akashvani. ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಆಕಾಶವಾಣಿಯಲ್ಲಿ ಕಾರ್ಯಕ್ರಮಗಳಿಗೆ ವಾರ್ಷಿಕ ಪ್ರಶಸ್ತಿ ನೀಡಲಾಗುತ್ತಿತ್ತು. ಆಕಾಶವಾಣಿಯು ಪ್ರತಿ ವರ್ಷ ಬೇರೆ ಬೇರೆ ವಿಭಾಗಗಳಲ್ಲಿ ನಿರ್ಮಾಣವಾದ ಅತ್ಯುತ್ತಮ ಕಾರ್ಯಕ್ರಮಗಳಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ನೀಡುತ್ತಿತ್ತು. 1974ರಲ್ಲಿ ಈ ಪ್ರಶಸ್ತಿಗಳನ್ನು ಆರಂಭಿಸಲಾಗಿತ್ತು. ರಾಷ್ಟ್ರೀಯ ಐಕ್ಯತೆಗೆ ರಾಸಾ ಕೌಲ್ ಪ್ರಶಸ್ತಿ, 2001ರಿಂದ ಗಾಂಧಿ ವಿಚಾರಧಾರೆ ಹಾಗೂ ಸಾರ್ವಜನಿಕ ಸೇವಾ ಪ್ರಸಾರಕ್ಕಾಗಿ ಎರಡು ವಿಶೇಷ ಪ್ರಶಸ್ತಿಗಳನ್ನು ನೀಡಲಾಗುತ್ತಿತ್ತು. ಗಾಂಧೀಜಿಯವರು 1947ರ ನವೆಂಬರ್ 12ರಂದು ದೆಹಲಿ ಆಕಾಶವಾಣಿಗೆ ಭೇಟಿ ನೀಡಿದ್ದರು. ಇದು ಆಕಾಶವಾಣಿಗೆ ಅವರ ಏಕೈಕ ಭೇಟಿ. ಅದರ ನೆನಪಿನಲ್ಲಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತಿತ್ತು. ಇವುಗಳೊಂದಿಗೆ ಯುವವಾಣಿ, ಕುಟುಂಬ ಕಲ್ಯಾಣ ಕಾರ್ಯಕ್ರಮ, ರೂಪಕ ನಾಟಕ, ಸಮೂಹ ಗೀತಗಾಯನ ಕಾರ್ಯಕ್ರಮ ಹಾಗೂ ತಾಂತ್ರಿಕ ಔನ್ನತ್ಯಕ್ಕೂ ಪ್ರಶಸ್ತಿಗಳನ್ನು ನೀಡಲಾಗುತ್ತಿತ್ತು. ಕರ್ನಾಟಕದಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರ ರಾಜ್ಯ ಪ್ರಶಸ್ತಿಗಾಗಿ ಸ್ಪರ್ಧೆಯನ್ನು ಪ್ರತಿ ವರ್ಷ ಈ ಹಿಂದೆ ನಡೆಸುತ್ತಿತ್ತು. ಆಕಾಶವಾಣಿ ಹಾಗೂ ದೂರದರ್ಶನದ ಪ್ರಸಾರ ಪರಂಪರೆಯನ್ನು ಸಂರಕ್ಷಿಸಿ ಇಡುವುದಕ್ಕಾಗಿ ದೆಹಲಿಯ ಪ್ರಸಾರ ಭವನದಲ್ಲಿ ಮ್ಯೂಸಿಯಂ ಒಂದನ್ನು ನಿರ್ಮಿಸಲಾಗಿದೆ. ಇಲ್ಲಿ ಅಪರೂಪದ ನಾಟಕಗಳ ಹಸ್ತಪ್ರತಿಗಳು, ಸಂಗೀತ ದಿಗ್ಗಜರು ಬಳಸುತ್ತಿದ್ದ ವಿವಿಧ ಸಂಗೀತ ಸಾಧನಗಳು, ಬಹಳ ಹಿಂದೆ ಬಳಸಲಾಗುತ್ತಿದ್ದ ವಿವಿಧ ಪ್ರಕಾರದ ಮೈಕ್ಗಳು, ರೇಡಿಯೋ ಸೆಟ್ಗಳನ್ನು ಒಳಗೊಂಡಂತೆ ವಿವಿಧ ಪ್ರಸಾರ ಪರಿಕರಗಳನ್ನು ಇಲ್ಲಿ ಇಡಲಾಗಿದೆ. ಆಕಾಶವಾಣಿಯ ಇನ್ನೊಂದು ಹೆಮ್ಮೆಯ ಕಾರ್ಯಕ್ರಮ ಸರ್ವಭಾಷಾ ಕವಿ ಸಮ್ಮೇಳನ. 1956ರಲ್ಲಿ ಆರಂಭವಾದ ಈ ಕಾರ್ಯಕ್ರಮದಲ್ಲಿ ಭಾರತದ 22 ಭಾಷೆಗಳ ಕವಿಗಳು ಒಂದೇ ವೇದಿಕೆಯ ಮೇಲೆ ತಮ್ಮ ಕವಿತೆಗಳನ್ನು ಪ್ರಸ್ತುತಪಡಿಸುತ್ತಾರೆ. ಇದು ರಾಷ್ಟ್ರೀಯ ಭಾವೈಕ್ಯತೆ ಹಾಗೂ ಭಾಷಾ ಬಾಂಧವ್ಯವನ್ನು ವೃದ್ಧಿಸುವ ಉದ್ದೇಶವನ್ನು ಹೊಂದಿದೆ. ಎರಡು ತಾಸುಗಳ ಈ ಧ್ವನಿಮುದ್ರಿತ ಕಾರ್ಯಕ್ರಮ ಗಣರಾಜ್ಯದ ಮುನ್ನಾ ದಿನ ಅಂದರೆ ಜನವರಿ 25ರಂದು ರಾತ್ರಿ 10 ಗಂಟೆಗೆ ಪ್ರಸಾರವಾಗುತ್ತದೆ. ದೆಹಲಿಯಿಂದ ಹಿಂದಿಯಲ್ಲೂ ಉಳಿದ ರಾಜ್ಯಗಳಿಂದ ಆಯಾ ಭಾಷೆಗಳಲ್ಲೂ ಅನುವಾದಗೊಂಡು ಏಕಕಾಲಕ್ಕೆ ಈ ಕಾರ್ಯಕ್ರಮ ರಾಷ್ಟ್ರವ್ಯಾಪಿ ಪ್ರಸಾರವಾಗುವುದು ಇದರ ಹಿರಿಮೆ. 1956ರಿಂದ ಇಂದಿನವರೆಗೂ ಅನೂಚಾನವಾಗಿ ಈ ಸರ್ವಭಾಷಾ ಕವಿ ಸಮ್ಮೇಳನ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಈ ಹಿಂದೆ ಆಕಾಶವಾಣಿಯಲ್ಲಿ ಕೆಲವು ಸ್ಮಾರಕ ಉಪನ್ಯಾಸ ಮಾಲಿಕೆಗಳು ಪ್ರಸಾರವಾಗುತ್ತಿದ್ದವು. ಅದರಲ್ಲಿ ಡಾ ರಾಜೇಂದ್ರ ಪ್ರಸಾದ್ ಸ್ಮಾರಕ ಉಪನ್ಯಾಸ

0: ಉಪನ್ಯಾಸ ಮಾಲಿಕೆ ಹಾಗೂ ಸರ್ದಾರ್ ಪಟೇಲ್ ಸ್ಮಾರಕ ಉಪನ್ಯಾಸ ಮಾಲಿಕೆಗಳು ಪ್ರಮುಖವಾದವು. ಭಾರತದ ಪ್ರಥಮ ರಾಷ್ಟ್ರಪತಿಗಳಾದ ಡಾ ರಾಜೇಂದ್ರ ಪ್ರಸಾದರ ಸ್ಮರಣಾರ್ಥ ನಾಡಿನ ಹೆಸರಾಂತ ಚಿಂತಕರು ವಿದ್ವಾಂಸರು ಮಾಡುವ ಈ ಉಪನ್ಯಾಸಗಳು ನಾಡಿನ ಸಾಂಸ್ಕೃತಿಕ ಹಿರಿಮೆಯನ್ನು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಹಾಗೂ ದೇಶವನ್ನು ಉತ್ತಮ ಮಾರ್ಗದಲ್ಲಿ ಮುನ್ನಡೆಸುವ ಸಲಹೆ ಸೂಚನೆಗಳನ್ನು ಒಳಗೊಂಡಿದ್ದು ಈ ಮಾಲಿಕೆ ಅತ್ಯಂತ ಜನಪ್ರಿಯವಾಗಿತ್ತು. ಇನ್ನು ಸರ್ದಾರ್ ಪಟೇಲ್ ಸ್ಮಾರಕ ಉಪನ್ಯಾಸ ಮಾಲಿಕೆ 1955 ಭಾರತದ ಮೊದಲ ಮಾಹಿತಿ ಹಾಗೂ ಪ್ರಸಾರ ಮಂತ್ರಿಗಳಾಗಿದ್ದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಸ್ಮರಣಾರ್ಥವಾಗಿ ನಡೆಯುತ್ತಿತ್ತು. ಈ ಉಪನ್ಯಾಸದ ಧ್ವನಿಮುದ್ರಣ ಅವರ ಜನ್ಮದಿನವಾದ ಅಕ್ಟೋಬರ್ 31 ರಾಷ್ಟ್ರವ್ಯಾಪಿ ಪ್ರಸಾರವಾಗುತ್ತಿತ್ತು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobLR@gmail.com pexbLR@gmail.com ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ಕದಂ. ನಿರ್ಮಾಣ ನಂದನ್ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ
3: ಸವಿ ಸವಿ ನೆನಪು.
4: ಆಕಾಶವಾಣಿಯ 90 ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
5: ಶ್ರೋತೃ ಬಾಂಧವರೇ, ಇಂದಿನ ನಮ್ಮ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ರಂಗಭೂಮಿಯ ಹೆಸರಾಂತ ಕಲಾವಿದೆ ಹಾಗೂ ಚಿತ್ರನಟಿ ಚಿಂದೋಡಿ ಲೀಲಾ.
6: ಪ್ರಿಯ ಶ್ರೋತೃ ಬಾಂಧವರಿಗೆ ನಮಸ್ಕಾರ. ಇಂದು ನಾನು ನಮ್ಮ ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಚಿಂದೋಡಿ ಲೀಲಾ ಎಂದು ಪ್ರಶಸ್ತಿ ಪಡೆದಿದ್ದೇನೆ. ಅದಕ್ಕೆ ಕಾರಣ ನಿಮ್ಮೆಲ್ಲರ ಪ್ರೋತ್ಸಾಹ, ನಾಟಕದ ಕಲೆಯ ಮೇಲೆ ನಿಮಗಿರುವ ಅತ್ಯಂತ ಅಭಿಮಾನ. ನನ್ನ ತಾಯಿ ತಂದೆಯರ ಆಶೀರ್ವಾದವೇ ನನಗೆ ರಕ್ಷೆಯಾಗಿದೆ. ನನ್ನನ್ನು ಬಹಳ ಜನ ಕೇಳುತ್ತಾರೆ, ಚಿಂದೋಡಿ ಲೀಲಾ ಅಂದರೆ ಏನು ಅರ್ಥ ಅಂತ. ನಾನು ಅತಿ ಪ್ರೀತಿಯಿಂದ, ಮರ್ಯಾದೆಗಳಿಂದ ಅಂದು ಇಂದು ಎಂದೆಂದೂ ಉಳಿಸಿಕೊಳ್ಳುವ ನನ್ನ ಮನೆತನದ ಹೆಸರೇ ಅದು. ನಮ್ಮ ಅಜ್ಜನವರು ಮಹಾವಿದ್ವಾಂಸರು. ಅವರ ಗಮಕದ ಸಂಗೀತಕ್ಕಾಗಿ ಮೈಸೂರು ಅರಸರಿಂದ ಕಾಲಿಗೆ ಚಿನ್ನದ ತೋಡೆ ಹಾಕಿಸಿಕೊಂಡ ಭಾಗ್ಯವಂತರು. ಚಿನ್ನದ ತೋಡೆ ಎಂಬ ಮಾತು ಕಾಲಕ್ರಮೇಣ ಚಿಂದೋಡಿ ಅಂತಾಯಿತು. ನಾನು ಈ ಸ್ಥಿತಿಯಲ್ಲಿರಲು ಕಾರಣ ನಿಮ್ಮ ಪ್ರೋತ್ಸಾಹ. ನನ್ನ ಹೆತ್ತವರ ಆಶೀರ್ವಾದ ನನ್ನನ್ನು ಅಡಿಗಡಿಗೆ ಕಾಪಾಡುತ್ತಿದೆ. ಅದರಲ್ಲೂ ನನ್ನ ತಾಯಿಯ ವಾತ್ಸಲ್ಯವನ್ನು ಒಂದು ಕ್ಷಣ ಸಹ ಮರೆಯಲಾರೆ. ಇನ್ನಿಲ್ಲದ ಆ ದೇವಿಯನ್ನು ಮತ್ತೆ ಮತ್ತೆ ನೋಡುವ ಹಂಬಲವೆನಿಸುತ್ತದೆ. ನನಗೆ ನಾಗರಿಕತೆಯಿಂದ ದೂರವಾಗಿ ಪ್ರಶಾಂತವಾಗಿರುವ ಹಳ್ಳಿಯ ವಾತಾವರಣವೆಂದರೆ ಬಲುಹಿತ ನನ್ನ ಮನಸ್ಸಿಗೆ. ಇದರ ಬಗ್ಗೆ ನನ್ನ ಪರಿಚಿತರು ನನ್ನನ್ನು ಚೇಷ್ಟೆ ಮಾಡ್ತಾರೆ, ಲೀಲಮ್ಮ ನೀನು ಹಳ್ಳಿಯಲ್ಲೇ ಉಳಿದರೆ ಚೆನ್ನಾಗಿರುತ್ತೆ ಎಂದು. ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಗಾದೆ ವೇದದಷ್ಟೇ ನಿಜ. ಹಳೆಯ ಕಾಲದ ಚಿತ್ರಗಳ ಹಾಡುಗಳು ಇಂದು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ನಿಂತಿದೆ. ಅದಕ್ಕೆ ಕಾರಣ ತಂಪಾದ ಸಾಹಿತ್ಯ, ಇಂಪಾದ ಸಂಗೀತ, ಅಂದಿನ ಚಿತ್ರಗಳು ಪ್ರಶಾಂತವಾಗಿ ಹರಿಯುವ ನದಿಗಳಂತಿತ್ತು. ಇಂದಿನ ಚಿತ್ರಗಳು ಭೋರ್ಗರೆಯುವ ಪ್ರವಾಹದಂತಿದೆ. ಅಂದಿನ ಪ್ರಣಯ ದೃಶ್ಯಗಳು ನಂದಾದೀಪದಂತೆ ನಿರ್ಮಲವಾಗಿ ಬೆಳಗುತ್ತಿತ್ತು. ಇಂದು ಮರ್ಕ್ಯುರಿ ದೀಪದಂತೆ ಕಣ್ಣುಗಳನ್ನು ಕೊರೆಯಿಸುವ ಬೆಳಕಾಗಿದೆ. ನನಗಿನ್ನೂ ನೆನಪಿದೆ, ಅತಿ ಸಲಿಗೆಯ ಅಭಿನಯವಿಲ್ಲದಿದ್ದರೂ ಅತ್ಯಂತ ಸನ್ನಿಹಿತವಾಗಿರುವಂತೆ ಕಾಣುವ ತುಂಬ ಮೆಚ್ಚುಗೆಯಾದ ಪ್ರಣಯ ದೃಶ್ಯ ಜಕಣಾಚಾರ್ಯ ಚಿತ್ರದ್ದು. ಆ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಅವರೇ ಅಭಿನಯಿಸಿದ್ದಾರೆ. ಆ ಚಿತ್ರದ ಪ್ರಣಯಭರಿತ ಹಾಡು ಕೇಳಿದರೆ ಮೈ ಮನಸ್ಸುಗಳು ಪ್ರಫುಲ್ಲವಾಗುತ್ತವೆ, ಮೈ ಚುಮ್ಮನ್ನುತ್ತದೆ.

ನಮ್ಮ ಮಹಿಳೆಯಲ್ಲಿ ಕೆಲವರು ಕಣ್ಣೆದ್ದೂ ಕುರುಡರಂತೆ ನಾಗರಿಕತೆಯ ಬೆನ್ನ ಹಿಂದೆ ಓಡುವುದನ್ನು ನೋಡಿದರೆ ಮನಸ್ಸಿಗೆ ನೋವಾಗುವುದು ಸಹಜ. ಸಂಸ್ಕಾರ ನಾಗರಿಕತೆ ನಡತೆಯಲ್ಲಿರಬೇಕೇ ವಿನಃ ಅಲಂಕಾರದಲ್ಲ. ದುಡಿಮೆಯೇ ದೇವರೆಂದು ಭಾವಿಸಿ ಬಾಳುವ ಹೆಣ್ಣು ನಾನು. ಶಿವನ ಕೃಪೆಯಿಂದ ಮನೆಯಲ್ಲೇ ಕುಳಿತು ದುಡಿಯದೇ ವಿಶ್ರಾಂತಿ ಪಡೆಯಬಹುದು. ಆದರೆ ದಿವಂಗತ ನೆಹರೂಜಿಯವರು ಹೇಳಿದಂತೆ ಆರಾಮ್ ಹರಾಮ್ ಹೈ ಎಂಬ ಮಾತನ್ನು ನಾನು ಪಾಲಿಸುತ್ತಿದ್ದೇನೆ. ಇಂದು ನಮ್ಮ ನಾಲ್ಕು ನಾಟಕ ಸಂಸ್ಥೆಗಳು ಜಯಪ್ರದವಾಗಿ ನಡೆಯುತ್ತಿರುವ ಕಾರಣ ನನ್ನ ದುಡಿಮೆಯೆಂದು ನಾನು ಗರ್ವದಿಂದ ಹೇಳುತ್ತಿಲ್ಲ. ಎಲ್ಲರ ದುಡಿಮೆಯೊಂದಿಗೆ ನನ್ನ ದುಡಿಮೆಯೂ ಸೇರಿದೆ ಎಂದು ವಿನಯದಿಂದ ಹೇಳುತ್ತಿದ್ದೇನೆ. ಆಗದು ಎಂದು ನಾವು ಕೈಕಟ್ಟಿ ಕುಳಿತಿದ್ದರೆ ಏನನ್ನು ಸಾಧಿಸಲು ಆಗುತ್ತಿರಲಿಲ್ಲ. ಏನೇ ಬರಲಿ, ಒಗ್ಗಟ್ಟಿರಲಿ, ಇದು ನಮ್ಮ ನಾಯಕರು ಪ್ರಜೆಗಳಿಗೆ ನೀಡಿದ ಸಂದೇಶ ಮಾತ್ರವಲ್ಲ, ಪ್ರತಿ ಮನೆಯಲ್ಲೂ ಒಗ್ಗಟ್ಟಿರಬೇಕೆಂದು ನಾನು ದೃಢವಾಗಿ ಹೇಳುತ್ತೇನೆ. ನಾನು ತುಂಬು ಸಂಸಾರದಲ್ಲಿ ಹುಟ್ಟಿ ಬೆಳೆದವಳು. ಚಿಕ್ಕಂದಿನಿಂದಲೂ ಅಣ್ಣ ಅಕ್ಕಂದಿರೊಂದಿಗೆ ಒಗ್ಗಟ್ಟಾಗಿ ಬಾಳಿ ಬೆಳೆದಿದ್ದೇನೆ. ಇಂದಿಗೂ ನಮ್ಮದು ಒಗ್ಗಟ್ಟಿನಿಂದ ಬಾಳುತ್ತಿರುವ ಸುಖ ಸಂಸಾರ. ಅದಕ್ಕೆ ಕಣ್ತೆರೆದು ನೋಡು ಈ ಚಿತ್ರದ ಹಾಡೆಂದರೆ ನನಗೆ ತುಂಬ ಇಷ್ಟ.

ಹುಟ್ಟಿದ ಪ್ರತಿ ವ್ಯಕ್ತಿಯು ಮರಣಿಸಲೇಬೇಕು. ಕಣ್ಣು ತೆರೆದು ಮುಚ್ಚುವುದರಲ್ಲಿ ಅವನು ನಡೆಸಬೇಕಾದ ಜೀವನ ಬಿಳಿಯ ಹಾಳೆಯಂತಿರಬೇಕು. ಮಸಿ ಬಳಿದು ಹರಿದು ಹೋದ ಹಾಳೆ ಆಗಬಾರದು. ಜೀವನ ಪ್ರವಾಹದಲ್ಲಿ ಎದುರು ಈಜುವುದು ನನ್ನ ರಕ್ತದ ಗುಣ. ಆದರೆ ಅದರಲ್ಲಿ ನನಗೆ ಆನಂದವಿದೆ. ಸೋಲನ್ನು ಕಂಡು ನಾನು ಅಂಜಿ ಹಿಂದಡಿಯಿಡುವ ಗುಣ ನನ್ನಲ್ಲಿಲ್ಲ. ಹಾಗೆ ಈಜಿ ದಡ ಮುಟ್ಟಿದರೆ ಆಗ ನಮಗೆ ಸಿಗುವ ಆನಂದ ಅತೀತ. ಜೀವನವನ್ನು ಜಯಿಸಿದ ಸಂಭ್ರಮ. ಜೀವನವನ್ನು ನೋಡಿ ಹೆದರಿ ನಿಂತವರಿಗೆ ನಾವು ನಮ್ಮ ಬಾಳನ್ನು ಸಾಕ್ಷಿಯಾಗಿ ತೋರಿಸಬಹುದು. ಜಾತಿಯ ಜ್ವರದಿಂದ ದೂರಾಗಿರಿ ಎಂದು ನಮ್ಮ ನಾಡಿನ ನಾಯಕರು ಯುವಜನಾಂಗಕ್ಕೆ ಧ್ವನಿಯೇರಿಸಿ ಹೇಳುತ್ತಿದ್ದಾರೆ. ಈ ಮಾತಿಗೆ ಪ್ರತಿಯೊಬ್ಬರೂ ಮನ್ನಣೆ ನೀಡಲೇಬೇಕು. ಎಲ್ಲರ ದೇಹದಲ್ಲೂ ಒಂದೇ ರಕ್ತ ಹರಿಯುತ್ತಿರುವಾಗ ಮೇಲು ಕೀಳುಗಳ ತಾರತಮ್ಯವೇಕೆ? ಕುಲಮತಗಳ ಭೇದವೇಕೆ? ನಮ್ಮ ಜಾತಿ ಪ್ರೀತಿಯ ಜಾತಿಯಾಗಿರಬೇಕು. ನಮ್ಮ ಮತ ಮಮತೆಯ ಬಂಧನವಾಗಿರಬೇಕು. ಜಾತಿಯ ಭೂತ ಎಂದು ನಮ್ಮ ದೇಶದಿಂದ ತೊಲಗುತ್ತೋ ಅಂದೇ ನಮಗೆ ಸ್ವರ್ಣಕಾಲ ಆರಂಭವಾಗುತ್ತೆ. ಇದನ್ನು ನಾನು ಸತ್ಯವಾಗಿ ಹೇಳುತ್ತೇನೆ. ಜಾತಿಯ ಬಗ್ಗೆ ಅಂದೇ ಕನಕದಾಸರು ಅದೆಷ್ಟು ಕಳಕಳಿಯಿಂದ ಹಾಡಿದ್ದಾರೆ.

0: ಇಂದಿನ ನಮ್ಮ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ರಂಗಭೂಮಿಯ ಹೆಸರಾಂತ ಕಲಾವಿದೆ ಹಾಗೂ ಚಿತ್ರನಟಿ ಚಿಂದೋಡಿ ಲೀಲಾ ಅವರು. ಕಾರ್ಯಕ್ರಮದ ಧ್ವನಿ ಸಂಯೋಜಕರು ಬಿಕೆ ಆನಂದ್.
1: ಇದು ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ. ನಮಸ್ಕಾರ.
2: ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿದಿರಿ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ.
1: ವಂದೇ ಮಾತರಂ.
0: ವಂದೇ ಮಾತರಂ.
1: ವಂದೇ ಮಾತರಂ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕಾಯಿಸಿ ಹೆಪ್ಪ ನಿಕ್ಕಿ ಕಡೆದೊಡೆ ಮೊದಲು ಮೇಲೆ ಕಾಣದ ಬೆಣ್ಣೆ ತೇಲಿ ಬರುವಂತೆ. ಹಾಲ ಕಾಯಿಸಿ ಹೆಪ್ಪ ನಿಕ್ಕಿ ಕಡೆದೊಡೆ ಮೊದಲು ಮೇಲೆ ಕಾಣದ ಬೆಣ್ಣೆ ತೇಲಿ ಬರುವಂತೆ. ಬಾಳ ನೀ ಜಗದ ಮಂತುವು ಕಡೆಯಲೇಳುವುದು ಆಳದಿಂದ ಆತ್ಮಮತಿ ಮಂಕುತಿಮ್ಮ. ಬಾಳ ನೀ ಜಗದ ಮಂತುವು ಕಡೆಯಲೇಳುವುದು ಆಳದಿಂದ ಆತ್ಮಮತಿ ಮಂಕುತಿಮ್ಮ.

ಈ ಪದ್ಯ ಕೂಡ ಜಗತ್ತಿನಲ್ಲಿ ಮನುಷ್ಯ ತನ್ನ ವ್ಯಕ್ತಿತ್ವವನ್ನು, ಅದರ ಆಳದಲ್ಲಿರುವಂತಹ ಆತ್ಮವನ್ನು ಮೇಲಕ್ಕೆ ಆವಿಷ್ಕಾರಗೊಳಿಸಲಿಕ್ಕೆ ಮಾಡಬೇಕಂತ ಕಾರ್ಯ ಯಾವುದು ಅನ್ನೋದನ್ನು ಹೇಳ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಒಂದು ಸಣ್ಣದೊಂದು ಉಪಮೆಯನ್ನು ಈ ಪದ್ಯದಲ್ಲಿ ಕೊಡ್ತಾ ಇದ್ದಾರೆ. ಹಾಲು ಕಾಯಿಸಿ ಹೆಪ್ಪನಿಕ್ಕಿ ಕಡೆದೊಡೆ ಕಾಣದೇ ಇರುವಂಥ ಬೆಣ್ಣೆ ಮೇಲಕ್ಕೆ ತೇಲ್ಕೊಂಡು ಬರುತ್ತೆ. ಬೆಣ್ಣೆ ಇರುತ್ತೆ ಒಳಗಡೆ ನಿನ್ನೆ, ಆದರೆ ಅದು ಕಾಣೋದಿಲ್ಲ ಮೊದಲು. ಆದರೆ ಹಾಲನ್ನು ಕಾಯಿಸಿ ಹೆಪ್ಪಾಕಿ ನಂತರ ಕಡ್ದಾಗ ನಿಮಗೆ ಒಳಗಿರುವಂಥ ಬೆಣ್ಣೆ ಮೇಲಕ್ಕೆ ತೇಲ್ಕೊಂಡು ಬರ್ತಾ ಇರುತ್ತೆ. ಅದೇ ರೀತಿ ಜಗದ ಮಂತು, ಮಂತು ಅಂದರೆ ಕಡೆಗೋಲು, ಇಲ್ಲಿ ಈ ಜಗತ್ತಿನ ಕಡೆಗೋಲು ಅನ್ನೋದೇನಿದೆ, ಇದು ಯಾವಾಗ ಬರುತ್ತೆ ಅಂತಂದರೆ ಬದುಕಿನಲ್ಲಿ ವ್ಯಕ್ತಿತ್ವ ತನ್ನಂತಾನು ತೊಡಗಿಸ್ಕೊಂಡಾಗ, ಹಾಗೆ ತೊಡಗಿಸ್ಕೊಂಡಾಗ ಈ ಮಂತು ಜಗತ್ತೆನ್ನುವಂಥ ಈ ಕಡೆಗೋಲು ವ್ಯಕ್ತಿತ್ವದಲ್ಲಿ ಇರುವಂತಹ ಆತ್ಮವನ್ನು ನಿಧಾನಕ್ಕೆ ಮೇಲಕ್ಕೆ ತರ್ತದೆ ಅಂತ. ಹಿಂದಿನ ಅನೇಕ ಪದ್ಯಗಳಲ್ಲಿ ಆತ್ಮವನ್ನೋದು ಹೇಗೆ ಆವಿಷ್ಕಾರಗೊಳ್ಳುತ್ತದೆ ಅನ್ನೋದನ್ನು ಡಿ ವಿ ಜಿಯವರು ವಿವರಿಸ್ತಾ ಇದ್ದಾರೆ. ಜಗತ್ತಿನಲ್ಲಿ ಬದುಕಿನಲ್ಲಿ ಸುಖ ದುಃಖ ಇವೆರಡೂ ಒಂದೇ ರೀತಿಯಲ್ಲಿ ಭಾವಿಸಬೇಕಾಗಿದೆ. ದುಃಖ ಅನ್ನೋದು ಬಹಳ ಮುಖ್ಯ ಕೂಡ ಹೌದು. ಹೀಗಾಗಿ ಈ ದ್ವಂದ್ವಗಳನ್ನ ಎದುರಿಸೋದು ಹೇಗೆ, ಈ ಸಂಕಷ್ಟಗಳನ್ನು ದಾಟದಾಗ ಹೇಗೆ ವ್ಯಕ್ತಿತ್ವ ಊರ್ಜಿತವಾಗ್ತದೆ ನಾವು ಮಾತನ್ನ ಅನೇಕ ಪದ್ಯಗಳಲ್ಲಿ ಡಿ ವಿ ಜಿಯವರು ಏನು ವಿವರಿಸ್ತಾ ಇದ್ದಾರೆ, ಆ ಭಾವವನ್ನು ಇಲ್ಲಿ ಇನ್ನೊಂದು ಉಪಮೆಯ ಮೂಲಕ ಕವಿ ವಿವರಿಸ್ತಾ ಇದ್ದಾನೆ ಅಂತ ನಾವು ಭಾವಿಸಬಹುದು.

ಭುಕ್ತಿಪಥ ಮುಕ್ತಿಪಥ ಬೇರೆ ಬೇರೆಯವಲ್ಲ, ಯುಕ್ತದಿಂದೆರಡು ಮಂಚುಗಳೊಂದೇ ಪಥಕ್ಕೆ. ಭುಕ್ತಿಪಥ ಮುಕ್ತಿಪಥ ಬೇರೆ ಬೇರೆಯವಲ್ಲ, ಯುಕ್ತದಿಂದೆರಡು ಮಂಚುಗಳೊಂದೇ ಪಥಕ್ಕೆ. ಸತ್ವ ಶೋಧನೆ ಲೋಕ ಸಂಸ್ಕಾರ ದಿಂ ನಿನಗೆ ಶಕ್ತಿಯ ಧ್ಯಾತ್ಮಕದು ಮಂಕುತಿಮ್ಮ. ಸತ್ವ ಶೋಧನೆ ಲೋಕ ಸಂಸ್ಕಾರ ದಿಂ ನಿನಗೆ ಶಕ್ತಿಯ ಧ್ಯಾತ್ಮಕದು ಮಂಕುತಿಮ್ಮ.

ಭಕ್ತಿಪಥ ಮತ್ತು ಮುಕ್ತಿಪಥ ಅನ್ನುವ ಎರಡು ಜೀವನದ ದಾರಿಯನ್ನು ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ. ಹಿಂದಿನ ಅನೇಕ ಪದ್ಯಗಳಲ್ಲಿ ಡಿ ವಿ ಜಿಯವರು ಈ ಲೋಕದ ಬದುಕಿನಲ್ಲಿರುವಂತಹ ಎರಡು ದ್ವಂದ್ವಗಳನ್ನು ಏನು ವಿವರಿಸ್ತಾ ಇದ್ರು ಅದನ್ನಲ್ಲಿ ಪಥದ ಪರಿಭಾಷೆಯಲ್ಲಿ ಚರ್ಚೆ ಮಾಡೋದನ್ನು ಗುರುತಿಸಬಹುದು. ಭಕ್ತಿಪಥ ಮತ್ತು ಮುಕ್ತಿಪಥ. ಮುಕ್ತಿ ಅಂದರೆ ಬದುಕಿನಲ್ಲಿ ಇರುವಂತಹ ಒಂದು ದಾರಿ, ಬದುಕಿನಲ್ಲಿ ಒಳಗೊಳ್ಳುವಂಥ ಒಂದು ದಾರಿ ಇದು. ಇನ್ನೊಂದು ಮುಕ್ತಿಪಥ, ಬದುಕನ್ನು ಬಿಟ್ಟು ಅಂತಿಮವಾದಂಥ ಗುರಿ ಬಹಳ ಮುಖ್ಯ ಅಂತ ಹೇಳುವಂಥ ದಾರಿ. ಇದು ಬೇರೆ ಬೇರೆಯಲ್ಲ ಅನ್ನೋದು ಡಿ ವಿ ಜಿಯವರು ಬಹಳ ಮುಖ್ಯವಾದ ಮಾತು. ಇದನ್ನು ಅನೇಕ ಭಕ್ತಿ ಪಂಥದ ಸಂತರು ಬಹಳ ಮುಖ್ಯವಾಗಿ ನಮ್ಮ ಕನ್ನಡ ಸಂಸ್ಕೃತಿಯಲ್ಲಿ ಮತ್ತೆ ವಿವರಿಸಿರೋದನ್ನ ಗುರುತಿಸಬಹುದು. ಸಂಸಾರವೆಂಬ ನಾಣ್ಯವ ಸವೆಯ ಬಳಸುವೆ ಎನ್ನುವಂಥ ಬಸವಣ್ಣವರ ಮಾತಿನಲ್ಲಿ ನೆನಪಿಸಬಹುದು ಅಂತ ಕಾಣಿಸ್ತದೆ. ಸಂಸಾರವೆಂಬ ನಾಣ್ಯವನ್ನು ಸವಿಯೋ ಹಾಗೆ ಬಳಸಿದ್ರೆ ಮಾತ್ರ, ಅದನ್ನ ಚಲಾವಣೆಗೆ ತಂದ್ರೆ ಮಾತ್ರ ನನಗೆ ಮುಕ್ತಿ ಅನ್ನೋದು ಸಿಗ್ತದೆ ಅನ್ನುವ ಬಸವಣ್ಣನ ಮಾತನ್ನ ನೀವು ನೆನೆಸ್ಕೊಂಡ್ರೆ ಡಿ ವಿ ಜಿಯವರು

0: ಮಾತಿನ ಈ ಮಾತಿನ ಅರ್ಥಕ್ಕೆ ಒಂದು ಹೊಸ ರೀತಿಯ ಮನಸ್ಸು ಬರೋದನ್ನ ನೀವು ಗುರುತಿಸಬಹುದು. ಡಿ ವಿ ಜಿ ಅವರಿಗೆ ಈ ಲೋಕ, ಈ ಬದುಕು, ಇದರ ನೋವು, ಬಡತನ, ಹಸಿವು ಇವೆಲ್ಲವೂ ಕೂಡ ಬಹಳ ಮುಖ್ಯ ಈ ಜೀವನದ ಮೌಲ್ಯವನ್ನು ಅರಿಯೋದಕ್ಕೆ. ಅದರಿಂದ ಇದರ ಮೂಲಕವೇ ಒಂದು ಮುಕ್ತಿ ಅನ್ನುವ ಪಥ ಏನಾದರೂ ಕಾಣೋದಾದ್ರೆ ಅದು ಕಾಣಿಸ್ತದೆ ಅನ್ನೋ ಮಾತಿದೆ ಇಲ್ಲಿ. ಭುಕ್ತಿ ಮತ್ತು ಮುಕ್ತಿ ಇವೆರಡೂ ದಾರಿಗಳು ಬೇರೆ ಅಲ್ಲ, ಇವು ಒಂದೇ ಪಥಕ್ಕೆ, ಒಂದೇ ಒಂದು ದಾರಿಗೆ. ಇವೆರಡೂ ಕೂಡ ಯಾವುದನ್ನ ಭುಕ್ತಿ ಅಂತ ಕರೀತಾರೆ ಮತ್ತು ಮುಕ್ತಿ ಅಂತ ಕರೀತಾರೆ, ಇವೆರಡೂ ಕೂಡ ಬಹಳ ಮುಖ್ಯವಾದಂತ ಉಪದಾರಿಗಳು ಅನ್ನೋ ಮಾತನ್ನ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾ ಇರೋ ಹಾಗೆ ಕಾಣಿಸ್ತದೆ. ಲೋಕ ಸಂಸ್ಕಾರದಿಂದ ವ್ಯಕ್ತಿತ್ವಕ್ಕೆ ಸತ್ಯ ಶೋಧನೆಯ ದಾರಿಗೆ ಇದು ನಮ್ಮನ್ನ ತೆಗೆದುಕೊಂಡು ಹೋಗ್ತದೆ ಅನ್ನೋದು ಇಲ್ಲಿಯ ಮಾತು. ಮತ್ತು ಆಧ್ಯಾತ್ಮಕ್ಕೂ ಕೂಡ ಈ ಒಂದೇ ಒಂದು ದಾರಿ ಏನಿದೆ, ಈ ಪಥ ಅದು ಶಕ್ತಿಯಾಗ್ತದೆ ಅನ್ನೋ ಭಾವ ಈ ಪದ್ಯದಲ್ಲಿ ವ್ಯಕ್ತವಾಗ್ತದೆ.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 9:03.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
3: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.5 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗಿಬಿಟ್ರೆ ಅಟ್ ಲೀಸ್ಟ್ 6 ಗಂಟೆಯಿಂದ 8-10 ಗಂಟೆ ಒಳಗೆ ನೀವು ಬಂದ್ರು ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನೆ ಮರು ಸ್ಟಾರ್ಟ್ ಮಾಡಬಹುದು.
4: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
5: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
6: ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಬೈಪಾಸ್ ರೋಡ್ ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 kV-100 kV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827420875, ಮೊಬೈಲ್ 9108752744 ಅಥವಾ 9448448744.
7: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
8: ಇಲ್ಲ, ಎಲ್ಲಿದೆ ಅಂತದ್ದು?
7: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
8: ಹೌದಾ? ಇಲ್ಲಿ ಪೇಪರ್ ಕೂಡ?
9: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
7: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
8: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
7: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
8: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
7: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
8: 80% ಸಾಲ ಸೌಲಭ್ಯನೂ ಸಿಗುತ್ತೆ.
7: ಫ್ರೀಯಾಗಿ ಸೈಟ್ ವಿಸಿಟ್ ಮಾಡಲು

0: पर किसी 9900901282
1: और 9606084066
2: स्वीट होम रियलिटी योर ट्रस्टेड पार्टनर इन रियल एस्टेट.
1: SSLC ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ ನೇರವಾಗಿ ಪ್ರಥಮ PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900901090.
3: ಆತ್ಮೀಯ ಶ್ರೋತೃಗಳೇ, ಮಳೆಗಾಲ ಅಂದಾಗ ನಿಮ್ಮ ಮನದಲ್ಲಿ ಮೂಡುವ ಭಾವನೆ ಎಂತಹುದು? ಇದು ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ.

ಸ್ಫುಟವಾದ ಮತ್ತು ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 8 ಕೊನೆಯ ದಿನ. ಪ್ರಸಾರ ಇದೇ 15ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

0: ಶತ್ರುವಂಜ್ ಬೆಳಿಗ್ಗೆ 10 ಗಂಟೆಗೆ ಚಿನ್ನರ ಲೋಕ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮ ದೂರವಾಣಿ ಸಂಖ್ಯೆಗಳು 2285558, ಎಸ್ ಡಿ ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ, 2285558, ಎಸ್ ಡಿ ಕೋಡ್ 08272. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 9:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ.

ಪಡುವ ಸಿರಿ ಕಾರ್ಯಕ್ರಮ ಕೇಟಳತ ಎಲ್ಲರಕ್ಕೂ ಪೊಂಬಳ್ಸ ಕೂಟಕಾರಡನಲ್ಲಾಮೆ ಇಕ್ಕ ನಂಗಡ ಕೂಟತಂಜ ನಡಪಂತ ಪಲತರತರ ಕಾರ್ಯಕ್ರಮ ಆದ್ಯವಾಯ್ತು ದೇವಳ ತುದಿಚಿತಿ ಪಾಡುವ ಶ್ರೀಮತಿ ಬೊಪ್ಪಂಡ ಸರಳ ಕರಂಬಯ್ಯ

ಪಾಠ ಕೇಳ್ತೀರಲ್ಲ, ಇಕ್ಕ ನಡಪಂಥ ಕಾರ್ಬಾರ್ ಒಕ್ಕಾಮೆ ತಕ್ಕಾಮೆ ಹಾಂಗೊತ್ತ ನಡಪು. ಇಂಡ ಎಳ್ತಕರ್ತಿ ಶ್ರೀಮತಿ ಜಮ್ಮಡ ಮೋನಾ ಭೀಮಯ್ಯ, ತಕ್ಕ ಪರಿವವು ಮಾಳೇಟಿರ ಶ್ರೀನಿವಾಸ್. ಒಕ್ಕ ಐಮ್ನಾನೆ ಪಿಂಜ ಪಟ್ಟೆದಾರ ಕೂಡು ಕುಟುಂಬ ಕೊಡವಡವರು ಸಂಸ್ಕೃತಿ. ಅವರು ವ್ಯವಸ್ಥಿತವಾದ ಒಕ್ಕಾಮೆ ಎಲ್ಲರೂ ಐನ್ಮನೆಯಲ್ಲಿ ಒತ್ತರ ಮೇಲೆ ಭಾವ ಇಂಜವು ಪಿತೃಪ್ರಧಾನ ಸಂಸ್ಕೃತಿ. ಇಲ್ಲಿ ಒಕ್ಕ ಪಿರಿಯುವನೇ ಮುಖ್ಯಸ್ಥ, ಐಂಗಡ ಮುಂಬುಲಿ ಎಲ್ಲ ಕಾರ್ಬಾರ ನಡಪ. ಇಲ್ಲಿ ಕುಟುಂಬತ್ರ ಪ್ರತಿ ಸದಸ್ಯಗಳು ತಾಂಡದೇ ಆನ ಜವಾಬ್ದಾರಿ ಇಪ್ಪ, ಅದೇ ಒಕ್ಕಾಮೆ. ಒಕ್ಕತ್ರ ಪೆರಿಯುವ ಆನ ಪಟ್ಟೆದಾರಂಡ ತಕ್ಕ ಮೇಲೆ ಎಲ್ಲ ನಡಪು ವ್ಯವಹಾರ ನಡಪ. ನಂಗಕ್ಕ ನಂಗಡ ಗುರುಕಾರಣನೇ ಆರಾಧ್ಯ ದೇವ, ಏದೇ ಕಾರ್ಬಾರಕ್ಕೆ ನೆಲ್ಲಕ್ಕಿ ನಡುಬಾಡಿಲು ಕತ್ತುವ ಮುಂಬೊಳ್ಚ ಮಿಂಜಲು ನಿಂದಿತು ಗುರುನ ತೊತ್ತಿತು ಮೊಳಿಯಿಡೋಣು. ಎನ್ನಂಗಣ್ಣಕ ನಂಗ ಹಿಂದೆ ನೆಲೆ ನಿಂತಿ ತುಂಡೆಂಗಿ ಅದು ನಂಗಡ ಒಕ್ಕ ಪುಟ್ಟೋಕ ಕಾರಣ ನಾನಂತ ಮೂಲ ಪುರುಷ ನೇಡಿನ ಆಸ್ತಿಲಿ ಎಚ್ಚಕೆ ಪರಮೇಲೆ ಆಸ್ತಿ ಎಡಕು ಕಾರಣ ನೇಡಿನ ಆರೋಡತ್ಲು ಪಂಡಿಂಜ ನಡೆದು ಬಂದಂತ ನಡಪು ಇಕ್ಕಲು ನಡೆದನುಂಡು. ಒಕ್ಕಡ ಆರೋಡತ್ಲು ಭೂಮಿ ಕಣತರೆ ಕಳ ಬೋಟಿ ಬಾಣೆ ಇಕ್ಕೆಲ್ಲ ತೋಟ ಆಗಿಪೋಯ್ತು. ಮುಂಡತ್ತೆರೆ ಇನ್ನ ಇನ್ನೂ ಎಲ್ಲ ಅಡಂಗಿತಿಪ್ಪ. ವ್ಯವಸಾಯ ಪ್ರಧಾನ ಅನಾನ ಉಂಡು ಹಾಂಗೊತ್ತ ಎಲ್ಲ ಸೌಕರ್ಯ ಕೂಡಿತಿಪ್ಪ. ಕ್ಷತ್ರಿಯಳಾನಂತ ನಂಗ ಪ್ರಾಣಿ ಬಲಿ ಕೊಡ್ಪ, ಉಗ್ರರೂಪಿ ದೇವಳ ಕೊಂಡಾಡುವ. ಸಾಧಾರಣ ಎಲ್ಲ ಒಕ್ಕತ್ಲು ಉಂಡು ಚೌಂಡಿ ಕುಳಿಯೆ ಕೊರ್ತಿ ಪಾಶನಮೂರ್ತಿ ಕಾರೋಣ. ಈ ದೇವಕ್ಕೆ ಕಾಲಕ್ಕೆ ಸರಿಯಾಯ್ತು ಮೀದಿ ನೀರಬೇಕೊಂಡು ಆಯಾಯ ಒಕ್ಕತ್ರ ಆಯಿಮೆ ಕೋಯಿಮೆ ನಮ್ಮೆ ನಾಳು ಒಕ್ಕ ಪೆರಿಯ ಒಣ್ಣನ್ನೇ ನಡಪ. ಸಮಾಜತ್ಲು ಶಿಸ್ತು ನಲ್ಲಾಮೆ ಒತ್ತೊರ್ಮೆ ಇರೋಂಡೆಂಗಿ ಆ ಮನೆರೊಳ್ಳು ವ್ಯವಸ್ಥಿತವಾದ ಬದುಕು ನಡ್ತೋಂಡು. ಆ ಒಕ್ಕ ಛಾಯಾಂಡುವೆಂಗಿ ಅಲ್ಲಿ ನೇಮ ನಿರ್ಕೊಬೋಂಡು. ದಾರೆಂಗೊಬ್ಬಣ ಕೊರವುಲು ಕಾರ್ಬಾರು ನಡ್ಕೊಂಡು ಆನಗುಂಡೆ ಬೈತುಲು ಅನುಭವತ್ಲು ಪೆರಿಯು ಆನೆಗಳು ಆ ಜಾಗತ್ಲು ಕಾಂಬು ಹೈಂಗಕ್ಕೆ ಪಟ್ಟೆದಾರಂದೊಣ್ಣು. ಪಟ್ಟೆ ಎಣಚೆಂಗಿ ಒರು ಒಕ್ಕಕ್ಕೆ ಅಡಗಿನ ಭೂಮಿ ಅದಂಗ ಅಡಗಿನ ವ್ಯವಹಾರ ಪಟ್ಟೆದಾರಂಡ ಪೆದತ್ಲೇ ನಡಪ. ಇಕ್ಕ ಬೋರೆ ಬೋರೆ ಆನಕ್ಕಲು ಇಕ್ಕಲು ಸರ್ಕಾರಿ ಕಚೇರಿ ಕಾಂಗದತ್ಲು ಇದನ್ನ ಕಾಂಗು. ಪಟ್ಟೆದಾರ ನಾನವ ತಾಂಡ ಮಣ್ಣು ಮನೆ ಆಸ್ತಿಪಾಸ್ತಿ ಪರಜನಕ್ಕೆ ಮಾರಿಪೋಕತನ್ನೇ ಎಚ್ಚರ ಇಡ್ತವ. ಭೂಮಿ ಪಡುಬುವ ತನ್ನೇ ನೋಟಿ ವಹಿಂಜತ್ತು. ಒಕ್ಕತ್ಲು ದಾರ್ಕೆಂಗಿ ಕಷ್ಟ ಬಂದಕ್ಕ ಮಕ್ಕಳ ಕೂಟಿತು ಸಹಾಯ ಮಾಡೋ ಹಿಂಜತ್ತು. ಆಸ್ತಿ ಮಾರೋ ಪರಿಸ್ಥಿತಿ ಬಂದು ಪೋನಕ್ಕ ಎಲ್ಲಾರನೂ ಐನ್ ಮನೇಲಿ ಕಾಕಿ ಕೂಟಿತು. ಒಕ್ಕತ್ರೇ ದಾರಿಯಂಗೆ ಇಡ್ತೋನಕ್ಕೆ ತಕ್ಕ ಬರ್ನಿತ್ತು ಒಪ್ಪು ಚಿಡುವ ಇನ್ನನಿಪ್ಪಕ ಆಸ್ತಿ ಒಕ್ಕತ್ರ ಒಳ್ಳೆ ಇಪ್ಪಂಜತ್ತು. ಕೆಲವು ಮಕ್ಕ ಪದಿಬಯತಿಲು ಬಟ್ಟೆ ತಪ್ಪುವ ನಾನಕ ಕಾಕಿತು ಐಮರತ್ಲು ಅಳ್ತಂಡು ಉಪದೇಶ ಮಾಡೋಂಜಿ ತಿದ್ದೋ ಇಂಜತ್ತು. ಒಕ್ಕತ್ರೋಳು ಎಂತ ವ್ಯಾಜ್ಯ ಇಂಜಕ್ಕೋ ಅದನ್ನ ಒಕ್ಕಳ ಕೂಟಿತು ಅದೇ ಐಮರತ್ಲು ಅಳ್ತಿತ್ತು ತಕ್ಕು ಬರಂದಿತ್ತು ತೀತಿತ್ತು ಒತ್ತೊರ್ಮೆನ ಕಾತು ಬೆಕ್ಕೊಂಡು ಐನ್ ಮನೆ ಐಮರಕ ಅಚ್ಚಕ ಪಾವಿತ್ರ್ಯತೆ ಉಂಡು. ಒರು ವಿದ್ಯಾಲಯ ಎಂದು ನ್ಯಾಯಾಲಯ ಎಂದು ನಂಗ ನಂಗಡ ಐನ್ ಮನೆನ ಎಣ್ಣೋಲು. ಆನಗುಂಡೆ ಐಮರತ್ಲು ಎಲ್ಲರೂ ಅಳ್ಪನಿಲ್ಲ. ಒಕ್ಕತ್ಲು ಮಕ್ಕ ಒಕ್ಕ ಮಕ್ಕ ಬೊಳಂದನ್ನೇ ಬೋರೆ ಮನೆ ಕೆಟ್ಟಿತು ಕೂಡಿ ಆಡ್ಚಿಂಗು ಒಕ್ಕಾಮೆ ತಕ್ಕಾಮೆ ನಡಪು ಅನ್ನನೇ ಇಂಜತ್ತು. ನಮ್ಮೆ ನಾಳು ಜೊತೆಗೂಡಿತು ಪಟ್ಟೆದಾರಂಡ ತಕ್ಕಾಮೆಲೆ ನಡತೋ ಇಂಜತ್ತು. ಒಕ್ಕತ್ಲು ಮಂಗಲ ಕುಂಜಿಕ ಪೆದೋಡೋ ಮನೆ ಕೂಡುವೋ ಲಗ್ನ ಪಟ್ಟಿ ಕಟ್ಟುವೋ ಕಟ್ಟಿಕೋಲ ಕೈಪ್ ಇನ್ನನೆ ಒಕ್ಕತ್ರುಳು ನಡಪ ಎಚ್ಚಕೋ ಶುಭ ಕಾರ್ಯಕ್ಕೆ ಕಣಿಯನ ಕಾಕಿದ್ದು ನಾಳು ಕುರಿಪ್ಪ ಇಂಜತ್ತು. ದಾರೆಂಗಿ ಚತ್ತು ಕಟ್ಟು ಪೋನಲ್ಲಿಯೂ ಚತ್ತ ನಾಳು ಕಣಿಯನೇ ನೋಟೋ ಇಂಜತ್ತು. ತಕ್ಕಾಮೆ ಕಾಗದ ಪಟ್ಟೆದಾರಂಡ ಪೆದತ್ಲೆ ಎಳ್ದೋ ಇಂಜತ್ತು. ಇಕ್ಕಲು ಸುಮಾರು ಒಕ್ಕತ್ಲು ಪಟ್ಟೆದಾರಂಡ ಪೆದತ್ಲೆ ಕಾಗದ ಮಾಡೋದು ಕಾಂಗೋಲು. ಊರು ನಮ್ಮಕ್ಕೆ ಕೋಯಿಮೆ ಅಣ್ಣಕ ಎತ್ತು ಪೋರಾಟ ಭಂಡಾರ ಚೌರಿ ಕೊಡೆ ಕುದುರೆ ಇನ್ನನೆ ಐಂಡೆಂಡ ಊರಕ್ಕೆ ಅಡಗಿನ ಎನ್ನೆಂಗಿ ಉಂಡೆಂಗಿ ಒಕ್ಕತ್ರ ಐನ್ ಮನೆನ ಜೊತೆ ಕೂಟಿತು ಪಟ್ಟೆದಾರ ನೆಲ್ಲಕ್ಕಿಲು ನಾಲು ಮೊಳಿ ತಕ್ಕು ಪರಿವಂಜಿ ಎಲ್ಲರೂ ಒಕ್ಕಚೆ ಓಣಿಕುತ್ತ ಇಳಿಂಜಿ ದೇವಸ್ಥಾನಕ್ಕೂ ಅಂಬಲಕ್ಕೂ ಪೋಪಂಜತ್ತು. ಪಟ್ಟೆದಾರಂಡ ಬೈತಲು ಪೆರಿಯವು ಆನಾನಗುಂಡು ಅಳಿಯಂಗ ಕಣ್ಣಿತು ಕಾರ್ಬಾರು ಮಾಡೋ ಇಂಜತ್ತು. ಇಂದಿಕ್ಕ ಆ ಪದ್ಧತಿ ನಂಗಡಲಿಂಜ ಮರೆಯಾಯಿನುಂಡು. ಈನ ಕಾತು ಬೆಪ್ಪಂತ ಕೆಲಸತ್ನ ನಂಗ ಎಲ್ಲ

ಮಾಡೋಣ ನನ್ನ ಕಟ್ಟಂಡೆ ತಕ್ಕನ ನಾನು ನೆಪ್ಪುಚಿಡಿ. ಒಕ್ಕಾಮೆ ತಕ್ಕಾಮೆ ಆಂಗತ್ತ ನಡಪು ಎಳ್ತು ಕರ್ತಿ ಶ್ರೀಮತಿ ಜಮ್ಮಡ ಮೋನಭೀಮೆ ಹೇಳ್ದಿನಂತ ಎಳ್ತಿನ ನಿಂಗ ಇಕ್ಕ ಕಟ್ಟಿರ. ಇಕ್ಕನ ಕೊಡವ ಜಾನಪದ ಪಾಟ್ಟು ಜೋಯಿ ಪಾಟ್ಟು ಪಾಡುವವು ಪೆರಿಯ ಜಾನಪದ ಕಲಾವಿದ ಚಂಗೇಟಿರ ಸೋಮಣ್ಣ.

0: ಚೆಂಗೇಟ ಸೋಮಣ್ಣಪಾಡಿನ ಜೋಯಿಪಾಟು ಕೇಟೀರ? ಇಕ್ಕ ಕವನ ಕಕ್ಕಡ ತಿಂಗ ಓದಿಯನ್ನುಳ್ಳವು ಕುಮ್ಮಂಡ ಮೈನಾ ಚೆಂಗಪ್ಪ.
1: ಆದರೆ ತಿಂಗತ್ ಚೆರುಮಳೆ ಶುರುವಾಪ, ಕಕ್ಕಡ ತಿಂಗತ್ ಮಳೆ ಕಾತುರ ಜಡಿಮಳೆ. ಆದರೆ ತಿಂಗತ್ ಚೆರುಮಳೆ ಶುರುವಾಪ, ಕಕ್ಕಡ ತಿಂಗತ್ ಮಳೆ ಕಾತುರ ಜಡಿಮಳೆ. ಪುನರೋಸು ಪುಷ್ಯ ಮಳೆಯದು ನೋಟು, ಕುಳುರುಕ್ಕು ಒಂದು ಕೊರವಿಲ್ಲ ತಾಕು. ಕುಳುರುಕ್ಕು ಒಂದು ಕೊರವಿಲ್ಲ ತಾಕು. ಕುಂದು ಕಾಡಲು ಕೌಂಜ ಪೂಳ ಪೊಗೆರ ಚಾಯಿ, ಇರುಟ್ಟು ಕೌಂಜ ಕರ್ತ ಮೋಡತುರ ಸಾಲು. ಕುಂದು ಕಾಡಲು ಕೌಂಜ ಪೂಳ ಪೊಗೆರ ಚಾಯಿ, ಇರುಟ್ಟು ಕೌಂಜ ಕರ್ತ ಮೋಡತುರ ಸಾಲು. ಮನೆರ ಪಾತಿಲು ಚೆರು ಜಲ ಪಾತವೇ ಕಾಂಗು, ಕಾತುರ ಉಯಿತ್ತುಕ್ಕು ಮರಗಿಡವೆಲ್ಲ ನಳಿಪಿರಿವ. ಕಾತುರ ಉಯಿತ್ತುಕ್ಕು ಮರಗಿಡವೆಲ್ಲ ನಳಿಪಿರಿವ. ಬೇಲು ತೋಡು ಒಂದಾಯಿ ಕಾಂಗು, ಅಬ್ಬಿರ ದುಂಬ ಪಾಲು ನೊರೆಯಾಯಿ. ದೇವಲೋಕತ್ರ ಅಮೃತ ಒಕ್ಕಿ ಬಾತಾಂದು, ಬೇಲು ತೋಡು ಒಂದಾಯಿ ಕಾಂಗು, ಅಬ್ಬಿರ ದುಂಬ ಪಾಲು ನೊರೆಯಾಯಿ. ದೇವಲೋಕತ್ರ ಅಮೃತ ಒಕ್ಕಿ ಬಾತಾಂದು, ಪೊಳಕೆರೆ ಎಲ್ಲ ದುಂಬಿ ತಳುಕುಚಿ. ಗೀಜೆಯಡ ಪಡೆ ಮಾಡುವ ರಾಗ, ಉಂಬುಳುವ ಬಿಸಿ ಚೋರೆಕ್ಕು ಕಾತಳುಪ. ಗೀಜೆಯಡ ಪಡೆ ಮಾಡುವ ರಾಗ, ಉಂಬುಳುವ ಬಿಸಿ ಚೋರೆಕ್ಕು ಕಾತಳುಪ. ಕಪ್ಪೆಯೊಳು ಕುಸಿಲು ತುಳ್ಳಿ ಕಳಿಪ, ಮೀನು ನಂಡುವಡದೇ ಓಟುಂಗಳಿ. ಮೀನು ನಂಡುವಡದೇ ಓಟುಂಗಳಿ. ಐಪಣಿ ಕಾಂಗುಲ ಚುರುಕುಲು ಹರಹೀಂದ್ ಎತ್ತು ಕಟ್ಟಿ ಉಪ್ಪದು. ಐಪಣಿ ಕಾಂಗುಲ ಚುರುಕುಲು ಹರಹೀಂದ್ ಎತ್ತು ಕಟ್ಟಿ ಉಪ್ಪದು. ಅಗೆನೆಲ್ಲ ಪೆರ್ಚಿತು ಮಾಡುನ ಗುಡ್ಡೆ, ಪೆರ್ಚ ನೇರಿನ ಮಾಡುವ ನಾಟಿ ಸಾಲು ಸಾಲು. ಪೆರ್ಚ ನೇರಿನ ಮಾಡುವ ನಾಟಿ ಸಾಲು ಸಾಲು. ಕಕ್ಕಡತ್ತು ಏದೇ ಶುಭಕಾರ್ಯ ಕಿಲ್ಲೆ ಮೊಳಿ, ಕೋಟ ಪುಡಿಚ ತಡಿಕದ ಬೋಂಡು ಕುಮ್ಮು ಬೇಂಬಳರನ್ನತ ಉಷ್ಣತೀನಿ. ಕಕ್ಕಡತ್ತು ಏದೇ ಶುಭಕಾರ್ಯ ಕಿಲ್ಲೆ ಮೊಳಿ, ಕೋಟ ಪುಡಿಚ ತಡಿಕದ ಬೋಂಡು ಕುಮ್ಮು ಬೇಂಬಳರನ್ನತ ಉಷ್ಣತೀನಿ. ನೈಪುಕ್ಕು ಇಲ್ಲ ಏದೇ

0: ಮದ್ದಂಗೂಡುನ ತೊಪ್ಪುನ ಬೇವು ಚಿಟ್ಟು ಮೊದಪದ ಕೂಟಿತು ತಿಂದಕ ಮದ್ದುರ ಗುಣವು ಕಾಂಗುಲ ಮದ್ದುರ ಗುಣವು ಕಾಂಗುಲ.
1: ಇಕ್ಕ ಶರಿಯ ಕತೆ ಮಾಜಿ ಪೋನ ಬದುಕು ಓದಿಯನ್ನುಳ್ಳವು ಕಾಣತಂಡ ವಿವೇಕ್ ಅಯ್ಯಪ್ಪ.
2: ಅಯ್ಯೋ ಏ ಅಯ್ಯೋ ಎಂತರ ಮಾಡುವ ಉಂಬಕ ಬಾರಾಂದು ಅವ್ವ ಕಾಕುವಕ ತಂಡ ಕೂಟಾಳಿ ನಾಣೂರ ಬದುಕುರ ನೆಪ್ಪಲೇ ಇಂಜ ಅಯ್ಯೋ ಒಮ್ಮಕ್ಕೆ ನಟ್ಟಿತು ಮನಸ್ಸಿಲ್ಲತ ಮನಸ್ಸಿಲ್ಲ ಉಂಬಕ ಅದ್ದುಪೋಚಿ. ಕಷ್ಟ ಕಷ್ಟ ಈ ಭೂಮಿ ತಾಯಿರ ಮಡಲು ಪುಟ್ಟಿ ಬಳಿದ ಪ್ರತಿಯೊರು ಮನುಷ್ಯಂಗ ಒಂದಲ್ಲ ಒರ್ ತರತ್ರ ಕಣ್ಣೀರದ ಕತೆ ಇಪ್ಪ. ಅನ್ನನೆ ಅಯ್ಯೂರ ಕೂಟಾಳಿಯಾನ ನಾಣು ಬಡತನತ್ರ ನಳತೆ ಪುಟ್ಟುಚಿ. ಅಪ್ಪ ಕಳ್ಳು ಕುಡುಕನಾಯ್ತು ತಂಡ ಪೊಣ್ಣು ಕುಂಜಿನ ಎನ್ನನೆ ಚಾಕೊಂಡು ಅನ್ನುವ ಅರಿವಿಲ್ಲತೆ ದಿನ ಕೈಚೆಂಡು ಪೋಚಿ. ಆಚೆಂಗಿ ಅವ್ವ ತಾನು ಪೆತ್ತ ಕರಬಳಿನ ಕಷ್ಟತೆ ಚಾಕಿಪೋತುಚಿ. ಅಪ್ಪ ಕಳ್ಳು ಕುಡಿಚಿತ್ತು ಅವ್ವನ ಪೊಯ್ಯುವ ಗೋಳನ ನೋಟಿಯಂಡೇ ಬಂದ ನಾಣುಕ್ ಕಷ್ಟ ಸುಖತ್ರ ಅರಿವು ಚರಿಯ ಬೈತಲೇ ಗೊತ್ತಾಯ್ಬೋಚಿ. ಸ್ಕೂಲ್ಕು ಪೋಪಕಂತು ಚಣ್ಣೆಕಂಬ ಕೀತನ ಅರೆಬರೆ ಬಟ್ಟೆ ಕಾಲುಕ ಚಪ್ಪಲ್ ಇಲ್ಲತೆ ಓಣಿ ರೋಡ್ಕಾಲೆ ಸ್ಕೂಲ್ಕು ಪೋಯಣ ಇಂಜದು ಕಾಂಬಕ ಕಣ್ಣುಲ ನೀರು ಬಪ್ಪ ಇಂಜತ್ತು. ಅಪ್ಪಂಗಂತೂ ತಂಡ ಕುಂಜಿ ಸ್ಕೂಲ್ಕು ಪೊಪ್ಪಚ್ಚಕ ಆಚಿಂಗಿಯು ಬುದ್ಧಿ ಬಂದಲೆ. ಪಾಪ ಅವ್ವ ಪೊತ್ತುಕ ಸರಿಯಾಯ್ತು ಕೂಳು ಇಲ್ಲೆಂಗಿ ಕಂಜು ಕೂಳು ಮಾಡಿತು ತಂಡ ಕುಂಜಿ ಕಾಯಿತು ಪೇಚಾಡುವ ಇಂಜತ್ತು. ನಾನು ಸ್ಕೂಲಲ್ಲಿ ಓದುವತ್ತು ಬೈಯಲ್ ಇಂಜಕ್ಕೋ ಕಳಿಪತ್ತು ಓಡುವತ್ತು ಉಸಾರಿಂಜತ್ತು. ನಾಳು ಪೋನನಕ್ಕೆ ಮನೇಲಿ ಅಪ್ಪ ಕಳ್ಳು ಕುಡಿಚಿತ್ತು ಅವ್ವನ ಪೊಯ್ಯೋದು ಬೈಯೋದು ಜಗಳ ಮಾಡೋದು ಮಾತ್ರ ಕಮ್ಮಿ ಆಯ್ತಲೆ. ಸ್ಕೂಲ್ಕು ಪೋನಲ್ಲಿ ಇವಂಗ ಮನೆರದೇ ಚಿಂತೆ. ಅಪ್ಪ ಅವ್ವಂಡ ಕೂಡ ಜಗಳ ಮಾಡಿಚೋ ಅವ್ವನ ಎಲ್ಲೆಂಗಿ ಪೊಜ್ಜಿರುತ್ತೋ ಒಂದು ಜ್ಞಾನ ಮಡಿಯಂಡೇ ಆಯ್ಪೋಚಿ. ಇನ್ನೂರು ಬರೀಲು ತಂಡ ಕೀತನ ಶರ್ಟ್ ಚಣ್ಣೆಕಂಬ ಚಡ್ಡಿನ ನೋಟಿಯಂಡು ಕೂಟಕಾರ ಮಕ್ಕ ನಾನು ನನ್ನ ನೋಟಿಯಂಡು ತಳಿಪೋ ಗೇಲಿ ಮಾಡೋನ ಕಂಡಿತು ತಂಡ ಬಡಸ್ತನತ್ರ ಪರಿಸ್ಥಿತಿನ ಅರ್ಥ ಮಾಡಿಯಂಡು ಮರೇಲು ಕಣ್ಣೀರಿಟ್ಟಂಡು ದಿನ ಕೈಪ ಕೂಡ್ಚಿ. ಇದನ್ನೆಲ್ಲ ಕೊರಗಿಯಂಡು ನಾಳು ಕೈಪಕಾನ ನಾಣುಕು ವಿದ್ಯೆ ತಂಡ ಮಂಡೆಕ್ಕೆ ಪತ್ತುನದೇ ಇಲ್ಲ. ಅವು ಅಲ್ಲಿ ಇಲ್ಲಿ ಪಣಿಕೆಜ್ಜಂಡು ತಂಡ ಕರುಬಳ್ಳಿನ ಒಂದು ನಲ್ಲ ಬಟ್ಟೆಕ್ಕೆ ಕೂಟೊಂಡು ಅನ್ನುವ ಹಠತ್ತು ತಂಡ ಶಕ್ತಿ ಮೀರಿ ಕುಂಜಿನ ಚಾಕುವಕ್ಕೆ ಪ್ಯಾಚಾಡುವ ಇಂಜತ್ತು. ಅಪ್ಪ ಅಪ್ಪಂಡ ಕಳ್ಳು ಕುಡಿ ಜಗಳ ಎಲ್ಲನೂ ಕಂಡ ನಾಣುಕು ದಿನ ಪೋನನಕ್ಕೆ ಜವಾಬ್ದಾರಿ ಇಲ್ಲತ ಅಪ್ಪಂಡ ಕಳಿ ತಂಡ ಕುಂಜಿನ ನಲ್ಲೋರು ಬಟ್ಟೆಕ್ಕೆ ಕೂಟೊಂಡು ಅನ್ನುವ ಅವ್ವಂಡ ಹಠ ಇದನ್ನೆಲ್ಲ ನೋಟಿತು ಈ ಕಷ್ಟತ್ರ ಬದುಕನ ಎನ್ನನೆ ನೀಸುವೊಂದು ಜ್ಞಾನ ಮಾಡಿಯಂಡು ವಿದ್ಯೆ ಮಂಡೆಕ್ಕೆ ಪುಡಿಕತೆ ತಂಡ ಪತ್ತನೇ ಕ್ಲಾಸ್ಗೆ ಸ್ಕೂಲು ಬಿಟ್ಟತು. ಅದೇ ನೇರತ್ತು ಬದುಕರ ಬಟ್ಟೆನ ಅರಂಜವತ್ತೆ ಅಪ್ಪ ಕಳ್ಳರ ಬಯ್ಯವೇ ಬುದ್ಧಿತ್ತು ವಯಸ್ಸಿಲ್ಲತ ವಯಸ್ಸಿಲು ಪ್ರಾಣ ಬಿಟ್ಟತ್ತು. ಅಪ್ಪ ಕಳ್ಳು ಕುಡುಕ ನಾನಂಗು ಮೋವನ ಈ ಸಮಾಜತ್ ಕಡೆಕಟ್ಟಿತ್ತು ನೋಟುವ ಇಂಜನ ಎಲ್ಲ ಕಂಡು ನಾಣುಕು ಆರಾಮತೆ ಈ ಮನುಷ್ಯ ಜನ್ಮತ್ತು ಪುಟ್ಟುವಕೆಯಾಗ ಅಂದು ಆಪ ಇಂಜತ್ತು. ಅವು ಅಂತೂ ತಂಡ ಕುಂಜಿನ ಜ್ಞಾನ ಮಾಡಿಯಂಡು ಒಂದು ನಲ್ಲ ಬಟ್ಟೆಕ್ಕು ಕೊಂಡ ಬರಂಡು ಅನ್ನುವ ನಿಟ್ಟಲು ತಂಡ ಕೈಲಾಪಚ್ಚಕ್ಕೆ ಪ್ರಯತ್ನ ಪಟ್ಟಂಡು ಬುದ್ಧಿವಾದ ಅಣ್ಯಂಡು ಮಿಂಜಕ್ಕೆ ನಲ್ಲ ಬದುಕು ಕಾಂಬ ಅನ್ನುವ ನಂಬಿಕೆ ಬೆಚ್ಚಂಡು ದಿನ ಕೈಚತು. ಇನ್ನನೆ ತಾಂಡೊಟ್ಟಕ್ಕೆ ಬದುಕಿಯಂಡು ಬಾತು. ಕಾಲ ಪೋನನಕ್ಕೆ ಬೊಳಂದು ನಿಂದ ಮೋವಂಗು ತಾಂಗು ಗೊತ್ತುಳ್ಳಂಗಡ ಕೈಕಾಲು ಪುಡ್ಚಿತು ಬೆಂಗಳೂರಲು ಒಂದು ಚೆರಿಯ ಕೆಲಸ ಮಾಡಿ ಕೊಡ್ತತು. ಮೋವನು ಅವ್ವನ ಮಿಂಜಕ್ಕೆ ಚಾಯಲು ನೋಟಿಯಂಡು ಅಣಿಯಂಡು ತಂಡ ಕೆಲಸತ್ನ ಮನಸಿಟ್ಟು ಮಾಡುವ ಇಂಜತು. ಪೋಲಡಿ ಕೆಲಸ ಮಾಡಿತು ಬೈಟು ಅರುವ ನೇರತ್ತು ತಂಡ ಕಷ್ಟತ್ರ ಬದುಕು ಪರಿಸ್ಥಿತಿ ಅವಮಾನತನ ಎಲ್ಲ ಜ್ಞಾನ ಮಾಡಿಯಂಡು ಕಣ್ಣೀರಿಟ್ಟಂಡು ನಾಳು ಕೈಪ ಇಂಜತ್ತು. ಇನ್ನನೆ ಬೆಂಗಳೂರಲ್ಲಿ ಕೆಲಸ ಮಾಡಿಯಂಡು ದಿನ ಕೈಚಂಡು ಇಪ್ಪಕ್ಕ ಕೊರೋನಾ ಅನ್ನುವ ಈ ಮಹಾಮಾರಿ ಬೆಂಜಿತು ಬಾಡಿ ಪೋನ ನಾಣುನ ಕೂಡಿ ಬುಟ್ಟುಲೆ. ನಾಣುನ ಗೊತ್ತು ಗುರಿ ಇಲ್ಲತೆ ಆಸ್ಪತ್ರೆಯಲ್ಲಿ ಕೂಟುಚಿ. ತಂಡ ಸ್ವಂತ ಉಳ್ಳ ಒಂದು ದಾರು ಜೊತೆಯಲ್ಲಿಲ್ಲತೆ ತಂಡ ಅವ್ವಂಡ ಪರಿಸ್ಥಿತಿನೋ ಜ್ಞಾನ ಮಾಡಿಯಂಡು ಬಾಳಿ ಬದುಕಣಿಂಜ ನಾಣುಕು ಮದ್ದು ಮರವು ತಡಿಕು ಪುಡಿಕತೆ ಕಾಣತ ಲೋಕಕ್ಕೆ ಮರೆಯಾಯಿ ಪೋಚಿ. ಇಂಜ ಓರ್ ಕರುಬಳ್ಳಿನೋ ಕಳೆದಂಡು ಕೊರಗಿ ಕೊರಗಿ ಕಣ್ಣೀರ್ಲೇ ಕೈ ಕತ್ತಿಯಂಡು ನಾಳು ಕೈಚಣ ಇಂಜತ್ತು. ಇಂಜಕ್ಕಿಂಜನಕ್ಕೆ ಓರು ನಾಳು ಎದೆ ನಂಬಲ ಅಂದು ಬುದ್ಧಂಡ ನಾಣೂರ ಅವ್ವಂಡ ಮುಚ್ಚಿನ ಕಣ್ಣು ತೊರಂದದೇ ಇಲ್ಲ. ವಿದಿರ ಬಲ್ಲಾದೆ ಕಳಿಕು ಕಳ್ಳು ಅನ್ನುವ ದುಷ್ಟಂಡ ಬಲಿಕ ಕಣಿಂಜ ನಾಣೂರ ಸಂಸಾರ ಮಣ್ಣುಂಜ ಮರೆಯಾನನ ಜ್ಞಾನ ಮಾಡಿಯಂಡು ಅಯ್ಯೂರ ಕಣ್ಣುಲು ಅವಂಗ ರಿವಿಲ್ಲತೆಯೇ ಕಣ್ಣೀರು ಜಾರುಚಿ. ತಟ್ಟೆಲಿಂಜ ಕೂಳು ಎರಂಗತ್ತಾಚಿ. ಕಳ್ಳು ಪುಳಿ ಕುಡಿಕತ ಮನುಷ್ಯ ಇಲ್ಲ. ಆಚೆಂಗಿ ನಂಗ ಕುಡಿಪ ಕಳ್ಳು ಇತಿಮಿತಿಲು ಇಂಜಕ ಮಾಜಿ ಪೊಪ್ಪದೆಚ್ಚಕು ಸಂಸಾರವು ಉಳಿಯೋ. ಪ್ರತಿಯೊರು ಮನುಷ್ಯಂಗು ತಂಡ ಸಂಸಾರತ್ರ ಜವಾಬ್ದಾರಿ ಅನ್ನುವುದು ಇಕ್ಕಂಡು ಅಂದಕ್ಕೆ ಆ ಬದುಕು ಹೊರಪಾಕು.
1: ಮಾಜಿ ಪೋನ ಬದುಕು ಶರಿಯ ಕತೆ ಕಾಣತಂಡ ವಿವೇಕಯ್ಯಪ್ಪ ಓದು ನಾನು ಕೇಟಿದ. ಇನ್ನಿ ಮಿಂಜಕ ಕವನ ಗುರುಮನೆ ಕವನ ವಾಚನ ಮಾಡುವವು ಕೋಟೆರ ಉದಯ್ ಪೂರ್ಣಚರಣೆ.
3: ಗುರುಮನೆ ತಾಂಡೊಡತ್ತು ತಣು ಕಾಟಿ ಚಾಕನೋ ಬುಟ್ಟ ಮಚ್ಚಿಗೆ ತಾನಿಪ್ಪುಟ್ಟು ತಾಂಗನೋ ತಾಂಡೊಡತ್ತು ತಣು ಕಾಟಿ ಚಾಕನೋ ಬುಟ್ಟ ಮಚ್ಚಿಗೆ ತಾನಿಪ್ಪುಟ್ಟು ತಾಂಗನೋ ಬಿಸಿ ಉಸಿರುಕು ಊಜಾಳೆನ ಮರಲೆರಕನೋ ಮನೆಪತ್ತು ಕುಂಜಡ ನೆಮ್ಮದಿನ ಬೈಂದೋ ಮನೆಪತ್ತು ಕುಂಜಡ ನೆಮ್ಮದಿನ ಬೈಂದೋ ಗುರುವಾಯಿ ನೆಲೆಪಡಂದು ಗುಡಿರೊಳಲ ಅಳುತ್ತು ಕರುಂಡಿನ ಗೋಡೆಲದು ಎರಂಜೋರು ಬೊಳಕು ಕಳಬೇಲು ಆರೋಡ ನೀ ನೋಡಿನ ಸೊತ್ತು ಚಳುಪ್ಪು ಪಾಯುವ ಗಜ್ಜೆತ್ತಂಡೇ ನೀಳಪದತ್ರ ಗತ್ತು. ತೆಳುಪು ಪಾಯುವ ಗಜ್ಜೆ ತಂಡೇ ನೀಡ ಪೆದತ್ರ ಗತ್ತು ಗೋವು.

0: ತ್ರಿಂಜಕಲೆ ಪಂಚಾಮೃತ ವರ್ಪು ನಾರಾಯಣ ಪೂಜೆಕ್ ಬಾಳೆಗಿಡ ತಂಪು ಐಮರತ್ ಕರಿಕಂಬ ಮೊಟ್ಟುಲೆ ತೊಳಿಕು ಬಗ್ಗನಕ ಬಲ್ಯಮನೆ ಬಾಯ್ಬುಟ್ಟು ಕೊದಿಕು ಬಗ್ಗನಕ ಬಲ್ಯಮನೆ ಬಾಯ್ಬುಟ್ಟು ಕೊದಿಕು ಬಾಕೆ ಪೋನಕೋ ಪೊಮ್ಮಕ ತಾಮನೆಕ್ ಕೊದಿಗೊಂಡು ಬಾಂಗುವ ಕುಸಿಪಟ್ಟು ಕೋಳಿಯು ಮರಪತ್ತಿ ಕೂವ ತಿಂಡು ನಾರಂಜಿ ನಾಯಿಕುಟ್ಟಿ ಮಡಿಪತ್ತಿ ನೊಳಿವ ಕೇಂಬು ತೆರಮೆರ ಚುಳಿಕೋಂದು ಒಗ್ಗಟ್ಟಲಿರಿವ ಕೇಂಬು ತೆರಮೆರ ಚುಳಿಕೋಂದು ಒಗ್ಗಟ್ಟಲಿರಿವ ಕಳಸತ್ತೋರು ತೀರ್ಥ ಬಳಸುನೋರು ಬಾಯಿ ಮುಟ್ಟೂರಿ ಬೋಡುನದೇ ಗುರುಮನೆಕ್ ಚಾಯಿ ಕುರಿಕುಟ್ಟು ಕೊಡಿಕತ್ತಿ ನಡುವಾಡಲೊಂದಾಯಿ ನಂಬಿಕೆರ ಕಣ್ಣುಕದು ಗುರು ಅಜ್ಜಪ್ಪನಾಯಿ ನಂಬಿಕೆರ ಕಣ್ಣುಕದು ಗುರು ಅಜ್ಜಪ್ಪನಾಯಿ ನಡು ಬಗ್ಗಿ ತೊತ್ತಕ ಕೈತಾಕಿ ಚಾಕು ಬೆನ್ನಿಟ್ಟು ಪೋನಕ ನಲ್ಲಮೆನ್ನ ಪಳಿಪ್ಪ ಐನುಮನೆಲೆ ಕೊಡವಡ ಆರಾಧ್ಯ ಚೆಪ್ಪು ಬಾಡತಿರಡು ನಂಗಡ ಗುರುಮನೆರ ನಡಪು ಐನುಮನೆಯೇ ಕೊಡವಡ ಆರಾಧ್ಯ ಚೆಪ್ಪು ಬಾಡತಿರಡು ನಂಗಡ ಗುರುಮನೆರ ನಡಪು.
1: ಹೋಟೆಲ ಉದಯ ಪೂರ್ಣ ಚೆನ್ನಂಗ ಓದಿನಂಥ ಕವನ ಗುರುಮನೆ ಕೇಟಿದ. ಇನ್ನು ಮಿಂಜಕ್ಕೆ ಒಂದು ಪಾಟು ಪಾಡುವವು ಶ್ರೀಮತಿ ಪೋಡಮಡ ಭವಾನಿ ನಾಣಯ್ಯ. ಸಾಹಿತ್ಯ ಸ್ವರ್ಗೀಯ ಸಾಹಿತಿ ಮುಲ್ಲೆರ ಜಿಮ್ಮಿ ಅಯ್ಯಪ್ಪಣ್ಣಂಗ.

0: ಅಜ್ಜ ಇದು ಯಾವ ಗಿಡ?
1: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳ್ಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
0: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
1: ಯಾಕೆ?
0: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
1: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
4: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಆಕಾಶವಾಣಿ ಅಟ್ 90.90 ಸಾಲ್ ಕಿ ಆವಾಜ್, ದಿಲ್ ಸೆ ದಿಲ್ ತಕ್ ನಾನ್ ಸ್ಟಾಪ್ ಧಮಾಲ್. ಪುರಾನಿ ಯಾದೇ ನಯಾ ಜೋಶ್ ಹೈ, ದೇಶ್ ಕಾ ರೇಡಿಯೋ ಅಬ್ ಭಿ ಬಾಸ್ ಹೈ. ಆಕಾಶವಾಣಿ ಕೆ ಗೌರವಮಯಿ 90 ಸಾಲ್.

ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ಈಗ ಸಮಯ 9:35:36. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ವಿ ಮನೋಹರ್ ಸಾಹಿತ್ಯ ರಚಿಸಿ ಸಂಗೀತ ಅಳವಡಿಸಿರುವ ಅನುರಾಗ ಸಂಗಮ ಚಿತ್ರದ ಗೀತೆ, ಗಾಯಕರು ರಮೇಶ್ ಚಂದ್ರ.

ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಯುಗಳ ಸ್ವರದಲ್ಲಿ ಸಂಜು ವೆಡ್ಸ್ ಗೀತಾ ಚಿತ್ರದ ಗೀತೆ, ಸಾಹಿತ್ಯ ಕವಿರಾಜ್, ಸಂಗೀತ ಜೆಸ್ಸಿ ಗಿಫ್ಟ್.

ನಮ್ಮ ಮಾತೆ ಆಡುವ ಮಾತು ಒಳ್ಳೆಯ ಮಾತೇ ಆಗಿರಲಿ. ಮಾತಿನ ಮಹತ್ವದಿಂದಲೇ ಮಿತ್ರರು ಹಾಗೂ ಶತ್ರುಗಳು ಒದಗಿ ಬರುವುದು. ನಾಲಗೆಯ ತುದಿಯಲ್ಲಿ ಲಕ್ಷ್ಮೀ ನೆಲೆಸಿದ್ದಾಳೆ ಎನ್ನುತ್ತದೆ ಶಾಂಗ್ರದರ ಪದ್ಧತಿ. ಮಾತಿನಿಂದ ನಗೆ, ಮಾತಿನಿಂದ ಹಗೆ ಎಂದಿದ್ದಾನೆ ಕವಿ ಸರ್ವಜ್ಞ.

0: ಶ್ರೋತೃಗಳೇ, ಈಗ ಸಮಯ 9:46. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
2: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ.
2: ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ರೈಲ್ವೆ ನೇಮಕ ಮಂಡಳಿ RRB ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಿದೆ. ಅರ್ಜಿ ಸಲ್ಲಿಸಲು 14 June ಅವಕಾಶವಿದೆ. ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಕನಿಷ್ಠ SSLC ಜೊತೆಗೆ ITI ಪೂರ್ಣಗೊಳಿಸಿದವರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಮೆಕ್ಯಾನಿಕ್, ಟರ್ನರ್ ಮೆಷಿನಿಸ್ಟ್, ಎಲೆಕ್ಟ್ರಿಕಲ್, ಏರ್ ಕಂಡೀಷನಿಂಗ್, ಎಲೆಕ್ಟ್ರಾನಿಕ್ಸ್, ಹೀಟ್ ಇಂಜಿನ್ ಅಥವಾ ಆಟೋಮೊಬೈಲ್ ಸೇರಿದಂತೆ ಯಾವುದೇ ಟ್ರೇಡ್ನಲ್ಲಿ ITI ತೇರ್ಗಡೆಯಾದವರು ಅರ್ಜಿ ಸಲ್ಲಿಸಬಹುದು. SSLC ಬಳಿಕ 3 ವರ್ಷಗಳ ಡಿಪ್ಲೊಮೊ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗ್ ಅರ್ಹತೆ ಇದ್ದವರು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮೊ ಬದಲಾಗಿ ಇಂಜಿನಿಯರಿಂಗ್ ಪದವಿ ಪಡೆದಿದ್ದರೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ 30 ವರ್ಷ. ಮೀಸಲಾತಿ ವ್ಯಾಪ್ತಿಗೊಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ವಿಶೇಷಚೇತನರು, ಮಹಿಳೆಯರು, ತೃತೀಯ ಲಿಂಗಿಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 250 ರೂಪಾಯಿ ಹಾಗೂ ಉಳಿದವರಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ಇದರಲ್ಲಿ

₹250 ಶುಲ್ಕವನ್ನು ಸಂಪೂರ್ಣವಾಗಿ ಅಭ್ಯರ್ಥಿಗಳಿಗೆ ಹಿಂದಿರುಗಿಸಲಾಗುವುದು. ₹500 ಶುಲ್ಕ ಪಾವತಿಸಿದ ವಿವಿಧ ವರ್ಗದ ಅಭ್ಯರ್ಥಿಗಳಿಗೆ ಪರೀಕ್ಷೆಯ ನಂತರ ₹400 ರೀಫಂಡ್ ಮಾಡಲಾಗುವುದು. ಕನ್ನಡದಲ್ಲಿಯೂ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದೆ. ಅರ್ಜಿ ಸಲ್ಲಿಸಲು ಜೂನ್ 14 ಕೊನೆಯ ದಿನ, ಅರ್ಜಿ ತಿದ್ದುಪಡಿಗೆ ಜೂನ್ 17 ರಿಂದ 26 ತಾರೀಕಿನವರೆಗೆ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ rrbbnc.gov.in ಅನ್ನು ನೋಡಬಹುದು. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಸಿಬಿಎಸ್ಇ 2026 ಸೆಪ್ಟೆಂಬರ್ 6 ನಡೆಸಲಿರುವ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಸಿಟಿಇಟಿಗೆ ಅಧಿಸೂಚನೆ ಪ್ರಕಟಿಸಿದೆ. ಅರ್ಜಿ ಸಲ್ಲಿಸಲು ಜೂನ್ 10 ಕೊನೆಯ ದಿನ. ಕೇಂದ್ರ ಸರ್ಕಾರದ ಕೇಂದ್ರಾಡಳಿತ ಪ್ರದೇಶದ ಮತ್ತು ಅನುದಾನರಹಿತ ಶಾಲೆಗಳ ಶಿಕ್ಷಕರ ನೇಮಕಕ್ಕೆ ಇದು ಅರ್ಹತಾ ಪರೀಕ್ಷೆಯಾಗಿದ್ದು, ಶಿಕ್ಷಕರ ನೇಮಕಕ್ಕೆ ಅರ್ಹತಾ ಪರೀಕ್ಷೆ ಟಿಇಟಿ ನಡೆಸದ ರಾಜ್ಯ ಸರ್ಕಾರಗಳು ಕೂಡ ಈ ಪರೀಕ್ಷೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತಿವೆ. ಈ ಪರೀಕ್ಷೆಯು 2 ವಿಭಾಗದಲ್ಲಿ ನಡೆಯಲಿದ್ದು, 1ರಿಂದ 5ನೇ ತರಗತಿಯವರೆಗೆ ಬೋಧಿಸಲಿಚ್ಛಿಸುವವರು ಪ್ರೈಮರಿ ಹಂತದ ಮತ್ತು 6ರಿಂದ 8ನೇ ತರಗತಿಗೆ ಬೋಧಿಸಲು ಇಚ್ಛಿಸುವವರು ಎಲಿಮೆಂಟರಿ ಹಂತದ ಪರೀಕ್ಷೆ ಬರೆಯಬೇಕು. 1ರಿಂದ 5ನೇ ತರಗತಿಗೆ ಬೋಧಿಸಲು ಪರೀಕ್ಷೆ ತೆಗೆದುಕೊಳ್ಳುವವರು ದ್ವಿತೀಯ ಪಿಯುಸಿಯಲ್ಲಿ ಶೇಕಡ 50% ಅಂಕಗಳೊಂದಿಗೆ ತೆರಿಗೆಯಾಗಿರಬೇಕು ಮತ್ತು ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದ 2 ವರ್ಷಗಳ ಡಿಪ್ಲೊಮೋ ಪಡೆದಿರಬೇಕು, ಇಲ್ಲವೇ ಅಂತಿಮ ವರ್ಷದ ಪರೀಕ್ಷೆಯನ್ನು ಎದುರಿಸುತ್ತಿರಬೇಕು. ಇದು ಯಾವುದೇ ವಿಷಯದಲ್ಲಾದರೂ ಆಗಿರಬಹುದು. ದ್ವಿತೀಯ ಪಿಯುಸಿ ಪೂರ್ಣಗೊಳಿಸಿ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದ 4 ವರ್ಷಗಳ ಪದವಿಯ ಬಿಎಡ್ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವವರು, ದ್ವಿತೀಯ ಪಿಯುಸಿ ನಂತರ ಶಿಕ್ಷಣದಲ್ಲಿ ಡಿಪ್ಲೊಮಾ ಮಾಡುತ್ತಿರುವವರು ಅಥವಾ ಪದವಿಯ ನಂತರ ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮಾ ಮಾಡಿದವರು ಕೂಡ ಅರ್ಜಿ ಸಲ್ಲಿಸಲು ಅರ್ಹರು. ಇನ್ನು 6ರಿಂದ 8ನೇ ತರಗತಿಗೆ ಬೋಧಿಸಲಿಚ್ಛಿಸುವ ಅಭ್ಯರ್ಥಿಗಳು ಪದವಿ ಪಡೆದಿರಬೇಕು ಮತ್ತು ಎಲಿಮೆಂಟರಿ ಎಜುಕೇಷನ್ನಲ್ಲಿ ಡಿಪ್ಲೊಮಾ ಪಡೆದಿರಬೇಕು, ಇಲ್ಲವೇ ಅಂತಿಮ ಹಂತದ ಪರೀಕ್ಷೆಯನ್ನು ಎದುರಿಸುವವರು ಪ್ರಥಮ ಬಿಎಡ್ ಅಭ್ಯಸಿಸುತ್ತಿರುವವರು ದ್ವಿತೀಯ ಪಿಯುಸಿಯಲ್ಲಿ ಶೇಕಡ 50 ಅಂಕಗಳೊಂದಿಗೆ ತೇರ್ಗಡೆಯಾಗಿ 4 ವರ್ಷದ ಎಲಿಮೆಂಟರಿ ಎಜುಕೇಷನ್ನಲ್ಲಿ ಪದವಿ ಪಡೆದಿರುವವರು ಅಥವಾ ಅಥವಾ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವವರು ದ್ವಿತೀಯ ಪಿಯುಸಿಯಲ್ಲಿ ಶೇಕಡ 50% ಅಂಕಗಳನ್ನು ಪಡೆದು ತೇರ್ಗಡೆಯಾಗಿ 4 ವರ್ಷದ ಬಿಎಸ್ಸಿಎಡ್ ಪದವಿ ಪಡೆದವರು ಕೂಡ ಅರ್ಜಿ ಸಲ್ಲಿಸಲು ಅರ್ಹರು. ಅರ್ಜಿ ಶುಲ್ಕ 1 ಪತ್ರಿಕೆಗೆ ₹1,000, SC/ST ಅಭ್ಯರ್ಥಿಗಳಿಗೆ ₹500. ಎರಡೂ ಪತ್ರಿಕೆಯನ್ನು ಬರೆಯಲಿಚ್ಛಿಸುವವರು ಒಟ್ಟು ₹1,200 ಅರ್ಜಿ ಶುಲ್ಕ ಪಾವತಿಸಬೇಕು. SC/ST ಅಭ್ಯರ್ಥಿಗಳು ₹600 ಪಾವತಿಸಬೇಕು. ರಾಜ್ಯದ ಅಭ್ಯರ್ಥಿಗಳು ಕೂಡ ಈ ಪರೀಕ್ಷೆ ತೆಗೆದುಕೊಳ್ಳಬಹುದು. ಕನ್ನಡದಲ್ಲಿಯೂ ಪರೀಕ್ಷೆ ಬರೆಯಲು ಅವಕಾಶವಿದೆ.

ಕೋಲ್ ಇಂಡಿಯಾ ಲಿಮಿಟೆಡ್ ಮ್ಯಾನೇಜ್ಮೆಂಟ್ ಟ್ರೇನಿಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದೆ. ಮೈನಿಂಗ್ ಮತ್ತು ಇದರ ಹೊರತಾದ ವಿಭಾಗಗಳಲ್ಲಿ ಒಟ್ಟು 936 ಹುದ್ದೆಗಳಿಗಾಗಿ ಈ ನೇಮಕಾತಿ ನಡೆಯಲಿದೆ. ಮೈನಿಂಗ್ ವಿಭಾಗದಲ್ಲಿನ 276 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಜೂನ್ 7 ಅಂತಿಮ ದಿನ. ಇತರ ವಿಭಾಗಗಳಲ್ಲಿ ಒಟ್ಟು 660 ಹುದ್ದೆಗಳು ಖಾಲಿ ಇದ್ದು ಅರ್ಜಿ ಸಲ್ಲಿಸಲು ಜೂನ್ 11 ಕೊನೆಯ ದಿನ. ಮೈನಿಂಗ್ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಮೈನಿಂಗ್ ವಿಭಾಗದಲ್ಲಿ ಪದವಿ ಪೂರ್ಣಗೊಳಿಸಿರಬೇಕು. ಸಿವಿಲ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿಸ್ಟಮ್ ಮತ್ತು ಇಎನ್ಟಿ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಆಯಾ ವಿಭಾಗದಲ್ಲಿ ಕನಿಷ್ಠ 60% ಅಂಕಗಳೊಂದಿಗೆ ತೇರ್ಗಡೆಯಾಗಿರಬೇಕು. ಜಿಯಾಲಜಿ ವಿಭಾಗದ ಹುದ್ದೆಗಳ ಆಕಾಂಕ್ಷಿಗಳು ಬಿಎಸ್ಸಿ, ಎಂಟೆಕ್, ಜಿಯಾಲಜಿ ಅಥವಾ ಪೂರಕ ವಿಷಯಗಳು ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗಿರುತ್ತೆ. ಇಂಡಸ್ಟ್ರಿಯಲ್ ಎಂಜಿನಿಯರಿಂಗ್ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಯಾವುದೇ ವಿಷಯದಲ್ಲಿ ಎಂಜಿನಿಯರಿಂಗ್ ಪದವೀಧರರಾಗಿದ್ದರೂ ಅರ್ಜಿ ಸಲ್ಲಿಸಬಹುದು. ರಾಜ್ಯ ಭಾಷಾ ವಿಭಾಗದ ಅಭ್ಯರ್ಥಿಗಳು ಹಿಂದಿ, ಇಂಗ್ಲಿಷ್ ಸ್ನಾತಕೋತ್ತರ ಪದವೀಧರರಾಗಿರಬೇಕು. ಐಸಿಎಸ್ಐ ಸದಸ್ಯರಾಗಿದ್ದವರು ಕಂಪನಿ ಸೆಕ್ರೆಟರಿ ಹುದ್ದೆಗೆ ಪ್ರಯತ್ನಿಸಬಹುದು. ಇನ್ನು ಈ ನಿಗದಿತ ವಿದ್ಯಾರ್ಹತೆಗೆ ಅನುಗುಣವಾಗಿ ಅಂತಿಮ ಪರೀಕ್ಷೆ ಬರೆದು ಫಲಿತಾಂಶದ ನಿರೀಕ್ಷೆಯಲ್ಲಿರುವವರು ಕೂಡ ಅರ್ಜಿ ಸಲ್ಲಿಸಲು ಅರ್ಹರು. ಆದರೆ ಫಲಿತಾಂಶ 2026 August 31 ಬರುವಂತಿರಬೇಕು. ಈ ಯಾವುದೇ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದರೂ ಗರಿಷ್ಠ ವಯಸ್ಸು 30 ವರ್ಷ, ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಅರ್ಜಿ ಶುಲ್ಕ ಎಸ್ಸಿ ಎಸ್ಟಿ ವಿಶೇಷಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದ್ದು ಉಳಿದ ಎಲ್ಲ ವರ್ಗದ ಅಭ್ಯರ್ಥಿಗಳು ಜಿಎಸ್ಟಿ ಸೇರಿದಂತೆ 1180 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು. ಹೆಚ್ಚಿನ ವಿವರಗಳಿಗೆ kolindia.in ಅನ್ನು ನೋಡಬಹುದು.

ಸಶಸ್ತ್ರ ಸೀಮಾಬಲ ಎಸ್ಎಸ್ಬಿ ಕ್ರೀಡಾಪಟುಗಳನ್ನು ಕಾನ್ಸ್ಟೇಬಲ್ ಆಗಿ ನೇಮಕಾತಿ ಮಾಡಿಕೊಳ್ಳಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಜೂನ್ 7 ಕೊನೆಯ ದಿನ. ಆರ್ಚರಿ, ಅಥ್ಲೆಟಿಕ್ಸ್, ಅಕ್ವಾಟಿಕ್ಸ್, ಬಾಕ್ಸಿಂಗ್, ಬಾಸ್ಕೆಟ್ಬಾಲ್, ಬ್ಯಾಡ್ಮಿಂಟನ್, ಸೈಕ್ಲಿಂಗ್, ಇಕ್ವೆಸ್ಟೀರಿಯನ್, ಫೆನ್ಸಿಂಗ್, ಫುಟ್ಬಾಲ್, ಜಿಮ್ನಾಸ್ಟಿಕ್, ಹಾಕಿ, ಹ್ಯಾಂಡ್ಬಾಲ್, ಜೂಡೋ, ಕಬಡ್ಡಿ, ಕರಾಟೆ, ಕಾಯಕಿಂಗ್, ಕನೋಯಿಂಗ್, ಪವರ್ ಲಿಫ್ಟಿಂಗ್, ಶೂಟಿಂಗ್, ಟೇಬಲ್ ಟೆನ್ನಿಸ್, ಟೇಕ್ವಾಂಡೋ, ವಾಲಿಬಾಲ್, ರೆಸ್ಲಿಂಗ್, ವೇಟ್ ಲಿಫ್ಟಿಂಗ್ ಮತ್ತು ಯೋಗಾಸನ ಕ್ರೀಡೆಗಳಿಗೆ ನೇಮಕಾತಿ ನಡೆಯಲಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಎಸ್ಎಸ್ಎಲ್ಸಿ ವಿದ್ಯಾರ್ಹತೆ ಹೊಂದಿದ್ದು 18 ರಿಂದ 23 ವರ್ಷದೊಳಗಿನವರಾಗಿರಬೇಕು. ಮೀಸಲಾತಿ ವ್ಯಾಪ್ತಿಗೊಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಇದರೊಂದಿಗೆ ಅಭ್ಯರ್ಥಿಗಳಿಗೆ ನಿರ್ದಿಷ್ಟ ಕ್ರೀಡಾ ಅರ್ಹತೆಗಳು ಅಗತ್ಯ. ಆಯಾ ಕ್ರೀಡೆಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೀನಿಯರ್ ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ಗಳು, ಖೇಲೋ ಇಂಡಿಯಾ ಗೇಮ್ಸ್ ಅಥವಾ ಅಂತರ್ ವಿವಿ ಟೂರ್ನಿಯಲ್ಲಿ ವಿಜೇತರಾದವರು ಈ ಹುದ್ದೆಗೆ ಪ್ರಯತ್ನಿಸಬಹುದು. ಹೆಚ್ಚಿನ ಮಾಹಿತಿಗೆ ಎಸ್ಎಸ್ಬಿಯ ವೆಬ್ಸೈಟ್ ವಿಳಾಸ ssb.gov.in. ಅರ್ಜಿ ಶುಲ್ಕ 100 ರೂಪಾಯಿ. ಎಸ್ಸಿ ಎಸ್ಟಿ ಮಹಿಳೆಯರಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯ, ಇಲಾಖೆ, ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವ ಸಲುವಾಗಿ ಕೇಂದ್ರ ಸಿಬ್ಬಂದಿ ನೇಮಕಾತಿ ಆಯೋಗ ಎಸ್ಎಸ್ಸಿ ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮ್ಗೆ ಅಧಿಸೂಚನೆ ಪ್ರಕಟಿಸಿದೆ. ಈ ಪರೀಕ್ಷೆಯ ಮೂಲಕ ಒಟ್ಟು 12,256 ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಕರ್ನಾಟಕದಲ್ಲಿ ಒಟ್ಟು 8 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗುವುದು. ಅರ್ಜಿ ಸಲ್ಲಿಸಲು ಜೂನ್ 22 ಕೊನೆಯ ದಿನ. ಗ್ರೂಪ್ ಬಿ ಹುದ್ದೆಗಳು ಸೆಂಟ್ರಲ್ ಸೆಕ್ರೆಟರಿಯೇಟ್ ಸರ್ವಿಸ್, ಇಂಟೆಲಿಜೆನ್ಸ್ ಬ್ಯೂರೋ, ರೈಲ್ವೆ ಸಚಿವಾಲಯ, ವಿದೇಶಾಂಗ ಸಚಿವಾಲಯ, AFHQ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಹುದ್ದೆ, ಇತರ ಇಲಾಖೆ ಸಚಿವಾಲಯ ಸಂಸ್ಥೆಗಳಲ್ಲಿ ಅಸಿಸ್ಟೆಂಟ್, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಸೂಪರಿಂಟೆಂಡೆಂಟ್ ಹುದ್ದೆಗಳನ್ನು ಸಿಜಿಎಲ್ ಪರೀಕ್ಷೆ ಮೂಲಕ ಭರ್ತಿ ಮಾಡಿಕೊಳ್ಳಲಾಗುವುದು. ಸಿಬಿಐಸಿಯಲ್ಲಿ ಇನ್ಸ್ಪೆಕ್ಟರ್ ಮತ್ತು ಆದಾಯ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಎನ್ಫೋರ್ಸ್ಮೆಂಟ್ ಆಫೀಸರ್ ಹುದ್ದೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ನಲ್ಲಿ ಸಬ್ ಇನ್ಸ್ಪೆಕ್ಟರ್, ಅಂಚೆ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್, ಸಿಎಜಿನಲ್ಲಿ ಡಿವಿಜನಲ್ ಅಕೌಂಟೆಂಟ್, ನಾರ್ಕೋಟಿಕ್ಸ್ನಲ್ಲಿ ಇನ್ಸ್ಪೆಕ್ಟರ್, ರಾಷ್ಟ್ರೀಯ ತನಿಖಾ ಸಂಸ್ಥೆಯಲ್ಲಿ ಸಬ್ ಇನ್ಸ್ಪೆಕ್ಟರ್, ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಪ್ರೋಗ್ರಾಂ ಇಂಪ್ಲಿಮೆಂಟೇಷನ್ ಸಂಸ್ಥೆಯಲ್ಲಿ ಜೂನಿಯರ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸರ್ ಹುದ್ದೆಗಳಿಗೂ ನೇಮಕಾತಿ ನಡೆಯಲಿದೆ. ಇನ್ನು ಗ್ರೂಪ್ ಸಿ ಹುದ್ದೆಗಳು ವಿವಿಧ ಇಲಾಖೆ, ಸಂಸ್ಥೆ, ಸಚಿವಾಲಯದಲ್ಲಿ ಆದಾಯ ತೆರಿಗೆ ಇನ್ಸ್ಪೆಕ್ಟರ್, ಅಕೌಂಟೆಂಟ್, ಜೂನಿಯರ್ ಅಕೌಂಟೆಂಟ್, ಸೀನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್, ಟ್ಯಾಕ್ಸ್ ಅಸಿಸ್ಟೆಂಟ್, ಅಪ್ಪರ್ ಡಿವಿಜನ್ ಕ್ಲರ್ಕ್ ಇತ್ಯಾದಿ ಹುದ್ದೆಗಳಿವೆ. ಪದವಿ ಪಡೆದವರು ಈ ಪರೀಕ್ಷೆ ಬರೆಯಬಹುದು. ಕೆಲವು ಹುದ್ದೆಗಳಿಗೆ ಕಂಪನಿ ಸೆಕ್ರೆಟರಿ ಅಥವಾ ವಾಣಿಜ್ಯ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದವರು ಪರೀಕ್ಷೆ ತೆಗೆದುಕೊಳ್ಳಬಹುದು. ಜೂನಿಯರ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸರ್ ಹುದ್ದೆಗೆ ಪದವಿ ಪಡೆದಿರಬೇಕು. ಜೊತೆಗೆ PUCಯಲ್ಲಿ ಗಣಿತದಲ್ಲಿ ಶೇಕಡ 60% ಅಂಕ ಪಡೆದಿರಬೇಕು ಅಥವಾ ಪದವಿಯಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಒಂದು ವಿಷಯವಾಗಿ ಆಯ್ಕೆ ಮಾಡಿಕೊಂಡಿರಬೇಕು. ಹೆಚ್ಚಿನ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿ 30 ವರ್ಷ, ಕೆಲವು ಹುದ್ದೆಗಳಿಗೆ 27 ವರ್ಷ ಮತ್ತು 32 ವರ್ಷವನ್ನು ನಿಗದಿಪಡಿಸಲಾಗಿದೆ. ವಯೋಮಿತಿಯಲ್ಲಿ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ ಸಡಿಲಿಕೆ ಇರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ 22. ಆನ್ಲೈನ್ ಮೂಲಕ ಶುಲ್ಕ ಪಾವತಿಗೆ ಕೊನೆಯ ದಿನ ಜೂನ್ 23. ಅರ್ಜಿ ತಿದ್ದುಪಡಿಗೂ ಅವಕಾಶವಿದ್ದು ಜೂನ್ 29 ರಿಂದ ಜುಲೈ 1 ರೊಳಗೆ ತಿದ್ದುಪಡಿ ಮಾಡಬಹುದು. ಮೊದಲ ಹಂತದ ಪರೀಕ್ಷೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯಲಿದೆ. ಎರಡನೇ ಹಂತದ ಪರೀಕ್ಷೆ ಡಿಸೆಂಬರ್ನಲ್ಲಿ ನಡೆಯುವ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ ಸಂಖ್ಯೆ 1800-309-309-363, ವೆಬ್ಸೈಟ್ ವಿಳಾಸ ssc.gov.in ಅನ್ನು ನೋಡಬಹುದು. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳು ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿಯಲ್ಲಿ ಇರಲಿದೆ. ರಾಜ್ಯದ ಅಭ್ಯರ್ಥಿಗಳಿಗೆ ಸಹಾಯವಾಣಿ ಸಂಖ್ಯೆ 0800-255-5250 ಅಥವಾ 0948-38-620-20.

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ಅತಿಯಾದ ಮೊಬೈಲ್ ಟಿವಿ ವೀಕ್ಷಣೆಯಿಂದ ಮಕ್ಕಳ ಮನಸ್ಸಿನ ಮೇಲೆ ತೀವ್ರತರನಾದಂತಹ ಪರಿಣಾಮ ಬೀರುವುದು ಸಹಜ. ಪೋಷಕರೇ ಎಚ್ಚರ, ನಿಮ್ಮ ಮಕ್ಕಳ ಮನಸ್ಸನ್ನ ಅರಿಯುವಲ್ಲಿ ನೀವು ವಿಫಲರಾಗುವುದಿಲ್ಲ ಎಂದಾದರೆ ಮಕ್ಕಳ ಚಲನವಲನದ ಬಗ್ಗೆ ಗಮನವಿಡಿ.
4: ಜೀವನದ ಗುರಿ.
3: ಪೋಷಕರೇ, ಇದು ನಿಮ್ಮ ಕರ್ತವ್ಯ ಹಾಗೂ ಜವಾಬ್ದಾರಿಗಳಲ್ಲಿ ಒಂದು ಎಂದರೆ ತಪ್ಪಾಗಲಾರದು, ಅಲ್ಲವೇ? ಮೊಬೈಲ್ ಟಿವಿ ವೀಕ್ಷಣೆಯಿಂದ ಮಕ್ಕಳ ಮನಸ್ಸು ಹಾಳಾಗುವುದನ್ನು ತಪ್ಪಿಸಲು ಪ್ರಯತ್ನಿಸಬಾರದೇಕೆ?

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆತ್ಮೀಯ ಶ್ರೋತೃಗಳೇ, ಇದೀಗ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಅವಿನಾಶ್ ಕೆಎಲ್. ಸಮಯ 10:43. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಚಿನ್ನರ ಲೋಕ.
2: ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ.
3: ಕೇಳಿ ಕಾರ್ಯಕ್ರಮ ಚಿನ್ನರ ಲೋಕ.

0: ನಮ್ಮೆಲ್ಲ ಪ್ರೀತಿಯ ಪುಟಾಣಿಗಳಿಗೆ ಇಂದಿನ ಚಿನ್ನರ ಲೋಕ ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಭಾನುವಾರ, ಶಾಲೆಗೆ ರಜೆ. ಮಕ್ಕಳೇ, ಎಲ್ಲರೂ ಹೇಗಿದ್ದೀರಿ? ಆರೋಗ್ಯವಾಗಿದ್ದೀರಿ ಅಲ್ವಾ? ಪುಟಾಣಿಗಳೇ, ಇಂದಿನ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮಗೆ ತಿಳಿದಿರುವ ಕಥೆ, ಹಾಡು ಎಲ್ಲವನ್ನ ಕೂಡ ಹೇಳಬಹುದು. ಕರೆ ಮಾಡಲು ಸಂಖ್ಯೆ ಹೀಗಿದೆ: 08272 228558. ಸಂಖ್ಯೆ ಮತ್ತೊಮ್ಮೆ: 08272 228558. ಪುಟಾಣಿಗಳೇ, ನೀವು ಕರೆ ಮಾಡುವ ತನಕ ಒಂದು ಶಿಶುಗೀತೆಯನ್ನ ಕೇಳಿಬರೋಣ.
1: ನನ್ ಮುದ್ದು ಪುಟಾಣಿ ಯಾರು?
2: ನಾನು.
1: ನನ್ ಬಂಗಾರದ ಕಂದ ಯಾರು?
2: ನಾನು.
1: ಈ ಡಬ್ಬದಿಂದ ದಿನ ಎರಡೆರಡೇ ಚಕ್ಲಿ ಹಾರಿಸೋದು ಯಾರಪ್ಪ?
2: ನಾನೇನಲ್ಲಪ್ಪ.
1: ಏಯ್, ನಿಜ ಹೇಳು.
2: ನಾನೇನು ಎರಡೆರಡು ಚಕ್ಲಿ ತೆಗಿಯಲ್ಲ, ಒಂದೊಂದೇ ತೆಗಿಯೋದು.
1: ಓಹೋ, ಹಾಗ, ಒಂದೊಂದೇ ತೆಗಿತೀಯಾ? ಮತ್ ಹೋಗ್ಲಿ, ಒಂದು ಒಂದು ಎಷ್ಟು ಹೇಳು?
2: ಎರಡು.
1: ಅಬ್ಬಬ್ಬಾ, ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಎಲ್ಲಿ ಈಗ ಹೇಳು?

0: ನಮ್ಮ ಮೊದಲ ಪುಟಾಣಿ. ಹಲೋ,
1: ಹಲೋ,
0: ಯಾರು ಮಾತಾಡ್ತಿರೋದು?
1: ಆಯುಕ್ತ
0: ಆಯುಕ್ತ ಎಲ್ಲಿಂದ?
1: 60 ಕುಳು
0: 60 ಕುಳಿಂದ.
1: ಜೊತೆಗೆನೆ
0: ಹೇಗಿದ್ದೀಯ ಆಯುಕ್ತ?
1: ಚೆನ್ನಾಗಿದ್ದೀನಿ.
0: ಏನು ತಿಂದೆ ಬೆಳಿಗ್ಗೆ?
1: ರೊಟ್ಟಿ
0: ರೊಟ್ಟಿ. ರೊಟ್ಟಿಗೆ
1: ಈರುಳ್ಳಿ ರೊಟ್ಟಿ
0: ಈರುಳ್ಳಿ ರೊಟ್ಟಿ, ಅದಕ್ಕೇನಿಲ್ಲ,
1: ಏನಿಲ್ಲ,
0: ಬರೀ ಈರುಳ್ಳಿ ರೊಟ್ಟಿ. ಯಾರು ಮಾಡಿದ್ದು?
1: ಅಮ್ಮ.
0: ಅಮ್ಮ ಚೆನ್ನಾಗಿ ಮಾಡ್ತಾರ? ಇವತ್ತು ರಜೆ ಅಲ್ವಾ ಶಾಲೆಗೆ?
1: ಹೌದು.
0: ಹೇಗಿತ್ತು ಒಂದು ವಾರ ಶಾಲೆ?
1: ಚೆನ್ನಾಗಿತ್ತು.
0: ಚೆನ್ನಾಗಿತ್ತ? ಏನೆಲ್ಲ ಕಲಿತೆ ಹೊಸದಾಗಿ?
1: ಹಳೆ ರಿವಿಷನ್.
0: ಹಳೆ ರಿವಿಷನ್ ಮಾಡಿದ್ರ? ಇನ್ನೂ ಹೊಸದಾಗಿ ಹೇಳ್ಕೊಟ್ಟಿಲ್ಲ.
1: ಇಲ್ಲ.
0: ಪುಸ್ತಕ ಎಲ್ಲ ಕೊಟ್ರ ಹೊಸದು?
1: ಹೌದು.
0: ಬೈಂಡ್ ಎಲ್ಲ ಮಾಡಾಯ್ತಾ?
1: ಆಯ್ತು.
0: ಯಾರು ಮಾಡಿಕೊಟ್ಟಿದ್ದು?
1: ಅಮ್ಮ ಮತ್ತೆ ಅಪ್ಪ.
0: ಅಪ್ಪ ಮತ್ತೆ ಅಮ್ಮ ಇಬ್ಬರು ಮಾಡಿಕೊಟ್ರೆ. ಏನೆಲ್ಲ ತಗೊಟ್ರು ಹೊಸದಾಗಿ?
1: ಬ್ಯಾಗ್, ಲಂಚ್ ಬ್ಯಾಗ್, ಪೆನ್ಸಿಲು, ಕೊಡೆ, ಶೂ
0: ಎಲ್ಲ ನೀಟಾಗಿ ಇಟ್ಕೊಂಡಿರ್ತೀರಾ ಇಲ್ಲ ಹಾಳು ಮಾಡ್ತೀರಾ ನೀವು?
1: ನೀಟಾಗಿ ಇಟ್ಕೊಳ್ತೀನಿ.
0: ನೀಟಾಗಿ ವಾಪಸ್ ತರ್ತೀರಾ ಮನೆಗೆ? ಏನು ಕಲ್ತಿದ್ದೀರಾ ಇವತ್ತು?
1: ಹಾಡು.
0: ಹೇಳಿ.

बेला घेऊनी तुपावा काय सुनी तपाले बेला घेऊनी तुपावा काय सुनी

ಪುಟಾಣಿಗಳೇ, ಇಂದಿನ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮಗೆ ತಿಳಿದಿರುವ ಕಥೆ, ಹಾಡು ಎಲ್ಲವನ್ನ ಕೂಡ ಹೇಳಬಹುದು. ಕರೆ ಮಾಡಲು ಸಂಖ್ಯೆ ಹೀಗಿದೆ: 0827222258. ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ: 0827222258.

0: ಹಲೋ
1: ಹಲೋ
0: ಹಲೋ, ಯಾರು ಮಾತಾಡ್ತಿರೋದು?
1: ಶಯನ್,
0: ಶಯನ್? ಎಲ್ಲಿಂದ ಶಯನ್? ಮೂರ್ನಾಡಿಂದ. ಯಾವ ತರಗತಿ ಶಯನ್ ನೀವು? ಯು ಕೆ ಜಿ? ಎಲ್ಲಿ ಹೋಗ್ತೀರಾ ಯು ಕೆ ಜಿಗೆ? ಮೂರ್ನಾಡ್ ಸ್ಕೂಲಾ? ಏನು ಸ್ಕೂಲ್ ಹೆಸರು? ನಿಮ್ಮ ವಾಯ್ಸ್ ಕೇಳಿಸ್ತಿಲ್ವಲ್ಲ. ಹಲೋ,
1: ಹಲೋ,
0: ನಿಮ್ಮ ವಾಯ್ಸ್ ಕೇಳಿಸ್ತಿಲ್ಲ ಅಂತ. ಸ್ಕೂಲ್ ಹೆಸರು ಇನ್ನೊಂದು ಸತಿ ಹೇಳಿ. ಏನು ಕಲ್ತಿದ್ದೀರಿ ಇವತ್ತು ಹೇಳಲಿಕ್ಕೆ? ಹಲೋ, ಕರೆ ಕಡಿತಗೊಂಡಿದೆ.
2: ಪುಟ್ಟ, ನಿಂಗೆ ಟೀಚರ್ ಆಗ್ಬೇಕು ಅಂತ ಆಸೆ ಅಲ್ವಾ?
3: ಹೌದು.
2: ಟೀಚರ್ ಆಗಿದ್ರೆ ಏನ್ ಮಾಡ್ತಿದ್ದೆ?
3: ನಿಂಗೆ, ಅಪ್ಪಂಗೆ, ಅಣ್ಣಂಗೆ ಎಲ್ರಿಗೂ ಪರೀಕ್ಷೆ ಮಾಡ್ತಿದ್ದೆ.
2: ಆಹಾ, ಆಮೇಲೆ?
3: ಮಾರ್ಕ್ಸ್ ಹಾಕಿದ್ದೆ.
2: ಹೌದಾ? ಎಷ್ಟೆಷ್ಟು ಮಾರ್ಕ್ಸ್ ಹಾಕ್ತಾ ಇದ್ದೆ?

0: ಹಲೋ
1: ಹಲೋ,
0: ಯಾರು ಮಾತಾಡ್ತಿರೋದು?
1: ಗಾನ್ವಿ.
0: ದಾನ್ವಿ? ಎಲ್ಲಿಂದ? ಹಲೋ,
1: ಪುತ್ತೂರು.
0: ಪುತ್ತೂರಿಂದ. ಪುತ್ತೂರಲ್ಲಿ ಮಳೆ ಇದೆಯಾ?
1: ಇದೆ
0: ಇದೆ. ಏನು ತಿಂದ್ರಿ ಬೆಳಿಗ್ಗೆ?
1: ಕಡ್ಬು
0: ಕಡುಬು. ಕಡುಬುಗೆ
1: ಚಟ್ನಿ.
0: ಚಟ್ನಿ. ಯಾಕೆ ನಗಾಡ್ತಾ ಇದ್ದೀರಾ?
1: ಏನಿಲ್ಲ.
0: ಏನಿಲ್ಲ, ನನಗೂ ಹೇಳಿ, ನಾನು ನಗಾಡ್ತೀನಿ.

0: ಯಾರೋ ಜೋಕ್ಸ್ ಹೇಳ್ತಿದ್ದೀರ ಪಕ್ಕದಲ್ಲಿ?
1: ಅಕ್ಕ
0: ಅಕ್ಕ ಅಕ್ಕ ನಗಡಿಸ್ತಿದ್ದೀರ ನಿಮ್ಮನ್ನ?
1: ಹೌದು.
0: ಯಾವ ತರಗತಿ ನೀವು?
1: ಎರಡನೇ
0: ಎರಡನೇ ತರಗತಿ. ಯಾವ ಶಾಲೆ?
1: ಇದ್ದೆ ಉಪ್ಪನಿಗೆ ಇದ್ದೆ ಉಪ್ಪನಿಗೆ
0: ಶಾಲೆ ಆರಂಭವಾಗಿ ಒಂದು ವಾರ ಆಯ್ತಲ್ವ ನಿಮಗೆ?
1: ಹೌದು.
0: ಖುಷಿಯಿಂದ ಹೋದ್ರೆ ಇಲ್ಲ ಬೇಜಾರಿಂದ ಹೋದ್ರ?
1: ಖುಷಿ.
0: ಖುಷಿ. ಪುಸ್ತಕ ಎಲ್ಲ ಕೊಟ್ರ ನಿಮಗೆ? ನೋಟ್ಸ್ ಎಲ್ಲ ತಗೊಂಡ್ರ?
1: ಹೌದು.
0: ಏನೆಲ್ಲ ತಗೊಟ್ರು ಮನೆಯಲ್ಲಿ ನಿಮಗೆ ಹೊಸದಾಗಿ? ಹಲೋ.
1: ಕೊಡೆ
0: ಕೊಡೆ.
1: ಕೊಡೆ
0: ಕೊಡೆ ಮತ್ತೆ
1: ಪುಸ್ತಕ
0: ಪುಸ್ತಕ ಮತ್ತೆ
1: ಕಂಪಸ್
0: ಕಂಪಾಸ್ ಮತ್ತೆ
1: ಪೆನ್ಸಿಲ್
0: ಪೆನ್ಸಿಲ್ ಎಲ್ಲ ಇಟ್ಕೊಂಡಿದ್ದೀರಲ್ಲ, ಹಾಳು ಮಾಡ್ಕೊಂಡಿದ್ದೀರಾ?
1: ಎಲ್ಲ ಇಟ್ಕೊಂಡ್
0: ಎಲ್ಲ ಇಟ್ಕೊಳ್ತೀರ? ಗುಡ್ ಗರ್ಲ್. ಹಾಳು ಮಾಡ್ಕೊ ಬರಲ್ಲ.
1: ಇಲ್ಲ
0: ಹಾಳು ಮಾಡ್ಕೊ ಬಂದಿದ್ದೀರಾ ಯಾವತ್ತಾದರೂ?
1: ಇಲ್ಲ
0: ಹಾಳು ಮಾಡ್ಕೊ ಬಂದಿಲ್ಲ.
1: ಇಲ್ಲ
0: ಏನು ಕಲ್ತಿದ್ದೀರಾ ಇವತ್ತು?
1: ಸಾವಿರ
0: ಹೇಳಿ.
1: ಭಾರತದ ಸಂವಿಧಾನ ಟೀಕೆ ಭಾರತದ ಸಮಿತಿಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದ ಧರ್ಮ ನಿರಪೇಕ್ಷ ಪಾರದರ್ಶಕ ರಾಜ್ಯವಾಗಿ ರೂಪಿಸುವುದಕ್ಕಾಗಿ ಭಾರತದ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉತ್ಪಾದನೆ ಸ್ವತಂತ್ರವನ್ನು ಸಾರ್ವಭೌಮ ಸಮಾಜವಾದ ಧರ್ಮ ನಿರಪೇಕ್ಷ
0: ಇಷ್ಟೇನಾ? ಯಾರು ಹೇಳ್ಕೊಟ್ಟಿದ್ದು ನಿಮಗೆ?
1: ಟೀಚರ್
0: ಟೀಚರ್? ಯಾವ ಟೀಚರ್?
1: ಪುಷ್ಪಾವತಿ.
0: ಹೀಗೆ ಕರೆ ಮಾಡ್ತಾಯಿರಿ.
1: ಧನ್ಯವಾದ.

0: ಹಲೋ
1: ಹಲೋ,
0: ಯಾರು ಮಾತಾಡ್ತಿರೋದು?
1: ಅಶ್ವಿಕಾ ವರ್ಮಾ ಅಂತ.
0: ಅಶ್ವಿಕಾ. ಎಲ್ಲಿಂದ
1: ಹಾಂ,
0: ಅಶ್ವಿಕಾ?
1: ಪೊನಪ್ಸ್ ಅಂತ.
0: ಕೇಳಿಸ್ತಿಲ್ಲಲ್ಲ ನಿಮ್ಮ ಧ್ವನಿ.
1: ಪೊನಪ್ಸ್ ಅಂತ.
0: ಪೊನ್ನಪ್ಸಂತೆ
1: ಹಾಂ,
0: ಎಲ್ಲಿ ಬರುತ್ತದು?
1: ಅದು ಪೊನಪ್ಸ್ ಆಚೆಗೆ ಬರುತ್ತೆ.
0: ಹೇಗಿದ್ದೀರ ನೀವು?
1: ಹಾಂ,
0: ಹೇಗಿದ್ದೀರ ಅಂತ.
1: ಚೆನ್ನಾಗಿದ್ದೀನಿ.
0: ಏನು ತಿಂದ್ರಿ ಬೆಳಿಗ್ಗೆ?
1: ಬೆಳಗ್ಗೆ ರೊಟ್ಟಿ ಮತ್ತೆ ಎಗ್ ಕರಿ.
0: ಯಾರು ಮಾಡಿದ್ದು?
1: ಅಮ್ಮ.
0: ಅಮ್ಮ ಚೆನ್ನಾಗಿ ಮಾಡ್ತಾರಾ?
1: ಹಾ,
0: ಇನ್ನೇನು ಮಾಡ್ತಾರೆ ಚೆನ್ನಾಗಿ?

0: ಹೇಗಿದ್ದೀರಾ ಅಂತ.
1: ಚೆನ್ನಾಗಿದ್ದೀನಿ.
0: ಏನು ತಿಂದ್ರಿ ಬೆಳಿಗ್ಗೆ?
1: ಬೆಳಗ್ಗೆ ರೊಟ್ಟಿ ಮತ್ತೆ ಎಗ್ ಕರಿ.
0: ಯಾರು ಮಾಡಿದ್ದು?
1: ಅಮ್ಮ.
0: ಅಮ್ಮ ಚೆನ್ನಾಗಿ ಮಾಡ್ತಾರ?
1: ಹಾ,
0: ಇನ್ನೇನು ಮಾಡ್ತಾರೆ ಚೆನ್ನಾಗಿ?
1: ಎಲ್ಲ ಮಾಡ್ತಾರೆ.
0: ಎಲ್ಲ ಮಾಡ್ತಾರೆ, ಹೇಳ್ಕೊಡ್ತಿದ್ದಾರೆ ಅಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳು ಅಂತ.
1: ಇಲ್ಲ.
0: ಇಲ್ಲ, ಇದೇ ಮೊದಲ ನೀವು ಕರೆ ಮಾಡ್ತಿರೋದು?
1: ಹಾ,
0: ಯಾಕೆ ಇಷ್ಟು ದಿನ ಕರೆ ಮಾಡಿಲ್ಲ ಹಾಗಾದರೆ?
1: ಇದು ನಂಬರ್ ಸಿಕ್ಕಿರಲಿಲ್ಲ.
0: ನಂಬರ್ ಸಿಕ್ಕಿರಲಿಲ್ಲ, ರೇಡಿಯೋ ಆನ್ ಮಾಡಿದರೆ ಸಿಗೋದು. ನೀವು
1: ಹಾ,
0: ರೇಡಿಯೋ
1: ರೇಡಿಯೋ ಮಾಡ್ತಿದ್ರು.
0: ರೇಡಿಯೋ ಕೇಳಲ್ಲ ಅನಿಸುತ್ತೆ ನೀವು, ಅದಕ್ಕೆ ಸಿಕ್ಕಿಲ್ಲ.
1: ಅಮ್ಮ ಕೇಳ್ತಿದ್ರು, ಅಮ್ಮ ಮತ್ತೆ ಅಜ್ಜಿ.
0: ಅಜ್ಜಿ ನೀವು ಕೇಳ್ತಿರಲಿಲ್ಲ. ಯಾವ ಶಾಲೆ ನೀವು?
1: ನಾನು ಸೆಂಟ್ ಆಂಥನೀಸ್ ಇಂಗ್ಲಿಷ್ ಹೈಯರ್ ಪ್ರೈಮರಿ ಸ್ಕೂಲ್ ಪೊನ್ನಂಪೇಟ್.
0: ಯಾವ ತರಗತಿ?
1: ತರಗತಿ 4ನೇ ತರಗತಿ.
0: 4ನೇ ತರಗತಿ. ಖುಷಿ ಆಯ್ತಾ ನಿಮಗೆ
1: ಹಾ
0: ಶಾಲೆ ಆರಂಭ ಆಗಿದ್ದು? ಒಂದು ವಾರ ಆಯ್ತಲ್ವಾ,
1: ಹಾ
0: ಇಲ್ಲ
1: ಹಾ ಹೌದು.
0: ಬೇಜಾರಾಯ್ತಾ?
1: ಹಾ,
0: ಬೇಜಾರಾಯ್ತಾ ಅಥವಾ ಖುಷಿ ಆಯ್ತಾ ಶಾಲೆ ಆರಂಭ
1: ಖುಷಿ
0: ಆಗಿದ್ದು?
1: ಆಯ್ತು.
0: ಖುಷಿ ಆಯ್ತಾ? 2 ತಿಂಗಳು
1: ಹಾ
0: ರಜೆ ಇತ್ತಲ್ವಾ?
1: ಹಾ
0: ಏನೆಲ್ಲ ಕಲಿತ್ರಿ ಹೊಸದಾಗಿ ಈಗ?
1: ಹೊಸದಾಗಿ ಇವಾಗ ವಿಸ್ತೋಸರ ಮಾಡ್ತಾರೆ ಮಂಡೆ.
0: ಈಗ ಬ್ರಿಡ್ಜ್ ಕೋರ್ಸ್ ಇನ್ನು 4ನೇ ತರಗತಿ ಇದು ಆರಂಭ ಮಾಡಿಲ್ವಾ? ಹಲೋ ಹಲೋ ಹಲೋ, ಕರೆ ಕಡಿತಗೊಂಡಿದೆ.

0: ನಾನ್ ಹೇಳ್ಕೊಟ್ಟಿದ್ನಲ್ಲ ಹಕ್ಕಿ ಚಿಲಿಪಿಲಿ ಅನ್ನೋ ಹಾಡು, ಅದನ್ನ ಇವಾಗ ಹೇಳ್ತೀರಾ? ಹಾ, ಎಲ್ಲ ಒಟ್ಟಾಗಿ ಹೇಳೋದಲ್ಲ, ಒಬ್ಬೊಬ್ರು ಒಂದೊಂದೇ ಭಾಗನ ಹೇಳ್ಬೇಕು. ಮೊದ್ಲು ಅರ್ಚನಾ ಹೇಳಿ, ಆಮೇಲೆ ಪಂಚಮ, ಹೀಗೆ ಆಯ್ತಾ?
1: ಆಗ್ಲಿ ಮೇಶ್.
2: ಅಶ್ವಿಕಾ, ಎಲ್ಲಿಗೆ ಹೋಗಿದ್ರಿ ಇಷ್ಟೊತ್ತು? ಕರೆ ಕಟ್ ಆಯ್ತಲ್ಲ, ಯಾಕೆ? ಏನ್ ಕಲ್ತಿದ್ದೀರಿ ಇವತ್ತು ಹೇಳಲಿಕ್ಕೆ? ಏನ್ ಕಲ್ತಿದ್ದೀರಿ ಇವತ್ತು? ಹೇಳಿ ಹೇಳಿ.
1: ಗಣನಾಯಕಾಯ ಗಣ ದೈವತಾಯ ಗಣ ಗುಣಶೀರಾಯ ಗುಣಮಂತ

0: ಚೆನ್ನಾಗಾಡಿದ್ರಿ, ಹೀಗೆ ಕರೆ ಮಾಡ್ತಾ ಇರಿ ಆಯ್ತಾ?
1: ಹಾಂ.
0: ಪುಟಾಣಿಗಳೇ, ಇಂದಿನ ಚಿಣ್ಣರ ಲೋಕ ಕಾರ್ಯಕ್ರಮ ಮುಗಿಸುವ ಸಮಯ ಬಂದೇ ಬಿಡ್ತು. ಇಂದಿನ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪುಟಾಣಿಗಳಿಗೆ ಧನ್ಯವಾದ. ಮುಂದಿನ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಶುಭ ದಿನ.

ಒಂದು ಎಲ್ಲಕ್ಕಿಂತ ಮೊದಲು ಬರುತ್ತೆ ಅಲ್ವೇನೋ, ಆಮೇಲೆ ಎರಡು ಮೂರು ನಾಲ್ಕು ಐದು ಸರಿಯೇನೋ, ಹೇಳ ಈಗ ಒಟ್ಟಾಗಿ ಮತ್ತೆ ಕಲ್ತಿದ್ದೆಲ್ಲಾನು ಒಂದು ಎರಡು.

ಒಂದು ಆರು ಏಳು ಎಂಟು ಒಂಬತ್ತು ಹತ್ತು ಈಗ ಎಲ್ಲ ಕೇಳು ಒಂದು ಎರಡು

0: ಇದುವರೆಗೆ ಚಿನ್ನರ ಲೋಕ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ನಿರ್ವಹಣೆ ಎಂ ಶಕುಂತಲಾ. ಚಿನ್ನರ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
1: ಆತ್ಮೀಯ ಶ್ರೋತೃಗಳೇ, ಮಳೆಗಾಲ ಅಂದಾಗ ನಿಮ್ಮ ಮನದಲ್ಲಿ ಮೂಡುವ ಭಾವನೆ ಎಂತಹುದು? ಇದು ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ.

ಸ್ಫುಟವಾದ ಮತ್ತು ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 8 ಕೊನೆಯ ದಿನ. ಪ್ರಸಾರ ಇದೇ 15ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

0: ಸಮಯ 10:34:24 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ, ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ, ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಓಂ ಶಾಂತಿ ಓಂ ಚಿತ್ರದ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯ ಸಂಗೀತ ವಿಶಾಲ್ ಶೇಖರ್.

ಮನೋಜ್ ಮುಂತಾಶಿರ್ ಅವರು ಸಾಹಿತ್ಯ ಬರೆದಿರುವ ಬಾಹುಬಲಿ 2 ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಮಧುಶ್ರೀ, ಸಂಗೀತ ಎಂ ಎಂ ಕೀರವಾಣಿ.

ಸಮಯ 10:48:34. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಗಾನಭಜನಾ ಕಾರ್ಯಕ್ರಮದಲ್ಲಿ ಇನ್ನು ಕೇಳಿ ಚಿಚೋರೆ ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ಅರಿಜಿತ್ ಸಿಂಗ್, ಸಂಗೀತ ನಿರ್ದೇಶನ ಪ್ರೀತಮ್ ಅವರದ್ದು, ಸಾಹಿತ್ಯ ಬರೆದಿದ್ದಾರೆ ಅಮಿತಾ ಭಟ್ಟಾಚಾರ್ಯ.

ಇನ್ನು ಕೇಳಿ ವಿಶಾಲ್ ಮಿಶ್ರಾ ಹಾಗೂ ಪ್ರತೀಕ್ಷಾ ಕಾಳೆ ಅವರು ಹಾಡಿರುವ ದೇವ ಚಿತ್ರದ ಗೀತೆ. ಸಂಗೀತ ವಿಶಾಲ್ ಮಿಶ್ರಾ, ಸಾಹಿತ್ಯ ಬರೆದಿದ್ದಾರೆ ರಾಜಶೇಖರ್.

ಆಜಾದ್ ಚಿತ್ರದ ಗೀತೆ, ಸಂಗೀತ ಅಮಿತ್ ತ್ರಿವೇದಿ, ಸಾಹಿತ್ಯ ಬರೆದಿದ್ದಾರೆ ಅಮಿತಾ ಭಟ್ಟಾಚಾರ್ಯ, ಗೀತೆಯನ್ನು ಹಾಡಿದ್ದಾರೆ ಮಧುಬಂತಿ ಬಾಗ್ಚಿ.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಣ ಅಂದು ಇಂದು ಜೀವನ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ ಈ ಕುರಿತು ಲೇಖಕಿ ಆಧ್ಯಾತ್ಮ ಚಿಂತಕಿ ಅರುಣಾ ಉದಯ ಭಾಸ್ಕರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಹಾರ್ಮೋನ್ ಅಸಮತೋಲನ ಈ ಕುರಿತು ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಒಂದು ಗಂಟೆಗೆ ಪ್ರಗತಿಪಥದಲ್ಲಿ ಅಟಲ್ ಭುಜಲ್ ಯೋಜನೆ ಈ ಕುರಿತು ಮಾಹಿತಿಯನ್ನು ಕೇಳಬಹುದು. 1:20 ನಮ್ಮ ನೆಲೆಯದಿಂದ ಅಮರ ಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಇದರಲ್ಲಿ ಸಾಕ್ಷ್ಯಚಿತ್ರ ಚಾಯ್ ಕೊಡಗಿನ ಕಾಪಾಡನ. 3:00 ಕಥಾ ಶ್ರೀಮದ್ ರಾಮಾಯಣ ಭಾಗ ಹನುಮದ್ ವಿಲಾಸ ಮತ್ತು ಲಂಕಾದಹನ ನಡೆಸಿಕೊಡುತ್ತಾರೆ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. 4:00 ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ಕೂಡಿಗೆಯ ಡಯಟ್ನ ಉಪನ್ಯಾಸಕರಾದ ಕೃಷ್ಣಪ್ಪ ಎಂ ಅವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು. 4:30 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ. ಇಂದು 5:00 ಯುವವಾಣಿಯಲ್ಲಿ ಯುವ ಬರಹಗಾರ, ಬಹುಮುಖ ಪ್ರತಿಭೆ ಹಾಗೂ ಸಾಮಾಜಿಕ ಕಾರ್ಯಕರ್ತ ಮಡಿಕೇರಿಯ ಚಂದನ್ ನಂದರಬೆಟ್ಟು ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳಲಿದ್ದೀರಿ. 5:30 ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿ ಪ್ರಸಾರವಾಗಲಿದೆ. 6:51 ಕೃಷಿರಂಗದಲ್ಲಿ ವಿಶ್ವ ಆಹಾರ ಸುರಕ್ಷಾ ದಿನದ ಸಂದರ್ಭದಲ್ಲಿ ಆಹಾರದ ನಂಜಾಗುವಿಕೆ ಮತ್ತು ಅದನ್ನು ತಡೆಗಟ್ಟುವಿಕೆ ಈ ಕುರಿತು ಡಾಕ್ಟರ್ ಕೆವಿ ಜಮುನಾ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ ಮೂಡಿಬರಲಿದೆ. 7:45 ಬೆಂಗಳೂರು ಕೇಂದ್ರದಿಂದ ಮಹಿಳೆಯರ ಮಾನಸಿಕ ಆರೋಗ್ಯ ಈ ಕುರಿತು ಮಾತನಾಡುತ್ತಾರೆ ವಿದ್ಯಾ

ಕಲ್ಯಾಣ ಶೆಟ್ಟಿ. ಇಂದು ರಾತ್ರಿ 8 ಗಂಟೆಗೆ 12 ವರ್ಷಗಳ ಸರ್ಕಾರದ ಪೂರ್ಣಗೊಳಿಸುವಿಕೆಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಆಕಾಶವಾಣಿಯಿಂದ ವಿಶೇಷ ಸರಣಿ ಪ್ರಸಾರ ಧ್ವನಿ ಮುದ್ರಿತ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಇವತ್ತಿನ ವಿಷಯ ವಂಚಿತರಿಗೆ ಆದ್ಯತೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:04:41. ಇನ್ನು ಕಾರ್ಯಕ್ರಮ ಗಾನಡಂಗುರ ಕನ್ನಡ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸಂಜಿತ್ ಹೆಗ್ಡೆ ಹಾಗೂ ಸುಪ್ರಿಯಾ ರಾಮ್ ಅವರು ಹಾಡಿರುವ ಬ್ರಹ್ಮಚಾರಿ ಚಿತ್ರದ ಗೀತೆ. ಸಾಹಿತ್ಯ ಬರೆದಿದ್ದಾರೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಧರ್ಮಾವಿಶ್.

ಚರಣ್ ರಾಜ್ ಎಂಆರ್ ಅವರು ಸಂಗೀತ ಸಂಯೋಜಿಸಿ ಪವನ್ ಒಡೆಯರ್ ಅವರು ಸಾಹಿತ್ಯ ಬರೆದಿರುವ ಪುಷ್ಪಕ ವಿಮಾನ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಇಂದು ನಾಗರಾಜ್ ಹಾಗೂ ಸಂಗಡಿಗರು.

ಸುಪ್ರಿಯ ಲೋಹಿತ್ ಹಾಗೂ ಅಭಿನಂದನ್ ಮಹಿಷಾಲೆ ಅವರು ಹಾಡಿರುವ ಚಮಕ್ ಚಿತ್ರದ ಗೀತೆ, ಅರ್ಜುನ್ ಲೋಯಿಸ್ ಅವರ ಸಾಹಿತ್ಯಕ್ಕೆ ಸಂಗೀತ ಜುದಾ ಸ್ಯಾಂಡಿ.

ಜೆಸ್ಸಿ ಗಿಫ್ಟ್ ಅವರು ಸಂಗೀತ ಸಂಯೋಜಿಸಿ ವಸುಂಧರಾ ದಾಸ್ ಅವರೊಂದಿಗೆ ಹಾಡಿರುವ ಹುಡುಗಾಟ ಚಿತ್ರದ ಗೀತೆ. ಸಾಹಿತ್ಯ ಕವಿರಾಜ್.

ಕವಿರಾಜ್ ಅವರು ಸಾಹಿತ್ಯ ಬರೆದಿರುವ ಚಕ್ರವ್ಯೂಹ ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಹಾಗೂ ಕಾಜಲ್ ಅಗ್ರವಾಲ್. ಸಂಗೀತ ಎಸ್ ಎಸ್

ಆತ್ಮೀಯ ಶ್ರೋತೃಗಳೇ, ಮಳೆಗಾಲ ಅಂದಾಗ ನಿಮ್ಮ ಮನದಲ್ಲಿ ಮೂಡುವ ಭಾವನೆ ಎಂತಹುದು? ಇದು ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ.

ಸ್ಫುಟವಾದ ಮತ್ತು ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 8 ಕೊನೆಯ ದಿನ. ಪ್ರಸಾರ ಇದೇ 15ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಣ ಅಂದು ಇಂದು ಜೀವನ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ ಈ ಕುರಿತು ಲೇಖಕಿ ಆಧ್ಯಾತ್ಮ ಚಿಂತಕಿ ಅರುಣಾ ಉದಯ ಭಾಸ್ಕರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. 12:35 ಆರೋಗ್ಯ ಸಂಚಿಕೆಯಲ್ಲಿ ಹಾರ್ಮೋನ್ ಅಸಮತೋಲನ ಈ ಕುರಿತು ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. 1:00 ಪ್ರಗತಿಪಥದಲ್ಲಿ ಅಟಲ್ ಭುಜಲ್ ಯೋಜನೆ ಕುರಿತು ಮಾಹಿತಿಯನ್ನ ಕೇಳಲಿದ್ದೀರಿ. 1:20 ನಮ್ಮ ನಿಲಯದಿಂದ ಅಮರಧ್ವನಿ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಸಾಕ್ಷ್ಯಚಿತ್ರ ಚಾಯ್ ಕೊಡುಗಿನ ಕಾಪಾಡನ. 3:00 ಕಥಾ ಶ್ರೀಮದ್ ರಾಮಾಯಣ ಭಾಗ ಹನುಮದ್ ವಿಲಾಸ ಮತ್ತು ಲಂಕಾದಹನ ನಡೆಸಿಕೊಡುತ್ತಾರೆ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. 4:00 ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ಕೂಡಿಗೆಯ ಡಯಟ್ನ ಉಪನ್ಯಾಸಕರಾದ ಕೃಷ್ಣಪ್ಪ ಎಂ ಅವರೊಂದಿಗೆ ಸಂದರ್ಶನ. 4:30 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪುನಿನಾದ. ಇಂದು

ಸಂಜೆ 5 ಗಂಟೆಗೆ ಯುವವಾಣಿಯಲ್ಲಿ ಯುವ ಬರಹಗಾರ, ಬಹುಮುಖ ಪ್ರತಿಭೆ ಹಾಗೂ ಸಾಮಾಜಿಕ ಕಾರ್ಯಕರ್ತ ಮಡಿಕೇರಿಯ ಚಂದನ್ ನಂದರಬೆಟ್ಟು ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಆಲಿಸಬಹುದು. 5:30ಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿ ಪ್ರಸಾರವಾಗಲಿದೆ. 6:51ಕ್ಕೆ ಕೃಷಿ ರಂಗದಲ್ಲಿ ವಿಶ್ವ ಆಹಾರ ಸುರಕ್ಷಾ ದಿನದ ಸಂದರ್ಭದಲ್ಲಿ ಆಹಾರದ ನಂಜಾಗುವಿಕೆ ಮತ್ತು ಅದನ್ನ ತಡೆಗಟ್ಟುವಿಕೆ ಈ ಕುರಿತು ಡಾಕ್ಟರ್ ಕೆವಿ ಜಮುನಾ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ ಕೇಳಬಹುದು. 7:45ಕ್ಕೆ ಬೆಂಗಳೂರು ಕೇಂದ್ರದಿಂದ ಮಹಿಳೆಯರ ಮಾನಸಿಕ ಆರೋಗ್ಯ ಈ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ. ಇಂದು ರಾತ್ರಿ 8:00ಗೆ 12 ವರ್ಷಗಳ ಸರ್ಕಾರದ ಪೂರ್ಣಗೊಳಿಸುವಿಕೆಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಆಕಾಶವಾಣಿಯಿಂದ ವಿಶೇಷ ಸರಣಿಯ ಪ್ರಸಾರ ಧ್ವನಿಮುದ್ರಿತ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. ಇಂದಿನ ವಿಷಯ ವಂಚಿತರಿಗೆ ಆದ್ಯತೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:35:58. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಡಂಗುರವನ್ನ ಮುಂದುವರಿಸುತ್ತಾ ಇನ್ನು ಕೇಳಿ ಅರಸು ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ಕುನಲ್ ಗಾಂಜಾವಾಲ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ, ಸಾಹಿತ್ಯ ಬರೆದಿದ್ದಾರೆ ರಾಮನಾರಾಯಣ್.

ಇನ್ನು ಕೇಳಿ ಹರಿಚರಣ್ ಹಾಗೂ ಅಪೂರ್ವ ಅವರು ಹಾಡಿರುವ ಗೂಗ್ಲಿ ಚಿತ್ರದ ಗೀತೆ. ಜೋಶ್ವಾ ಶ್ರೀಧರ್ ಅವರ ಸಂಗೀತ, ಸಾಹಿತ್ಯ ಬರೆದಿದ್ದಾರೆ ಪವನ್ ಒಡೆಯರ್.

ಇನ್ನು ಕೇಳಿ ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯಕ್ಕೆ ಎಸ್ ತಮನ್ ಅವರು ಸಂಗೀತ ಸಂಯೋಜಿಸಿರುವ ಯುವರತ್ನ ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ವಿಜಯ್ ಪ್ರಕಾಶ್.

ಕೊನೆಯಲ್ಲಿ ಕೇಳಿ ಟಿಪ್ಪು ಅವರ ಧ್ವನಿಯಲ್ಲಿ ಗಜಕೇಸರಿ ಚಿತ್ರದ ಗೀತೆ. ಸಂಗೀತ ವಿ ಹರಿಕೃಷ್ಣ, ಸಾಹಿತ್ಯ ಯೋಗರಾಜ್ ಭಟ್.

ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಜೂನ್ ತಿಂಗಳ ಮೊದಲ ಭಾನುವಾರ ಅಂದರೆ ಇಂದು ಕ್ಯಾನ್ಸರ್ ಕಾಯಿಲೆಯಿಂದ ಗುಣಮುಖರಾಗಿ ಈಗ ಸಾಮಾನ್ಯರಂತೆ ಜೀವನ ನಡೆಸುತ್ತಿರುವ ಕ್ಯಾನ್ಸರ್ ಸರ್ವೈವರ್ಸ್ ಡೇ, ಕ್ಯಾನ್ಸರ್ನಿಂದ ಗುಣಮುಖರಾದವರ ದಿನ. ಆತ್ಮವಿಶ್ವಾಸವೇ ಕ್ಯಾನ್ಸರ್ಗೆ ಮದ್ದು ಎಂಬ ದೃಢ ವಿಶ್ವಾಸದೊಂದಿಗೆ ಭಾರತ ಸೇರಿದಂತೆ ಒಟ್ಟು 5 ಖಂಡಗಳ 20 ದೇಶಗಳಲ್ಲಿ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಆಚರಿಸಲಾಗುತ್ತಿದೆ. ಕ್ಯಾನ್ಸರ್ ರೋಗವನ್ನು ಧೈರ್ಯದಿಂದ ಎದುರಿಸಿ ಅದರಿಂದ ಯಶಸ್ವಿಯಾಗಿ ಹೊರಬಂದವರನ್ನು ಗೌರವಿಸಲು ಮತ್ತು ಅವರ ಪ್ರೇರಣಾದಾಯಿ ವೃತ್ತಾಂತಗಳ ಮೂಲಕ ಕ್ಯಾನ್ಸರ್ ಬಾಧಿತರಲ್ಲಿ ಆತ್ಮವಿಶ್ವಾಸ ಹಾಗೂ ಜನಜಾಗೃತಿ ಮೂಡಿಸುವ ಉದ್ದೇಶ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಹೊಂದಿದೆ. ಇಂದು ವಿಶ್ವ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ದಿನ. ಸ್ವಚ್ಛ ಇಂಧನ ಉತ್ತಮ ಜೀವನ ಧ್ಯೇಯದೊಂದಿಗೆ ಶುದ್ಧ, ಸುರಕ್ಷಿತ ಮತ್ತು ಅನುಕೂಲಕರ ಅಡುಗೆ ಇಂಧನವನ್ನು ಪ್ರತಿ ಮನೆ ಹತ್ತಿರ ತರುವ ಪ್ರಯತ್ನದ ಭಾಗವಾಗಿ ಎಲ್ಪಿಜಿ ದಿನಾಚರಣೆ. ದ್ರವ ಪೆಟ್ರೋಲಿಯಂ ಅನಿಲದ ಪ್ರಯೋಜನಗಳು, ಬಹುಮುಖತೆ ಮತ್ತು ಪರಿಸರ ಕೊಡುಗೆಗಳನ್ನು ಎತ್ತಿ ತೋರಿಸುವ 24 ಗಂಟೆಗಳ ಜಾಗತಿಕ ಜಾಗೃತಿ ಅಭಿಯಾನವಾಗಿದೆ. ವಿಶ್ವ ಎಲ್ಪಿಜಿ ದಿನಾಚರಣೆ ಹಿನ್ನೆಲೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಎಕ್ಸ್ ಮಾಧ್ಯಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸುತ್ತಿದ್ದು ಸಚಿವಾಲಯದಿಂದ ಕೈಗೊಳ್ಳಲಾದ ಕ್ರಮಗಳ ಕುರಿತು ಮಾಹಿತಿ ನೀಡಿದೆ. ಇಂದು ದೇಶಾದ್ಯಂತ 33.37 ಕೋಟಿ ಅಧಿಕ ಕುಟುಂಬಗಳು ಶುದ್ದ ಇಂಧನ ಎಲ್ಪಿಜಿಯನ್ನು ಅಡುಗೆಗಾಗಿ ಬಳಸುತ್ತಿವೆ. ಆ ಪೈಕಿ 10.58 ಕೋಟಿ ಕುಟುಂಬಗಳು ಪ್ರಧಾನಮಂತ್ರಿ ಉಜ್ವಲಾ ಯೋಜನೆ ಪಿಎಂಯುವೈ ಫಲಾನುಭವಿಯಾಗಿವೆ. ಗ್ರಾಮೀಣ ಕುಟುಂಬಗಳು ವಿಶೇಷವಾಗಿ ಹೊಗೆ ಮುಕ್ತ ಅಡುಗೆ ಮನೆ ಮತ್ತು ಸುಧಾರಿತ ಆರೋಗ್ಯಪೂರ್ಣ ಜೀವನದ ಗುಣಮಟ್ಟವನ್ನು ಪಡೆದಿವೆ ಎಂದು ತಿಳಿಸಿದೆ. 25,607 ಎಲ್ಪಿಜಿ ವಿತರಕರ ಜಾಲ ಭಾರತದಾದ್ಯಂತ ಶುದ್ಧ ಅನಿಲ ಬಳಕೆ ವಿಸ್ತರಿಸುತ್ತಿದೆ ಮತ್ತು ಗ್ರಾಮೀಣ ಇಂಧನ ಸಂಪರ್ಕವನ್ನು ಬಲಪಡಿಸುತ್ತಿದೆ ಎಂದು ಶ್ಲಾಘಿಸಿದೆ. 14.2 ಕಿಲೋ ತೂಕದ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ನ ಬೆಲೆ 29 ರೂಪಾಯಿಯಷ್ಟು ಹೆಚ್ಚಳವಾಗಿದೆ. ಇಂದಿನಿಂದ ಹೊಸ ದರ ಜಾರಿಗೆ ಬಂದಿದೆ. ಸರಾಸರಿ 913 ರೂಪಾಯಿ ಇದ್ದ ದರ ಈಗ 942 ರೂಪಾಯಿಯಾಗಿದೆ. ಯಾದಗಿರಿ ರಾಯಚೂರು ಪ್ರಮುಖ ಸಂಪರ್ಕ ಮಾರ್ಗ ರಾಷ್ಟೀಯ ಹೆದ್ದಾರಿ 150A ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಯ ಯೋಜನಾ ವರದಿ ಸಿದ್ದಪಡಿಸುವ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಚಾಲನೆ ನೀಡಿದೆ ಎಂದು ಯಾದಗಿರಿ ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆತ್ಮನಿರ್ಭರ ಭಾರತ ದ್ವಿದಳ ಧಾನ್ಯಗಳ ಮಿಷನ್ ಅಡಿ ರಾಯಚೂರು ತಾಲೂಕಿನ ಅರ್ಹ ರೈತರಿಗೆ ಉಚಿತ ಬೀಜದ ಕಿಟ್ ರೈತ ಸಂಪರ್ಕ ಕೇಂದ್ರದಲ್ಲಿ ವಿತರಿಸಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಉಪನಿರ್ದೇಶಕ ನಯೀಂ ಹುಸೇನ್ ರಾಯಚೂರ್ ತಿಳಿಸಿದ್ದಾರೆ. ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಹೆಸರಾಂತ ವೈದ್ಯರಾಗಿರುವ ಡಾ ಅವಿನಾಶ್ ಪ್ರಭು ಹಾಗೂ ಡಾ ಮೃದುಲಾ ಪ್ರಭು ಅವರ ಸುಪುತ್ರ ಧಾರವಾಡದ ಅರ್ಜುನ್ ಪಿಯು ಸೈನ್ಸ್ ಕಾಲೇಜ್ ವಿದ್ಯಾರ್ಥಿ ಅನ್ಮೋಲ್ ಪ್ರಭು ಸಿಇಟಿ ರ್ಯಾಂಕಿಂಗ್ನಲ್ಲಿ ಬಿಎಸ್ಸಿ ಅಗ್ರಿ ವಿಭಾಗದಲ್ಲಿ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಹಾಗೂ ಇಂಜಿನಿಯರಿಂಗ್ನಲ್ಲಿ 16ನೇ ರ್ಯಾಂಕ್ ಪಡೆದಿದ್ದಾರೆ. ಸದ್ಯ ನೀಟ್ ಪರೀಕ್ಷೆಗಾಗಿ ತಯಾರಿ ನಡೆಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಸಾಧನೆಯ ಸಂತಸ ಹಂಚಿಕೊಂಡಿದ್ದಾರೆ.
1: ಪ್ರಿಪರೇಷನ್ ನಾನು ಮೇಜರ್ಲಿ ಕಾಲೇಜ್ ಮೇಲೆ ಡಿಪೆಂಡೆಂಟ್ ಇದ್ದೆ. ನನ್ನ ಕಾಲೇಜ್ ಅರ್ಜುನ ಸೈನ್ಸ್ ಕಾಲೇಜ್ ಇಂದ ಟೀಚರ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಇದ್ದೆ. ನಾನು ನನ್ನ ಓದೋ ಶೆಡ್ಯೂಲ್ ಅಂದ್ರೆ ಮಾರ್ನಿಂಗ್ 5 ಗಂಟೆ ಹಂಗೆ ಹೇಳ್ತಿದ್ದೆ, 3 ತಾಸಿನ 1 ಸೆಷನ್ ಓದ್ತಿದ್ದೆ ನಾನು. ಅದಾದ್ಮೇಲೆ ನಮ್ಮ

0: ಕಾಲೇಜ್ 9 to 5:30 ನ ಕಾಲೇಜ್ ನಾಗೆ ಇರ್ತಿದ್ದೆ. ರೆಗ್ಯುಲರ್ಲಿ ಕಾಲೇಜ್ ಅಟೆಂಡ್ ಮಾಡ್ತಿದ್ದೆ. 6 to 8 o'clock ಮತ್ತೊಂದು ಸೆಷನ್ ಓದ್ತಿದ್ದೆ ನಾನು. ಇನ್ ಅಡ್ವೈಸ್ ನಾ ಕೊಡೋದು ಇಷ್ಟಪಡ್ತೇನೆ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ಒಂದೇ ಸಬ್ಜೆಕ್ಟ್ ನಾಗೆ ಚಲೋ ಮಾಡಿ ಬೇರೆ ಸಬ್ಜೆಕ್ಟ್ ಚಲೋ ಆಗಿಲ್ಲ ಅಂದ್ರೆ ಓವರ್ ಆಲ್ ರ್ಯಾಂಕ್ ಮೇಲೆ ಅದು ತುಂಬಾ ಎಫೆಕ್ಟ್ ಆಗ್ತದೆ. ಎಲ್ಲಾ ಸಬ್ಜೆಕ್ಟ್ ಮೇಲೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು ಅವರು. ಜಾಸ್ತಿ ಸ್ಟ್ರೆಸ್ ತಗೋಬಾರ್ದು. ಎಷ್ಟು ಹಾರ್ಡ್ ವರ್ಕ್ ಮತ್ತೆ ಡೆಡಿಕೇಶನ್ ನಿಮ್ ಪ್ರಿಪರೇಷನ್ ನಾಗ 2 ವರ್ಷ ತೋರಿಸ್ತೀರಿ ಅಷ್ಟೇ ನಿಮ್ ರಿಸಲ್ಟ್ ಸಿಗ್ತದೆ. ನನಗೆ ಮೆಡಿಕಲ್ ಸ್ಟ್ರೀಮ್ ನ ಹೋಗ ಇಂಟ್ರೆಸ್ಟ್ ಇದೆ. ನನಗೆ June 21 ಇರೋ ನೀಟ್ ಎಕ್ಸಾಮ್ ಗೆ ಪ್ರಿಪೇರ್ ಮಾಡತೀನಿ. ನಂದು ಪ್ರಿವಿಯಸ್ ನೀಟ್ ಎಕ್ಸಾಮ್ ನಾಗೆ 685 ಸ್ಕೋರ್ ಬರತಿತ್ತು, ಆದ್ರೆ ಈ ಕ್ಯಾನ್ಸಲ್ ಆಗಿದ್ದಕ್ಕೆ ಈ ರೀನೀಟ್ ಗೆ ಪ್ರಿಪೇರ್ ಮಾಡ.
1: ಹೆಮ್ಮೆಯ ಕನ್ನಡಿಗ, ಮಾಜಿ ಉಪರಾಷ್ಟ್ರಪತಿ, ಹಂಗಾಮಿ ರಾಷ್ಟ್ರಪತಿ ಹಾಗೂ ಮುಖ್ಯಮಂತ್ರಿಯೂ ಆಗಿದ್ದ ಬಿಡಿ ಜತ್ತಿಯವರ ಪುಣ್ಯತಿಥಿ ಇಂದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಸಮಯ ಆಗಿದೆ 12:05:47. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಮಾತನಾಡಲಿರುವ ವಿಷಯ ಶಿಕ್ಷಣ ಅಂದು ಇಂದು. ಶಿಕ್ಷಣ ಅಂದ್ರೆ ಕೇವಲ ಪಾಠ ಪುಸ್ತಕಗಳ ಜ್ಞಾನ ಅಲ್ಲ, ಅದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ, ಮೌಲ್ಯಗಳು ಮತ್ತು ಜೀವನದ ದೃಷ್ಟಿಕೋನವನ್ನು ರೂಪಿಸುವ ಶಕ್ತಿ. ಇತ್ತೀಚೆಗೆ ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ಹಲವಾರು ಬದಲಾವಣೆಗಳನ್ನು ನೋಡಿದ್ದೀವಿ. ಆ ಕಾಲದಲ್ಲಿ ಶಿಕ್ಷಣ ಅಂದ್ರೆ ಶಿಸ್ತು, ಮೌಲ್ಯಗಳು, ಗುರು ಶಿಷ್ಯ ಪರಂಪರೆಯ ಮೇಲೆ ಹೆಚ್ಚು ಆಧಾರಿತವಾಗಿತ್ತು. ಇವತ್ತು ನಾವು ತಂತ್ರಜ್ಞಾನ, ಸ್ಪರ್ಧೆ ಮತ್ತು ನವೀನ ಕಲಿಕೆಯ ವಿಧಾನಗಳತ್ತ ನಾವು ವಾಲ್ತಾ ಇದ್ದೀವಿ. ಈ ಎರಡು ಕಾಲಘಟ್ಟಗಳ ಶಿಕ್ಷಣವನ್ನ ಹೋಲಿಸಿ ನೋಡುವ ಮೂಲಕ ನಾವು ಉತ್ತಮ ಶಿಕ್ಷಣದ ದಾರಿಯನ್ನ ಅರ್ಥ ಮಾಡ್ಕೋಬಹುದು. ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಇವತ್ತು ಲೇಖಕರು ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಅರುಣ ಅವರು ನಮ್ಮ ಜೊತೆ ಆಕಾಶವಾಣಿ ಸ್ಟುಡಿಯೋಸ್ ನಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅರುಣ ಅವರೇ.
1: ನಮಸ್ಕಾರ.
0: ನಮ್ಮ ಶ್ರೋತೃಗಳಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಸ್ವಲ್ಪ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ ಉದಯ ಭಾಸ್ಕರ್ ಅಂತೇಳಿ, ನನ್ನ ಅಂಕಿತ ನಾಮ ಭಗವತಿ ಅಂತೇಳಿ. ನಾನೊಬ್ಳು ಆಧ್ಯಾತ್ಮಿಕ ಚಿಂತಕಿ ಮತ್ತು ಲೇಖಕಿ, ಸಾಮಾನ್ಯ ಗೃಹಿಣಿಯಾಗಿ ಈ ಒಂದು ಲೇಖನಗಳನ್ನ 21 ವರ್ಷದಿಂದ ಬರೀತಾ ಇದ್ದೀನಿ. ಅನೇಕ ಪುಸ್ತಕಗಳು ಬಿಡುಗಡೆ ಆಗಿದೆ, ಹಾಗೆ ಲೇಖನಗಳು ಪ್ರಕಟವಾಗ್ತಾ ಇದೆ. ವಾಸ್ತವದಲ್ಲಿ ನಾವು ಶಿಕ್ಷಣದ ಬಗ್ಗೆ ಯಾವ ರೀತಿಯಲ್ಲಿ ಬದಲಾವಣೆಗಳನ್ನು ತಂದ್ರೆ ನಮ್ಮ ಒಂದು ದೇಶದ ಪ್ರಗತಿ ಆಗತ್ತೆ ಅನ್ನೋ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡು ಹೆಚ್ಚಾಗಿ ನಾನು ಆಧ್ಯಾತ್ಮದ ವಿಚಾರಗಳನ್ನ ಒಂದು ಸಾಮಾನ್ಯ ಜ್ಞಾನದ ಮೂಲಕ ಅರ್ಥ ಮಾಡಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ.
0: ಅರುಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಿಕ್ಷಣ ಅಂದ ತಕ್ಷಣ ಅಂದು ಇಂದು ಹೋಲಿಕೆ ಮಾಡಿ ನೋಡ್ತೀವಿ. ಆ ಕಾಲದಲ್ಲಿ ಏನಿತ್ತು, ಗುರು ಶಿಷ್ಯ ಪರಂಪರೆ ಇತ್ತು, ಅಂದ್ರೆ ಒಂದು ಗುರುಕುಲ ಪದ್ಧತಿ ಇರ್ಬೋದು. ಸೊ ಈಗಿನ ಕಾಲದಲ್ಲಿ ನಾವು ಜಾಸ್ತಿ ಟೆಕ್ನಾಲಜಿ ಡೆವಲಪ್ ಆಗಿದೆ, ಎಲ್ಲ ಕಾಂಪಿಟೇಟಿವ್ನೆಸ್ ಜಾಸ್ತಿ ಆಗಿದೆ ಎಲ್ಲ ಹಂತದಲ್ಲೂ. ಅದು ಸ್ಟೂಡೆಂಟ್ ಲೈಫ್ ಅಲ್ಲಿ ಅಂತ ಅಲ್ಲ, ನಾವು ಬೆಳೆದ ಮೇಲೂ ಆ ಕಾಂಪಿಟೇಟಿವ್ ಜಾಬ್ ಅಲ್ಲಿ ಇರಬಹುದು, ದೈನಂದಿನ ಜೀವನದಲ್ಲಿ ಇರಬಹುದು, ಎಲ್ಲ ಒಂದು ವಸ್ತುವನ್ನು ಗಳಿಸಬೇಕು ಅಂದ್ರೆ ಅದರಲ್ಲೂ ಕಾಂಪಿಟೇಟಿವ್ನೆಸ್ ನಾವು ನೋಡ್ತಾ ಇದೀವಿ. ಸೊ ನಿಮ್ಮ ಪ್ರಕಾರ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಆರಂಭದ ದಿನಗಳನ್ನ ನೆನಪಿಸ್ಕೊಳ್ಳೋದಾದ್ರೆ,
1: ಆರಂಭದ ದಿನ ಅಂದ ತಕ್ಷಣ ನಮ್ಗೆ ತಾತ ಕಾಲಕ್ಕೆ ಹೋಗ್ಬಿಡ್ತೀವಿ. ತಾತನ ಕಾಲದಲ್ಲಿ ಒಂದು ಆಧ್ಯಾತ್ಮ ಅಂತ ಬಂದ್ಬಿಡುತ್ತೆ. ಆಧ್ಯಾತ್ಮ ಅಂದ್ರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಒಂದು ಶಿಕ್ಷಣ ಅಂದ ತಕ್ಷಣ ಮಕ್ಕಳಲ್ಲಿರುವ ಒಂದು ಮೌಲ್ಯವನ್ನು ಬೆಳೆಸೋದು, ಅವರಲ್ಲಿರೋ ಒಂದು ಪ್ರತಿಭೆಯನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಪೂರಕವಾದ ಶಿಕ್ಷಣ ಕೊಡೋದು, ಇದು ಶಿಕ್ಷಣ ಆಗಿತ್ತು ಅಂದಿನ ದಿನ. ನಾವು ಮಧ್ಯದ ಕಾಲದಲ್ಲಿ ಇದ್ದವರು, ನಮ್ಗೆ ಈ ಕಡೆ ತತ್ವ ಶಿಕ್ಷಣ ಇತ್ತು, ತಂತ್ರ ಶಿಕ್ಷಣನೂ, ಎರಡೂ ನಮ್ಗೆ ಸರಿಸಮಾನವಾಗಿ ದೊರೀತಾ ಇತ್ತು. ಹಾಗಾಗಿ ನಮ್ಗೆ ಅಷ್ಟೊಂದು ಶಿಕ್ಷಣ ಶಿಕ್ಷೆ ಅನಿಸ್ತಿರ್ಲಿಲ್ಲ. ಯಾಕಂದ್ರೆ ವಿಚಾರಗಳನ್ನ ನಾವು ಬೇರೆಯವ್ರು ಹೇಳೋದು ಬೇರೆ, ನಾವು ಅನುಭವಿಸಿ ತಿಳ್ಕೊಳ್ಳೋದು ಬೇರೆ. ಈಗ ಪ್ರಾಕ್ಟಿಕಲ್ ಆಗಿ ನಾವು ಸ್ಪರ್ಧೆಗೆ ಇಳಿತಾ ಇದ್ದೀವಿ, ಈ ಬೇರೆಯವ್ರನ್ನ ನಾವು ಗೆದ್ದು ಬಿಡ್ತೀವಿ ಅಂತ. ಆದರೆ ವಿಚಾರಗಳು ನಮ್ಮನ್ನ ನಾವು ತಿಳ್ಕೊಂಡು ನಮ್ಮೊಳಗೆ ಅಳವಡಿಸ್ಕೊಂಡು ಅವಾಗ ನಾವು ಬೇರೆಯವ್ರನ್ನ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಸ್ಪರ್ಧೆ ಆಗ್ಬಾರ್ದು. ಹಿಂದಿನ ಶಿಕ್ಷಣದಲ್ಲಿ ಏನಿತ್ತು, ಯೋಗ ಶಿಕ್ಷಣ ಇತ್ತು. ಯೋಗ ಅಂದ್ರೆ ಏನು, ಸೇರ್ಕೊಳ್ಳೋದು ಅಂತೇಳಿ. ನಮ್ಮಲ್ಲಿರುವ ಜ್ಞಾನ ಏನಿದೆ ಅದು ನಮ್ಮನ್ನ ಸೇರಿಸುವಂತ ಕೆಲಸ ಆಗ್ಬೇಕು. ನಾವು ಇನ್ನೊಬ್ರು ಜ್ಞಾನನ ಸೇರಿಸೋ ಪ್ರಯತ್ನ ಆದಾಗ ಅಲ್ಲಿ ವಿರುದ್ಧವಾದ ಒಂದು ಪರಿಣಾಮಗಳು ಬೀಳುತ್ತೆ. ಯಾಕಂದ್ರೆ ಇಂಗಿನ ಮಕ್ಕಳಲ್ಲಿ ಸಾಕಷ್ಟು ಬುದ್ಧಿವಂತಿಕೆ ಇದೆ, ಹೇಳಿದ ತಕ್ಷಣ ಅವ್ರು ಅದನ್ನ ಪ್ರಾಕ್ಟಿಕಲ್ ಆಗಿ ತಗೊಂಡು ಮಾಡೋಕ್ಕೆ ಹೋಗ್ಬಿಡ್ತಾರೆ. ಆದ್ರೆ ನಾವು ಅಂತ ಒಂದು ಸ್ಪಿರಿಟ್ ಅಲ್ಲಿ ಇರ್ಲಿಲ್ಲ ಅಂದಿನ ಕಾಲದಲ್ಲಿ. ನಮ್ಗೆಲ್ಲ ಒಂದೊಮ್ಮೆ

0: ಮಧ್ಯದಲ್ಲಿ ನಮ್ಮ ಗುರು ಹಿರಿಯರು ಇದ್ದು ನಮಗೆ ನಿಧಾನವಾಗಿ ಹೋಗೋಕ್ಕೆ ಒಂದು ಅವಕಾಶ ಇತ್ತು. ಮತ್ತು ಶಿಕ್ಷಣ ಕೂಡ ಹಾಗೆಯೇ ಸಿಂಪಲ್ ಆಗಿತ್ತು, ಸರಳವಾಗಿತ್ತು. ವಿಚಾರಗಳು ನಮ್ಗೆ ತಿಳ್ಕೊಳಕ್ಕೆ ಆವಾಗಲೇ ನಾವು ಅದನ್ನು ಕಷ್ಟಪಟ್ಟು ತಿಳ್ಕೊಳ್ತಾ ಇದ್ವಿ. ಈಗಿನ ಒಂದು ಶಿಕ್ಷಣಕ್ಕೂ ಅಂದಿನ ಶಿಕ್ಷಣಕ್ಕೂ ಹೋಲಿಸಿದ್ರೆ ಈಗಿನ ಮಕ್ಕಳಿಗೆ ಪುಸ್ತಕದ ಹೊರೆ ದೊಡ್ಡದಿದೆ. ಅಷ್ಟು ಹೊರೆಯನ್ನು ತನ್ನ ತೋಣೋಗಿ ತಲೆಯೊಳಗೆ ತುಂಬಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಇದು ಪ್ರೆಷರ್ ಆಗ್ತಾ ಇದೆ. ಆದರೆ ಅಂದಿನ ಶಿಕ್ಷಣದಲ್ಲಿ ಪುಸ್ತಕದ ಹೊರಗೆ ಕಡಿಮೆನೂ ಇತ್ತು, ಆದರೆ ಮೌಲ್ಯಯುತ ವಿಚಾರಗಳು ಆ ಪುಸ್ತಕದಲ್ಲಿ ಇತ್ತು. ಅದು ನಮಗೆ ಒಂದು ಮೌಲ್ಯಯುತ ಜೀವನವನ್ನು ನಡೆಸೋದಕ್ಕೆ ಸಹಕಾರ ಆಗಿತ್ತು. ಯಾರೋ ಹೇಳಿ ನಮಗೆ ಒಂದು ಮೌಲ್ಯವನ್ನು ತುಂಬುವಂಥದ್ದಲ್ಲ, ಇರುತ್ತೆ ಆಲ್ರೆಡಿ ಮಕ್ಕಳಲ್ಲಿ ಇರುತ್ತೆ. ಅದನ್ನು ಬೆಳೆಸುವಂಥ ಕೆಲಸ ಮನೆ ಒಳಗೆ ಮತ್ತೆ ಶಾಲೆಯಲ್ಲಿ ಆಗ್ಬೇಕು. ಆವಾಗ ಒಂದು ಶಿಕ್ಷಣ ಒಂದು ನಮ್ಗೆ ಶಿಕ್ಷೆ ಆಗೋದಿಲ್ಲ, ಒಂದು ಶಿಷ್ಟಾಚಾರದ ಕ್ಷಣ ಆಗುತ್ತೆ.
1: ಈಗ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ಮನೆಯಲ್ಲಿ ಯಾವ ರೀತಿಯ ಬದಲಾವಣೆಗಳು ನಡೆದ್ರೆ ಈಗಿನ ಮಕ್ಕಳು ಆ ಕಾಂಪಿಟೇಟಿವ್ನೆಸ್ ನೇಚರ್ನ ಕಡಿಮೆ ಮಾಡಿಕೊಂಡು ತಮ್ಮ ವ್ಯಕ್ತಿತ್ವ ವಿಕಸನದ ಕಡೆ ಗಮನ ಕೊಡ್ತಾರೆ ಅಂತ ಅನ್ಸುತ್ತೆ ನಿಮಗೆ?
0: ಪೇರೆಂಟ್ಸು ಬದಲಾಗಬೇಕು. ಮೊದಲು ನಾವು ಏನು ಮಾಡ್ತೀವಿ, ಮಕ್ಕಳನ್ನ ಬದಲಾಯಿಸಕ್ಕೆ ಹೋಗ್ತೀವಿ. ಮಕ್ಕಳನ್ನು ಬದಲಾಯಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅವರಲ್ಲಿರೋ ಒಂದು ಒಂದು ಶಾಂತವಾದ ಮನಸ್ಸು ಏನಿದೆ ಅದಕ್ಕೆ ಪೂರಕವಾದ ನಾವು ವಾತಾವರಣವನ್ನು ಮನೆಯಲ್ಲೂ ಕೊಡಬೇಕು. ಪ್ರೆಷರ್ ಹಾಕೋದನ್ನು ಬಿಡಬೇಕು. ಯಾಕಂದರೆ ಶಿಕ್ಷಣ ಅಂದ ತಕ್ಷಣ ಓದಿ ತಿಳ್ಕೊಳ್ಳೋವಂಥದ್ದಲ್ಲ, ಸಾಕಷ್ಟು ಮನೆಯೊಳಗೆ ಅವರಿಗೆ ತಿಳ್ಕೊಳ್ಳೋವಂಥ ಅವಕಾಶಗಳಿರುತ್ತೆ. ಪೇರೆಂಟ್ಸ್ ಅವ್ರ ಜೊತೆಗಿದ್ದು ಅವ್ರಿಗೆ ತಿಳಿಸುವಂಥ ಪ್ರಯತ್ನಗಳನ್ನಾಗಬೇಕು. ಯಾಕಂದರೆ ನಾವೇ ಪ್ರೆಷರಲ್ಲಿದ್ದಾಗ ಮಕ್ಕಳಿಗೆ ಇನ್ನೇನು ಹೇಳ್ಕೊಡೋಕೆ ಸಾಧ್ಯ? ಇದು ಮನೆ ಒಳಗೂ ಆಗ್ತಾ ಇದೆ, ಶಾಲಾ ಕಾಲೇಜುಗಳಲ್ಲೂ ನಡೀತಾ ಇದೆ. ಯಾಕಂದ್ರೆ ಶಿಕ್ಷಣ ಒಂದು ಏನೋ ಒಂದು ಯಾವುದೋ ಒಂದು ಬುಕ್ ವಿಚಾರಗಳನ್ನ ಪುಸ್ತಕದ ವಿಚಾರನ ಮಗುಗೆ ತಿಳಿಸೋದು ಇಷ್ಟೇ, ಇಲ್ಲಿ ಮಟ್ಟಿಗೆ ನಿಂತು ಬಿಟ್ಟಿದೆ ಅದು. ಆದ್ರೆ ಆ ವಿಚಾರ ಏನ್ ತಿಳಿಸ್ತಾ ಇದೀವಿ, ಅದರಿಂದ ಆ ಮಗುವಿನ ಭವಿಷ್ಯಕ್ಕೆ ಬೇಕಾ ಆ ವಿಚಾರ, ನಿಜವಾಗ್ಲೂ ಆ ಮಗುವಿನಲ್ಲಿ ಆ ವಿಚಾರಗಳ ಆಸಕ್ತಿ ಇದೆಯಾ? ಯಾವುದು ಪ್ರತಿಭೆನಲ್ಲಿ ವಿಚಾರ ಮಾಡಿದಾಗ ಆ ಮಗುವಿಗೆ ಬೇರೆ ಒಂದು ಪ್ರತಿಭೆ ಇರುತ್ತೆ, ಅದನ್ನ ಕಡೆಗಣಿಸ ಅದನ್ನು ಗುರುತಿಸೋ ಕೆಲಸ ಆಗ್ತಾ ಇಲ್ಲ. ಈಗ ನೋಡಿ, ಶಾಲೆ ಇದರೊಳಗೆ ನಾವು ಸಾಮಾನ್ಯ ಜ್ಞಾನ, ಇದರಲ್ಲಿ ಜ್ಞಾನ ಮತ್ತು ವಿಜ್ಞಾನದ ಮಧ್ಯದಲ್ಲಿ ಒಂದು ಸಾಮಾನ್ಯ ಜ್ಞಾನ ಅಂತಿದೆ, ಕಾಮನ್ ಸೆನ್ಸ್. ಅದನ್ನ ಮಕ್ಳಿಗೆ ಮೊದಲು ತಿಳಿಸ್ಬೇಕು. ನಾವೇನ್ ಮಾಡ್ತೀವಿ, ದೊಡ್ಡ ವ್ಯಕ್ತಿ ಆಗ್ಬಿಡ್ಲಿ ಮೊದಲೇ, ಅವ್ರಿಗಿನ ಮೇಲ್ ಬಂದ್ಬಿಡ್ಲಿ, ಮಗು ಸಣ್ಣಲ್ಲೇ ಎಲ್ಲ ವಿಚಾರಗಳನ್ನ ಮಗು ತಿಳಿಸ್ಬಿಟ್ರೆ ಅವ್ರು ಓದ್ತಾ ಓದ್ತಾ ದೊಡ್ಡ ಆಗ್ತಾ ಆಗ್ತಾ ಬೇಗ ಸೆಟ್ಲ್ ಆಗ್ಬಿಡ್ತಾರೆ. ಲೈಫಲ್ಲಿ ಸೆಟ್ಲ್ ಆಗೋದು ಅಷ್ಟೇ ತಲೆ. ಲೈಫ್ ಸೆಟ್ಲ್ಮೆಂಟ್ ಅಂದ್ರೆ ಏನು, ನಿಜವಾಗ್ಲೂ ಜೀವನ ಅಂದ್ರೆ ಏನು ಅಂತ ಒಂದು ಅವ್ರಿಗೆ ತಿಳಿಸೋ ಪ್ರಯತ್ನ ಪೋಷಕರ ಮಾಡ್ಬೇಕು. ಜೀವಿಗಳ ವನ ಜೀವನ, ಎಲ್ಲರೊಳಗೂ ಜೀವನ ಇರೋದು, ಆದ್ರೆ ಆ ಎಲ್ಲರನ್ನು ಸೇರಿಸಿ ಹೋಗುವಂಥದ್ದು ಅದು ನಿಜವಾಗ್ಲೂ ಜೀವನ. ನೀನು ಬೇರೆ ಅವನು ಬೇರೆ, ನೀನು ಅವನನ್ನ ಸೋಲಿಸ್ಬೇಕು. ಈ ಕಾಂಪಿಟೇಷನ್ ಇಳಿದಾಗ ಮಗುವಿಗೆ ತನ್ನ ಮೂಲ ಶಕ್ತಿನೇ ಸದ್ಬಳಕೆ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಮೂಲದಲ್ಲಿ ಒಂದು ಎಲ್ಲಾ ಪ್ರತಿ ಮಕ್ಳಿಗೂ ಪ್ರತಿಯೊಂದು ಮಕ್ಳು ಮಗುವಿಗೂ ಒಂದು ವಿಶೇಷವಾದ ಒಂದು ಜ್ಞಾನ ಇರುತ್ತೆ, ಅದನ್ನು ವಿಜ್ಞಾನ ಅಂತ ಹೇಳ್ತೀವಿ. ಅದನ್ನು ಗುರುತಿಸೋ ಕೆಲಸ ಹಿಂದಿನ ಶಿಕ್ಷಣದಲ್ಲಿ ಆಗ್ತಾ ಇತ್ತು, ಗುರುಕುಲ ಪದ್ಧತಿ ಅಂತ ನೀವೇನು ಹೇಳಿದ್ರಿ. ಆವಾಗಲೂ ಅಷ್ಟೇ, ಪೋಷಕರು ಅದು ರಾಜರ ಮಕ್ಕಳಾಗ್ಲಿ ಸಾಮಾನ್ಯರ ಮಕ್ಕಳಾಗ್ಲಿ ಅವ್ರ ಗುರುಕುಲಕ್ಕೆ ಅಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ಗುರುಗಳ ಇದರೊಳಗೆ ಬಿಟ್ಬಿಡ್ತಾ ಇದ್ರು. ಶಿಕ್ಷಣ ಕಲ್ತ್ಕೊಂಡು ಮೂಲಭೂತ ಏನು ಬೇಕು ನೈತಿಕತೆ ಅದು ಅಲ್ಲಿ ಕಲಿಸಲಾಗ್ತಾ ಇತ್ತು, ಮಾನವೀಯ ಗೌಣ ಮೌಲ್ಯಗಳನ್ನ ಅಲ್ಲಿ ಕಲಿಸ್ತಾ ಇದ್ರು. ಮತ್ತೆ ಸಂಸ್ಕಾರಯುತ, ಸಂಸ್ಕಾರ ಅಂದ್ರೆ ಶುದ್ಧ ಮಾಡೋದು, ಯಾವುದೇ ಅದು ಬೇಡವಾದ ಒಂದು ಗುಣಗಳಿರುತ್ತೆ ಮಗುವಿನಲ್ಲಿ, ಅದನ್ನ ಅಲ್ಲೇ ತಿದ್ದಿ ತೀಡಿ ಒಂದು ಗಿಡವಾಗಿ ಇರುವಾಗ್ಲೇ ಅದನ್ನ ಸರಿ ಮಾಡಿಬಿಟ್ಟು ಅದನ್ನ ಶುದ್ಧ ಮಾಡಿಬಿಟ್ಟು ನಂತರ ಒಂದು ಭೌತಿಕದಲ್ಲಿ ಒಂದು ವಿಜ್ಞಾನ ಒಂದು ವಿಷಯದ ಮೇಲೆ ಅವರು ಜೀವನವನ್ನು ನಡೆಸ್ತಾ ಇದ್ರು. ಹಾಗೆ ಪ್ರತಿಭೆನ ಅಲ್ಲಿ ಪ್ರೋತ್ಸಾಹ ಇತ್ತು. ಹಾಗಾಗಿ ಅಲ್ಲಿ ಮಾನವೀಯ ಗುಣಗಳ ಜೊತೆಗೆ ಒಂದು ಮಹಾತ್ಮರ ಒಂದು ವಿಚಾರಗಳನ್ನು ಕೂಡ ಅಲ್ಲಿ ತಿಳಿಸಲಾಗ್ತಾ ಇತ್ತು. ಹಾಗಾಗಿ ಅಲ್ಲಿ ಕಾಂಪಿಟೇಷನ್ ಬರ್ತಾ ಇರಲಿಲ್ಲ. ಹೊರಗೆ ಬಂದ್ಮೇಲೆ ಅವರು ಪೋಷಕರಿಗೆ ಗುರುಗಳಿಗೆ ಒಳ್ಳೆ ಒಂದು ಗೌರವವನ್ನು ಕೊಡೋದಾಗ್ಲಿ, ಅವರ ಒಂದು ಧರ್ಮಕರ್ಮಗಳನ್ನು ಆಚರಣೆ ಮಾಡೋದಾಗ್ಲಿ, ಒಂದು ಒಗ್ಗಟ್ಟಿನಿಂದ ಬಾಳೋದಾಗ್ಲಿ, ಜೀವನದ ಮೌಲ್ಯಗಳನ್ನ ಅಲ್ಲಿ ಕಾಣ್ಬೋದಿತ್ತು. ಈಗ ಅದು ಕಡಿಮೆ ಆಗಿದೆ, ಮನೆಯಿಂದಲೇ ಅದು ಶುರು ಮಾಡಬೇಕಾಗಿದೆ, ಅದು ಪೋಷಕರ ಮೇಲೆ ಬಿಟ್ಟಿದೆ.
1: ಈಗ ಆಗಿನ ಕಾಲದ ಶಿಕ್ಷಕ ಮತ್ತು ವಿದ್ಯಾರ್ಥಿ ಸಂಬಂಧ ಹೇಗಿತ್ತು, ಮತ್ತೆ ಈಗಿನ ಕಾಲದೊಂದಿಗೆ ಹೋಲಿಸಿದ್ರೆ ಏನ್ ವ್ಯತ್ಯಾಸ ಕಾಣಿಸ್ತಾ ಇದೆ?
0: ಅದೇ ಹೇಳಿದಾಗೆ ಅಲ್ಲಿ ಗುರು ಶಿಷ್ಯ ಅಂತ ಹೇಳಿ ನಾವು ಆಧ್ಯಾತ್ಮದ ಒಂದು ಆ ಪದವನ್ನು ಬಳಸಿದಾಗ ಗುರು ಶಿಷ್ಯ ಸಂಬಂಧ ಅಲ್ಲಿ ಒಂದು ಮೌಲ್ಯಯುತ ವಿಚಾರಗಳನ್ನೇ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು. ಭೌತಿಕದಲ್ಲಿ ಅವರಿಗೆ ಆಸಕ್ತಿ ಇದ್ರೂ ಅದನ್ನ ಹೇಗೆ ಬಳಸ್ಕೋಬೇಕು ಅನ್ನೋದನ್ನ ಅವರು ಮಧ್ಯೆ ತಿಳಿಸ್ತಾ ಇದ್ರು. ಹಾಗಾಗಿ ಅಲ್ಲಿ

0: ಯಾವುದೇ ಒಂದು ಸಂಘರ್ಷಗಳು ಬರ್ತಾ ಇರಲಿಲ್ಲ. ಗುರು ಶಿಷ್ಯರ ಮಧ್ಯೆ ಯಾವುದೇ ಒಂದು ಗುರುಗಳ ಮೇಲೆ ಭಕ್ತಿ ಭಯ ಭಕ್ತಿ ಇತ್ತು ಮಕ್ಕಳಲ್ಲಿ. ಅವ್ರು ಶಿಷ್ಯರ ಮೇಲೆ ಶಿಷ್ಯರಿಗೆ ಗುರು ಮೇಲೆ ಭಯ ಭಕ್ತಿ ಇತ್ತು. ಈಗ ಗುರುಗಳಿಗೆ ಶಿಷ್ಯರ ಮೇಲೆ ಭಯಭಕ್ತಿ ಮೂಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಏನ್ ಹೇಳಿದ್ರೆ ಏನ್ ಮಾಡ್ಬಿಡ್ತಾರೋ ಅನ್ನೋ ಭಯ ಶುರು ಆಗ್ಬಿಟ್ಟಿದೆ. ಅಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ವಿಚಾರಗಳು ಆತರ ಜಾಸ್ತಿ ಆಗ್ತಾ ಇದೆ ಅಂತೇಳಿ. ಭೌತಿಕದಲ್ಲೇ ನಾವು ಜಾಸ್ತಿ ಅವರಿಗೆ ಭೌತ ವಿಜ್ಞಾನದ ಕಡೆಗೆ ನೇರವಾಗಿ ಎಳಿತಾ ಇದ್ದೀವಿ. ಹೊರಗಡೆ ಇರೋವಂಥ ವಿಚಾರವನ್ನು ಮೊದಲೇ ಅವ್ರಿಗೆ ತಿಳಿಸ್ಬಿಟ್ರೆ ಅವ್ರು ಅದನ್ನ ಅನುಸರಿಸ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಒಳಗಡೆ ಅವರ ಅಂತಃಶಕ್ತಿ ಏನಿತ್ತು ಅದು ಅದರಿಂದ ದೂರ ಆಗ್ತಾ ಇದೆ. ಹಾಗಾಗಿ ಅವ್ರಿಗೆ ತನ್ನ ತಾನು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಇದು ನಾವು ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿರೋದು, ಮೌಲ್ಯಯುತ ಶಿಕ್ಷಣ ಅಂದರೆ ನಿನ್ನನ್ನು ನೀನು ಅರ್ಥ ಮಾಡ್ಕೋ, ನಿನ್ನೊಳಗೆ ಇದೆ ಆ ಶಕ್ತಿ, ಉತ್ತಿಷ್ಠಿತ ಜಾಗೃತ ಅಂತ ಹೇಳಿದ್ದೀನಿ. ಗುರಿಯನ್ನು ಸೇರುವವರೆಗೂ ನೀ ಅರಿಕ್ಷಣನ ಇಲ್ಲದೆ ನೀ ಮುನ್ನಡೆ ಸೆಕ್ಕನೆ ಅಂತ ಹೇಳಿದ್ರು. ಗುರಿ ಅಂದರೆ ಯಾವ್ದು ಹೇಳಿದ್ರು? ಆಧ್ಯಾತ್ಮದ ಗುರಿ ಅವ್ರು ಹೇಳಿದ್ದು. ಇಲ್ಲಿ ಏನಾಗಿದೆ, ನಾನು ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ, ಸಾಧನೆ ಹೌದು, ಆಧ್ಯಾತ್ಮದ ಸಾಧನೆ ನಂತರ ಭೌತಿಕದಲ್ಲಿ ಅದು ಬ್ಯಾಲೆನ್ಸಿಂಗ್ ಮಾಡಿಕೊಂಡ್ರೆ ಸಾಧನೆಗೆ ಒಂದು ಒಂದು ಅರ್ಥ ಇರುತ್ತೆ. ಯಾರನ್ನೋ ತುಳಿದ್ಬಿಟ್ಟು ಇನ್ನೇನು ಮೋಸ ಮಾಡಿ ಅದು ನಾನೊಂದು ಸಾಧನೆ ಮಾಡಿದೆ, ಹಣ ಮಾಡೋದೇ ಸಾಧನೆ ಆಗೋದಿಲ್ಲ. ಇದು ಅಂಕ ಆಧಾರಿತ ಶಿಕ್ಷಣ ಆದ್ದರಿಂದ ಅಂಕಗಳನ್ನ ಗಳಿಸೋಕ್ಕೆ ಎಲ್ಲರೂ ತಯಾರಿ ನಡೆಸ್ತಾ ಇದ್ದಾರೆ. ಆದರೆ ಯಾವ ವಿಚಾರ ಅವರು ಅರ್ಥ ಮಾಡಿಕೊಂಡು ಅಂಕಗಳನ್ನ ಗಳಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಗಮನ ಕೊಡಬೇಕು. ಪೋಷಕರಿಂದ ಹಿಡಿದು ಶಿಕ್ಷಣ ಕ್ಷೇತ್ರನೇ ಅದು ಅದನ್ನು ಗಮನಿಸ್ತಾ ಇಲ್ಲ ಏನೋ. ಪಠ್ಯಪುಸ್ತಕದಲ್ಲಿರೋ ವಿಚಾರಗಳೇನಿದೆ ಅದು ಮುಗ್ಧ ಮನಸ್ಸನ್ನು ಪ್ರಬುದ್ಧತೆಗೆ ಎಳಿತಾ ಇದೆ ಅಂತ ಹೇಳ್ಬೋದು.
1: ಅಲ್ಲ, ಎಲ್ಲರೂ ಡಿಸ್ಕಸ್ ಮಾಡೋ ಥರ ಈಗಿನ ಮಕ್ಕಳು ತುಂಬ ಮೆಚೂರ್ಡ್, ಎಲ್ಲ ವಿಷಯ ತಿಳ್ಕೊಂಡಿರ್ತಾರೆ, ಆ್ಯಂಡ್ ಒಂದ್ಸಲ ಹೇಳಿದ್ರೆ ಅವರಿಗೆ ತಟ್ ಅಂತ ಅರ್ಥ ಆಗತ್ತೆ ಅನ್ನೋ ಕಾಲದಲ್ಲಿ ನಿಮ್ಮ ಪ್ರಕಾರ ಏನು ಹೇಳ್ತೀರಾ ನೀವು, ಇನ್ಫಾರ್ಮೇಶನ್ ಓವರ್ಲೋಡ್ ಆಗ್ತಾ ಇದೆ ಮಕ್ಕಳಿಗೆ, ಅದು ಅವರ ಏಜ್ಗೆ ಬಿಯಾಂಡ್ ದೇರ್ ಏಜ್ ಅದು ರೀಚ್ ಆಗ್ತಾ ಇದೆ ಅನ್ನೋ ತರ. ಸೊ ಇದು ಒಳ್ಳೇದಾ ಕೆಟ್ಟದಾ, ಎಲ್ಲನೂ ತಿಳ್ಕೋಬೇಕು ಅನ್ನೋ ಕಾತರತೆ ಮಕ್ಕಳಲ್ಲೂ ಇರುತ್ತೆ ಈಗಿನ ಕಾಲದ ಮಕ್ಕಳಲ್ಲಿ, ಮತ್ತೆ ಪೇರೆಂಟ್ಸ್ ಅಂಡ್ ಟೀಚರ್ಸಿಗೂ ಹಾಗೇನೆ, ಲೈಕ್ ಮಕ್ಕಳು ಎಲ್ಲ ತಿಳ್ಕೊಂಡಿರ್ಬೇಕು ಅಂತ. ಸೊ ಅದು ಆ ವಯಸ್ಸಿಗೆ ಮೀರಿ ನಾವು ಅದು ಹೊರೆ ಮಾಡ್ತಿದೀವ ಮಕ್ಕಳಿಗೆ ಅಂತ ನಿಮ್ ಅಭಿಪ್ರಾಯನ?
0: ಖಂಡಿತ, ಯಾಕಂದ್ರೆ ಎಲ್ಲ ತಿಳ್ಕೊಂಡಿರ್ಬೇಕು ಅಂದ್ರೆ ಈಗ ಒಂದು ಮಗುಗೆ ಯಾವ್ದ್ರೊಳಗೆ ಆಸಕ್ತಿ ಇದೆ ಅಂತಾನೆ ಗುರುತಿಸದೆ ಯಾರನ್ನೋ ತೋರಿಸ್ಬಿಟ್ಟು ನೀನು ಅವ್ರಂತಾಗೋ, ಎಲ್ಲರನ್ನು ನೀ ತಿಳ್ಕೊ, ನಿನ್ನನ್ನು ನೀನು ತಿಳ್ಕೊಂಡಿಲ್ಲ ಅಂದ್ರೆ ಇದು ಪ್ರಯೋಜನ ಇಲ್ಲ. ಯಾಕಂದ್ರೆ ಇದು ಡಿಪೆಂಡೆನ್ಸಿ ಆಗ್ತಾ ಇದೆ. ತನ್ನನ್ನು ತಾನು ಅರ್ಥ ಮಾಡಿಕೊಂಡು ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋದು ಅದು ಸರಿಯಾದ ದಾರಿ. ಇದು ಹಿಂದಿನ ಶಿಕ್ಷಣದಲ್ಲಿ ಇತ್ತು. ನೀನು ಯಾರು, ಫಸ್ಟು ನೀನು ಯಾಕೆ ಬಂದಿದ್ಯಾ, ಭೂಮಿ ಮೇಲೆ ಇದ್ದೀವಿ ನಾವು, ಮನುಕುಲ ಭೂಮಿ ಮೇಲಿದೆ, ಇಲ್ಲ ನಾನು ಭೂಮಿನೇ ಆಳ್ತೀನಿ, ಇಲ್ಲ ನಾನು ಭೂಮಿ ಮೇಲಿಂದ ಮೇಲೆ ಹೋಗ್ತೀನಿ ಅನ್ನೋದೆಲ್ಲ ಒಂಥರ ಅಜ್ಞಾನದ ಒಂದು ಇದು, ಅದು ಸತ್ಯ ಅಲ್ಲ. ಆ್ಯಕ್ಚುಲಿ ಇಲ್ಲಿ ಏನಿರದೆ ದೈವತ್ವದ ಶಿಕ್ಷಣ ಅಂತ ಹೇಳ್ತಾರೆ. ಇಲ್ಲಿ ದೇವರನ್ನು ನಾವು ಹೊರಗಡೆ ತೋರಿಸೋದಕ್ಕೂ ದೈವತ್ವವನ್ನು ಒಳಗಡೆ ಬೆಳೆಸ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ನಮ್ಮ ಒಂದು ಗುರು ಹಿರಿಯರಾಗಲಿ ಮಹಾತ್ಮರುಗಳಾಗಲಿ ಅವರುಗಳು ದೈವತ್ವದ ಕಡೆಗೆ ಹೋಗಿದ್ದು. ದೈವತ್ವ ಅಂದರೆ ಏನು? ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಳ್ಳೋದು. ದೇವರಲ್ಲಿ ಒಳ್ಳೆಯ ಗುಣಗಳಿರುತ್ತೆ, ಆದರೂ ದೇವರು ಒಂದು ವ್ಯಕ್ತಿ ಅಲ್ಲ, ಶಕ್ತಿ ಅದು, ಆತ್ಮಶಕ್ತಿ. ಆ ಆತ್ಮಶಕ್ತಿಯ ಕಡೆಗೆ ಮಗುವನ್ನು ಕರ್ಕೊಂಡು ಹೋಗಬೇಕು. ಅದಕ್ಕೆ ಆತ್ಮವಿಶ್ವಾಸ ಬರುತ್ತೆ, ಆತ್ಮ ಸಂಶೋಧನೆ ಆಗುತ್ತೆ. ನಂತರ ಇಲ್ಲಿ ಭೌತಿಕದಲ್ಲಿ ಏನೇ ನಾವು ಭೌತ ವಿಜ್ಞಾನದ ಸಂಶೋಧನೆ ನಡೆಸ್ತಾ ಇದ್ದೀವಲ್ಲ, ಅವರು ಕೂಡ ಅಧ್ಯಾತ್ಮ ಚಿಂತಕರೇ ಆಗಿರ್ತಾರೆ ಆ್ಯಕ್ಚುಲಿ. ಆದರೆ ನಾವು ಅದು ಗಮನಿಸ್ತಾ ಇಲ್ಲ. ಅವರಿಗೂ ಮಧ್ಯದಲ್ಲೇ ನಾವು ಇದ್ದೀವಿ. ಈಗ ಭೂಮಿ ಮೇಲೆ ಕೂತ್ಕೊಂಡು ಗ್ರಹಗಳ ವೀಕ್ಷಣೆ ಮಾಡಿ ಹಿಂಗೆ ಇಂಥ ಗ್ರಹಗಳಿದೆ ಮೇಲಿದೆ ಅಂತ ಮಹರ್ಷಿಗಳು ಏನು ಕಂಡುಹಿಡಿದ್ರು, ಭೂಮಿ ಮೇಲಿದ್ದೇ ಕಂಡುಹಿಡಿದಿದ್ದು. ಆದರೆ ಈಗಿನ ವಿಜ್ಞಾನಿಗಳು ಅದ್ರಗಿನ ಮುಂದೆ ಹೋಗ್ಬಿಟ್ಟು ಯಾವ ಗ್ರಹದಲ್ಲಿ ಏನಿದೆ ಅಂತ ಅವ್ರು ಪ್ರಾಕ್ಟಿಕಲ್ ಆಗಿ ಆ ಥರ ಹೋಗ್ತಾ ಇದೆ. ಅದು ಕೆಲವೇ ಕೆಲವರು ಹೋಗ್ಬೋದು, ಆದರೆ ಮಹರ್ಷಿಗಳ ಥರ ನಾವು ಇದ್ದಾಗ ಭೂಮಿ ಮೇಲಿದ್ದ ಭೂಮಿಗೆ ಯಾವ ನಷ್ಟನೂ ಆಗೋದಿಲ್ಲ, ನಮ್ಮ ಆತ್ಮೋದ್ಧಾರನೂ ಆಗುತ್ತೆ, ಭೂಮಿ ಕೂಡ ಲೋಕದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಇದು ಆಗಬೇಕು, ಲೋಕ ಕಲ್ಯಾಣಕ್ಕೋಸ್ಕರ ಇಲ್ಲಿ ಶಿಕ್ಷಣ ಇರಬೇಕೇ ಹೊರತು ಲೋಕವನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ಭೂಮಿಯನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ತನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲ ನಡೆಸ್ತಾ ಇರೋದು ಅದು ಶಿಕ್ಷಣ ಆಗೋದೇ ಇಲ್ಲ. ಅದನ್ನು ಅವಿದ್ಯೆ ಅಂತ ಹೇಳಿದರು, ಅದನ್ನು ಅವಿದ್ಯೆ ಅಂತಲೇ ಹೇಳ್ತಾರೆ. ಯಾಕಂದರೆ ಸತ್ಯ ಇಲ್ಲ ಅದರೊಳಗೆ, ಅದು ಯಾವತ್ತೂ ಶಾಶ್ವತವಾಗಿ ಒಂದೇ ಥರ ಇರೋದೇ ಇಲ್ಲ. ಈಗ ನೀವು ಯಾವುದೋ ಒಂದು ಪ್ರತಿಭೆ ಅಂತ ಹೇಳಿದ ತಕ್ಷಣ ಒಬ್ಬರೊಬ್ಬರಲ್ಲಿ ಒಂದೊಂದು ಥರ ಇರುತ್ತೆ, ಎಲ್ಲರನ್ನು ಒಂದೇ ಗುಂಪಲ್ಲಿ ನಿಲ್ಲಿಸ್ಕೊಂಡು ನೀವು ಎಲ್ಲರೂ ಸರಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಆ ಒಂದು ಫೀಲ್ಡಿಗೆ ಅಲ್ಲಿ ಯಾವ ಪ್ರತಿಭೆ ಇರುತ್ತೋ ಆ ಫೀಲ್ಡಲ್ಲೇ ಆ ಒಂದು ಇದು ಕ್ಷೇತ್ರದಲ್ಲಿ ಆ ಮಗುವಿಗೆ ಶಿಕ್ಷಣವನ್ನು ಕೊಟ್ಟಾಗ ಅಲ್ಲಿ ಪ್ರಗತಿ ಆಗುತ್ತೆ. ಯಾವಾಗ ಇರೋ ಪ್ರತಿಭೆನೇ ಬೇರೆ, ನಾವು ಅವರಿಗೆ ಸೇರಿಸ್ತಾ ಇರೋ ವಿಚಾರನೇ ಬೇರೆ, ಆದಾಗ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಗೊಂದಲಗಳಾಗುತ್ತೆ,

0: ಮಗುವಿಗೆ ಸಂಪೂರ್ಣ ಬೆಳವಣಿಗೆ ಆಗೋದಿಲ್ಲ.
1: ಈಗ ನಾವು ನೋಡ್ತಿರೋ ಎಜುಕೇಶನ್ ಸಿಸ್ಟಮ್ ಅಲ್ಲಿ ತಂತ್ರಜ್ಞಾನಕ್ಕೆ ಜಾಸ್ತಿ ಒತ್ತು ನೀಡಲಾಗ್ತಾ ಇದೆ. ಡಿಜಿಟಲ್ ಶಿಕ್ಷಣಕ್ಕೆ ಆನ್ಲೈನ್ ಕ್ಲಾಸ್ಗಳು ನಡೀತಾ ಇದಾವೆ. ಸೊ ಇವುಗಳು ಶಿಕ್ಷಣಕ್ಕೆ ಯಾವ ರೀತಿ ಸಹಾಯ ಮಾಡಿದೆ ಮತ್ತೆ ಇದೆಲ್ಲ ಶಿಕ್ಷಣಕ್ಕೆ ಪೂರಕವಾಗಿ ನಡೀತಾ ಇದೆಯಾ ಅಂತ?
0: ತಂತ್ರಜ್ಞಾನ ಬೇಕು, ಅದು ಅತಂತ್ರ ಸ್ಥಿತಿಗೆ ಹೋಗಬಾರದು, ಸ್ವತಂತ್ರ ಜ್ಞಾನದ ಕಡೆಗೆ ಹೋಗ್ಬೇಕು. ಯಾಕಂದ್ರೆ ನಮ್ದು ಇನ್ಫಾರ್ಮೇಶನ್ ಈಗ ಒಂದು ಸುಮ್ನೆ ಒಂದು ಮೊಬೈಲ್ ಅಲ್ಲಿ ಸರ್ಚ್ ಮಾಡಿ ಬಂದ್ಬಿಡುತ್ತೆ, ನಮ್ಗೆ ಗೂಗಲ್ ಸರ್ಚ್ ಮಾಡಿ ಎಲ್ಲದೂ ಸಿಕ್ಬಿಡುತ್ತೆ. ಆದ್ರೆ ಅದು ಬೇಕಾ ಮಕ್ಳಿಗೆ? ಅಷ್ಟು ವಿಚಾರಗಳು ಅವಶ್ಯಕತೆ ಇರಲ್ಲ, ಅವ್ರಿಗೆ ಏನ್ ಬೇಕೋ ಅದನ್ನ ಮಾತ್ರ ಅವ್ರು ತಗೊಳ್ಳುವಂತ ಆ ಶಕ್ತಿ ಅವರಲ್ಲಿ ಇರಬೇಕು. ಈ ವಿಚಾರ ಬೇಕು, ಇದರಿಂದ ನಾನು ಮುಂದೆ ಹೋಗ್ತೀನಿ ಅನ್ನೋ ಒಂದು ಪರ್ಫೆಕ್ಷನ್ ಅವ್ರಿಗೆ ಆ ಮಗುವಿಗೆ ತಿಳುವಳಿಕೆ ಬಿಡುವಂಥದ್ದು ಮಾತ್ರ ಇರಬೇಕು. ಅದರೊಳಗೆ ಇನ್ಯಾವುದೋ ಒಂದು ವಿಚಾರಗಳು ಅವ್ರು ಹುಡುಕ್ತಾ ಹುಡುಕ್ತಾ ಬೇರೆ ಬೇರೆದೆಲ್ಲ ಸಿಕ್ಬಿಡುತ್ತೆ. ಅವಾಗ ಅವರಿಗೆ ಅದು ಒಂದೇ ಮಾರ್ಗದಲ್ಲಿ ಹೋಗಕ್ ಆಗೋದೇ ಇಲ್ಲ, ಅವ್ರಿಗೆ ಬೇರೆ ಅಡ್ಡದಾರಿ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ತಂತ್ರಜ್ಞಾನದಿಂದ ಈ ಕೊರೋನಾ ಸಮಯದಲ್ಲಿ ನಮ್ಗೆ ಈ ತಂತ್ರಜ್ಞಾನದ ಬಳಕೆ ಎಷ್ಟು ಉಪಯೋಗಕ್ಕೆ ಬಂತು ಅಂದ್ರೆ ಅವಾಗ ಎಲ್ಲ ಬಂದ್ ಆಗ್ಬಿಟ್ಟಿತ್ತು ಶಿಕ್ಷಣ ಅಂತ ಹೇಳಿ. ಎಲ್ಲ ಮನೇಲಿ ಕೂತ್ಕೊಂಡು ಸುಮ್ಮನೆ ನಾವು ಏನ್ ಮಾಡೋದು ಮುಂದೆ ಅನ್ನೋ ಇದ್ರೊಳಗೆ ಈ ತಂತ್ರಜ್ಞಾನದಿಂದ ನಮ್ಗೆ ಸ್ವತಂತ್ರವಾಗಿ ಬದುಕುವಂತ ಶಕ್ತಿ ಬರುತ್ತೆ. ಆದ್ರೆ ಅದನ್ನ ಸದ್ಬಳಕೆ ಮಾಡ್ಕೊಳ್ಳುವಂತ ಒಂದು ಜ್ಞಾನ ಇರಬೇಕು ಮಗುವಿಗೆ. ಅದನ್ನ ದುರ್ಬಳಕೆ ಮಾಡ್ಕೊಳ್ಳೋ ಮಕ್ಕಳು ತುಂಬಾ ಬೆಳೀತಾ ಇದ್ದಾರೆ ಈಗಿನ ಒಂದು ತಂತ್ರಜ್ಞಾನ ಇದರಿಂದ. ಹಾಗಾಗಿ ಅದನ್ನ ಬಳಸುವಂತ ಒಂದು ಶಕ್ತಿ, ಆ ಜ್ಞಾನವನ್ನು ಪ್ರಾಥಮಿಕ ಶಿಕ್ಷಣದಲ್ಲಿ ನಾವು ಕೊಡ್ಬೇಕಾಗತ್ತೆ. ಯಾಕಂದ್ರೆ ಮಗುವಿಗೆ ಒಂದು ಮೊಬೈಲ್ ಕೊಡೋದು ದೊಡ್ಡ ಸಾಧನೆ ಅಲ್ಲ. ಮೊಬೈಲ್ ನಲ್ಲಿ ಏನ್ ನೋಡ್ಬೇಕು, ಏನ್ ಕೊಡ್ಬೇಕು ಅದನ್ನ ತಿಳಿಸುವಂತದ್ದು ಪೋಷಕರು ಮಾಡ್ಬೇಕು, ಶಿಕ್ಷಕರು ಮಾಡ್ಬೇಕು. ಯಾಕೆ ತುಂಬಾ ಸ್ಕೂಲ್ಗಳಲ್ಲಿ ನೋಡ್ತಾ ಇದೀವಿ, ನೀವು ಸರ್ಚ್ ಮಾಡಿ ನೀವು ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ಇದರಿಂದ ಮಕ್ಳಿಗೆ ಮೊಬೈಲ್ ಕೊಟ್ಟು ಪೋಷಕರು ನಿರಾಳರಾಗಿದ್ದಾರೆ.
1: ಹೌದು,
0: ಆದ್ರೆ ಅವ್ರು ಏನ್ ನೋಡ್ತಾ ಇದಾರೆ ಅದರಿಂದ ಅವ್ರ ಮನಸ್ಸು ಎಷ್ಟು ಹಾಳಾಗ್ತಾ ಇದೆ, ಯಾವ ತರದಲ್ಲಿ ಬಳಸ್ತಾ ಇದಾರೆ, ಇವನು ಕೂಡ ಅವ್ರು ಗಮನಿಸುವಂತ ಸಮಯ ಕಡಿಮೆ ಇದೆ. ಆಕ್ಚುಲಿ ಏನಾಗಿದೆ ಅಂದ್ರೆ ಸಾಲ ಮಾಡಿ ಮಕ್ಕಳನ್ನ ಬೆಳೆಸುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂತ ಒಂದು ಶಿಕ್ಷಣ ದುಬಾರಿ ಶಿಕ್ಷಣ ಕೊಡಸಕ್ ಹೋಗಿ ಒಂದು ಕಾಮನ್ ಸೆನ್ಸ್ ಇಲ್ಲದೆ ಮಕ್ಕಳಿಗೆ ಅವರಿಗೆ ಈ ಶಿಕ್ಷಣ ಕೊಡಿಸ್ಬಿಟ್ರೆ ಅವರಿಗೆ ಒಂದೇ ಒಳ್ಳೆ ಸೆಟ್ಲ್ ಆಗ್ಬಿಡ್ತಾರೆ ಲೈಫ್ ಅಲ್ಲಿ ಅನ್ನೋ ಒಂದು ದೂರಾಲೋಚನೆ, ಈ ದೂರದ ಆಲೋಚನೆ ಇದೆಯಲ್ಲ ಅದು ದೂರಾಲೋಚನೆಗೆ ಬಂದ್ಬಿಟ್ಟು ಈಗ ಬಂದಿದೆ. ಯಾಕಂದ್ರೆ ಭವಿಷ್ಯನ ಯಾರು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಭವಿಷ್ಯ ಇರೋದು ಅವರ ಒಂದು ಜ್ಞಾನದಲ್ಲಿ, ಅವ್ರು ಅದನ್ನ ಹೇಗೆ ಬಳಸ್ಕೊಂತಾರೆ ಒಂದೊಂದು ಹೆಜ್ಜೆನೂ ಒಂದು ಕೂಡ ಒಳ್ಳೆಯ ಮಾರ್ಗದಲ್ಲಿ ಇಡ್ತಾ ಹೋದ್ರೆ ಅವರು ಹೋಗೊಟ್ಟ ಒಂದು ಉತ್ತಮವಾದ ಪದವಿಯನ್ನು ಪಡೆದೇ ಪಡೀತಾರೆ. ಅದನ್ನ ಫಾಸ್ಟ್ ಆಗಿ ಹೋಗ್ತೀವಿ ಅಂತ ಹೇಳಿದ್ರೆ ಬಿದ್ದು ಎಡ್ ಬಿಟ್ಟು ಬೀಳ್ತಾರೆ. ಹಾಗಾಗಿ ಅದನ್ನ ಬಳಸ್ಕೊಳ್ಳೋದನ್ನ ಸರಿಯಾಗಿ ಕಲಿಸ್ಬೇಕು. ಆದ್ರೆ ತುಂಬಾ ಬಳಕೆ ದುರ್ಬಳಕೆ ಆಗ್ತಾ ಇದೆ, ಅದರಿಂದ ಸ್ವಲ್ಪ ಪೋಷಕರೇ ಎಚ್ಚೆತ್ಕೋಬೇಕು ಮತ್ತೆ ಶಿಕ್ಷಕರು ಕೂಡ ಅದರಿಂದ ಮಕ್ಕಳನ್ನ ದೂರ ಇಡೋಕೆ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಅಷ್ಟೊಂದು ಓದಕ್ ಕೊಡ್ತಾ ಇದಾರೆ, ಅದರಿಂದ ಕಷ್ಟ ಆಗ್ತಾ ಇದೆ ಮಕ್ಳಿಗೆ ಬೇಡದ ವಿಚಾರಕ್ಕೆ. ನೋಡಿ ನಮ್ಮ ಭಾರತೀಯ ಶಿಕ್ಷಣದಲ್ಲಿ ಮಾತ್ರ ಇದು ಅನ್ಸತ್ತೆ, ಯಾಕಂದ್ರೆ ಬೇರೆ ದೇಶದಲ್ಲೆಲ್ಲ ಪ್ರಾರಂಭದಲ್ಲಿ ಅವ್ರಿಗೆ ಯಾವ್ದು ಓದೋದು ಏನು ಇರೋದಿಲ್ಲ, ಬರೀ ಅವರ ಆಕ್ಟಿವಿಟಿ ನೋಡಿ ಅವ್ರಿಗೆ ಯಾವ್ದ್ರಲ್ಲಿಗೆ ಆಸಕ್ತಿ ಇದೆ ಅಂತ ಗಮನಿಸಿ ನಂತರ ಅದೇ ಸಬ್ಜೆಕ್ಟ್ ಮೇಲೆ ಅವರಿಗೆ ಮುಂದಿನ ಒಂದು ಶಿಕ್ಷಣವನ್ನು ಕೊಟ್ಟು ಅವರನ್ನ ಸ್ವತಂತ್ರ ವ್ಯಕ್ತಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಹಾಗಲ್ಲ, ಎಲ್ಲಾ ವಿಚಾರಗಳು ಮಕ್ಳಿಗೆ ತುಂಬುವಂತ ಪ್ರಯತ್ನ. ಶಿಕ್ಷಣ ಅಂದ್ರೆ ಹಾಗಾಗ್ಬಿಟ್ಟಿದೆ, ಒಂದರ ಪುಸ್ತಕದ ಹೊರೆ ಹೊತ್ಕೊಂಡು ಹೋಗೋದು, ಅದರಿಂದ ಅವ್ರ ತಲೆಯೊಳಗೆ ತುಂಬೋದು, ಆ ಮನೆಗೆ ಬಂದು ಮತ್ತೊಂದಷ್ಟು ಸಮಸ್ಯೆಗಳನ್ನ ಎದುರಿಸೋದು, ಇಷ್ಟೇ ಒಂದು ಶಿಕ್ಷಣ ಆಗ್ಬೇಕು. ಅಂದ್ರೆ ಈಗ ಒಂದು ಮೊನ್ನೆ ರಜಾ ಬಂದು ಹೊರಗೆ ಬಂದ್ರು ಮನೆಗೆ ಬಂದ್ರು ಈ ಸ್ಕೂಲ್ ಶಾಲೆ ಅಂದ್ಮೇಲೆ ಅವ್ರ ಮುಖ ನೋಡ್ಬೇಕು ಫೇಲ್ ಆಗ್ಬಿಟ್ಟಿತ್ತು. ಹಿಂದಿನ ಕಾಲದಲ್ಲಿ ಹಂಗಿರ್ಲಿಲ್ಲ, ನಾವೆಲ್ಲ ಖುಷಿಯಾಗಿ ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂತ ಓಡ್ತಾ ಇದ್ವಿ. ಯಾಕಂದ್ರೆ ನಮ್ಗೆ ಆಟ ಪಾಠದ ಮಧ್ಯದಲ್ಲಿ ನಮ್ಗೆ ಒಂದು ಸಂಸ್ಕಾರನೇ ಇತ್ತಲ್ಲ, ಹಾಗಾಗಿ ನಮ್ಗೆ ಅದು ಅಷ್ಟು ಹೆವಿ ಅನಿಸ್ತಾ ಇರಲಿಲ್ಲ.
1: ಹೌದು, ಈ ಕಾಂಪಿಟೇಟಿವ್ನೆಸ್ ಬಗ್ಗೆ ಮಾತಾಡೋದಾದ್ರೆ ಆ ಕಾಲದಲ್ಲಿ ಈ ಕಾಲದಲ್ಲಿನೂ ಬಹಳಷ್ಟು, ಆ ಕಾಲದಲ್ಲಿ ಸ್ಪರ್ಧಾತ್ಮಕತೆ ಅನ್ನೋ ಗೊಜ್ಜಿಗೆ ನಾವು ಹೋಗ್ತಿರ್ಲಿಲ್ಲ, ಇದರಿಂದ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಮೇಡಮ್?
0: ಸ್ಪರ್ಧೆ ಅಂದ ತಕ್ಷಣ ಏನಾಗುತ್ತೆ, ಈಗ ನಾನು ಗೆಲ್ಲಬೇಕು, ನಾನು ಗೆಲ್ಲಬೇಕು, ಯಾವ ರೀತಿ ನಲ್ಲಿ ಗೆಲ್ಲಬೇಕು, ನಾನು ನನ್ನನ್ನು ಸ್ವತಂತ್ರವಾಗಿ ಗೆಲ್ತೀನೋ ವಾಮ ಮಾರ್ಗದಲ್ಲಿ ಹೋಗಿ ನಾನು ಗೆಲ್ತೀನೋ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಮಕ್ಕಳಿಗೆ ಗೆಲುವು ಸೋಲು ಗೆಲುವು ಜೀವನದ ಒಂದು ಎರಡು ಅಂಗದ
1: ಅರಿವಿರ್ಬೇಕು,
0: ಅರಿವಿರ್ಬೇಕು, ಯಾವ್ದ್ರೊಳಗೆ ಸೋತ್ರೆ ಯಾವ್ದ್ರೊಳಗೆ ಗೆಲ್ತೀವಿ ಅನ್ನೋ ಅರಿವಿರ್ಬೇಕು. ನಾವು ಆಧ್ಯಾತ್ಮದಲ್ಲಿ ಸೋದ್ರೆ ಭೌತಿಕದಲ್ಲಿ ಗೆದ್ದಿರ್ತೀವಿ, ಭೌತಿಕದಲ್ಲಿ ಸೋದ್ರೆ ಆಧ್ಯಾತ್ಮದಲ್ಲಿ ಗೆದ್ದಿರ್ತೀವಿ. ಆಧ್ಯಾತ್ಮ ಅಂದ್ರೆ ಏನು? ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದು, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋದಾಗ ನನ್ನಲ್ಲಿ ಒಂದು ಸತ್ಯ ಧರ್ಮ ನ್ಯಾಯ ನೀತಿ ಸಮಾನತೆ ಎಲ್ಲ ಸರಳ ಜೀವನ ಸ್ವಾಭಿಮಾನ ಸ್ವಾವಲಂಬನೆ ಇವೆಲ್ಲ ಪಟ್ಟಿನಲ್ಲೇ ಬರುತ್ತೆ. ಅದನ್ನು ನಾವು ಅದ್ರ ಹಿಂದೆ ಹೋಗ್ತಾ ಹೋಗ್ತಾ ಹೋಗ್ತಾ ನಾವು ಒಂದು ಮಹಾತ್ಮರಾಗ್ಬಿಡ್ತೀವಿ. ಅದೇ ನಾವು ಭೌತಿಕದಲ್ಲಿ ಇದನ್ನು ಕಾಂಪಿಟೇಷನ್ಗೆ ಇಳಿದಾಗ ಸತ್ಯ ಅಲ್ಲಿ ಬರೋದಿಲ್ಲ, ಯಾರನ್ನಾರು ಇದು ಮಾಡಿದ್ರೆ ಸತ್ಯ ಹೇಳಿದ್ರೆ ಯಾರು ನಂಬೋದಿಲ್ಲ, ಅಸತ್ಯ ಬಂದಿರುತ್ತೆ, ಅಧರ್ಮ

ಬರುತ್ತೆ. ಅನ್ಯಾಯ ಮಾಡಿನಾದ್ರೂ ಮೇಲ್ ನಿಲ್ಬೇಕು, ಅಧಿಕಾರ ಪಡಿಬೇಕು, ಹಣ ಗಳಿಸ್ಬೇಕು, ಹೆಸರು ಮಾಡಬೇಕು, ಈ ಥರ. ಅಂದರೆ ಇವೆಲ್ಲ ತಾತ್ಕಾಲಿಕವಾಗಿ ನಶ್ವರ, ಇವೆಲ್ಲ ಶಾಶ್ವತವಾದ ಯಾವುದೂ ಇಲ್ಲ. ಅಧಿಕಾರ ಆಗಲಿ, ಹಣ ಆಗಲಿ, ಸ್ಥಾನಮಾನಗಳು, ಇದು ಯಾರದ್ದು ಶಾಶ್ವತ ಅಲ್ಲ. ಅದು ಏರಪೇರು ಆಗ್ತಾನೆ ಇರುತ್ತೆ. ಒಬ್ಬ ಒಂದ್ಸಲ ಬಿದ್ದವನು ಒಂದ್ಸಲ ಹೇಳ್ತಾನೆ, ಎದ್ದವನು ಬೀಳ್ತಾನೆ. ಹೀಗೆ ಬೇರೆ ಬೇರೆ ಅದು ಬದಲಾವಣೆಗಳಾಗ್ತಾ ಇರುತ್ತೆ. ಆದರೆ ಅಧ್ಯಾತ್ಮದಲ್ಲಿ ಹಾಗಲ್ಲ. ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋದಾಗ, ನಾನು ಯಾರು ಅಂತ ಗೊತ್ತಾದಾಗ, ನಾನು ಬದಲಾಗಬೇಕು ಅನ್ನೋ ಬಂದ್ಬಿಡುತ್ತೆ. ಯಾಕಂದ್ರೆ ನನ್ನಲ್ಲೇ ಇದೆ ಎಲ್ಲವೂ. ಆ ಶಕ್ತಿ ನಾನು ಬಳಸ್ಕೋಬೇಕು, ಸದ್ಬಳಕೆ ಮಾಡ್ಕೋಬೇಕು, ನನ್ನ ಆತ್ಮ ರಕ್ಷಣೆ ನಾನೇ ಮಾಡ್ಕೋಬೇಕು. ಈ ದೇಹನ ಶಾಶ್ವತ ಅಲ್ಲ. ಈ ಒಂದು ವಿಚಾರದ ಬಗ್ಗೆ ಮನುಷ್ಯ ಅರ್ಥ ಮಾಡ್ಕೊಳ್ತಾ ಹೋಗಾಗ ಇವೆಲ್ಲವೂ ಕೂಡ ಹಿಂದಿನ ಒಂದು ಮಹಾತ್ಮರು ಏನು ಹಾಕಿಕೊಟ್ಟಿರುವ ಒಂದು ದಾರಿ ಏನಾದ್ರೆ ಅದು ಕಷ್ಟ ಇದೆ ಇವಾಗ. ಯಾಕಂದ್ರೆ ಮುಚ್ಚಿಬಿಟ್ಟಿದ್ದೀವಿ ನಾವು, ಅದು ತುಂಬಾ ಕಷ್ಟ ಅಂತ ಮುಚ್ಚಿಬಿಟ್ಟಿದ್ದೀವಿ. ಯಾಕೆ ತಂತ್ರದಲ್ಲಿ ಸುಲಭವಾಗಿ ನಾವು ಯಾರೋ ಕೊಟ್ಟಿರೋದನ್ನ ತಗೊಂಡು ಬಳಸ್ತಾ ಇದ್ದೀವಲ್ವಾ, ಅದು ಸಾಲ ಆಗ್ತಾ ಇದೆ. ಯಾಕಂದ್ರೆ ಬೇರೆಯವ್ರನ್ನ ತಗೊಂಡಿರೋದೆಲ್ಲದೂ ತೀರಿಸ್ಲೇಬೇಕು, ಒಂದಲ್ಲ ಒಂದು ಮೂಲದಲ್ಲಿ ಅದನ್ನ

0: ಆದರೆ ಅಧ್ಯಾತ್ಮದಲ್ಲಿ ಹಾಗಲ್ಲ, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋದಾಗ ನಾನು ಯಾರು ಅಂತ ಗೊತ್ತಾದಾಗ ನಾನು ಬದಲಾಗಬೇಕು ಅನ್ನೋ ಬಂದ್ಬಿಡುತ್ತೆ. ಯಾಕಂದ್ರೆ ನನ್ನಲ್ಲೇ ಇದೆ ಎಲ್ಲವೂ, ಆ ಶಕ್ತಿ ನಾನು ಬಳಸ್ಕೋಬೇಕು, ಸದ್ಬಳಕೆ ಮಾಡ್ಕೋಬೇಕು, ನನ್ನ ಆತ್ಮ ರಕ್ಷಣೆ ನಾನೇ ಮಾಡ್ಕೋಬೇಕು. ಈ ದೇಹನ ಶಾಶ್ವತ ಅಲ್ಲ, ಈ ಒಂದು ವಿಚಾರದ ಬಗ್ಗೆ ಮನುಷ್ಯ ಅರ್ಥ ಮಾಡ್ಕೊಳ್ತಾ ಹೋಗಾಗ ಇವೆಲ್ಲವೂ ಕೂಡ ಹಿಂದಿನ ಒಂದು ಮಹಾತ್ಮರು ಏನು ಹಾಕಿಕೊಟ್ಟಿರುವ ಒಂದು ದಾರಿ ಏನಾದರೆ ಅದು ಕಷ್ಟ ಇದೆ ಇವಾಗ. ಯಾಕಂದ್ರೆ ಮುಚ್ಚಿಬಿಟ್ಟಿದ್ದೀವಿ ನಾವು, ಅದು ತುಂಬ ಕಷ್ಟ ಅಂತ ಮುಚ್ಚಿಬಿಟ್ಟಿದ್ದೀವಿ. ಯಾಕೆ ತಂತ್ರದಲ್ಲಿ ಸುಲಭವಾಗಿ ನಾವು ಯಾರೋ ಕೊಟ್ಟಿರೋದನ್ನ ತಗೊಂಡು ಬಳಸ್ತಾ ಇದ್ದೀವಲ್ವಾ, ಅದು ಸಾಲ ಆಗ್ತಾ ಇದೆ. ಯಾಕಂದ್ರೆ ಬೇರೆಯವ್ರನ್ನ ತಗೊಂಡಿರೋದು ಎಲ್ಲದೂ ತೀರಿಸಲೇಬೇಕು ಒಂದಲ್ಲ ಒಂದು ಮೂಲದಲ್ಲಿ. ಅದನ್ನು ತೀರಿಸುವ ಕೆಲಸ ಈಗಿನ ಒಂದು ಇದರೊಳಗೆ ಆಗೋದಿಲ್ಲ, ತನ್ನ ಸ್ಪರ್ಧೆಗಿಳಿದಾಗ ಆಗೋದಿಲ್ಲ.
1: ಅರುಣಾ ಮ್ಯಾಮ್, ಈಗ ವಿದ್ಯಾರ್ಥಿಗಳಿಗೆ ಬರೀ ನಾಲೆಜ್ ಬಿಟ್ಟು ಜೀವನ ಮೌಲ್ಯಗಳನ್ನು ಕೂಡ ಅವರಲ್ಲಿ ಇನ್ಸ್ಟಿಲ್ ಮಾಡಬೇಕು ಅಂದ್ರೆ ಇಂಪಾರ್ಟೆಂಟ್ ಸಲಹೆಗಳು ನೀಡೋದಾದ್ರೆ ಏನ್ ನೀಡ್ತೀರಾ?
0: ಜೀವನ ಮೌಲ್ಯ ನಾಲೆಡ್ಜ್ ಇಲ್ಲಿ ಜ್ಞಾನ ಅಂತ ಹೇಳಿದಾಗ ತಿಳುವಳಿಕೆ ಅಂದ್ರೆ ಯಾವುದನ್ನು ತಿಳ್ಕೊಂಡ್ರೆ ನಮ್ಮ ಮನಸ್ಸಿಗೆ ನಮ್ಮ ಒಂದು ಆತ್ಮಕ್ಕೆ ತೃಪ್ತಿ ಸಿಗತ್ತೆ. ಈಗ ಮಗುವಿಗೆ ಒಂದಷ್ಟು ನಾವು ಹಿಂದೆ ಎಲ್ಲ ಏನ್ ಮಾಡ್ತಾ ಇದ್ರು, ಮಕ್ಕಳಲ್ಲಿರೋ ಒಂದು ಆಸಕ್ತಿಯನ್ನು ಗುರುತಿಸಕ್ಕೆ ಮೊದಲನೇ ವರ್ಷದ ಒಂದು ಹುಟ್ಟಿದ ದಿನದಲ್ಲಿ ಎಲ್ಲಾ ಪ್ರಾಡಕ್ಟ್ಗಳನ್ನು ಎಲ್ಲಾ ವಸ್ತುಗಳನ್ನು ಹಾಕ್ಬಿಟ್ಟು ಕೂರಿಸೋರು. ಅದೊಂದು ಶಾಸ್ತ್ರ ಇತ್ತು. ಅದ್ರೊಳಗೆ ಯಾವ ಅದನ್ನ ಎತ್ಕೊಳ್ಳುತ್ತೋ ಅಂದ್ರೆ ಮಗು ದೇವ್ರ ಸಮಾನ ಅಂತಾರೆ. ಯಾಕಂದ್ರೆ ನಮ್ಗೆ ಅದು ಆ ಮಕ್ಕಳಲ್ಲಿ ಏನ್ ಒಳಗಡೆ ಇದೆ ನಮ್ಗೆ ಗುರುತಿಸಕ್ಕಾಗಲ್ಲ. ಅದೊಂದು ಶಾಸ್ತ್ರದ ಪ್ರಕಾರ ಅದನ್ನ ಮಾಡಿದ್ರು. ಅದು ಯಾವ್ದನ್ನ ಎತ್ಕೊಳ್ಳುತ್ತೋ ಓ ಇದ್ರೊಳಗೆ ಆ ಮಗು ಮುಂದೆ ಬರುತ್ತೆ, ಇದ್ರೊಳಗೆ ಆಸಕ್ತಿ ಇದೆ ಅಂತ ಗುರುತಿಸುವಂತ ಕೆಲಸ ಆಗ್ತಾ ಇತ್ತು. ಹಾಗಾಗಿ ಅವರಲ್ಲಿರೋ ಪ್ರತಿಭೆ ಮೂಲಕನೇ ಮೌಲ್ಯಗಳನ್ನು ತುಂಬಬೇಕು. ಯಾಕಂದ್ರೆ ನಾವ್ ಯಾರನ್ನು ಇನ್ಸ್ಪಿರೇಷನ್ ಆಗಿ ತಗೋಬಹುದು, ಆದ್ರೆ ಆ ವ್ಯಕ್ತಿಯನ್ನ ಹಿಂದೆ ಹೋಗೋ ಬದಲು ಅವರ ವ್ಯಕ್ತಿತ್ವದ ಹಿಂದೆ ಆ ಮಗುವಿಗೆ ನಡೆಯುವಂತ ಅವಕಾಶಗಳನ್ನ ನಾವು ಕಲ್ಪಿಸ್ಕೊಡ್ಬೇಕು. ಈಗ ಅದು ನಮ್ಮ ಒಳಗಡೆನೆ ಇರುತ್ತೆ, ಪೋಷಕರಲ್ಲೂ ಇರುತ್ತೆ, ಒಳ್ಳೆಯ ಗುಣಗಳಿರುತ್ತೆ. ಅದನ್ನ ಆ ಮಕ್ಕಳು ಫಾಲೋ ಮಾಡ್ಬೇಕು ಅಂದ್ರೆ ನಾವು ಒಳ್ಳೆಯವರಾಗಿ ಹೋಗ್ಬೇಕು. ಅದು ಮನೆಯೊಳಗೆ ಆಗುವಂಥದ್ದು. ಹಾಗೆ ನಮ್ಮನ್ನ ಅದು ಫಾಲೋ ಮಾಡ್ಕೊಂಡು ಹೋದಂಗು ಬೇರೆಯವರಲ್ಲೂ ನಮ್ಮ ಮನೆಗೆ ಬರುವಂತ ವ್ಯಕ್ತಿಗಳಲ್ಲಿ ಅತಿಥಿಗಳಾಗ್ಲಿ, ಅತಿಥಿ ದೇವೋಭವ ಅಂತ ಅಂದ್ರೆ ನಾವು ಎಲ್ಲರೊಳಗೂ ದೈವತ್ವವನ್ನು ಕಾಣುವಂತ ಶಿಕ್ಷಣ ನಮ್ಮ ಭಾರತೀಯ ಶಿಕ್ಷಣದಲ್ಲಿತ್ತು. ಯಾರನ್ನು ಇಲ್ಲಿ ಬೇರೆ ಅಲ್ಲ, ಎಲ್ಲರೂ ಒಂದು ನಮ್ಮವರೇಯ. ಎಲ್ಲರೊಳಗೂ ಇರೋದು ಒಬ್ಬನೇ ದೇವರು. ದೇವರನ್ನ ನಾವು ಆರಾಧನೆ ಮಾಡಬೇಕು, ಅವ್ರಿಗೆ ಗೌರವ ಕೊಡಬೇಕು, ಭಕ್ತಿಯಿಂದ ನೋಡಬೇಕು. ಯೋಗದ ಕಡೆಗೆ ಹೋಗಿತ್ತು. ಯೋಗದಲ್ಲಿ ಜ್ಞಾನಯೋಗ, ರಾಜಯೋಗ, ಭಕ್ತಿ ಯೋಗ, ಕರ್ಮಯೋಗ ಅಂತೇಳಿ ನಾಲ್ಕು ಯೋಗದೇ ನಮ್ದು ಭಗವದ್ಗೀತೆ ಹೇಳೋದು. ಭಗವದ್ಗೀತೆನಲ್ಲಿ ಆ ಯೋಗದ ಮೂಲಕ ನಾವು ಮಗುವನ್ನ ಪ್ರಿಪೇರ್ ಮಾಡಿದ್ರೆ ಭಗವದ್ಗೀತೆ ಅರ್ಥ ಮಾಡ್ಕೋಬೇಕು. ಮೇನ್ ಆಗಿ ಭಗವಂತನಿಂದ ಬಂದ ಒಂದು ಅದ್ ಗೀತೆ ಅದು. ಭಗವಂತ ಹೇಳಿರೋದು ಆಧ್ಯಾತ್ಮದ ಯೋಗ ಅದು. ನಾವೀಗ ಭೋಗದ ಕಡೆಗೆ ಅದನ್ನ ಬಳಸ್ಕೊಳ್ತಾ ಹೋದ್ರೆ ನಮ್ಮ ಸ್ವಾರ್ಥಕ್ಕೋಸ್ಕರ ಭಕ್ತಿ ಮಾಡೋದು ಅದು ತೋರ್ಗಡಿಕೆ ಆಗುತ್ತೆ. ಮನರಂಜನೆಗೋಸ್ಕರ ಯಾವುದು ಇಲ್ಲಿ ಶಿಕ್ಷಣ ಆಗೋದಿಲ್ಲ. ಆತ್ಮವಂಚನೆಯಿಂದ ಮನರಂಜನೆ ಆದ್ರೆ ಆತ್ಮಹತ್ಯೆಗಳಿಗೆ ಕಾರಣ ಆಗುತ್ತೆ. ಮಕ್ಕಳ ಮುಂದಿನ ಒಂದು ಜೀವನದಲ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ಮಕ್ಕಳ ಒಂದು ಮುಗ್ಧ ಮನಸ್ಸಿಗೆ ನಾವು ಅಧ್ಯಾತ್ಮ ಅಂದ ತಕ್ಷಣ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳೋ ಅಷ್ಟು ಸರಳವಾಗಿ ಬದುಕೋದಾಗ್ಲಿ, ಸತ್ಯದಲ್ಲಿ ಹೋಗೋದಾಗ್ಲಿ, ಒಂದು ಇನ್ನೊಬ್ಬರಿಗೆ ಸಹಾಯ ಮಾಡೋದು ಮಕ್ಕಳಿಗಲ್ಲಿ ಸಣ್ಣಲ್ಲಿಂದನೇ ನಾವು ತಿಳಿಸ್ತಾ ಹೋದರೆ ಖಂಡಿತವಾಗಿಯೂ ಯಾವುದೇ ಕಷ್ಟ ಇಲ್ಲದೆ ಆ ಮಗು ಸ್ವತಂತ್ರವಾಗಿ ನನಗೆ ಏನು ಬೇಕು ಓದ್ತೀನಿ ಅನ್ನೋದೊಂದು ಸ್ವತಂತ್ರವಾಗಿ
1: ಡಿಸೈಡ್ ಮಾಡಿ.
0: ನಾವೆಲ್ಲ ನಮ್ಗೆ ಯಾರು ನಮ್ಮ ತಂದೆ ತಾಯಿಗಳು ಯಾರು ನೀ ಹಿಂಗೆ ಆಗಬೇಕು ಹಂಗೆ ಪ್ರೆಷರ್ ಏನೂ ಇರಲಿಲ್ಲ, ಅವ್ರು ಹೇಳ್ತಾನೂ ಇರಲಿಲ್ಲ. ಈಗ ನಾವೆಲ್ಲ ಹಿಂಗ್ ಬದುಕ್ತಾ ಇದೀವಿ ಭೂಮಿ ಮೇಲೆ ಅಂದ್ರೆ ನಮ್ಮ ಶಿಕ್ಷಣನೇ ಕಾರಣ.
1: ಕರೆಕ್ಟ್.
0: ಅಲ್ಲಿನ ಅಂದಿನ ಒಂದು ಶಿಕ್ಷಕರಾಗ್ಲಿ, ಅವರ ಒಂದು ನಿಸ್ವಾರ್ಥ ನಿರಹಂಕಾರ ಒಂದು ಸೇವೆ ಆಗ್ಲಿ, ಸೇವೆ ಅಂದ ತಕ್ಷಣ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಮಾಡುವಂಥದ್ದು. ಶಿಕ್ಷಣ ಸೇವೆ ದಾಸೋಹ ಆಗ್ಬೇಕೇ ಹೊರತು ಅದು ವ್ಯಾಪಾರ ಆಗ್ಬಾರ್ದು. ವ್ಯಾಪಾರೀಕರಣ ಆದಂಗು ಸಾಲ ಆಗುತ್ತೆ, ಆ ಸಾಲ ತೀರಿಸಕ್ಕೆ ದಾರಿ ದಪ್ತಾರೆ ಮಕ್ಕಳು, ಅದು ಮತ್ತಷ್ಟು ಸಮಸ್ಯೆಗಳನ್ನ ಮನೆಯೊಳಗೆ ಹೊರಗಡೆ ಸಮಾಜದಲ್ಲಿ ಎಲ್ಲಾ ಕಡೆ ದೇಶನ್ನೇ ಸಾಲಕ್ಕೆ ತಳ್ಳಿ ಹೋಗ್ತಾ ಇರ್ತಾರೆ.
1: ಅರುಣಾ ಮ್ಯಾಮ್, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏನೇನ್ ಬದಲಾವಣೆಗಳಾಗಿದ್ದಾವೆ, ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಏನೇನ್ ಬದಲಾವಣೆಗಳಾದ್ರೆ ಮುಂದೆ ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಒಳ್ಳೆಯ ಗುರಿ ಅಥವಾ ಒಳ್ಳೆಯ ರಿಸಲ್ಟ್ ಸಿಗತ್ತೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:30:17.
1: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ಗೋಣಿಕೊಪ್ಪಲ್.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ, ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
5: ಆತ್ಮೀಯ ಶ್ರೋತೃಗಳೇ, ಮಳೆಗಾಲ ಅಂದಾಗ ನಿಮ್ಮ ಮನದಲ್ಲಿ ಮೂಡುವ ಭಾವನೆ ಎಂತಹುದು? ಇದು ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ.

ಸ್ಫುಟವಾದ ಮತ್ತು ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 8 ಕೊನೆಯ ದಿನ. ಪ್ರಸಾರ ಇದೇ 15ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

0: ಅನ್ನವೇ ದೇವರು. ರಸ್ತೆಯ ಅಕ್ಕಪಕ್ಕದ ಮಗ್ಗುಲುಗಳಲ್ಲಿ ರಾಶಿ ರಾಶಿ ಚೆಲ್ಲಿರುವಂತಹ ಅನ್ನವನ್ನ ಕಂಡು ಪಾದಾಚಾರಿಗಳ ಭಾವನೆ ಇದು.
1: ಅಯ್ಯೋ ದೇವ್ರೇ, ತಿನ್ನುವ ಅನ್ನನ ಕಸದ ರಾಶಿಯಲ್ಲಿ ಹಾಕಿದಾರಲ್ಲಪ್ಪ. ಅಯ್ಯೋ, ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೆ? ಅಯ್ಯೋ ಅನ್ನಪೂರ್ಣೇಶ್ವರಿ, ಹಸ್ತಾಗ ನೆನಪು ಬರೋದು ಅನ್ನ ಅಲ್ವಾ ತಾಯಿ?
0: ಅನ್ನವೇ ದೇವರು.
2: ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಯುವವಾಣಿಯಲ್ಲಿ ಯುವ ಬರಹಗಾರ, ಬಹುಮುಖ ಪ್ರತಿಭೆ ಹಾಗೂ ಸಾಮಾಜಿಕ ಕಾರ್ಯಕರ್ತ ಮಡಿಕೇರಿಯ ಚಂದನ್ ನಂದರಬೆಟ್ಟು ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಆಲಿಸಲಿದ್ದೀರಿ. 5:30 ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿ ಪ್ರಸಾರವಾಗಲಿದೆ. 6:51 ಕೃಷಿರಂಗದಲ್ಲಿ ವಿಶ್ವ ಆಹಾರ ಸುರಕ್ಷಾ ದಿನದ ಸಂದರ್ಭದಲ್ಲಿ ಆಹಾರದ ನಂಜಾಗುವಿಕೆ ಮತ್ತು ಅದನ್ನ ತಡೆಗಟ್ಟುವಿಕೆ ಈ ಕುರಿತು ಡಾಕ್ಟರ್ ಕೆವಿ ಜಮುನಾ ಅವರೊಂದಿಗೆ ಸಂದರ್ಶನವನ್ನ ಆಲಿಸಬಹುದು. ನಂತರ ಕೃಷಿ ಮಾಹಿತಿ ಮೂಡಿಬರಲಿದೆ. 7:45 ಬೆಂಗಳೂರು ಕೇಂದ್ರದಿಂದ ಮಹಿಳೆಯರ ಮಾನಸಿಕ ಆರೋಗ್ಯ ಈ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ. ಇಂದು ರಾತ್ರಿ 8:00 12 ವರ್ಷಗಳ ಸರ್ಕಾರದ ಪೂರ್ಣಗೊಳಿಸುವಿಕೆಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಆಕಾಶವಾಣಿಯಿಂದ ವಿಶೇಷ ಸರಣಿಯ ಪ್ರಸಾರ ಧ್ವನಿ ಮುದ್ರಿತ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. ಇಂದಿನ ವಿಷಯ ವಂಚಿತರಿಗೆ ಆದ್ಯತೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:35 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಾರ್ಮೋನ್ಗಳ ಕುರಿತು ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಎಂಡೋಕ್ರೋನಾಲಜಿಸ್ಟ್ ಹಾಗೂ ಡಯಾಬೆಟಿಸ್ಟ್ ಆಗಿರುವಂತಹ ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ.
1: ಈಗ ಈ ಹಾರ್ಮೋನ್ಗಳ ಮುಖ್ಯ ಉದ್ದೇಶ ಏನಂದ್ರೆ, ಒಂದೊಂದು ಹಾರ್ಮೋನಿಗೂ ಒಂದೊಂದು ಕ್ರಿಯೆ ಅಂತ ಇರುತ್ತೆ, ಹೇಗೆ?
2: ಹೌದು. ಸೊ ಈ ಎಲ್ಲಾ ಹಾರ್ಮೋನ್ಗಳಿಗೆ ಒಂದೊಂದು ಕ್ರಿಯೆ ಇರ್ತದೆ. ಫಾರ್ ಎಕ್ಸಾಂಪಲ್, ನಮ್ಮ ಬಾಡಿಯಲ್ಲಿ ಗ್ರೋತ್ ಹಾರ್ಮೋನ್ ಉಂಟು, ಅದರದ್ದು ಮೇನ್ ಕೆಲಸ ಏನಂದ್ರೆ ಗ್ರೋತ್ ಅನ್ನ ನೋಡ್ಕೊಳ್ಳೋದು. ಸೊ ಹಾಗೆ ನಮ್ಮ ಬಾಡಿಯಿಂದ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಉಂಟು. ಸೊ ಅದರದ್ದು ಮೇನ್ ಕಾರ್ಯ ಏನಂದ್ರೆ ಶುಗರ್ ಅನ್ನ ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋದು. ಸೊ ಇದು ಉತ್ಪತ್ತಿಯಾಗೋ ಜಾಗ ಬೇರೆ ಇರ್ಬೋದು, ಅದರ ಆಕ್ಷನ್ ಜಾಗ ಬೇರೆ ಇರ್ಬೋದು, ಬಟ್ ಅದು ಎಲ್ಲಾ ಹಾರ್ಮೋನ್ಗೆ ಒಂದೊಂದು ರೋಲ್ ಉಂಟು.
1: ಈ ಹಾರ್ಮೋನ್ ಉತ್ಪತ್ತಿ ಆಗೋದು ಹೇಗೆ ಡಾಕ್ಟ್ರೆ?
2: ಇದು ಬಯೋಕೆಮಿಕಲ್ ರಿಯಾಕ್ಷನ್ ತರ. ನಮ್ಮ ಸೆಲ್ಸ್ ಒಳಗಡೆ ಒಂದು ಪ್ರೋಟೀನ್ ಬಿಲ್ಡಿಂಗ್ ಗಾಲ್ಗಿ ಬಾಡೀಸ್ ಅಂತ ಇದೆ, ಅದರಿಂದ ಬರ್ಬೋದು. ಅಥವಾ ನಮ್ಮ ಸೆಲ್ಸ್ ಒಳಗಡೆ ನ್ಯೂಕ್ಲಿಯಸ್ ಅಂತ ಉಂಟು, ಸೊ ಅದರಿಂದ ಸ್ಟಿರಾಯ್ಡ್ಸ್ ಹಾರ್ಮೋನ್ಸ್ ಬರ್ಬೋದು. ಸೊ ಅಲ್ಲಿಂದ ಉತ್ಪಾದನೆ ಆಗಿ ಆ ಗ್ಲ್ಯಾಂಡಿಂದ ಡೈರೆಕ್ಟ್ ಬ್ಲಡ್ ಸ್ಟ್ರೀಮ್ ಹೋಗುತ್ತೆ. ಸೊ ಇದಕ್ಕೆ ಡಕ್ಟ್ಲೆಸ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಸೊ ನಾರ್ಮಲ್ ಗ್ಲ್ಯಾಂಡ್ಸ್ಗೆ ಡಕ್ಟ್ ಇರುತ್ತೆ, ಟ್ಯೂಬ್ ಇರುತ್ತೆ, ಈ ಟ್ಯೂಬ್ ಇಲ್ಲ ಇದರಲ್ಲಿ. ಸೊ ಡೈರೆಕ್ಟ್ ಬ್ಲಡ್ಗೆ ಹೋಗುತ್ತೆ. ಅದು ಎಲ್ಲಿ ಆಕ್ಟ್ ಮಾಡೋದಂದ್ರೆ, ಅದಕ್ಕೆ ಸರಿಯಾಗಿ ಒಂದು ರಿಸೆಪ್ಟರ್ ಇರುತ್ತೆ. ಈಗ ನಿಮ್ಮ ಹತ್ರ ಒಂದು ಲಾಕ್ ಉಂಟು, ಅದಕ್ಕೆ ಅದೇ ಕೀ ಮ್ಯಾಚ್. ಆ ತರನೇ ಈ ಕೀಯಲ್ಲಿ ಮ್ಯಾಚ್ ಆಗ್ತದೆ, ಆ ಜಾಗದಲ್ಲದ್ದು ಹೋಗಿ ಕೆಲಸ ಮಾಡುತ್ತೆ.
1: ಈಗ ಈ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗೋದು ಅಂತ ಹೇಳ್ತೇವೆ, ಅಸಮತೋಲನಗೊಳ್ಳೋದು ಅಂತ ಹೇಳಿ, ಇದು ಯಾಕಾಗಿ ಆಗುತ್ತೆ?
2: ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ತುಂಬಾ ರೀಸನ್ಸಿಗೆ ಆಗ್ಬೋದು. ಒಂದು ಜೆನೆಟಿಕ್ಸ್ ಇರ್ಬೋದು. ಈಗ ತಂದೆ ತಾಯಿಯವರಿಗೆ ಥೈರಾಯ್ಡ್ ಅಥವಾ ಶುಗರ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಮಕ್ಕಳಿಗೆ ಬರ್ಬೋದು, ಇದು ಜೆನೆಟಿಕ್. ಮತ್ತೆ ಇನ್ನೊಂದು ಆಟೋ ಇಮ್ಯೂನ್ ಅಂತ, ಅಂದ್ರೆ ನೀವು ಹುಟ್ಟುವಾಗ ಸರಿ ಇರ್ಬೋದು, ಬಟ್ ಯಾವುದೇ ಕಾರಣಕ್ಕೆ ನಮ್ಮ ಬಾಡಿ ನಮ್ಗೆ ಅಟ್ಯಾಕ್ ಮಾಡ್ಬೋದು. ಸೊ ಇದಕ್ಕೆ ಇದು ಈಗ ಜಾಯಿಂಟ್ ಅಟ್ಯಾಕ್ ಮಾಡಿದ್ರೆ ವಾತ ಅಂತ ಹೇಳ್ತೇವೆ, ಸ್ಕಿನ್ಗೆ ಅಟ್ಯಾಕ್ ಮಾಡಿದ್ರೆ ವಿಟಿಲಿಗೋ ಅನ್ಸ್ತೇವೆ. ಸೊ ಹಾಗೆ ನಮ್ಮ ಪ್ಯಾಂಕ್ರಿಯಸ್ಗೆ ಅಟ್ಯಾಕ್ ಆದ್ರೆ ಟೈಪ್ 1 ಡಯಾಬಿಟೀಸ್ ಆಗ್ಬೋದು. ಥೈರಾಯ್ಡ್ಗೆ ನಮ್ಮ ಬಾಡಿ ಅಟ್ಯಾಕ್ ಮಾಡಿದ್ರೆ ಹೈಪೋ ಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡ್ ಆಗ್ಬೋದು. ಸೊ ಇದು ಒಂದು. ಇನ್ನೊಂದು ಥರ್ಡ್ ರೀಸನ್ ಏನಂದ್ರೆ ಎನ್ವೈರ್ಮೆಂಟ್. ಈಗ ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ, ಅಥವಾ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ತುಂಬಾ ಜಾಸ್ತಿ ಆಯ್ತು, ಅಥವಾ ಯಾವುದೇ ವೈರಲ್ ಇನ್ಫೆಕ್ಷನ್ ಇಂದಾಗಿ ಪ್ರಾಬ್ಲಮ್ಸ್ಗಳು ಟ್ರಿಗರ್ ಆಗ್ಬೋದು.
1: ಈ ಹಾರ್ಮೋನ್ಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಇಡೋಕೆ ಏನಾದರೂ ಮಾಡಬಹುದಾ?
2: ಸೊ ಒನ್ ಆಫ್ ದ ಮೇನ್ ಥಿಂಗ್ ಇಸ್, ಈಗ ಜೆನೆಟಿಕ್ಸ್ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಲೈಫ್ ಸ್ಟೈಲ್ ನಮ್ಮ ಕೈಯಲ್ಲಿ ಉಂಟು. ಸೊ ಅಟ್ ಲೀಸ್ಟ್ ಹಾಫ್ ಎನ್ ಅವರ್ ಎಕ್ಸಸೈಸ್ ಪರ್ ಡೇ, ಮತ್ತೆ ಒಂದೇ ಕಡೆಯಲ್ಲಿ ತುಂಬಾ ಕೂತ್ಕೊಳ್ಬಾರ್ದು ಒನ್ ಅವರ್ಕ್ಕಿಂತ ಜಾಸ್ತಿ, ಮತ್ತೆ ನಿಮ್ಮ ಸ್ಲೀಪ್ ಸೈಕಲ್. ಸೊ ನಾರ್ಮಲಿ ನಮ್ಮ ಸ್ಲೀಪ್ ಮತ್ತೆ ಹೊರಗಡೆದು ಸನ್ ಸೆಟ್ ಸನ್ ರೈಸ್ಗೆ ಮ್ಯಾಚಿಂಗ್ ಇರಬೇಕು. ಸೊ ಯಾರು ನಿದ್ದೆ ಬಿಟ್ಟು ಕೆಲಸ ಮಾಡ್ತಾರೆ, ಅಥವಾ ಯಾರು ಸನ್ ರೈಸ್ ಆದ್ಮೇಲೆ ಕೂಡ ಏಳುದಿಲ್ಲ, ಇಂಥವರಿಗೆ ಹಾರ್ಮೋನಲ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ.
1: ಈ ಹಾರ್ಮೋನ್ ಇಂದ ಕೇವಲ ದೈಹಿಕ ಸಮಸ್ಯೆಗಳಾಗುತ್ತೋ, ಅಂದ್ರೆ ಶರೀರಕ್ಕೆ ಸಂಬಂಧಿಸಿದ ಹಾಗೆ ಸಮಸ್ಯೆಗಳಾಗುತ್ತೋ, ಅಥವಾ ಮಾನಸಿಕವಾಗಿ ಏನಾದರೂ ಸಮಸ್ಯೆಗಳಾಗುವ ಸಾಧ್ಯತೆಗಳು ಇರ್ತದ?
2: ಈಗ ನಾರ್ಮಲಿ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ಗೆ ತುಂಬಾ ಬ್ರೈನ್ ಕನೆಕ್ಷನ್ ಉಂಟು, ಅಂದ್ರೆ ಹೈಪೋಥೈರಾಯ್ಡ್ ಪೇಷಂಟ್ಗೆ ಸ್ವಲ್ಪ ಡಿಪ್ರೆಷನ್ ತರ ಅಥವಾ ಸ್ಲೋನೆಸ್, ಏನ್ ಮಾಡೋದು ಬೇಡ ಆ ತರ ಫೀಲಿಂಗ್ಸ್ ಬರ್ಬೋದು. ವೆರಸ್ ಹೈಪರ್ ಥೈರಾಯ್ಡ್ ಪೇಷಂಟ್, ಯಾರಲ್ಲಿ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ಸ್ ತುಂಬಾ ಜಾಸ್ತಿ ಉಂಟು, ಅಂತವ್ರು ಸ್ವಲ್ಪ ಆಂಕ್ಷಿಯಸ್ ಇರ್ತಾರೆ, ಮತ್ತೆ ಒಂದೇ ಕಡೆ ಕೂತ್ಕೊಳ್ಳೋದಿಲ್ಲ. ಸೊ ಮತ್ತೆ ಅಂತವರಿಗೆ ಮೇನಿಯಾ ಅಂತ ಹೇಳ್ತೇವೆ, ಅಂತ ಕಾಯಿಲೆಗಳು ಜಾಸ್ತಿ. ಮತ್ತೆ ನಾರ್ಮಲಿ ಕೂಡ ಈಗ ಫಾರ್ ಎಕ್ಸಾಂಪಲ್ ಡಯಾಬಿಟೀಸ್ ಅಥವಾ ಪಿ ಸಿ ಓ ಡಿ ಕಾಯಿಲೆ ಇರ್ಬೋದು, ಈಗ ಹಾರ್ಮೋನಲ್ ಪ್ರಾಬ್ಲಮ್. ಸೊ ಅಂತ ಪೇಷಂಟ್ಸಿಗೆ ಸೈಕೊಲಾಜಿಕಲಿ ಸ್ವಲ್ಪ ಬೇಸ್ ಲೈನ್ ಡಿಪ್ರೆಷನ್ ತರ ಆಗ್ಬೋದು, ಮತ್ತೆ ಡಿಸಿಷನ್ ಮೇಕಿಂಗ್ ಅಥವಾ ಡೇ ಟು ಡೇ ಲೈಫ್ ನಿಮ್ದು ಆಕ್ಟಿವಿಟಿ ಸ್ವಲ್ಪ ಕಮ್ಮಿ ಇರ್ಬೋದು.
1: ಈಗ ನೀವು ಹೇಳಿದ್ರಿ ಹಾರ್ಮೋನ್ ಸಮಸ್ಯೆಯಿಂದಾಗಿ ಬರುವಂತಹ ಕೆಲವು ಆರೋಗ್ಯದ ಕಾಯಿಲೆಗಳನ್ನ ಕುರಿತು ಹೇಳಿದ್ರಿ, ವಿಶೇಷವಾಗಿ ಡಯಾಬಿಟಿಸ್ ಬಗ್ಗೆ ಕೂಡ ತಾವು ಮೆನ್ಷನ್ ಮಾಡಿದ್ರಿ. ಈ ಡಯಾಬಿಟಿಸ್ ಅನ್ನುವಂತಹ ಕಾಯಿಲೆ ಹೇಗೆ ಉಂಟಾಗುತ್ತೆ, ಇದ್ರ ಬಗ್ಗೆ ನಮ್ಗೆ ತಿಳಿಸಿ ಡಾಕ್ಟ್ರೆ.
2: ಸೊ ನಾರ್ಮಲಿ ನಮ್ಮ ಬಾಡಿ ನಾರ್ಮಲ್ ಒಳ್ಳೆ ಫಂಕ್ಷನ್ ಮಾಡಬೇಕಾದ್ರೆ ಶುಗರ್ ವ್ಯಾಲ್ಯೂಸ್ 80-140 ರೇಂಜಿಗೆ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ 80 ಕಮ್ಮಿ ಆದ್ರೆ ಲೋ ಶುಗರ್, 140 ಮೇಲೆ ಆದ್ರೆ ಹೈ ಶುಗರ್. ಸೊ ನಾರ್ಮಲಿ ಈ ರೇಂಜ್ ಅಲ್ಲಿ ಇಟ್ಕೊಳ್ಳಿಕ್ಕೆ ನಮ್ಮ ಬಾಡಿಯಿಂದ ಎರಡು ಹಾರ್ಮೋನ್ ಮುಖ್ಯವಾಗಿ ಇರ್ತದೆ. ಒಂದು ಇನ್ಸುಲಿನ್, ಅದು ಶುಗರ್ ಅನ್ನ ಕಮ್ಮಿ ಮಾಡೋದು. ಇನ್ನೊಂದು ಗ್ಲುಕಗಾನ್, ಅದು ಶುಗರ್ ಅನ್ನ ಜಾಸ್ತಿ ಮಾಡೋದು. ಇನ್ನೊಂದು ಹಾರ್ಮೋನ್ ಆಕ್ಷನ್ ಉಂಟು, ಅದು ಗ್ರೋತ್ ಹಾರ್ಮೋನ್ ಮತ್ತೆ ಕಾರ್ಟಿಸೋಲ್, ಅದು ಎರಡು ಸ್ವಲ್ಪ ಶುಗರ್ಸ್ ಅನ್ನ ಜಾಸ್ತಿ ಮಾಡುತ್ತೆ, ಬಟ್ ಡೇ ಟು ಡೇ ಲೈಫ್ ಅಲ್ಲಿ ಅದರದ್ದು ಆಕ್ಷನ್ ಕಮ್ಮಿ. ಸೊ ಈ ರೇಂಜ್ ಇಂದ ಜಾಸ್ತಿ ಹೋದ್ರೆ, ಸೊ 140 ಹೋಗಿ 200 ಆಯ್ತು, ಸೊ ದೆನ್ ಬಾಡಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಈ

0: ಶುಗರ್ ಇರೋದು ಬ್ಲಡ್ಡಲ್ಲಿ. ಸೊ ಶುಗರ್ ಲೆವೆಲ್ಸ್ ಕಾಯಂ ಬ್ಲಡ್ಡಲ್ಲಿ ಜಾಸ್ತಿ ಇದ್ದರೆ ಈ ರಕ್ತನಾಳಗಳು ಮೋರ್ ಸ್ಟಿಫ್ ಆಗುತ್ತೆ, ಮತ್ತು ಅದರ ಲೈನಿಂಗ್ ದಪ್ಪಾಗುತ್ತೆ. ಸೊ ನಿಮ್ಮ ಒಳಗಡೆ ಬ್ಲಡ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸೇಮ್ ಪೈಪ್ ದಪ್ಪ ಇದ್ರೆ ನೀರು ಇಟ್ಕೊಳ್ಳೋ ಕೆಪಾಸಿಟಿ ಕಮ್ಮಿ ಅಲ್ವಾ. ಸೊ ಸೇಮ್ ವೇ, ಸೊ ಇದು ಚೇಂಜಸ್. ಮತ್ತೆ ಇನ್ನೊಂದು ಏನಂದ್ರೆ, ನಮ್ಮ ಬಾಡಿಲಿ ರಕ್ತನಾಳಗಳು ಕೆಲವು ಚಿಕ್ಕದಿರ್ತದೆ, ಕೆಲವು ದೊಡ್ಡದಿರ್ತದೆ. ಫಾರ್ ಎಕ್ಸಾಂಪಲ್, ಕಣ್ಣು ಮತ್ತೆ ಕಿಡ್ನಿದು ರಕ್ತನಾಳ ತುಂಬಾ ಚಿಕ್ಕದು. ಸೊ ಈ ತರ ಹೈ ಶುಗರ್ ತುಂಬಾ ಸಮಯ ಇದ್ರೆ ರಕ್ತನಾಳ ಸ್ಮಾಲ್ ಆದ್ರೆ ಅದಕ್ಕೆ ರಕ್ತ ಸಿಕ್ಕುದಿಲ್ಲ, ಸೊ ಬೇಗ ಡ್ಯಾಮೇಜ್ ಆಗ್ತದೆ. ಸೊ ಶುಗರ್ ಜಾಸ್ತಿ ಆಗ್ಲಿಕ್ಕೆ ಒಂದು ಕಾರಣ, ನಮ್ಮ ಶುಗರ್ ಮೇಂಟೈನ್ ಮಾಡ್ಲಿಕ್ಕೆ ನಾವು ಅದನ್ನ ಸ್ಪೆಂಡ್ ಮಾಡಬೇಕು. ಸೊ ಈಗ ನಾವು ನಡೀತಾ ಇಲ್ಲ ಅಥವಾ ಆಕ್ಟಿವಿಟೀಸ್ ಇಲ್ಲ, ಸೊ ಮೇಲೆ ಹೋಗ್ಬೋದು. ಅಥವಾ ನಮ್ಮ ಆಕ್ಟಿವಿಟಿ ಉಂಟು ಬಟ್ ನಾವು ತಿನ್ನೋದು ಮೀರಿ ತಿಂತಾ ಇದ್ದೇವೆ. ಸೊ ಎಸ್ಪೆಷಲಿ ಹೈ ಕ್ಯಾಲರಿ ಫುಡ್, ಫಾರ್ ಎಕ್ಸಾಂಪಲ್ ಸಾಫ್ಟ್ ಡ್ರಿಂಕ್ಸ್, ಸ್ವೀಟ್ಸ್, ಇದೆಲ್ಲ ರೆಗ್ಯುಲರ್ ಬೇಸಿಸ್ ಅಲ್ಲಿ ಸ್ವಲ್ಪ ಸ್ವಲ್ಪ ಅಪರೂಪಕ್ಕೆ ತಿಂದ್ರೆ ನೋ ಪ್ರಾಬ್ಲಮ್, ಬಟ್ ನೀವು ರೆಗ್ಯುಲರ್ ಬೇಸಿಸ್ ಅಲ್ಲಿ ಅದರ ಕೆಪಾಸಿಟಿ ಮೀರಿ ತಿಂತಾ ಇದ್ದೀರಿ, ಸೊ ದೆನ್ ಶುಗರ್ಸ್ ವಿಲ್ ಬಿ ಹೈ. ಮತ್ತೆ ಇನ್ನೊಂದಂದ್ರೆ ಜೆನೆಟಿಕ್ಸ್. ಈಗ ತಂದೆ ತಾಯಿಗೆ ಶುಗರ್ಗೆ 60 ಇಯರ್ಸ್ಗೆ ಬಂದ್ರೆ ಮಕ್ಕಳಿಗೆ 50-10 ಇಯರ್ಸ್ ಬೇಗ ಬರುವ ಸಾಧ್ಯತೆ ಇರ್ತದೆ. ಈ ಮೂರು ಕಾರಣದಿಂದ ಶುಗರ್ಸ್ ಬರ್ಬೋದು. ಅಂಡ್ ಫೈನಲಿ ಇನ್ನೊಂದು ಟೈಪ್ 1 ಡಯಾಬಿಟೀಸ್ ಅಂತ ಉಂಟು. ಸೊ ಟೈಪ್ 1 ಡಯಾಬಿಟೀಸ್ ಲೈಫ್ ಸ್ಟೈಲ್ ಇಂದ ಬರೋದಲ್ಲ, ಇಟ್ ಇಸ್ ಆಟೋ ಇಮ್ಯೂನ್, ಅಂದ್ರೆ ನಮ್ಮ ಬಾಡಿ ಪ್ಯಾಂಕ್ರಿಯಸ್ಗೆ ಅಟ್ಯಾಕ್ ಮಾಡಿ ಬರೋದು. ಸೊ ಅದನ್ನ ಆಸ್ ಆಫ್ ನೌ ಪ್ರಿವೆಂಟ್ ಮಾಡ್ಲಿಕ್ಕೆ ಆಗಲ್ಲ, ಅದು ಬರುವಾಗ ಬರ್ತದೆ. ಬಟ್ ಲಕ್ಕಿಲಿ ಟೈಪ್ 1 ಡಯಾಬಿಟೀಸ್ ವೆರಿ ರೇರ್, ಮೋಸ್ಟ್ ಆಫ್ ದೆಮ್ ಆರ್ ಟೈಪ್ 2 ಅಂಡ್ ಇಟ್ ಇಸ್ ವೆರಿ ಪ್ರಿವೆಂಟೇಬಲ್.
1: ಈಗ ಈ ಡಯಾಬಿಟೀಸ್ ಬಗ್ಗೆ ಹೇಳುವಾಗ ವಯಸ್ಸಿನ ಬಗ್ಗೆ ಮಾತಾಡೋದಾದ್ರೆ ಯಾವ ವಯಸ್ಸಿನಲ್ಲಿ ಇದು ಕಾಣಿಸ್ಲಿಕ್ಕೆ ಶುರು ಆಗುತ್ತೆ, ಅಂದ್ರೆ ಇದಕ್ಕೆ ರಿಸ್ಕ್ ಕ್ಯಾಟಗರಿ ಅಂತ ಏನಾದ್ರೂ ಮಾಡ್ಲಿಕ್ಕೆ ಆಗುತ್ತಾ?
0: ಹಾ, ಮಾಮೂಲಿಯಾಗಿ ನಾವೀಗ ಮಾತಾಡೋದು ಟೈಪ್ 2 ಡಯಾಬಿಟೀಸ್ ಬಗ್ಗೆ. ಸೊ ಟೈಪ್ 2 ಡಯಾಬಿಟೀಸ್ ಮುಂಚೆ ಅದು ಹಿರಿಯರ ಕಾಯಿಲೆ, ಅಂದ್ರೆ 60 ವರ್ಷ ಆದ್ಮೇಲೆ ಬರೋದು. ಯಾಕೆ 60 ಅಲ್ಲಿ ಬರೋದಂದ್ರೆ, ಈಗ ಏಜ್ ಆಗ್ತಾ ಬರುವಾಗ ನಮ್ಮ ಬಾಡಿದು ಸೆಲ್ಸ್ಗಳು ಕಮ್ಮಿ ಆಗ್ತಾ ಬರ್ತದೆ. ಸೊ ಪ್ಯಾಂಕ್ರಿಯಸ್ ಓಲ್ಡ್ ಆಯ್ತು. ಸೊ ಈಗ ನಮ್ಮ ಕಾರಿದು ಬ್ಯಾಟ್ರಿ ಉಂಟು, ಅದು ತುಂಬಾ 8 ವರ್ಷ ಆದ್ಮೇಲೆ ಚಾರ್ಜ್ ಇಟ್ಕೊಳ್ಳೋದಿಲ್ಲ. ಸೊ ಅದಕ್ಕೆ ಚೇಂಜ್ ಮಾಡ್ಬೇಕು. ಸೇಮ್ ವೇ, ತುಂಬಾ ವಯಸ್ಸಾಗುವಾಗ ಪ್ಯಾಂಕ್ರಿಯಸ್ ಅಷ್ಟು ಕೆಲಸ ಮಾಡೋದಿಲ್ಲ, ಅದಕ್ಕೆ ಶುಗರ್ ಬರೋದು. ಬಟ್ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಏನಂದ್ರೆ ಬೇಗ ಬೇಗ ಬರ್ತಾ ಉಂಟು. ಸೊ 40 ಇಯರ್ಸ್ಗೆ ಬರ್ತಾ ಉಂಟು, 30 ಇಯರ್ಸ್ಗೆ ಬರ್ತಾ ಉಂಟು, 20 ಇಯರ್ಸ್ಗೆ ಬರ್ತಾ ಉಂಟು. ಇದು ಕಾರಣ ಏನಂದ್ರೆ, ನಾನು ಹೇಳಿದಾಗೆ ಒಂದು ಲೈಫ್ ಸ್ಟೈಲ್, ಮತ್ತೆ ಜನರೇಷನ್ ಟು ಜನರೇಷನ್ ಸ್ವಲ್ಪ ಬೇಗ ಬರ್ತಾ ಉಂಟು. ಮತ್ತೆ ಈಗ ಸಾಮಾನ್ಯವಾಗಿ ನಮ್ಮೆಲ್ಲತ್ರ ವೆಹಿಕಲ್ಸ್ ಉಂಟು, ಫುಡ್ ಈಸ್ ಮೋರ್ ಈಸಿಲಿ ಅವೈಲೇಬಲ್, ಎಕ್ಸಸೈಸ್ ತುಂಬಾ ಕಮ್ಮಿ ಆಗಿದೆ. ಸೊ ಈಗ ಬೇಗ ಬೇಗ ಬರ್ತಾ ಉಂಟು. ಮತ್ತೆ ಪ್ರಾಬ್ಲಮ್ ಏನಂದ್ರೆ, ಈಗ 60 ವರ್ಷಕ್ಕೆ ಬಂದ್ರೆ, ಈಗ ಸಾಮಾನ್ಯವಾಗಿ ಲೈಫ್ ಸ್ಪ್ಯಾನ್ ನಮ್ದೆಲ್ಲ 75 ಇಯರ್ಸ್ ಇಟ್ಕೊಳ್ಳಿ, ಸೊ 15 ಇಯರ್ಸ್ ಆಫ್ ಡಯಾಬಿಟೀಸ್, ಲಾಸ್ಟ್ 5 ಇಯರ್ಸ್ ಮಾತ್ರ ಪೇಷಂಟ್ ಗಳು ಸಫರ್ ಆಗ್ತಾರೆ. ಸೊ ಫಸ್ಟ್ 10 ಇಯರ್ಸ್ ಯೂಶಲಿ ಗೋ ಸ್ಮೂತ್. ಬಟ್ ಈಗ ಸೇಮ್ ಡಯಾಬಿಟೀಸ್ ಕಾಯಿಲೆ 30 ವರ್ಷಕ್ಕೆ ಬಂತು, ಸೊ ದೆನ್ ಆ ಪೇಷಂಟ್ ಅಟ್ಲೀಸ್ಟ್ 70 ಇಯರ್ಸ್ ಬದುಕಿದ್ರೆ, ಒಂದು 40 ಇಯರ್ಸ್ ಹಿ ಹ್ಯಾಸ್ ಟು ಸ್ಟ್ರಗಲ್ ವಿತ್ ಡಯಾಬಿಟೀಸ್. ಸೊ ಫಸ್ಟ್ 10 ಇಯರ್ಸ್ ಓಕೆ ಹೋಗ್ತದೆ 40 ಇಯರ್ಸ್ ತನಕ, ಬಟ್ 40 ಇಯರ್ಸ್ ಆನ್ವರ್ಡ್ಸ್ ಅವ್ನು ಕಂಟ್ರೋಲ್ ಇಟ್ಕೊಳ್ಳಿಲ್ಲ ಅಂದ್ರೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಅನ್ನ ಮ್ಯಾನೇಜ್ ಮಾಡೋದ್ರಲ್ಲೇ ದಿನ ಹೋಗ್ತದೆ. ಸೊ ದಟ್ ಇಸ್ ವೈ ಶುಗರ್ ಬೇಗ ಬಂದಷ್ಟು ಡೇಂಜರ್ ಜಾಸ್ತಿ. ಓಲ್ಡ್ ಏಜ್ ಅಲ್ಲಿ ಬರೋ ಶುಗರ್ ಈಸಿಲಿ ಮ್ಯಾನೇಜ್ ಮಾಡ್ಬೋದು.
1: ಈಗ ಸಣ್ಣ ಮಕ್ಕಳಲ್ಲಿ ಈ ಡಯಾಬಿಟೀಸ್ ಬರುವಂತ ಸಾಧ್ಯತೆಗಳಿರ್ತದ?
0: ಸೊ ಸಾಮಾನ್ಯವಾಗಿ ಮಕ್ಕಳಿಗೆ ಶುಗರ್ ಬಂದ್ರೆ ನಾವು ಯೂಶಲಿ ಟೈಪ್ 1 ಡಯಾಬಿಟೀಸ್ ಅಂತ ಡಯಾಗ್ನೋಸ್ ಮಾಡೋದು. ಬಟ್ ಇತ್ತೀಚೆಗೆ ಸಣ್ಣ ಮಕ್ಕಳಲ್ಲಿ ಕೂಡ ಟೈಪ್ 2 ಡಯಾಬಿಟೀಸ್ ಬರ್ತಾ ಉಂಟು. ಸೊ ಫಾಸ್ಟ್ ಫುಡ್, ಸಾಫ್ಟ್ ಡ್ರಿಂಕ್ಸ್, ದೀಸ್ ಆರ್ ದ ಮೇನ್ ಟ್ರಿಗರ್ಸ್. ಸೊ ನಮ್ಗೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು 5-6 ಜನ ಬರ್ತಾರೆ, 20 ವರ್ಷಕ್ಕಿಂತ ಕಮ್ಮಿ ಇರುವವರು ಡಯಾಬಿಟೀಸ್ ಇಟ್ಕೊಂಡು ಬರ್ತಾರೆ. ಸೊ ಹೆಚ್ಚಿನ ಮಕ್ಕಳಲ್ಲಿ ಪ್ರಾಬ್ಲಮ್ ಏನಂದ್ರೆ, ಒಂದು ಹೊರಗಡಿದ ಫುಡ್, ಇನ್ನೊಂದು ಏನಂದ್ರೆ ಸ್ವಲ್ಪ ದಪ್ಪ ಇರ್ತಾರೆ, ಬಾಡಿ ಫ್ಯಾಟ್ ಅನ್ನ ಮೇಂಟೈನ್ ಮಾಡಿರೋದಿಲ್ಲ. ಸೊ ಅಂತವ್ರಿಗೆ ಟೈಪ್ 2 ಡಯಾಬಿಟೀಸ್ 20 ವರ್ಷ ಮುಂಚೆ ಕೂಡ ಬರ್ಬೋದು.
1: ಈ ಡಯಾಬಿಟೀಸ್ ಅನ್ನ ಈಗ ಕಂಟ್ರೋಲ್ ಮಾಡೋದು ಅಂತ ಹೇಳಿದ್ರೆ, ಈ ಕಂಟ್ರೋಲ್ ಮಾಡೋದಂದ್ರೆ ಹೇಗೆ?
0: ಸಾಮಾನ್ಯವಾಗಿ ಈಗ ಡಯಾಬಿಟೀಸ್ ಬಂದ ಮೇಲೆ 3 ವೆರೈಟಿ ಉಂಟು ಕಂಟ್ರೋಲ್ ಮಾಡ್ಲಿಕ್ಕೆ. ಒಂದು ನಿಮ್ಮ ಡಯಟ್, ಶುಗರ್ ಬರೋದು ನಮ್ಮ ಕಾರ್ಬೋಹೈಡ್ರೇಟ್ ಇಂದ. ಈಗ ಕಾರ್ಬೋಹೈಡ್ರೇಟ್ಸ್ ಫ್ರೂಟ್ಸ್ ಇರ್ಬೋದು, ರೈಸ್ ಇರ್ಬೋದು, ಚಪಾತಿ ಇರ್ಬೋದು, ಎಲ್ಲದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಉಂಟು. ಬಟ್ ಯಾವ್ದ್ರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಉಂಟು ಅಂತ ಫುಡ್ ಅನ್ನ ನಾವು ತಗೊಳ್ಬೇಕು. ಮತ್ತೆ ಸಿಂಪಲ್, ಈಗ ಕಾರ್ಬೋಹೈಡ್ರೇಟ್ ಅಲ್ಲಿ ಕೂಡ ಸಿಂಪಲ್ ಕಾರ್ಬೋಹೈಡ್ರೇಟ್ ಕಾಂಪ್ಲೆಕ್ಸ್ ಅಂತ ಉಂಟು. ಈಗ ಸಿಂಪಲ್ ಅಂದ್ರೆ ಶುಗರ್, ರಿಫೈನ್ಡ್ ಶುಗರ್, ಅದು ಒಳ್ಳೇದಲ್ಲ. ವೆರಸ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂದ್ರೆ ಸ್ಟಾರ್ಚ್, ನಿಮ್ಮ ಫ್ರೂಟ್ಸ್, ಇದೆಲ್ಲ ಸುಲಭದಲ್ಲಿ ಜೀರ್ಣ ಆಗೋದಿಲ್ಲ. ಸೊ ಅಂಥದ್ದು ನಾವು ಪ್ರಿಫರ್ ಮಾಡ್ಬೇಕು. ಈಗ ಎಷ್ಟೋ ಜನ ಕೇಳ್ತಾರೆ, ಸರ್ ರೈಸ್ ಒಳ್ಳೇದಾ, ಚಪಾತಿ ಒಳ್ಳೇದಾ, ಎರಡನ್ನ ಕಾರ್ಬೋಹೈಡ್ರೇಟ್ಸ್ ಅಲ್ವಾ ಅಂತ. ಸೊ ಸಾಮಾನ್ಯವಾಗಿ ನಾವು ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಇಟ್ಕೊಳ್ತೇವೆ, ಅಂದ್ರೆ 100 ಗ್ರಾಮ್ ರೈಸ್ ತಕೊಂಡ್ರೆ ಶುಗರ್ ಹೇಗೆ ಹೋಗುತ್ತೆ, 100 ಗ್ರಾಮ್ ಚಪಾತಿ ತಕೊಂಡ್ರೆ ಶುಗರ್ ಹೇಗೆ ಹೋಗುತ್ತೆ. ಸೊ ರೈಸ್ ಅಲ್ಲಿ ಅದು ಸ್ಪೈಕ್ ಆಗ್ತದೆ ಸಡನ್, ವೆರಸ್ ಚಪಾತಿ ಈಸ್ ಮೋರ್ ಸ್ಮೂತ್. ಸೊ ಮಿಲೆಟ್ಸ್ ಎಲ್ಲ ಇನ್ನೂ ಸ್ಮೂತರ್. ಸೊ ಜೋಳ ರೊಟ್ಟಿ, ಮಿಲೆಟ್ಸ್ ಇನ್ನೂ ಸ್ಮೂತರ್. ಸೊ ಇಂಥ ಫುಡ್ ಯಾರ್ದು ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿ ಅಂತದ್ದು ನಾವು ಯೂಸ್ ಮಾಡಿದ್ರೆ ಒಳ್ಳೇದು.
1: ಒಟ್ಟಾರೆಯಾಗಿ ಡಯಾಬಿಟೀಸ್ ನಲ್ಲಿ ಇತ್ತೀಚೆಗೆ ಏನಾದರೂ ಬದಲಾವಣೆಗಳು, ಹೊಸ ಅನ್ವೇಷಣೆಗಳು ಏನಾದರೂ ನಡೀತಾ ಇದೆಯಾ?
0: ಟೈಪ್ 1 ಡಯಾಬಿಟೀಸ್ ಅಲ್ಲಿ ಆಕ್ಚುಲಿ ಕ್ಯೂರ್ ಅಂತ ಇರಲಿಲ್ಲ. ಸೊ

0: ನಾವು ಸಾಮಾನ್ಯವಾಗಿ ಇನ್ಸುಲಿನೇ ಕೊಡಬೇಕು, ಟ್ಯಾಬ್ಲೆಟು ನಡೆಯೋದಿಲ್ಲ ಅದರಲ್ಲಿ. ಸೊ ರಿಸರ್ಚ್ ನಡೀತಾ ಉಂಟು, ಐಸೋಲೇಟ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಸೊ ಬೇರೆಯವರ ಹೆಲ್ದಿ ಪ್ಯಾಂಕ್ರಿಯಾ ಸೆಲ್ಸ್ ತೆಗೆದು ಈ ಟೈಪ್ 1 ಡಯಾಬಿಟೀಸ್ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಬಟ್ ಅಗೇನ್ ಇಟ್ ಇಸ್ ಸ್ಟಿಲ್ ಇನ್ ರಿಸರ್ಚ್ ಮೋಡ್, ಯು ಕೆ ಅಲ್ಲಿ ಎಲ್ಲ ರಿಸರ್ಚ್ ನಡೀತಾ ಉಂಟು. ಮುಂಚೆ ಇಂಜೆಕ್ಷನ್ ಇನ್ಸುಲಿನ್ ಮಾತ್ರ ಇದ್ದಿದ್ದು, ರೀಸೆಂಟ್ಲಿ ಇನ್ಹೇಲ್ಡ್ ಇನ್ಸುಲಿನ್ ಬರ್ತಾ ಉಂಟು, ಅಂದರೆ ಅಸ್ತಮಾ ಇನ್ಹೇಲರ್ ಉಂಟಲ್ಲ ಆ ಥರನೇ ಇನ್ಹೇಲ್ಡ್ ಇನ್ಸುಲಿನ್ ಬರುತ್ತೆ. ಸೊ ಮಕ್ಕಳಿಗೆ ಸ್ಕೂಲಿಗೆ ಹೋಗುವಾಗ ಎಲ್ಲ ಇಟ್ಸ್ ಕ್ವೈಟ್ ಕಂಫರ್ಟೇಬಲ್.
1: ಇನ್ಸುಲಿನ್ ಅಂತ ಹೇಳಿದಾಗ ಇದು ಯಾವಾಗ ಕೊಡಲಾಗುತ್ತೆ ಮತ್ತೆ ಅದರ ಉದ್ದೇಶ ಏನಿರುತ್ತೆ?
0: ಹಾಂ, ಸೊ ನಾರ್ಮಲಿ ನಾವು ಇನ್ಸುಲಿನ್ ಕೊಡೋದು ಎರಡು ವಿಷಯ, ಒಂದು ಬಾಡಿಯಲ್ಲಿ ಇನ್ಸುಲಿನ್ ಇಲ್ಲ, ಇನ್ನೊಂದೇನಂದ್ರೆ ಟ್ಯಾಬ್ಲೆಟ್ಸ್ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೆ ಟಾಪ್ ಅಪ್ ತರ ಇನ್ಸುಲಿನ್ ಕೊಡೋದು. ಸೊ ಈಗ ಟೈಪ್ 1 ನಾವು ಕೊಡೋ ಮೇನ್ ಕಾರಣ ಏನಂದ್ರೆ ಇನ್ಸುಲಿನೇ ಇಲ್ಲ. ಸೊ ಅಲ್ಲಿ ಬೇರೆ ಆಪ್ಷನ್ ಇಲ್ಲ. ಯೂಶಲಿ ಮೀಲ್ಸ್ ಮುಂಚೆ ಕೊಡ್ತೀವಿ, ಮತ್ತೆ ಒಂದು ಮಲ್ಗೋ ಮುಂಚೆ ಕೊಡ್ತೀವಿ. ಸೊ 4 ಟೈಮ್ಸ್ ಮಿನಿಮಮ್ ಕೊಡ್ತೀವಿ ಟೈಪ್ 1. ಟೈಪ್ 2 ನಾವು ಯೂಶಲಿ ಕೊಡೋದು ಎಲ್ಲಿ ಅಂದ್ರೆ ಟ್ಯಾಬ್ಲೆಟ್ಸ್ ವರ್ಕ್ ಆಗ್ತಾ ಇಲ್ಲ, ಸೊ ಅಲ್ಲಿ ನಾವು ಯೂಶಲಿ 2 ಟೈಮ್ ಇನ್ಸುಲಿನ್ ಕೊಡೋದು, ಅದಕ್ಕೆ ಬೈಫೇಸಿಕ್ ಇನ್ಸುಲಿನ್ ಅಂತ ಹೇಳೋದು. ಯಾರಿಗೆ ತುಂಬಾ ಕಂಟ್ರೋಲ್ ಇಲ್ಲ ನಾವು 3 ಅಥವಾ 4 ಟೈಮ್ಸ್ ಇನ್ಸುಲಿನ್ ಕೊಡ್ತೇವೆ.
1: ಡಾಕ್ಟರ್, ಹಾಗೆ ಮತ್ತೊಂದು ಹಾರ್ಮೋನ್ಗೆ ಸಂಬಂಧಿಸಿದ ಸಮಸ್ಯೆ ಅಂತ ಹೇಳಿದ್ರೆ ಥೈರಾಯ್ಡ್ ಸಮಸ್ಯೆ ಅಂತ ಹೇಳಿದ್ರಿ. ಈ ಥೈರಾಯ್ಡ್ ಅಂತ ನಾವು ಕೇಳ್ತಾ ಇರ್ತೇವೆ, ಇದು ಯಾವ ರೀತಿಯಾದಂಥ ಸಮಸ್ಯೆ, ಯಾಕೆ ಉಂಟಾಗುತ್ತೆ ಇದು?
0: ಥೈರಾಯ್ಡ್ ಅಲ್ಲಿ 3 ಪ್ರಾಬ್ಲಮ್ ಬರ್ಬೋದು ಜನರಲಿ ಹೇಳೋದಾಗುತ್ತೆ. ಒಂದು ಗಾಯ್ಟರ್ ಬರ್ಬೋದು, ಗಾಯ್ಟರ್ ಅಂದ್ರೆ ನಿಮ್ಮ ಗ್ಲ್ಯಾಂಡ್ ದೊಡ್ಡದಾಗ್ತಾ ಉಂಟು. ಸೊ ಅದರಲ್ಲಿ ಕೂಡ 2 ವೆರೈಟಿ, ಡಿಫ್ಯೂಸ್ ಗಾಯ್ಟರ್ ಅಂದ್ರೆ ಹೋಲ್ ಗ್ಲ್ಯಾಂಡೇ ದೊಡ್ಡದಾಗ, ಅಥವಾ ನಾಡ್ಯುಲರ್ ಗಾಯ್ಟರ್ ಅಂದ್ರೆ ಚಿಕ್ಕ ಚಿಕ್ಕ ಗೆಡ್ಡೆ ಇರುತ್ತೆ. ಸೊ ಈ ಗೆಡ್ಡೆ ಇರಬೇಕಾದ್ರೆ ನಾವು ಸ್ವಲ್ಪ ಜಾಗ್ರತೆ ಇರಬೇಕು, ಬಿಕಾಸ್ ಕೆಲವರಿಗೆ ಅದರಲ್ಲಿ ಕ್ಯಾನ್ಸರ್ ಇರ್ಬೋದು. ಸೊ ಅದಕ್ಕೆ ನಾವು ಟೆಸ್ಟ್ ಮಾಡಿ ನೋಡ್ತೇವೆ ಫರ್ದರ್. ನೆಕ್ಸ್ಟ್ ನಿಮಗೆ ಕಾಮನ್ ಕಾಯಿಲೆಗಳು ನೀವು ಕೇಳಿರ್ತೀರಿ, ಹೈಪೋಥೈರಾಯ್ಡಿಸಮ್. ಹೈಪೋಥೈರಾಯ್ಡಿಸಮ್ ಅಲ್ಲಿ ಏನಂದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಇಂದ ಹಾರ್ಮೋನ್ ಬರೋದು ಕಮ್ಮಿ ಇರ್ತದೆ. ಥೈರಾಯ್ಡ್ ಇಂದ 2 ಹಾರ್ಮೋನ್ ಬರ್ತದೆ, T4 ಮತ್ತೆ T3, ಅದು ಪ್ರೊಡಕ್ಷನ್ ಕಮ್ಮಿ ಉಂಟು. ಸೊ ಇದರಲ್ಲಿ TSH ಜಾಸ್ತಿ ಇರೋದು, ಬಟ್ T4 T3 ಕಮ್ಮಿ ಇರೋದು. ಥರ್ಡ್ ಕಾಯಿಲೆ ಹೈಪರ್ ಥೈರಾಯ್ಡಿಸಮ್, ಇದು ಅದರಲ್ಲಿ TSH ಕಮ್ಮಿ ಇರ್ತದೆ, T4 T3 ಜಾಸ್ತಿ ಇರ್ತದೆ. ಈ ಎರಡೂ ಕಾಯಿಲೆ ಆಟೋಇಮ್ಯೂನ್, ಆಟೋಇಮ್ಯೂನ್ ಅಂದ್ರೆ ನಮ್ಮ ಬಾಡಿ ನಮ್ಗೆ ಅಟ್ಯಾಕ್ ಮಾಡೋದು. ಸೊ ಅದು ಯಾಕೆ ಆಯಿತು ಅಂದ್ರೆ ಯೂಶಲಿ ಇದಕ್ಕೆ ಟ್ರಿಗರ್ ವೈರಲ್ ಇನ್ಫೆಕ್ಷನ್. ಸೊ ನಮ್ಗೆ ಈ ಸಾಮಾನ್ಯವಾಗಿ ನೆಗಡಿ ಕೆಮ್ಮ ಕಾಯಿಲೆ ಸೀಸನಲ್ ಬರ್ತದಲ್ವಾ, ಸೊ ಒನ್ ಆಫ್ ದಿ ಸೀಸನಲ್ ಇನ್ಫೆಕ್ಷನ್ ಇಂದಾಗಿ ನಮ್ಗೆ ಈ ಆಟೋಇಮ್ಯೂನ್ ಕಾಯಿಲೆ ಟ್ರಿಗರ್ ಆಗ್ಬೋದು. ಮತ್ತೆ ಇದು ಯೂಶಲಿ ಫ್ಯಾಮಿಲಿಯಲ್ಲಿ ಇರೋದು, ಈಗ ಒಂದು ಆಂಟಿಗೆ ಇದ್ರೆ ನೀಸಿಗಿರ್ಬೋದು, ಅಥವಾ ಅಂದ್ರೆ ಮಕ್ಕಳಿಗೆ ಬರ್ಬೇಕಂತ ಇಲ್ಲ. ಸೊ ಇದ್ರದ್ದು ರಿಸ್ಕ್ ಇರೋದು, ನಮ್ಮ ನಮ್ಮ ಬಾಡಿಲಿ ಕ್ರೋಮೋಸೋಮ್ ಉಂಟಲ್ಲ, ಒಂದು MHC ಕಾಂಪ್ಲೆಕ್ಸ್ ಅಂತ ಉಂಟು 6th ಕ್ರೋಮೋಸೋಮ್ ಅಲ್ಲಿ, ಅದರಲ್ಲಿ ಆ ರಿಸ್ಕ್ ಫ್ಯಾಕ್ಟರ್ಸ್ ಇರೋದು. ಅದು ಪಾಸಿಟಿವ್ ಇದ್ರೆ ಆ ಫ್ಯಾಮಿಲಿಯಲ್ಲಿ ಆ ರೋಗ ಮೋರ್ ಕಾಮನ್. ಹಾಗೆ
1: ಇದಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆ ಇರ್ತದೆ?
0: ಸೊ ಥೈರಾಯ್ಡ್ ಇಸ್ ಆಕ್ಚುಲಿ ವೆರಿ ಈಸಿ. ಬೇಸಿಕಲಿ ಥೈರಾಯ್ಡ್ ಪ್ರೊಫೈಲ್ ಅಂತ ಮಾಡ್ತೇವೆ, TSH, T4, T3. ಆ ರಿಪೋರ್ಟ್ ನೋಡಿ ಈಗ ಥೈರಾಯ್ಡ್ ಕಾಯಿಲೆ ಇದ್ರೆ ಮತ್ತೆ ನಾವು ಆಂಟಿಬಾಡಿ ಟೆಸ್ಟ್ ಅಂತ ಮಾಡ್ತೇವೆ. ಸೊ ಆಂಟಿಬಾಡಿ ಯಾವ ರೋಗಕ್ಕೆ ಯಾವ ಆಂಟಿಬಾಡಿ ಅಂತ ನಮ್ಗೆ ಆಲ್ರೆಡಿ ಗೊತ್ತಿರ್ತದೆ. ಆ ಆಂಟಿಬಾಡಿ ಪಾಸಿಟಿವ್ ಇದ್ರೆ ನಿಮ್ಮ ಡಯಾಗ್ನೋಸಿಸ್ ವೆರಿ ಕ್ಲಿಯರ್.
1: ಇದೀಗ ಮಹಿಳೆಯರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ ಅಥವಾ ಪುರುಷರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ?
0: ಸೊ ಯೂಶಲಿ ಈ ಥೈರಾಯ್ಡ್ ರಿಲೇಟೆಡ್ ಡಿಸೀಸಸ್ ಮಹಿಳೆಯರಲ್ಲಿ ಜಾಸ್ತಿ. ಒಂದಂದ್ರೆ ದೇ ಗೋ ಥ್ರೂ ಪ್ರೆಗ್ನೆನ್ಸಿ ಪೀರಿಯಡ್ಸ್, ಸೊ ದೇ ಹ್ಯಾವ್ ಮೋರ್ ಆಟೋಇಮ್ಯೂನ್ ಪ್ರಾಬ್ಲಮ್ ಒಂದು. ಸೆಕೆಂಡ್ ಅಂದ್ರೆ ಅವರಿಗೆ ಬೇಗ ಕಂಡು ಹಿಡಿತದೆ, ಬಿಕಾಸ್ ಥೈರಾಯ್ಡ್ ಪ್ರಾಬ್ಲಮ್ ಆದ ಕೂಡಲೇ ಅವರಿಗೆ ಪೀರಿಯಡ್ಸ್ ಆಗುದಿಲ್ಲ, ಅಥವಾ ಡಿಸ್ಟರ್ಬೆನ್ಸ್, ಅಥವಾ ಮಕ್ಕಳಾಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಸೊ ಲೇಡೀಸ್ ಅಲ್ಲಿ ನಮ್ಗೆ ಬೇಗ ಗೊತ್ತಾಗೋದು ಕೂಡ ಜಾಸ್ತಿ, ರೋಗ ಕೂಡ ಅವರಲ್ಲಿ ಜಾಸ್ತಿ. ಬಟ್ ಲಕ್ಕಿಲಿ ಏನಂದ್ರೆ ಥೈರಾಯ್ಡ್ ಕಾಯಿಲೆ ಬಂದ ಮೇಲೆ ಲೇಡೀಸ್ಗೆ ಅಷ್ಟು ಉಪದ್ರ ಕೊಡೋದಿಲ್ಲ, ಅಂದ್ರೆ ಸಿವಿಯರ್ ಡಿಸೀಸಸ್ ಕಮ್ಮಿ. ವೆರೆಸ್ ಮೇಲ್ಸ್ ಅಲ್ಲಿ ಕೆಲವೊಮ್ಮೆ ಥೈರಾಯ್ಡ್ ಅಲ್ಲಿ ಹೈಪರ್ ಥೈರಾಯ್ಡ್ ಅಲ್ಲಿ ಕಣ್ಣು ಪ್ರಾಬ್ಲಮ್ ಎಲ್ಲ ಬರ್ಬೋದು, ಅದೆಲ್ಲ ಮೇಲ್ಸ್ ಅಲ್ಲಿ ಜಾಸ್ತಿ, ಲೇಡೀಸ್ ಅಲ್ಲಿ ಆ ಎಲ್ಲ ಪ್ರಾಬ್ಲಮ್ಗಳು ಸ್ವಲ್ಪ ಕಮ್ಮಿ.
1: ಅಂದ್ರೆ ಈ ಸಮಸ್ಯೆ ಇದ್ದವರು ಮತ್ತೆ ಅವರ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕಾಗ್ತದೆ ಹೇಗೆ?
0: ಹಾ, ಸೊ ಈ ಹೈಪೋಥೈರಾಯ್ಡಿಸಮ್ ಕಾಯಿಲೆ ಈಗ ಅದರಲ್ಲಿ ಮೈಲ್ಡ್ ಸಿವಿಯರ್ ಆತರ ಉಂಟು. ಈಗ ಮೈಲ್ಡ್ ಡಿಸೀಸ್ ಎಲ್ಲರಿಗೂ ಮೆಡಿಸಿನ್ ಬೇಡ, ಕೆಲವೊಮ್ಮೆ ಆಟೋಮ್ಯಾಟಿಕ್ಲಿ ಸೆಟಲ್ ಆಗುತ್ತೆ. ಮತ್ತೆ ಓವರ್ಟ್ ಹೈಪೋಥೈರಾಯ್ಡ್ ಅಂತ ಹೇಳ್ತೀವಿ, ಅಲ್ಲಿ ಮೆಡಿಸಿನ್ ಬೇಕು, ಅಂಡ್ ಯೂಶಲಿ ಇಟ್ಸ್ ಅ ಲೈಫ್ ಲಾಂಗ್ ಥಿಂಗ್. ಕೆಲವೊಮ್ಮೆ ಗರ್ಭಿಣಿಗೆ ನಾವು ಶಾರ್ಟ್ ಟರ್ಮ್ ಮೆಡಿಸಿನ್ ಕೊಡ್ತೇವೆ, ಅದು ಯೂಶಲಿ ಡೆಲಿವರಿ ಆದ್ಮೇಲೆ ಬಂದ್ ಮಾಡ್ತೇವೆ. ವೆರಸ್ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್, ಅಂದ್ರೆ ಆಲ್ಮೋಸ್ಟ್ ನಾವೀಗ ಟ್ರೀಟ್ಮೆಂಟ್ ಕೊಟ್ರೆ 60-80% ಪೇಷಂಟ್ಗೆ ಕ್ಯೂರ್, ಅಂದ್ರೆ ಟೆಂಪರರಿ ಕ್ಯೂರ್ ಆಗ್ತದೆ. ಆ ಟೆಂಪರರಿ ಕ್ಯೂರ್ ಅಲ್ಲಿ ಒಂದು 20% ಪೇಷಂಟ್ಗೆ ಪುನಃ ಬರ್ಬೋದು ರೋಗ, ಉಳಿದವರಿಗೆ ಪರ್ಮನೆಂಟ್ ಕ್ಯೂರ್ ಆಗ್ಬೋದು. ಒಂದು 30-40% ಪೇಷಂಟ್ಗೆ ಸ್ವಲ್ಪ ಲಾಂಗ್ ಟರ್ಮ್ ಮೆಡಿಸಿನ್ ಬೇಕಾಗ್ತದೆ. ಲೈಫ್ ಸ್ಟೈಲ್ ಇಂಪಾರ್ಟೆಂಟ್, ಬಟ್ ಮೋರ್ ಇಂಪಾರ್ಟೆಂಟ್ ಮೆಡಿಸಿನ್ ತಗೊಳ್ಳೋದು. ಸೊ ತುಂಬಾ ಜನ ಏನಾಗ್ತದೆ, ಇದೆಲ್ಲ ಕ್ರಾನಿಕ್ ಕಾಯಿಲೆಗಳು, ತಿಂಗಳು ಕಟ್ಲೆ ವರ್ಷ ಕಟ್ಲೆ ಮೆಡಿಸಿನ್ ತಗೊಳ್ಬೇಕು, ಮಿಡ್ಲ್ ಅಲ್ಲಿ ಫ್ರಸ್ಟ್ರೇಷನ್ ಆಗಿ ಬಿಡ್ತಾರೆ. ಸೊ ಆವಾಗ ಪ್ರಾಬ್ಲಮ್ ಆಗೋದು.
1: ಈಗ ಸರಿಯಾಗಿ ಮದ್ದು ತಗೊಳ್ಳದೇ ಇದ್ರೆ ಆವಾಗ ಯಾವ ರೀತಿಯಾಗಿ ಕಾಂಪ್ಲಿಕೇಶನ್ಸ್ ಆಗಬಹುದು?
0: ಎರಡರಲ್ಲಿಯೂ ಹೈಪೋಥೈರಾಯ್ಡಿಸಮ್ ಮೆಡಿಸಿನ್ ಸಡನ್ಲಿ ಬಿಟ್ಟರೆ, ಒಂದು ಮಿಕ್ಸ್ ಎಡಿಮಾ

0: ಕೋಮಾ ಅಂತ ಆಗ್ಬೋದು. ಅಂದರೆ ಕಾಲು ದಪ್ಪಾಗೋದು, ಮುಖ ದಪ್ಪಾಗೋದು, ಹಾರ್ಟ್ ರೇಟ್ ಕಮ್ಮಿ ಆಗೋದು, ಅಥವಾ ತುಂಬ ಡ್ರೌಸಿ ಆಗೋದು, ಅದು ಆಗ್ಬೋದು. ಹೈಪರ್ ಥೈರಾಯ್ಡಿಸಮ್ ಅವ್ರ ಮೆಡಿಸಿನ್ ಬಿಟ್ಟರೆ ಥೈರಾಯ್ಡ್ ಸ್ಟಾರ್ಮ್ ಅಂತ ಆಗ್ಬೋದು. ಅಲ್ಲಿ ಉಲ್ಟಾ ಹಾರ್ಟ್ ರೇಟ್ ಜಾಸ್ತಿ ಆಗೋದು, ಲೂಸ್ ಮೋಷನ್ ಆಗೋದು, ಅಲ್ಲಿ ಕೂಡ ಎರಡು ಕಾಯಿಲೆ ಈಕ್ವಲಿ ಡೇಂಜರಸ್. ಸಡನ್ ಬಿಡಬಾರ್ದು ಯಾವಾಗಲೂ.
1: ಈಗ ಈ ಥೈರಾಯ್ಡ್ ಸಮಸ್ಯೆಗಳ ಆರಂಭಿಕ ಲಕ್ಷಣಗಳು ಅಂತ ಏನಾದರೂ ಇರ್ತದ?
0: ಎರಡೂ ಕಾಯಿಲೆಯಲ್ಲಿ ಲಕ್ಷಣ ಇರ್ಬೋದು. ಅಂದರೆ ಹೈಪೋಥೈರಾಯ್ಡಿಸಮ್ ಪೇಷೆಂಟ್ ಅಲ್ಲಿ ಸಾಮಾನ್ಯವಾಗಿ ಕಾನ್ಸ್ಟಿಪೇಷನ್, ಪೀರಿಯಡ್ಸ್ ಇರ್ರೆಗ್ಯುಲರ್, ಮತ್ತೆ ಹೇರ್ ಫಾಲು, ಸ್ವಲ್ಪ ಲೇಸಿನೆಸ್ ಆಗೋದು, ಸ್ವಲ್ಪ ದಪ್ಪ ಆಗೋದು, ಈ ತರ ಪ್ರಾಬ್ಲಮ್ಗಳು ಬರ್ಬೋದು. ವೇರೆಸ್ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಉಲ್ಟಾ ವೇಟ್ ಲಾಸ್, ಎದೆ ಡಬ ಡಬ ಜಾಸ್ತಿ ಆಗೋದು, ಲೂಸ್ ಮೋಷನ್, ಈ ತರ ಪ್ರಾಬ್ಲಮ್ಸ್ಗಳು ಬರ್ಬೋದು. ಮತ್ತೆ ಕೆಲವರಿಗೆ ಕಣ್ಣು ಪ್ರಾಬ್ಲಮ್ ಕೂಡ ಬರ್ಬೋದು. ಈಗ ಹೈಪರ್ ಥೈರಾಯ್ಡ್ ಪೇಷಂಟ್ ಹೆಚ್ಚಿನವರಿಗೆ ಸಿಂಪ್ಟಮ್ ಇರ್ತದೆ, ಬಟ್ ಹೈಪೋಥೈರಾಯ್ಡ್ ಎಷ್ಟೋ ಟೈಮ್ ಪೇಷಂಟ್ ಯಾವುದು ಸ್ಕ್ರೀನಿಂಗ್ ಚೆಕ್ಗೆ ಹೋಗ್ತಾರೆ, ರಿಪೋರ್ಟ್ ನೋಡುವಾಗ ರಿಪೋರ್ಟ್ ಆ ತರ ಇರ್ತದೆ. ಸೊ ಹೈಪೋಥೈರಾಯ್ಡ್ ಎಲ್ಲಾ ಪೇಷಂಟ್ಗೆ ಸಿಂಪ್ಟಮ್ ಇರಬೇಕಂತ ಇಲ್ಲ, ಮತ್ತೆ ಎಲ್ಲಾ ನಾನು ಹೇಳಿದ ಸಿಂಪ್ಟಮ್ ಇರಬೇಕಂತನೂ ಇಲ್ಲ. ಸೊ ಕೆಲವರು ವಿದೌಟ್ ಸಿಂಪ್ಟಮ್ಸ್ ಬರ್ತಾರೆ.
1: ಡಾಕ್ಟರ್, ಹಾಗೆ ಈಗ ಮಹಿಳೆಯರಿಗೆ ಸಂಬಂಧಿಸಿದ ಹಾಗೆ ಅವರಿಗೆ ಬೇರೆ ಯಾವ ರೀತಿಯಾದಂತಹ ಹಾರ್ಮೋನ್ ಸಮಸ್ಯೆಗಳು ಬರುತ್ತೆ?
0: ಸೊ ಮಹಿಳೆಯರಿಗೆ ತುಂಬಾ ಪ್ರಾಬ್ಲಮ್ಸ್ ಬರ್ಬೋದು. ಫಾರ್ ಎಕ್ಸಾಂಪಲ್, ಸ್ಟಾರ್ಟಿಂಗ್ ಈಗ ಥೈರಾಯ್ಡ್ ಇಂದಾಗಿ ಪೀರಿಯಡ್ಸ್ ಪ್ರಾಬ್ಲಮ್ ಬರ್ಬೋದು. ಈಗ ಒಂದ್ಸಲ ಪೀರಿಯಡ್ಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಪಾಲಿಸಿಸ್ಟಿಕ್ ಓವರಿ, ಅದೀಗ ರೀನೇಮ್ ಆಗಿದೆ PMOS ಅಂತ, ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವರಿಯನ್ ಸಿಂಡ್ರೋಮ್ ಅಂತ. ಇದರಲ್ಲಿ ಪೀರಿಯಡ್ಸ್ ಇರೆಗ್ಯುಲರ್, ಪಿಂಪಲ್ಸ್, ಮತ್ತೆ ಇನ್ಫರ್ಟಿಲಿಟಿ ಅಂದ್ರೆ ಮಕ್ಕಳಾಗದೆ ಆಗ್ಲಿಕ್ಕೆ ಪ್ರಾಬ್ಲಮ್ ಆಗೋದು ಆಗ್ಬೋದು. ಮತ್ತೆ ನಿಮ್ಮ ಪಿಟ್ಯುಟ್ರಿ ಗ್ಲ್ಯಾಂಡ್ ಅಲ್ಲಿ ಒಂದು ಪ್ರೊಲಾಕ್ಟಿನ್ ಅಂತ ಹಾರ್ಮೋನ್ ಬರುತ್ತೆ. ಸೊ ಅದು ಜಾಸ್ತಿ ಪ್ರೊಡಕ್ಷನ್ ಆದ್ರೆ ಕೂಡ ಇನ್ಫರ್ಟಿಲಿಟಿ ಬರ್ಬೋದು. ಮತ್ತೆ ಮುಂದೆ ಹೋಗಿ ಈಗ ಒಂದ್ಸಲ ಮೆನೋಪಾಸ್ ಅಂದ್ರೆ ಪೀರಿಯಡ್ಸ್ ನಿಲ್ಲುವ ಸಮಯ 50 ಇಯರ್ಸ್ ಆಗುವಾಗ ಈ ಸಡನ್ಲಿ ಹಾರ್ಮೋನ್ ಡೆಫಿಷಿಯನ್ಸೀಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಇಸ್ಟ್ರೋಜನ್ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಸೊ ಆವಾಗ ಏನಾಗ್ಬೋದು, ಸಡನ್ ಸ್ವೆಟ್ಟಿಂಗ್ ಆಗೋದು, ನಾವು ಅದಕ್ಕೆ ಹಾಟ್ ಫ್ಲಷಸ್ ಅಂತ ಕರಿತೇವೆ, ಅದರಿಂದ ರಗಳೆ ಆಗ್ಬೋದು. ಇನ್ನೊಂದು 5-10 ಇಯರ್ಸ್ ಆಗುವಾಗ, ಇಸ್ಟ್ರೋಜನ್ ಆಕ್ಚುಲಿ ಬೋನಿಗೆ ಒಳ್ಳೇದು, ಸೊ ಅದು ಕಟ್ ಆಫ್ ಆಗುವಾಗ ಬೋನ್ಗಳು ವೀಕ್ ಆಗಿ ಆಸ್ಟಿಯೋಪೊರೋಸಿಸ್ ಅಂತ ಆಗ್ಬೋದು. ಸೊ ಯೂಶಲಿ ನಾವು ಏನ್ ಮಾಡ್ತೇವೆ, ಮೆನೋಪಾಸ್ ಒಂದು 60 ಇಯರ್ಸ್ ಹತ್ರ ಬರುವಾಗ ನಾವು ಬೋನ್ ಡೆನ್ಸಿಟಿ ಸ್ಕ್ಯಾನ್ ಅಂತ ಮಾಡ್ತೇವೆ. ಈ ಬೋನ್ ಡೆನ್ಸಿಟಿ ಸ್ಕ್ಯಾನ್ ಅಲ್ಲಿ ನಮ್ಗೆ ಬೋನ್ಸ್ ವೀಕ್ ಉಂಟಾ ಸ್ಟ್ರಾಂಗ್ ಉಂಟಾ ಅಂತ ಗೊತ್ತಾಗ್ತದೆ.
1: ಈಗ ತಾವು ಹೇಳಿದ್ರಿ PCOS ಅಂದ್ರೆ ಈಗ PMOS ಅಂತ ಮರುನಾಮಕರಣ ಆಗಿದೆ ಅಂತ, ಇದರ ಲಕ್ಷಣಗಳು ಏನಿರ್ತವೆ ಡಾಕ್ಟರ್?
0: PCOS ಅಥವಾ PMOS ಅದು ಗಾರ್ಡನ್ ವೆರೈಟಿ ಇರ್ಬೋದು. ಅಂದ್ರೆ ಈಚ್ ಪೇಷಂಟ್ ಡಿಫ್ರೆಂಟ್. ಸೊ ಮುಂಚಿನ ಕಾಲ ಏನಿತ್ತು, ಜನರು ಸ್ಕ್ಯಾನಿಗೆ ಹೋಗ್ತಾ ಇತ್ತು, ಅಲ್ಟ್ರಾಸೌಂಡ್ ಡಾಕ್ಟರ್ ನೋಡುವಾಗ ನಿಮ್ಗೆ PCOD ಉಂಟು ಅಂತ ಹೇಳ್ತಾ ಇದ್ರು. ಬಟ್ ಈಗ ನಮ್ಗೆ ಏನ್ ಗೊತ್ತಾಗಿದೆ, ಈಚ್ ಪರ್ಸನ್ ಡಿಫ್ರೆಂಟ್. ಕೆಲವರಿಗೆ ಸ್ಕ್ಯಾನ್ ನಾರ್ಮಲ್ ಇರ್ಬೋದು, ಆದ್ರೂ PCOD ಇರ್ಬೋದು. ಕೆಲವರಿಗೆ ಬರೀ ಆಕ್ನೆ ಇರುತ್ತೆ, ಮತ್ತೆ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಸೊ ನಾರ್ಮಲಿ ಗಂಡ್ಸ್ರಲ್ಲಿ ಇಸ್ಟ್ರೋಜನ್ ಇರ್ತದೆ, ಬಟ್ ಕಮ್ಮಿ ಲೆವೆಲ್. ಹಾಗೆ ಲೇಡೀಸ್ ಅಲ್ಲಿ ಟೆಸ್ಟೋಸ್ಟಿರಾನ್ ಇರ್ತದೆ, ವಿಚ್ ಇಸ್ ಅ ಜೆಂಟ್ಸ್ ಹಾರ್ಮೋನ್, ಬಟ್ ಅದು ಲೋ ಲೆವೆಲ್ ಇರ್ತದೆ. ಸೊ ಈ PCOD ಪೇಷಂಟ್ಸ್ ಅಲ್ಲಿ ಟೆಸ್ಟೋಸ್ಟಿರಾನ್ ಜಾಸ್ತಿ ಇರ್ಬೋದು. ಕೆಲವರು ಹೇರ್ ಫಾಲ್ ಅಥವಾ ಫೇಷಿಯಲ್ ಹೇರ್ ಪ್ರಾಬ್ಲಮ್ ಇಟ್ಕೊಂಡು ಬರ್ಬೋದು. ಕೆಲವರು ಇನ್ಫರ್ಟಿಲಿಟಿ ಚೆಕ್ಅಪ್ ಮಾಡುವಾಗ ಗೊತ್ತಾಗ್ಬೋದು PCOD ಉಂಟಂತ. ಸೊ ಈಚ್ ಪರ್ಸನ್ ಇಸ್ ಡಿಫ್ರೆಂಟ್. ಸೊ ನಾವು ಅಟ್ಲೀಸ್ಟ್ 2 ಏನಾದರೂ ಕ್ರೈಟೀರಿಯಾ ಸ್ಯಾಟಿಸ್ಫೈ ಆದರೆ, ಫಾರ್ ಎಕ್ಸಾಂಪಲ್ ಸ್ಕ್ಯಾನ್, ಬ್ಲಡ್ ಟೆಸ್ಟ್ ಅಥವಾ ನಿಮ್ಮ ಸಿಂಪ್ಟಮ್ಸ್ ಇದ್ರೆ ನಾವು ಈ ತರ ಡಯಾಗ್ನೋಸ್ ಮಾಡ್ತೇವೆ. ಮತ್ತೆ ಯಾಕೆ ರೀನೇಮ್ ಮಾಡಿದಾರೆ ಅಂದ್ರೆ, ಮುಂಚೆ ಇಟ್ ವಾಸ್ ಜಸ್ಟ್ ಪೀರಿಯಡ್ಸ್ ಪ್ರಾಬ್ಲಮ್, ಬಟ್ ಈಗ ಏನ್ ಗೊತ್ತಾಗಿದೆ ಅಂದ್ರೆ, ಈ ಪೇಷಂಟ್ಗಳಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ತದೆ. ನಾನು ಹೇಳಿದ್ನಲ್ಲ ಡಯಾಬಿಟೀಸ್ ಅಲ್ಲಿ, ಸೊ ಡಯಾಬಿಟೀಸ್ ಅಲ್ಲಿ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಇರ್ತದೆ. ಆ ಸೇಮ್ ಪ್ರಾಬ್ಲಮ್ PCOD ಅಲ್ಲಿ ಕೂಡ ಇರ್ತದೆ. ಸೊ ಯೂಶಲಿ ಅವರು ಫಸ್ಟ್ ನಮ್ಗೆ ಪೀರಿಯಡ್ಸ್ ಪ್ರಾಬ್ಲಮ್, ಮತ್ತೆ ಅವರಿಗೆ ಕನ್ಸೀವ್ ಆಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ, ಮತ್ತೆ ಅವ್ರು ಕನ್ಸೀವ್ ಆದ್ರೆ ಯೂಶಲಿ ಅವರಿಗೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಬರ್ಬೋದು, ಅಂದ್ರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಡಯಾಬಿಟೀಸ್. ಮುಂದೆ ಹೋಗಿ ಅವ್ರು ಸ್ವಲ್ಪ ಏಜ್ ಆಗುವಾಗ ಅವರಿಗೆ ನಾರ್ಮಲ್ ಡಯಾಬಿಟೀಸ್ ಬರ್ತದೆ. ಸೊ ಇಟ್ ಇಸ್ ಅ ಕಂಟಿನ್ಯೂಟಿ ಆಫ್ ದ ಸೇಮ್ ಪ್ರಾಬ್ಲಮ್. ಸೊ ಅದಕ್ಕೆ ಅದನ್ನ ರೀನೇಮ್ ಮಾಡಿದ್ದಾರೆ.
1: ಈ PMOS ಸಮಸ್ಯೆ ಏನು ಹೇಳಿದ್ರಿ, ಅದು ಯಾಕಾಗಿ ಬರುತ್ತೆ ಮತ್ತೆ ಯಾರಲ್ಲಿ ಜಾಸ್ತಿ ಕಾಣಿಸಿಕೊಳ್ಳುವಂತ ಸಾಧ್ಯತೆ ಇರ್ತದೆ?
0: ಯೂಶಲಿ ನಮ್ಮ ಹೈಟ್ಗೆ ನಮ್ಮ ವೆಯ್ಟ್ ಜಾಸ್ತಿ ಇದ್ರೆ ಅದಕ್ಕೆ ನಾವು BMI ಅಂತ ಹೇಳ್ತೇವೆ. ಸೊ BMI ಜಾಸ್ತಿ ಇದ್ದವರು, ಎಸ್ಪೆಷಲಿ 25 ಮೇಲೆ ಇದ್ದವರಿಗೆ ಈ ಪ್ರಾಬ್ಲಮ್ಗಳು ಕಾಮನ್. ಬಟ್ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಕೆಲವು ಲೀನ್ PCOD ಅಂತ ಇದ್ದಾರೆ, ಅಂದ್ರೆ ಅವರ ಹೈಟ್ಗೆ ಅವರ ವೆಯ್ಟ್ ಆಕ್ಚುಲಿ ಒಳ್ಳೇದೇ ಉಂಟು, ಆದರೂ ಅವರಿಗೆ ಈ ರೋಗ ಉಂಟು. ಇದು ಯಾಕೆ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ. ಸೊ ನಾರ್ಮಲಿ ನಮ್ಮ ಬಾಡಿಗೆ, ನಾನು ಹೇಳಿದ್ನಲ್ಲ, ಇನ್ಸುಲಿನ್ ಲೆವೆಲ್ ಶುಗರ್ ಮೇಂಟೈನ್ ಮಾಡುತ್ತೆ, ಬಟ್ ಕೆಲವರಿಗೆ ಈ ಇನ್ಸುಲಿನ್ ತುಂಬಾ ಬೇಕಾಗ್ತದೆ ಸೇಮ್ ಲೆವೆಲ್ ಮೇಂಟೈನ್ ಮಾಡ್ಲಿಕ್ಕೆ. ಸೊ ಸಪೋಸ್ ಒಬ್ಬನಿಗೆ ಇನ್ಸುಲಿನ್ ಲೆವೆಲ್ 4 ಇದ್ರೆ ಸಾಕು ಅಂತ ಎಣಿಸ್ಕೊಳ್ಳಿ, ಈಸ್ ಅ ನಾರ್ಮಲ್ ಪರ್ಸನ್. ಇನ್ನೊಬ್ಬರಿಗೆ 30 ಬೇಕು ಇನ್ಸುಲಿನ್ ಲೆವೆಲ್ ಅದೇ ಶುಗರ್ ಮೇಂಟೈನ್ ಮಾಡ್ಲಿಕ್ಕೆ. ಸೊ ಅಂತವರಿಗೆ ಡಯಾಬಿಟೀಸ್ ಬರುವ ಸಾಧ್ಯತೆ ಜಾಸ್ತಿ, PCOD ಬರುವ ಸಾಧ್ಯತೆ ಜಾಸ್ತಿ. ಸೊ ಇಟ್ಸ್ ಆಲ್ ಲಿಂಕ್ ಟು ಇನ್ಸುಲಿನ್ ರೆಸಿಸ್ಟೆನ್ಸ್.
1: ಸೊ ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಇರ್ತದೆ ಅಂದ್ರೆ, ಅದು ಸಂಪೂರ್ಣವಾಗಿ ಗುಣವಾಗುತ್ತಾ ಅಥವಾ ಅದಕ್ಕೆ ಮತ್ತೆ ಮತ್ತೆ ಮದ್ದು

0: ಇರಬೇಕಾಗುತ್ತೆ.
1: ಹಾ, ಸೊ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ಸಿಂಪ್ಟಮ್ಸ್. ಸೊ ಎಲ್ಲರಿಗೂ ಮೆಡಿಸಿನ್ ಬೇಡ. ಕೆಲವೊಮ್ಮೆ ಕಾಸ್ಮೆಟಿಕ್ ಪ್ರಾಬ್ಲಮ್ ಇಂದ ಪೇಷಂಟ್ಸ್ ಬರ್ತಾರೆ. ಫಾರ್ ಎಕ್ಸಾಂಪಲ್ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ಮತ್ತೆ ನಮ್ಮ ಹತ್ರ ಬರ್ತಾರೆ, ಕೆಲವೊಮ್ಮೆ ಗೈನಕಾಲಜಿಸ್ಟ್ ಹತ್ರ ಹೋಗಿ ಮತ್ತೆ ನಮ್ಮ ಹತ್ರ ಬರ್ತಾರೆ. ಸೊ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ದ ಸಿಂಪ್ಟಮ್ಸ್. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ತುಂಬಾ ಇದ್ರೆ ನಾವು ಮೆಟ್ಫಾರ್ಮಿನ್ ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತೇವೆ, ವಿಚ್ ವಿ ಯೂಸ್ ಫಾರ್ ಡಯಾಬಿಟೀಸ್ ಆಲ್ಸೋ. ಪೀರಿಯಡ್ಸ್ ಪ್ರಾಬ್ಲಮ್ ಇದ್ರೆ ನಾವು ಓಸಿ ಪಿಲ್ಸ್ ಅಂತ ಕೊಡ್ತೇವೆ. ಮತ್ತೆ ಈಗ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೆ ಅದು ಹೇರ್ ಟು ಟೆಸ್ಟೋಸ್ಟೆರಾನ್ ಆಕ್ಷನ್ ಬ್ಲಾಕ್ ಮಾಡುವಂತ ಮೆಡಿಸಿನ್ಸ್ ಕೊಡ್ತೇವೆ. ಇನ್ಫರ್ಟಿಲಿಟಿ ಇದ್ರೆ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಕೆಲವು ಇಂಜೆಕ್ಷನ್ಸ್ ಕೊಟ್ಟು ಅದನ್ನು ಸರಿಪಡ್ತಾರೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪೇಷಂಟ್.
0: ಡಾಕ್ಟರ್, ಈಗ ದೇಹದ ಹಾರ್ಮೋನ್ ಸಮತೋಲನದಲ್ಲಿರಬೇಕು, ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅದರಲ್ಲಿ ಆಹಾರದ ಪಾತ್ರ ಎಷ್ಟು ಮುಖ್ಯ, ಮತ್ತೆ ಯಾವ ರೀತಿಯಾದಂತಹ ಆಹಾರವನ್ನು ನಾವು ಸೇವಿಸಬೇಕಾಗುತ್ತೆ?
1: ಆಹಾರ ಪಾತ್ರ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ದೇಶದಲ್ಲಿ ಮೇನ್ ಇಂಟೇಕ್ ಇಸ್ ಕಾರ್ಬೋಹೈಡ್ರೇಟ್, ಅಂದ್ರೆ ನಾವು ರೈಸ್, ಚಪಾತಿ ಇಂಥದ್ದೇ ಜಾಸ್ತಿ ತಿನ್ನೋದು. ಮತ್ತೆ ಇತ್ತೀಚೆಗೆ ಚೀಸ್, ಬಟರ್, ಘೀ ಇಂಥದ್ದು ಜಾಸ್ತಿ ಆಗಿದೆ. ನಮ್ಮ ಆಹಾರದಲ್ಲಿ ಪ್ರೋಟೀನ್ ಇಂಟೇಕ್ ಈ ವೆಸ್ಟರ್ನ್ ಡಯಟ್ಗೆ ತುಂಬಾ ಕಮ್ಮಿ. ಸೊ ಅದನ್ನ ಸ್ವಲ್ಪ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಿ ಈ ಕಾರ್ಬೋಹೈಡ್ರೇಟ್ ಸ್ವಲ್ಪ ಕಟ್ ಡೌನ್ ಮಾಡಬೇಕು. ಹಾಗೆ ಫೈಬರ್ ಇಂಟೇಕ್ ಕೂಡ ಜಾಸ್ತಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ತರಕಾರಿ, ನಿಮ್ಮ ಫ್ರೂಟ್ಸ್, ದಿ ವೆಜಿಟೇಬಲ್ಸ್, ಸೊ ಇದನ್ನ ಕೂಡ ಜಾಸ್ತಿ ಮಾಡಬೇಕು. ಸೊ ಈ ತರ ಮಾಡಿದ್ರೆ ರೋಗಗಳು ಕಮ್ಮಿ.
0: ಮತ್ತೆ ಜೀವನ ಶೈಲಿ ಹೇಗಿರಬೇಕಾಗುತ್ತೆ, ಎಕ್ಸಸೈಸ್ ಎಷ್ಟು ನಿಯಮಿತವಾಗಿ ಮಾಡಬೇಕಾಗುತ್ತೆ?
1: ಸೊ ಅಟ್ ಲೀಸ್ಟ್ 6 ಡೇಸ್ ಪರ್ ವೀಕ್ ಅರ್ಧ ಗಂಟೆ ಎಕ್ಸಸೈಸ್ ಮಿನಿಮಮ್ ಮಾಡಬೇಕು. ಎಕ್ಸಸೈಸ್ ಎನಿಥಿಂಗ್ ಇರ್ಬೋದು, ಕಾರ್ಡಿಯೋ ಇರ್ಬೋದು. ಕಾರ್ಡಿಯೋ ಅಂದ್ರೆ ವಾಕ್ ಮಾಡೋದು, ಓಡೋದು, ಸ್ವಿಮ್ಮಿಂಗ್, ಇದೆಲ್ಲ ಕಾರ್ಡಿಯೋ ಬಂತು. ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಇರ್ಬೋದು, ಈಗ ಜಿಮ್ ಹೋಗುದು, ಡಂಬಲ್ಸ್ ಎತ್ತದು. ಸೊ ಇಟ್ ಕುಡ್ ಮಿಕ್ಸ್ ಇದ್ರೆ ಒಳ್ಳೇದು, ಬಟ್ ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ಏನಾಗ್ತದೆ ಅಂದ್ರೆ ನಾವು ಈ ತರ ಎಕ್ಸಸೈಸ್ ಮಾಡಿದ್ರೆ ಎಕ್ಸ್ಟ್ರಾ ಎನರ್ಜಿ ಅಥವಾ ಗ್ಲೂಕೋಸ್ ನಮ್ಮ ಬಾಡಿಲಿ ಇದ್ದದ್ದು ಅದು ಸ್ಪೆಂಟ್ ಆಗ್ತದೆ. ಸೊ ದೆನ್ ನಿಮ್ಗೆ ಈ ಪ್ರಾಬ್ಲಮ್ಗಳು ಕಮ್ಮಿ.
0: ಡಾಕ್ಟ್ರೆ, ಹಾಗೆ ಈ ಕ್ರೋನಿಕ್ ಡಿಸೀಸಸ್ ಅಂತ ಹೇಳಿದ್ರಿ ತಾವು, ಅಂದ್ರೆ ವರ್ಷಗಟ್ಟಲೆ ಇರುವಂತಹ ದೀರ್ಘಕಾಲೀನ ಕಾಯಿಲೆಗಳು ಅಂತ ಹೇಳಿ, ಅದಕ್ಕೆ ಮೆಡಿಸಿನ್ ಅನ್ನ ಎಷ್ಟರ ತನಕ ತಗೋಬೇಕಾಗತ್ತೆ, ಅಂದ್ರೆ ಅದಕ್ಕೆ ಏನಾದ್ರೂ ಕೊನೆ ಅಂತ ಇರ್ತದ ಅಥವಾ ತಗೊಳ್ಳದೆ ಇದ್ರೆ ಆಗ್ತದ, ಹೇಗೆ?
1: ಡಯಾಬಿಟೀಸ್ ಕಾಯಿಲೆಯಲ್ಲಿ ಮೆಡಿಸಿನ್ಸ್ ಲೈಫ್ ಲಾಂಗ್, ಅಂದ್ರೆ ಕಾಯಿಲೆಯೇ ಲೈಫ್ ಲಾಂಗ್. ಈಗ ತುಂಬಾ ಜನ ಹೇಳ್ತಾರೆ, ಸರ್ ಮೆಡಿಸಿನ್ ಹಾಕ್ಬೇಡಿ, ಹಾಕಿದ್ರೆ ಅದು ಲೈಫ್ ಲಾಂಗ್ ಆಗ್ತದೆ. ಸೊ ನಾವು ಮೆಡಿಸಿನ್ ಹಾಕಿದಕ್ಕೆ ಲೈಫ್ ಲಾಂಗ್ ಆಗುದಲ್ಲ, ಕಾಯಿಲೆ ಲೈಫ್ ಲಾಂಗ್. ಬಟ್ ಮೆಡಿಸಿನ್ ಸೇಮ್ ಇರುದಿಲ್ಲ. ಈಗ ತುಂಬಾ ಜನ ನಾನು ಇವತ್ತು ಟ್ಯಾಬ್ಲೆಟ್ ಹಾಕಿರ್ತೇನೆ, 1 ವರ್ಷ ಆದ್ಮೇಲೆ ಅದೇ ತಗೊಳ್ತಾ ಇರ್ತಾರೆ. ಸೊ ಎವ್ರಿ 3 ಮಂತ್ಸ್ ನಾವು ರಿಅಸೆಸ್ ಮಾಡ್ಬೇಕು. ನಿಮ್ದು ಈಗ ಡಯಟ್ ಎಕ್ಸಸೈಸ್ ಒಳ್ಳೇದಿದ್ರೆ ನಾವು ಕಮ್ಮಿ ಮಾಡಬಹುದು, ಹಾಗೆ ಶುಗರ್ ಜಾಸ್ತಿ ಹೋಗ್ತಾ ಇದ್ರೆ ನಾವು ಜಾಸ್ತಿ ಮಾಡಬಹುದು. ಮತ್ತೆ ಇತ್ತೀಚೆಗೆ ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಒಂದು ಟರ್ಮ್ ಬಂದಿದೆ, ರೆಮಿಷನ್, ಡಯಾಬಿಟೀಸ್ ರಿವರ್ಸಲ್ ಅಂತ ನೀವು ಕೇಳಿರ್ಬೋದು. ಸೊ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಈಗ ನಿಮ್ಗೆ ಶುಗರ್ ಬಂದಿದ್ರೆ ಅಂಡ್ ನೀವು ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ, ಒಳ್ಳೆ ಡಯಟ್ ಎಕ್ಸಸೈಸ್ ಮಾಡಿದ್ರೆ ಅದು ರಿವರ್ಸ್ ಆಗ್ಬಹುದು. ಆಕ್ಚುಲಿ ರಿವರ್ಸ್ ಇಸ್ ನಾಟ್ ಅ ಮೆಡಿಕಲ್ ಟರ್ಮ್, ನಾವು ಅದನ್ನ ರೆಮಿಷನ್ ಅಂತ ಹೇಳ್ತೇವೆ. ರೆಮಿಷನ್ ಏನಂದ್ರೆ ಕಾಯಿಲೆ ಉಂಟು ಬಟ್ ಮೆಡಿಸಿನ್ ಬೇಡ. ಸೊ ವಿತ್ ಯು ಮೇಂಟೈನ್ ಡಯಟ್ ಅಂಡ್ ಎಕ್ಸಸೈಸ್. ಸೊ ಅದು ಒಂದು ಇದುಂಟು. ಬಟ್ ತುಂಬಾ ವರ್ಷ ಶುಗರ್ ಬಂದ್ಮೇಲೆ ರೆಮಿಷನ್ಗೆ ಹೋಗುದಿಲ್ಲ, ಫಸ್ಟ್ 2 to 5 ಇಯರ್ಸ್ ಚಾನ್ಸಸ್ ಇರ್ತದೆ.
0: ಈಗ ಈ ಡಯಾಬಿಟಿಸ್ ಇರುವವರು ಯಾವ ವಿಷಯಗಳ ಕುರಿತು ಜಾಗರೂಕರಾಗಿರ್ಬೇಕಾಗತ್ತೆ?
1: ಶುಗರ್ ಇಸ್ ಅ ಸೈಲೆಂಟ್ ಡಿಸೀಸ್. ತುಂಬಾ ಜನ ಹೇಳ್ತಾರೆ, ಸರ್ ನಾನು ಶುಗರ್ ಚೆಕ್ಕೆ ಮಾಡ್ಲಿಲ್ಲ, ನಂಗೆ ಅಂತ ಫೀಲಿಂಗ್ ಇಲ್ಲ ಅಂತ. ಸೊ ಫೀಲಿಂಗ್ ಅಲ್ಲಿ ಹೋಗ್ಬೇಡಿ, ನಾವು ಆಬ್ಜೆಕ್ಟಿವ್ ಆಗಿರ್ಬೇಕು. ಸೊ ಲ್ಯಾಬ್ಗೆ ಅಟ್ ಲೀಸ್ಟ್ 3 ಮಂತ್ಸ್ ಹೋಗಿ HbA1c ಅಂತ ಮಾಡಬೇಕು. ಅದು ನಮ್ಮ 3 ಮಂತ್ ಆವರೇಜ್ ಅನ್ನ ಕೊಡುತ್ತೆ. HbA1c 7 ಒಳಗಡೆ ಇದ್ರೆ ನಿಮ್ಮ ಶುಗರ್ಸ್ ಆರ್ ಆನ್ ಟಾರ್ಗೆಟ್ ಅಂತ ಲೆಕ್ಕ. ಅದು ವೆರಿ ಇಂಪಾರ್ಟೆಂಟ್. ಮತ್ತೆ ಟೆಸ್ಟ್ ಮಾಡದೆ ಗೊತ್ತಾಗುದಿಲ್ಲ. ಈಗ ಎಲ್ಲ ಪೇಷಂಟ್ಗೆ ಸಿಂಪ್ಟಮ್ ಇರುದಿಲ್ಲ, ಹೈ ಶುಗರ್ ಇರಲಿ, ಲೋ ಶುಗರ್ ಇರಲಿ. ಮತ್ತೆ ನಾವು ಸಿಂಪ್ಟಮಿಗೆ ಕಾದ್ರೆ ಆಲ್ರೆಡಿ ಡಿಸೀಸ್ ಡ್ಯಾಮೇಜ್ ಮಾಡಿ ಇರ್ತದೆ, ಮತ್ತೆ ನಮ್ಮ ಬಾಡಿ ಸ್ಪೇರ್ ಪಾರ್ಟ್ ಸಿಕ್ಕುದಿಲ್ಲ. ಸೊ ಡ್ಯಾಮೇಜ್ ಆದ್ರೆ ಇಟ್ಸ್ ಪರ್ಮನೆಂಟ್. ಈಗ ಕೆಲವರು ರೆಟಿನೋಪತಿ ಇಟ್ಕೊಂಡು ಬರ್ತಾರೆ, ಅದು ನೀವು ವೆಲ್ಡಿಂಗ್ ತರ ಮಾಡಿ ಸರಿ ಅರ್ಧ ಸರಿ ಮಾಡ್ಬೋದು, ರಿಪೇರ್ ಮಾಡ್ಬೋದು, ಬಟ್ ಡ್ಯಾಮೇಜ್ ಆಗಿದ್ದು ಆಗಿದೆ. ಸೊ ಡ್ಯಾಮೇಜ್ ಆಗೋ ಮುಂಚೆ ಹಿಡಿಬೇಕಾದ್ರೆ ನಾವು ಟೈಮ್ ಟು ಟೈಮ್ ಚೆಕ್ ಮಾಡಬೇಕು. ಮತ್ತೆ ವರ್ಷಕ್ಕೊಮ್ಮೆ ಕಣ್ಣು, ಕಿಡ್ನಿ, ಕೊಲೆಸ್ಟ್ರಾಲ್ ಇದೆಲ್ಲ ಚೆಕ್ ಮಾಡಿದ್ರೆ ಒಳ್ಳೇದು.
0: ಎಷ್ಟೊತ್ತು ನಮಗೆ ಈ ಹಾರ್ಮೋನಿಗೆ ಸಂಬಂಧಿಸಿದ ಹಾಗೆ ಬಹಳಷ್ಟು ಮಾಹಿತಿಯನ್ನ ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಾರ್ಮೋನ್ಗಳ ಕುರಿತು ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ ಸರಿಯಾಗಿ 1 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಅಟಲ್ ಭೂಜಲ್ ಯೋಜನೆ, ಈ ಕುರಿತು ಮಾತನಾಡುತ್ತಾರೆ ಪತ್ರಕರ್ತೆ ರಾಜಶ್ರೀ ಸುಶೀಲ್ ಕುಮಾರ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ.
2: ನಮಸ್ಕಾರ ಕೇಳುವರೆ, ನಾನು ರಾಜಶ್ರೀ ಸುಶೀಲ್ ಕುಮಾರ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಂದ್ರದ ಒಂದು ಮಹತ್ತರ ಯೋಜನೆಯಾದಂತಹ ಅಟಲ್ ಭೂಜಲ್ ಯೋಜನೆಯ ಕುರಿತಂತೆ ಸ್ವಲ್ಪ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಹಾಗಾದ್ರೆ ಏನಿದು ಅಟಲ್ ಭೂಜಲ ಯೋಜನೆ, ಯಾವ ವರ್ಷದಲ್ಲಿ ಇದನ್ನ ಜಾರಿಗೆ ತರಲಾಯಿತು, ಏನಿದರ ಉದ್ದೇಶ, ದೇಶದ ಯಾವೆಲ್ಲ ರಾಜ್ಯಗಳು ಇದರ ವ್ಯಾಪ್ತಿಯಲ್ಲಿ ಬರುತ್ತವೆ ಹಾಗೂ ಇದರಿಂದ ಯಾವೆಲ್ಲ ಉಪಯೋಗಗಳಿವೆ ಎಂಬುದನ್ನ ನೋಡೋಣ. ಸ್ನೇಹಿತರೆ, ಅಟಲ್ ಭೂಜಲ್ ಯೋಜನೆ ಹೆಸರೇ ಸೂಚಿಸುವಂತೆ ಇದು ಅಂತರ್ಜಲದ ಸಂರಕ್ಷಣೆಯ ಮಹತ್ತರವಾದಂತಹ ಉದ್ದೇಶದೊಂದಿಗೆ ಕಾರ್ಯರೂಪಕ್ಕೆ ತರಲಾದಂತಹ ಒಂದು ಯೋಜನೆಯಾಗಿದೆ. ನೀರು ಒಂದು ಪ್ರಮುಖ ನೈಸರ್ಗಿಕವಾದಂತಹ ಸಂಪನ್ಮೂಲವಾಗಿದೆ, ಮಾನವನ ಮೂಲ ಬೇಡಿಕೆಯಾಗಿದ್ದು ರಾಷ್ಟ್ರದ ಸಂಪತ್ತಾಗಿದೆ. ನೀರಿನ ಸರಳ ಅರ್ಥವೆಂದರೆ ಜೀವನ. ಜೀವನಕ್ಕೆ ಆಹಾರ ಎಷ್ಟು ಮುಖ್ಯವೋ ನೀರೂ ಕೂಡ ಅಷ್ಟೇ ಮುಖ್ಯವಾಗಿದೆ. ಎಲ್ಲ ಜೀವಿಗಳು, ಪ್ರಾಣಿಗಳು, ಮರಗಳು ಮತ್ತು ಸಸ್ಯ ಸಂಕುಲ ನೀರಿನಿಂದ ಜೀವಂತವಾಗಿದೆ. ನೀರಿಲ್ಲದಿದ್ದರೆ ಭೂಮಿಯ ಮೇಲೆ ಜೀವನ ಸಾಧ್ಯವಿಲ್ಲ. ಆದರೆ ದುರದೃಷ್ಟವೆನ್ನುವಂತೆ ಅಂತಹ ಜೀವಜಲ ಎಲ್ಲರಿಗೂ ಲಭ್ಯವಾಗುತ್ತಿಲ್ಲ. ಈಗಲೂ ಕೂಡ ದೇಶದ ಎಷ್ಟೋ ರಾಜ್ಯಗಳಲ್ಲಿ ಜನರಿಗೆ ಕುಡಿಯಲು ಯೋಗ್ಯವಾದಂತಹ ನೀರು ದೊರಕದೇ ಇರುವುದು ಶೋಚನೀಯವಾದಂತಹ ವಿಚಾರ. ಇಂತಹ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನ ಒದಗಿಸಬೇಕೆಂಬ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಜಾರಿಗೆ ತರಲಾದಂತಹ ಯೋಜನೆಯೇ ಇದು. ಸ್ನೇಹಿತರೆ, ನಮ್ಮ ದೇಶ ವಿಶಾಲವಾದ ಪ್ರದೇಶ ಹಾಗೂ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿರುವಂತಹ ಪ್ರದೇಶ. ಹಿಂದಿನಿಂದಲೂ ನೀರಾವರಿ ಮೂಲಗಳ ಸಂಶೋಧನೆ, ಅಭಿವೃದ್ಧಿ ಹಾಗೂ ಸಮರ್ಪಕ ವಿತರಣೆ ಕೇವಲ ಹೆಚ್ಚಾಗಿ ಕೃಷಿ ಆಧಾರಿತ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ದೂರದೃಷ್ಟಿ ಹಾಗೂ ವಿವೇಚನಾ ಚತುರತೆಯ ಫಲವಾಗಿ ಪ್ರತಿ ಕುಟುಂಬಕ್ಕೂ ಶುದ್ಧ ಕುಡಿಯುವ ನೀರನ್ನ ಒದಗಿಸುವ ಒಂದು ಮಹತ್ವಾಕಾಂಕ್ಷೆಯನ್ನ ಹೊಂದಿರುವಂತಹ ಯೋಜನೆಯೇ ಅಟಲ್ ಭೂಜಲ್ ಯೋಜನೆ. ಇದು ಜಲಜೀವನ್ ಮಿಷನ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸಲು ಉದ್ದೇಶಿಸಿರುವಂತಹ ಒಂದು ಯೋಜನೆ. ಅಂತರ್ಜಲ ಕುಸಿತದಂತಹ ಸಮಸ್ಯೆಯೊಂದಿಗೆ ನಿರಂತರವಾಗಿ ಬೆಳೆಯುತ್ತಿರುವ ಜನಸಂಖ್ಯೆಯನ್ನ ಗಮನದಲ್ಲಿಟ್ಟುಕೊಂಡು ಭಾರತ ಸರ್ಕಾರವು 2018 ವಿಶ್ವಬ್ಯಾಂಕ್ನಿಂದ ಆರ್ಥಿಕ ಅನುಮೋದನೆಯನ್ನ ಪಡೆದು ಡಿಸೆಂಬರ್ 2019 ಅಟಲ್ ಭೂಜಲ ಯೋಜನೆಯನ್ನ ಜಲಜೀವನ್ ಮಿಷನ್ನ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ. ಶ್ರೀಯುತ ಅಟಲ್ ಬಿಹಾರಿ ವಾಜಪೇಯಿ ಅವರ 95ನೇ ಜನ್ಮದಿನದ ವಿಶೇಷವಾದ ಸಂದರ್ಭದಲ್ಲಿ ದಿನಾಂಕ 25/12/2019 ಈ ಯೋಜನೆಯನ್ನ ಪ್ರಾರಂಭಿಸಲಾಗಿದೆ. ಜಲಶಕ್ತಿ ಸಚಿವಾಲಯ ಇದರ ಪೂರ್ಣ ಹೊಣೆಗಾರಿಕೆಯನ್ನ ನಿಭಾಯಿಸುತ್ತದೆ. ಸದರಿ ಯೋಜನೆಯು 2020-21 2024-25 ಸಾಲಿನ ಅವಧಿಗೆ ಇದರ ಅನುಷ್ಠಾನ ಹಾಗೂ ಪ್ರಗತಿಯ ಗುರಿಯನ್ನ ಇಟ್ಟುಕೊಳ್ಳಲಾಗಿದೆ. ವಿಶ್ವಬ್ಯಾಂಕ್ನಿಂದ ಒಟ್ಟು $450 ಮಿಲಿಯನ್ ನೆರವಿನಿಂದ ದೇಶದ ಸುಮಾರು 7 ರಾಜ್ಯಗಳಾದಂತಹ ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ, ಹೀಗೆ 7 ರಾಜ್ಯದ 8,353 ಗ್ರಾಮಗಳಿಗೆ ನೀರಿನ ಸೌಲಭ್ಯವನ್ನ ಒದಗಿಸುವಂತಹ ಒಂದು ಯೋಜನೆ ಇದಾಗಿದೆ. ಸ್ಥಳೀಯ ಮಟ್ಟದಲ್ಲಿ ಅಂತರ್ಜಲ ಸಂಪನ್ಮೂಲಗಳ ಮರುಪೂರಣ ಹಾಗೂ ಅಂತರ್ಜಲ ಸಂಪನ್ಮೂಲಗಳ ಶೋಷಣೆಯನ್ನ ತಡೆಯುವುದು ಇದರ ಒಂದು ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯ 1/2 ಹಣವನ್ನ ಸರ್ಕಾರ ಭರಿಸಿದರೆ ಉಳಿದ 1/2 ಹಣವನ್ನ ವಿಶ್ವಬ್ಯಾಂಕ್ನಿಂದ ಸಾಲದ ರೂಪದಲ್ಲಿ ಪಡೆಯಲಾಗಿದೆ. ಜನಸಂಖ್ಯೆ ಬೆಳವಣಿಗೆಯ ಸವಾಲುಗಳು, ಪರಿಜ್ಞಾನವಿಲ್ಲದ ನೀರಿನ ಬಳಕೆ ಹಾಗೂ ಜಾಗತಿಕ ತಾಪಮಾನದ ಏರಿಕೆಯಿಂದ ಶ್ರೀಮಂತ ಮತ್ತು ಬಡ ರಾಷ್ಟ್ರಗಳೆರಡೂ ಕೂಡ 21ನೇ ಶತಮಾನದಲ್ಲಿ ನೀರಿನ ಕೊರತೆಯನ್ನ ಎದುರಿಸುತ್ತಿವೆ. ಸಾಮಾನ್ಯವಾಗಿ ನೀರಿನ ಕೊರತೆಯಲ್ಲಿ 2 ವಿಧಗಳು, ಒಂದು ಭೌತಿಕ ನೀರಿನ ಕೊರತೆ, ಇನ್ನೊಂದು ಆರ್ಥಿಕ ನೀರಿನ ಕೊರತೆ. ಭೌತಿಕ ನೀರಿನ ಕೊರತೆ ಅಂದ್ರೆ ಆ ಪ್ರದೇಶಗಳಲ್ಲಿ ಕಂಡು ಬರುವಂತಹ ಸೀಮಿತ ನೀರಿನ ಸಂಪನ್ಮೂಲಗಳನ್ನ ಹೊಂದಿದ್ದು

0: ಬೇಡಿಕೆ ಅಧಿಕವಾಗಿ ಸಮಸ್ಯೆ ಉಂಟಾಗುತ್ತದೆ. ಇದು ಭೌತಿಕ ನೀರಿನ ಕೊರತೆ. ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಕಾರ ಸುಮಾರು 1.2 ಬಿಲಿಯನ್ ಜನರು ಭೌತಿಕ ನೀರಿನ ಕೊರತೆಯ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ. ಇನ್ನು ಆರ್ಥಿಕ ನೀರಿನ ಕೊರತೆ. ಈ ರೀತಿಯ ನೀರಿನ ಕೊರತೆಯು ಸಾಮಾನ್ಯವಾಗಿ ನೀರಿನ ಮೂಲ ಸೌಕರ್ಯಗಳ ಕೊರತೆ ಅಥವಾ ನೀರಿನ ಸಂಪನ್ಮೂಲಗಳ ಕಳಪೆ ನಿರ್ವಹಣೆಯಿಂದ ಉದ್ಭವಿಸುತ್ತವೆ. ಎಫ್ಎಒ ಅಂದಾಜಿನ ಪ್ರಕಾರ 1.6 ಬಿಲಿಯನ್ ಗಿಂತಲೂ ಹೆಚ್ಚಿನ ಜನರು ಆರ್ಥಿಕ ನೀರಿನ ಕೊರತೆಯನ್ನು ಎದುರಿಸುತ್ತಿದ್ದಾರೆ. ಭಾರತದಲ್ಲಿ ನೀರಿನ ಕೊರತೆಯ ಮುಖ್ಯ ಕಾರಣಗಳಲ್ಲಿ 90%ಕ್ಕಿಂತಲೂ ಹೆಚ್ಚಿನ ನೀರನ್ನ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗಾಗಿ ಬಳಸುತ್ತಿದ್ದಾರೆ. ದೇಶದ 135 ಕೋಟಿ ಜನಸಂಖ್ಯೆಯ 80%ರಷ್ಟು ಜನರು ಕುಡಿಯುವ ಮತ್ತು ನೀರಾವರಿ ಅಂದರೆ ಕೃಷಿಗೆ, ಈ ಎರಡಕ್ಕೂ ಕೂಡ ಅಂತರ್ಜಲವನ್ನ ಬಳಸುತ್ತಿದ್ದಾರೆ. ಭಾರತವು ಕೃಷಿ ಉದ್ದೇಶಕ್ಕಾಗಿ ಸುಮಾರು 2 ಪಟ್ಟು ನೀರನ್ನ ಬಳಸುತ್ತಿದೆ. ಇದು ಸಮರ್ಥನೀಯವಲ್ಲದ ನೀರಿನ ಬಳಕೆಯಾಗಿದೆ. ಇನ್ನು ನೀರು ಉತ್ತೇಜಿಸುವುದು ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಬೆಳೆಗಳ ಉತ್ತಮ ಆಯ್ಕೆಯಲ್ಲಿ ಮಾರ್ಗದರ್ಶನವನ್ನು ನೀಡುವುದು. ಇನ್ನು ಈ ಯೋಜನೆ ಅಡಿಯಲ್ಲಿ ಕರ್ನಾಟಕದ 14 ಜಿಲ್ಲೆಗಳ 1199 ಗ್ರಾಮ ಪಂಚಾಯತ್ಗಳು ಒಳಗೊಂಡಿವೆ. ಭೂಜಲ ಸಂಪನ್ಮೂಲ ರಕ್ಷಣೆ, ಅದರ ಸದ್ಬಳಕೆ ಮತ್ತು ಸಮರ್ಪಕ ನಿರ್ವಹಣೆಯ ಉದ್ದೇಶದಿಂದ ಪಂಚಾಯತ್ ಮಟ್ಟದಲ್ಲಿ ಈ ಯೋಜನೆಯನ್ನ ಜಾರಿಗೆಗೊಳಿಸುವುದು ಸರ್ಕಾರದ ಉದ್ದೇಶವಾಗಿದೆ. ಇದಕ್ಕಾಗಿ ಜಲ ಬಳಕೆದಾರರ ಸಂಘ ರಚನೆ, ಅಂತರ್ಜಲ ದತ್ತಾಂಶಗಳ ಸಂಗ್ರಹ ನಿರ್ವಹಣೆ, ಜನಜಾಗೃತಿ ಹಾಗೂ ನೀರಿನ ಸದ್ಬಳಕೆಯ ಬಗೆಗೆ ಜನರಲ್ಲಿ ಅರಿವು ಮೂಡಿಸುವುದು, ಈ ಕುರಿತಂತೆ ಹಲವಾರು ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ. 2024 ವೇಳೆಗೆ ಪ್ರತಿ ಮನೆಗೂ ಪೈಪ್ಲೈನ್ ಮೂಲಕ ನೀರು ಒದಗಿಸುವ ಜಲಜೀವನ್ ಮಿಷನ್ನ ಗುರಿಯನ್ನ ದೃಷ್ಟಿಯಲ್ಲಿರಿಸಿಕೊಂಡು ಅಂತರ್ಜಲದ ತೀವ್ರ ಕೊರತೆಯನ್ನ ಎದುರಿಸುತ್ತಿರುವಂತಹ ಪ್ರದೇಶಗಳಲ್ಲಿ ಭೂಜಲ ಯೋಜನೆ ಜಾರಿಗೆಗೊಳ್ಳುತ್ತಿದೆ. ಕೆಲವು ದಶಕಗಳಿಂದೀಚೆಗೆ ಅಂತರ್ಜಲ ಕೊರತೆ, ಫ್ಲೋರೈಡ್ಯುಕ್ತ ನೀರು, ಬರಿದಾಗುತ್ತಿರುವ ಜಲಮೂಲಗಳ ಬಗ್ಗೆ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುವಂತಹ ಪ್ರಯತ್ನ ನಡೆಯುತ್ತಿದೆ. ಹಲವು ರಾಜ್ಯಗಳಲ್ಲಿ ಜನರಿಗೆ ಶುದ್ಧ ಕುಡಿಯುವ ನೀರೂ ಕೂಡ ಲಭಿಸುತ್ತಿಲ್ಲ. ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಸರ್ಕಾರ ಇನ್ನೂ ಕೂಡ ಪೂರ್ಣ ಯಶಸ್ಸನ್ನು ಕಂಡಿಲ್ಲ. ಕೇಂದ್ರ ಸರ್ಕಾರ 2024 ಸಾಲಿನೊಳಗಾಗಿ ಗ್ರಾಮೀಣ ಭಾಗದ 15 ಕೋಟಿ ಮನೆಗಳಿಗೆ ಪೈಪ್ಲೈನ್ ಮೂಲಕ ನೀರು ಪೂರೈಸುವಂತಹ ಒಂದು ಕನಸನ್ನ ಕಂಡಿದೆ. ಈ ಯೋಜನೆಯ ಅನುಷ್ಠಾನದಲ್ಲಿ ಜನರ ಸಹಭಾಗಿತ್ವ ಕೂಡ ಅತಿ ಅವಶ್ಯಕವಾಗಿದೆ. ಪ್ರಗತಿ ಕೇವಲ ಕಡತಗಳಿಗಷ್ಟೇ ಸೀಮಿತಗೊಳ್ಳದೆ ಉದ್ದೇಶಿತ ಗುರಿ ಸಾಧಿಸಲು ಬೇಕಾದಂತಹ ಒಂದು ಹೊಂದಾಣಿಕೆಯೂ ಕೂಡ ಅವಶ್ಯಕವಾಗಿದೆ. ಜನರು ಈ ಸಮಸ್ಯೆಯ ಗಂಭೀರತೆಯನ್ನು ಅರಿತುಕೊಂಡು ಪರಿಹಾರೋಪಾಯಗಳೊಂದಿಗೆ ಸಮರ್ಥವಾಗಿ ಕೈಜೋಡಿಸಿದ್ದಲ್ಲಿ ಸರ್ಕಾರದ ಉದ್ದೇಶ ಸಫಲವಾಗುವುದರಲ್ಲಿ ಸಂಶಯವಿಲ್ಲ.
1: ಸ್ನೇಹಿತರೆ, ಕೇಂದ್ರದ ಈ ಯೋಜನೆಯಿಂದ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತವಾದಂತಹ ಪರಿಹಾರ ಸಿಗಲಿ ಎಂದು ಆಶಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತೇನೆ. ನಮಸ್ಕಾರಗಳು.
2: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಬಂದಾದ ಅಟಲ್ ಭೂಜಲ್ ಯೋಜನೆ ಈ ಕುರಿತು ಮಾತನಾಡಿದವರು ಪತ್ರಕರ್ತೆ ರಾಜಶ್ರೀ ಸುಶೀಲ್ ಕುಮಾರ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಬೆಂಗಳೂರು ಸಮಯ ಸರಿಯಾಗಿ 1:10 ನಿಮಿಷವಾಗಲಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಜಾಗತಿಕ ಇಂಧನ ದರ ಏರಿಕೆ ನಡುವೆಯೂ ಭಾರತದಲ್ಲಿ ಸಬ್ಸಿಡಿ ದರದಲ್ಲೇ ಅಡುಗೆ ಅನಿಲ ಪೂರೈಕೆ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗ ಸಭೆ, ದ್ವಿಪಕ್ಷೀಯ ಬಾಂಧವ್ಯದಲ್ಲಿ ಪ್ರಗತಿ, ಸಚಿವ ಡಾ ಎಸ್ ಜೈಶಂಕರ್. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ, ಸುರಕ್ಷಿತ ಮತ್ತು ಆರೋಗ್ಯಕರ ಆಹಾರಕ್ಕೆ ಕೇಂದ್ರ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ದ ಮೊದಲ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತ ಕಲೆ ಹಾಕಿದ ಭಾರತ. ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜ್ವೆರೆವ್, ಫ್ಲಾವಿಯೋ ಕೊಬೋಲಿ ಹಣಾಹಣಿ. ವಾರ್ತೆಗಳ ವಿವರ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಎಲ್ಪಿಜಿ ದರ ತೀವ್ರವಾಗಿ ಏರಿಕೆಯಾಗುತ್ತಿದ್ದರೂ ಭಾರತದ ಗೃಹ ಬಳಕೆಯ ಗ್ರಾಹಕರಿಗೆ ಜಾಗತಿಕ ಮಟ್ಟದಲ್ಲೇ ಅತ್ಯಂತ ಕಡಿಮೆ ದರದಲ್ಲಿ ಅಡುಗೆ ಅನಿಲವನ್ನು ಒದಗಿಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ, ನೆರೆಯ ಯಾವುದೇ ರಾಷ್ಟಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಸಿಲಿಂಡರ್ ಬೆಲೆ ಕಡಿಮೆಯಿದೆ, ಅಷ್ಟೇ ಅಲ್ಲದೆ ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಕೆನಡಾದಂತಹ ಮುಂದುವರಿದ ಆರ್ಥಿಕತೆ ಹೊಂದಿರುವ ದೇಶಗಳಿಗಿಂತಲೂ ಭಾರತದಲ್ಲಿ ಗ್ಯಾಸ್ ದರ ಕೈಗೆಟುಕುವಂತಿದೆ ಎಂದು ಸ್ಪಷ್ಟಪಡಿಸಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ಪ್ರತಿ 14.2 ಕೆಜಿ ಸಿಲಿಂಡರ್ ದರವನ್ನು 29 ರೂಪಾಯಿ ಹೆಚ್ಚಳ ಮಾಡಲಾಗಿದ್ದರೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಬ್ಸಿಡಿಯನ್ನು ಮುಂದುವರಿಸಲಾಗಿದೆ. ದೆಹಲಿಯಲ್ಲಿ ಸಾಮಾನ್ಯ ಗ್ರಾಹಕರಿಗೆ ಗೃಹ ಬಳಕೆಯ ಸಿಲಿಂಡರ್ನ ಚಿಲ್ಲರೆ ಮಾರಾಟ ದರ 942 ರೂಪಾಯಿಯಾಗಿದೆ. ಆದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ವಾರ್ಷಿಕವಾಗಿ ಮೊದಲ 4 ರೀಫಿಲ್ಗಳವರೆಗೆ ತಲಾ 300 ರೂಪಾಯಿಗಳ ಸಬ್ಸಿಡಿ ಹಣವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತಿದೆ. ಈ ನೇರ ನಗದು ವರ್ಗಾವಣೆ ಡಿಬಿಟಿ ಯೋಜನೆಯಿಂದಾಗಿ ಉಜ್ವಲ ಯೋಜನೆಯ ಗ್ರಾಹಕರಿಗೆ ಪ್ರತಿ ಸಿಲಿಂಡರ್ ಕೇವಲ 642 ರೂಪಾಯಿ ದರದಲ್ಲಿ ಲಭ್ಯವಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಸ್ತುತ ಅಂತಾರಾಷ್ಟೀಯ ಮಾರುಕಟ್ಟೆಯ ಪರಿಸ್ಥಿತಿಯಿಂದಾಗಿ 14.2 ಕೆಜಿ ದೇಶೀಯ ಸಿಲಿಂಡರ್ನ ಪೂರೈಕೆ ವೆಚ್ಚವು 1600 ರೂಪಾಯಿಗೂ ಅಧಿಕ ತಲುಪಿದ್ದು, ಸದ್ಯ ಪ್ರತಿ ಸಿಲಿಂಡರ್ ಮೇಲೆ ಸುಮಾರು 700 ರೂಪಾಯಿ ನಷ್ಟವನ್ನು ಸರ್ಕಾರವೇ ಭರಿಸುತ್ತಿದೆ. ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಜಂಟಿ ಆಯೋಗದ ಸಭೆಯು 4 ವರ್ಷಗಳ ನಂತರ ಇಂದು ನವದೆಹಲಿಯಲ್ಲಿ ಸಮಾವೇಶಗೊಂಡಿದ್ದು, ಈ ಅವಧಿಯಲ್ಲಿ ಉಭಯ ರಾಷ್ಟಗಳ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮಹತ್ವದ ಪ್ರಗತಿಯಾಗಿದೆ ಎಂದು ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಳೆದ ವರ್ಷವಷ್ಟೇ ಉಭಯ ದೇಶಗಳು ತಮ್ಮ ರಾಜತಾಂತ್ರಿಕ ಬಾಂಧವ್ಯದ 75ನೇ ವರ್ಷದ ಮೈಲಿಗಲ್ಲನ್ನು ಆಚರಿಸಿರುವುದನ್ನು ಸ್ಮರಿಸಿದರು. ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ವಿಸ್ತರಿಸುವ ಆಶಯ ವ್ಯಕ್ತಪಡಿಸಿದ ಸಚಿವರು, ರಾಜಕೀಯ, ರಕ್ಷಣೆ, ಭದ್ರತೆ, ಸಾಗರ ಸಹಕಾರ, ವ್ಯಾಪಾರ ಹೂಡಿಕೆ, ಆರೋಗ್ಯ, ಔಷಧೀಯ ವಲಯ, ಆಹಾರ ಭದ್ರತೆ, ಪ್ರವಾಸೋದ್ಯಮ, ಶಿಕ್ಷಣ ಹಾಗೂ ಸಾಂಸ್ಕೃತಿಕ ವಿನಿಮಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದ ಕುರಿತು ವಿಸ್ತೃತ ಮಾತುಕತೆ ನಡೆಸಲು ಉತ್ಸುಕರಾಗಿರುವುದಾಗಿ ತಿಳಿಸಿದರು. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ದೇಶದ ಜನತೆಗೆ ಸುರಕ್ಷಿತ ಹಾಗೂ ಸ್ವಚ್ಛ ಆಹಾರ ಸೇವನೆಯ ಮಹತ್ವವನ್ನು ಪುನರುಚ್ಚರಿಸಿದ್ದಾರೆ. ಆರೋಗ್ಯಕರ ಭವಿಷ್ಯಕ್ಕಾಗಿ ಸುರಕ್ಷಿತ ಮತ್ತು ನೈರ್ಮಲ್ಯಯುತ ಆಹಾರವನ್ನು ಖಚಿತಪಡಿಸುವಲ್ಲಿ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ನಾಗರಿಕರು ಆರೋಗ್ಯಕರ ಆಹಾರ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಸದೃಢ ಮತ್ತು ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಂದೇಶವನ್ನು ಅವರು ಉಲ್ಲೇಖಿಸಿ, ಅಡುಗೆ ಎಣ್ಣೆಯ ಬಳಕೆಯನ್ನು 10% ಕಡಿಮೆ ಮಾಡಿ ಸಮತೋಲಿತ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂತೆ ಜನರಿಗೆ ಮನವಿ ಮಾಡಿದರು. ಇದು ಉತ್ತಮ ಆರೋಗ್ಯ ಮತ್ತು ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕೆ ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದರು. ಸಮಸ್ಯೆಯಿಂದ ಪರಿಹಾರದವರೆಗೆ ಎಲ್ಲೆಡೆ ಸುರಕ್ಷಿತ ಆಹಾರ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಆಹಾರ ಉತ್ಪಾದನೆ, ಸಂಸ್ಕರಣೆ, ಸಾಗಣೆ ಮತ್ತು ಬಳಕೆಯ ಪ್ರತಿಯೊಂದು ಹಂತದಲ್ಲೂ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವ ಮೂಲಕ ಆರೋಗ್ಯಕರ ಸಮಾಜ ನಿರ್ಮಾಣ ಸಾಧ್ಯವೆಂಬ ಸಂದೇಶವನ್ನು ಈ ವರ್ಷದ ಆಚರಣೆ ಸಾರುತ್ತದೆ. ಸಿಬಿಎಸ್ಇ 12ನೇ ತರಗತಿ ಪರೀಕ್ಷೆಯ ಉತ್ತರ ಪತ್ರಿಕೆಗಳ ಅಂಕಗಳ ಪರಿಶೀಲನೆ ಹಾಗೂ ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ, ಆನ್ಲೈನ್ ಪೋರ್ಟಲ್ ಇಂದು ಮಧ್ಯರಾತ್ರಿಯವರೆಗೆ ತೆರೆದಿರಲಿದ್ದು, ಆಸಕ್ತ ವಿದ್ಯಾರ್ಥಿಗಳು ನಿಗದಿತ ಗಡುವಿನೊಳಗೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಿದೆ. ಮುಂಬರುವ ದಶಕದಲ್ಲಿ ಜಾಗತಿಕ ತೈಲ ಬೇಡಿಕೆಯ ಒಟ್ಟು ಬೆಳವಣಿಗೆಯಲ್ಲಿ ಭಾರತವೇ ಅರ್ಧದಷ್ಟು ಪಾಲನ್ನು ಹೊಂದಿರಲಿದ್ದು, ಜಾಗತಿಕ ವಿದ್ಯುತ್ ಬಳಕೆಯ ಹೆಚ್ಚಳದಲ್ಲಿ 15%

0: ನೀಡಲಿದೆ ಎಂದು ರಷ್ಯಾದ ರೊಸ್ನೆಫ್ಟ್ ತೈಲ ಸಂಸ್ಥೆಯ ಮುಖ್ಯಸ್ಥ ಇಗೋರ್ ಸೆಚಿನ್ ತಿಳಿಸಿದ್ದಾರೆ. ಸೇಂಟ್ ಪೀಟರ್ಸ್ಬರ್ಗ್ ಅಂತಾರಾಷ್ಟೀಯ ಆರ್ಥಿಕ ವೇದಿಕೆಯಲ್ಲಿ ಮಾತನಾಡಿದ ಅವರು, 2035ರ ವೇಳೆಗೆ ಭಾರತದ ತೈಲ ಬಳಕೆಯು ಶೇಕಡ 44ರಷ್ಟು ಹೆಚ್ಚಳ ಕಂಡು ದಿನಕ್ಕೆ ಸುಮಾರು 8 ದಶಲಕ್ಷ ಬ್ಯಾರಲ್ಗಳಿಗೆ ತಲುಪಲಿದೆ ಹಾಗೂ ವಿದ್ಯುತ್ ಬೇಡಿಕೆಯು ಶೇಕಡ 80ರಷ್ಟು ಏರಿಕೆಯಾಗಿ 3000 ಟೆರಾವ್ಯಾಟ್ ಪ್ರತಿ ಗಂಟೆಗೆ ತಲುಪಲಿದೆ ಎಂದು ಅಂದಾಜಿಸಿದರು. ಭಾರತವನ್ನು ಜಾಗತಿಕ ಇಂಧನ ಮಾರುಕಟ್ಟೆಯ ವಿಶಿಷ್ಟ ಹಾಗೂ ಪ್ರಮುಖ ಕಾರ್ಯತಂತ್ರದ ಪಾಲುದಾರ ರಾಷ್ಟ್ರ ಎಂದು ಅವರು ಬಣ್ಣಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರು ನವದೆಹಲಿಯಲ್ಲಿ ಇಂದು ಮುಂಜಾನೆ ನಡೆದ ಫಿಟ್ ಇಂಡಿಯಾ ಸಂಡೇಸ್ ಆನ್ ಸೈಕಲ್ ಅಭಿಯಾನದ 77ನೇ ಆವೃತ್ತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸೈಕಲ್ ಚಾಲನೆಯು ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡಲು ನೆರವಾಗುವುದರ ಜೊತೆಗೆ ಇಂದಿನ ಪ್ರಮುಖ ಸಮಸ್ಯೆಯಾದ ಸಂಚಾರ ದಟ್ಟಣೆಗೆ ಅತ್ಯುತ್ತಮ ಪರಿಹಾರವನ್ನು ಒದಗಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಉದ್ಯೋಗ ನಿಮಿತ್ತ ಯುಎಇನಲ್ಲಿ ಸಿಲುಕಿ ಕಳೆದ 3 ವರ್ಷಗಳಿಂದ ಕುಟುಂಬದೊಂದಿಗೆ ಸಂಪರ್ಕ ಕಳೆದುಕೊಂಡಿದ್ದ ಒಡಿಶಾದ ಹಸ್ತಾ ಮಹಾನಂದ ಎಂಬ ಮಹಿಳೆಯನ್ನು ದುಬೈನಲ್ಲಿರುವ ಭಾರತೀಯ ಕಾನ್ಸುಲೇಟ್ ಕಚೇರಿಯು ಯಶಸ್ವಿಯಾಗಿ ರಕ್ಷಿಸಿದೆ. ಹಸ್ತಾ ಅವರ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಾಗ ಆತಂಕಗೊಂಡ ಸಂಬಂಧಿಕರು ಒಡಿಶಾ ಹೈಕೋರ್ಟ್ ಮೊರೆ ಹೋಗಿದ್ದರು. ನ್ಯಾಯಾಲಯದ ಆದೇಶದ ಬೆನ್ನಲ್ಲೇ ಕಾರ್ಯಪ್ರವೃತ್ತರಾದ ದುಬೈನ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳು ಮಹಿಳೆಯನ್ನು ಪತ್ತೆ ಹಚ್ಚಿದ್ದಾರೆ. ಭಾರತದ ಸಾರ್ವಜನಿಕ ಪ್ರಸಾರ ಸೇವೆ ಆಕಾಶವಾಣಿಯು ತನ್ನ 90 ವರ್ಷಗಳ ಐತಿಹಾಸಿಕ ಪಯಣವನ್ನು ಯಶಸ್ವಿಯಾಗಿ ಪೂರೈಸಿರುವುದಕ್ಕೆ ಆಂಧ್ರಪ್ರದೇಶದ ರಾಜ್ಯಪಾಲರಾದ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಅವರು ಶುಭ ಹಾರೈಕೆಗಳನ್ನು ಸಲ್ಲಿಸಿದ್ದಾರೆ. ಭಾರತೀಯ ಸಾರ್ವಜನಿಕ ಪ್ರಸಾರ ಇತಿಹಾಸದಲ್ಲಿ ಇದೊಂದು ಅತ್ಯಂತ ಮಹತ್ವದ ಮೈಲಿಗಲ್ಲು ಎಂದು ಬಣ್ಣಿಸಿರುವ ಅವರು, ಕಳೆದ 9 ದಶಕಗಳಿಂದ ಸಮಾಜಕ್ಕೆ ಆಕಾಶವಾಣಿ ನೀಡಿರುವ ಅಮೂಲ್ಯ ಕೊಡುಗೆಗಳನ್ನು ಶ್ಲಾಘಿಸಿದ್ದಾರೆ. ದೇಶದ ಕೋಟ್ಯಂತರ ಜನರಿಗೆ ನಿರಂತರವಾಗಿ ಮಾಹಿತಿ, ಶಿಕ್ಷಣ ಮತ್ತು ಮನರಂಜನೆಯನ್ನು ತಲುಪಿಸುವಲ್ಲಿ ಆಕಾಶವಾಣಿ ಪ್ರಮುಖ ಪಾತ್ರ ವಹಿಸಿದೆ. ನಾಗರಿಕರನ್ನು ಪರಸ್ಪರ ಜೋಡಿಸುವಲ್ಲಿ ಹಾಗೂ ಸಾರ್ವಜನಿಕ ಜಾಗೃತಿ ಮೂಡಿಸುವಲ್ಲಿ ಈ ಸಂಸ್ಥೆಯ ಸೇವೆ ಅನನ್ಯವಾಗಿದೆ ಎಂದು ರಾಜ್ಯಪಾಲರು ಹೇಳಿದ್ದಾರೆ. ಕರಾವಳಿ ಕರ್ನಾಟಕ, ಕೇರಳ ಮತ್ತು ಮಾಹೆಯ ಕೆಲವು ಪ್ರದೇಶಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದು ಆಂಧ್ರಪ್ರದೇಶ, ಬಿಹಾರ, ಜಾರ್ಖಂಡ್, ಮಧ್ಯಪ್ರದೇಶ, ಒಡಿಶಾ, ತೆಲಂಗಾಣ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ ರಾಜ್ಯಗಳ ವಿವಿಧೆಡೆ ಸಿಡಿಲು ಹಾಗೂ ಗುಡುಗು ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆಯಿದೆ. ಈ ಭಾಗಗಳಲ್ಲಿ ಮುನ್ನೆಚ್ಚರಿಕೆ ವಹಿಸುವಂತೆ ಸಾರ್ವಜನಿಕರಿಗೆ ಸೂಚಿಸಲಾಗಿದೆ. ನವ ಚಂಡೀಗಢದ ಮುಲ್ಲನಪುರ ಮಹಾರಾಜ ಯದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ 2ನೇ ದಿನದಾಟದಲ್ಲಿಂದು ತನ್ನ ಮೊದಲನೇ ಇನ್ನಿಂಗ್ಸ್ ಮುಂದುವರೆಸಿರುವ ಭಾರತ ಇತ್ತೀಚಿನ ವರದಿಯಂತೆ 8 ವಿಕೆಟ್ನಷ್ಟಕ್ಕೆ 544 ರನ್ ಗಳಿಸಿ ಆಡುತ್ತಿತ್ತು. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಫ್ರೆಂಚ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪಂದ್ಯಾವಳಿಯ ಪುರುಷರ ವಿಭಾಗದ ಫೈನಲ್ನಲ್ಲಿಂದು ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಮತ್ತು ಇಟಲಿಯ ಫ್ಲಾವಿಯೋ ಕೊಬೋಲ್ಲಿ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದ್ದಾರೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6:30ಕ್ಕೆ ಆರಂಭವಾಗಲಿದೆ. 661 ಕೋಟಿ ರೂಪಾಯಿ ಸರ್ಕಾರಿ ನಿಧಿ ದುರುಪಯೋಗ ಮತ್ತು ವಂಚನೆ ಪ್ರಕರಣದ ತನಿಖೆಯ ಭಾಗವಾಗಿ ಕೇಂದ್ರ ತನಿಖಾ ದಳ ಸಿಬಿಐ ನಿನ್ನೆ ಚಂಡೀಗಢ, ಪಂಚಕುಲ ಮತ್ತು ದೆಹಲಿ ಎನ್ಸಿಆರ್ ಪ್ರದೇಶಗಳಲ್ಲಿರುವ 6 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಈ ಪ್ರಕರಣವು ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮತ್ತು ಎಯು ಫೈನಾನ್ಸ್ಗೆ ಸಂಬಂಧಿಸಿದ ವಂಚನೆ ಪ್ರಕರಣವಾಗಿದ್ದು, ಹರಿಯಾಣ ಸರ್ಕಾರದ 8 ಇಲಾಖೆಗಳು ಹಾಗೂ ಚಂಡೀಗಢ ಮಹಾನಗರ ಪಾಲಿಕೆಯ 2 ಇಲಾಖೆಗಳು ಮತ್ತು ಕ್ರೆಸ್ಟ್ ಚಂಡೀಗಢ ಸಂಸ್ಥೆಯ ಸರ್ಕಾರಿ ನಿಧಿಗಳ ದುರುಪಯೋಗಕ್ಕೆ ಸಂಬಂಧಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಇಂಧನ ದರ ಏರಿಕೆ ನಡುವೆಯೂ ಭಾರತದಲ್ಲಿ ಸಬ್ಸಿಡಿ ದರದಲ್ಲೇ ಅಡುಗೆ ಅನಿಲ ಪೂರೈಕೆ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗ ಸಭೆ, ದ್ವಿಪಕ್ಷೀಯ ಬಾಂಧವ್ಯದಲ್ಲಿ ಪ್ರಗತಿ, ಸಚಿವ ಡಾ ಎಸ್ ಜೈಶಂಕರ್. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ, ಸುರಕ್ಷಿತ ಮತ್ತು ಆರೋಗ್ಯಕರ ಆಹಾರಕ್ಕೆ ಕೇಂದ್ರ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತ ಕಲೆ ಹಾಕಿದ ಭಾರತ. ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜ್ವೆರೆವ್, ಫ್ಲಾವಿಯೋ ಕೊಬೋಲ್ಲಿ ಹಣಾಹಣಿ. ಇಲ್ಲಿಗೆ

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:20:26. ಇನ್ನು ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಅಮರಧ್ವನಿಯಲ್ಲಿ ಸಾಕ್ಷ್ಯಚಿತ್ರ ಚಾಯ್ ಕೊಡುಗನ ಕಾಪಾಡನ.

ಸಕಲ ಜೀವಾತ್ಮಗಳಿಗೂ ಲೇಸನ್ನೇ ಬಯಸುವುದು ಈಗ ಕೇವಲ ಆಧ್ಯಾತ್ಮಿಕ ಮಾತಾಗಿ ಉಳಿದಿಲ್ಲ. ತರ್ಕ ಅನುಭವಗಳ ಪ್ರಾಮಾಣ್ಯವನ್ನೇ ಅವಲಂಬಿಸಿದ ವಿಜ್ಞಾನ ಕೂಡ ಇಂದು ಇದೇ ಮಾತು ಹೇಳುತ್ತಿದೆ. ಸಕಲ ಜೀವಜಂತುಗಳಿಗೂ ಲೇಸನ್ನು ಬಯಸದೆ ಮನುಷ್ಯ ತನ್ನ ಲೇಸನ್ನು ಕಂಡುಕೊಳ್ಳಲಾಗದ ಸ್ಥಿತಿ ಇಂದು ಉಂಟಾಗಿದೆ. ನೆಲ, ನೀರು, ಗಾಳಿ, ಆಕಾಶಗಳೆಲ್ಲ ತನ್ನ ಹೊರಗಿನವು, ಸುಖೋಪಕರಣಗಳು ಅವು ಎಂದು ಭಾವಿಸಿ ಅವನ್ನು ಮಿತಿಮೀರಿ ದುಡಿಸಿಕೊಂಡು ಹಾಳುಗೆಡಗಿದ ಮನುಷ್ಯ ಇಂದು ತಾನೂ ಸೇರಿದಂತೆ ಇಡೀ ಜೀವಸಂತತಿಯ ಭವಿಷ್ಯಕ್ಕೆ ಸಂಚಕಾರ ತಂದಿದ್ದಾನೆ. ಈ ಅಪಾಯದ ಗಂಟೆಯ ಕಡೆ ಪ್ರತಿ ವರ್ಷ ನಮ್ಮ ಗಮನ ಸೆಳೆಯಲೆಂದೇ ವಿಶ್ವ ಪರಿಸರ ದಿನಾಚರಣೆ. ಈ ವಿಶ್ವ ಪರಿಸರ ದಿನದಂದು ಕೊಡಗಿನ ಜೀವ ಪರಿಸರದ ಕಡೆ ಒಂದು ನೋಟ ಬೀರೋಣ.

0: ದೇಶಕ್ಕೆಲ್ಲು ಎಂದದು ಪೊಮ್ಮಾಲೆ ಕೊಡಮಲೆ, ದೇಶಕ್ಕೆಲ್ಲ ಬಯಂದದು ಪೊಮ್ಮಾಲೆ ಕೊಡಮಲೆ. ಮಂಜು ಮುಸುಕಿದ ಗಿರಿ ಶಿಖರಗಳು, ದುಮ್ಮಿಕ್ಕಿ ಹರಿಯುವ ನದ ನದಿಗಳು, ನೋಡಿದಷ್ಟು ದೂರ ಹಸಿರಿನ ಸಮುದ್ರದಂತೆ ಕಾಣುವ ನಿಬಿಡ ಅರಣ್ಯ ಹಾಗೂ ಬೃಹತ್ ತೋಟಗಳ ಈ ನಾಡು ನಿಜವಾಗಿಯೂ ಪೊಮ್ಮಾಲೆಯೇ, ಚಿನ್ನದ ಹಾರವೇ.
1: ವಾಯುವ್ಯ ದಿಕ್ಕಿನ ಪುಷ್ಪಗಿರಿ ಶಿಖರದಿಂದ ದಕ್ಷಿಣದ ಬ್ರಹ್ಮಗಿರಿ ಶಿಖರದವರೆಗೆ ಸುಮಾರು 100 ಕಿಲೋಮೀಟರ್ ಉದ್ದಗಲಕ್ಕೆ ಹರಡಿಕೊಂಡಿರುವ ಪಶ್ಚಿಮ ಘಟ್ಟಗಳ ಬೆಟ್ಟ ಸಾಲುಗಳು ಮುಗಿಲಿಗೆ ಮುತ್ತಿಕ್ಕಿ ವರ್ಷಾಧಾರೆಯನ್ನು ಸೆಳೆತಂದು ಸ್ವರ್ಗ ಮರ್ತ್ಯಗಳನ್ನು ಒಂದು ಮಾಡುವ ಬೆಡಗನ್ನು ಸೃಷ್ಟಿಸುತ್ತವೆ.

ಸುಬ್ರಹ್ಮಣ್ಯ ಬೆಟ್ಟ ಸಾಲು, ಬೇಂಗನಾಡು ಬೆಟ್ಟ ಸಾಲು, ಹೊಸೂರು ಬೆಟ್ಟ ಸಾಲು, ನೂರಕ್ಕೊಲು ಬೆಟ್ಟ ಸಾಲು, ಪೆರಂಬಾಡಿ ನಾಲ್ಕು ಸಾಲು ಬೆಟ್ಟ ಸಾಲು, ಮಲೆನಾಡು ಬೆಟ್ಟ ಸಾಲು, ಏಳು ಸಾವಿರ ಸೀಮೆ ಬೆಟ್ಟ ಸಾಲು, ಹೀಗೆ ಹತ್ತಾರು ಪರ್ವತ ಸ್ತೋಮಗಳ ನಡುವೆ ಹುಟ್ಟಿ ಬೆಳೆದು ಹರಿಯುವ ಕಾವೇರಿ, ಹಾರಂಗಿ, ಲಕ್ಷ್ಮಣ ತೀರ್ಥ, ಬರಪೊಳೆ, ನೊಜಕಲ್ಲು ಹೊಳೆ ಹಾಗೂ ಕುಮಾರಧಾರ ನದಿಗಳಿಂದ ಹುಲಿ, ಚಿರತೆ, ಕಿರುಬ, ಕಬ್ಬೆಕ್ಕು, ಕರಡಿ, ಆನೆ, ಕಡವೆ, ಸಾರಂಗ, ಕುರಂಗ, ಗಿಡುಗ, ಕೋಂಬಕ್ಕಿ, ಮೀನಗತ್ತಿ, ಗೀಜಗ, ಭೀಮರಾಜ, ಮಲೆಗಿಳಿ, ಮಲೆಯರಸ ಹಕ್ಕಿ, ನವಿಲು, ಮೀನುಚಳ್ಳಿ, ಹೊಯ್ದೊರೆ ಹಕ್ಕಿ, ಕಾನ, ಕುಕ್ಕುಲು, ಕೊಟ್ಟಮುಡುಜ ಇತ್ಯಾದಿ ಖಗ ಮೃಗಗಳಿಂದ ಸಿರಿ ಪೊನ್ನೆ, ಧೂಪ, ಅರದಳ, ಕರಿಮರ, ಬೀಟೆ, ಪೊನ್ನೆ, ತೇಗ, ಮತ್ತಿ, ನಂದಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಶ್ರೀಗಂಧ ಮರಗಳಿಂದ ತುಂಬಿ ತೊನೆಯುವ ಈ ನಾಡು ಭೂರಮಯ ದೇವಸನ್ನಿಧಿಯನ್ನು ಬಯಸಿ ಬಂದ ನಾಡಲ್ಲದೆ ಮತ್ತೇನು?

0: ಆದರೆ ಈ ದೇವಸನ್ನಿಧಿಯಲ್ಲಿನ ಭೂರಮೆಗೆ ಇಂದೇನಾಗಿದೆ, ಇಂದೇನಾಗುತ್ತಿದೆ? ಕೊಡಗಿನಲ್ಲೇ ಹುಟ್ಟಿ ಬೆಳೆದು ಇಲ್ಲಿಯೇ ತೋಟಗಾರಿಕೆ ಅಧ್ಯಾಪಕರಾಗಿರುವ ಎಂಎನ್ ರಮೇಶ್ ವಿವರಿಸುತ್ತಾರೆ.
1: ಕೊಡಗಿನ ಈ ವೈವಿಧ್ಯಮಯ ಸಸ್ಯ ಸಂಪತ್ತಿನ ನಾಶ ಅತೀವವಾಗಿ ನಡೆದು ಬಂದಿದೆ. ಕೊಡಗು ಜಿಲ್ಲೆಯ 4,102 ಚದರ ಕಿಲೋಮೀಟರ್ ಭೌಗೋಳಿಕ ಕ್ಷೇತ್ರಕ್ಕೆ ಪ್ರತಿಯಾಗಿ ಒಟ್ಟು ಅರಣ್ಯ ಕ್ಷೇತ್ರವು 1,260 ಚದರ ಕಿಲೋಮೀಟರ್ಗಳಷ್ಟು ಇರುವುದು. ಇದು ಭೌಗೋಳಿಕ ಕ್ಷೇತ್ರದ 30.43% ರಾಜ್ಯದಲ್ಲಿ ಈ ಸರಾಸರಿ ಪ್ರಮಾಣವು ಸುಮಾರು 20% ಇದೆ. ಇದು ರಾಷ್ಟ್ರೀಯ ಅರಣ್ಯ ನೀತಿಯಲ್ಲಿ ಗೊತ್ತುಪಡಿಸಿರುವ 33.33% ಪ್ರಮಾಣಕ್ಕಿಂತ ಕಡಿಮೆ ಇದೆ. ರಾಜ್ಯದ 9 ಅರಣ್ಯ ವೃತ್ತಗಳಲ್ಲಿ ಕೊಡಗು ಒಂದಾಗಿದ್ದು 4 ಅರಣ್ಯ ವಿಭಾಗಗಳನ್ನು ಒಳಗೊಂಡಿದೆ. ಅನೇಕ ಕಾರಣಗಳಿಂದಾಗಿ ನಮ್ಮ ಅರಣ್ಯಗಳು ನಶಿಸುತ್ತಿವೆ. ಸ್ಥಳಾಂತರ ಕೃಷಿ, ಬೇಸಾಯ, ಜಾನುವಾರುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮೇಯಿಸುವುದು, ಅರಣ್ಯಕ್ಕೆ ಬೆಂಕಿ ತಗುಲುವುದು

ಒಂಬತ್ತು ಅರಣ್ಯ ವೃತ್ತಗಳಲ್ಲಿ ಕೊಡಗು ಒಂದಾಗಿದ್ದು ನಾಲ್ಕು ಅರಣ್ಯ ವಿಭಾಗಗಳನ್ನು ಒಳಗೊಂಡಿದೆ. ಅನೇಕ ಕಾರಣಗಳಿಂದಾಗಿ ನಮ್ಮ ಅರಣ್ಯಗಳು ನಶಿಸುತ್ತಿವೆ. ಸ್ಥಳಾಂತರ ಕೃಷಿ, ಬೇಸಾಯ, ಜಾನುವಾರುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮೇಯಿಸುವುದು, ಅರಣ್ಯಕ್ಕೆ ಬೆಂಕಿ ತಗುಲುವುದು ಹಾಗೂ ಬೇಸಾಯಕ್ಕೆಂದು ಅರಣ್ಯ ಭೂಮಿಯನ್ನು ಪರಿವರ್ತಿಸುವುದು, ನೀರಾವರಿ ಮತ್ತು ವಿದ್ಯುತ್ ಶಕ್ತಿ ಉದ್ದೇಶಗಳಿಗಾಗಿ ಜಲಾಶಯಗಳನ್ನು ನಿರ್ಮಿಸುವುದು, ನಿರ್ವಸಿತರಿಗೆ ಮರುವಸತಿ ಕಲ್ಪಿಸಲು ಕಾಡುಗಳನ್ನು ಕಡಿಯುವುದು, ವ್ಯಾಪಾರೋದ್ಯಮಗಳಿಗಾಗಿ ಮರ ಸಾಗಿಸುವುದು, ಇವೇ ಕಾರಣಗಳಿಂದಾಗಿ ಅರಣ್ಯದ ವಿಸ್ತೀರ್ಣ ಕಡಿಮೆಯಾಗುತ್ತಾ ಬರುತ್ತಿದೆ. ಕ್ರಿಸ್ತ ಶಕ 1850ಕ್ಕೂ ಹಿಂದೆ ಬ್ರಿಟಿಷರು ಸಾಗುವಾನಿಯಂತಹ ಪ್ರಮುಖ ವೃಕ್ಷಗಳನ್ನು ಕಾಪಾಡಿಕೊಂಡರೆ ಹೊರತು ಅರಣ್ಯದ ಇನ್ನುಳಿದ ಸಸ್ಯ ಸಂಪತ್ತಿನ ಉಳಿವಿಗೆ ಅವರೇನು ಯತ್ನಿಸಲಿಲ್ಲ. ಹಿಮಾಲಯ ಪರ್ವತ ಶ್ರೇಣಿಗಳನ್ನು ಬಿಟ್ಟರೆ ಪಶ್ಚಿಮ ಘಟ್ಟಗಳ ಸಸ್ಯ ಮತ್ತು ಪ್ರಾಣಿ ಸಂಕುಲನ ವೈವಿಧ್ಯಮಯವಾಗಿದೆ. ಅನೇಕ ಬಗೆಯ ಜೀವ ಸಂಕುಲನಗಳು ಇಲ್ಲಿ ಮಾತ್ರ ನೋಡಬಹುದಾಗಿದೆ. ಸಾಗುವಳಿ ಸಸ್ಯಗಳ ಅನೇಕ ಕಾಡು ಪ್ರಭೇದಗಳು ಇಲ್ಲಿ ಸಿಗುತ್ತವೆ. ಸಾಗುವಳಿ ಸಸ್ಯಗಳು ರೋಗ ಅಥವಾ ಕ್ರಿಮಿ ಕೀಟಗಳಿಂದ ನಾಶವಾಗುವ ಸಾಧ್ಯತೆ ಇದೆ. ಆಗ ಬರಗಾಲದಿಂದ ಪಾರಾಗಲು ಅಥವಾ ರೋಗ ನಿರೋಧಕ ಶಕ್ತಿಯನ್ನು ಸಾಗುವಳಿ ಸಸ್ಯಗಳಿಗೆ ನೀಡಲು ಕಾಡು ಪ್ರಭೇದಗಳ ಮೊರೆ ಹೋಗಬೇಕಾಗುತ್ತದೆ. ಆದುದರಿಂದಲೇ ನಾವು ಈ ಕಾಡು ಪ್ರಭೇದಗಳನ್ನು ಅತಿ ಎಚ್ಚರಿಕೆಯಿಂದ ಕಾಪಾಡಬೇಕಾಗಿದೆ. ಗುಡ್ಡಗಾಡಿನ ಇಳಿಜಾರು ಪ್ರದೇಶದಲ್ಲಿ ಮರಗಳನ್ನು ಕಡಿಯುವುದರಿಂದ ಅರಣ್ಯನಾಶ ಹಾಗೂ ಭೂಸವಳಿಕೆ ತುಂಬ ಹೆಚ್ಚಾಗುತ್ತದೆ. ಫಲವತ್ತಾದ ಮಣ್ಣು ಕೊಚ್ಚಿ ಹೋಗಿ ನೆಲ ಬಂಜರು ಭೂಮಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಅನೇಕ ಉಪಯುಕ್ತ ಸಸ್ಯ ಪ್ರಭೇದಗಳು ನಶಿಸಿ ಹೋಗುತ್ತವೆ. ಇದರಿಂದಾಗಿ ಭೂಕುಸಿತ ಸಂಭವಿಸುವುದು, ಉದಾಹರಣೆಗೆ ಇರ್ಪು ಹತ್ತಿರ ಭೂಕುಸಿತದಿಂದ 10 ಎಕರೆ ಕಾಫಿ ತೋಟ ಸಂಪೂರ್ಣವಾಗಿ ಭೂಗತವಾಯಿತು.

ಮಡಿಕೇರಿಯ ಮಂಜಿಗೆ ಬೆರಗಾಗದವರು ಯಾರು? ಅಂತೆಯೇ ಮಂಜು ಮುಸುಕಿದ ಈ ನಾಡು ಹಲವಾರು ಜನವರ್ಗಗಳನ್ನು ಆಕರ್ಷಿಸಿದೆ. ಕೊಡವರ ಜೊತೆ ಜೊತೆಯಲ್ಲೇ ಅಮ್ಮ ಕೊಡವರು, ಹೆಗ್ಗಡೆಯರು, ಐರಿಯರು, ಕೋಯವರು, ಕುಡಿಯರು, ಕಾಪಾಳರು, ಮಲೆಯರು, ಗೊಲ್ಲರು, ಬೆಟ್ಟ ಕುರುಬರು, ಜೇನು ಕುರುಬರು, ಕೊರಗರು, ಪಣಿಯರು ಇತ್ಯಾದಿ ಹಲವು ಜಾತಿ ಮತಸ್ಥರು ಹಾಗೂ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಮತ್ತು ಭಾರತದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಬಂದು ನೆಲೆಸಿ ಕೊಡಗಿನ ಸಂಸ್ಕೃತಿಗೆ ಹಲವು ಹೊಸ ಬಣ್ಣ ಬೆಡಗುಗಳನ್ನು ನೀಡಿದ್ದಾರೆ.

0: ತಲಕಾವೇರಿ ಭಾಗಮಂಡಲ ರಾಮಸ್ವಾಮಿ ಕಣಿವೆ ಗೂಡಿಗೆ ಇಗ್ಗುತಪ್ಪ ದೇವರ ಶಿಖರ ಚಟ್ಟಳ್ಳಿ ಇತ್ಯಾದಿ ನಿಸರ್ಗ ರಮಣೀಯ ಬೆಟ್ಟ ಕಣಿವೆಗಳಿಂದ ಅಬ್ಬಿ ಇರ್ಪು ಇತ್ಯಾದಿ ರುದ್ರ ರಮಣೀಯ ಜಲಪಾತಗಳಿಂದ ಅಮ್ಮತ್ತಿ ಸಿದ್ದಾಪುರ ಪಾಲಿಬೆಟ್ಟ ತಿತಿಮತಿ ಬಾಳೆಲೆ ಇತ್ಯಾದಿ ಸ್ಥಳಗಳಲ್ಲಿರುವ ಮೆಣಸು ಕಾಫಿ ಕಿತ್ತಳೆ ಏಲಕ್ಕಿ ತೋಟಗಳಿಂದ ಸುಶೋಭಿತವಾಗಿರುವ ಈ ನಾಡಿನ ಜನತೆಯ ಉಡುಗೆ ತೊಡುಗೆಗಳು ಮತ್ತು ಹಬ್ಬಗಳು ಹೊರಗಿನಿಂದ ಬಂದವರ ಕಣ್ಮನಗಳನ್ನು ಸೆಳೆಯದಿರಲಾರವು.
1: ಇಂತಹ ಕೊಡಗಿಗೆ ಆಧುನಿಕ ನಾಗರಿಕತೆ ಸೋಂಕು ತಗುಲುವ ಮುನ್ನವೇ ಹುಟ್ಟಿ ಬೆಳೆದು ಕೊಡಗಿನ ಸಮೃದ್ಧ ಪರಿಸರ ವೈವಿಧ್ಯವನ್ನು ಆನಂದಿಸಿದ ಹಿರಿಯ ಲೇಖಕ ಐಮಾ ಮುತ್ತಣ್ಣ ಪರದೇಶದಿಂದ ಕೊಡಗಿಗೆ ಬಂದಾಗಲೆಲ್ಲ ಮರುಗುತ್ತಾರೆ,
2: ಇಲ್ಲಿ ಗಾಳಿಯೂ ಕಡಿಮೆ, ನಮ್ಮ ಗಿಡ ಮರಗಳೆಲ್ಲ ಬೋಳು, ನಮ್ಮ ಬೆಟ್ಟ ಗುಡ್ಡಗಳೆಲ್ಲ ಖಾಲಿ ಆಗ್ತಿವೆ. ಅಂತ ಸಂದರ್ಭದಲ್ಲಿ ಇಲ್ಲಿ ಬಹಳ ವ್ಯತ್ಯಾಸ ಕಾಣ್ತದೆ, ದುಃಖವೂ ಆಗ್ತದೆ. ಬಟ್ ಬೆಟ್ಟ ಗುಡ್ಡಗಳನ್ನ ನೇಚರ್ ಅನ್ನು ನೀವು ಕಟ್ ಮಾಡಿದ್ರೆ, ಆಲಿವರ್ ಗೋಲ್ಡ್ ಸ್ಮಿತ್ ಕವಿ ಹೇಳಿದಾನೆ, ನೇಚರ್ ಒನ್ಸ್ ಡಿಸ್ಟ್ರಾಯ್ಡ್ ಕ್ಯಾನ್ ನೆವರ್ ಬಿ ರಿಕವರ್ಡ್ ಆರ್ ರಿಸರೆಕ್ಟೆಡ್. ಹೋಯ್ತದು ವಿನಾಶ ಅಂತ ಹೇಳ್ಕೊಂಡು ಅದನ್ನ ನಮ್ಮ ಅಪ್ಪಚ್ಚ ಕವಿ ಸಹ ಹೇಳಿದ ಒಂದು ಮಾತು ನಾನು ಕೊಡುವ ಮಾತಿನ ಹೇಳ್ತೇನೆ. ಇದು ಶ್ರೀಕಾವೇರಿ ನಾಟಕದಲ್ಲಿ ಅವ್ರು ಹೇಳ್ತಾರೆ,

0: ಅಂತ. ಅಪ್ಪಚ್ಚ ಕವಿಯ ಈ ಹಾಡಷ್ಟೇ ಉಳಿದಿದೆ. ಹಾಡಿನ ಹಿಂದಿನ ಭಾವ ಕೊಡಗಿನ ಅರಣ್ಯದಂತೆ ಕಳಗುಂದುತ್ತಾ ನಡೆದಿದೆ. ಯಾಕೆ ಹೀಗೆ? ಏನಾಗಿದೆ ಇಲ್ಲಿ? ಕೊಡಗಿಗೆ ಮಳೆಗಾಲದ ಭೀಕರತೆ ಹೊಸದಲ್ಲವಾದರೂ ಇತ್ತೀಚಿನ ವರ್ಷಗಳಲ್ಲಿ ಕಾಣಬರುತ್ತಿರುವ ಮಳೆಯ ವಿಚಿತ್ರ ಏರುಪೇರು ಕೊಡಗಿನ ಪರಿಸರ ವ್ಯವಸ್ಥೆಯಲ್ಲಿ ಈಗ ಎಲ್ಲವೂ ಸರಿಯಿಲ್ಲ ಎಂಬುದನ್ನು ತೋರಿಸುತ್ತದೆ ಎಂದು ವಿಶ್ಲೇಷಿಸುವವರು ಪತ್ರಕರ್ತ ಸುಚೇತನ ಸ್ವರೂಪ.
1: ಮಳೆಕಾಡುಗಳು ಮಳೆ ತರುತ್ತವೆ ಎಂಬುದಾಗಿ ಜನರು ಬಹಳ ಹಿಂದಿನಿಂದಲೂ ನಂಬಿಕೊಂಡು ಬಂದಿದ್ದಾರೆ. ಜಗತ್ತಿನ ಬಹುಪಾಲು ಎಲ್ಲ ನದಿಗಳು ಹುಟ್ಟುವುದು ಮಳೆಕಾಡಿನ ತಪ್ಪಲಿನಲ್ಲಿಯೇ. ಭಾರತದ ನಿತ್ಯ ಹಸಿರು ಕಾಡುಗಳು ಬಹಳ ವಿಶಾಲ ಅರ್ಥದಲ್ಲಿ ಮಳೆಕಾಡಿನ ವ್ಯಾಪ್ತಿಯಲ್ಲೇ ಬರುತ್ತವೆ. ಭಾರತದ ಎಲ್ಲ ದೊಡ್ಡ ನದಿಗಳು ಹುಟ್ಟುವುದು ಈ ನಿತ್ಯ ಹಸಿರು ಕಾಡು ವಲಯದಲ್ಲಿ. ಆ ಕಾರಣವೋ ಏನೋ, ಜನರು ಮಳೆಗೂ ಮಳೆಕಾಡಿಗೂ ಸಂಬಂಧ ಕಲ್ಪಿಸಿದ್ದಾರೆ. ಮಳೆಕಾಡಿಗೂ ಮತ್ತು ಮಳೆಗೂ ಇರುವ ಸಂಬಂಧವನ್ನು ಈವರೆಗೂ ವೈಜ್ಞಾನಿಕವಾಗಿ ಗ್ರಹಿಸಲು ಸಾಧ್ಯವಾಗಿಲ್ಲ. ಹವಾಮಾನ, ವಾತಾವರಣ ಮತ್ತು ಪರಿಸರ ವಿಜ್ಞಾನಗಳು ತಿಳಿಯುವ ಮೊದಲೇ ಮಳೆಕಾಡುಗಳು ನಿರ್ನಾಮವಾದದ್ದು ತಿಳುವಳಿಕೆಗೆ ದೊಡ್ಡ ಅಡ್ಡಿಯಾಗಿ ಪರಿಣಮಿಸಿದೆ. ಆದರೆ ನದಿಗಳಲ್ಲಿ ಹರಿಯುವ ನೀರಿನ ಪ್ರಮಾಣ ಮತ್ತು ಮಳೆಯ ವಿತರಣೆಯನ್ನು ಕಾಡುಗಳು ನಿಯಂತ್ರಿಸುತ್ತವೆ ಎಂಬುದು ಮಾತ್ರ ನಿರ್ವಿವಾದವಾದ ಸಂಗತಿ. ಬೀದರದಿಂದ ಮೈಸೂರು ತುದಿವರೆಗೆ ಬೀಳಬೇಕಾದ ಮಳೆ ಮಲೆನಾಡ ಭಾಗದಲ್ಲಿ ಸುರಿಯಲು ನಡೆದು ಹೋದ ಕಾಡುನಾಶವೇ ಕಾರಣವಾಗಿರಬಹುದೇ? ಮಳೆಯ ಹಾವಳಿಯಿಂದಾಗಿ ಹೆಚ್ಚಾಗಿ ಹಾನಿಯಾಗಿರುವುದು ದಕ್ಷಿಣ ಕೊಡಗಿನಲ್ಲಿ ಎಂಬ ಅಂಶ ಕುತೂಹಲವನ್ನು ಕೆರಳಿಸುತ್ತದೆ. ಮೇ ಜೂನ್ ತಿಂಗಳಲ್ಲಿ ಆರಂಭಗೊಳ್ಳುತ್ತಿದ್ದ ಮುಂಗಾರು ಆಗಸ್ಟ್ ತಿಂಗಳಲ್ಲಿ ಕಾಣಿಸಿಕೊಂಡ ಉದಾಹರಣೆಗಳು ಇತ್ತೀಚೆಗೆ ಮಾಮೂಲಾಗಿದೆ. ವರ್ಷದ ಕೊನೆಯಲ್ಲಿ ನೋಡಿದರೆ ಮಳೆಯ ಒಟ್ಟಾರೆ ಅಂಕಿಅಂಶದಲ್ಲಿ ಅಂತಹ ದೊಡ್ಡ ಬದಲಾವಣೆ ಏನೂ ಕಾಣುವುದಿಲ್ಲ. ಆದರೆ ಮಳೆಯ ರಿವಾಜಿನಲ್ಲಿ ಲಯದಲ್ಲಿ ದೊಡ್ಡ ಬದಲಾವಣೆ ಕಾಣಿಸಿಕೊಂಡಿದೆ. ಒಂದು ತಿಂಗಳೆಲ್ಲ ಬರಬೇಕಾದ ಮಳೆ ಒಂದು ವಾರದಲ್ಲಿ ಸುರಿಯುವುದು, ಒಂದು ವಾರದ ಮಳೆ ಒಂದೇ ದಿನದಲ್ಲಿ ಸುರಿದು ಬಿಡುವ ಅಚಾನಕ ಘಟನೆಗಳು ಇತ್ತೀಚೆಗೆ ಜಾಸ್ತಿಯಾಗುತ್ತಿವೆ. ಶಾಸ್ತ್ರೀಯ ಸಂಗೀತದ ಆರೋಹಣ ಅವರೋಹಣಗಳ ಬದಿಗೆ ಈಗಿನ ಬ್ರೇಕ್ ಡ್ಯಾನ್ಸ್ನ ಅಬ್ಬರವನ್ನೇ ಮಳೆಯಲ್ಲೂ ಕಾಣಬಹುದಾಗಿದೆ.
0: ಸುಚೇತನ ಸ್ವರೂಪ ಅವರ ಪರೋಕ್ಷ ಎಚ್ಚರಿಕೆಯ ಮಾತನ್ನೇ ಮಾರ್ದನಿಸುತ್ತಾ ಕೊಡಗು ಜಿಲ್ಲಾ ವನ್ಯಜೀವಿ ಸಂರಕ್ಷಣಾ ಸಂಘದ ಅಧ್ಯಕ್ಷ ಲೆಫ್ಟಿನೆಂಟ್ ಜನರಲ್ ಬಿ ಸಿ ನಂದ ಆಗಿ

0: ಇವ ಆಗುತ್ತಿರುವ ಪರಿಸರ ನಷ್ಟವನ್ನ ಸಂಘಟನೆ ಶಿಕ್ಷಣದ ಮೂಲಕ ಸರಿದೂಗಿಸುವ ತುರ್ತು ಕೊಡಗಿನ ಜನರಲ್ಲಿ ಮೂಡುತ್ತಿದೆ ಎನ್ನುವರು.
1: ಇದು ಇಡೀ ಇಂಡಿಯಾದಲ್ಲಿ ಒಂದೇ ಡಿಸ್ಟ್ರಿಕ್ಟ್ ಇದು. ಇಲ್ಲಿ ಒಂದು ವೈಲ್ಡ್ ಲೈಫ್ ಸೊಸೈಟಿ ಇದೆ, ಅದರ ಮೆಂಬರ್ಸ್ ಒಂದು 350 ಮೆಂಬರ್ಸ್ ಇದೆ, ಲೈಫ್ ಮೆಂಬರ್ಸ್. ಅವರು ಎಜುಕೇಟೆಡ್, ಕಲ್ಚರ್ಡ್, ಇಂಟ್ರೆಸ್ಟೆಡ್, ಎಂಥೂಸಿಯಾಸ್ಟಿಕ್ ಇಂಡಿವಿಜುವಲ್ಸ್. ಅವರೆಲ್ಲ ಅವರು ನೆನೆಸ್ತಾರೆ, ಇದು ನಮ್ಮ ಮಕ್ಕಳಿಗೆ, ನಮ್ಮ ಗ್ರ್ಯಾಂಡ್ ಚಿಲ್ಡ್ರನ್ಗೆ, ನಮ್ಮ ಹಳೆಯ ಪ್ರಾಣಿ, ಜಾತಿ, ಮರ, ಗಿಡ ಅದೆಲ್ಲ ಅವ್ರಿಗೆ ಸಹ ಬಿಡಬೇಕು ಅಂತ ಆಶಯ ಅವ್ರಿಗೆ. ಇದು 30 ವರ್ಷದಿಂದ ಏನೋ ಒಂದು ಕಾಯಿಲೆ ಆಗ್ಬಿಟ್ಟು ಇಡೀ ದೇಶದಲ್ಲಿ ಎಲ್ಲ ಗಿಡ ಮರ ಕಟ್ ಮಾಡಿ ಅದನ್ನ ರೀಪ್ಲೇಸ್ ಮಾಡಿರೋದಿಲ್ಲ. ಅವ್ರು ಹೇಳ್ತಾರೆ, ಕೊಡಗರು ಜನ, ಕೊಡಗರು ಹೇಳುವಾಗ ಕೊಡಗ, ಗೌಡ, ಮಾಪ್ಳ, ಬ್ರಾಹ್ಮಣ್ ಯಾರು ಇಲ್ಲಿ ಇರುವವರೆಲ್ಲ ಕೊಡಗರು. ಅವ್ರಿಗೆ ಒಂದು ಇದು ಟ್ರೆಡಿಷನ್ ಇದೆ, ಕಾಡ್ ಮಧ್ಯದಲ್ಲಿ ಇರುವಾಗ ತಿನ್ನಲಿಕ್ಕೆ ಅವರು ಬ್ಯಾಟೆ ಆಡ್ತಾರೆ ಇದೆ ಕಾಡು ಒಳಗೆ. ಅದರಿಂದ ಅವ್ರಿಗೆ ಪ್ರೋಟೀನ್ ಸಿಕ್ತು. ಕಾಡು ಒಳಗೆ ಹೋಗಿ ಜೇನು ತೆಗೆದಿದ್ದು, ಕಾಡು ಹಣ್ಣು ಏನೆಲ್ಲೋ ಸೌದೆ ಅಲ್ಲಿಂದ ತಗೊಂಡು ಬರ್ತಾ ಇದ್ದು. ಮುಂದೆ ಈಗ ಅವ್ರಿಗೆ ಆಗೋದಿಲ್ಲ, ಯಾಕೆಂದರೆ ಅದು ರಿಸ್ಟ್ರಿಕ್ಷನ್ಸ್ ನಾವು ಮಾಡಿದ್ದು. ಈ ರಿಸ್ಟ್ರಿಕ್ಷನ್ಸ್ ವೈಲ್ಡ್ ಲೈಫ್ ಸೊಸೈಟಿಗೆ ಅರ್ಥ ಆಗ್ತದೆ, ಕಾಮನ್ ಮ್ಯಾನ್ ಆವ್ರೇಜ್ ವಿಲೇಜರ್ಗೆ ಅರ್ಥ ಆಗುವುದಿಲ್ಲ. ಅವ್ರು ಹೇಳ್ತಾರೆ, ಇದು ನಮ್ಮ ಬರ್ತ್ ರೈಟ್, ನಾವು ಅಲ್ಲಿಂದ ಹೊರದು ತಗೊಂಡು ಬರ್ತೇವೆ, ಇದು ಹಳೆ ರೈಟ್ ನಮ್ಮದು. ಅವ್ರಿಗೆ ಎಜುಕೇಷನ್ ಕೊಡಲಿಕ್ಕೆ ಸಹ ನಮ್ಮ ಇಂಟೆನ್ಷನ್ಸ್ ಇದೆ, ಅವ್ರಿಗೆ ಹೇಳಲಿಕ್ಕೆ. ಇದು ಅದೆಲ್ಲ ಬೇರೆ ಸಮಯದ್ದು, ಬೇರೆ ಟೈಮ್ದು ರೀತಿ, ಅದನ್ನ ಈಗ ಚೇಂಜ್ ಮಾಡಬೇಕು ಅಂತ, ಅದು ನಮ್ಮ ಇಂಟೆನ್ಷನ್ಸ್. ನಮ್ಮ ಇಂಟೆನ್ಷನ್ಸ್ ಇದೆ ಇಲ್ಲಿ ಮಡಿಕೇರಿನಲ್ಲಿ ಒಂದು ಬಯೋಡೈವರ್ಸಿಟಿ ಪಾರ್ಕ್ ಮಾಡಲಿಕ್ಕೆ.
0: ಈ ಯೋಜನೆಗೆ ಅಡಿಗಲ್ಲನ್ನು ಈಗಾಗಲೇ ಇಟ್ಟಾಗಿದೆ. ಅರಣ್ಯ ಇಲಾಖೆ ನೇತೃತ್ವದಲ್ಲಿ ನಡೆದ ಈ ಸಮಾರಂಭದಲ್ಲಿ ಖ್ಯಾತ ಲೇಖಕ ಹಾಗೂ ಪರಿಸರವಾದಿ ಡಾಕ್ಟರ್ ಶಿವರಾಮ ಕಾರಂತರು ಜೀವ ವೈವಿಧ್ಯ ಸಂರಕ್ಷಣೆಯ ಮಹತ್ವದ ಬಗ್ಗೆ ಕೊಡಗಿನ ಪರಿಸರ ಪ್ರಿಯರಿಗೆ ಕಿವಿಮಾತು ಹೇಳಿ ಹೋಗಿದ್ದಾರೆ.
2: ನಮಗೆ ಯಾರಾದರೂ ಉಪಕಾರ ಮಾಡಿದವನಿಗೆ ಅಪಕಾರ ಮಾಡಿದರೆ ಉಂಡ ಮನೆಗೆ ಎರಡನ್ನು ಬಗೆದ ಅಂತ. ಅಂಥ ಪ್ರಾಣಿಗಳಲ್ಲಿ ಮನುಷ್ಯ ಪ್ರಾಣಿಯಷ್ಟು ಹಿರಿಯ ಅಪರಾಧ ಮಾಡಿದವರು ಈ ಭೂಲೋಕದಲ್ಲಿ ಯಾರೂ ಇಲ್ಲ. ಯಾಕೆ, ಏನು ಮಾಡಿದರೂ ತನ್ನ ಮೋಕ್ಷ, ತನ್ನ ಸ್ವರ್ಗ ತನ್ನದೇ ಹೇಳ್ಕೊಂಡು ಹೋಗಿದ್ದಾನೆ ಹೊರತು ತನಗಿಂತ ಮೊದಲು ಹುಟ್ಟಿದ್ದವರು ಇದ್ದಾರೆ ಅಂತ ಆಲೋಚನೆ ಮಾಡಲಿಲ್ಲ. ಈ ಗ್ರಹಚಾರ ನಮಗೆ ಇವತ್ತು ಉತ್ಸವ ಮಾಡಲಿಕ್ಕೆ ಬಂದದ್ದು, ನಿಮಗಿಂತ ಭೂಮಿಯಲ್ಲಿ ಹುಟ್ಟಿದವರು ಬಹಳ ಬಹಳ ಮಂದಿ ಇದ್ದಾರೆ. ಕೆಲವು ಬಿಳಿಯ ವರ್ಷ ಇದ್ದಾರೆ. ಬಿಳಿಯ ವರ್ಷ ಅಂದರೆ 9/1 ಅಷ್ಟು ವರ್ಷದ ಹಿಂದೆ ಭೂಮಿ ಹುಟ್ಟಿದರೆ ಅದರ ಸ್ವಲ್ಪ ಅವಧಿಯಲ್ಲೇ ಜೀವಕೋಟಿ ಭೂಮಿಯಲ್ಲಿ ಹುಟ್ಟಿತ್ತು. ನಾವು ಹುಟ್ಟಿದ್ದು ನಿನ್ನೆಯೋ ಮೊನ್ನೆ ರಾತ್ರಿ 11:59 ಇಡೀ ಒಂದು ದಿವಸ ಭೂಮಿಗಾದರೆ. ಆ ನಾವು ಏನು ಮಾಡ್ತಿದ್ದೇವೆ ಅಂತ ತಿಳಿಬೇಕಾದ್ರೆ ಮೊದಲು ಯಾರಿದ್ರು, ಜೀವ ಏನಾಯಿತು, ಈ ಭೂಮಿಯೆಲ್ಲ ನಮ್ಮಲ್ಲಿ ಪರಮಾತ್ಮನು ನಮ್ಮನ್ನೆಲ್ಲ ಸೃಷ್ಟಿಸಿದ್ರು, ನಮ್ಮ ಹೊಟ್ಟೆಗೆ ಹಾಕಲಿಕ್ಕೆ ಗಿಡ ಮರ ತಿಂದು ತಿನ್ನಿಸಿ ಹಾಕಿದ್ದಂತ ಈ ತಪ್ಪಲ್ಪನೆಯಲ್ಲೇ ನಾವು ಬೆಳೆದು ಬಂದಿದ್ದೇವೆ. ಈ ಜೀವ ಪರಂಪರೆ ಮಿಲಿಯಗಟ್ಟಲೆ ವರ್ಷದಿಂದ ಇಲ್ಲದಿದ್ದರೆ ಮನುಷ್ಯ ಇಲ್ಲಿ ಇರೋದಿಲ್ಲ. ಪರಸ್ಪರ ಅವಲಂಬನೆ ಅಂತಾಗ ಜೀವದಲ್ಲಿ ನಾವಿದ್ದೇವೆ. ನಿಮಗೆ ಕಥೆ ಓದಬೇಕು, ಇನ್ನೊಂದು ಯಾವುದಾದಿದ್ರೆ ಮನುಷ್ಯನ ಕಥೆ ಓದುವುದಕ್ಕಿಂತ ಹೆಚ್ಚಾಗಿ ಒಂದು ಕೀಟದ ಕಥೆ ಓದಿ, ಹಕ್ಕಿಗಳ ಕಥೆ ಓದಿ, ಇನ್ನೊಂದು ಓದಿ, ಅವುಗಳ ಸಾಹಸ ನೋಡಿ.
0: ಆದರೆ ಭಾರತೀಯ ಅರಣ್ಯ ಸೇವೆಯ ಹಿರಿಯ ಅಧಿಕಾರಿ SK ರಾಮಲಿಂಗೇಗೌಡರು ಇಲ್ಲಿ ಅರಣ್ಯ ನಾಶದ ಬಗ್ಗೆ ಅನವಶ್ಯಕ ಗಾಬರಿ ಪಡುವ ಅಗತ್ಯವಿಲ್ಲ, ಪರಿಸರ ಸಂರಕ್ಷಣೆಯ ಎಲ್ಲ ಸವಾಲುಗಳನ್ನು ಜನತೆಯ ಸಹಕಾರದಿಂದ ಎದುರಿಸಬಹುದಾಗಿದೆ ಎಂಬ ವಿಶ್ವಾಸದ ಮಾತುಗಳನ್ನಾಡುವರು.
3: ನನಗೇನು ಅನ್ಸುತ್ತೆ ಅಂತಂದ್ರೆ ಆ ಭಯ ನಮಗಿಲ್ಲಿ ಬೇಕಾಗಿದೆ.

0: ಯಾಕೆಂತ ಅಂದರೆ ಕೊಡಗಿನಲ್ಲಿ ಇವಾಗ ಸಾಕಷ್ಟು ಅರಣ್ಯ ಪ್ರದೇಶ ಇದೆ. ಈಗಾಗಲೇ 1990ರಿಂದ ಕೊಡಗಿನಲ್ಲಿ ಯಾವ ಕಾರಣದಿಂದನೂ ಹಸಿರು ಮರಗಳನ್ನ ಕಡಿಬಾರ್ದು ಅರಣ್ಯ ಪ್ರದೇಶದಿಂದ ತೀರ್ಮಾನ ಮಾಡಿ, ಅಂದರೆ ನಾವು ಸಾಗುವನಿ ನೆಡುತೋಪಿನಲ್ಲಿ ನಾವು ತಿನ್ನಿಂಗ್ ಅಂತ ಮಾಡಿಬಿಟ್ಟು ಕೆಲವು ಮರಗಳನ್ನು ಕಡಿಯೋದನ್ನು ಬಿಟ್ಟು ಬೇರೆ ಪ್ರದೇಶದಲ್ಲಿ ಹಸಿರು ಮರಗಳನ್ನು ಕಡಿಬಾರ್ದು ಅಂತ ಬಿಟ್ಟು ನಾವು ತೀರ್ಮಾನ ತೆಗೆದುಕೊಂಡು ಮರಗಿಡಗಳನ್ನ ನಾವು ಕಡಿತಾ ಇಲ್ಲ. ಇವಾಗ ಜನತೆಯಲ್ಲಿ ಒಂದು ಅಭಿಪ್ರಾಯ ಆ ಥರ ಬರಲಿಕ್ಕೆ ಮುಖ್ಯ ಕಾರಣ ಹೇಳ್ತೀನಿ, ಅರಣ್ಯ ಪ್ರದೇಶ ಮಾತ್ರ ಅಲ್ಲ, ಅರಣ್ಯ ಪ್ರದೇಶ ಸಂರಕ್ಷಣೆಯಿಂದನೇ ಇದೆ. ಅದರಲ್ಲಿ ಇವಾಗ ಈ ಕೊಡಗು ಜಿಲ್ಲೆಯಲ್ಲಿ ಕಾಫಿ ಜಾಗಗಳು ಉಂಟು, ಕಿತ್ತಳೆ ಜಾಗಗಳು ಉಂಟು, ಏಲಕ್ಕಿ ಜಾಗಗಳು ಉಂಟು. ಈ ಜಾಗಗಳಲ್ಲೂ ಕೂಡ ಮರಗಳೇ ಬಹು ಮುಖ್ಯ, ನಿಮಗೆ ಗೊತ್ತಿರಬಹುದು. ಬೇರೆ ಬೇರೆ ಬೆಳೆಗಳು, ತೋಟಗಾರಿಕೆ ಮರಗಳು ಇರ್ತದೆ. ಈ ತರ ಪ್ರದೇಶಗಳು ಸುಮಾರು 1,00,000 ಹೆಕ್ಟೇರ್ ಅಂದ್ರೆ 2.5 ಲಕ್ಷ ಎಕರೆಯಷ್ಟು ಪ್ರದೇಶದಲ್ಲಿ ನಮ್ಮ ಕೊಡಗಿನಲ್ಲಿ ಇರೋದ್ರಿಂದ ಇಲ್ಲಿ ಮರಗಳ ಕಡಿತಲೆ ಆಗ್ತಾ ಇದೆ. ಅದು ನಿಮಗೆ ಗೊತ್ತಾದ್ರೆ ಕರ್ನಾಟಕ ಟ್ರೀ ಪ್ರಿಸರ್ವೇಷನ್ ಆಕ್ಟ್ ಇದೆಯಲ್ಲ, ವೃಕ್ಷ ಸಂರಕ್ಷಣಾ ಕಾಯ್ದೆ ಇದೆಯಲ್ಲ, ಅದ್ರ ಪ್ರಕಾರ ಕಾಫಿ ಹಿಡುವಳಿದಾರರು ನಮ್ಮ ಹತ್ರ ಬಂದು ಅರ್ಜಿ ಕೊಟ್ಟು ಮರಗಳು ಕಡಿಬೇಕು ಅಂತ ಹೇಳ್ತಾರೆ. ಕಾಫಿ ಬೆಳವಣಿಗೆ ಮಾಡಬೇಕು, ಕಾಫಿ ಚೆನ್ನಾಗಿ ಬರಬೇಕಾದ್ರೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕಾಫಿ ಬೋರ್ಡ್ ಕೂಡ ಸರ್ಟಿಫಿಕೇಟ್ ಕೊಡೋದ್ರಿಂದ ಅಲ್ಲಿ ಮರಗಳು ಕಡಲಿಕ್ಕೆ ಒಪ್ಪಿಗೆ ಕೊಟ್ಟಿವೆ. ಆ ಮರಗಳು ಕಡಿದಾಗ ಮರಗಳನ್ನ ಅವರು ಕಾನೂನು ಪ್ರಕಾರ ತೆಗೆದುಕೊಂಡು ಹೋಗ್ತಾರೆ. ಈ ತರ ಹೆಚ್ಚು ಮರಗಳು ಕೊಡಗಿನಿಂದ ಹೋಗ್ತಾ ಬೇರೆ ಕಡೆ ಹೋಗ್ತಾ ಇರೋದ್ರಿಂದ ಅರಣ್ಯ ನಾಶ ಅಂತ ಒಂದು ತಪ್ಪು ಅಭಿಪ್ರಾಯ ಜನಗಳಿಗೆ ಬಂದಿದೆ ಅಂತ ನನಗೆ ಅನ್ಸುತ್ತೆ. ಕೊಡಗಿನಲ್ಲಿ ಅರಣ್ಯ ನಾಶ ಅನ್ನೋದ್ರ ಬಗ್ಗೆ ಹೆಚ್ಚಿಗೆ ನಾವು ಭಯ ಪಡೋದು ಬೇಕಿಲ್ಲ. ಯಾಕೆಂತಂದ್ರೆ 5 ವರ್ಷಗಳಿಂದ ನಮ್ಮ ಅರಣ್ಯ ಉತ್ಪಾದನೆ ಎಷ್ಟಿದೆ ಎಂದು ಒಂದು ಅಂದಾಜು ಮಾಡುದು. ಅದ್ರ ಪ್ರಕಾರ ಈ ಗಟ್ಟಿ ಮರ, ಮೃದು ಮರ, ಬೆಂಕಿ ಕಡ್ಡಿಯ ಮರ, ಪಲ್ಪ್ಗೆ ಬೇಕಾದ್ದು ಇತರ ಇವೆಲ್ಲ ಸೇರಿ ಸ್ವಲ್ಪ ಹೆಚ್ಚು ಕಡಿಮೆ 63 ಲಕ್ಷ ಮೆಟ್ರಿಕ್ ಕ್ಯೂಬಿಕ್ ಮೀಟರ್ ಅಷ್ಟು ಸಂಪತ್ತು ನಮ್ಮ ಕೊಡಗಿನಲ್ಲಿದೆ. ಇದ್ರ ಜೊತೆಗೆ ಬೊಂಬು 1.87 ಲಕ್ಷ ಇದೆ, ಬೆತ್ತ 1.14 ಲಕ್ಷ ಇದೆ, ವಾಟೆ 1.80 ಲಕ್ಷ ಇದೆ, ಮತ್ತೆ ಶ್ರೀಗಂಧ 1,28,000 ಟನ್ ಅಷ್ಟು ಇದೆ. ಅದನ್ನ ನಾವು ಅಂದಾಜು ಮಾಡುದು ಎಷ್ಟೆಷ್ಟಿದೆ ಅಂತ. ಇಷ್ಟಿದ್ರು ನಾವು ಜಸ್ಟ್ ಇವಾಗ ಪ್ರತಿ ವರ್ಷ ಸುಮಾರು ಸತ್ತು ಬಿದ್ದಿರೋದು ಮತ್ತು ಒಣಗಿರೋ ಮರಗಳಿಂದ ಸುಮಾರು ತೆಗೆಯುತ್ತದೆ ಕೇವಲ 5,000 ಘನಮೀಟರ್ ಮಾತ್ರ. ಅಂದ್ರೆ 60 ಲಕ್ಷ ಘನಮೀಟರ್ ಪ್ರದೇಶದಲ್ಲಿ ನಾವು ಸತ್ತು ಬಿದ್ದಿರೋದು ಅದು ತೆಗಿತಾ ಇರೋದು 5,000 ಘನಮೀಟರ್ ಪ್ರತಿ ವರ್ಷ ನಾವು ಮಾಡ್ತಾ ಇದೀವಿ. ಹೀಗೆ ಈ ಎಷ್ಟು ಉತ್ಪಾದನೆ ಇದೆ, ಉತ್ಪಾದನೆ ಅಂತ ಅಂದ್ರೆ ಎಷ್ಟು ಅರಣ್ಯ ಸಂಪತ್ತು ಇದೆ ಅನ್ನೋದನ್ನ ಅದನ್ನ ಇವತ್ತಿನ ವ್ಯಾಲ್ಯೂದಲ್ಲಿ ಕೇವಲ 5,000 ರೂಪಾಯಿ ಒಂದು ಘನಮೀಟರ್ಗೆ ಅಂತ ತೆಗೆದುಕೊಂಡ್ರು ಸ್ವಲ್ಪ ಹೆಚ್ಚು ಕಡಿಮೆ 2,150 ಕೋಟಿಯಷ್ಟು ಅರಣ್ಯ ಸಂಪತ್ತು ನಮ್ಮ ಕೊಡಗಿನಲ್ಲಿ ಇದೆ. ಸೊ ಈ ಸಂಪತ್ತಿಗೆ ಯಾವ ತರಹ ಧಕ್ಕೆ ಇಲ್ಲ, ಅದನ್ನ ಸಹಿಸಿಕೊಳ್ಳಕ್ಕೆ ಆಗದಾದಂತ ಧಕ್ಕೆ ಇಲ್ಲ.
1: ಅರಣ್ಯ ರಕ್ಷಣೆ ಅಂತಂದ್ರೆ ಮೂಲ ನಿವಾಸಿಗಳನ್ನ, ಅಲ್ಲಿ ಅರಣ್ಯವನ್ನೇ ನಂಬಿ ಬಾಳ್ತಿರ್ತಕ್ಕಂಥ ಜನಗಳನ್ನ ಒಕ್ಕಲೆಬ್ಬಿಸಿ ಬೇರೆ ಕಡೆ ಪುನರ್ಸ್ಥಿತಿ ಕಲ್ಪಿಸ್ತಕ್ಕಂಥ ಕಾರ್ಯ ಇದೆಯಲ್ಲ, ಅದು ಅವರ ಜೀವನ ಜನಜೀವನವನ್ನೇ ತಲೆಕೆಳಗೆ ಮಾಡ್ತಾ, ಅದರಿಂದಾಗಿ ಅವರು ಕಾಡಿನ ಸಂರಕ್ಷಣೆಯಲ್ಲಿ ಸರಿಯಾಗಿ ಸಹಕರಿಸಿಲ್ಲ ಅನ್ನೋ ಒಂದು ಭಾವನೆ ಕೂಡ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ?
0: ಇದು ಏನು ಅಂತ ಅಂದ್ರೆ ಅರಣ್ಯದಲ್ಲಿ ನಮ್ಮ ಗಿರಿಜನರು ಕೂಡ ಅಥವಾ ಪರಿಶಿಷ್ಟ ವರ್ಗದವರು ಕೂಡ ಅಲ್ಲಿ ಅರಣ್ಯದಲ್ಲಿ ಜೀವನ ಮಾಡಬೇಕಾದ್ದು ಮುಖ್ಯ. ಯಾಕೆಂತಂದ್ರೆ ಅವರ ಪರಿಸರ ಬಂದಿರೋದೇ ಅದು. ಇದು ಎಲ್ಲಾ ಕಡೆಯಲ್ಲಿನೂ ನಮ್ಮ ಅರಣ್ಯಗಳ ಮೇಲೆ ಅವರ ಜೀವ ಹೊಂದ್ಕೊಂಡಿದೆ. ಅವರು ಆಹಾರಕ್ಕಾಗ್ಲಿ, ಅವರು ಕೆಲಸಕ್ಕಾಗ್ಲಿ, ಅವರು ಮನೆ ಮುಟ್ಟುಗಳಿಗೆಲ್ಲ ಪ್ರತಿಯೊಂದು ಇದು ನಮ್ಮ ಈ ಕಾಡಿನ ಮೇಲೆ
1: ಅವಲಂಬಿಸಿದ್ದಾರೆ.
0: ಆದ್ರೆ ಏನಾಗುತ್ತೆ ಅಂತಂದ್ರೆ ಇವಾಗ ನ್ಯಾಷನಲ್ ಪಾರ್ಕ್ಸ್ ಮತ್ತೆ ಸ್ಯಾಂಕ್ಚುರೀಸ್ ಅಂತ ನಾವು ಮಾಡ್ಕೊಂಡಿದ್ದು ಆ ಕೋರ್ ಏರಿಯಾದಲ್ಲಿ ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ಒಂದು ಡಿಸ್ಟರ್ಬೆನ್ಸ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಇವ್ರನ್ನ ಅರಣ್ಯ ಪ್ರದೇಶದಲ್ಲೇ ಒಂದು ಸೈಡ್ನಲ್ಲಿ ಒಂದು ಒಂದು ಅಂಚಿನಲ್ಲಿ ತಂದು ಕುಳಿಸಿಬಿಟ್ಟು ಅವ್ರಿಗೆ ಏನೇನು ಅನುಕೂಲ ಬೇಕು, ಒಳ್ಳೆ ಮನೆಗಳು ಕಟ್ಕೊಳ್ಳೋದು, ಒಳ್ಳೆ ನೀರನ್ನ ಅನುಕೂಲ ಮಾಡ್ಕೊಳ್ಬೇಕು, ಮತ್ತೆ ಅವ್ರಿಗೆ ಆಹಾರ ಸಿಗೋಗೆ ಮಾಡ್ಬೇಕು, ಆ ತರ ಒಂದು ಯೋಜನೆ ಮಾಡ್ತಾ ಇರೋದೇ ವಿನಃ ಅವ್ರಿಗೆ ಕೆಟ್ಟದ್ ಮಾಡ್ಬೇಕು ಅನ್ನ ಹಿತದೃಷ್ಟಿಯಲ್ಲಿಲ್ಲ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹಿತದೃಷ್ಟಿಯಲ್ಲೇ ನಮ್ಮ ರಾಜ್ಯ ಸರ್ಕಾರ ಅಥವಾ ಅರಣ್ಯ ಇಲಾಖೆ ಕಾರ್ಯಕ್ರಮಗಳನ್ನ ನಾವು ಅಂಟ್ಕೊಂಡಿರೋ.
1: ಆದ್ರೂ ಅವರನ್ನ ಸಂಪೂರ್ಣವಾಗಿ ಮನ ಒಲಿಸಿಲ್ಲ ಅನ್ನೋ ಒಂದು ಅಭಿಪ್ರಾಯ ಕೂಡ ಕೇಳ್ಬರ್ತದೆ. ಅದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟ ಆಗ್ತಾ ಇದೆ ಅರಣ್ಯ ಸಂರಕ್ಷಣೆ ಕೆಲಸ ಅಂತ ಇತ್ತೀಚೆಗೆ ಹೇಳ್ತಾ ಇದ್ದಾರೆ.
0: ಅದನ್ನ ಅವರನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಾವು ಏನು ಅಂತ ಅಂದ್ರೆ ಯಾವಾಗ್ಲೂ ಗಂಡ ಹೆಂಡತಿ ಜಗಳ ಇದ್ದಂಗೆ ನಾವು ಯಾವಾಗ್ಲೂ ಒಟ್ಟಿಗೆ ಜೀವನ ಮಾಡ್ತಾ ಇರ್ಬೇಕಾದ್ರೆ ಮನಸ್ತಾಪಗಳು ಬಂದೇ ಬರ್ತವೆ. ನಾನು ಹೇಳಿದಾಗ ಗಂಡ ಹೆಂಡತಿಗೆ ಬಂದ್ಮೇಲೆ ಇನ್ನು ನಮ್ಮ ಯಾವಾಗ್ಲೂ ನಮ್ಮ ಜೊತೆನೆ ಇರೋರು ಅವ್ರಿಗೆ ಸಣ್ಣ ಪುಟ್ಟ ಮಾತುಗಳು ಬರ್ತವೆ, ಅದನ್ನ ದೊಡ್ಡ ಮಾಡ್ಕೊಂಡು ಮಾಡ್ಕೋಬಾರ್ದು. ಆದ್ರೆ ಲಾರ್ಜರ್ ಇಂಟ್ರೆಸ್ಟ್ ಇಂದ ಅವರು ನಾವು ಅಂದ್ರೆ ಅರಣ್ಯ ಇಲಾಖೆ ವತಿಯಿಂದ ಗಿರಿಜನರ ಬಂಧುಗಳು ಕೂಡ ಅವರು ಸುಖವಾಗಿ ನಮ್ಮ ಅರಣ್ಯದಲ್ಲಿ ಜೀವನ ಮಾಡಬೇಕು, ಯಾವ ತೊಂದರೆ ಇಲ್ಲದೇನೆ. ಆದ್ರೆ ಏನೇನು ನೀತಿ ಇದೆ ಆ ನೀತಿನ ಸ್ವಲ್ಪ ಪರಿಪಾಲನೆ ಮಾಡ್ಕೊಂಡು ಹೋಗೋದು ಒಂದು ಮುಖ್ಯವಾದ ಉದ್ದೇಶ.
1: ಕೊಡಗಿನ ಜನತೆಗೆ ಅರಣ್ಯ ಸಂರಕ್ಷಣೆ ಕುರಿತಾಗಿ ಒಂದು ಪರಂಪರೆಯೇ ಇದೆ. ಇಲ್ಲಿನ ದೇವರ ಕಾಡುಗಳೇ ಇದಕ್ಕೆ ಸಾಕ್ಷಿ. ಈಗ ಈ ದೇವರ ಕಾಡುಗಳು ಕೊಡಗಿನ ಜನರ ಪರಿಸರ ಸಂರಕ್ಷಣೆಯ ಪರಂಪರೆಗೆ ಹೇಗೆ ಸಾಕ್ಷಿಯೋ, ಹಾಗೆ ಅವರಲ್ಲಿ ಕ್ರಮೇಣ ಈ ಪರಂಪರೆ ನಶಿಸುತ್ತಿರುವುದಕ್ಕೂ ಸಾಕ್ಷಿಯಾದವು ಎಂಬ ಆತಂಕ

0: ತರುಣ ಪರಿಸರವಾದಿ ಎಂಪಿ ಕುಶಾಲಪ್ಪ ಅವರದ್ದು.
1: ಯಾರಾದರೂ ದೇವರ ಕಾಡಿನಲ್ಲಿ ಮರ ಕಡಿದರೆ ಅಥವಾ ಬೇರಾವುದೇ ಅಪರಾಧ ಎಸಗಿದರೆ ಅಂಥವರು ಗ್ರಾಮಸಭೆಯ ಮುಂದೆ ಬಂದು ಕ್ಷಮೆ ಕೇಳಿ ತಪ್ಪು ದಂಡ ಒಪ್ಪಿಸಬೇಕಾದ ಕಾಲ ಒಂದಿತ್ತು. ದೇವರ ಕಾಡನ್ನು ಕಂಡರೆ ಜನರು ಭಕ್ತಿಯಿಂದ ಕೈಮುಗಿದು ಮುಂದೆ ಹೋಗುತ್ತಿದ್ದರು. 1952 ರಾಷ್ಟ್ರೀಯ ಅರಣ್ಯ ನೀತಿ ಪ್ರಕಾರ ವೃಕ್ಷಧಾರಿತ ಭೂಮಿ, ರಕ್ಷಿತ ಅರಣ್ಯ, ರಾಷ್ಟ್ರೀಯ ಅರಣ್ಯ ಹಾಗೂ ಗ್ರಾಮೀಣ ಅರಣ್ಯ ಎಂಬ ವಿಂಗಡಣೆ ಇವೆ. ಪವಿತ್ರ ವನ ಮತ್ತು ದೇವರ ಕಾಡುಗಳನ್ನು ಅಭಿವೃದ್ಧಿಗೊಳಿಸುವುದು ಇದರಲ್ಲಿದೆ. ಕೊಡಗಿನ ಶಾಸನಗಳಲ್ಲಿ ಅನೇಕ ದೇವರ ಕಾಡುಗಳ ಉಲ್ಲೇಖ ಇವೆ. ದೇವರ ಕಾಡಿನಲ್ಲಿ ಹೆಬ್ಬಲಸು, ಧೂಪ, ಆಜಿನಿ, ಮತ್ತಿ, ಬೂರುಗ, ನೊಗ, ನಂದಿ, ಹೊನ್ನೆ, ಅಲಂದೆ, ಬಳ್ಳಂದಿ, ಗೋಳಿಯತ್ತಿ, ಮಂಜ ಹೀಗೆ ಹಲವು ರೀತಿಯ ಮರಗಳು, ಹಣ್ಣು ಹಂಪಲುಗಳ ಮರಗಳು, ಔಷಧಿ ಗಿಡಗಳು ಇರುತ್ತವೆ. ದೇವರ ಕಾಡಿನಿಂದಾಗುವ ಮುಖ್ಯವಾದ ಪ್ರಯೋಜನಗಳು ಎಂದರೆ ಪರಿಸರಕ್ಕೆ ತಂಪೊದಗುತ್ತದೆ, ವನ್ಯ ಪ್ರಾಣಿಗಳಿಗೆ ಸಂಪೂರ್ಣ ರಕ್ಷಣೆ ಒದಗಿ ಪರಿಸರ ಸಮತೋಲನವಿರುತ್ತದೆ, ಮಳೆ ಸಕಾಲದಲ್ಲಿ ಚೆನ್ನಾಗಿ ಆಗುತ್ತದೆ, ಅಕ್ಕಪಕ್ಕದ ತೋಟಗದ್ದೆಗಳಿಗೆ ಮಳೆಗಾಲದಲ್ಲಿ ಉಕ್ಕಿ ಬರುವ ಮಣ್ಣು ಕೊಳೆತ ಎಲೆಗಳಿಂದ ಉತ್ತಮ ಗೊಬ್ಬರವಾಗುತ್ತದೆ, ಪರಿಶುದ್ಧ ಗಾಳಿ, ತಂಪು ವಾತಾವರಣ, ದೈಹಿಕ ಮೌಲ್ಯದ ಅರಿವು ಒದಗುತ್ತದೆ, ಹೆಚ್ಚಿನ ತೇವಾಂಶ ಸಂಗ್ರಹವಾಗಿರುತ್ತದೆ, ರಕ್ಷಣೆಗೊಂಡ ಅರಣ್ಯದಿಂದ ಭೂ ಸವೆತದ ಪ್ರಮಾಣ ಕಡಿಮೆಯಾಗುತ್ತದೆ ಇತ್ಯಾದಿ. ಕೊಡಗಿನ ಅರಣ್ಯದಲ್ಲಿ ಆಯುರ್ವೇದ ಹಾಗೂ ಇತರ ಔಷಧಿಗಳಿಗೆ ಬೇಕಾಗುವ ಸುಮಾರು 350 ವಿಧದ ಗಿಡ ಮರಗಳಿವೆ ಎಂದು ಕಂಡುಹಿಡಿಯಲಾಗಿದೆ. ದೇವರ ಕಾಡಿನ ಅತಿಕ್ರಮಣದಿಂದ ಅಥವಾ ಉಪೇಕ್ಷೆಯಿಂದ ಅನೇಕ ಅಪಾಯಗಳು ಇವೆ. ಉದಾಹರಣೆಗೆ ನೀರಿನ ಚಿಲುಮೆಗಳು ಒಣಗುವುದು, ಗಾಳಿಯ ತೇವಾಂಶ ಕಡಿಮೆಯಾಗುವುದು, ಹೊಸ ಮಿಡತೆಗಳು ಮೂಡುವುದು, ತಾಪಮಾನದಲ್ಲಿ ಏರುಪೇರುಗಳಾಗುವುದು, ಮಳೆಯ ಸರಾಸರಿ ವ್ಯತ್ಯಾಸವಾಗಿ ಇಳುವರಿ ಕಡಿಮೆಯಾಗುವುದು ಇತ್ಯಾದಿ. ಈ ಹಿನ್ನೆಲೆಯಲ್ಲಿ ದೇವರ ಕಾಡುಗಳನ್ನು ಉಳಿಸಿ ಬೆಳೆಸುವುದು ಎಲ್ಲರ ಕರ್ತವ್ಯ. ಜನರಿಗೆ ಇದರ ಬಗ್ಗೆ ಸೂಕ್ತ ಮಾಹಿತಿ ನೀಡಿ ಮನವೊಲಿಸಬೇಕು. ದೇವರ ಕಾಡುಗಳನ್ನು ಆರ್ಥಿಕ ಉತ್ಪನ್ನ ಕೇಂದ್ರಗಳನ್ನಾಗಿಸದೆ ಪರಿಸರ ಶುದ್ಧಿಯ ನೈಸರ್ಗಿಕ ತಾಣಗಳಾಗಿ ಉಳಿಯುವಂತೆ ಮಾಡಬೇಕು. ಈ ಎಲ್ಲ ಹಿನ್ನೆಲೆಯಿಂದ ಪರಿಸರ ಸಂರಕ್ಷಣೆ ಆಗಬೇಕು ಎಂಬ ದೃಷ್ಟಿಯಿಂದ ನಮ್ಮ ಪೂರ್ವಿಕರು ದೇವರ ಕಾಡನ್ನು ಸೃಷ್ಟಿಸಿ ಬೆಳೆಸುತ್ತಾ ಬಂದರು. ಈಗ ದೇವರ ಕಾಡು ಪರಿಸರ ಸಂರಕ್ಷಣೆ ಒಂದು ಭಾಗವಾಗಿ ಬಂದಿದೆ. ನಮ್ಮ ಪೂರ್ವಿಕರು ಭಕ್ತಿ ಶ್ರದ್ಧೆಯಿಂದ ಕಾಪಾಡಿಕೊಂಡು ಬಂದ ಈ ಕಾಡನ್ನು ಈಗಿನ ಕೆಲವು ಜನರಿಗೆ ದೇವರ ಮೇಲೆ ಭಕ್ತಿ ನಂಬಿಕೆ ಇಲ್ಲದಿದ್ದರೂ ಕಾಡಿನ ರಕ್ಷಣೆಗಾಗಿ ಆದರೂ ಭಕ್ತಿಯಿಂದ ಕೆಲಸ ಮಾಡಬೇಕಾಗಿದೆ. ಸರ್ಕಾರವು ಮಾಡಿರುವ ಪರಿಸರ ಸಂರಕ್ಷಣೆ, ಪರಿಸರ ಉಳಿಸುವಿಕೆಯಲ್ಲಿ ಜನರು ಏಕ ಮನಸ್ಸಿನಿಂದ ತಲ್ಲೀನರಾಗಬೇಕು. ನಮ್ಮ ಪದ್ಧತಿ ಪರಂಪರೆಯಲ್ಲಿಯೂ ಕಾಡಿನ ಮಹತ್ವ ಅಡಗಿದೆ ಎನ್ನುವುದರ ಅರಿವು ಮೂಡಬೇಕು. ದಕ್ಷಿಣದ ಕಾಶ್ಮೀರ ಎಂದು ಹೆಸರುವಾಸಿಯಾಗಿರುವ ಸುಂದರ ಕೊಡಗನ್ನು ಬೋಳು ಬಯಲಿನ ಬೀಡಾಗಿ ಪರಿವರ್ತಿಸದಂತೆ ಕಾಪಾಡಬೇಕು. ಕಾಡಿನಲ್ಲಿ ವಾಸಿಸುವ ಪ್ರಾಣಿ ಪಕ್ಷಿಗಳಿಗೆ ಅಲ್ಲಿ ಆಶ್ರಯ ಇಲ್ಲದೆ ಊರಿಗೆ ನುಗ್ಗಿ ಜನರಿಗೆ ಸಾಕು ಪ್ರಾಣಿಗಳಿಗೆ ಆಗುತ್ತಿರುವ ತೊಂದರೆ ತಾಪತ್ರಗಳನ್ನು ತಪ್ಪಿಸಬೇಕು. ಮುಖ್ಯವಾಗಿ ಕಾಡು ನಾಶದ ವಿರುದ್ಧ ಸರ್ಕಾರವೇ ಸರಿಯಾದ ಕ್ರಮ ಕೈಗೊಳ್ಳುವಂತಾಗಬೇಕು. ಮುಂದಿನ ಶತಮಾನದಲ್ಲೂ ಕೊಡಗನ್ನು ಸುಂದರ ಕೊಡಗಾಗಿಯೇ ಉಳಿಸಿಕೊಳ್ಳಬೇಕಾದರೆ ಎಲ್ಲರೂ ದೇವರ ಕಾಡಿನ ರಕ್ಷಣೆಗೆ ಪಣ ತೊಡಬೇಕು. ದೇವರ ಕಾಡಿನ ಪೋತನ ಚಾಯಿ ಕೊಡಗಿನ ಕಾಪಾಡನ.

0: ನಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು.
1: ಆತ್ಮೀಯ ಶ್ರೋತೃಗಳೇ, ಮಳೆಗಾಲ ಅಂದಾಗ ನಿಮ್ಮ ಮನದಲ್ಲಿ ಮೂಡುವ ಭಾವನೆ ಎಂತಹುದು? ಇದು ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ.

ಇದುವರೆಗೆ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಅಮರ ಧ್ವನಿಯಲ್ಲಿ ಸಾಕ್ಷ್ಯಚಿತ್ರ ಚಾಯ್ ಕೊಡುಗನ ಕಾಪಾಡನ ಪ್ರಸಾರವಾಯಿತು. ಗಮನಿಸಿ, ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲ್

ಸ್ಫುಟವಾದ ಮತ್ತು ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 8 ಕೊನೆಯ ದಿನ. ಪ್ರಸಾರ ಇದೇ 15ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

0: आकाशवाणी एट 90
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:53:26. ಇನ್ನು ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. ಇಂದು ಜೂನ್ 7, ವಿಶ್ವ ಆಹಾರ ಸುರಕ್ಷತಾ ದಿನ. ಕಲುಷಿತ ಆಹಾರ ಸೇವನೆಯಿಂದಾಗಿ ಮನುಷ್ಯ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾನೆ. ಈ ದಿನದಂದು ಕಲುಷಿತ ಆಹಾರ ಸೇವನೆಯಿಂದ ಉಂಟಾಗುವ ಅಪಾಯಗಳನ್ನು ತಡೆಗಟ್ಟಲು ಮತ್ತು ಆಹಾರದ ಸುರಕ್ಷತೆಯ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸಲು ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತದೆ. ಡಿಸೆಂಬರ್ 20, 2018 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲು ನಿರ್ಧರಿಸಲಾಯಿತು. ವಿಶ್ವ ಆಹಾರ ಭದ್ರತೆಯನ್ನು ಗಮನದಲ್ಲಿಟ್ಟುಕೊಂಡು ಆಹಾರದ ಪ್ರಯೋಜನಗಳು, ಸುರಕ್ಷಿತ ಆಹಾರದ ಬಗ್ಗೆ ಅರಿವು ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಇನ್ನು ಖೇತ್ ಬಚಾವೋ ಅಭಿಯಾನದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ದೇಶದಾದ್ಯಂತ ಖೇತ್ ಬಚಾವೋ ಅಭಿಯಾನ ಜೂನ್ 1 ಆರಂಭಗೊಂಡು ಜೂನ್ 30 ನಡೆಯಲಿದೆ. ಕೃಷಿ ವಿಜ್ಞಾನ ಕೇಂದ್ರಗಳ ಮುಂದಾಳತ್ವದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೃಷಿಗೆ ಸಂಬಂಧಿಸಿದ ಸಂಸ್ಥೆಗಳು ಮತ್ತು ಕೃಷಿ ವಿಶ್ವವಿದ್ಯಾಲಯಗಳ ವಿಜ್ಞಾನಿ ಮತ್ತು ಅಧಿಕಾರಿಗಳನ್ನು ಒಳಗೊಂಡ 1600 ಹೆಚ್ಚು ತಂಡಗಳು ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಲಿವೆ. ಈ ತಂಡಗಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಿಸಾನ್ ಗೋಷ್ಠಿ, ರೈತರೊಂದಿಗೆ ನೇರ ಸಂವಾದ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ರಾಸಾಯನಿಕ ಗೊಬ್ಬರಗಳ ಸಮತೋಲಿತ ಬಳಕೆ, ಹವಾಮಾನ ಆಧಾರಿತ ಕೃಷಿ ಸಲಹೆ, ಉತ್ತಮ ಗುಣಮಟ್ಟದ ಬೀಜಗಳ ಆಯ್ಕೆ, ಮಣ್ಣಿನ ಪರೀಕ್ಷೆಗೆ ಅನುಗುಣವಾಗಿ ಭೂಮಿಯ ಫಲವತ್ತತೆ ಹೆಚ್ಚಿಸಲು ಕೊಟ್ಟಿಗೆ ಗೊಬ್ಬರ, ಜೈವಿಕ ಗೊಬ್ಬರ, ಹಸಿರೆಲೆ ಗೊಬ್ಬರ ಬಳಕೆಯನ್ನು ಉತ್ತೇಜಿಸಿ ಹಂತ ಹಂತವಾಗಿ ಪರಿಸರ ಸ್ನೇಹಿ, ಸಾಂಪ್ರದಾಯಿಕ, ಸಾವಯವ ಮತ್ತು ನೈಸರ್ಗಿಕ ಕೃಷಿಯ ಕಡೆಗೆ ರೈತರನ್ನು ಪರಿವರ್ತಿಸುವ ಸದುದ್ದೇಶವನ್ನು ಹೊಂದಿದೆ. ಇನ್ನು ಕೇಳಿ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರದ ಗೀತೆ. ಹಾಡಿದ್ದಾರೆ ಚಿಂತನ್ ವಿಕಾಸ್, ವಿ ಹರಿಕೃಷ್ಣ ಅವರ ಸಂಗೀತ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 2 ಗಂಟೆ ಆಗಲಿದೆ. ಇನ್ನು ಕ್ರಮವಾಗಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಸ್ವಕ್ಷೇತ್ರ ಕನಕಪುರದಲ್ಲಿ ಜನತೆಗೆ ಕೃತಜ್ಞತಾ ಸಮರ್ಪಣೆ. ಧಾರವಾಡದಲ್ಲಿ ಇಂದು ಸಂಜೆ ನೂತನ ಸುಸಜ್ಜಿತ ಆಧಾರ್ ಸೇವಾ ಕೇಂದ್ರ ಆರಂಭ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟನೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪ. ಅಡುಗೆ ಅನಿಲ ದರ ಏರಿಕೆಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಆಕ್ಷೇಪ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಇಂದು ಮೊದಲ ಬಾರಿಗೆ ತಮ್ಮ ಸ್ವಕ್ಷೇತ್ರವಾದ ಕನಕಪುರಕ್ಕೆ ಆಗಮಿಸಿದ್ದು, ಹಾರೋಹಳ್ಳಿಯಲ್ಲಿ ರೋಡ್ ಶೋ ನಡೆಸುವ ಮೂಲಕ ತಮ್ಮನ್ನು ಬೆಂಬಲಿಸಿದ ಜನತೆಗೆ ಕೃತಜ್ಞತೆ ಸಲ್ಲಿಸಿದರು. ಬೆಂಗಳೂರಿನಿಂದ ರಸ್ತೆ ಮಾರ್ಗವಾಗಿ ಹಾರೋಹಳ್ಳಿಗೆ ಆಗಮಿಸಿದ ಮುಖ್ಯಮಂತ್ರಿಯವರಿಗೆ ಹೂವಿನ ಮಳೆ ಸುರಿಸುವ ಮೂಲಕ ಜನರು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಬಳಿಕ ತೆರೆದ ವಾಹನದಲ್ಲಿ ಬೃಹತ್ ಮೆರವಣಿಗೆ ನಡೆಸಿದ ಡಿಕೆ ಶಿವಕುಮಾರ್, ರಸ್ತೆ ಬದಿಗಳಲ್ಲಿ ನೆರೆದಿದ್ದ ಸಹಸ್ರಾರು ಅಭಿಮಾನಿಗಳು ಹಾಗೂ ಮತದಾರರತ್ತ ಕೈ ಬೀಸುತ್ತಾ ಧನ್ಯವಾದ ಸಮರ್ಪಿಸಿದರು.

0: ಧಾರವಾಡ ಜಿಲ್ಲೆಯ ನಾಗರಿಕರಿಗೆ ಆಧಾರ್ ಕಾರ್ಡ್ ನೋಂದಣಿ ಹಾಗೂ ತಿದ್ದುಪಡಿ ಪ್ರಕ್ರಿಯೆಗಳನ್ನು ಸುಲಭಗೊಳಿಸುವ ನಿಟ್ಟನಲ್ಲಿ ಧಾರವಾಡ ನಗರದ ಲಿಂಗಾಯತ ಭವನ ಹತ್ತಿರ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ನೂತನ ಆಧಾರ್ ಸೇವಾ ಕೇಂದ್ರ ತೆರೆಯಲಾಗಿದೆ. ಇಂದು ಸಂಜೆ ಕೇಂದ್ರವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಉದ್ಘಾಟಿಸಲಿದ್ದಾರೆ. ಸುಸಜ್ಜಿತವಾದ ನೂತನ ಆಧಾರ್ ಸೇವಾ ಕೇಂದ್ರ ಕುರಿತು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ಪ್ರಾದೇಶಿಕ ಕಚೇರಿಯ ವ್ಯವಸ್ಥಾಪಕ ವಿಜಯ್ ಕುಮಾರ್ ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಇವತ್ತು ನಾವು ಧಾರವಾಡ ಜಿಲ್ಲೆಯಲ್ಲಿ ಒಂದು ಹೊಸದಾಗಿ ಆಧಾರ್ ಸೇವಾ ಕೇಂದ್ರ ಇನಾಗ್ರೇಷನ್ ಮಾಡ್ತಾ ಇದೀವಿ. ಸೊ ಈ ಆಧಾರ್ ಸೇವಾ ಕೇಂದ್ರ ರೆಗ್ಯುಲರ್ ಆಧಾರ್ ಸೇವಾ ಕೇಂದ್ರಗಿಂತ ವಿಭಿನ್ನವಾಗಿರುತ್ತೆ. ಸೊ ಇಲ್ಲಿ ಟೋಟಲ್ 4 kit ಇರುತ್ತೆ. 4 kit ಅಂದ್ರೆ ಅಟ್ ಎ ಟೈಮ್ 4 ಜನ ರೆಸಿಡೆಂಟ್ಸ್ ಬಂದು ಅವ್ರದ್ದು ಏನೇ ಆಧಾರ್ ಸರ್ವಿಸ್ ಇದ್ರು ಅಪ್ಡೇಟ್ ಮಾಡ್ಕೋಬಹುದು. ಸೊ ಈ ಸೇವಾ ಕೇಂದ್ರದಲ್ಲಿ ದಿನಕ್ಕೆ 250-300 ಜನ ಆಧಾರ್ ಸರ್ವಿಸಸ್ ಅನ್ನ ಪಡಿಬಹುದು.
0: ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದ್ದು ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಟ್ಟು ಹೋದ ಹಣಕಾಸಿನ ಸ್ಥಿತಿಗತಿ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶ್ವೇತಪತ್ರ ಹೊರಡಿಸಲಿ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ರಾಜ್ಯದ ಹಣಕಾಸು ದುಸ್ಥಿತಿ ದೊಡ್ಡ ಪ್ರಮಾಣದಲ್ಲಿದೆ, ಆದರೆ ಸುಧಾರಿಸುವ ಚಿಂತನೆ ಈವರೆಗೂ ಮುಖ್ಯಮಂತ್ರಿ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ. ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಟ್ಟು ಹೋದ ಹಣಕಾಸಿನ ಸ್ಥಿತಿ ಕುರಿತು ರಾಜ್ಯದ ಜನತೆಗೆ ಮಾಹಿತಿಯ ಅಗತ್ಯವಿದೆ, ಹಾಗಾಗಿ ಕೂಡಲೇ ಶ್ವೇತಪತ್ರ ಹೊರಡಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಯಾದಗಿರಿ ರಾಯಚೂರು ಭಾಗದ ಪ್ರಮುಖ ಸಂಪರ್ಕ ಮಾರ್ಗವಾಗಿರುವ ರಾಷ್ಟೀಯ ಹೆದ್ದಾರಿ 150A ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಗೆ ಮಹತ್ವದ ಮುನ್ನಡೆ ದೊರೆತಿದ್ದು ಯೋಜನಾ ವರದಿ ಡಿಪಿಆರ್ ಸಿದ್ದಪಡಿಸುವ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಸಂಸದ ಜಿ ಕುಮಾರನಾಯಕ ತಿಳಿಸಿದ್ದಾರೆ. ಶಹಾಪುರ ಹತ್ತಿಗೂಡೂರು ಲಿಂಗಸಗೂರು ಮಾರ್ಗದಲ್ಲಿ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳು ಹಾಗೂ ಸಂಚಾರದ ಒತ್ತಡವನ್ನು ಗಮನದಲ್ಲಿಟ್ಟುಕೊಂಡು ರಸ್ತೆ ಸಾರಿಗೆ ಮತ್ತು ರಾಷ್ಟೀಯ ಹೆದ್ದಾರಿ ಸಚಿವಾಲಯದ ಅಧಿಕಾರಿಗಳ ಗಮನ ಸೆಳೆದಿರುವುದಾಗಿ ಅವರು ತಿಳಿಸಿದ್ದಾರೆ. ಹತ್ತಿಗೂಡೂರು ತಿಂಥಿಣಿ ಸೇತುವೆ ಭಾಗದಿಂದ ಲಿಂಗಸೂಗೂರುವರೆಗಿನ ರಾಷ್ಟೀಯ ಹೆದ್ದಾರಿ 150A ರಸ್ತೆಯನ್ನು ಅಗಲೀಕರಣಗೊಳಿಸುವ ಅಗತ್ಯವನ್ನು ಸಚಿವಾಲಯದ ಕಾರ್ಯದರ್ಶಿಯವರಿಗೆ ಪತ್ರದ ಮೂಲಕ ಮನವರಿಕೆ ಮಾಡಿಕೊಡಲಾಗಿದೆ. ಈ ಮನವಿಗೆ ಸ್ಪಂದಿಸಿರುವ ಸಚಿವಾಲಯ ಹೆದ್ದಾರಿ ಅಭಿವೃದ್ಧಿಗೆ ಸಂಬಂಧಿಸಿದ ಡಿಪಿಆರ್ ಸಿದ್ದಪಡಿಸುವ ಕಾರ್ಯ ಆರಂಭಿಸಲು ಅನುಮತಿ ನೀಡಿದೆ ಎಂದು ಅವರು ತಿಳಿಸಿದ್ದಾರೆ. ಗೃಹ ಬಳಕೆಯ 14.2 kg ಅನಿಲ ಸಿಲಿಂಡರ್ ದರವನ್ನು 29 ರೂಪಾಯಿಗೆ ಏರಿಸಿರುವ ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ ಖಂಡ್ರೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳೆದ 3 ತಿಂಗಳಿನಲ್ಲಿ 2ನೇ ಬಾರಿ ಸ್ತ್ರೀ ಸಾಮಾನ್ಯರು ಬಳಸುವ ಅಡುಗೆ ಅನಿಲ ದರ ಏರಿಕೆ ಮಾಡಲಾಗಿದ್ದು ನಾಗರಿಕರಿಗೆ ಸುಮಾರು 90 ರೂಪಾಯಿ ಹೊರೆ ಬಿದ್ದಿದೆ ಎಂದರು. ಇದರಿಂದ ಬಡವರು ಮಧ್ಯಮ ವರ್ಗದವರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೋಲಾರದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪಿಸಲು ರಾಜ್ಯ ಸರ್ಕಾರ ಉದ್ದೇಶಿಸಿದ್ದು ರಾಷ್ಟೀಯ ವೈದ್ಯಕೀಯ ಆಯೋಗದೊಂದಿಗೆ ಸಮನ್ವಯ ಸಾಧಿಸಲು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯವು ಬೆಂಗಳೂರಿನ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ಜಂಟಿ ನಿರ್ದೇಶಕ ಪ್ರಾಧ್ಯಾಪಕ ಡಾ ಎಸ್ ವೆಂಕಟರಾಘವ ಅವರನ್ನು ತಾತ್ಕಾಲಿಕ ವಿಶೇಷಾಧಿಕಾರಿಯನ್ನಾಗಿ ನೇಮಿಸಿದೆ. ವೈದ್ಯಕೀಯ ಕಾಲೇಜು ಸ್ಥಾಪನೆ ಸಂಬಂಧ ಆಯೋಗದೊಂದಿಗೆ ಸಮನ್ವಯ ಸಾಧಿಸಿ ಅಗತ್ಯ ಪ್ರಕ್ರಿಯೆ ಪ್ರಾರಂಭಿಸಬೇಕು. ಕಾಲೇಜುಗಳಿಗೆ ಅಗತ್ಯವಿರುವ ಭೂಮಿ, ಕಟ್ಟಡ, ಬೋಧನಾ ಆಸ್ಪತ್ರೆ, ಮೂಲಸೌಕರ್ಯ, ವೈದ್ಯಕೀಯ ಉಪಕರಣಗಳು, ಮಾನವ ಸಂಪನ್ಮೂಲಗಳು ಹಾಗೂ ಇತರ ಶಾಸನಬದ್ಧ ಅವಶ್ಯಕತೆಗಳಿಗೆ ಸಂಬಂಧಿಸಿದ ಸಮಗ್ರ ಪ್ರಸ್ತಾವನೆಗಳನ್ನು ಸಿದ್ದಪಡಿಸಿ ಸರ್ಕಾರಕ್ಕೆ ಸಲ್ಲಿಸುವ ಉದ್ದೇಶದಿಂದ ಈ ತಾತ್ಕಾಲಿಕ ವಿಶೇಷಾಧಿಕಾರಿಯನ್ನು ನೇಮಿಸಿ ಆದೇಶ ಹೊರಡಿಸಲಾಗಿದೆ. ವಿಶೇಷಾಧಿಕಾರಿಯು ಕೂಡಲೇ ಕಾರ್ಯಪ್ರವೃತ್ತರಾಗಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಅವಶ್ಯವಿರುವ ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸಬೇಕು. ಜಿಲ್ಲಾಡಳಿತ ಹಾಗೂ ಸಂಬಂಧಿತ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು. ಹಂತವಾರು ಕಾರ್ಯಯೋಜನೆಯನ್ನು ಸಿದ್ದಪಡಿಸಬೇಕು ಹಾಗೂ ಪ್ರಗತಿ ವರದಿಯನ್ನು ಕಾಲಕಾಲಕ್ಕೆ ಸರ್ಕಾರಕ್ಕೆ ಹಾಗೂ ನಿರ್ದೇಶನಾಲಯಕ್ಕೆ ನೀಡಬೇಕು ಎಂದು ಸೂಚಿಸಲಾಗಿದೆ. ವೈದ್ಯಕೀಯ ಕಾಲೇಜು ನಿರ್ಮಿಸಲು ನಗರದ ಹೊರವಲಯದ ಸ್ಯಾನಿಟೋರಿಯಂ ಬಳಿ ಈಗಾಗಲೇ

0: 22 ಎಕರೆ 36 ಗುಂಟೆ ಜಾಗ ಗುರುತಿಸಲಾಗಿದೆ. ನಿವೇಶನ ಮತ್ತು ವಸತಿ ರಹಿತರಿಗೆ ವಸತಿ ನೀಡುವುದು ಸರ್ಕಾರದ ಕರ್ತವ್ಯ. ಹಲವು ವರ್ಷಗಳಿಂದ ಸರ್ಕಾರದಿಂದ ಮನೆ ನಿರ್ಮಿಸಬೇಕು. ನಿವೇಶನ ರಹಿತರು ವಸತಿ ರಹಿತರಿಗೆ ಆದ್ಯತೆ ಮೇರೆಗೆ ಸ್ವಂತ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಲವಾರು ಜನಪರ ಯೋಜನೆಗಳೊಂದಿಗೆ ವಸತಿ ನೀಡುವ ಯೋಜನೆಗೂ ಮಹತ್ವ ನೀಡಿದೆ ಎಂದು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 18 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಸವ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಆಯ್ಕೆಯಾಗಿರುವ ಅರ್ಹ ಫಲಾನುಭವಿಗಳಿಗೆ ನೂತನ ಮನೆ ನಿರ್ಮಾಣ ಕಾಮಗಾರಿ ಆದೇಶ ಪ್ರತಿ ವಿತರಣಾ ಕಾರ್ಯಕ್ರಮದಲ್ಲಿ ಸುಮಾರು 400ಕ್ಕೂ ಅಧಿಕ ಫಲಾನುಭವಿಗಳಿಗೆ ಆದೇಶ ಪತ್ರವನ್ನು ವಿತರಿಸಿ ಅವರು ಮಾತನಾಡಿದರು. ರಾಜ್ಯ ಸರ್ಕಾರ ಬಡವರ ಪರವಾಗಿದ್ದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಗೌರವಯುತವಾಗಿ ಬಾಳ್ವೆ ನಡೆಸಲು ಬೇಕಾದ ಎಲ್ಲಾ ಸವಲತ್ತುಗಳನ್ನು ಆದ್ಯತೆ ಮೇರೆಗೆ ಒದಗಿಸುತ್ತಾ ಬಂದಿದೆ ಎಂದು ಅವರು ತಿಳಿಸಿದರು. ವಿಶ್ವ ಸೈಕಲ್ ದಿನಾಚರಣೆ ಅಂಗವಾಗಿ ದಾವಣಗೆರೆಯಲ್ಲಿಂದು ವಿವಿಧ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಬೃಹತ್ ಸೈಕಲ್ ರ್ಯಾಲಿಗೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ರ್ಯಾಲಿಯು ಸಾರ್ವಜನಿಕರಲ್ಲಿ ಆರೋಗ್ಯ ಮತ್ತು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿತು. ಮುಂಜಾನೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಮಾಯಿಸಿದ್ದ ನೂರಾರು ಸೈಕಲ್ ಪ್ರಿಯರು ಉತ್ಸಾಹದಿಂದ ರ್ಯಾಲಿಯಲ್ಲಿ ಪಾಲ್ಗೊಂಡರು. ಬಳಿಕ ಜಿಲ್ಲಾ ಕ್ರೀಡಾಂಗಣದಿಂದ ಹೊರಟ ರ್ಯಾಲಿಯು ವಿದ್ಯಾರ್ಥಿ ಭವನ, ಹದಡಿ ರಸ್ತೆಯ ಐಟಿಐ ಕಾಲೇಜ್ ಗೇಟ್, ಕಾಫಿ ಡೇ ಸರ್ಕಲ್, ಡೆಂಟಲ್ ಕಾಲೇಜ್ ರಸ್ತೆ ಹಾಗೂ ಬಾಪೂಜಿ ಆಸ್ಪತ್ರೆ ಕ್ರಾಸ್ ಮಾರ್ಗವಾಗಿ ಸಾಗಿ ಸಾರ್ವಜನಿಕರ ಗಮನ ಸೆಳೆಯಿತು. ನಂತರ ಸೈಕಲ್ ರ್ಯಾಲಿ ಮರಳಿ ಜಿಲ್ಲಾ ಕ್ರೀಡಾಂಗಣದಲ್ಲಿಯೇ ಮುಕ್ತಾಯಗೊಂಡಿತು. ರ್ಯಾಲಿಯಲ್ಲಿ ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ ವಿವಿಧ ವಯೋಮಾನದ ಸೈಕಲ್ ಪ್ರಿಯರು ಹಾಗೂ ಸಾರ್ವಜನಿಕರು ಸೈಕಲ್ ಚಲಾಯಿಸುವ ಮೂಲಕ ಪರಿಸರ ಸಂರಕ್ಷಣೆ ಮತ್ತು ದೈಹಿಕ ಆರೋಗ್ಯದ ಮಹತ್ವದ ಸಂದೇಶ ಸಾರಿದರು. ಯಾದಗಿರಿ ಜಿಲ್ಲೆಯಲ್ಲಿ ಹಾನಿಗೊಳಗಾದ ವಿದ್ಯುತ್ ಪರಿವರ್ತಕ ಟಿಸಿ ಮರುಜೋಡಣೆ ಕಾರ್ಯದಲ್ಲಿ ವಿಳಂಬವಾಗುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ಹೆಚ್ಚುತ್ತಿರುವ ದೂರುಗಳ ಹಿನ್ನೆಲೆಯಲ್ಲಿ ಜೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಶಶಿಧರ ಕುರೇರ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಯಾದಗಿರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಸುಟ್ಟ ಅಥವಾ ಹಾನಿಗೊಳಗಾದ ಟಿಸಿಗಳನ್ನು ತ್ವರಿತವಾಗಿ ಬದಲಾಯಿಸುವುದು ಅಧಿಕಾರಿಗಳ ಜವಾಬ್ದಾರಿಯಾಗಿದ್ದು, ನಿರ್ಲಕ್ಷ್ಯ ಅಥವಾ ಅನಗತ್ಯ ವಿಳಂಬ ಕಂಡುಬಂದರೆ ಸಂಬಂಧಿಸಿದ ಸಿಬ್ಬಂದಿ ವಿರುದ್ದ ಅಮಾನತು ಸೇರಿದಂತೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ಮುಂಗಾರು ಅವಧಿಯಲ್ಲಿ ಗಾಳಿ ಮಳೆ ಹಾಗೂ ಪ್ರಕೃತಿ ವಿಕೋಪಗಳಿಂದ ವಿದ್ಯುತ್ ವ್ಯತ್ಯಯ ಉಂಟಾದರೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಹರಿಸಬೇಕು. ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ ನಿಗದಿತ 7 ಗಂಟೆಗಳ ವಿದ್ಯುತ್ ಪೂರೈಕೆ ಖಚಿತಪಡಿಸಬೇಕು ಎಂದು ಅವರು ಸೂಚಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಾದ್ಯಂತ ಕೈಗಾರಿಕೆ, ಕಾರ್ಖಾನೆ, ವಿವಿಧ ವಾಣಿಜ್ಯ ಸಂಸ್ಥೆಗಳ ಮೇಲೆ ಅಧಿಕಾರಿಗಳು ಜಂಟಿ ದಾಳಿ ನಡೆಸಿ 28 ಬಾಲಕಾರ್ಮಿಕರನ್ನು ರಕ್ಷಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಸ್ವಕ್ಷೇತ್ರ ಕನಕಪುರದಲ್ಲಿ ಜನತೆಗೆ ಕೃತಜ್ಞತಾ ಸಮರ್ಪಣೆ. ಧಾರವಾಡದಲ್ಲಿ ಇಂದು ಸಂಜೆ ನೂತನ ಸುಸಜ್ಜಿತ ಆಧಾರ್ ಸೇವಾ ಕೇಂದ್ರ ಆರಂಭ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟನೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪ. ಅಡುಗೆ ಅನಿಲ ದರ ಏರಿಕೆಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಆಕ್ಷೇಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 2:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ರಸಮಂಜರಿ ಸಂಸ್ಕೃತ ಕಾವ್ಯಗಳಲ್ಲಿ ಮುಂಗಾರಿನ ವರ್ಣನೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ನರಸಿಂಹಯ್ಯ ಭಟ್ ಇವರು.
2: ಸಂಸ್ಕೃತ ಕಾವ್ಯಗಳಲ್ಲಿ ಮುಂಗಾರಿನ ವರ್ಣನೆ. ವಿಶ್ವವು ಸದಾ ಚಲನಾತ್ಮಕವಾಗಿರುವಂತಹದ್ದು, ಆದ್ದರಿಂದಲೇ ಇದಕ್ಕೆ ಜಗತ್ತು ಎಂಬ ಅನ್ವರ್ಥನಾಮ ಬಂದಿದೆ. ನಿಂತ ನೀರಾಗಲಿ ಗಾಳಿಯಾಗಲಿ ಸದಾ ಶುದ್ಧವಾಗಿರಲಾರವು. ಆದ್ದರಿಂದಲೇ ತಮ್ಮನ್ನು ಸದಾ ಚಲನೆಯಲ್ಲಿರಿಸಿಕೊಂಡು ಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತವೆ. ಜಗತ್ತು ಚಲನೆಯಲ್ಲಿರುವುದರಿಂದಲೇ ಇದು ಶುದ್ಧ ಮತ್ತು ಸುಂದರ. ಸೃಷ್ಟಿ, ಸ್ಥಿತಿ, ಲಯ ಇವು ಪ್ರಕೃತಿಯಲ್ಲಿ ನಿತ್ಯ ನಿರಂತರವಾಗಿ ನಡೆಯುವ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಹಳೆಯದಾಗಿದ್ದನ್ನು ತೆಗೆಯುವ ಕಾರ್ಯವನ್ನು ಲಯವೆಂದು ಕರೆದರೆ ಹೊಸದರ ಧಾರಣೆಯ ಆರಂಭವೇ ಸೃಷ್ಟಿ ಎಂದು ಸರಳವಾಗಿ

ಅರ್ಥೈಸಬಹುದಾಗಿದೆ. ಪ್ರಕೃತಿಯಲ್ಲಿ ಹಳೆಯದು ಕಳೆದು ಹೊಸದು ಸೃಷ್ಟಿಯಾಗುವ ಕಾಲವೇ ವಸಂತಕಾಲ. ಹಸಿರಾದ ಚಿಗುರು ಪ್ರಕೃತಿಯಲ್ಲಿ ಬದಲಾವಣೆಯನ್ನು ಪಡೆದು ನಾವೀನ್ಯವನ್ನು ತೋರಿಸಿದಾಗ ಭಾರತೀಯರಾದ ನಮಗೆ ನವ ವರ್ಷದ ಅಂದರೆ ಹೊಸ ವರ್ಷದ ಆರಂಭವಾಗುತ್ತದೆ. ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಮನ್ನಂ ಸುಭಾಷಿತಂ ಎಂಬಂತೆ ಜೀವನಕ್ಕೆ ಪರಮಾವಶ್ಯಕಗಳಾದ ನೀರು ಮತ್ತು ಅನ್ನ ಅಥವಾ ಆಹಾರದ ಸೃಷ್ಟಿಯ ಆರಂಭವಾಗುವ ಮುಂಗಾರೂ ಕೂಡ ಹೊಸ ವರ್ಷವೇ. ಬಿಸಿಲ ಬೇಗೆಯು ಬದಿಗೆ ಸರಿದು ಮಳೆಯ ತಂಪಾದ ಮಾರುತಗಳು ಆಹ್ಲಾದತೆಯನ್ನು ಉಂಟುಮಾಡುತ್ತಾ ಕೃಷಿಕರಲ್ಲಿ, ಪ್ರೇಮಿಗಳಲ್ಲಿ, ಪಶು ಪಕ್ಷಿಗಳಲ್ಲಿ, ಮರ ಗಿಡ ಧಾನ್ಯ ಕ್ಷೇತ್ರಗಳಲ್ಲಿ ಹೊಸ ಹುರುಪನ್ನು ಉಂಟುಮಾಡುವ ಸಮಯವೇ ಮುಂಗಾರು. ಆಹಾರದ ಉತ್ಪಾದನೆಯನ್ನು ಆರಂಭಿಸಲು ರೈತರು ಮುಂಗಾರಿಗಾಗಿ ಕಾಯುತ್ತಿರುತ್ತಾರೆ. ಕೃಷಿ ಪ್ರಧಾನವಾದ ಭಾರತದಲ್ಲಂತೂ ಮುಂಗಾರು ಬಂತೆಂದರೆ ಸಾಕು, ಎಲ್ಲ ಚಟುವಟಿಕೆಗಳು ವೇಗವನ್ನು ಪಡೆದುಕೊಳ್ಳುತ್ತವೆ. ಮುಂಗಾರು ಬಿಸಿಲಲ್ಲಿ ಬಳಲಿ ಬೆಂಡಾಗಿ ನಿರುತ್ಸಾಹಿಗಳಾದವರಿಗೆ ಭರವಸೆಯ ಬೆಳಕು, ನೀರಿಲ್ಲದೆ ನಿರಾಶರಾದ ಜೀವಿಗಳಿಗೆ ತಂಪಿನ ಆಶಾಕಿರಣ, ರೈತರ ಕೃಷಿ ಯಜ್ಞಕ್ಕೆ ಶುಭಾರಂಭದ ಸಂಕೇತ, ದೂರಾದ ಪ್ರೇಮಿಗಳಿಗೆ ಸನಿಹದ ಬಯಕೆಯನ್ನು ತರಿಸುವ ಮೋಹಕ ಮಂತ್ರ, ಚಿಣ್ಣರು ಮಳೆಯಲ್ಲಿ ನೆನೆಯಲು ಬಗೆ ಬಗೆಯ ನೀರಾಟವಾಡಲು ಹಂಬಲಿಸುವ ಕಾಲ, ಕವಿಗಳು ತಮ್ಮ ಕಾವ್ಯ ಕನ್ನಿಕೆಯನ್ನು ಸಿಂಗರಿಸುವ ಕಾಲ, ಹೀಗೆ ಪ್ರತಿಯೊಬ್ಬನ ಜೀವನದಲ್ಲಿ ಚಿಂತನ ಮಂಥನ ಕಲ್ಪನೆಗಳಿಗೆ, ದುಡಿಯುವವರ ಚಟುವಟಿಕೆಗಳಿಗೆ ಪ್ರೇರಣೆಯನ್ನು ಒದಗಿಸುವ ಈ ಕಾಲವೇ ಮುಂಗಾರು. ಇಳೆಯನ್ನು ತಣಿಸುವ ಈ ಮುಂಗಾರನ್ನು ಕವಿಗಳು ಮನದುಂಬಿ ವರ್ಣಿಸಿ ಸಹೃದಯರ ಮನವನ್ನು ತಣಿಸಿದ್ದಾರೆ. ಎಲ್ಲ ಭಾಷೆಗಳಲ್ಲೂ ಮುಂಗಾರಿನ ವರ್ಣನೆಯನ್ನು ನಾವು ಕಾಣಬಹುದು. ಸಂಸ್ಕೃತ ಭಾಷೆಯಲ್ಲೂ ಮುಂಗಾರಿನ ವರ್ಣನೆಯನ್ನು ಬಹು ಸುಂದರವಾಗಿ ಮಾಡಿದ್ದಾರೆ. ಈ ಸಂಸ್ಕೃತ ಭಾಷೆಯಲ್ಲಿ ಮುಂಗಾರಿನ ವರ್ಣನೆಯನ್ನು ಹೇಗೆ ಮಾಡಿದ್ದಾರೆ ಎಂಬುದನ್ನು ಕೆಲವೊಂದು ಉದಾಹರಣೆಗಳೊಂದಿಗೆ ನಾವಿಂದು ಗಮನಿಸೋಣ. ವಿಶ್ವದ ಅತ್ಯಂತ ಪ್ರಾಚೀನತಮವಾದ ಭಾಷೆಗಳಲ್ಲಿ ಶಿಖರಪ್ರಾಯವಾದ ಸಂಸ್ಕೃತ ಭಾಷೆ ಕೇವಲ ವೇದದ ಭಾಷೆಯಾಗದೆ ಜನಸಾಮಾನ್ಯರ ಆಡುಭಾಷೆಯೂ ಆಗಿತ್ತು. ಸಂಸ್ಕೃತದ ಆದಿಕವಿಗಳಾದ ವಾಲ್ಮೀಕಿ, ವೇದವ್ಯಾಸ, ಕಾಳಿದಾಸಾದಿ ಕವಿ ಪುಂಗವರು ತಮ್ಮ ಕೃತಿಗಳಲ್ಲಿ ವಿಶ್ವ ಪ್ರಸಿದ್ಧವಾದ ಭಾರತೀಯ ಸಂಸ್ಕೃತಿಯನ್ನು ಚಿತ್ರಿಸುವುದರೊಂದಿಗೆ ಭಾರತೀಯರ ಜೀವನ ಇತಿಹಾಸವನ್ನೂ, ಈ ದೇಶದ ವೀರರ ಶೌರ್ಯ ಗಾಥೆಯನ್ನೂ, ಇಲ್ಲಿನ ಪ್ರಕೃತಿಯ ಸೌಂದರ್ಯವನ್ನೂ ಮನೋಜ್ಞವಾಗಿ ಬಣ್ಣಿಸಿದ್ದಾರೆ. ಅದರಲ್ಲೂ ಭಾರತದ ವಿಭಿನ್ನ ಭಾಗಗಳ ಕವಿಗಳು ಬೇರೆ ಬೇರೆ ಋತುಗಳಲ್ಲಿ ಈ ಭೂಮಿಯ ಸೌಂದರ್ಯವನ್ನು ವರ್ಣಿಸಲು ಪ್ರಾಚೀನತಮವಾದ ಸಂಸ್ಕೃತ ಭಾಷೆಯನ್ನೇ ಆಯ್ಕೆ ಮಾಡಿಕೊಂಡಿರುವುದು ಈ ಭಾಷೆಯ ಮಹತ್ವವನ್ನು, ಜನಪ್ರಿಯತೆಯನ್ನೂ ಸೂಚಿಸುತ್ತದೆ. ಸಂಸ್ಕೃತದ ಕಾವ್ಯಗಳಲ್ಲಿ ಋತುಗಳ ವರ್ಣನೆಯ ವಿಚಾರ ಬಂದಾಗ ವಸಂತ ಮತ್ತು ವರ್ಷ ಋತುವಿನ ವರ್ಣನೆ ಎಲ್ಲ ಸಹೃದಯಿಗಳ ಚಿತ್ತಾಪಹಾರಕವಾಗಿದೆ. ಸೂರ್ಯ ಕಿರಣಗಳ ಸಹಾಯದಿಂದ ಭೂಮಿಯ ನೀರನ್ನು ಹೀರುವ ಮೋಡಗಳು ಸಿಹಿಯಾದ ನೀರಿಂದ ಮೈದುಂಬಿ ನೀಲ ಮೇಘಗಳಾಗಿ ಕೃಷ್ಣನ ಕಾಂತಿಯನ್ನು ಧರಿಸಿ ಬೇಸಿಗೆಯ ಧಗೆಯ ನೀಗಿಸಿ ನೀರೆರೆಯಲು ಸಿದ್ಧವಾಗುವ ಈ ಕಾಲವೇ ಮುಂಗಾರು. ಎತ್ತರದಲ್ಲಿರುವ ಮುಂಗಾರಿನ ಮೋಡಗಳನ್ನು ನೋಡಿದ ಕವಿಯೋರ್ವ ಸುಂದರವಾದ ಸುಭಾಷಿತ ಶ್ಲೋಕವನ್ನು ಹೀಗೆ ರಚಿಸಿದ್ದಾನೆ. ಗೌರವಂ ಪ್ರಾಪ್ಯತೆ ದಾನಾತ್ ನತು ವಿತ್ತಸ್ಯ ಸಂಚಯಾತ್ ಸ್ಥಿತಿರುಚ್ಚೈಃ ಪಯೋದಾನಾಂ ಪಯೋಧೀನಾಮಧಸ್ಥಿತಿಹಿ. ಅಂದರೆ ಬೇರೆಯವರ ಹಿತಕ್ಕಾಗಿ ದಾನ ಮಾಡುವವರು ಮೋಡಗಳಂತೆ ಎತ್ತರವಾದ ಸ್ಥಾನವನ್ನು ಪಡೆಯುತ್ತಾರೆ ಎಂಬುದು ಈ ಸುಭಾಷಿತಕಾರನ ಅಭಿಪ್ರಾಯ. ಪ್ರಕೃತಿಯಲ್ಲಿನ ಮೋಡಗಳ ಉದಾತ್ತತೆಯನ್ನು ಕವಿ ತನ್ನ ಕವಿತಾರಚನೆಯ ಪ್ರತಿಭೆಯಿಂದ ಜಗತ್ತಿಗೆ ತಿಳಿಯಪಡಿಸುತ್ತಿದ್ದಾನೆ. ಮುಂಗಾರಿನ ಆರಂಭವನ್ನು ಆದಿಕವಿ ವಾಲ್ಮೀಕಿಯವರು ರಾಮಾಯಣದಲ್ಲಿ ವರ್ಣಿಸಿದ್ದಾರೆ. ಸೀತಾಪಹರಣದ ನಂತರ ಸುಗ್ರೀವನ ಸಖ್ಯವನ್ನು ಪಡೆದು
ವಾಲಿ

0: ಯನ್ನು ದಂಡಿಸಿದ ಶ್ರೀರಾಮನು ಮಾಲ್ಯವಂತ ಪರ್ವತದಲ್ಲಿ ವಾಸಿಸುತ್ತಾ ಲಕ್ಷ್ಮಣನನ್ನು ಕುರಿತು ಈ ಮಾತನ್ನು ಹೇಳುತ್ತಾನೆ.
1: ಅಯಂ ಸಕಾಲ ಸಂಪ್ರಾಪ್ತ ಸಮಯೋಸ್ತಿ ಜಲಾಗಮ ಸಂಪಶ್ಯತ್ವಂ ನಭೋ ಮೇಘೈ ಸಂವೃತಂಗಿರಿ ಸನ್ನಿಭೈ.
0: ಇದರ ಭಾವಾರ್ಥ ಹೀಗೆ ಇದೆ. ತಮ್ಮ ಲಕ್ಷ್ಮಣ, ನೋಡಲಿ, ಆಕಾಶವು ಪರ್ವತದಂತಿರುವ ದೊಡ್ಡ ದೊಡ್ಡ ಮೋಡಗಳಿಂದ ಆವೃತವಾಗುತ್ತಿದೆ. ನೀರನ್ನು ಸುರಿಸುವ ಮುಂಗಾರಿನ ಸಮಯವು ಬರುತ್ತಿದೆ. ಅಂದರೆ ನೀರಿಗಾಗಿ ನಿರೀಕ್ಷಿಸುತ್ತಿರುವ ರೈತರಿಗೆ, ಪಶು ಪಕ್ಷಿ ಜೀವಿಗಳಿಗೆ ಸಂತಸವನ್ನುಂಟು ಮಾಡುವ ಮುಂಗಾರಿನ ಆರಂಭವನ್ನು, ಆಗಮನವನ್ನು ಕವಿ ವಾಲ್ಮೀಕಿಯವರು ಶ್ರೀರಾಮನ ಮಾತಿನಿಂದ ಪ್ರಕಟಪಡಿಸುತ್ತಿದ್ದಾರೆ. ಅಲ್ಲದೆ ಮುಂಗಾರು ಸಮೀಪಿಸುತ್ತಿದ್ದಂತೆಯೇ ಪ್ರಕೃತಿಯಲ್ಲಾಗುತ್ತಿರುವ ಬದಲಾವಣೆಯನ್ನು ಅವಲೋಕಿಸುತ್ತಾ ಸೀತಾನ್ವೇಷಣೆ ಮಾಡುತ್ತಿರುವ ಶ್ರೀರಾಮನು ಲಕ್ಷ್ಮಣನಿಗೆ ಹೀಗೆ ಹೇಳುತ್ತಾನೆ.
1: ಸೋದರ, ರಜ ಪ್ರಶಾಂತಂ ಸಹಿಮೋದ್ಯ ವಾಯು ನಿದಾಘ ದೋಷ ಪ್ರಸರಾ ಪ್ರಶಾಂತಃ ಸ್ಥಿತಾ ಹಿ ಯಾತ್ರಾ ವಸುಧಾಧಿಪಾನಾಂ ಪ್ರವಾಸಿನೋ ಯಾಂತಿ ನರಾ ಸ್ವದೇಶಾನ್.
0: ಇಲ್ಲಿನ ಭಾವವನ್ನು ನಾವು ತಿಳಿದುಕೊಳ್ಳೋಣ. ಬಿಸಿಲಿನ ತಾಪದಿಂದ ಚದುರಿರುವ ಧೂಳಿನ ಕಣಗಳು ಶಾಂತವಾಗುತ್ತಿವೆ. ಬೇಸಿಗೆಯ ಬಿಸಿಗಾಳಿಯು ತಣ್ಣಗಾಗುತ್ತಾ ಪರಿಸರವನ್ನು ಶಾಂತವಾಗಿಸುತ್ತಿದೆ. ರಾಜ ಮಹಾರಾಜರುಗಳ ಸೈನ್ಯವು ಜೈತ್ರಯಾತ್ರೆಯನ್ನು ಮುಗಿಸಿ ಸ್ವರಾಜ್ಯಕ್ಕೆ ಹಿಂದಿರುಗುತ್ತಿದೆ. ದೇಶಾಟನೆಯನ್ನು ಮುಗಿಸಿದ ಪ್ರವಾಸಿಗರು ತಮ್ಮ ತಮ್ಮ ಸ್ಥಾನಕ್ಕೆ ಹಿಂದಿರುಗುತ್ತಿದ್ದಾರೆ. ಈ ರೀತಿಯಾಗಿ ಮುಂಗಾರಿನ ಆಗಮನದ ಸೂಚನೆಯನ್ನು ವಿವರಿಸುತ್ತಿರುವ ಶ್ರೀರಾಮನ ಮಾತಿನಲ್ಲಿ ಸೀತಾನ್ವೇಷಣೆಗೆ ಮಳೆಗಾಲವು ತೊಂದರೆಯನ್ನುಂಟು ಮಾಡುವಲಿದೆ. ಸೀತೆಯ ವಿರಹವು ಕಾಡಲಿದೆ ಎಂಬ ವಿಚಾರ ಧ್ವನಿತವಾಗುತ್ತಿದೆ. ಕವಿಕುಲ ಗುರು ಕಾಳಿದಾಸನಂತೂ ಮುಂಗಾರಿನ ಮೇಘಗಳನ್ನು ಅವಲೋಕಿಸಿ ಮೇಘದೂತವೆಂಬ ವಿಶ್ವವಿಖ್ಯಾತ ಖಂಡ ಕಾವ್ಯವನ್ನೇ ರಚಿಸಿದ್ದಾನೆ. ಶೃಂಗಾರ ರಸದಿಂದ ಪರಿಪೂರ್ಣವಾದ ಈ ಕಾವ್ಯದಲ್ಲಿ ಕವಿಯು ಚಲಿಸುವ ಮೋಡಗಳಿಗೆ ದೂತನ ಜವಾಬ್ದಾರಿಯುತ ಸ್ಥಾನಮಾನವನ್ನು ಕೊಟ್ಟು ಮುಂಗಾರಿನ ಸಮಯದಲ್ಲಿ ಭೂಮಿಯಲ್ಲಾಗುವ ಬದಲಾವಣೆಗಳನ್ನು ಕಾವ್ಯಮಯವಾಗಿ ವರ್ಣಿಸುತ್ತಾ ಪ್ರಕೃತಿಯ ಸೊಬಗನ್ನು ಎಳೆ ಎಳೆಯಾಗಿ ಚಿತ್ರಿಸಿದ್ದಾನೆ. ಕಾಳಿದಾಸ ತನ್ನ ಮೇಘದೂತ ಕಾವ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ.
1: ರಿಕ್ತ ಸರ್ವೋ ಭವತಿ ಹಿ ಲಘು ಪೂರ್ಣತಾ ಗೌರವಾಯ.
0: ಅಂದರೆ ನೀರಿಲ್ಲದೆ ಖಾಲಿಯಾಗಿ ಅತ್ತಿಂದಿತ್ತ ವ್ಯರ್ಥವಾಗಿ ತಿರುಗುವ ಮೋಡಗಳನ್ನು ಯಾರೂ ನೋಡುವುದಿಲ್ಲ. ಆದರೆ ಶುದ್ಧವಾದ ಮತ್ತು ಮಧುರವಾದ ನೀರಿಂದ ಪರಿಪೂರ್ಣವಾದ ಮೋಡಗಳನ್ನು ಎಲ್ಲರೂ ಕತ್ತೆತ್ತಿ ಗೌರವದಿಂದಲೂ ಆಶಾಭಾವದಿಂದಲೂ ನೋಡುತ್ತಾರೆ ಎಂದರ್ಥ. ಅಂದರೆ ಏನೂ ಸತ್ವವಿಲ್ಲದ ಮೂರ್ಖರಾದ ಜನರು ಸಮಾಜದಲ್ಲಿ ಕೇವಲ ವ್ಯರ್ಥವಾಗಿ ವ್ಯವಹರಿಸುತ್ತಾ ಗೌರವವನ್ನು ಕಳೆದುಕೊಳ್ಳುತ್ತಾರೆ. ಆದರೆ ಜ್ಞಾನದಿಂದ ಪರಿಪೂರ್ಣರಾದವರು ಎಲ್ಲರಿಂದಲೂ ಗೌರವದಿಂದ ನೋಡಲ್ಪಡುತ್ತಾರೆ ಎಂಬುದು ಇಲ್ಲಿ ಧ್ವನಿತವಾಗುತ್ತಿದೆ. ಈ ಮೇಘದೂತ ಕೃತಿಯನ್ನು ಮುಂಗಾರಿನ ಮೋಡಗಳ ಚಲನ ವಲನ ಹಾವಭಾವದ ಕಾವ್ಯ ರೂಪವೆಂಬುದಾಗಿಯೂ ಕರೆಯಬಹುದಾಗಿದೆ. ಗ್ರೀಷ್ಮದ ಸೆಕೆಗೆ ಬೆಂದು ನೊಂದು ಬರಡಾದ ಭೂಮಿ ಬಾಯ್ದೆರೆದು ನಿಂತಿರಲು ಅನ್ನದಾತರು ಕತ್ತೆತ್ತಿ ಆಶಾದಾಯಕ ಕಂಗಳಿಂದ ಆಗಸದಿ ಮಳೆ ಸುರಿಸುವ ಮೋಡಗಳಿಗಾಗಿ ಅರಸುತ್ತಿರಲು ಆಷಾಢದ ಮೊದಲ ದಿನ ಆಕಾಶದಲ್ಲಿ ಮೋಡಗಳನ್ನು ಕಂಡಾಗ ಎಲ್ಲರಿಗೂ ಆನಂದವಾಗುವುದು ಸಹಜ. ಇದನ್ನೇ ಮೇಘಕವಿ ಕಾಳಿದಾಸನು
1: ಆಷಾಢಸ್ಯ ಪ್ರಥಮ ದಿವಸೇ ಮೇಘಮಾಶ್ಲಿಷ್ಟ ಸಾನು ವಪ್ರಕ್ರೀಡಾ ಪರಿಣತ ಗಜ ಪ್ರೇಕ್ಷಣೀಯಂದ ದರ್ಶ
0: ಎಂದು ಹಾಡಿ ಹೊಗಳಿದ್ದಾನೆ. ಅಂದರೆ ಆಷಾಢದ ಮೊದಲ ದಿನ ಆಕಾಶದಲ್ಲಿ

0: ಈ ಚಲಿಸುವ ದೊಡ್ಡ ದೊಡ್ಡ ಮೋಡಗಳನ್ನು ನೋಡಿದಾಗ ವಪ್ರ ಕ್ರೀಡೆಯಲ್ಲಿ ತೊಡಗಿರುವ ಮದ ಗಜಗಳ ಸೌಂದರ್ಯವನ್ನು ನೆನಪಿಸುತ್ತದೆ ಎಂದು ಅವನ ಅಭಿಪ್ರಾಯ. ಅಲ್ಲದೆ ಕಾಳಿದಾಸ ತನ್ನ ಮತ್ತೊಂದು ಖಂಡಕಾವ್ಯ ಋತುಸಂಹಾರದಲ್ಲಿ ಮುಂಗಾರಿನ ಸಮಯವನ್ನು ವರ್ಣಿಸುತ್ತಾ,
1: ಪಯೋಧರೈರ್ಭೀಮಗಭೀರ ನಿಸ್ವನೈಹಿ ತಡಿದ್ಭಿರುದ್ವೇಜಿತ ಚೇತಸೋ ಭೃಶಂ ಕೃತಾಪರಾಧಾನಪಿ ಯೋಷಿತ ಪ್ರಿಯಾನ್ ಪರಿಶ್ವಜಂತೆ ಶಯನೇ ನಿರಂತರಂ
0: ಎಂದು ಭಾವಪೂರ್ಣವಾಗಿ ಬರೆಯುತ್ತಾನೆ. ಅಂದರೆ ಭಯಂಕರವಾಗಿಯೂ ಗಂಭೀರವಾಗಿಯೂ ಗರ್ಜಿಸುತ್ತಿರುವ ಮತ್ತು ಪ್ರಖರವಾಗಿ ಪ್ರಕಾಶಿಸುತ್ತಿರುವ ಮಿಂಚುಗಳಿಂದ ಭಯಭೀತರಾದ ರಮಣೀಯರು ತಮ್ಮ ರಮಣನೊಂದಿಗೆ ಮನಸ್ತಾಪಗಳಿದ್ದರೂ ಶಯನದಲ್ಲಿ ಅವರನ್ನು ಬಿಗಿದಪ್ಪಿ ಮಲಗುವಂತೆ ಮಾಡುತ್ತದೆ ಈ ಮುಂಗಾರು ಎಂದು ಬಣ್ಣಿಸುತ್ತಾನೆ. ಹಾಗೆಯೇ ಸುಂದರ ಸ್ತ್ರೀಯರ ಚಲನೆಯನ್ನು ಜಲಭರಿತ ಮೋಡಗಳಿಗೆ ಹೋಲಿಸುವ ಕಾಳಿದಾಸನು ಋತುಸಂಹಾರ ಕಾವ್ಯದಲ್ಲಿ ಹೀಗೆ ಹೇಳುತ್ತಾನೆ.
1: ತಡಿಲ್ಲತಾ ಶಕ್ರಧನುರ್ವಿಭೂಷಿತಾಃ ಪಯೋಧರಾಸ್ತೋಯಭರಾವಲಂಬಿನಃ ಸ್ತ್ರಿಯಶ್ಚ ಕಾಂತಾಸ್ತನಭಾರನಮ್ರತಾಃ ಪ್ರಯಾಂತಿ ಮಂದಂ ಪ್ರಮದಾ ಜನಪ್ರಿಯಾಃ.
0: ಈ ಶ್ಲೋಕದ ಭಾವಾರ್ಥವನ್ನು ನೋಡೋಣ. ಕಾಳಿದಾಸನ ಪ್ರಕಾರ ಮಿಂಚುಗಳೆಂಬ ಬಳ್ಳಿಗಳಿಂದಲೂ ವರ್ಣರಂಜಿತವಾದ ಕಾಮನನ ಬಿಲ್ಲಿನಿಂದಲೂ ಅಲಂಕೃತವಾದ ಮೇಘಗಳು ನೀರಿನಿಂದ ತುಂಬಿ ಹೇಗೆ ಬಾಗಿ ಭೂಮಿಗೆ ಬರುತ್ತವೆಯೋ ಹಾಗೆಯೇ ಸ್ತನಗಳ ಭಾರಕ್ಕೆ ಬಾಗಿ ಬಳುಕುವ ಕೋಮಲ ವರಿತೆಯರು ಮದಗಜ ಗಮನೆಯರಂತೆ ಮಂದವಾಗಿ ಚಲಿಸುತ್ತಾರೆ ಎಂದು ಮುಂಗಾರಿನಲ್ಲಿ ಪ್ರಕೃತಿಯ ವರ್ಣನೆಯೊಂದಿಗೆ ಸುಂದರ ಸ್ತ್ರೀಯರ ವರ್ಣನೆಯನ್ನು ಮನೋಜ್ಞವಾಗಿ ಮಾಡಿದ್ದಾನೆ ಮಹಾಕವಿ ಕಾಳಿದಾಸ. ಅದೇ ರೀತಿ ಮುಂದಿನ ಶ್ಲೋಕಗಳಲ್ಲಿ ಕಾಳಿದಾಸನು ಮುಂಗಾರಿನ ಸಮಯದಲ್ಲಾಗುವ ಪ್ರಕೃತಿಯಲ್ಲಿನ ಬದಲಾವಣೆಯನ್ನು ಹೀಗೆ ವಿವರಿಸಿದ್ದಾನೆ.
1: ನಿದ್ರಾಶನೈಃ ಕೇಶವಮಭ್ಯುಪೈತಿ ದ್ರುತನದಿ ಸಾಗರಮಭ್ಯುಪೈತಿ ಹೃಷ್ಟಾ ಬಲಕಾ ಘನಮಭ್ಯುಪೈತಿ ಕಾಂತಾಸಕಾಮ ಪ್ರಿಯಮಭ್ಯುಪೈತಿ.
0: ಈ ಶ್ಲೋಕದ ಸಾರಾಂಶವನ್ನು ಹೀಗೆ ನಾವು ಅರ್ಥೈಸಿಕೊಳ್ಳಬಹುದಾಗಿದೆ. ನಿದ್ರೆಯು ಕೇಶವನನ್ನು ಸೇರಿಕೊಳ್ಳುತ್ತದೆ, ಪ್ರಕೃತಿಯು ಕ್ರಿಯಾಶೀಲವಾಗುತ್ತದೆ, ನದಿಯು ನೀರನ್ನು ತುಂಬಿಕೊಂಡು ವೇಗವನ್ನು ಪಡೆದು ಸಾಗರವನ್ನು ಸೇರುತ್ತದೆ, ಹರ್ಷಭರಿತವಾದ ಬಲಾಕ ಪಕ್ಷಿಗಳು ಮೋಡಗಳಲ್ಲಿ ತೂರಿಕೊಂಡು ಆಟವಾಡುತ್ತವೆ, ಪ್ರಿಯತಮೆಯು ಪ್ರಿಯಕರನನ್ನು ಸೇರಿ ಮುದಗೊಳ್ಳುತ್ತಾಳೆ. ಅದೇ ರೀತಿಯಾಗಿ ಮುಂದಿನ ಕವಿತೆಯಲ್ಲಿ ಕಾಳಿದಾಸ ಈ ರೀತಿಯಾಗಿ ಹೇಳುತ್ತಾನೆ.
1: ನಿಪಾತಯಂತ್ಯ ಪರಿತಸ್ತಟದ್ರುಮಾನ್ ಪ್ರವೃದ್ಧ ವೇಗೈ ಸಲಿಲೈರ ನಿರ್ಮಲೈ ಸ್ತ್ರೀಯಸ್ಸು ದುಷ್ಟಾ ಇವ ಜಾತ ವಿಭ್ರಮಾಃ ಪ್ರಯಾಂತಿ ನದ್ಯಸ್ತ್ವರಿತಂ ಪಯೋನಿಧಿಂ.
0: ಈ ರೀತಿಯಾಗಿ ಕಾಳಿದಾಸನ ಮುಂಗಾರಿನ ವರ್ಣನೆಯನ್ನು ನಾವು ಕಾಣಬಹುದಾಗಿದೆ. ಇನ್ನು ವಾಲ್ಮೀಕಿ ಕವಿಗಳು ರಾಮಾಯಣದ ಕಿಷ್ಕಿಂಧಾಕಾಂಡದಲ್ಲಿ ರಾಮನ ಮಾತಿನ ಮೂಲಕ ಹೀಗೆ ತಿಳಿಯಪಡಿಸಿದ್ದಾರೆ.
1: ನಭೋಂಬುಭಿರ್ಭೂಮಿರಿಯಂ ಸಮಗ್ರ ಸಂಪೂರ್ಯತೆ ವರ್ಷಗುಣೈರ್ಮನೋಭಿಹಿ.
0: ಅಂದರೆ ಮುಂಗಾರಿನಲ್ಲಿ ಮೋಡಗಳು ನೀರಿಂದ ಪರಿಪೂರ್ಣವಾಗುತ್ತವೆ, ಆಕಾಶವು ಮೋಡಗಳಿಂದ ಪರಿಪೂರ್ಣವಾಗುತ್ತದೆ, ಭೂಮಿಯು ಹಸಿರಿಂದಲೂ ಧಾನ್ಯಗಳಿಂದಲೂ ಮಳೆ ನೀರಿಂದಲೂ ಪರಿಪೂರ್ಣವಾಗಿ ಶಾಂತವಾಗುತ್ತದೆ. ಹೀಗೆ ಎಲ್ಲವೂ ಪರಿಪೂರ್ಣವಾಗುವಾಗ ಮನಸ್ಸೂ ಸಂತೋಷದಿಂದ ತೃಪ್ತಿಯಿಂದ ಪರಿಪೂರ್ಣವಾಗಿ ಶಾಂತವಾಗುತ್ತದೆ ಎಂಬುದು ಇಲ್ಲಿನ ಭಾವ. ಅದೇ ರೀತಿಯಾಗಿ ಭೂಮಿ ಎಂಬ ಸ್ತ್ರೀಯು ಹಸಿರಾದ ವಸ್ತ್ರವನ್ನುಟ್ಟು ಎಲ್ಲರಿಗೂ ಆನಂದವನ್ನು ಉಂಟು ಮಾಡುವಂತೆ ಶೋಭಿಸುತ್ತಾಳೆ ಎಂಬುದು ಕವಿಗಳ ಅಭಿಪ್ರಾಯವಾಗಿದೆ. ಹೀಗೆ ಅನೇಕ ಶ್ಲೋಕಗಳಿಂದ

ಮುಂಗಾರಿನೊಂದಿಗೆ ಮಳೆಗಾಲವನ್ನು ವರ್ಣಿಸುವ ಸಂಸ್ಕೃತ ಕಾವ್ಯಗಳು ನಮ್ಮ ಭಾವನೆಗಳನ್ನು ಜಾಗೃತಗೊಳಿಸುವುದರೊಂದಿಗೆ ಇನ್ನಿತರ ಭಾಷೆಗಳ ಕವಿತೆಗಳಿಗೂ ಮೂಲ ಸ್ರೋತವು ಪ್ರೇರಣೆಯೂ ಆಗಿವೆ. ನಮಸ್ಕಾರ.

ಇದುವರೆಗೂ ರಸಮಂಜರಿ ಸಂಸ್ಕೃತ ಕಾವ್ಯಗಳಲ್ಲಿ ಮುಂಗಾರಿನ ವರ್ಣನೆ ಕುರಿತು ಡಾಕ್ಟರ್ ನರಸಿಂಹಯ್ಯ ಭಟ್ ಅವರ ಮಾತುಗಳನ್ನು ಆಲಿಸಿದಿರಿ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
2: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
0: ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 3:10. ಈಗ ಕಥಾ ಶ್ರೀಮದ್ ರಾಮಾಯಣ ಭಾಗ ಹನುಮದ್ ವಿಲಾಸ ಮತ್ತು ಲಂಕಾದಹನ ನಡೆಸಿಕೊಡುತ್ತಾರೆ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು.

ಸ್ತೋತ್ರಗೈದು ನಿನ್ನಿಂದಲೇ ಈ ಕಾರ್ಯ ಸಾಧ್ಯ ಅಂತ ಪಾದಕ್ಕೆರಗಿದಾಗ ಬೃಹದಾಕಾರವಾಗಿ ಬೆಳೆದಿರತಕ್ಕಂಥ ಅಣು ಮಹಾನ್ ಆಗಬಲ್ಲಂಥ ವಾಯುದೇವ ಹನುಮಂತ

ಸಮಸ್ತ ದಿಗುದೇವತೆಗಳನ್ನು ನೋಡ್ತಾ ರಘುರಾಮಚಂದ್ರನನ್ನೇ ಸಮಸ್ತ ದೇವತೆಗಳನ್ನು ಸಂಧಾನಗೈದು ಆ ಸ್ವಾಮಿಯನ್ನು ಚಿಂತಿಸ್ತಾ ಪ್ರಾರ್ಥನೆ ಮಾಡಿ ತನ್ನ ಮಹಾಕಾರ್ಯಕ್ಕೆ ಹೇ ಪ್ರಭೋ ಅನುಗ್ರಹ ಮಾಡೆಂಬುದಾಗಿ

ಮಂಡೂಕದೋಪಾದಿಯಲ್ಲಿ ಕುಳಿತು ಶ್ರೀರಾಮನನ್ನು ಚಿಂತಿಸ್ತ ಸಮುದ್ರೋಲ್ಲಂಘನಕ್ಕೆ ಕಣಿಯಾಗ್ತಾನೆ. ಅವನ ಪದಹತಿಗೆ ಮಹೇಂದ್ರ ಪರ್ವತ ಕುಸಿದಿದೆ, ಬ್ರಹ್ಮಾಂಡ ಕಟಾಹ ಬಿರಿದಿದೆ, ಮದ್ದಾನೆಗಳು ಬಂಡೆಯಂತೆ ಉರುಳುತ್ತಾ ಇವೆ. ಭಯಗೊಂಡ ಸಿಂಹವು ಗವಿಯಿಂದ ಹೊರಕ್ಕೆ ನೆಗೆದು ಕಿವಿಗಡೆ ಚುಕ್ಕುವಂತೆ ಘರ್ಜಿಸ್ತಾ ಇದೆ. ಬಂಡೆ ಗಿಡ ಮರ ಬಳ್ಳಿಗಳೆಲ್ಲ ಅವನ ಹಾರುವಾಗ ಅವನ ತೊಡೆಯ ಕಣಕಾಲುಗಳ ಹೊಡೆತಕ್ಕೆದ್ದು ಬಿರುಗಾಳಿಗೆ ಅವನ ಜೊತೆಗೆ ಮೇಲಕ್ಕೆದ್ದು ಅವನ್ನು ಕಳುಹಲಿಕ್ಕಾಗಿ ಅನುಕೂಲ ಮಾಡಿದ ಒಂಬ ಕಾಣುತ್ತಂತೆ. ಅನೇಕಾನೇಕ ಯೋಜನೆ ವಿಸ್ತೀರ್ಣವಾದ ಅವನ ನೆರಳು ಸಮುದ್ರದ ಮೇಲೆ ಬಿದ್ದಾಗ ಇದೇನೋ ಮಹಾನ್ ಆಹಾರ ತಮಗೆ ದೊರಕಿತೆಂಬುದಾಗಿ ತಿಮಿ ತಿಮಿಂಗಿರಗಳು ಸಮುದ್ರದ ಕೆಳಗೆ ಓಡ್ತಾ ಇವೆಯಂತೆ. ಆಕಾಶದ ಮೇಲೆ

ಆ ಬಾಲದ ತುದಿ ಸೂಗರಿಸಿ ಆಕಾಶದ ಮೇಲಕ್ಕೆ ತಾನು ಎದ್ದಾಗ ಗರುಡನು ಸರ್ಪಗಳನ್ನು ಹಿಡಿದುಕೊಂಡು ಹೋಗ್ತಾ ಇದ್ದಾನೆಂಬ ಕಾಣಿಸ್ತಾ ಇದೆಯಂತೆ ಅಂತ ಭಯಾನಕವಾದಂತಹ ದೃಶ್ಯವನ್ನ ಭಕ್ತಾದಿಗಳಿಗೆ ಆನಂದ ತಂದುಕೊಟ್ರೆ ದೈತ್ಯರಿಗೆ ಭಯ ಉಂಟು ಮಾಡುವಂತೆ ಪರಮಾತ್ಮ ಮುಖ್ಯಪ್ರಾಣನ ದ್ವಾರ ಅದನ್ನು ಮಾಡಿಸಿದ್ದಾನೆ. ಭಾರತ ಮೇಲಕ್ಕೆ ಹೋಗತಕ್ಕಂಥ ಆತೆಯನ್ನ ದಾಕ್ಷಾಯಿಣಿ ತಡೆದರೆ ಅವಳ ಬಾಯಿಯೊಳಗೆ ಪ್ರವೇಶ ಮಾಡಿ ಸಿಂಹಕ್ಕೆ ತ್ರೀಳಿ ಮೈನಾಕರಂ ಮನ್ನಿಸಿ ಎಲ್ಲಿಯೂ ತೊಳುವುದೇ ನೇರವಾಗಿ ತ್ರಿಕೂಟ ಚಲದ ಲಂಬವೆಂಬ ಹೆಸರುಳ್ಳ ಶಿಖರದ ಮೇಲೆ ಬಂದಿಳಿದಿದ್ದ. ಉಲ್ಕಾಪಾತವೇ ಕೆಳಗಿಳಿದಂತೆ ಕಾಣಿಸ್ತಾ ಇದೆ. ಅಲ್ಲಿಳಿದು ಸಿಂಹಶಾವಕನಂತೆ ಆ ವನದೊಳಗೆ ನುಗ್ಗಿ ಬರ್ತಾ ಇದ್ದಾನೆ. ಮಧ್ಯರಾತ್ರಿ ನೋಡ್ತಾ ಇದ್ದಾನೆ ದೂರದಿಂದ ಲಂಕೆಯನ್ನ ಮಣಿಮಯ ಭವನವನ್ನು. ಅಚ್ಚರಿ ಎನಿಸಿತು. ಅದ್ಭುತವಾಗಿರತಕ್ಕಂತಹ ಲಂಕೆಯನ್ನು ನೋಡ್ತಾ ಇದ್ದಾನೆ.

ಎಷ್ಟೇ ದೊಡ್ಡದಿದ್ರೂ ಕೂಡ ಇದು ಸೀತಾದೇವಿಯ ಕೋಪದಿಂದ ಕಳಂಕವಾಗಿದೆ ನನ್ನ ಲಂಕೆ. ಇಲ್ಲಿ ಲಕ್ಷ್ಮಿ ಒಲಿದ ಹಾಗೆ ಕಾಣಿಸ್ತಾ ಇದೆ ಸಂಪತ್ತು ಬಂದಾಗ. ಇಲ್ಲ ಇಲ್ಲ, ಲಕ್ಷ್ಮಿ ಕೆಲವೊಮ್ಮೆ ಒಲಿದು ಬರ್ತಾಳೆ, ಕೆಲವೊಮ್ಮೆ ಮುರಿದು ಬರ್ತಾಳೆ. ಮುರಿದು ಬರುವಾಗಲೂ ಸಂಪತ್ತು ಕೊಡ್ತಾಳೆ ಅವನ್ನ ಹಾಳು ಮಾಡಲಿಕ್ಕೆ. ಒಲಿದು ಬಂದಾಗ ಸಂಪತ್ತನ್ನು ಸದ್ವಿನಿಯೋಗ ಮಾಡಿ ಭಗವಂತನ ಸೇವೆಗೆ ಉಪಯೋಗವಾಗುವಂತೆ ಮಾಡ್ತಾಳೆ. ಅಂದಮೇಲೆ ಇದನ್ನು ಕೊಡತಕ್ಕಂಥವಳು ಲಕ್ಷ್ಮಿ. ಭಗವಂತನ ಅನುಗ್ರಹದಿಂದ ಆಕೆಯೇ ಸಲಹೆ ಮಾಡಿ ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಎಲ್ಲ ಕೊಡತಕ್ಕಂಥವಳು. ಎಲ್ಲಾ ಸಿದ್ಧಿಗಳಾಗಿ ರಾವಣನಿಗೆ ಪ್ರಸಿದ್ಧಿಯೇ ಬಂದಿದೆ ಲಂಕೆಗೆ. ಆದರೆ ದುಷ್ಟನವ, ಅವನ ನಾಶಕ್ಕಾಗಿ ಬಂತಿದು. ಸೀತಾ ಕೋಪ ಕಳಂಕೆ ಲಂಕೆ. ಏನ್ ಲಂಕೆ ಕಡೆ ಹೊಗಳತಾ ಇದ್ದ ಹನುಮಂತ, ಮರುಕ್ಷಣ ಹೇ ಕಳಂಕೆ ನೀನು ಲಂಕೆ. ಯಾಕೆ? ಸೀತೆಯ ಕೋಪಕ್ಕೆ ಪಾತ್ರಲಾಗತ್ತಂತ.

ಸಂಹಾರ ಮಾಡಲಿಕ್ಕೆ ಬಂದಿರತಕ್ಕಂಥವಳು ಆಕೆ ಮುನಿದು ಬಂದಿದ್ದಾಳೆ, ನಿಶ್ಚಯವಾಗಿ ಇಲ್ಲಿದ್ದಾಳೆಂಬುದಾಗಿ ಶತ್ರುವಾದ ರಾವಣನ ಬಲವನ್ನ ದೃಷ್ಟಿ ಮಾತ್ರದಿಂದಲೇ ತಾನೇ ತೂಗಿ ನೋಡಿದನು ಎಂಬಂತೆ ಸಿಡಿದ ಮೌನದಿಂದ ಪೊದಗಳನ್ನೆಲ್ಲ ಸೀಳಿ ಮುನ್ನುಗ್ಗುವ ಸಿಂಹದೋಪಾದಿಯಲ್ಲಿ ಹನುಮಂತ ನುಗ್ಗಿ ಬರ್ತಾ ಇದ್ದಾನೆ. ಅಷ್ಟಕ್ಕೆ ಸೂರ್ಯಾಸ್ತಮಾನವಾಗಿದೆ, ರಾತ್ರಿಯಾದ ಕ್ಷಣ ರಕ್ಕಸರ ಕಣ್ಣಿಗೆ ಬೀಳದಂತೆ, ಯಾಕಂದ್ರೆ ಹೆದರಿ ಅಲ್ಲ ರಾಕ್ಷಸರಿಗೆ, ಸೀತಾದೇವಿನ ಮೊದಲು ನೋಡಬೇಕು ಅಂತ ಹೇಳಿದ್ದಾನೆ ರಾಮಚಂದ್ರ. ಅವನ ಆಜ್ಞೆ ಮೊದಲು ಪಾಲಿಸಬೇಕು, ಆಮೇಲೆ ರಾಕ್ಷಸರು ನೋಡಿಕೊಳ್ಳೋಣ. ಅಲ್ಲಿ ತನಕ ರಾಕ್ಷಸತನ್ನು ನೋಡ

0: ಆದಾಗ ಆಂಜನೇಯ ಸ್ವಾಮಿ ತನ್ನ ದೇಹವನ್ನು ಬಹಳ ಚಿಕ್ಕದಾಗಿಸಿಕೊಂಡಂತೆ. ಮಹಾಯೋಗಿ ಆದ್ದರಿಂದ ಆ ದೇಹವನ್ನು ಹೇಗೆ ಬೇಕೋ ಹಾಗೆ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯವುಳ್ಳವ.
1: ಪ್ರಶದಂಶಕ ಮಾತ್ರ ಸಂಭಭೂವದ್ಭುತ ದರ್ಶನ.
0: ಬೆಕ್ಕಿನಷ್ಟು ಚಿಕ್ಕದಾಯಿತು ಅವನ ದೇಹ. ವಿಶ್ವವ್ಯಾಪಕನಾಗಿದ್ದು ನಿಲ್ತಕ್ಕಂಥ ಜಗಚೇಷ್ಟಕ ಯಾರು ತಡೆಯುತ್ತಾರೆ? ಅವನು ಒಳಕ್ಕೆ ನುಗ್ಗಿ ಬರ್ತಾ ಇದ್ದಾನೆ.

ಲಂಕಡೆಯನ್ನು ಮುಷ್ಟಿ ಮಾತ್ರ ಗುದ್ದಿ ಉರುಳಿಸಿ ನಾನೇ ಲಂಕಾ ಲಕ್ಷ್ಮಿ ಎನ್ನುವ ಆಕೆಯನ್ನು ಉರುಳಿಸಿದರೆ ಬಿದ್ದಂತಹ ಲಂಕಣಿಯ ದೇಹದಿಂದ ಯಕ್ಷಿಯೋರ್ವರು ಹೊರಕ್ಕೆದ್ದು ಬಂದು, ಹೇ ಪಾವಮಾನಿ, ನಿನ್ನ ಸ್ಪರ್ಶದಿಂದ ನಾನು ಪುನೀತಳಾಗಿದ್ದೇನೆ, ಇದೋ ಈ ದಾರಿ ಇನ್ನು ಮುಂದಕ್ಕೆ ಹೋಗುವ ಕಾರ್ಯ ಸಿದ್ಧಿಯಾಗುತ್ತದೆ ಅಂತ ಹೇಳಿ ಪಾರ್ವತಿಯ ಶಾಪದಿಂದ ಬಿದ್ದವಳ್ಳಾನು ಅಂತ ತಿಳಿಯಪಡಿಸಿ ಹೊರಟು ಹೋಗ್ತಾಳೆ. ಒಳಗೆ ಬರೋಣ ಅಂದ್ರೆ ಆಗಾಳ ತೆಗಾಳು

0: ಬಳಕ ನುಗ್ಗುತ್ತಾನೆ.
1: ಲಂಕನನ್ನು ವಧಿಸಿ ಮುಂದಕ್ಕೆ ಬಂದಾಗ ಅಲ್ಲಿರ್ತಕ್ಕಂತ ರಾಕ್ಷಸರನ್ನು ನೋಡ್ತಾನೆ. ರಾತ್ರಿ ಇದು ಆಂಜನೇಯ ನಡು ನಿಶೆಯಲ್ಲಿ ಕಂಡ ಲಂಕೆ, ಆ ನಿಶಾಚರರ ಲಂಕೆ. ಎಲ್ಲ ಆಚಾರವಂತರಿದ್ದಾರೆ, ತಿಳಿದವರಿದ್ದಾರೆ, ರೂಪವಂತರಿದ್ದಾರೆ, ಆದರೆ ಎಲ್ಲ ಆಸುರಿ ಸ್ವಭಾವ. ಹೊರಗಿಂದ ನೋಡುವಾಗೇನೋ ಉತ್ತಮನಂತೆ ಕಾಣಿಸ್ತದೆ, ಹೇಗಿದ್ರು ಅಲ್ಲಿ ನೋಡಿ.

ಮಾಡ್ತಾರೆ, ಗೋವಧ ಮಾಡ್ತಾರೆ, ಅಗ್ನಿಕಾರಿ ಮಾಡ್ತಾ ಇದ್ದಾರೆ, ಬ್ರಾಹ್ಮಣರನ್ನೇ ಕೊಲ್ತಾ ಇದ್ದಾರೆ, ಬ್ರಹ್ಮದ್ವೇಷಗಳಾಗ್ತಾರೆ. ಮುಖವಿ ಶಾಸ್ತ್ರವು ತರ್ಕ ಶ್ರುತಿ ಪದ್ಯ ಗದ್ಯ, ನಾನಾ ವಿಧವಾದಂತಹ ಶಾಸ್ತ್ರಗಳು ಪದ್ಯ ಗದ್ಯ ಎಲ್ಲ ಮಾತಾಡ್ತಾರೆ. ವಿಕಲ ಮತಿಗಳ ಭಕ್ಷ್ಯ ಫಲ ರಕ್ತ ಮದ್ಯ, ಆಚಾರದಲ್ಲಿ ಯಾವುದೂ ಇಲ್ಲ,

ಒಳ್ಳೊಳ್ಳೆ ಹೆಸರಿದ್ದವರಿದ್ದಾರೆ, ರೂಪವಂತರಿದ್ದಾರೆ, ಇವರನ್ನು ನೋಡ್ತಾರೆ. ರಾವಣ ಕೆಟ್ಟವ ಅಂದ್ರೆ ಅಲ್ಲಿದ್ದವರೆಲ್ಲ ಕೆಟ್ಟವರು ಅಂತ ಅರ್ಥ ಅಲ್ಲ. ನೇರವಾಗಿ ಸೀತಾದೇವರು ಹುಡುಕುವ ನೆಪದಿಂದ ನುಗ್ಗಿದ ಎಲ್ಲಿಗೆ ಅಂತಂದ್ರೆ ಆ ಶೂರ್ಪನಕಿಯ ಭವನವನ್ನು ನುಗ್ಗಿದನಂತ. ಅವಳಿಗಾಗಿ ಪ್ರತ್ಯೇಕವಾದ ಒಂದು ಅರಮನೆ ಕಟ್ಟಿಕೊಟ್ಟಿದ್ದಾರೆ. ಆ ಶೂರ್ಪನಖ ಏನ್ ಮಾಡಿದ್ದಾಳೆ ಮೂರ್ಖಳು, ತಾನು ಮೂಗು ಕಿವಿಯೆಲ್ಲ ಲಕ್ಷ್ಮಣನಿಂದ ಕಟ್ಟಿಸಿಕೊಂಡ ಮೇಲೆ ಲಂಕೆಗೆ ಬಂದವಳು, ಯಾರ್ಯಾರು ತನ್ನ ದಾಸಿಯರು ಒಡನಾಡಿಗಳಿದ್ದಾರೋ ಅವರದೆಲ್ಲ ಮೂಗು ಕತ್ತರಿಸಿ ಹಾಕ್ಸಿದ್ಲಂತ. ಯಾಕೆ ನನಗಿಲ್ದಿರತಕ್ಕಂತ ಮೂಗು ನಿಮಗೆ ಯಾಕೆ, ಮೂಗ ಇಲ್ಲದ್ರೆ ನಿಮ್ ಮುಂದೆ ಸ್ವಲ್ಪ ಮೂಗಿದ್ದ ನಾನೇ ರಾಣಿ ಅಂತ ಮರೆಯುತ್ತಾಳೆ. ಅಲ್ಲಿ ಬಂದು ಆ ಶೂರ್ಪನಕಿ ಕಂಡಾಕ್ಷಣ ಮಧ್ಯರಾತ್ರಿ ಹನುಮನಿಗೆ ನಗು ತಡೆಯಲಿಕ್ಕಾಗಲಿಲ್ಲ. ರಾಮ ಲಕ್ಷ್ಮಣರು ನಿಶಾಚರಣ ವಧೆಗೆ ನಾಂದಿ ಮಾಡಿದ್ದಲ್ವೇ ಈ ಮೂಗು ಕತ್ತರಿಸಿ, ಆಕೆಯ ಸುತ್ತ ಎಲ್ಲ ಬಿದ್ದಿದ್ದಾರಲ್ಲಿ

ಆಂಜನೇಯ ನೋಡ್ತಾ ಇದ್ರದು. ರಾಮ ನನ್ನನ್ನು ಈ ಕಾರ್ಯಕ್ಕೆ ಕಳಿಸಿದ್ದೀನಿ, ಈಗ ಬ್ರಹ್ಮಚಾರಿ ಇಲ್ವೇ ನಾನು? ರಾಕ್ಷಸ ಸ್ತ್ರೀಯರು ಮಧ್ಯರಾತ್ರಿಯಲ್ಲಿ ಅರೆವಸ್ತ್ರರು ವಿವಸ್ತ್ರರು ಮದ್ಯಪಾನಿಗಳು ದುರಾಚಾರಿಗಳು ಇಂಥವರನ್ನ ವಿಕಾರದಲ್ಲವರು ಇರುವ ಸ್ಥಿತಿಯಲ್ಲಿ ಬಂದು ನಾನು ನೋಡ್ತೇನಲ್ಲ. ಹೇ ಸಿತ್ ಮನಸ್ಸು, ರಾಮ ನಿನ್ನ ನಾಮ ಸಂಕೀರ್ತನೆ ದಿವ್ಯಾನಂದವನ್ನು ಅನುಭವಿಸುವ ನಾನು ಇವುಗಳೆಲ್ಲ ಕಂಡ್ರೆ ನನ್ನ ಮನಸ್ಸು ಚಲವಿಚಲವಾಗತಕ್ಕಂಥದ್ದಲ್ಲ. ರಘುರಾಮಚಂದ್ರ

ಚಿಂತನೆ ಮಾಡ್ತಾ ಮಾಡ್ತಾ ಕುಂಭಕರ್ಣನ ಭವನವನ್ನು ಪ್ರವೇಶ ಮಾಡ್ತಾ ಇದ್ದ. ಅಚ್ಚರಿ ಅನಿಸಿದ ಆತನ ಭೀಕರ ರೂಪವನ್ನು ಕಂಡು ಮುಗುಳು ನಗುತ್ತಾ ಅವನ ಮೂಗಿನ ಹೊಯ್ಲಿಗೆ ತಾನು ಸಿಕ್ಕುವಂತಹ ಸ್ಥಿತಿಯಲ್ಲಿರತಕ್ಕಂಥ ಅದನ್ನು ಕಂಡು ಅಲ್ಲಿಂದ ಕ್ಷಣ ಮಾತ್ರ ತಳುವದೆ ನೇರವಾಗಿ ಬಂದು ನೋಡ್ತಾ ಇದ್ದಾನೆ ವಿಭೀಷಣನ ಭವನ. ರಾಮ ನಿದ್ರೆಯಲ್ಲಿದ್ದಾನೆ ವಿಭೀಷಣ. ಆ ನಿದ್ರೆಯಲ್ಲಿ ಪ್ರಾಜ್ಞಾನಾಮಕರಾದ ಪರಮಾತ್ಮನನ್ನೇ ಸೇರಿಕೊಂಡಿದ್ದಾನೆ.

ರಾಮ. ಇಲ್ಲಿಯೂ ಕೂಡ ನಿನ್ನ ಭಕ್ತರು ಇರುವುದರಿಂದ ಲಂಕೆ ಎಷ್ಟು ಸಮೃದ್ಧವಾಗಿದೆ ಅಂತ ಅಲ್ಲಿಂದ ನೇರವಾಗಿ ಅನೇಕಾನೇಕ ದೇವಾಂತಕ ನರಾಂತಕ ಮೊದಲಾದವರ ಭವನವನ್ನು ಪೊಕ್ಕು. ಅಲ್ಲೆಲ್ಲಿಯೂ ಕೂಡ ಸೀತೆಯನ್ನು ಕಾಣದೆ ಈಗ ರಾವಣನ ಮಣಿಮಯ ಭವನ ಪ್ರವೇಶ ಮಾಡ್ತಾರೆ. ವೃಶ್ಚಿಕ ದಂಷ್ಟ ಅಂತಕ್ಕಂಥ ಒಬ್ಬ ರಾಕ್ಷಸ ನಿಂತಿದ್ದ, ಅವನಿಗೆ ವೃಶ್ಚಿಕ ರೋಮ ಅಂತಲೂ ಹೆಸರಿದೆ. ಮೆಲ್ಲಕ್ಕೆ ಸೂಕ್ಷ್ಮ ರೂಪವನ್ನು ಧರಿಸಿ ಅವನಿಗೆ ತಿಳಿಯದಂತೆ ಆ ರಾವಣನ ಅಂತಃಪುರ ಪ್ರವೇಶ ಮಾಡ್ತಾನೆ. ಅಲ್ಲಿ ರಾವಣ ಹಂಸತೂಲಿಕಾ ತಲ್ಪದಲ್ಲಿ ಮಲಗಿದ್ದಾನೆ. ನೋಡ್ತಾನಂತೆ ಹನುಮಂತ ಕಣ್ಣು ತೆರೆದ, ಆಹಾಹ ಎಂಥ ಪರ್ವತಾಕಾರ ಕಾಯ ಇವನದ್ದು. ನೀರು ತುಂಬಿದ ಮುಗಿಲ ಕಾಂತಿಯ ದೊಡ್ಡ

ತನ್ನ ತೋಳ ತಕ್ಕೆಯಲ್ಲಿ ಇರಿಸಿಕೊಂಡು ಮಲಗಿದ್ದ. ಸುತ್ತಮುತ್ತ ಅನೇಕಾನೇಕ ನಾರಿಯರು ಅವನ ಸೇವೆಗಾಗಿ ಸಿದ್ಧರಾಗಿದ್ದಾರೆ. ಆಂಜನೇಯ ಸ್ವಾಮಿ ಹತ್ತಿರಕ್ಕೆ ಬರುತ್ತಾನೆ. ಆ ರಾವಣನ ಮೈಯಲ್ಲಿ ಅನೇಕಾನೇಕ ಯುದ್ಧಗಳಲ್ಲಿ ದೇವತೆಗಳಿಂದಾದ ಆಘಾತದ ಗಾಯಗಳ ಕಲೆಯಿದೆ. ಇಂದ್ರ ವಜ್ರಾಯುಧದ ವಿಷ್ಣುವಿನ ಚಕ್ರದ ಕಲೆಗಳಿವೆ. ಕೆಂಪು ಗಂಧವನ್ನು ಸವರಿರುವ ಇವನ ತೋಳಗಳು ಮಹಾ ಸರ್ಪಗಳು ಉಪಾದಿ ಕಾಣಿಸುತ್ತವೆ.

ಎಷ್ಟೋ ದೇವತೆಗಳ ಋಷಿಗಳನ್ನ ಎಷ್ಟೋ ಪತಿವ್ರತಾಸ್ತ್ರೆಯನ್ನ ಗೋಳಾಡಿಸಿದಂತಹ ಕೈಗಳಲ್ವೇ ಇವು. ಹುಟ್ಟ ದಿವ್ಯ ದುಕೂಲ, ಕದಲಿನ ಕಿರೀಟ, ಹೊದದ ಪೀತಾಂಬರ, ಇವೆಲ್ಲ ನೋಡ್ತಾ ನೋಡ್ತಾ ಇದನ್ನ ನೋಡ್ಲಿಕ್ಕೆ ಬಂದವನು ನಾನು, ಸೀತಾದೇವಿ ನೋಡ್ಲಿಕ್ಕೆ ಬಂದವ. ಹತ್ತಿರಕ್ಕೆ ಬರ್ತಾನೆ, ಲಂಕೆ ಒಳಗಲ್ಲ, ರಾವಣನ ಅರಮನೆಯೊಳಗೆ ಮಾತ್ರವಲ್ಲ, ಅವನ ಅಂತಃಪುರದಲ್ಲಿ, ಅವ ಮಲಗಿದ ಮಂಚದ ಬಳಿಯಲ್ಲಿ ಅವನ ಪತ್ನಿಯಾದ ಮಂದೋದರಿ ಹತ್ತಿರ ಬಂದು ಕಣ್ಣು ತೆರೆದು ನೋಡ್ತಾನೆ ಹನುಮಂತ. ಕಂಡ್ರೆ ಒಂದೇ ಸುವನೆ ಹಿಂದಕ್ಕೆ ನೆಗೆದ.

ರಾವಣನ ಅರಮನೆಯೊಳಗೆ ಮಾತ್ರವಲ್ಲ, ಅವನ ಅಂತಃಪುರದಲ್ಲಿ, ಅವ ಮಲಗಿದ ಮಂಚದ ಬಳಿಯಲ್ಲಿ ಅವನ ಪತ್ನಿಯಾದ ಮಂದೋದರಿ ಹತ್ತಿರ ಬಂದು ಕಣ್ತರದು ನೋಡ್ತಾರೆ. ಹನುಮಂತ ಕಂಡ್ರೆ ಒಂದೇ ಸವನೆ ಹಿಂದಕ್ಕೆ ನೆಗೆದ.

0: ಮಂದೋದರಿಯನ್ನು ಕಂಡು ಸೀತೆ ಅಂತ ಭ್ರಮಿಸಿಬಿಟ್ಟಂತು. ಇದ್ಯಾಕೆ ಭ್ರಮೆ ನನಗೆ? ಅಯ್ಯೋ ರಾಮ, ನಿನಗಿದ್ರಿಂದ ಕಲೆ ಉಂಟಾಯ್ತಲ್ಲ.
1: ಕಲೆಯಾಯ್ತು ರಾಘವ ಕಾಂತೆ ಇವಳಿಂದ.
0: ಇಂಥ ಸೀತೆಗಾಗಿ ಹೋರಾಟ ಹೇಳ್ತಾ ಇದ್ಯಾ? ಇನ್ನು ಕುಲದ ಭಾಗ್ಯ ಹೀಗ.

ಸೀತೆ ರಾವಣನ ವಶವಾದ್ಲು ಅಂತ ಹೋಗಿ ರಾಮನಿಗೆ ಹೇಳಿದ್ರೆ ರಾಮಚಂದ್ರ ದೇವರು ಪ್ರಾಣ ಉಳಿಸ್ಕೊಳ್ಳೋದಿಲ್ಲ. ರಾಮ ದೇಹ ತ್ಯಾಗ ಮಾಡಿದ್ರೆ ಲಕ್ಷ್ಮಣ ಬದುಕೋದಿಲ್ಲ, ಲಕ್ಷ್ಮಣ ದೇಹ ತ್ಯಾಗ ಮಾಡಿದ್ರೆ ಭರತ ಶತ್ರುಗಳು ದೇಹ ಉಳಿಸ್ಕೊಳ್ಳೋದಿಲ್ಲ. ಇದನ್ನು ಕೇಳಿ ಕೌಸಲ್ಯಾದಿಗಳು ಕೂಡ ಬದುಕೋದಿಲ್ಲ. ಈ ಕೆಟ್ಟ ವರ್ತಮಾನ ಹೋಗಿ ಅವರಿಗೆ ಹೇಳಿ ಇಷ್ಟು ಮಂದಿಯ ಸಾವಿಗೆ ಕಾರಣ ಆಗೋದಕ್ಕಿಂತ ನಾನೇ ಸಾಯೋದು ಉತ್ತಮ, ಆತ್ಮಹತ್ಯೆ ಮಾಡಿಕೊಂಡು ಬಿಡ್ತೇನೆ ಅಂತ ಮುಖ್ಯ ಪ್ರಾಣದೇವರು ಆಲೋಚನೆ ಮಾಡಿದ್ರಂತೆ. ಇವೆಲ್ಲ ನಮಗೆ ನಿಮಗೆ ಕೊಟ್ಟಂತ ಬೋಧೆ. ಕಣ್ಣಾರೆ ಕಾಣಬೇಕು, ಅವಸರ ಮಾಡಬಾರದು ಅಂತ ನೋಡೋಣ. ಇನ್ನೊಂದ್ಸಲ ಪರೀಕ್ಷೆ ಮಾಡ್ತೇನೆ. ರಾಮದೇವರು ಅಂಗ ಪ್ರತ್ಯಂಗಗಳ ಚಿಹ್ನೆ ಹೇಳಿದ್ದಾರಲ್ಲ ಅಂತ ಬಂದು ನೋಡ್ತಾನೆ, ನಖಶಿಖಾಂತ ಪರೀಕ್ಷೆ ಮಾಡ್ತಾನೆ. ಒಳಬಳಗ

ಇವಳಲ್ಲವೇ ಅಲ್ಲ, ನಾನು ಮೋಸ ಹೋದೆ. ಅದ್ರ ಜೊತೆಗೆ ಇನ್ನೊಮ್ಮೆ ಬಾಯಿ ಪಡ್ಕೊಂಡಂತೆ ಸೀತಾದೇವಿಯರೇ, ನಿಮ್ಮ ಚರಿತ್ರೆಯನ್ನು ಶಂಕಿಸದಲ್ಲ, ಇದೆಂಥ ಅಪರಾಧವಾಯಿತು ಎಂಬುದಾಗಿ ಮತ್ತೆ ಮತ್ತೆ ಚಿಂತನೆ ಮಾಡ್ತಾ ಇನ್ನು ಎಲ್ಲಿ ಹುಡುಕೋಣ. ಅಷ್ಟಕ್ಕೆ ದಿವ್ಯವಾದ ಸುಗಂಧ ಹೊರಹೊಮ್ಮಿತಂತೆ. ಅದೇ ಅಶೋಕಾವನದ ಕಡೆಯಿಂದ ವಿಚಾರ ಮಾಡ್ತಾ ಇದ್ದಾನೆ. ನಾನು ನೋಡದೇ ಇರುವ ಜಾಗ ಒಂದೇ ಇಲ್ಲ, ಹುಡುಕ್ತಾ ಇರೋದು ಯಾಕೆ? ಇಡೀ ಲಂಕೆಯನ್ನೇ ಕಿತ್ತುಕೊಂಡು ಹೋಗಿ ರಾಮಚಂದ್ರ ಮುಂದೆ ಇಟ್ಟುಬಿಡುತ್ತೆ, ಅವನೇ ಹುಡುಕೊಳ್ಳಿ ಎಂಬುದಾಗಿ

ಮರದ ಮೇಲೆ ವಿಶ್ರಮಿಸ್ತಾ ಇರತಕ್ಕಂತಹ ಪಕ್ಷಿಗಳು ಚೀರಿ ಹಾರಿದವಂತೆ. ಫಲಭರಿತ ಪುಷ್ಪಭರಿತ ವೃಕ್ಷಗಳು ಪುಷ್ಪವೃಷ್ಟಿಯನ್ನೇ ಮಾಡತಕ್ಕಂತಹ ಕಾಲ ಮೆಲ್ಲ ಮೆಲ್ಲ ಮೆಲ್ಲ ಹನುಮಂತ ಮುಂದಕ್ಕೆ ಬರುತ್ತಾರೆ. ನಳಿನಿ ನಾಮಕವಾದ ದಿವ್ಯ ನದಿ ಹರಿಯುತ್ತಾ ಇದೆ. ಆ ನದಿ ತೀರದಲ್ಲಿ ಫಲಂ ಬಿಡುವ ಜಂಬು ಜಂಬೀರ ಪನಸ ಪಾಟಲಿ ಪೂಗ ಪುನ್ನಾಗ ಕದಳಿ ಕಂಕಲ್ಲಿ ನಾರಿಂಗ ಕವಿತ್ತ ಅಶ್ವತ್ಥ ಮುಖಪಾದ ಪಂಗಳು ಕುಸುಮ ಪರಿಮಳವನ್ನ ದೆಸೆ ದೆಸೆಗೆ ಪಸರಿಸುವ ಪಾದರಿ ಪಾರಿಜಾತ ಚಂಪಕ ಮಲ್ಲಿಕಾ ಜಂಬಕ ಮೊದಲಾದಂಥ ವೃಕ್ಷಗಳು ಪುಷ್ಪಗಳು ಅಲ್ಲದ ಬಂಡರುಂಡು ಮಿಂಡೆದ್ದು ಮಂಡಳಿಪ ಬಂಡುಣಿಗಳು ತಂಡಗಳು ಕುಕಿಲ್ವ ಕೋಗಿಲೆಗಳು ಕೃಷ್ಣ ಕೀರ್ತಿಯನ್ನು ಉಗ್ಗಡಿಸುವ ಕಪೋತಂಗಳು ಕಮನೀಯವಾದ ಕಾಸಾರಗಳಿಂದ ಸುಮಪರಾಗವನ್ನು ಮಸ್ತಕದಲ್ಲಿ ಹೊತ್ತು ವಿರಹಿಗಳಿಗೆ ಮದರ ತಾಪವನ್ನು ಹೆಚ್ಚಿಸುವ ಆ ಮಂದ ಮಾರುತನಿಂದೊಡಗೂಡಿದ ವನ ವೈಭವವನ್ನು ಕಂಡು ವನಸಂಚಾರ ಕುಶಲಿಯಾದಂತಹ ಆಂಜನೇಯ ಸೀತೆಯನ್ನು ಪ್ರತೀಕ್ಷೆ ಮಾಡ್ತಾನೆ. ಇಲ್ಲಾದ್ರೆ ಇರಬಹುದು ಯಾಕೆ, ಬರಬಹುದೇ ನನ್ನ ಮೇಲೆ ಆಶೀರ್ವಾದ ಮಾಡಲಿಕ್ಕೆ, ಲಕ್ಷ್ಮಿಯಲ್ಲವೇ ಯಾಕೆ, ಎಲ್ಲ ತಿಳಿದಿವಳಲ್ವೇ ಎಂಬುದಾಗಿ ವಿಚಾರ ಮಾಡ್ತಾ ಶಿಂಶುಪಾ ವೃಕ್ಷದ ಕೆಳಗೆ ಅದೇನೋ ಸುಳಿದಂತಾಯಿತು. ನೋಡ್ತಾನೆ

ವರವರ್ಣಿನಿ. ನದಿ ತೀರದಲ್ಲ ಶಿಂಶುಭಾ ವೃಕ್ಷಮೂಲದಲ್ಲಿ ಕೂತಿದ್ದಾನೆ, ಯಾಕಂದ್ರೆ ಯಾರೋ ಸುಳಿದಂತಾಯ್ತು. ಇತ್ತ ಯಾರೋ ಬರ್ತಾರೆ. ಸೀತಾದೇವಿಯಲ್ಲಿ ಇರುವುದು ನಿಜವಾದರೆ ಸಾಯಂಕಾಲ ಸಂಧ್ಯಾ ವಂದನೆಗಾಗಿ ಈ ನದಿ ತೀರಕ್ಕೆ ಬಂದೇ ಬರ್ತಾಳೆ ಅಂತ ಕಾಯ್ತಾ ಕೂತ್ಕೊಳ್ತಾರೆ. ಆಗಲೇ ಏನೋ ಸುಳಿದಂತಾಯಿತು ಅಂತ ಆಚೆಗೆ ನೋಡ್ತಾನೆ. ಶಿಂಶುಪಾ ವೃಕ್ಷ ಮೂಲದಲ್ಲಿ ಕದಳಿ ಸ್ತೋಮದ ಮಧ್ಯದಲ್ಲಿ ರಾಕ್ಷಸಿಯರ ಆ ಕಾವಲಿನಲ್ಲಿ ಕೂತಂಥ

ತಂದಿಟ್ಟಂತ ಹವಿಷ್ಯಾನ್ನವನ್ನಷ್ಟೇ ಸ್ವೀಕಾರ ಮಾಡಿದಲೇ ಹೊರತು ಇಲ್ಲಿ ತನಕ ರಾವಣನ ನಾಡಿನ ಫಲವಾಗಲಿ ಜಲವಾಗಲಿ ಯಾವುದನ್ನು ಮುಟ್ಟದೆ ಶ್ವಾಸ ಮಾತ್ರ ರಾಮ ರಾಮ ರಾಮ ರಾಮ ಅಂತ ಸ್ವೀಕಾರ ಮಾಡತಕ್ಕಂಥವಳು.

ಶಾಂತವಾದ ಬಳಿಕ ಅನುಕೂಲನಾರಿಯರ ಆಚೆಗೆ ಹೋದ ಮೇಲೆ ಜಾನಕಿಗೆ ಬಂದು ವೃತ್ತಾಂತ ಹೇಳ್ತೀನಿ ಎಂಬುದಾಗಿ ಶಿಂಶುಪಾ ವೃಕ್ಷವನ್ನೇರಿ ಕುಳಿತಿದ್ದಾರೆ. ಮಧ್ಯರಾತ್ರಿ ಬೊಂಬಾಳ ದೀವಿಗೆಗಳು ಏಕ ಪ್ರಕಾರ ಕಾಣಿಸಿದವು. ಆ ಬೆಳಕನ್ನು ಕಂಡು ಆಂಜನೇಯ ಗಿಡದ ಮಧ್ಯದಲ್ಲಿ ಎಲೆಗಳ ಅಡ್ಡ ಕೂತಿದ್ದಾರೆ. ಮಧ್ಯರಾತ್ರಿ ಆ ರಾವಣ ಆ ಪಶು ಸೀತಾದೇವಿಯನ್ನು ಬಯಸಿ ಬಂದಿದ್ದಾರೆ. ಮುಂದೆ ಬಂದ ಅಪಾರ ಸಂಪತ್ತಿನಿಟ್ಟು ಸೀತೆ ನನ್ನ ಬಿಡಾಳ, ಯಾಕೆ ವೃಥ ಈ ಶೋಷಣೆ ಮಾಡಿಕೊಳ್ತಾ ಇದ್ದೆ? ನಿನ್ನನ್ನು ಲಂಕೇಶ್ವರಿ, ನನ್ನ ಹೃದಯೇಶ್ವರಿ ಅಂತ ಕರೆಸುತ್ತೇನೆ. ಮಂದೋದರಿ ನಿನ್ನ ದಾಸಿಯಾಗಿಡುತ್ತೇನೆ. ಇದೋ ಎಲ್ಲ ಸಂಪತ್ತು ನಿನಗೋಸ್ಕರ ತಂದಿದ್ದೇನೆ, ಸ್ವೀಕಾರ ಮಾಡು. ಒಂದು ದಿನ ಒಂದು ಕ್ಷಣ ನನ್ನನ್ನು ಪತೀಂದ್ರಿಯ ವರ್ಣ ಮಾಡಿಕೊಂಡ್ರೆ ಸಾಕು, ನಾನು ಧನ್ಯ. ನಿನ್ನಿಂದ ನಾನೇನು ಸುಖಿಸಬೇಕಾಗ್ತಿಲ್ಲ. ರಾಜಾದಿರಾಜನಾದ ಭುವನದಲ್ಲಣ ದಶಕಂಠನ ರತಿ ರಭಸವನ್ನು ತಡೆಯತಕ್ಕಂತಹ ಸಾಮರ್ಥ್ಯ ಯಕಶ್ಚಿತ್ ಮಾನವಿಯಾದ ನಿನಗೆ ಎಲ್ಲಿದೆ? ನಾ ಕರೆದರೆ ನನಗೆ ಒದಗುವ ಕಣ್ಬೇಟದ ಲಕ್ಷ ಲಕ್ಷ ಸತಿಯರಿರುವಾಗ ನಾನು ಅವರ ಕಡೆ ಲಕ್ಷವೇ ಕೊಡೋದಿಲ್ಲ. ಆದರೆ ನಿನ್ನಲ್ಲೇನೋ ವಿಶೇಷವಾಗಿರತಕ್ಕಂತಹ ಮಮತೆ ನನಗುಂಟಾಗಿದೆ. ಒಂದು ದಿನ ನೀನು ನನ್ನವಳಾದರೆ ಸಾಕು ಎಂಬಾಗ ದೀರ್ಘ ನಿಟ್ಟುಸಿರುತ್ತಾ

ಆದ್ರೆ ಈ ಪಾಪಿಗೆ ಉತ್ತರ ಕೊಡಬೇಕಲ್ಲ. ಅಲ್ಲಿದ್ದಂತ ಒಂದು ಹುಲ್ಲು ಕಡ್ಡಿಯನ್ನು ತೆಗೆದು ಅದನ್ನು ಮುರಿದು ಮುಂದಕ್ಕಿಡ್ತಾಳೆ. ಆ ಹುಲ್ಲು ಕಡ್ಡಿ ಮುಂದಿಟ್ಲಿ, ಯಾಕಂದ್ರೆ ಹೇ ಪಾಪಿ, ನನಗೂ ನಿನಗೂ ಪಂಕ್ತಿ ಭೇದ, ನನ್ನ ಪಂಕ್ತಿಯನ್ನು ಕೂತುಕೊಳ್ಳಿಕ್ಕೆ ನೀನು ಯೋಗ್ಯನಲ್ಲ. ತೃಣಮಂತರ ಕೃತ್ವ ಪೃತ್ವಾಚ ಶುಚಿಸ್ಮಿತ. ಯಾಕೆ ಹುಲ್ಲು ಕಡ್ಡಿ ಮುಂದೆ ಕಿಡ್ತಾಳಂದ್ರೆ, ಹೇ ಪಾಪಿ, ಪತಿವ್ರತೆಯಾದ ನನಗೆ ಪರಪುರುಷನಾದ ನಿನ್ನ ಸಮಸ್ತ ಭೋಗಗಳು ತೃಣ ಸಮಾನ ಅಂತ ಹೇಳಲಿಕ್ಕೋಸ್ಕರವಾಗ ಆ ತೃಣವನ್ನು ಮುಂದಿಡ್ತಾಳೆ. ನನ್ನ ಪ್ರಭುವಾದ ರಘುರಾಮಚಂದ್ರನ ರೂಪ ಐಶ್ವರ್ಯ ಜ್ಞಾನ ಬಲಸ್ಥೈರ್ಯ ಧೈರ್ಯ ಔದಾರ್ಯ ಸೌಶೀಲ್ಯಾದಿ ಗುಣಗಳ ಮುಂದೆ ಹೇ ರಾವಣ ನೀನು ತೃಣ ಸಮಾನ ನನಗೆ. ನನ್ನ ರಾಮಚಂದ್ರನ ಬಾಹು ವಿಕ್ರಮದ ಮುಂದೆ ಹೇ ದಶಕಂಧರ ನಿನ್ನ 20 ತೋಳುಗಳ ಶಕ್ತಿಯು ಕೂಡ ತೃಣ ಸಮಾನ. ಹೇ ಮೂರ್ಖ, ಮಂದೋದರಿ ಎಂಥ ಪರಮ ಪತಿವ್ರತಿಯಾದ ಪತ್ನಿ ಇರುವಾಗ ಆಕೆಯನ್ನು ಮೋಸ ಮಾಡಿ ಮಧ್ಯರಾತ್ರಿಯಲ್ಲಿ ಹೊಟ್ಟೆಗಿಲ್ಲದೆ ಬಳಲಿ ಬಂಧುಗಳ ವಿಯೋಗದಿಂದ ಕಣ್ಣೀರಿಡ್ತಾ ಕೇವಲ ಎಲುಬಿನಂತಿನವಿ ದೇಹವನ್ನು ಪ್ರೀತಿಸಿ ಬಂದಿದ್ದೆಲ್ಲ, ಹೇ ರಾವಣ ಪಶುವೇ ಇಗೋ ನಿನಗೆ ಹುಲ್ಲು ಅಂತ ಹುಲ್ಲು ಹಾಕಿದ್ರಂತೆ. ತೃಣವನ್ನು ಪಶುವಿಗೆ ಹುಲ್ಲಲ್ಲದೆ ಇನ್ನೇನು ಹಾಕ್ಬೇಕು, ತಿರಸ್ಕಾರ ಮಾಡ್ತಾ ಇದ್ದಾಳೆ. ಒಂದು ಕ್ಷಣ ಇಲ್ಲಿ ನಿಲ್ಬೇಡ ಅಂತ ಆತನ ಧಿಕ್ಕರಿಸ್ತಾ ಇದ್ದಾಳೆ. ಹೇ ಮೂರ್ಖ, ನನ್ನ ನೋಡಿ ಗೆಳತಿಯ ಥೂ.

ಮಹಾರಾಜ ತಲುಗು ಥೂ ಅಂತ ತೆಗೆದುಬಿಟ್ಟು ಲಂಕೇಶ್ವರನ ಅಮಿತ ಐಶ್ವರ್ಯವನ್ನ ಜುಗುಪ್ಸಾಕೃತೆಯಿಂದ ಚೂರ್ಣೀಕೃತವಾಗಿ ಸಾಧ್ಯ. ಇನ್ಯಾರಿಗೆ ಸಾಧ್ಯ? ಪರಿಪೂರ್ಣನಾದ ಪರಮಾತ್ಮನನ್ನು ಪಡೆದಂತಹ

ಮಾಡುತ್ತಾನೆ. ಕ್ಷಣ ಮಾತ್ರದಲ್ಲಿ ತಾನೇ ಆತನನ್ನ ಸುತ್ತುರುಹಿ ಬಿಡುತ್ತಿದ್ರು. ಆದ್ರೆ ರಾಮನ ಯಶಸ್ಸು, ರಾಮನ ಯಾವ ಧರ್ಮ ಪ್ರಜ್ಞೆ ಯಾರಿಗೆ ಬರ್ತದೆ? ಕಾವಿರೋಣ ಅಂತ ಕೂತಿದ್ದಾಳೆ. ಇನ್ನೇನು ಬಲಾತ್ಕಾರದಿಂದ ಈಕೆಯನ್ನು ಹೊಂದುತ್ತೇನೆ. ಮುಂದಕ್ಕೆ ಬರುವಾಗ ಮಂದೋದರಿ ಬಂದು ಆತನನ್ನು ಕರೆದೊಯ್ದಳು. ರಾಕ್ಷಸ ಆಚೆ ಹೋದ ಮೇಲೆ ಕುಸಿದು ಬಿದ್ದಿದ್ದಾಳೆ. ರಾಮ, ನಿನಗೆ ಬೇಡವಾದಳು ಅದಲ್ಲ, ಈ ಪಾಪಿಯ ರಾಜ್ಯದ ಎಷ್ಟು ಕಾಲ ಇರಲಿ? ಜಠಾಯುವಿನ ಮೇಲೆ ಪ್ರೇಮ ತೋರಿದೆ, ಅವನನ್ನು ಮಾತಾಡಿಸಿದೆ, ಋಷಿಮುನಿಗಳಿಗಾಗೆಲ್ಲ ತ್ಯಾಗ ಮಾಡ್ತೇನೆ ಅಂದೆ. ನಾನು ಮಾತ್ರ ನಿಂಗೆ ಬೇಡವಾದವಳಾದನೆ, ನಿನ್ನ ಪರಾಕ್ರಮಕ್ಕೆ ಆತಂಕ ಉಂಟೆ ಅಂದಮೇಲೆ ನಾನೇನು ಸುಪ್ಪಿರೋದಿಲ್ಲ, ಈ ದೇಹ ತ್ಯಾಗ ಮಾಡ್ತೇನೆ ಎಂಬುದಾಗಿ ಆ ಕೂದಲನ್ನ ಕತ್ತಿಗೆ ಬಿಗಿದುಕೊಂಡು ಪ್ರಾಣ ಬಿಡುತ್ತೇನೆ.

ಸಂಸಾರ ಬಂದ ವಾರ್ತೆಯನ್ನು ತಿಳಿಯಪಡಿಸಲೋಸ್ಕರವಾಗಿ ಏನೋ ಸದ್ದಾಯಿತು ಅಂತ ಆತಗೆ ತಿವಿಗೆ ನೋಡ್ತಾ ಇದ್ದಾಳೆ. ಕೆಳಗಿಳಿದಂತಹ ಆಂಜನೇಯ

ಹೆಸರು, ಉಂಗುರ ಹಾಕಿದ ರಾಮನ ಬೆರಳು, ರಾಮನ ಕೈ, ರಾಮನ ಮೈ, ರಾಮನ ಅನಂತ ಕಲ್ಯಾಣ ಗುಣಗಳು, ಅವನನ್ನು ತನ್ನ ಮೇಲಿಟ್ಟ ಪ್ರೇಮ, ಇವೆಲ್ಲವೂ ಸ್ಮರಣೆಗೆ ಬಂದು ರಾಮನೇ ಸಿಕ್ಕಿದನೆಂಬುದಾಗಿ ವಂದಿಸಿದಳ ರಾಮ ಮುದ್ರಿಕೆಗೆ. ಮಗುಳೆ ಮಗುಳೆ ಸುಖಾತಿಶಯ ದುಬ್ಬುಗಳ, ಏಕಾಂತಕ್ಕೆ ಹೋಗಿ

ನನಗೆ ಆಶ್ಚರ್ಯವಾಗ್ತದೆ. ಆ ಉಂಗುರದ ಹತ್ರ ಮಾತನಾಡುವಂತೆ ಮಾತಾಡ್ತಾಳಲ್ಲ, ಏನು ವಿಶೇಷ ಇದು ಅಂತ. ಯಾಕೆಂದ್ರೆ ಆ ಉಂಗುರದ ಹಿಂದೆ ಒಂದು ದೊಡ್ಡ ಚರಿತ್ರೆ ಇದೆ. ಅದು ಸೀತೆಗೆ ಜ್ಞಾಪಕ ಬರುತ್ತೆ. ಉಂಗುರ ಸಿಕ್ಕದಾಕ್ಷಣ ಕಣ್ಣಿದ್ ಯಾಕೆ ಬರಬೇಕು, ಅವಳಿಗೆ ಆನಂದ ಯಾಕೆ ಆಗಬೇಕು ಅಂದ್ರೆ, ಸೀತಾರಾಮರಿಗೆ ಮದುವೆಯಾದ ಮೊದಲನೇ ದಿನ ಇನ್ನೂ ಪರಸ್ಪರ ಮಾತುಕತೆ ಪ್ರಾರಂಭ ಆಗಿರಲಿಲ್ಲ. ಗಂಭೀರನಾದ ರಾಮಚಂದ್ರದೇವ ಕುಳಿತಿದ್ದಾನೆ, ಪಕ್ಕದಲ್ಲಿ ಜಾನಕಿ ಕುಳಿತಿದ್ದಾಳೆ ಸೀತೆ. ಒಬ್ಬರು ಮುಖ ಒಬ್ಬರು ನೋಡ್ತಾ ಇಲ್ಲ, ಇನ್ನೂ ಮಾತುಕತೆ ಪ್ರಾರಂಭ ಆಗಲಿಲ್ಲ. ಆಗ ರಸಿಕನಾದ ರಾಮ ಜಾನಕಿಯೊಡನೆ ಮಾತನಾಡಲಿಕ್ಕೆ ಒಂದು ಉಪಾಯ ಹುಡುಕ್ತಾನೆ. ತನ್ನ ಬೆರಳಲ್ಲಿದ್ದ ಉಂಗುರವನ್ನು ತೆಗೆದು ಆ ಇಬ್ಬರ ಮಧ್ಯ ಸಂಧಿಯಲ್ಲಿ ರಾಮನೇ ಹಾಕಿಬಿಡ್ತಾನೆ. ಹಾಕಿ ಮೂರನೆಯವರು ಯಾರು ಇಲ್ಲ ಅಲ್ಲಿ, ಸೀತೆಯನ್ನು ಕುರಿತು ಮಾತಾಡೋದಿಲ್ಲ, ಯಾರೋ ಅನ್ಯರಲ್ಲಿ ಮಾತಾಡದ ಹಾಗೆ ಅವನೇ ಉಂಗುರ ಸಂಧಿಯಲ್ಲಿ ಹಾಕಿ ನನ್ನ ಉಂಗುರ ಏನಾಯ್ತು, ನನ್ನ ಉಂಗುರ ಏನಾಯ್ತು ಅಂತ ಸೀತೆ ಅಲ್ಲಿಂದ ಹುಡುಕಿದ್ಲು. ಅಲ್ಲಿ ಸಿಕ್ತು. ಇಲ್ಲಿದೆ ಉಂಗುರ ಅಂದಳು ಸೀತೆ. ಶ್ರೀರಾಮ ಹೇಳ್ತಾನೆ, ನಾನು ನಿನ್ನ ಹತ್ರ ಕೇಳಲಿಲ್ಲ ಅಂದ. ಸೀತೆ ಹೇಳಿದ್ಳು, ರಾಮ ನಾನು ನಿನ್ನ ಹತ್ರ ಮಾತಾಡಲಿಲ್ಲ ಅಂದ. ಅಲ್ಲಿಂದ ಸೀತಾರಾಮರಲ್ಲಿ ಮಾತುಕತೆ ಪ್ರಾರಂಭ ಆಯ್ತಂತೆ. ಅದನ್ನು ಜ್ಞಾಪಕ ಮಾಡ್ತಾಳೆ, ಹೇ ಉಂಗುರುವೆ, ರಾಮನಿಗೂ ನನಗೂ ಪರಸ್ಪರವಾಗಿರ್ತಕ್ಕಂಥ ಪ್ರೀತಿಯ ಮಾತು ಪ್ರಾರಂಭ ಆಗಲಿಕ್ಕೆ ನೀನಲ್ವೇ ಕಾರಣ. ಶ್ರೀರಾಮಚಂದ್ರ ರಸಿಕತೆಯನ್ನು ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಂಡು ಹನುಮಂತರನ್ನು ನೋಡ್ತಾಳೆ. ಅಯ್ಯ ಯಾರು ನೀನು? ನಾನು ರಾಮದೂತಮ್ಮ, ಇಂತಿಂಥ ಇಂದಿಂಥ ಕುರುಹುಗಳನ್ನೆಲ್ಲ ಹೇಳಿದ್ದಾನೆ, ಇದೆಲ್ಲ ನಿಜವೇ ತಾಯಿ? ಆಶ್ಚರ್ಯವಾಗ್ತದೆ, ರಾಮ ಯಾರಾದರೂ ತನ್ನ ಸತಿಯ ಅಂಗ ಪ್ರತ್ಯಂಗದ ಗುರುತು ಇನ್ನೊಬ್ಬರ ಹತ್ರ ಹೇಳ್ತಾರೋ? ಹೇಳಬೇಕಾದ್ರೆ ನಿಮ್ಗೆ ಆತ್ಮೀಯನಿರಬೇಕು. ಆದ್ರೆ ಈ ಕಪಿ ಇಷ್ಟು ದೊಡ್ಡ ಸಮುದ್ರ ದಾಟಿ ಇಲ್ಲಿಗೆ ಬರೋದು ಹೇಗೆ, ಒಳಗೆ ನುಗ್ಗೋದು ಹೇಗೆ? ಅಯ್ಯ ನಿನ್ನ ಕುರಿತು ನಂಗೆ ಸಂಶಯವಿಲ್ಲ, ಒಂದೇ ಒಂದು ಸಂದೇಹ ಇದೆ, ಹೇಗೆ ಇಲ್ಲಿಗೆ ಬಂದೆ? ಆಗ ಆಂಜನೇಯ ತನ್ನ ವಿಶ್ವರೂಪವನ್ನೇ ಕಾಣಿಸಿದ. ಒಂದು ಹೆಜ್ಜೆ ಇಟ್ಟರೆ ಸಾಕು ಸಮುದ್ರ ದಾಟಿ ಈಚೆಗೆ ಬರಬೇಕು, ಆಕೆ ಸಂದೇಹ ದೂರ ಹೋಗ್ತದೆ. ರಾಮನನ್ನು ಕರೆದೊಯ್ತಾನೇನು? ರಾಮನಿಗೆ ನನ್ನ ಮೇಲೆ ನಿಶ್ಚಯವಾಗಿ ಆ ಪ್ರೀತಿ ಇದೆಯೇ? ಯಾಕಮ್ಮ ಸಂದೇಹ ನಿಮಗೆ? ಅಂತ ಸಂದೇಹ ಇದ್ರೆ ಈಗಲೇ ಹೊರಡು. ಪ್ರಶ್ನ ಮಾರೋಹ ಮೇ ದೇವಿ, ಇದೋ ನನ್ನ ಬೆನ್ನ ಮೇಲೆ ಹೆಗಲ ಮೇಲೆ ಕುಳಿತುಕೋ. ಈ ಕ್ಷಣ ಮಾತ್ರದಲ್ಲಿ ರಾಮನ ಹತ್ರ ಕೊಂಡು ಹೋಗ್ಬಿಡುತ್ತೆ. ಸೀತಾದೇವಿ ಯಾಕೆ ಒಪ್ಪಲಿಲ್ಲ? ಪರಪುರುಷ ಸ್ಪರ್ಶ ಅಂತಲ್ಲ, ಯಾಕೆ ತನ್ನ ಮಗನಾಗಿದ್ದ ಹನುಮಂತ. ಅಲ್ಲಿ ಹೇಳ್ತಾಳೆ ಸೀತೆ, ಆಂಜನೇಯ ನಾನೊಬ್ಬಳು ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಬಾರದೇ ಇಲ್ಲಿ ಕೂತಿದ್ದೇನೆ ಎಂಬುದನ್ನು ತಿಳ್ಕೊಳ್ಬೇಡ. ರಾಮಚಂದ್ರನೇ ನನ್ನ ನಿಮಿತ್ತವಾಗಿ ಇಲ್ಲಿಗೆ ಬಂದು ರಾವಣನನ್ನು ಕೊಂದು ನನ್ನ ಹಾಗೆ ದೇವತಾ ಸ್ತ್ರೀಯರೆಲ್ಲರೂ ಕೂಡ ಕಾರಾಗ್ರಹದಲ್ಲಿ ಬಿದ್ದು ಕೊಳೆಯುತ್ತಾ ಇದ್ದಾರೆ, ಅವರೆಲ್ಲರೂ ಬಿಡುಗಡೆಯಾಗಬೇಕು. ನನ್ನ ನೆಪದಿಂದ ಎಲ್ಲ ದೇವತೆಗಳ ಬಿಡುಗಡೆಯಾಗಲಿಕ್ಕೆ ನಾನು ಇಲ್ಲಿದ್ದೇನೆ ಹೊರತು ನಾನೊಬ್ಬಳು ತಪ್ಪಿಸಿಕೊಳ್ಳಬೇಕೆಂಬ ಕಾರಣದಿಂದಲ್ಲ, ನೀನು ರಾಮನನ್ನೇ ಇಲ್ಲಿ ಕರೆದುಕೊಂಡು ಬರಬೇಕು. ಆಗ ಸೀತೆಯನ್ನ ಮಾತೆ ಅಂತಕ್ಕಂಥದ್ದು ಮನಸ ಆಂಜನೇಯ ತಿಳಿದು ಪಾದಕ್ಕೆ ನಮಸ್ಕಾರ ಮಾಡ್ತಾರಮ್ಮ. ನಿಶ್ಚಯವಾಗಿ ರಘುರಾಮಚಂದ್ರನನ್ನು ಕರೆದೊಯ್ದಕ್ಕೆ ಬರ್ತಾರೆ, ಅದಕ್ಕೆ ಬೇಕಾದಂತಹ ಸಿದ್ಧತೆ ಮಾಡ್ತೇನೆ. ಆದರೆ ನಿಮ್ಮನ್ನು ನಾನು ನೋಡಿದ್ದಕ್ಕೇನಾದರೂ ಕುರುಹು ಬೇಕಲ್ಲ ತಾಯಿ, ಏನಾದರೂ ಆ ಕುರುಹನ್ನು ಕೊಡಬೇಕು ಅನ್ನುವಾಗ

ಕಾನಿನಿ ಚೂಡಾವಣಿಯನ್ನು ರಾಮನಿಗೆ ಕೊಡು. ಆ ಅಸುರಾಂತಗಳನ್ನು ಬೇಗನೆ ಕರತಂದು ನನ್ನಲ್ಲಿಂದ ಬಿಡಿಸು ಮುಂತಾಗಿ ತಾನು ಕೇಶದಲ್ಲಿ ಅಡಗಿಸಿಕೊಂಡ ಆ ಚೂಡಾವಣಿಯನ್ನು ಕೈಯಲ್ಲಿ ಕೊಡುತ್ತಾಳೆ. ಅದನ್ನು ಪಡೆದಂತಹ ಆಂಜನೇಯ ಮನಸ್ಸಲ್ಲಿ ಹಿಗ್ಗಿದ. ಮತ್ತೆ ಕೇಳ್ತಾನ, ತಾಯೇ, ಬಂದ ಕಾರ್ಯವೇನೋ ಆಗಿದೆ, ಆದರೆ ನಾನು ಇಲ್ಲಿಗೆ ಬಂದವ ರಾವಣನ ಬಲಾಬಲಗಳೇನು, ಅವನ ಸಾಮರ್ಥ್ಯವೇನು, ಅವರಲ್ಲಿ ಅನುಕೂಲವಾಗಿ ರಾಮನಿಗೆ ಶರಣಾಗಿ ಬರುವವರು ಇದ್ದಾರೋ, ಅಥವಾ ನಿಜವಾಗಿ ಘನಘೋರವಾದ ಯುದ್ಧ ನಡೆದ ಜಯಾಪಜಯಗಳೇನು, ಇದನ್ನು ನಾನು ತಿಳಿಯಬೇಕು. ಸಾಲದಕ್ಕೆ ಬಂದ ಕಾರ್ಯವಾಯಿತೆಂಬುದಾಗಿ ಹಿಗ್ಗತಾ ಕಪಿಸಹಲವಾದಂತಹ ಚೇಷ್ಟೆಯನ್ನು ಗೈತಾ, ಅಮ್ಮ ನನಗೆ ಹಸಿವೆ ಆಗಿದೆ ಅಂತ. ತಾಯಿಲ್ಲದೆ ಇನ್ಯಾರಲ್ಲಿ ಕೇಳಿದೆ, ನಂಗೆ ಹಸಿವಾಗಿದೆ ಅಂತ ಕೇಳುವಾಗ ನಸುನಕ್ಕಳಂತೆ ಆ ಸ್ಥಿತಿಯಲ್ಲೂ ಕೂಡ ಜಾನಕಿ, ಸಮಸ್ತ ಪೃಥ್ವಿ ಇದು ನಿನ್ನ ತಂದೆಯಾದ ರಾಮನಿಗೆ ಸೇರಿತ್ತು, ನೀನವನಿಗೆ ಪುತ್ರ ಸಮಾನ, ಹೋಗ ಅಶೋಕ ಆವನದಲ್ಲಿ ಏನು ಬೇಕೋ ತಕ್ಕೊಂಡ್ಬಿಟ್ಟು. ಅವನಿಗೂ ಸಿಟ್ಟು, ಸೀತಾದೇವಿ ಅಂಥವಳು ಶೋಕ ಮಾಡುವ ಈ ವನಕ್ಕೆ ಅಶೋಕ ಅಂಬ ಹೆಸರು ಸರಿಯೋ, ದುಃಖದಲ್ಲಿ ಬಿದ್ದಿದ್ದಾಳಕ್ಕೆ. ತಾನು ಬಿರುದುನಿಕ್ಕುತ್ತೇನೆ ರಾಮ ಸೇವಕನ ರಾಮದೂತನ ಶಕ್ತಿಯನ್ನು ಕಾಣಿಸ್ತೇನೆಂಬುದಾಗಿ ನುಗ್ಗುತ್ತಾನ ಅಶೋಕ ಅವನಕ್ಕೆ. ಓದೆ ಓದೆ ಅದು

ಧನ ಸಂಪದದ ಸೊಗಸಿನ ವಿವಿಧ ಗುಲ್ಮ ಲತಾವಿತಾನಕವ. ಒಂದು ನಿಮಿಷ ಸಾಕು ಆ ಪ್ರಳಯ ಭಯಂಕರಣಿ. ಪುಡಿ ಪುಡಿಗೈದಿದ್ದಾರೆ ಅಶೋಕಾವಲಂ. ತನ್ನನ್ನು ಎದುರಿಸಲು ಬಂದಂಥ ಅಕ್ಷ ಕುಮಾರನ ಬಡಿದ

ಎಲ್ಲ ರಾಕ್ಷಸ ಸೇನೆ ಏಕ ಪ್ರಕಾರ ಸೇರಿದಂತೆ ಹಿಡಿಯಿರಿವರನ್ನ ಹೊಡೆಯಿರಿ ಬಡೆಯಿರಿ ಅಂತ ಇಂದ್ರಜಿತುವೇ ಬಂದು ಮಹಾನ್ ಪಾಶದಿಂದ ಬಿಗಿಯುತ್ತಾರೆ. ಆಂಜನೇಯನನ್ನು ಬಿಗಿಯುವ ಪಾಶ ಎಲ್ಲಿದೆ? ಆ ಮಹಾಬಲಿ ವಜ್ರಾಂಗಿ ರಾವಣನನ್ನು ನೋಡಬೇಕು ಎಂಬ ಕಾರಣದಿಂದ ಈ ನಿಮಿತ್ತವಾಗಿ ಹೋಗಲಿಕ್ಕೆ ನನಗೆ ಅನುಕೂಲವಾಗುತ್ತದೆ ಅಂತ ತಿಳಿದು ಆ ಪಾಶಕ್ಕೆ ಬಲಿಯಾಗ್ತಾನಂತೆ. ರಾಕ್ಷಸರೆಲ್ಲ ಎತ್ತಿಕೊಂಡು ಬಂದ ಆಯುಧ

ಯಾರು ಮುಂದೆ ಹೋಗೋರಿಲ್ಲ, ಹೊಡಿ ಬಡಿ ಕಡಿ ಅಂತ ಮಾತ್ರ ಹೇಳ್ತಾರಷ್ಟೇ, ಯಾರಿಗೂ ಆ ಧೈರ್ಯವಿಲ್ಲ. ಆಗ ಬಂದಂತಹ ಅಕ್ಷಕುಮಾರಾದಿಗಳನ್ನು ಬಡಿದಪ್ಪಡಿಸಿದ್ದನ್ನು ಕೇಳಿ ಪಾಶದಲ್ಲಿ ಬಿಗಿದಿವರನ್ನು ಕರೆದೊಯ್ಯಬೇಕೀಗ, ನಮ್ಮ ರಾವಣನಿಗೆ ಪುತ್ರಶೋಕ ಉಂಟು ಮಾಡಿದ್ದಾರೆ ಎಂಬುದಾಗಿ ಇಂದ್ರಜಿತು ಪಾಶದಲ್ಲಿ ಬಿಗಿದ ಬಳಿಕ ರಥ ತಂದ್ರಂತೆ. ಯಾವ ರಥದ ಮೇಲೆ ಹಾಕಬೇಕು ಇವನನ್ನ? ಪರ್ವತಾಕಾರವಾಗಿ ಬೆಳೆದುಬಿಟ್ಟ ಕುಂಭಕಾರನ ರಥ ತಂದ್ರಂತೆ. 16 ಮದ್ದಾನೆಗಳನ್ನು ಹಿಂದೆ ಮುಂದೆ ಕಟ್ಟಿದ ರಥ. ಈ ಕಪಿಯ ನೆತ್ತಿ ಆ ರಥದ ಮೇಲೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಎತ್ತಲಿಕ್ಕಾಗೋದಿಲ್ಲ. ಮರುತ್ಪುತ್ರನನ್ನು ಪ್ರಭಂಜನ ಕೋರನನ್ನು, ಒಂದು ಕಡೆಯಿಂದ 10,000 ಮಂದಿ ರಾಕ್ಷಸರು, ಇನ್ನೊಂದು ಕಡೆ 10,000 ಮಂದಿ ಸೇರಿ ಇವನು ಎತ್ತಲಿಕ್ಕೆ ಪ್ರಯತ್ನ ಮಾಡುವಾಗ ಅತ್ತಲು ಕಪಿ ಮಗು ಚಲು 10,000 ಮಡಿದುದು. ಒಂದ್ ಕಡೆ ಮಗ್ಗಲು ಮಗಿಸಿದ್ರು, ಆ ಕಡೆಗೆ 10,000 ನುಗ್ಗು ನುಗ್ಗಾಗಿ ಹೋದ್ರು.

ಇಲ್ಲಾದ್ರೆ ಈ ಕಡೆ ಮಗಜ್ಬಿಟ್ಟು ನಾವು ಸಾಯ್ತೇವೆ ಅಂತ ಓಡಿದ. ಯಾರೊಬ್ಬರು ಇವನ್ನ ಎತ್ತಲಿಕ್ಕೆ ಆಗೋದಿಲ್ಲ ಅಂದಾಗ ಕೈ ಬಿಟ್ರು, ತಾನೇ ಹೋಗಿ ನೆಗೆದು ಹೋಗಿ ಬಿದ್ದುಬಿಟ್ಟ ರಥದ ಒಳಗೆ. ರಾಕ್ಷಸ ಗೊಳ್ಳನ ನಗ್ತಾರೆ, ಎತ್ತುವಾಗ ಮೇಲಕ್ಕೆ ಬಾರದೆ ಇದ್ದವ ಬಿಟ್ಟ ಮೇಲೆ ಹೋಗಿ ನೆಗೆದು ಕೂತ್ ಬಿಟ್ಟನಲ್ಲ ಅಂತ ಆಶ್ಚರ್ಯ ಪಡ್ತಾರೆ. ಇಂತಹ ಕಪಿಚೇಷ್ಟೆಯನ್ನು ಮಾಡ್ತಾನೆ, ಅವರಿಗೆ ಮೋಹ ಉಂಟು ಮಾಡಲೋಸ್ಕರವಾಗಿ ಎಳತಂದು ಆ ರಥವನ್ನ ಲಂಕೆಯ ಮಹಾದ್ವಾರದ ನಿಲ್ಲಿಸಿ ಒಳಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪ್ರಹಸ್ತ ಮಾತಾಡಿಸ್ತಾನೆ, ದಾನವೇಂದ್ರನ ವೈಭವವನ್ನು ಕಂಡು

ಅವನ ಮಾತು ಬೃಹತ್ತ ರಾವಣಾದಿಗಳ ಕಿವಿಗೆ ಮುಟ್ಟಿತು. ನಿನಗೆ ಬದುಕಬೇಕು ಅಂತ ಇಚ್ಛಿದ್ರೆ ಜಾನಕಿಯನ್ನು ಕೊಟ್ಟು ಬದುಕು, ಇಲ್ಲವಾದ್ರೆ ನಿನ್ನ ಸರ್ವನಾಶವಾಗುತ್ತೆ ಎಂಬುದಾಗಿ ಎಚ್ಚರಿಸು. ಈತನನ್ನ ಪುತ್ರನಲ್ಲೇ ಕೊಂದು ಅಪರಾಧ ಮಾಡಿದ್ದಾರಾದ್ರೆ ಇವನ ಬಾಲಕ್ಕೆ ಬೆಂಕಿ ಕೊಟ್ಟು ಸುಡಬೇಕು ಅಂತ ಆಜ್ಞೆ ಕೊಡ್ತಾರೆ. ಹನುಮನ ಬಾಲದ ಬೆಂಕಿ ಲಂಕೆಯನ್ನು ಸುಡುತ್ತದೆ. ಇಲ್ಲಿ ಬರೆಯ ಹೊರಗಿನ ಲಂಕೆ ಸುಟ್ಟರೆ ಇನ್ನೊಂದು ಕಟ್ಟಬಹುದು, ರಾವಣನ ಪುಣ್ಯ ಲಂಕೆ ಸುಟ್ಟು ಹೋಯಿತು. ಅವನ ಪುಣ್ಯ ಇಡೀ ಲಂಕೆ ಉರಿದು ಹೋಗ್ತಾ ಇದೆ. ಕಾರಣ ಸೀತಾದೇವಿ ಬಿಟ್ಟಂತ ಬಿಸಿ ಉಸಿರು ಅದಕ್ಕೆ ಕಾರಣ. ಆಗಲೇ ಇದ್ದಕ್ಕಿದ್ದಂತೆ ಕೋವಿದರ ಗುಡಿ ಗೋಪುರಂಗಳ ಸಾಲ ಸೌಧಂಗಳನ್ನು ಸಹಿತಲೆ ರಾವಣನ ಕೊನೆ ಮೀಸೆ ಸಹಿತಲೆ ಹೋಮಿಸಿದನು. ಊರಿಗೂರೇ ಧಗಧಗಿಸಿ ಭುಗಿ ಭುಗಿಲೆಂಬುದಾಗಿ ಬೆಂಕಿ ಎದ್ದುಬಿಡುತ್ತೆ. ಲಂಕೆ ಸುಟ್ಟು ಹೋಗಿದೆ, ವಿಭೀಷಣನ ಮನೆ ಒಂದನ್ನು ಬಿಟ್ಟು ಸುಟ್ಟು ಹೋಗಿಬಿಟ್ಟಿದೆ ಅಂತೆ. ಅಲ್ಲಿಂದ ನೇರವಾಗಿ ಬಂದು ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ ಸೀತಾದೇವಿಗೆ. ಚೂಡಾಮಣಿಯನ್ನು ಎತ್ತಿಕೊಂಡು ಆ ಸಮುದ್ರೋಲ್ಲಂಘನ ಕಣಿಯಾಗಿ ಉಳಿದ ಎಲ್ಲಾ ಆ ಕಪಿಗಳನ್ನು ಹಿಂದಿನಿಂದ ಬನ್ನಿ, ರಾಮನಿಗೆ ಈ ವರ್ತಮಾನವನ್ನು ಹೋಗಿ ನಾ ಮುಟ್ಟಿಸಬೇಕು ಎಂಬುದಾಗಿ ಆ ರಾಮ ಸೇವೆಯ ದಿವ್ಯವಾದಂತಹ ಸಂದೇಶ ಹೊತ್ತುಕೊಂಡು ಬರ್ತಾ ಇದ್ದಾನೆ. ಬಂದು ರಷ್ಯಮೂಕದ ಮಹಾನ್ ಪವಿತ್ರದಲ್ಲಿ ರಾಮನ ಪಾದಕ್ಕೆ ಕರಗ್ತಾರೆ. ಏನನ್ನಲಿ,

ಅಂಗುಲೇಖವನ್ನ ಕೊಟ್ಟು ಸೀತೆಗೆ ಚೂಡಾವಣೆ ತಂದು ಒಪ್ಪಿಸಿದೆಯಲ್ಲ ಹನುಮ, ನಿನಗೆ ಏನು ಕೊಡ್ಲಿ ಹೇಳು ಅಂತ ಕೇಳ್ತಾನೆ ರಾಮ. ಏನು ಬೇಡ ಪ್ರಭು ನನಗೆ, ನಿನ್ನ ಸೇವೆ ಬೇಕು. ಪುರಂದರದಾಸರಂತ ಕೇಳಬಹುದು.

ಅಂಜನೇಯ ಬಹಳ ಕಷ್ಟಪಟ್ಟು ಬಂದಿದ್ದಿಲ್ಲ, ಏನು ಬೇಕು ಅಂತ ಕೇಳಿದಾಗ ನನಗೊಂದು ಮದುವೆ ಮಾಡಿಬಿಡ ರಾಮ ಅಂತ ಯಾಕೆ ಕೇಳಲಿಲ್ಲ? ನಿಂಗೆ ಗೊತ್ತಿದೆ ಸೇವಕನವನ ಮುಂದೆ ಯಾವ ಪದವಿ ಪಾಷಾಣವ ಪೆಣ್ಣು ಮಾಡಿದಾಗ ಇದು ಸಾಧ್ಯವೇ ಮುಂತಾಗಿ ವಿನೋದ ಮಾಡ್ತಾರೆ. ಬಳಿಕ ರಘುರಾಮಚಂದ್ರವನು ಏನೂ ಬೇಡ ಅಂದ ಹನುಮನಿಗೆ, ಭಾವಿ ಬ್ರಹ್ಮ ಪಟ್ಟವನ್ನೇ ಕರುಣಿಸಿ ಮುಂದಿನ ಸೃಷ್ಟಿಗೆ ಅಧೀಶ ಅಂತ ಅನುಗ್ರಹ ಮಾಡ್ತಾರೆ.

0: ಇದುವರೆಗೆ ಶ್ರೀಮದ್ ರಾಮಾಯಣ ಕಥಾ ಹನುಮದ್ವಿಲಾಸ ಮತ್ತು ಲಂಕದಹನ ಕೇಳಿದಿರಿ. ನಡೆಸಿಕೊಟ್ಟವರು ವಿದ್ವಾನ್ ಭದ್ರಗಿರಿ ಅಚ್ಯುತ ದಾಸರು.
1: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೋಣಿಕೊಪ್ಪಲು.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900092
2: ಆರ್ 9606084066.
5: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
6: ಆತ್ಮೀಯ ಶ್ರೋತೃಗಳೇ, ಮಳೆಗಾಲ ಅಂದಾಗ ನಿಮ್ಮ ಮನದಲ್ಲಿ ಮೂಡುವ ಭಾವನೆ ಎಂತಹುದು? ಇದು ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ.

ಸ್ಫುಟವಾದ ಮತ್ತು ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 8 ಕೊನೆಯ ದಿನ. ಪ್ರಸಾರ ಇದೇ 15ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

0: आकाशवाणी एट 90।
1: ಆಕಾಶವಾಣಿ ಮಡಿಕೇರಿ ಕಲಿಸು

0: ಕಾರ್ಯಕ್ರಮ ಕಲಿಸು ಗುರುವೇ ಕಲಿಸು.
1: ಹಸಿ ಮಣ್ಣು ಬೇಕು ಮಡಿಕೆಗೆ, ಹದವಾದ ಮನಸ್ಸು ಕಲಿಕೆಗೆ.
0: ಕೊಡಗಿನ ನುರಿತ ಶಿಕ್ಷಕರೊಂದಿಗೆ ಮಾತುಕತೆ.
1: ಹಸಿ ಮಣ್ಣು ಬೇಕು ಮಡಿಕೆಗೆ, ಹದವಾದ ಮನಸ್ಸು ಕಲಿಕೆಗೆ.
2: ಇಂದಿನ ಕಾರ್ಯಕ್ರಮದ ಅತಿಥಿ ಕೊಡಗಿನ ಮಡಿಕೇರಿಯ ಡಯಟ್ ಕೂಡಿಗೆಯಲ್ಲಿ ನುರಿತ ಉಪನ್ಯಾಸಕರಾದ ಕೃಷ್ಣಪ್ಪ ಎಂ.
1: ಅಕ್ಷರ

ಶ್ರೋತೃಗಳೇ, ಕಳೆದ ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮದಲ್ಲಿ ಕೊಡಗಿನ ಕೂಡಿಗೆ ಡಯಟ್ನ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಕೃಷ್ಣಪ್ಪ ಎಂ ಅವರೊಂದಿಗೆ ನಡೆಸಿದ ಸಂದರ್ಶನದ ಮೊದಲ ಭಾಗವನ್ನು ಕೇಳಿದ್ದೀರಿ. ಇಂದಿನ ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮದಲ್ಲಿ ಮುಂದುವರಿದ ಭಾಗವನ್ನು

0: ಸರ್ ಪ್ರೈಮರಿಗೆ ಅಂತ ಹೇಳಿದ್ರೆ ಎಲ್ಲಾ ಸಬ್ಜೆಕ್ಟ್ ಅನ್ನು ಅವರು ಹ್ಯಾಂಡಲ್ ಮಾಡಬೇಕು.
1: ಹೌದು, ಖಂಡಿತ ಖಂಡಿತ.
0: ಆಗ ನೀವು ಯಾವ ಸಬ್ಜೆಕ್ಟ್ ಅನ್ನು ಅವರಿಗೆ ಬೋಧಿಸ್ತೀರಾ?
1: ಅಂದ್ರೆ ನಮಗೆ ನಮಗೆ ನಮ್ಮ ಡಯಟಲ್ಲಿ ಇಂತಿಂತೆ ಸಬ್ಜೆಕ್ಟ್ ಓದಿರಬೇಕು ಅಂತ ಏನಿಲ್ಲ. ಅಲ್ಲಿ ಸೈನ್ಸ್ ಇದ್ದವರು ಇದ್ದಾರೆ, ಇಂಗ್ಲೀಷ್ ಓದ್ದವರು ಇದ್ದಾರೆ, ಕನ್ನಡ ಓದ್ದವರು ಇದ್ದಾರೆ. ಸೊ ಹಾಗಾಗಿ ನಮ್ಮ ಡಿ ಎಡ್ ಗೆ ಬರ್ತಕ್ಕಂಥ ಉಪನ್ಯಾಸಕರಿಗೆ ಇಂತಿಷ್ಟೇ ಇಂಥ ಸಬ್ಜೆಕ್ಟಲ್ಲೇ ಅವರು ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕೆಂಬತಕ್ಕಂಥದ್ದು ಏನಿಲ್ಲ, ಅದು ಎಮ್ ಎಡ್ ಆಗಿರ್ಬೇಕಂತಕ್ಕಂಥ ಒಂದು ನಿರ್ಬಂಧ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಏನು ಶಾಲೆಗಳಿಗೆ ಹೋದಂಥ ಸಂದರ್ಭದಲ್ಲಿ ನಾವು ಎಲ್ಲ ಸಬ್ಜೆಕ್ಟನ್ನು ವೀಕ್ಷಣೆ ಮಾಡಿ ನಾವು ಅವರಿಗೆ ಮಾರ್ಗದರ್ಶನ ಮತ್ತು ಅವರಿಗೆ ಸಪೋರ್ಟನ್ನು ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ನಾವು.
0: ಸರ್, ಈಗ ನಿಮ್ಮ ಕೂಡಿಗೆಲೆ ನೀವು ಉಪನ್ಯಾಸವನ್ನು ಮಾಡುವಾಗ ಅಲ್ಲಿಯೂ ಶಿಕ್ಷಕರಾಗಲು ಬಂದವರಲ್ಲೂ ಹಿಂದುಳಿದವರು ಇರ್ತಾರೆ ಕಲಿಕೆಯಲ್ಲಿ.
1: ಖಂಡಿತ ಖಂಡಿತ.
0: ಆವಾಗ ನೀವು ಯಾವ ರೀತಿ ಅವರನ್ನು ಮುಂದುವರ್ಸಕ್ಕೆ ಅಥವಾ ಅವರು ಕಲಿಕೆಯಲ್ಲಿ ಮುಂದುವರಿಯೋ ಹಾಗೆ ಮಾಡ್ತೀರಾ?
1: ನಮ್ಮ ಡಯಟ್ಗೆ ಬರುವಾಗ ಅವರು ಹೇಗಿರ್ತಾರೆ ಅಂತ ಹೇಳಿದರೆ, ಅವರಿಗೆ ಹೇಗೆ ನಾವು ಕಲಿಸ್ತೀವಿ ಅಂದರೆ, ಬರುವಾಗ ಝೀರೋ ಆಗಿ ಬಂದು ಅವ್ರನ್ನ ಹೀರೋ ಆಗಿ ಮಾಡಿ ಕಳಿಸ್ತೀವಿ ನಾವು. ಹೇಗೆ ಅಂತೇಳಿದರೆ, ಅವರು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಭಯ ಇರ್ತದೆ, ಮತ್ತು ಅವರು ಹೇಗೋ ಏನು ಪಾಠ ಮಾಡಬೇಕು ಇತ್ಯಾದಿ ಇರ್ತದೆ. ನಾವು ಏನು ಮಾಡ್ತೀವಿ ಅಂದರೆ, ಅವರಿಗೆ ಆ ಮಕ್ಕಳಿಗೆ ಅನುಬೋಧನೆ ಅಂಥೇಳಿ ಅನುಬೋಧನೆಯನ್ನು ಮಾಡಿಸಿ, ಈಗ ಪಾಠ ಪ್ರಸ್ತಾವನೆ ಕೌಶಲ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಬೋರ್ಡ್ ಕೌಶಲ, ಎಲ್ಲ ಕೌಶಲಗಳನ್ನು ಕಲಿಸಿ ಈ 5 E's ಅಂತ ಬರ್ತದೆ, ಆ 5 E's ಬೇಸ್ ಮೇಲೆ ಅವರಿಗೆ ಪಾಠವನ್ನು 40 ನಿಮಿಷಗಳ ಕಾಲ ಹೇಗೆ ಬೋಧನೆ ಮಾಡಬೇಕು ಎಂಬತಕ್ಕದನ್ನು ತರಬೇತಿ ಕೊಟ್ಟು ಅವರನ್ನು ನಾವು ಶಾಲೆಗಳಿಗೆ ಪ್ರಾಕ್ಟೀಸ್ ಟೀಚಿಂಗ್ಗೆ ಡೆಪ್ಯೂಟ್ ಮಾಡ್ತೀವಿ ನಾವು. ಸೊ ಹಾಗಾಗಿ ಆ ಎಲ್ಲ ಮಕ್ಕಳು ಸಮೇತ ನಮ್ಮ 2 ವರ್ಷದ ಶೈಕ್ಷಣಿಕ ಅವಧಿನಲ್ಲಿ ನಮ್ಮ DELED ವಿದ್ಯಾರ್ಥಿಗಳು ಅಷ್ಟು ಅಂಶಗಳನ್ನು ಮನನ ಮಾಡಿಕೊಂಡು ಅವರು ಒಬ್ಬ ಅತ್ಯುತ್ತಮ ಶಿಕ್ಷಕರಾಗಿ ಹೊರಹೋಗ್ತಕ್ಕಂಥದ್ದನ್ನು ನಾವು ಇದುವರೆಗೆ ಗಮನಿಸ್ತಾ ಇದ್ದೀವಿ ನಾವು. ಸೊ ಹಾಗಾಗಿ ನಮ್ಮ ಡಯಟ್ಲಲ್ಲಿ ಏನು DELED ಕೋರ್ಸನ್ನು ಯಾರು ಮುಗಿಸ್ತಾರೆ ಅವರಿಗೆ ಸಾಕಷ್ಟು ಖಾಸಗಿ ಶಾಲೆಗಳಿಂದ ತುಂಬ ಡಿಮ್ಯಾಂಡ್ ಇದೆ. ನಮ್ಗೆ ಹೇಳ್ತಾರೆ, ನಮ್ಗೆ ಗೊತ್ತಿರ್ತಕ್ಕಂಥ ನಮ್ಮ ಸ್ನೇಹಿತರು, ಸರ್ ಇಂಥ ಸಬ್ಜೆಕ್ಟ್ ಇರುವಂಥ ಮಕ್ಕಳನ್ನು ಕಳಿಸ್ಕೊಡಿ, ಪ್ರತಿಭಾವಂತನ ಕಳಿಸ್ಕೊಡಿ ಅಂತ ಹೇಳಿದಾಗ ನಾವು ಫೋನ್ ಮಾಡಿ ಅಂಥ ಮಕ್ಕಳನ್ನು ಸಂಪರ್ಕ ಮಾಡಿ ಅಂಥ ಶಾಲೆಗಳಿಗೆ ಹೋಗಿ ಅಂತ ಹೇಳಿ ನಾವು ಕಳಿಸ್ಕೊಡ್ತಿದ್ವಿ ಮೇಡಮ್.
0: 5 E's ಅಂದರೆ ಏನು ಸರ್?
1: ಈಗ ಎಂಗೇಜ್, ಎಲಾಬೊರೇಟ್, ಎಕ್ಸ್ಪ್ಯಾಂಡ್, ಆಮೇಲೆ ಇವ್ಯಾಲ್ಯುವೇಷನ್, ಈ ಟೈಪ್ ಬರ್ತದೆ ಅಲ್ಲಿ. ಸೊ ಅಲ್ಲಿಗೆ ಮಕ್ಕಳನ್ನು ಹೇಗೆ ಎಂಗೇಜ್ ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅವ್ರನ್ನ, ಆಮೇಲೆ ಎಕ್ಸ್ಪ್ಲೈನ್ ಹೇಗೆ ಮಾಡಬೇಕು. ಹಿಂದೆ ಹರ್ಬರ್ಷನ್ ಸ್ಟೆಪ್ಸ್ ಅಂತಿತ್ತು, ಹರ್ಬರ್ಷನ್ ಸ್ಟೆಪ್ಸ್ ಬದಲಾಗಿ

0: ಈಗ 5 E's ಅಂತ ಇದೆ, ಈ ಥರ ಈ 5 E's ಬೇಸ್ಡ್ ಮೇಲೆ ಮಕ್ಕಳನ್ನು ಹೇಗೆ ಅವ್ರ ಕಲಿಕೆಯಲ್ಲಿ ತೊಡಗಿಸ್ಬೇಕು. ಅವರಿಗೆ ಮಕ್ಕಳಿಗೆ ಕೇವಲ ಹಿಂದೆ ಇತ್ತು ಅದು ಟೀಚರ್ ಸೆಂಟರ್ಡ್ ಎಜುಕೇಷನ್ ಅಂತಿತ್ತು, ಬಟ್ ಇತ್ತೀಚಿನ ಒಂದು ಇದಾದ್ರಿಂದ ಚೈಲ್ಡ್ ಸೆಂಟರ್ ಎಜುಕೇಷನ್, ಈ ಟೀಚರ್ ಓನ್ಲಿ ಇಲ್ಲಿ ಫೆಸಿಲಿಟೇಟರ್. ಮಕ್ಕಳಿಗೆ ವಿ ಹ್ಯಾವ್ ಟು ಪ್ರೊವೈಡ್ ಆಂಪಲ್ ಆಪರ್ಚುನಿಟೀಸ್, ಆಪರ್ಚುನಿಟಿ ಕೊಟ್ಟು ಅವರಿಗೆ ಚಟುವಟಿಕೆ ಆಧಾರಿತವಾಗಿ ಮಕ್ಕಳನ್ನು ಎಂಗೇಜ್ ಮಾಡಿ ಕಲಿಕೆ ಸಂತೋಷದಾಯಕವಾಗಿರಬೇಕು ಮತ್ತು ಚೈಲ್ಡ್ ಫ್ರೆಂಡ್ಲಿ ಆಗಿರಬೇಕು. ನಾವು ಶಿಕ್ಷಕರಾಗಿ ನಾವು ಹೆಚ್ಚು ಮಾತಾಡಬಾರ್ದು, ಮಕ್ಕಳಿಗೆ ಅವಶ್ಯಕತೆ ಇದ್ದಲ್ಲಿ ಮಾತ್ರ ನಾವು ಫೆಸಿಲಿಟೇಟ್ ಮಾಡಬೇಕು, ಮಕ್ಕಳನ್ನು ಕಲಿಕೆಯಲ್ಲಿ ತೊಡಗಿ ಕಲಿಕೆ ಆಗುವಂಥ ನೋಡ್ಕೊಳ್ತಕ್ಕಂಥದ್ದೇ ಈ 5 E's ಒಂದು ಮಾದರಿ. ಈಗ ಸಾಮಾನ್ಯವಾಗಿ ಎಲ್ಲ ಶಾಲೆಗಳಲ್ಲೂ ಸಮೇತ ಇದೇ ಮಾದರಿಯಲ್ಲಿ ಕಲಿಕೆ ಆಗ್ತಾ ಇದೆ. ನಮ್ಮ ಶಿಕ್ಷಕರು ಸಮೇತ ಈ ನಿಟ್ಟಿನಲ್ಲಿ ಅವರು ಪಾಠ ಬೋಧನೆ ಮಾಡ್ತಾ ಇದ್ದಾರೆ. ಸೊ ಅದೇ ನಿಟ್ಟಿನಲ್ಲಿ ನಾವು ಸಮೇತ ನಮ್ಮ ಮಕ್ಕಳನ್ನು ತರಬೇತಿ ಕೊಟ್ಟು ಕಳಿಸುವಾಗ ಅಸೃಷ್ಟಿತ ಬೋಧನೆ ಅಂತ ಬರ್ತದೆ. ಈಗ ಶಿಕ್ಷಕದಾಗ ಈಗ ಅನುಬೋಧನೆ ಅನ್ನುವಾಗ ಒಂದೊಂದು ಸ್ಕಿಲ್ಲನ್ನು ನೀವು ಪಾಠ ಪ್ರಸ್ತಾವನೆ ಕೌಶಲ್ಯವನ್ನು ಹೇಗೆ ಮಾಡಬೇಕು, ಬ್ಲ್ಯಾಕ್ ಬೋರ್ಡ್ ಕೌಶಲ್ಯ ಹೇಗೆ ಮಾಡಬೇಕು, ಆಮೇಲೆ ಪಾಠವನ್ನು ಎಕ್ಸ್ಪ್ಲೈನ್ ಹೇಗೆ ಮಾಡಬೇಕು, ಇವನ್ನೆಲ್ಲ ಕಲಿಸಿ ಆದಮೇಲೆ ಅನಂತರದಲ್ಲಿ ಅವರಿಗೆ 40 ನಿಮಿಷಗಳ ಕ್ಲಾಸನ್ನು ಹೇಗೆ ಕೊಡಬೇಕಂತಕ್ಕಂಥ ಒಂದು ಸುಸ್ಥಿತ ಬೋಧನೆಯನ್ನು ಮಕ್ಕಳ ಕೈಯಲ್ಲಿ ಕೊಡಿಸಿ ಅವರಿಗೆ ಮಾರ್ಗದರ್ಶನ ಮಾಡಿ ಆನಂತರದಲ್ಲಿ ಅವರನ್ನು ಶಾಲೆಗಳಿಗೆ ಪ್ರಾಕ್ಟೀಸ್ ಟೀಚಿಂಗ್ಗೆ ಡೆಪ್ಯೂಟ್ ಮಾಡುವಂಥ ಒಂದು ಇದಿದೆ.
1: DLED ಮಾಡುವಾಗಲೇ ಅವರನ್ನು ಸ್ಕೂಲ್ಗಳಿಗೆ ಅಲರ್ಟ್ ಮಾಡ್ತೀರಾ, ಟೀಚ್ ಮಾಡಿ?
0: ಹೌದು ಹೌದು ಹೌದು.
1: ಆಗ ಅದನ್ನು ನೀವು ಹೇಗೆ ಅವರನ್ನು ಫಾಲೋ ಅಪ್ ಮಾಡ್ತೀರಾ?
0: ಯಾಕೆಂತೇಳಿದ್ರೆ ಅವರಿಗೆ ಮಾರ್ಗದರ್ಶಿ ಶಿಕ್ಷಕರು ಇರ್ತಾರೆ. ನಾವೇನು ಮಾಡ್ತೀವಿ ಅಂದರೆ ಡೈರೆಕ್ಟ್ ನಮ್ಮ ಪ್ರಾಂಶುಪಾಲರ ಮಾರ್ಗದರ್ಶನದಲ್ಲಿ ಒಂದು ಗೂಗಲ್ ಮೀಟನ್ನು ಮಾಡಿ ಯಾವ ಯಾವ ಶಾಲೆಗಳಿಗೆ ನಮ್ಮ ಈ ಪ್ರಶಿಕ್ಷಣಾರ್ಥಿಗಳನ್ನು ಡೆಪ್ಯೂಟ್ ಮಾಡ್ತೀವಿ ಅಂತ ಶಾಲೆಗಳ ಮುಖ್ಯ ಶಿಕ್ಷಕರೊಂದು ಗ್ರೂಪನ್ನು ಮಾಡಿ ಆ ಗೂಗಲ್ ಮೀಟ್ ಮಾಡಿ ಅವರಿಗೆ ಯಾವ ರೀತಿ ನೀವು ಮಾರ್ಗದರ್ಶನ ಮಾಡಬೇಕು, ಅವರಿಗೆ ಒಬ್ಬ ಮಾರ್ಗದರ್ಶಿ ಶಿಕ್ಷಕರನ್ನು ನೇಮಕಾತಿ ಮಾಡಿ ಅವರ ತರಗತಿಯನ್ನು ವೀಕ್ಷಣೆ ಮಾಡಿ ನೀವು ಏನೇನು ಸಲಹೆಗಳನ್ನು ಕೊಡ್ಬೋದು ಅಂತಕ್ಕಂಥ ಅವರಿಗೆ ಮಾರ್ಗದರ್ಶನ ಮಾಡ್ತೀವಿ ನಾವು. ಹಾಗೆಯೇ ನಾವು ಉಪನ್ಯಾಸಕರಾಗಿ ಸಿಕ್ಕ ಸಮಯದಲ್ಲಿ ನಾವು ಸಹ ಭೇಟಿ ನೀಡಿ ಆ ಮಕ್ಕಳ ಪಾಠವನ್ನು ವೀಕ್ಷಣೆ ಮಾಡಿ ಇಡೀ ದಿನ ಅದೇ ಶಾಲೆಯಲ್ಲಿದ್ದು ಆ ಒಂದು ಪ್ರಶಿಕ್ಷಣಾರ್ಥಿಗಳ ಪಾಠದ ವೀಕ್ಷಣೆಯಲ್ಲಿ ಕಂಡುಬಂದ ಲೋಪದೋಷಗಳನ್ನು ಹೇಗೆ ಅವರಿಗೆ ಫೀಡ್ಬ್ಯಾಕ್ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಮಾಡ್ತೀವಿ. ಅದೇ ರೀತಿ ಶಾಲೆಗೆ ಡೆಪ್ಯೂಟ್ ಮಾಡಿದಂಥ ಶಾಲೆಗಳ ಮುಖ್ಯ ಶಿಕ್ಷಕರು ಮತ್ತು ಮಾರ್ಗದರ್ಶಿ ಶಿಕ್ಷಕರು ಸಮೇತ ಪಾಠವನ್ನು ವೀಕ್ಷಣೆ ಮಾಡಿ ಸಕಾಲಿಕವಾಗಿ ನಮ್ಮ ಮಕ್ಕಳಿಗೆ ಮಾರ್ಗದರ್ಶನ ಮಾಡುವಂಥದ್ದು ಒಂದು ಪ್ರತೀತಿ ನಮ್ಮಲ್ಲಿ.
1: ಸರ್, ಈಗ ನಿಮ್ಮ DLED ಕಲಿಕೆಗೆ ಬಂದಂಥವರು, ಯಾಕಂದರೆ ಕಲಿಸು ಗುರುವೇ ಕಲಿಸು ಅಂದರೆ ನೀವು ಗುರುವಿಗೆ ಕಲಿಸುವಂಥ ವ್ಯಕ್ತಿಗಳು, ಸೊ ಹಾಗಾಗಿ ನೀವು ಏನು ತಯಾರು ಮಾಡ್ತೀರಾ, ಅವರು ಆ ಕಲಿತಂತಹ ಆ ವಿದ್ಯಾರ್ಥಿಗಳು ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಹೇಗೆ ಕಲಿಸ್ತಾರೆ ಅನ್ನೋದನ್ನು ನೀವು ಎಲ್ಲಿಯಾದ್ರೂ ಪುನಃ ಫಾಲೋ ಅಪ್ ಮಾಡ್ತೀರಾ ಅಥವಾ ಫೋನ್ ಮಾಡಿ ಕೇಳುವಂಥದ್ದು ಏನಾದ್ರು ಇದೆಯಾ?
0: ಈಗ ಏನಾಗ್ತದೆ ಅಂತೇಳಿದ್ರೆ ನೋಡಿ, ಈಗ ನಾವು ಕೇವಲ ನಾವು ನಮ್ಮ ಪ್ರಶಿಕ್ಷಣಾರ್ಥಿಗಳಿಗೆ ಮಾತ್ರ ಪಾಠ ಮಾಡೋದಲ್ಲ, ನಾವು ಇನ್ ಸರ್ವಿಸ್ ಟೀಚರ್ಸ್ಗೂ ನಾವು ತರಬೇತಿಯನ್ನು ಕೊಡ್ತೀವಿ. ನಾವು ಆ ಇನ್ ಸರ್ವಿಸ್ ಟೀಚರ್ಸ್ಗೂ ತರಬೇತಿಯನ್ನು ಕೊಟ್ಟು, ಫಾರ್ ಎಕ್ಸಾಂಪಲ್, ಈಗ ಮೊನ್ನೆ ಒಂದು 4 ದಿನಗಳ ಕಾಲ ಪ್ರೀ ಪ್ರೈಮರಿ ಎಜುಕೇಷನ್ ಹೇಗೆ ಅಂತಕ್ಕಂಥದ್ದನ್ನು ನಮ್ಮಲ್ಲಿ ಉಪನ್ಯಾಸಕನಾಗಿರ್ತಕ್ಕಂಥ ಗಾಯತ್ರಿ PP ಅಂತೇಳಿ ಅವರ ಒಂದು ನೋಡಲ್ ಆಫೀಸರ್ ಒಂದು ನೇತೃತ್ವದಲ್ಲಿ ಜಿಲ್ಲಾ ಹಂತದ ತರಬೇತಿಯನ್ನು ನಾವು ಕೊಡ್ತಾ ಇದ್ದೀವಿ. ನಾವೀಗ ಆ ಪ್ರೀ ಪ್ರೈಮರಿ ಎಜುಕೇಷನ್ ಅಂದರೆ ಫಾರ್ಮಲ್ ಎಜುಕೇಷನ್ಗೆ ಪ್ರಾಥಮಿಕ ಶಿಕ್ಷಣಕ್ಕೆ ಹೋಗಕ್ಕಿಂತ ಮೊದಲು ಮಕ್ಕಳನ್ನು ಹೇಗೆ ತಯಾರಿ ಮಾಡಬೇಕು ಅಂತೇಳಿ, ಈಗ LKG UKG ಪ್ರೈವೇಟ್ ಶಾಲೆಗಳಲ್ಲಿದೆ, ಅದೇ ರೀತಿ ನಮ್ಮ ಸರ್ಕಾರಿ ಶಾಲೆಗಳಲ್ಲೂ ಸಮೇತ KPS ಶಾಲೆಗಳು, ಕೆಲವು MTIP ಇರ್ತಕ್ಕಂಥ ಶಾಲೆಗಳಲ್ಲಿ ಈಗ ಪ್ರೀ ಪ್ರೈಮರಿಯನ್ನು ಪ್ರಾರಂಭ ಮಾಡಿದ್ದಾರೆ. ಪ್ರಾರಂಭ ಮಾಡಿ ಅಲ್ಲಿ ದಾಖಲಾತಿ ಸಾಕಷ್ಟು ಜಾಸ್ತಿ ಇದೆ. ಈ ಸರ್ಕಾರದ ವತಿಯಿಂದ ಮಿತಿ ಇರೋದ್ರಿಂದ ಆ ಮಿತಿ ಒಳಗೆ ಸಾಕಷ್ಟು ಡಿಮಾಂಡ್ ಇದೆ. ಸೊ ಅಷ್ಟೇ ನಮ್ಮ ಶಿಕ್ಷಕರು ಸಕಾಲಿಕವಾಗಿ ತರಬೇತಿಯನ್ನು ಪಡ್ಕೊಂಡು ಮಕ್ಕಳನ್ನು ತಯಾರಿ ಮಾಡ್ತಕ್ಕಂಥದ್ದನ್ನು ಒಂದು ನಾವು ಕಾಣ್ತಾ ಇದ್ದೀವಿ.
2: ಅಜ್ಞಾನವ ತೊಲಗಿಸಲು ಅಕ್ಷರ

0: ಶಿಕ್ಷಕರು ಅಂದರೆ ಆ ಕಲಿಯುವ ಪ್ರಕ್ರಿಯೆ ನಿರಂತರವಾಗಿರಬೇಕು ಅಂತ ಹೇಳ್ತಾರೆ.
1: ಖಂಡಿತ, ಯಾಕಂತೇಳಿದ್ರೆ ಶಿಕ್ಷಕ ರಿಟೈರ್ ಆಗೋ ತನಕ ವಿದ್ಯಾರ್ಥಿಗಳೇ ನಾವು. ಪ್ರತಿದಿನ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಬೇಕು. ನಾವು ಉಪನ್ಯಾಸಕರು ಅನ್ನೋಕ್ಕಿಂತ ನಾವು ಕಲಿಕಾರ್ಥಿಗಳು, ನಾವು ವಿದ್ಯಾರ್ಥಿಗಳಿದ್ದಾಗೆ ನಾವು ಪ್ರತಿದಿನ ಹೊಸ ಹೊಸ ವಿಚಾರಗಳನ್ನು ಕಲಿತು ಮನನ ಮಾಡಿ ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು. ಅವಾಗೆ ನಾವು ಈ ರೀಸೆಂಟ್ ಇವೆಂಟ್ಸ್, ಹೊಸ ಹೊಸ ಇತ್ತಿನ ಪ್ರಸ್ತುತ ಬೆಳವಣಿಗೆ ಏನಾಗ್ತಾಯಿದೆ, ನಮ್ಮ ಶಿಕ್ಷಣಕ್ಕೆ ಇರ್ತಕ್ಕಂಥ ಸವಾಲುಗಳೇನು, ಅದನ್ನು ಹೇಗೆ ನಾವು ಅದನ್ನು ಮೀರಿ ಹೋಗಬೇಕಂತಕ್ಕಂಥದ್ದನ್ನು ನಾವು ಅಧ್ಯಯನ ಮಾಡಿ ನಮ್ಮ ಮಕ್ಕಳಿಗೆ ತಿಳಿಸುವಂಥ ಕೆಲಸವನ್ನು ನಾವು ನಮ್ಮ ಶಿಕ್ಷಕರು ಮಾಡ್ತಾ ಇದ್ದೀವಿ ನಾವು.
0: ಸರಿ, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಅಂತ ಹೇಳಿದೆ, ವಿದ್ಯಾರ್ಥಿಗಳಾಗಲಿ ಅಥವಾ ನಿಮ್ಮ ಶಿಕ್ಷಕರಾಗಲಿ, ಹಾಗೆ ಇದ್ದಾಗ ನೀವು ಅದು ಪರಿಹಾರ ಅಂತ ಏನ್ ಮಾಡ್ತೀರಾ, ಅಂದ್ರೆ ಅವರನ್ನ ಹೇಗೆ ಕಲಿಸಬಹುದು? ಯಾಕಂದ್ರೆ ಎಲ್ಲರೂ ಒಂದೇ ರೀತಿ ಕಲಿಕೆ ಇರಲ್ಲ, ಕೆಲವರು ಸ್ಲೋ ಲರ್ನರ್ಸ್ ಇರ್ತಾರೆ, ಕೆಲವರು ತುಂಬಾ ಫಾಸ್ಟ್.

0: ಕಲಿತಾರೆ. ಆಗ ಇವರಿಬ್ಬರನ್ನ ನೀವು ಹೇಗೆ ಕಲಿಸ್ತೀರಾ?
1: ಅಂದ್ರೆ ಪ್ರತಿ ಶಾಲೆಯಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಶಿಕ್ಷಕರು ಗುಂಪುಗಳ ಮಕ್ಕಳನ್ನ ಯಾರು ಕಲಿಕೆಯಲ್ಲಿ ಹಿಂದೆ ಇದ್ದಾರೆ ಅವ್ರಿಗೆ ಏನು ನೀಡ್ ಬೇಸ್ಡ್ ಒಂದು ಅವರಿಗೆ ಒಂದು ಒಂದು ಮಾರ್ಗದರ್ಶನ ಏನಿದೆ ಅದನ್ನು ಅರಿತುಕೊಂಡು ಎಲ್ಲ ಶಾಲೆಯಲ್ಲಿ ಆ ಶಿಕ್ಷಕರು ಆ ಮಕ್ಕಳನ್ನ ದತ್ತು ತೆಗೆದುಕೊಂಡು ಶಾಲಾ ಅವಧಿಯಲ್ಲಿ ಮತ್ತು ಬಿಡುವಿನ ಅವಧಿಯಲ್ಲಿ ಆ ಮಕ್ಕಳಿಗೆ ಅಕ್ಷರದಾನ ಕಲಿಸ್ತಕ್ಕಂಥದ್ದು, ಗುಣಿತಾಕ್ಷರಗಳನ್ನು ಕಲಿಸ್ತಕ್ಕಂಥದ್ದು, ಕೂಡುವುದು ಕಳೆಯುವುದು ಈ ಥರ ಮೂಲಭೂತ ಒಂದು ಪರಿಕಲ್ಪನೆಗಳನ್ನು ಕಲಿಸೋದರಲ್ಲಿ ನಮ್ಮ ಶಿಕ್ಷಕರು ನಿರತರಾಗಿದ್ದಾರೆ. ನಾವು ಸಹ ಭೇಟಿ ಸಂದರ್ಭದಲ್ಲಿ ಇದನ್ನು ನಾವು ಚಾಚು ತಪ್ಪದೆ ನಾವು ನೋಡ್ತೀವಿ, ಕಲಿಕೆಯಲ್ಲಿ ಹಿಂದಿದ್ದ ಮಕ್ಕಳಿಗೆ ಏನೆಲ್ಲ ಅವರಿಗೆ ಮಾರ್ಗದರ್ಶನ ಸಿಗ್ತಾ ಇದೆ, ಅವರಿಗೆ ಇನ್ನೂ ಹೆಚ್ಚಿನ ಮಾರ್ಗದರ್ಶನ ಬೇಕಾ, ಅವರನ್ನು ಸಮೇತ ಸಾಮಾನ್ಯ ಕಲಿಯುವ ಮಕ್ಕಳ ಜೊತೆಗೇ ಕರ್ಕೊಂಡು ಹೋಗ್ಬೇಕು ನಾವು. ಸೊ ಆ ನಿಟ್ಟಿನಲ್ಲಿ ಅವರನ್ನು ನಾವು ನೆಗ್ಲೆಕ್ಟ್ ಮಾಡ್ತಕ್ಕಂಥ ಪ್ರಶ್ನೆಯೇ ಉದ್ಭವ ಆಗೋದಿಲ್ಲ. ಅಂಥ ಮಕ್ಕಳಿಗೂ ನಾವು ಮುಖ್ಯವಾಹಿನಿಗೆ ತಂದು ಅವ್ರನ್ನ ಅಥವಾ ಓ ಎಸ್ ಸಿ ಸ್ಟೂಡೆಂಟ್ಸ್ ಇರ್ತಾರೆ ಅವ್ರಿಗೂ ಹೆಚ್ಚು ಫೋಕಸ್ ಮಾಡ್ತಾ ಇರ್ತಕ್ಕಂಥದ್ದು. ನಾವು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಅಂತ ಹೇಳುವಂಗಿಲ್ಲ, ಯಾಕಂತೇಳಿದ್ರೆ ನಿಧಾನ ಕಲಿಕೆಯ ಮಕ್ಕಳು. ಸೊ ಅಲ್ಲಿ ಒಳಗೊಳ್ಳುವ ಶಿಕ್ಷಣ ಭಾಳ ಮುಖ್ಯ. ಆ ಒಳಗೊಳ್ಳುವ ಶಿಕ್ಷಣ ಅಂತೇಳಿದ್ರೆ ಒಂದೇ ಸೂರಿನಡಿಯಲ್ಲಿ ಎಲ್ಲ ಹಂತದ ಆ ಕಲಿಕಾ ಹಂತದ ಮಕ್ಕಳನ್ನು ಸಮೇತ ಗುರುತು ಮಾಡಿ ಒಂದೇ ವೇದಿಕೆಯಲ್ಲಿ ಒಂದೇ ಒಂದು ತರಗತಿನಲ್ಲಿ ಸಮಾನವಾದ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ.

ಅದು ಸಮಾಜದ ಋಣವು. ಅಜ್ಞಾನವ ತೊಲಗಿಸಲು ಅಕ್ಷರವೇ ಆಯುಧ, ಸಮಾಜದ ಉದ್ಧಾರಕ್ಕೆ ವಿದ್ಯೆಯೇ ಆಧಾರ. ಅಜ್ಞಾನವ ತೊಲಗಿಸಲು ಅಕ್ಷರ

0: ಸರಿ, ನೀವು ಶಿಕ್ಷಣ ಕಲಿಸ್ಬೇಕು, ನೀವು ಹೇಳಿದ್ರೆ ನಿಧಾನವಾದ ಕಲಿಕೆ ಅಂತ. ಆ ನಿಧಾನವಾದ ಕಲಿಕೆ ಇದ್ದವ್ರನ್ನ ಈಗ ನಮಗೆ ಗೊತ್ತಿರಲ್ಲ ಅವರ ಮನೆ ಪರಿಸ್ಥಿತಿ ಹೇಗಿರುತ್ತೆ ಅಂತ. ಹಾಗಾಗಿ ನೀವು ಅದರ ಬಗ್ಗೆ ತಿಳ್ಕೊಳ್ಳಕ್ಕೆ ಏನಾದ್ರು ಇಚ್ಛೆ ಪಟ್ಟು ತಿಳ್ಕೊಳ್ತೀರಾ ಅಥವಾ ಹಾಗೆ ಮಕ್ಕಳಿಗೆ ವಿದ್ಯಾಭ್ಯಾಸ?
1: ಖಂಡಿತವಾಗ್ಲೂ. ಏನಂತ ಹೇಳಿದ್ರೆ ಮಕ್ಕಳು ಕಂಟಿನ್ಯೂ ಆಗಿ ಒಂದು ಎರಡು ಮೂರು ದಿನ ಶಾಲೆಗೆ ಬರಲಿಲ್ಲ ಅಂದರೆ ನಮ್ಮ ಶಿಕ್ಷಕರು ಏನು ಮಾಡ್ತಾರೆ ಅಂತೇಳಿದರೆ ಅಂಥ ಮಕ್ಕಳ ಮನೆಗಳಿಗೆ ಹೋಗಿ ಭೇಟಿ ಕೊಟ್ಟು ಅಲ್ಲಿ ಪರಿಸ್ಥಿತಿಯನ್ನು ತಿಳ್ಕೊಂಡು ಅವ್ರಿಗೆ ಹೆಚ್ಚಾಗಿ ಏನು ಮಾಡ್ತಾರೆ ಅಂದರೆ ಶಾಲಾ ಅವಧಿಯಲ್ಲಿ ಇಲ್ಲೇ ಇರೋದ್ರಿಂದ ಹೆಚ್ಚು ಫೋಕಸ್ ಮಾಡಿ ಇಲ್ಲೇ ಕಲಿಸ್ತಿ ಪ್ರಯತ್ನ ಮಾಡ್ತಾರೆ. ಎಲ್ಲ ಪೋಷಕರು ವಿದ್ಯಾವಂತರಾಗಿರೋದಿಲ್ಲ, ಎಲ್ಲ ಪೋಷಕರು ಕೂಲಿ ಕಾರ್ಮಿಕರು ತೋಟಗಾರಿಕೆ ಆಗೋದ್ರಿಂದ ಅವರಿಗೆ ಸಮಯ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಮಕ್ಕಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ಈ ಸಮುದಾಯದ ಶಾಲಾ ಕಾರ್ಯಕ್ರಮ ಇದ್ದಂಥ ಸಂದರ್ಭದಲ್ಲಿ ಅವರ ಮಕ್ಕಳ ಪ್ರೋಗ್ರೆಸ್ಸನ್ನು ಹೇಳಿ ಪೋಷಕರನ್ನು ಕರೆಸಿ ನಿಮ್ಮ ಮಕ್ಕಳ ಕಲಿಕೆ ಹೀಗಿದೆ, ಈ ಮಟ್ಟದಲ್ಲಿದ್ದಾರೆ, ನಾವು ಹೆಚ್ಚು ಎಫರ್ಟನ್ನು ಹಾಕ್ತಾ ಇದ್ದೀವಿ, ನೀವು ಸಮೇತ ಮನೆಯಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಬಿಡುವಿನ ಅವಧಿನಲ್ಲಿ ನಮ್ಮ ಶಾಲೆಗೆ ಒಮ್ಮೆ ಭೇಟಿ ಕೊಟ್ಟು ನಿಮ್ಮ ಮಕ್ಕಳ ಒಂದು ಕಲಿಕೆ ಹೇಗಿದೆ ಅಂತಕ್ಕಂಥದ್ದನ್ನು ನೀವು ಪರಿಶೀಲನೆ ಮಾಡ್ಕೊಂಡು ಹೋದರೆ ನಿಮ್ಮ ಮಕ್ಕಳ ಕಲಿಕೆ ಚೆನ್ನಾಗಾಗ್ತದೆ. ಈಗ ನಿಮ್ಮಿಂದ ಸಪೋರ್ಟ್ ಸಿಕ್ತಂಗಾಗ್ತದೆ, ಯಾಕಂತೇಳಿದ್ರೆ ಕೇವಲ ಆ ಶಿಕ್ಷಕರ ಮೇಲೆ ಹೆಚ್ಚು ಅವಲಂಬಿತರಾಗಿ ಶಿಕ್ಷಕರೇ ಕಲಿಸ್ತಾರೆ ಅಂತಕ್ಕಂಥ ತಪ್ಪು ಭಾವನೆ ಹೋಗಬೇಕು. ಇಲ್ಲಿ ಪೋಷಕರ ಜವಾಬ್ದಾರಿನ ಭಾಳ ಮುಖ್ಯ. ಸಮುದಾಯದತ್ತ ಶಾಲೆ ಕಾರ್ಯಕ್ರಮ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಪೋಷಕರು ಒಂದು ಶಾಲೆಗೆ ಭೇಟಿ ಕೊಟ್ಟು ತಮ್ಮ ಮಕ್ಕಳ ಕಲಿಕೆ ಯಾವ ಹಂತದಲ್ಲಿದೆ, ನನ್ನ ಮಗನ ಕಲಿಕೆ ಗುಣಾತ್ಮಕವಾಗಿದೆಯಾ, ಏನೇನು ಕೊರತೆಗಳಿದ್ದಾವೆ, ಆ ಕೊರತೆಗಳನ್ನು ಯಾವ ರೀತಿ ನಾವು ಅದನ್ನು ಸರಿಪಡಿಸ್ಬೋದು ಎಂಬತಕ್ಕಂಥ ಒಂದು ಚರ್ಚೆಯೊಂದಿಗೆ ಎಲ್ಲರೂ ಭಾಗವಹಿಸಿದಾಗ ಮಕ್ಕಳ ಕಲಿಕೆ ತುಂಬ ಉತ್ತಮ ಆಗುತ್ತೆ ಅಂತ ನಮ್ಮ ಆಶಯ.
0: ಕೆಲವರು ಹೇಳ್ತಾರೆ, ಸರ್ ನಾವು ಮನೆಯಿಂದ ನಮಗೆ ಸಮಯ ಇರೋದಿಲ್ಲ, ನಾವು ಕೂಲಿ ಕೆಲಸಕ್ಕೆ ಹೋಗಬೇಕು, ಮಕ್ಕಳು ಕ್ಲಾಸಿಗೆ ಹೋಗ್ತಾರೋ ಇಲ್ಲವೋ ಗೊತ್ತಿಲ್ಲ, ಹಾಗೆ ನಾವು ಏನು ಮಾಡಬೇಕು ಅಂತ ಹೇಳ್ತಾರೆ. ಹಾಸ್ಟೆಲ್ ವ್ಯವಸ್ಥೆ ಇದೆ ಅವರಿಗೆಲ್ಲ?
1: ಖಂಡಿತವಾಗ್ಲೂ. ಇವತ್ತು ಬಾಲಕಿಯರ ಪ್ರೀ ಮೆಟ್ರಿಕ್ ಇದೆ, ಪೋಸ್ಟ್ ಮೆಟ್ರಿಕ್ ಇದೆ, ವಿದ್ಯಾರ್ಥಿ ನಿಲಯಗಳು ಇರೋದ್ರಿಂದ ಮಕ್ಕಳು ಅಲ್ಲಿಗೆ ಪ್ರವೇಶಾತಿ ಮಾಡಿ ಅಲ್ಲಿ ವ್ಯಾಸಂಗವನ್ನು ಮಾಡ್ಬೋದು. ಸ್ವತೆಗೆ ಏನಾಗ್ತದೆ ಅಂದರೆ ಹಾಸ್ಟೆಲ್ ಆಸುಪಾಸಿನಲ್ಲಿರ್ತಕ್ಕಂಥ ಶಾಲೆಗಳ ಶಿಕ್ಷಕರನ್ನು ಸಮೇತ ಈಗ ವಾರ್ಡನ್ಗಳವರೆಲ್ಲ ಸೇರಿ ಡೆಪ್ಯೂಟ್ ಮಾಡಿ ಅಲ್ಲಿ ಸಂಜೆಯ ಹೊತ್ತಿನಲ್ಲಿ 4 ರಿಂದ 5 ಅಥವಾ 5 ರಿಂದ 6 ಗಂಟೆ ಅವಧಿನಲ್ಲಿ ಪ್ರತಿ ವಿಷಯದಲ್ಲಿ ಶಿಕ್ಷಕರು ಆ ಒಂದು ವಿದ್ಯಾರ್ಥಿ ನಿಲಯಗಳಿಗೆ ಭೇಟಿ ಕೊಟ್ಟು ಮಕ್ಕಳ ಕಲಿಕೆಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ರೆ ನಾವು ಗಮನಿಸ್ತಾ ಇದ್ದೀವಿ ನಾವು. ಹೀಗಾಗಿ ನಾವು ಶಾಲೆಯಲ್ಲಿ ಕಲಿಸೋದ್ರ ಜೊತೆಗೆ ವಿದ್ಯಾರ್ಥಿ ನಿಲಯಗಳು ಸಮೇತ ಶಾಲೆಯ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ಅವರನ್ನು ಅವ್ರಿಗೆ ಒಂದು ಪಾಠ ಮಾಡುವ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ವಿದ್ಯಾರ್ಥಿ ನಿಲಯಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಸಮೇತ ಗುಣಾತ್ಮಕವಾಗಿ ಶಿಕ್ಷಣ ಸಿಗಬೇಕು, ಎಲ್ಲರೂ ಉತ್ತೀರ್ಣ ಆಗಬೇಕು ಎಂಬ ಆಶಯವಾದದೊಂದಿಗೆ ಈ ಪ್ರಕ್ರಿಯೆ ನಡೀತಾ ಇದೆ.
0: ಅಂದರೆ ಹಾಸ್ಟೆಲ್ ಬಿಟ್ಟರೆ ಮಕ್ಕಳು ಹಾಳಾಗ್ತಾರೆ ಅನ್ನೋಂಥ ಭಾವನೆ ಇದೆ ನೀವೀಗ ಹೇಳೋದ್ರಿಂದ.

0: ಶಿಕ್ಷಕರು ಪುನಃ ಅಲ್ಲಿಗೆ ಹೋಗಿ ಟ್ಯೂಷನ್ ರೀತಿಯಲ್ಲಿ ಅವರಿಗೆ ಹೇಳ್ಕೊಡೋದ್ರಿಂದ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಮುಂದುವರಿಯುತ್ತೆ. ಅಂದರೆ ವಿದ್ಯಾಭ್ಯಾಸ ಒಳ್ಳೆ ರೀತಿಯಲ್ಲಿ ತಿರುಗಕ್ಕಾಗುತ್ತೆ, ಪ್ಲಸ್ ಮಕ್ಕಳು ಆಟ ಆಡೋದಾಗಲಿ ಇನ್ನೊಂದಾಗಲಿ ಹೋಗೋದಿಲ್ಲ. ಆದರೆ ಈ ಸಮಯದಲ್ಲಿ ಮಕ್ಕಳಿಗೆ ಸ್ವಲ್ಪ ಆಟ ಆಡೋಕ್ಕೂ ಬಿಡಬೇಕಲ್ವಾ, ಅದಕ್ಕೆ ಯಾವ ಸಮಯನ ಇಟ್ಕೊಳ್ತೀರಾ?
1: ಇಲ್ಲ ಇಲ್ಲ, ಮಕ್ಕಳಲ್ಲಿ ಹೇಗೆ ಅಂತೇಳಿದರೆ, ಈಗ ವಿದ್ಯಾರ್ಥಿನಿಯರಲ್ಲಿ ಮಕ್ಕಳು ಹಾಳಾಗ್ತಾರೆ ಅಂತಕ್ಕಂಥದ್ದು ತಪ್ಪು ಭಾವನೆ. ಯಾಕಂದರೆ ಅಲ್ಲಿ ಮೇಲ್ವಿಚಾರಕರು ಇರ್ತಾರೆ, ಅಧಿಕಾರಿಗಳು ಫ್ರೀಕ್ವೆಂಟ್ ಆಗಿ ವಿಸಿಟ್ ಮಾಡ್ತಾ ಇರ್ತಾರೆ, ಅವರಿಗೆ ಒಂದು ಪಂಚ್ ಇರ್ತದೆ ಎಲ್ಲಿ ಹೋಗ್ಬೇಕಾದ್ರು ಅದಕ್ಕೆ ಬಯೋಮೆಟ್ರಿ ಇರ್ತದೆ, ಅದಕ್ಕೂ ಅದರೇ ಆದ ಕಾನೂನು ಇರ್ತದೆ. ಅವರಿಗೆ ಒಂದು ಊಟದಲ್ಲಿ ಸಮೇತ ಮೆನು ಇರ್ತದೆ, ಮೆನು ಪ್ರಕಾರ ಅವರಿಗೆ ಫುಡ್ ಸಿಗ್ತದೆ ಗುಣಾತ್ಮಕವಾಗಿ, ತುಂಬ ಚೆನ್ನಾಗಿ ಆಗ್ತಾ ಇದೆ. ಸೊ ಹಾಗಾಗಿ ಈಗ ವಿದ್ಯಾರ್ಥಿ ನಿಲಯಗಳಿಂದ ಮತ್ತು ಶಾಲೆಗಳಿಂದ ಎಲ್ಲರೂ ಭಾಳ ಒಂದು ಕೋಆರ್ಡಿನೇಷನ್ ಎಫರ್ಟ್ ಹಾಕ್ತಾ ಇರೋದ್ರಿಂದ ನಮ್ಮ ಕೊಡಗಿನ SLC ಫಲಿತಾಂಶವನ್ನು ತೆಗೆದುಕೊಂಡ್ರೆ ಗುಣಾತ್ಮಕವಾದ ಫಲಿತಾಂಶ ಬಂದಿರತಕ್ಕಂಥ ಕೊಡಗಿನಲ್ಲೇ, ನಮಗೆ ಕೊಡಗು ಇಡೀ ಸ್ಟೇಟಲ್ಲಿ ಅತ್ಯಂತ ಕ್ವಾಲಿಟಿ ರಿಸಲ್ಟ್ ಬಂದಿರತಕ್ಕಂಥದ್ದು ಕೊಡಗಿನಲ್ಲಿ ಮಾತ್ರ. ಹಾಗಾಗಿ ನಮ್ಮ ಕೊಡಗಿನ ಒಂದು ಶಿಕ್ಷಕರಿಗೆ ಮತ್ತು ಈ ಒಂದು ಫೀಲ್ಡ್ನಲ್ಲಿ ಯಾರೆಲ್ಲಿದ್ದಾರೆ ಅವರಿಗೆ ಒಂದು ವಿಶೇಷವಾದ ಗೌರವ ಇದೆ. ಯಾಕಂತೇಳಿದರೆ ನಾವು ಕ್ವಾಲಿಟಿಯಲ್ಲಿ ನಾವು ನಂಬರ್ ಒನ್ ನಮ್ಮ ಕೊಡಗು ಜಿಲ್ಲೆ.
0: ಸರ್, ನೀವು ಹೇಳಿದ ನನಗೆ ಖುಷಿಯಾಗೋಯ್ತು. ಯಾಕಂದರೆ ಕೊಡಗಿನಲ್ಲಿ ಇಷ್ಟೊಂದು ಆಸಕ್ತಿಯನ್ನು ಇಟ್ಕೊಂಡು ನಮ್ಮ ಶಿಕ್ಷಕರು ಕಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಕ್ಕಳು ಹಾಗೆ ಕಲಿಕೆಯಲ್ಲಿ ಮುಂದುವರಿತಾರೆ ಅಂತ.
1: ಖಂಡಿತವಾಗ್ಲಿವೆ. ಈಗ ಏನಾಗಿದೆ ಅಂದರೆ ನಮಗೂ ಸಮೇತ ನಮ್ಮ ಡಯಟ್ ವತಿಯಿಂದ ಮಾನ್ಯ DDP ಅವರವರ ನೇತೃತ್ವದಲ್ಲಿ ನಮಗೂ ಸಮೇತ ಕೆಲವು ಸರ್ಕಾರಿ ಶಾಲೆಗಳನ್ನು ಅನುದಾನಿತ ಶಾಲೆಗಳನ್ನು ದತ್ತು ಕೊಟ್ಟಿದ್ದಾರೆ. SLC ಫಲಿತಾಂಶವನ್ನು ಉನ್ನತೀಕರಿಸಬೇಕು, ಅವರಿಗೆ ಗುಣಾತ್ಮಕವಾದ ಶಿಕ್ಷಣ ಸಿಗಬೇಕೆಂಬ ಕಾರಣದಿಂದ ನಮಗೂ ಸಮೇತ ಕೆಲವೊಂದು ದತ್ತು ಶಾಲೆಗಳನ್ನು ಕೊಟ್ಟಿದ್ದಾರೆ. ನಮಗೆ ಸಿಗ್ತಕ್ಕಂಥ ವಾರದಲ್ಲಿ ನಮಗೆ ಒಂದಿನ ಎರಡು ದಿನ ಏನಾದ್ರು ಲೀಸರ್ ಸಿಕ್ಕಿದ್ರೆ ಆ ಅವಧಿಯಲ್ಲಿ ಅಂತಹ ದತ್ತು ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿಯ SLC ವಿದ್ಯಾರ್ಥಿಗಳಿಗೆ ಯಾವ ರೀತಿ ಪಾಠ ಬೋಧನೆ ಆಗ್ತಾ ಇದೆ, ಮಕ್ಕಳ ಕಲಿಕೆ ಹೇಗಿದೆ, ಕೇವಲ SLC ಮಕ್ಕಳು ಮಾತ್ರ ಅಲ್ಲ 8-9 ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು 10ನೇ ತರಗತಿಗೆ ಅವ್ರನ್ನ ತಯಾರಿ ಮಾಡೋದ್ರಿಂದ ಅವರ ಕಲಿಕೆ ಹೇಗಿದೆ, ಕೇವಲ ನಾವು 10ನೇ ತರಗತಿಗಳಿಗೂ ಹೆಚ್ಚು ಫೋಕಸ್ ಮಾಡಿ ನಾವು ಅವರಿಗೆ ಓವರ್ ಕಾನ್ಸಂಟ್ರೇಷನ್ ಮಾಡೋದಕ್ಕಿಂತ ನಾವು 8-9 ಮಕ್ಕಳಿಗೂ ಸಮೇತ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಅವರ ಕಲಿಕೆ ಚೆನ್ನಾಗಾದರೆ ಅದು 10ನೇ ತರಗತಿ ಒಂದು ಫಲಿತಾಂಶದಲ್ಲಿ ನಮಗೆ ಅದು ರಿಫ್ಲೆಕ್ಟ್ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಮ್ಮ ಪ್ರಾಂಶುಪಾಲರ ನೇತೃತ್ವದಲ್ಲಿ ನಮ್ಮ ಉಪನಿರ್ದೇಶಕರ ನೇತೃತ್ವದಲ್ಲಿ ಒಂದು ಟೀಮನ್ನು ಮಾಡಿ ಎಲ್ರಿಗೂ ಎಲ್ಲ ಇಲಾಖೆಯವರಿಗೂ ಜವಾಬ್ದಾರಿ ವಹಿಸತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೊ ಹಾಗಾಗಿ ಈ ಗುಣಾತ್ಮಕ ಶಿಕ್ಷಣ ಮತ್ತು ಒಳ್ಳೆಯ ಫಲಿತಾಂಶ ಈ ನಿಟ್ಟಿನಲ್ಲಿ ಒಂದು ಸಾಮೂಹಿಕವಾದಂಥ ಒಂದು ಹೊಣೆಗಾರಿಕೆಯಿಂದ ಎಲ್ಲರೂ ಭೇಟಿ ಕೊಟ್ಟು ಅವರಿಗೆ ಸಕಾಲಿಕವಾಗಿ ಮಾರ್ಗದರ್ಶನ ಮಾಡಿ ಈ ವರ್ಷ ಇನ್ನೂ ಹೆಚ್ಚಿನ ಫಲಿತಾಂಶವನ್ನು ಕೊಡಬೇಕೆಂಬತಕ್ಕಂಥದ್ದು ನಮ್ಮ ಒಂದು ಸದಾಶಯ.
0: ಸರಿಗೆ ನೀವು ಹೇಳಿದ್ರಿ, ಫಸ್ಟ್ ಸ್ಟ್ಯಾಂಡರ್ಡಿಂದ ಮೊದಲನೇ ಕ್ಲಾಸಿಗೆ ಮಕ್ಕಳು ಎಲ್ಲಿ ಸೇರ್ತಾರೆ 1ನೇ ತರಗತಿ, ಅಲ್ಲಿಂದ ಡಿಗ್ರಿಯವರೆಗೂ ಅವರಿಗೆ ಫ್ರೀ ಊಟ ಇದೆ, ಪುಸ್ತಕಗಳನ್ನ ಕೊಡ್ತಾರೆ, ಬಟ್ಟೆಗಳನ್ನ ಕೊಡ್ತಾರೆ, ಸ್ಕಾಲರ್ಶಿಪ್ ಇದೆ, ಹಾಗೆ ಹಾಸ್ಟೆಲ್ ವ್ಯವಸ್ಥೆ ಇದೆ. ಇಷ್ಟೆಲ್ಲ ಇದ್ದು ಸಹ ಮಕ್ಕಳು ಯಾಕೆ ಕಲಿಕೆಯಲ್ಲಿ ನಿಧಾನವಾಗ್ತಿದ್ದಾರೆ?
1: ಅಂದ್ರೆ ಮಕ್ಕಳಿಗೆ ಏನಂದ್ರೆ ತಮ್ಮದಲ್ಲದ ಕಾರಣಕ್ಕೋಸ್ಕರ ಅವರು ನಿರಂತರವಾಗಿ ಶಾಲೆಗೆ ಹಾಜರಾದರೆ ಖಂಡಿತವಾಗಿಯೂ ಅವರ ಒಂದು ಕಲಿಕಾ ಮಟ್ಟ ತುಂಬ ಹೆಚ್ಚಾಗುತ್ತೆ. ಅದು ಯಾವ ಕಾರಣಕ್ಕೋಸ್ಕರ ಕೆಲವು ಮಕ್ಕಳು ಆರೋಗ್ಯ ದೃಷ್ಟಿಯಿಂದ ಬೇರೆ ಇನ್ನಿತರ ಕಾರಣಗಳಿಂದ ಗೈರು ಹಾಜರು ಆಗ್ತಾ ಇರೋದ್ರಿಂದ ಇದು ನಮ್ಮ ಶಿಕ್ಷಕರಿಗೆ ಚಾಲೆಂಜ್ ಆದ ವಿಷಯ. ಅವರೆಲ್ಲ ನಿರಂತರವಾಗಿ ಶಾಲೆಗೆ ಗೈರು ಹಾಜರಾಗದೆ ಪ್ರತಿದಿನ ಶಾಲೆಗೆ ಬಂದು ಕಲಿಕೆಯನ್ನು ಮಾಡಿದ್ರೆ ಅದು ತುಂಬ ಯಶಸ್ವಿ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಎಲ್ಲ ಪೋಷಕರು ಎಲ್ಲ ಶಿಕ್ಷಕರು ಬಹಳ ಗಮನ ಹರಿಸ್ತಾ ಇದ್ದಾರೆ. ಕೆಲವು ವಲಸೆ ಬಂದಂಥ ಮಕ್ಕಳು ಕೆಲವು ಟೈಮಲ್ಲಿ ಇರ್ತಾರೆ, ಬೇರೆ ಕಡೆ ಹೋಗ್ಬಿಡ್ತಾರೆ, ಇಂಥ ಸಂದರ್ಭದಲ್ಲಿ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಯಾರನ್ನೂ ನಾವು ದೂರುವಂಥ ಪ್ರಶ್ನೆ ಇಲ್ಲ. 1ನೇ ತರಗತಿಯಿಂದ ನಮ್ಗೆ 10ನೇ ತರಗತಿವರೆಗೆ ನಾವು ಅಥವಾ ಪದವಿ ಆಗಿರ್ಬೋದು ಅಲ್ಲಿ ನಿಧಾನ ಕಲಿಯೋರು ಇರ್ತಾರೆ ಅಥವಾ ವೇಗವಾಗಿ ಕಲಿಯೋರು ಇರ್ತಾರೆ, ಆದರೆ ಅವರಿಗೆ ಮಾರ್ಗದರ್ಶನದ ಅವಶ್ಯಕತೆ ಭಾಳ ಇದೆ. ಅವರಿಗೆ ಆಗಿಂದಾಗ್ಗೆ ಅವರ ಕಲಿಕೆಯನ್ನು ವಿಮರ್ಶೆ ಮಾಡಿ ಅವ್ರಿಗೆ ಸಕಾಲಿಕವಾಗಿ ಮಾರ್ಗದರ್ಶನ ಮಾಡಿದರೆ ಖಂಡಿತವಾಗಲೂ ಮಕ್ಕಳು ಕಲಿತಾರೆ. ನಮ್ಮ ಶಿಕ್ಷಕರು ಈ ನಿಟ್ಟಿನಲ್ಲಿ ತುಂಬ ಎಫರ್ಟ್ ಆಗ್ತಿದೆ ಅಂತಕ್ಕಂಥ ನಾವು ಭೇಟಿ ನೀಡಿದ ಸಂದರ್ಭದಲ್ಲಿ ನಮಗೆ ಗೊತ್ತಾಗ್ತಿರ್ತಕ್ಕಂಥ.
0: ಸರಿಗೆ ನೀವು ಹೇಳಿದ್ರೆ ನಮ್ಮ ಶಿಕ್ಷಕರು ತುಂಬ ಎಫರ್ಟ್ ಹಾಕ್ತಾ ಇದ್ದಾರೆ ಅಂತ, ಎಲ್ಲಿಯೋ ಒಂದು ಕಡೆ ಶಿಕ್ಷಕರಿಗೂ ಒತ್ತಡ ಅಂತ ಅನಿಸೋದಿಲ್ವಾ?
1: ಅಲ್ಲಿ ಖಂಡಿತ ಒತ್ತಡ ಇದೆ. ಯಾಕಂತೇಳಿದರೆ ಈಗ ಮಕ್ಕಳ ಕಲಿಕೆ 1ನೇ ತರಗತಿಯಿಂದ ಸುಲಲಿತವಾಗಿ ಆಯಾ ಹಂತದಲ್ಲಿ ಏನು ಕಲಿಕೆ ಆಗಬೇಕು ಆ ಕಲಿಕೆ ಆಗಿದ್ದರೆ ಈ ಸಮಸ್ಯೆ ಆಗೋಲ್ಲ. ಅದೇನಾಗ್ತದೆ ಅಂತೇಳಿ ಈ ಕೋವಿಡ್ ಆದಂಥ ಸಂದರ್ಭದಲ್ಲಿ ಸುಮಾರು ಎರಡು ವರ್ಷಗಳ ಕಾಲ ಮಕ್ಕಳು ಈ ಔಪಚಾರಿಕ ಶಿಕ್ಷಣದಿಂದ ತುಂಬ ದೂರ ಇದ್ದರು. ಅದೇನಾಗ್ತಾ ಇದೆ ಅಂತೇಳಿದರೆ ಒಳ್ಳೆಯ ಒಂದು ಕಲಿಕೆ ಆಗಬೇಕು ಅಂದರೆ ಶಿಕ್ಷಕ ಮತ್ತು ಮಕ್ಕಳ ನಡುವೆ ಮುಖಾಮುಖಿ ಒಂದು ಬೋಧನೆ ಇದ್ದಾಗ ಅದು ಮಾತ್ರ ಸಾಧ್ಯ. ಹಾಗಾಗಿ ಅಲ್ಲಿ ಆದಂಥ ಒಂದು ಲೋಪ ಅದನ್ನು ಸರಿಪಡಿಸಲಿಕ್ಕೆ

0: ಇನ್ನೊಂದು 2 ವರ್ಷಗಳು ಬೇಕಾಗ್ಬೋದು. ಆ ಮಕ್ಕಳಿಗೆ ಸರಿಯಾದಂಥ ಮಾರ್ಗದರ್ಶನ ಸಿಕ್ಕಿಲ್ಲ, ಕಲಿಕೆಗೆ ಅವಕಾಶ ಆಗಿಲ್ಲ. ಸೊ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಈಗ ಸರ್ಕಾರದ ವತಿಯಿಂದ ಹಲವಾರು ಕಾರ್ಯಕ್ರಮಗಳಿದ್ದಾವೆ, ಅದನ್ನೆಲ್ಲ ಅನುಷ್ಠಾನ ಮಾಡ್ತಿರ್ತಕ್ಕಂಥದ್ದು ಎಲ್ಲ ಮಾರ್ಗದರ್ಶಕರು ಶಿಕ್ಷಕರು ಜವಾಬ್ದಾರಿ ಆಗಿರೋದ್ರಿಂದ ಅದು ಕ್ರಮೇಣವಾಗಿ ಅದು ಸರಿದಾರಿ ಹೋಗ್ತಾ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ.
1: ನೀವು ಶಿಕ್ಷಣವನ್ನು ಶಿಕ್ಷಕರಿಗೆ ಕಲಿಸ್ತಾ ಇದ್ದೀರಾ?
0: ಹೌದೌದು.
1: ಹಾಗೆ ಕಲಿಸುವ ಸಂದರ್ಭದಲ್ಲಿ ಇವ್ರಿಗೆ ಆಗೋದೇ ಇಲ್ಲಪ್ಪ, ನಾ ಬಿಟ್ಟೋಗ್ತೀನಿ ಅನ್ನುವಂತಹ ವಿದ್ಯಾರ್ಥಿಗಳು ಯಾರಾದರೂ ನಿಮಗಿದ್ರ?
0: ಖಂಡಿತ ಇದ್ದರು. ಅವರಿಗೆ ಕರೆದು ನಾವು ಕನ್ವಿನ್ಸ್ ಮಾಡಿದ್ದೆ, ನೋಡಪ್ಪ ಈ ತಾತ್ಕಾಲಿಕ ಕಷ್ಟ ಅಂತೇಳಿ ನೀನು ಬಿಟ್ಟೋಗ್ಬಿಟ್ರೆ ಫ್ಯೂಚರ್ ಹಾಳಾಗುತ್ತೆ, ಹಾಗಾಗಬಾರ್ದು. ಸ್ವಲ್ಪ ಸಮಯ ವ್ಯವಸ್ಥೆಗೆ ಅಡ್ಜಸ್ಟ್ ಆಗಬೇಕಾದ್ರೆ ಸ್ವಲ್ಪ ಸಮಯ ತೆಗೆದುಕೊಳ್ತದೆ, ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡು, ಒಂದೇ ಸರಿ ದುಡುಕು ನಿರ್ಧಾರ ತಗೋಬೇಡ, ನಿನಗೇನು ಬೇಕಾದ್ರೂ ಸಹಾಯ ಮಾಡ್ತೀವಿ ಅಂತೇಳಿ ನಾವೆಲ್ಲ ಉಪನ್ಯಾಸಕರು ಅಂತ ನಾನು ಮಾತ್ರ ಅಲ್ಲ, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಉಪನ್ಯಾಸಕರು ಆ ಮಕ್ಕಳ ಫೀಸ್ ವಿಚಾರ ಆಗಿರ್ಬೋದು ಅಥವಾ ಪರ್ಸನಲ್ ಪ್ರಾಬ್ಲಮ್ ಆಗಿರ್ಬೋದು ಎಲ್ಲ ವಿಚಾರಗಳಿಗೆ ಸ್ಪಂದಿಸಿ

0: ಶಿಕ್ಷಣವನ್ನು ಶಿಕ್ಷಕರಿಗೆ ಕಲಿಸ್ತಾ ಇದ್ದೀರಾ.
1: ಹೌದೌದು ಹೌದು.
0: ಹಾಗೆ ಕಲಿಸುವ ಸಂದರ್ಭದಲ್ಲಿ ಇವ್ರಿಗಾಗೋದೇ ಇಲ್ಲಪ್ಪ, ನಾ ಬಿಟ್ಟೋಗ್ತೀನಿ ಅನ್ನುವಂತಹ ವಿದ್ಯಾರ್ಥಿಗಳು ಯಾರಾದರೂ ನಿಮಗಿದ್ರ?
1: ಖಂಡಿತ ಇದ್ದರು. ಅವ್ರಿಗೆ ಕರೆದು ನಾವು ಕನ್ವಿನ್ಸ್ ಮಾಡಿದ್ದೆ, ನೋಡಪ್ಪ ಈ ತಾತ್ಕಾಲಿಕ ಕಷ್ಟ ಅಂತೇಳಿ ನೀನು ಬಿಟ್ಟೋಗ್ಬಿಟ್ರೆ ಫ್ಯೂಚರ್ ಹಾಳಾಗುತ್ತೆ, ಹಾಗೆ ಆಗಬಾರ್ದು. ಸ್ವಲ್ಪ ಸಮಯ ವ್ಯವಸ್ಥೆಗೆ ಅಡ್ಜಸ್ಟ್ ಆಗಬೇಕಾದ್ರೆ ಸ್ವಲ್ಪ ಸಮಯ ತೆಗೆದುಕೊಳ್ತದೆ, ಹಾಗಾಗಿ ನೀನು ಸ್ವಲ್ಪ ವೆಯ್ಟ್ ಮಾಡು, ಒಂದೇ ಸರಿ ದುಡುಕು ನಿರ್ಧಾರ ತಗೋಬೇಡ, ನಿನಗೇನು ಬೇಕಾದ್ರೂ ಸಹಾಯ ಮಾಡ್ತೀವಿ ಅಂತೇಳಿ ನಾವೆಲ್ಲ ಉಪನ್ಯಾಸಕರು ಅಂತ, ನಾನು ಮಾತ್ರ ಅಲ್ಲ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಉಪನ್ಯಾಸಕರು, ಆ ಮಕ್ಕಳ ಫೀಸ್ ವಿಚಾರ ಆಗಿರ್ಬೋದು ಅಥವಾ ಪರ್ಸನಲ್ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲ ವಿಚಾರಗಳಿಗೆ ಸ್ಪಂದಿಸಿ ನಮ್ಮ ಮನೆ ಮಕ್ಕಳಂತೆ ನೋಡ್ಕೊಳ್ತೀವಿ ನಾವು. ಏನೇ ತೊಂದರೆ ಇದ್ರೂ ಅವ್ರನ್ನ ಸಾಲ್ವ್ ಮಾಡಿ ಅವರು ಶಿಕ್ಷಣವನ್ನು ಮುಗಿಸಿ ನೀನು ಏನು ಸಾಯ್ಬೇಕು ಕೇಳಪ್ಪ ಅಂಥೇಳಿ ನಮ್ಮೆಲ್ಲ ಉಪನ್ಯಾಸಕರು ನಾವೆಲ್ಲ ಕಲಿತು ಎಷ್ಟೋ ಸಂದರ್ಭದಲ್ಲಿ ಆ ಮಕ್ಕಳ ಫೀಸನ್ನು ತುಂಬತಕ್ಕಂಥದ್ದನ್ನು ಹಿಂದೆ ನಮ್ಮ ಉಪನ್ಯಾಸಕರಲ್ಲಿ ಸೇರಿ ನಾವು ಮಾಡಿದ್ದು. ನಾವು ಕೆಲವು ಟೈಮಲ್ಲಿ ಅವರಿಗೆ ಯೂನಿಫಾರ್ಮ್ ಹೊಲಿಸ್ಕೊಳ್ಳೋಕ್ಕೂ ಅವರಿಗೆ ಹಣ ಇರಲ್ಲ, ಆ ಸಂದರ್ಭದಲ್ಲಿ ನಮ್ಮಲ್ಲಿ ಉಪನ್ಯಾಸಕರಿದ್ದಾರೆ, ಅವರೆಲ್ಲ ನಾವುಗಳೆಲ್ಲ ಸೇರಿ ನೀವೇನು ಹೆದರಬೇಡ, ತೊಂದರೆ ಇಲ್ಲ, ನೀನು ಓದು ಅಂಥೇಳಿ ಅವ್ರಿಗೆ ಮಾರ್ಗದರ್ಶನ ಮಾಡಿ ಅವರೆಲ್ಲ ಒಳ್ಳೆಯ ಶಿಕ್ಷಕರಾಗಿದ್ದಾರೆ. ತುಂಬ ಕಷ್ಟ ಇದ್ದಲ್ಲಿ ಬಂದು ನನಗೆ ಒಂದು ಹುಡುಗಿ ಈಗ ಟೀಚರ್ ಆಗಿದ್ದಾರೆ ಇಲ್ಲಿದ್ರೆ ಗೊತ್ತಿಲ್ಲ, ಭಾಳ ಒಳ್ಳೆ ಹುಡುಗಿ, ಭಾಳ ಕಷ್ಟ ಇತ್ತು ಅಂದರೆ ಮನೆ ಪರಿಸ್ಥಿತಿ ಸ್ವಲ್ಪ ಇದಿತ್ತು, ಆ ಸಂದರ್ಭದಲ್ಲಿ ಆ ಹುಡುಗಿ ಚಾಲೆಂಜ್ ತಗೊಂಡು ಇವತ್ತು ಶಿಕ್ಷಕರಾಗಿದೆ. ನಾನು ಭಾಳ ಖುಷಿ, ನನಗೆ ಇವತ್ತು ಶಿಕ್ಷಕರಿಗೆ ಕೆಲಸ ಮಾಡ್ತಾ ಶಾಲೆಗೆ ಹೋದ್ರೆ ನಮಗೆ ಸಂತೋಷ ಖುಷಿ ಅನಿಸುತ್ತೆ.
2: ಶರಣು ಗುರುವೇ ಶರಣು, ಕಲಿಸು ಗುರುವೇ ಕಲಿಸು.
1: ಕೊಡಗಿನ ಯಾವುದೇ ಮೂಲೆಗೆ ಹೋದ್ರು ನಮ್ಮ ಡಯಟ್ನಲ್ಲಿ ವ್ಯಾಸಂಗ ಮಾಡಿ ಇವತ್ತು ಶಿಕ್ಷಕರಾಗಿದ್ದಾರೆ. ಒಂದ್ಸರಿ ದಾರಿ ತಪ್ಪಿ ನಾವು ನಾಗರ ಹೊಳೆಯಲ್ಲಿ ಒಂದು ಫಾರೆಸ್ಟ್ ಒಳಗೆ ಹೋಗುವ ಸಂದರ್ಭದಲ್ಲಿ ಅಲ್ಲೂ ಸಮೇತ ನಮ್ಮ ಕೈಲಿ ಕಲಿತಂಥ ಒಬ್ಬ ಶಿಕ್ಷಕ, ಸರ್ ಇಲ್ಲಲ್ಲ ಸರ್ ಇದು ದಾರಿ ತಪ್ಪಾಗ್ತದೆ ಈ ಕಡೆ ಹೋಗಿ ಅಂತ ಮಾರ್ಗದ ಒಂದು ನಮಸ್ಕಾರ ಮಾಡಿ ನಮ್ಮನ್ನು ಆ ಕಡೆ ಹೋಗಿ ಅಂತ ನಮ್ಗೆ ಹೇಳ್ಕಳ್ಸಿದ್ರು, ಭಾಳ ಸಂತೋಷ ಅನಿಸುತ್ತೆ. ಕೊಡಗಿನ ಯಾವುದೇ ಮೂಲೆಗೆ ಹೋದ್ರು ನಮ್ಮ ಕೈಲಿ ಕಲಿತಂಥ ಪ್ರಶಿಕ್ಷಣಾರ್ಥಿ ಇವತ್ತು ಶಿಕ್ಷಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ, ಅವನ್ನೆಲ್ಲ ನೋಡುವಾಗ ಭಾಳ ಸಂತೋಷ ಅನಿಸುತ್ತೆ. ನೀವು ಪೊಲೀಸ್ ಇಲಾಖೆಗೆ ಹೋಗಿ ನಮ್ಮ ಡಿಎಡ್ ಮಕ್ಕಳಿದ್ದಾರೆ, ನೀವು ರೆವಿನ್ಯೂ ಇಲಾಖೆಗೆ ಹೋಗಿ ವಿಎಗಳು ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲೇ ಹೋದ್ರು ನಮ್ಮ ವಿದ್ಯಾರ್ಥಿಗಳು ಇದ್ದಾರಲ್ಲ ಅಂತ ಭಾಳ ಹೆಮ್ಮೆ ನಮಗೆ. ಅವರು ನಮಸ್ಕಾರ ಮಾಡಿ ಸರ್ ಬನ್ನಿ ಸರ್ ಇಲ್ಲಿ ಬನ್ನಿ ಸರ್ ಅಂತಾರೆ. ಹಾಗಾಗಿ ಒಬ್ಬ ಗುರುವಿಗೆ ಯಾವಾಗ ಸಂತೋಷ ಆಗುತ್ತೆ ಅಂಥೇಳಿದ್ರೆ ನಮ್ಮ ಮಕ್ಕಳು ನಮ್ಮ ಕೈಯಲ್ಲಿ ಕಲಿತಂಥ ಮಕ್ಕಳು ಒಂದು ಒಳ್ಳೆಯ ಸಾಧನೆ ಮಾಡಿ ಅವ್ರ ಜೀವನವನ್ನು ಕಟ್ಕೊಳ್ತಾರಲ್ಲ, ಅದಕ್ಕಿಂತ ಮಿಗಿಲಾದಂಥದ್ದು ಯಾವುದೂ ಇಲ್ಲ. ವಿದ್ಯಾರ್ಥಿಗಳು ಬರೀ ಕನಸು ಕಾಣೋದು ಮಾತ್ರ ಅಲ್ಲ, ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಹೇಳಿದಾಗೆ ಆ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ನಿರಂತರವಾದ ಪ್ರಯತ್ನ ಇದ್ದರೆ ಯಾರು ಏನು ಬೇಕಾದ್ರೂ ಆಗಲಿಕ್ಕೆ ಅವಕಾಶ ಇದೆ. ಅಂಥ ಒಂದು ಪ್ರಯತ್ನವನ್ನು ನಮ್ಮ ವಿದ್ಯಾರ್ಥಿಗಳು ಮಾಡಬೇಕು ಅನ್ನೋದು ನಮ್ಮದು ಆಶಯ. ಒಬ್ಬ ಡಾಕ್ಟರ್ ತಪ್ಪು ಮಾಡಿದರೆ ಒಂದು ಪೇಷಂಟ್ಗೆ ವ್ಯತ್ಯಾಸ ಆಗ್ಬೋದು, ಆದರೆ ಒಬ್ಬ ಶಿಕ್ಷಕ ಏನಾದರೂ ತಪ್ಪು ಮಾಡಿದರೆ ಸಮಾಜ ಹಾಳಾಗುವ ಒಂದು ಸಂದರ್ಭ ಇರ್ತದೆ. ಈಗ ಜಪಾನಲ್ಲಿ ಇವತ್ತು ಹಿರೋಸುಮಿ ನಾಗಶಾಪಿ ಮೇಲೆ ಬಾಂಬನ್ನು ಹಾಕಿ ಇಡೀ ಏಷ್ಯಾದಲ್ಲಿ ಒಂದು ಡೆವಲಪ್ಡ್ ಕಂಟ್ರಿ ಆಗಬೇಕಾದ್ರೆ ಆ ಕಂಟ್ರಿಯಲ್ಲಿ ಪ್ರಾಮಾಣಿಕ ಶಿಕ್ಷಕರು ಪ್ರಾಮಾಣಿಕ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡಿ ದೇಶ ಕಟ್ಟುವ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ, ಅವನ್ನು ಅಪ್ರಿಷಿಯೇಟ್ ಮಾಡಬೇಕು. ಹಾಗಾಗಿ ಗುರುವಿಗೆ ಅವರದೇ ಆದಂಥ ಸ್ಥಾನಮಾನ ಇದೆ.
2: ಶರಣು ಗುರುವೇ ಶರಣು, ಕಲಿಸು ಗುರುವೇ ಕಲಿಸು.
1: ನಾನೊಬ್ಬ ಶಿಕ್ಷಕ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಭಾಳ ಖುಷಿ ಅನಿಸ್ತದೆ, ಯಾಕಂತೇಳಿ ನನ್ನ ಮಾದಾಸ ಇದ್ದಿದ್ದು ನಾನು ಉಪನ್ಯಾಸಕನಾಗಬೇಕು, ಬೋಧಕ ವೃತ್ತಿಗಳು ಇರಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ. ಸೊ ಹಾಗೆ ಅದೆಲ್ಲ ಇರೋದ್ರಿಂದ ಈ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ. ನಾವು ಆಡಳಿತಾತ್ಮಕ ಒಂದು ಹುದ್ದೆಯಲ್ಲಿ ಕೆಲಸ ಮಾಡಿದಾಗ ಇಷ್ಟು ತೃಪ್ತಿ ನಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ಇದನ್ನೇ ಹೆಚ್ಚಾಗಿ ಆರಿಸ್ಕೊಳ್ಳಿಕ್ಕೆ ನಾನು ಭಾಳ ಇಷ್ಟಪಡ್ತೀನಿ. ನಾನು ನಿಜವಾಗ್ಲು ನಾನು
0: ಪ್ರತಿಯೊಬ್ಬ ಮನುಷ್ಯನಿಗೂ ಯಾವುದೇ ಕೆಲಸವನ್ನು ಮಾಡಿದರೆ ತೃಪ್ತಿ ಅನ್ನೋದಿರಬೇಕು
1: ಇರಬೇಕು,
0: ಅಂತಹ ತೃಪ್ತಿ ಈ ಶಿಕ್ಷಕ ವೃತ್ತಿಯಿಂದ ಸಿಗುತ್ತೆ ಅಂತ ನೀವು ಹೇಳ್ತಿದ್ದೀರಾ?
1: ಖಂಡಿತವಾಗ್ಲೂ ಖಂಡಿತವಾಗ್ಲೂ. ನಾವು ಯಾಕೆಂತೇಳಿದ್ರೆ ಎಲ್ಲೇ ಹೋಗಿ ಯಾವುದೇ ನಾವು ಏನೇ ಕೆಲಸ ಮಾಡಿ ಬಂದ್ರೂ ಬೆಳಗ್ಗೆ ಹೋಗಿ ಒಂದು ನಮ್ಮ ಒಂದು ತರಗತಿಯನ್ನು ತೆಗೆದುಕೊಂಡು ಹೊರಗಡೆ ಬಂದಾಗ ಅದರ ಫೀಲಿಂಗೇ ಬೇರೆ. ಏನೋ ಒಂದು ಇವತ್ತು ನಾನೊಂದು ಒಂದು ಒಂದು ಒಳ್ಳೆ ಕೆಲಸ ಮಾಡಿದ್ದೀನಪ್ಪ ಅಂತ ಭಾವನೆ ಬರ್ತದೆ. ಒಂದು ವೇಳೆ ನಾವು ಏನು ಕ್ಲಾಸ್ಗೆ ಹೋದೇನೆ ಬೇರೆ ಏನೋ ಕೆಲಸದಲ್ಲಿ ನಿಲ್ತಾರಾದರೆ ಅವತ್ತು ಇಡೀ ದಿನ ಉಲ್ಲಾಸ ಇರೋದಿಲ್ಲ, ನಮಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ನಮಗೆ ಈ ಬೋಧನಾ ವೃತ್ತಿ ಅಂತಕ್ಕಂಥದ್ದು ಭಾಳ ಒಂದು ಪವಿತ್ರವಾದ ವೃತ್ತಿ. ಅದಕ್ಕೆ ನಾವು ಜೀವ ತುಂಬಬೇಕಾದ್ರೆ ನಿರಂತರ ಅಭ್ಯಾಸ ಮಾಡಬೇಕು, ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಬೇಕು, ನಮ್ಮ ಮಕ್ಕಳಿಗೆ ಹೇಳಬೇಕು. ಈ ಮಕ್ಕಳಿಗೆ ಈ ವಿಶ್ವದಲ್ಲಿ ಅವರು ಎಲ್ಲಿ ಹೋಗಿ ಬದುಕುವಂಥ ಒಂದು ಜೀವನ ಕೌಶಲ್ಯವನ್ನು ನಾವೆಲ್ಲರೂ ಕಲಿಸ್ಕೊಡ್ಬೇಕಾದ ಅನಿವಾರ್ಯತೆ ಇದೆ ಅಂತ ನನ್ನ ಭಾವನೆ.

ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮೊಬೈಲ್ ಸಂಖ್ಯೆ 8762349163. ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8762349163. ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ.

0: ಕಲಿಸು.
1: ಇದುವರೆಗೆ ಕಾರ್ಯಕ್ರಮ ಕಲಿಸು ಗುರುವೇ ಕಲಿಸು ಪ್ರಸಾರವಾಯಿತು.
0: ಹಸಿ ಮಣ್ಣು ಬೇಕು ಮಡಿಕೆಗೆ,
1: ಕಲಿಸು ಗುರುವೇ ಕಲಿಸು.
2: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೊಡಗಿನ ಮಡಿಕೇರಿಯ ಡಯಟ್ ಕೂಡಿಗೆಯಲ್ಲಿ ನುರಿತ ಉಪನ್ಯಾಸಕರಾಗಿರುವ ಕೃಷ್ಣಪ್ಪ ಎಂ ಅವರೊಂದಿಗಿನ
1: ಸಂದರ್ಶನದ ಮುಂದುವರೆದ
2: ಭಾಗ ಪ್ರಸಾರವಾಯಿತು.
0: ಹದವಾದ ಮನಸ್ಸು ಕಲಿಕೆಗೆ
1: ಪ್ರಸ್ತುತಿ ಎಚ್ ಜೆ ವಿಶಾಲಾಕ್ಷಿ.

0: ಪರಿಕಲ್ಪನೆ ಮತ್ತು ನಿರ್ಮಾಣ ಪಿಎಂ ಜಗದೀಶ್.
1: ನಾನು ಕಲಿಯಬೇಕು, ಜ್ಞಾನ ಸಂಪಾದಿಸಬೇಕು.
2: ಗುರುವೇ ಕಲಿಸು.

ಅದು ಸಮಾಜದ ಋಣವು. ಅಜ್ಞಾನವ ತೊಲಗಿಸಲು ಅಕ್ಷರವೇ ಆಯುಧ, ಸಮಾಜದ ಉದ್ಧಾರಕ್ಕೆ ವಿದ್ಯೆಯೇ ಆಧಾರ. ಅಜ್ಞಾನವ ತೊಲಗಿಸಲು ಅಕ್ಷರವೇ

0: ಆಕಾಶವಾಣಿ ಮಡಿಕೇರಿ. ನೆನಪುನಿನಾದ ನೆನಪುನಿನಾದ ನೆನಪುನಿನಾದ ಕಾರ್ಯಕ್ರಮ ನೆನಪುನಿನಾದ
1: ನೆನಪುನಿನಾದ
0: ಕಾರ್ಯಕ್ರಮ ನೆನಪುನಿನಾದ
2: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪುನಿನಾದ
0: ನೆನಪುನಿನಾದ
3: ಕೆಳಗರಿಯ ಕಾರ್ಯಕ್ರಮದಲ್ಲಿ ಮೊದಲಿಗೆ ಅನುಪಮಾ ಚಿತ್ರಕೇಂದ್ರ ಎಸ್ ವಿ ಬಾಲಸುಬ್ರಹ್ಮಣ್ಯಂ ವಿಚಾರಕ್ಕೆ ಹಿಡಿದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ದೊಡ್ಡರಂಗೇಗೌಡ, ಸಂಗೀತ ಅಶ್ವಥ್ ವೈದ್ಯ.

ಇನ್ನು ಕೇಳಿ ಧರ್ಮ ಸೆರೆ ಚಿತ್ರಕಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಹಾಡಿದ ಗೀತೆ. ಗೀತ ರಚನೆ ವಿಜಯ ನಾರಸಿಂಹ, ಸಂಗೀತ ಉಪೇಂದ್ರ ಕುಮಾರ್.

0: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ
2: ಚಿತ್ರ ನಾನಿನ ಮರೆಯಲಾರೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಜೀವದೇಶಂಕರ್ ಅವರ ಸಾಹಿತ್ಯ ಸಂಗೀತ ರಾಜನ್ ನಾಗೇಂದ್ರ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಆರ್ ಎನ್ ಜಯಗೋಪಾಲ್ ಅವರ ಗೀತೆ ಸಂಗೀತ ಎಂ ರಂಗರಾವ್.

0: ಇದುವರೆಗೆ
1: ನೆನಪುನಿನಾದ
2: ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ತೇರಲಿ
1: ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ.
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
3: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
5: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
6: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
7: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.5 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗಿಬಿಟ್ರೆ ಅಟ್ ಲೀಸ್ಟ್ 6 ಗಂಟೆಯಿಂದ 8-10 ಗಂಟೆ ಒಳಗೆ ನೀವು ಬಂದ್ರು ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನೆ ಮರು ಸ್ಟಾರ್ಟ್ ಮಾಡಬಹುದು.
4: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
5: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
8: ಇಲ್ಲ, ಏನಿದೆ ಅಂತದ್ದು?
5: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
8: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
5: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
8: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
5: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
8: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
5: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
8: 80% ಸಾಲ ಸೌಲಭ್ಯನೂ ಸಿಗುತ್ತೆ.
5: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
8: 9900-9010-282
5: ಆರ್ 9606-08406.
9: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.

0: ಯುವವಾಣಿಯ ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ ಮಡಿಕೇರಿಯ ಗಾಳಿಬೀಡಿನ ಯುವ ಪ್ರತಿಭೆ ಚಂದನ್ ನಂದರಬೆಟ್ಟು ಅವರೊಂದಿಗೆ ಸಂದರ್ಶನ.
1: ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಇವತ್ತಿನ ಸಾಹಿತ್ಯ ಲಹರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈ ಹಿಂದೆ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದ್ದೀವಿ. ಯುವ ಲಹರಿ, ಸಾಹಿತ್ಯ ಲಹರಿ, ಗಾನ ಲಹರಿ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದೆ ಮಡಿಕೇರಿ ಆಕಾಶವಾಣಿ. ಇಂದು ಸಾಹಿತ್ಯ ಲಹರಿ ಇದರಲ್ಲಿ ಅತಿಥಿಯಾಗಿ ಆಗಮಿಸಿದ್ದಾರೆ ಕೊಡಗಿನ ಮಡಿಕೇರಿಯ ಗಾಳಿಬೀಡಿನ ನಿವಾಸಿ ಚಂದನ್ ನಂದರಬೆಟ್ಟು. ಬನ್ನಿ ಮಾತನಾಡಿಸೋಣ. ಇತ್ತೀಚೆಗೆ ಒಂದು ಪ್ರಶಸ್ತಿ ಕೂಡ ಬಂದಿದೆ ಅವರಿಗೆ, ಹಾಗಾಗಿ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಅಭಿನಂದನೆಗಳನ್ನು ತಿಳಿಸೋಣ. ನಮಸ್ಕಾರ.
2: ನಮಸ್ತೆ ಮೇಡಮ್.
1: ನಿಮ್ಮ ಊರು?
2: ಮೇಡಮ್, ನನ್ನ ಸ್ವಂತ ಊರು ಪುತ್ತೂರು ತಾಲೂಕಿನ ವಿಟ್ಲ. ವಿಟ್ಲದಲ್ಲಿ ಕನ್ಯಾನ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ನಂದರಬೆಟ್ಟು ನನ್ನ ಸ್ವಂತ ಊರು. ಅಲ್ಲಿಂದ ನನ್ನ ಮನೆಯವರು ಈಗ ಕೊಡಗಿನ ಮಡಿಕೇರಿಯ ಗಾಳಿಬೀಡಲ್ಲಿ ನೆಲೆಸಿದ್ದಾರೆ.
1: ಮನೆಯವರು
2: ಅಪ್ಪ ನಿವೃತ್ತ ASI ಅವರು,
1: ಹೆಸರು
2: ಕೃಷ್ಣ ಎನ್ ಎಂ ಅಂತ. ಅಮ್ಮ ಜಯಲಕ್ಷ್ಮಿ ಎನ್ಕೆ, ಅವರು ಗೃಹಿಣಿ. ಅಕ್ಕನವರು ಇಬ್ರು ಇದ್ದಾರೆ, ಅಕ್ಕನವರು ಇಬ್ರು ಮದುವೆ ಆಗಿದೆ.
1: ಬಹುಶಃ ಪೊಲೀಸ್ ಇಲಾಖೆಯಲ್ಲಿ ಇದ್ದಿದ್ರಿಂದ ನಿಮ್ಮ ತಂದೆ ವರ್ಗಾವಣೆಗೊಂಡು ಇಲ್ಲಿಗೆ ಬಂದಿರಬಹುದು ಅಂತ ಹೇಳಬಹುದಾ?
2: ಇಲ್ಲ ಮೇಡಮ್, ಅವರು ಇಲ್ಲೇ ಡ್ಯೂಟಿ ಜಾಯ್ನ್ ಆಗಿರುವಂತದ್ದು. ಕೊಡಗಿಗೆ ಬಂದ ಮೇಲೆ ಇಲ್ಲೇ
1: ವಾಸ್ತವ್ಯ.
2: ಹೌದು, ವಾಸ್ತವ್ಯ ಎಲ್ಲ ಇಲ್ಲೇ.
1: ನಿಮ್ಮ ವಿದ್ಯಾಭ್ಯಾಸ?
2: ಮೇಡಮ್, ನಾನು ಡಿಗ್ರಿ BCOM
1: ಎಲ್ಲಿ?
2: ಮಡಿಕೇರಿ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜ್.
1: ವೆರಿ ಗುಡ್, ನಿಮಗೆ ಅಭಿನಂದನೆಗಳು ಮತ್ತೊಮ್ಮೆ. ಯಾಕೆ ಅಂತ ಹೇಳಿದ್ರೆ, ಈಗ ಪ್ರಶಸ್ತಿ ಬಂದಿದೆ ಅಂತ ನಾವು ಪತ್ರಿಕೆಯಲ್ಲಿ ಓದಿದ್ವಿ. ಏನು ಪ್ರಶಸ್ತಿ ಅಂತ ನೀವೇ ಹೇಳಬಹುದಲ್ವಾ?
2: ಮೇಡಮ್, ಅದು 2025ನೇ ಸಾಲಿನ ಕನ್ನಡ ಪಯಸ್ವಿನಿ ಪ್ರಶಸ್ತಿ ಅಂತ. ಕಾಸರಗೋಡಿನಲ್ಲಿ ಕನ್ನಡ ಭವನ ಅಂತ ಒಂದು ಸಂಘಟನೆ ಇದೆ. ದೇಶಾದ್ಯಂತ ಅವರು ಕನ್ನಡವನ್ನ ಬಹಳಷ್ಟು ಹೊರಗಡೆ ಪ್ರಚಾರಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ ಅವರು ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ. ಡಾಕ್ಟರ್ ವಾಮನ್ ರಾವ್ ಬೇಕಲ್ ಅಂತ ಅದರ ಅಧ್ಯಕ್ಷರು ಇದ್ದಾರೆ. ಅವರು ಪ್ರತಿ ಜಿಲ್ಲೆಗಳಲ್ಲಿ ಅಥವಾ ಪ್ರತಿ ರಾಜ್ಯಗಳಲ್ಲಿ ಕನ್ನಡವನ್ನು ಪ್ರಚಾರಗೊಳಿಸುವ ನಿಟ್ಟಿನಲ್ಲಿ ಹೊಸದಾಗಿ ಅದರ ಘಟಕಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕೊಡಗಿನಲ್ಲೂ ಅದರ ಒಂದು ಘಟಕವನ್ನು ಸ್ಥಾಪನೆ ಮಾಡಿದ್ದಾರೆ, ಕೊಡಗು ಕನ್ನಡ ಭವನ ಅಂತ. ಜೊತೆಗೆ ಕೊಡಗು ಚುಟುಕು ಸಾಹಿತ್ಯ ಪರಿಷತ್ ಅಂತ ಎರಡು ಘಟಕಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದು ಕೊಡಗು ಕನ್ನಡ ಭವನ, ಅದರದ್ದು ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀನಿ. ಹಾಗಾಗಿ ಅವರು ಒಂದಷ್ಟು ಜನರನ್ನು ಆಯ್ಕೆ ಮಾಡ್ತಾರೆ ಕೊಡಗಿಂದ, ಇಂತಷ್ಟು ಜನರು ಅಂತ ಪ್ರಶಸ್ತಿಗೆ ಅಂತ. ಕೆಲವೊಂದು ಸಮಾಜ ಸೇವೆ ಇರ್ಬೋದು, ಸಾಹಿತ್ಯದ ನಿಟ್ಟಿನಲ್ಲಿ ಅಥವಾ ಕನ್ನಡಕ್ಕೆ.
1: ಯಾವ ಪ್ರಶಸ್ತಿ ಅಂದ್ರೆ ಕನ್ನಡ ಪಯಸ್ವಿನಿ?
2: ಹೌದು ಹೌದು ಹೌದು.
1: ಏನು ನಿಮ್ಮ ಬರವಣಿಗೆಯ ಮೊತ್ತ?
2: ಮೇಡಮ್, ಬರವಣಿಗೆ ನಾನು ತುಂಬ ಚಿಕ್ಕದ್ರಿಂದ ತುಂಬ ಓದ್ತಾ ಇದ್ದೆ. ಅಂದರೆ ಈ ನಾವೆಲ್ಸ್ ಆಗಿರ್ಬೋದು ಅಥವಾ 90s ಕಿಡ್ ಆಗಿರೋದ್ರಿಂದ ಬಾಲಮಂಗಳ, ತುಂತೂರು, ಚಂಪಕ ಈ ರೀತಿ ಪುಸ್ತಕಗಳನ್ನ ತಂದು ಓದುವ.
1: ಪ್ರೇರಣೆ ಚಂದನ್?
2: ಪ್ರೇರಣೆ ಅಂತ ನಮ್ಮ ಸ್ಕೂಲ್ನ ಟೀಚರ್, ಪ್ರೈಮರಿ ಸ್ಕೂಲ್ ಹೌದು, ಸುಕನ್ಯಾ ಅಂತ ಟೀಚರ್ ಇದ್ರು. ಅವರು ನಮಗೆ ಪುಸ್ತಕಗಳನ್ನ ಓದಿ ಓದಿ ಅಂತ ಬಹಳಷ್ಟು ಪ್ರೇರಣೆ ನೀಡುವರು. ಆ ಪುಸ್ತಕಗಳನ್ನ ಓದಿ ಮುಂದೆ ನಿಮಗೆ ಯೂಸ್ ಆಗುತ್ತೆ ಅಂತ. ಸೊ ಹಾಗಾಗಿ ಆ ಸ್ಕೂಲಲ್ಲಿ, ನಮ್ಮ ಗಾಳಿಬೀಡು ಪ್ರಾಥಮಿಕ ಶಾಲೆಯಲ್ಲಿ ನಾನು ಓದಿರುವಂಥದ್ದು, ಆ ಶಾಲೆಯಲ್ಲಿ ಒಂದು ಚಿಕ್ಕ ಲೈಬ್ರರಿ ಇತ್ತು. ಆ ಲೈಬ್ರರಿಯಿಂದ ಪ್ರತಿ ಸರ್ತಿ ನಾನು ಪುಸ್ತಕಗಳನ್ನ ತಗೊಂಡು ಹೋಗೋದು, ಓದೋದು ಮಾಡ್ತಾ ಇದ್ದೆ. ಮೊದಲನೇ ಬಾರಿಗೆ ಆ ಸ್ಕೂಲಿಂದ ಆ ಚಿಕ್ಕ ಏಜಲ್ಲೇ ನನಗೆ ಅಂದರೆ ದುರ್ಗಾಸ್ತಮಾನ ಅಂತ ಒಂದು ಪುಸ್ತಕವನ್ನು ಕೊಟ್ಟಿದ್ರು, ತಾರಾ ಸುಬ್ಬರಾವ್ ಸರ್ ಬರೆದಿರುವಂಥದ್ದು. ಸೊ ಆ ಪುಸ್ತಕ ನಾನು ಓದಿದ ಬಳಿಕ ಆ ಪುಸ್ತಕ ನನಗೆ ಎಷ್ಟು ಇನ್ಸ್ಪಿರೇಷನ್ ಕೊಡ್ತು ಅಂತ ಹೇಳಿದರೆ, ಒಂದು ನಾವೆಲ್ ಈ ಥರ ಇರುತ್ತೆ, ಈ ಬುಕ್ಗಳನ್ನ ಓದ್ತಾ ಬಂದರೆ ನಮಗೆ ನಾಲೆಡ್ಜ್ ಇನ್ನಷ್ಟು ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ಗೆ ಬಂದೆ ನಾನು. ಸೊ ಹಾಗಾಗಿ ಪುಸ್ತಕಗಳನ್ನ ಕಂಟಿನ್ಯೂ ಓದಲಿಕ್ಕೆ ಶುರು ಮಾಡಿದೆ ಹೈಸ್ಕೂಲಲ್ಲಿರ್ಬೋದು, ಹಾಗೆ ಕಂಟಿನ್ಯೂ ಓದ್ತಾ ಬಂದೆ. ಹಾಗೆ ಹೈಸ್ಕೂಲಲ್ಲಿ ಕೂಡ ನಮ್ಮ ಶೈಲಾ ಅಂತ HM ಇದ್ರು, ಅವರೀಗ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವರು ನಮಗೆ ಇನ್ನಷ್ಟು ಪ್ರೇರಣೆ ಕೊಟ್ಟವರು.
1: ಸುಕನ್ಯಾ ಅನ್ನೋರು?
2: ಸುಕನ್ಯಾ ಅವರು ಪ್ರಾಥಮಿಕ ಶಾಲೆಯಲ್ಲಿದ್ದವರು, ಅಲ್ಲಿ ಟೀಚರ್ ಆಗಿದ್ದವರು. ಅವರು ಇವಾಗ ಪ್ರಸ್ತುತ ಇಲ್ಲ, ಅವರು ತೇರ್ಕೊಂಡಿದ್ದಾರೆ.
1: ಅವರು
2: ಹೌದು, ಖಂಡಿತ
1: ಅವರೇ ಕಾರಣ ಅಂತ.
2: ಹೌದು
1: ಅಲ್ವಾ?
2: ಹೌದು.
1: ಇನ್ನು ಚಂದನ್, ನೀವು ಬರವಣಿಗೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಕಾರಣ ಪ್ರಾಥಮಿಕ ಶಾಲೆಯಲ್ಲಿ ಓದುವಾಗ ಗುರುಗಳು ನೀಡಿದಂತಹ ಮಾರ್ಗದರ್ಶನದಿಂದ ನೀವು ಮೇಲೆ ಬಂದ್ರಿ, ಬರವಣಿಗೆಗೆ ನಿಮ್ಮನ್ನ ನೀವು ತೊಡಗಿಸ್ಕೊಂಡ್ರಿ ಅಂತ ಹೇಳಬಹುದು. ಏನು ಬರವಣಿಗೆಯನ್ನ ಬರ್ತಿದ್ದೀರಿ?
2: ಮೇಡಮ್, ಚಿಕ್ಕದ್ರಿಂದ ಮೊದಲನೇ ಬಾರಿಗೆ ನಾನು ಬರೆದಿರೋದು ಅಂದ್ರೆ ನಮ್ಮ ಇಲ್ಲಿನ ಸ್ಥಳೀಯ ಪತ್ರಿಕೆ ಇದೆ, ಶಕ್ತಿ, ಬಹಳ ಫೇಮಸ್ ಕೊಡಗಲ್ಲಿ. ಶಕ್ತಿ ಪತ್ರಿಕೆ ಎಲ್ಲರ ನಾಡಿ ಮಿಡಿತ ಅಂತಾನೆ ಹೇಳ್ಬೋದು.

0: ಶಕ್ತಿ ಪತ್ರಿಕೆಯನ್ನ ಪ್ರತಿದಿನ ಬೆಳಿಗ್ಗೆ ಆದ್ರೆ ಶಕ್ತಿ ಪೇಪರ್ ಅಂತ ಒಂದು ಇದ್ರೆ ಅದು ಅವರ ದಿನದ ಆರಂಭ. ಒಂದು ಕಾಫಿ, ಕೊಡಗಿನಲ್ಲಿ ಕಾಫಿ ಫೇಮಸ್ ಇರೋದ್ರಿಂದ ಒಂದು ಕಾಫಿ ಶಕ್ತಿ ಪತ್ರಿಕೆ. ಈ ಶಕ್ತಿ ಪತ್ರಿಕೆ ನನಗೆ ಮೊದಲನೇ ಬಾರಿಗೆ ಅವಕಾಶ ಕೊಟ್ಟಿದ್ದು ನನ್ನ ಬರವಣಿಗೆಗೆ. ಆ ಮಾದಕ ದ್ರವ್ಯದಿಂದ ಯುವಕರ ಬದುಕು ಮೂರ ಬಟ್ಟೆ ಅನ್ನೋ ಒಂದು ಟೈಟಲ್ ಅಲ್ಲಿ ನಾನೊಂದು ಆರ್ಟಿಕಲ್ ಬರೆದಿದ್ದೆ. ಅದನ್ನು ನಮ್ಮ ರಾಜೇಂದ್ರ ಸರ್ ಅದರ ಚೀಫ್ ಎಡಿಟರ್ ಪ್ರಕಟಣೆ ಮಾಡಿದ್ರು. ಸೊ ಅಲ್ಲಿಂದ ಶುರು ಆಯಿತು. ಅಲ್ಲಿಂದ ಬಹಳಷ್ಟು ಪ್ರೋತ್ಸಾಹ ಕೊಟ್ಟರು ಅದೇ ಶಕ್ತಿ ಪತ್ರಿಕೆಯವರು. ಪ್ರತಿ ಸರ್ತಿ ಲೇಖನಗಳನ್ನ ಕೊಡುವಾಗಲೂ ಕೂಡ ಇನ್ನಷ್ಟು ಬರೀರಿ ಅನ್ನೋ ಪ್ರೋತ್ಸಾಹ ಬಹಳಷ್ಟು ಕೊಟ್ಟರು. ಅಲ್ಲಿಂದ ಶುರುವಾಗಿದ್ದು ಮತ್ತೆ ಪುಸ್ತಕಗಳ ಓದುವಿಕೆಯ ಜೊತೆಗೆ ಒಂದು ಹೊಸ ಪುಸ್ತಕವನ್ನು ಬರೆಯುವಷ್ಟರವರೆಗೆ.
1: ಹೊಸ ಪುಸ್ತಕವನ್ನ ಕೂಡ ನೀವು ರಚನೆ ಮಾಡಿದ್ದು?
0: ಹೌದು ಮೇಡಮ್.
1: ಯಾವ ಪುಸ್ತಕ?
0: ಪುಸ್ತಕ ನೆತ್ತರು ಅಂತ ಮೇಡಮ್, ಅಂದ್ರೆ ರಕ್ತದ ಬಗ್ಗೆ ವಿಸ್ತೃತವಾಗಿ ವಿವರಣೆಗಳುಳ್ಳ ಅಂತಹ ಒಂದು ಪುಸ್ತಕ.
1: ಯಾಕೆ ನೆತ್ತರು ಅನ್ನೋದ್ರ ಬಗ್ಗೆನೇ ಬರೆದ್ರಿ ನೀವು?
0: ಅಂದರೆ ಮೇಡಮ್, ಇವಾಗಿನ ಜನರೇಷನಲ್ಲಿ ಬಹಳಷ್ಟು ಅಪಘಾತಗಳಾಗಿರ್ಬೋದು ಅಥವಾ ರಕ್ತದ ಅನಿವಾರ್ಯತೆ ಬಹಳಷ್ಟಿದೆ ಜನತೆಗೆ. ರಕ್ತಕ್ಕೆ ಪರ್ಯಾಯವೇ ಇಲ್ಲ. ರಕ್ತಕ್ಕೆ ಅದನ್ನು ಆರ್ಟಿಫಿಷಿಯಲ್ ಆಗಿ ಜನರೇಟ್ ಮಾಡೋದು ಬಹಳಷ್ಟು ಕಷ್ಟ ಇರೋದ್ರಿಂದ ರಕ್ತವನ್ನು ಇನ್ನೊಬ್ರು ದಾನ ಮಾಡಲೇಬೇಕಾಗುತ್ತೆ.
1: ಒಂದು ಮಗು ಜನಿಸಿದಾಗ
0: ಹೌದು
1: ಆಕಸ್ಮಿಕವಾಗಿ ತಾಯಿ ಅಗಲಿದ್ದಾಳೆ ಅಂದಾಗ ಪರ್ಯಾಯವಾಗಿ ಹಾಲನ್ನು ಒದಗಿಸ್ತಾರೆ.
0: ಹೌದು.
1: ಆದರೆ ನಿಮ್ಮ ಚಿಂತನೆ ಹೇಗೆ ಅಂದರೆ ಅಪಘಾತವಾಗಲಿ ಇನ್ನೊಂದು ವಿಚಾರದಲ್ಲಾಗಲಿ ರಕ್ತದ ಅಗತ್ಯತೆ ಬಂದಾಗ ನಾವು ರಕ್ತವನ್ನೇ ಕೊಡಬೇಕು ಅಲ್ವಾ? ಹಾಗಾಗಿ ಆ ಸಂಗತಿಯನ್ನ ನೀವು ಆಯ್ಕೆ ಮಾಡಿಕೊಂಡಿದ್ದೀರಿ. ಇದಕ್ಕೆ ಮೂಲ ಕಾರಣ ಮತ್ತೆ ಸಂದರ್ಭ ಏನು ಅಂತ ನಮ್ಮ ಯುವ ಸ್ನೇಹಿತರಿಗೆ ತಿಳಿಸಬಹುದಾ ಚಂದನ್?
0: ಅಂದ್ರೆ ಮೇಡಮ್, ನಾನು ಪಿ ಯು ಸಿಯಲ್ಲಿ ಇದ್ದಾಗ ನನ್ನ ಒಬ್ಬ ಸ್ನೇಹಿತ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಳ್ತಾನೆ. ಅವನಿಗೆ ರಕ್ತದ ಅಗತ್ಯ ಬಹಳಷ್ಟಿತ್ತು. ಅಂದ್ರೆ ಆ ಸಮಯಕ್ಕೆ ತುರ್ತು ಸಂದರ್ಭದಲ್ಲಿ ರಕ್ತವನ್ನು ಪಡೆಯೋದು ಬಹಳ ಕಷ್ಟ ಆಗಿತ್ತು ನಮಗೆ. ಆ ಟೈಮಲ್ಲಿ ಓ ಪಾಸಿಟಿವ್ ಏನೋ ಅವರ ಬ್ಲಡ್ ಗ್ರೂಪ್ ಇತ್ತು.
1: ಅಂದ್ರೆ ರಕ್ತ ಸಿಗದೆ ಮೃತನಾಗಿದ್ದ?
0: ಸಿಗದೆ ಮೃತನಾಗಿದ್ದಲ್ಲ, ಆ ಟೈಮಿಗೆ ನಾವು ರಕ್ತಕ್ಕೆ ಅಷ್ಟು ಪಟ್ಟಂತ ಕಷ್ಟ ಫೀಲ್ ಬಂತು ನನಗೆ. ಸಿಕ್ತು ಮೇಡಮ್, ರಕ್ತ ಸಿಕ್ತು. ಬಟ್ ಅವರು ಅಂದ್ರೆ ಬಹಳ ಸ್ಟೇಟ್ ಆಗಿದ್ದರಿಂದ
1: ಬದುಕಲಿಲ್ಲ.
0: ಇಲ್ಲ, ಹೌದು.
1: ಈಗ ಅಪಘಾತ ಅಂತ ಅಂದಾಗ, ಯುವಕ ಅಂತ ಅಂದಾಗ ಅವನಿಗೆ ಬೈಕ್ ಓಡಿಸ್ಬೇಕು ಅನ್ನೋ ಒಂದು ಮಹದಾಶೆ.
0: ಹೌದು.
1: ಇದರಿಂದ ಏನು ಬೇಕಾದರೂ ಆಗಲಿ,
0: ಹೌದು,
1: ಆದರೆ ನಾನು ರೈಡ್ ಮಾಡಬೇಕು, ಎಲ್ಲರೂ ಕೂಡ ನೋಡಬೇಕು, ಫಾಸ್ಟಾಗಿ ಹೋಗಬೇಕು, ಹೆಲ್ಮೆಟ್ ಇಲ್ಲ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅವನ ಆಸೆ. ನಾಳೆ ದಿನ ಇನ್ನೊಂದು ಕ್ಷಣದಲ್ಲಿ ನಾನಿರೋದಿಲ್ಲ, ಸಂಚಾರಿ ನಿಯಮವನ್ನು ಪಾಲನೆ ಮಾಡ್ತಾ ಇಲ್ಲ, ಹಾಗಾಗಿ ಏನು ಬೇಕಾದರೂ ಆಗ್ಬೋದು ಅನ್ನೋ ಒಂದು ವಿವೇಕ ಇದ್ರೂ ಕೂಡ ಅವನು ಆ ಕ್ರೇಜನ್ನು ಬಿಟ್ಕೊಡಲ್ಲ. ಅಂತಹವರಿಗೆ ನೀವೇನು ಹೇಳ್ತೀರಿ? ಯಾಕೆ ಅಂದರೆ ಹತ್ತಿರದಿಂದ ನಿಮ್ಮ ಸ್ನೇಹಿತನನ್ನು ಕಳ್ಕೊಂಡಿದ್ದೀರಿ ಅಪಘಾತದಲ್ಲಿ, ರಕ್ತಕ್ಕಾಗಿ ಹುಡುಕಾಡಿದ್ದೀರಿ, ಏನು ಹೇಳ್ತೀರಿ ನೀವು ಯುವಕರಿಗೆ?
0: ಅಂದರೆ ಮೇಡಮ್, ಜವಾಬ್ದಾರಿ ಬಂದರೆ ಫ್ಯಾಮಿಲಿಗೆ ಈ ವ್ಯವಸ್ಥೆ ಮಾಡಬೇಕು. ಫ್ಯಾಮಿಲಿಯಲ್ಲಿ ನಾನೊಬ್ಬ ವ್ಯಕ್ತಿ, ಅಂದರೆ ಫ್ಯಾಮಿಲಿನ ನಾನು ನೋಡ್ಕೋಬೇಕು. ಅಪ್ಪ ಅಮ್ಮ ಇದ್ದಾರೆ, ಅವ್ರನ್ನೂ ನೋಡ್ಕೋಬೇಕು. ಇಲ್ಲಿವರೆಗೆ ನಮ್ಮನ್ನು ನೋಡ್ಕೊಂಡಿದ್ದಾರೆ ಅವರು ಅಂತ ಬಂದಾಗ ಅವರು ಒಂದು ಜವಾಬ್ದಾರಿಯನ್ನು ಇಟ್ಕೋಬೇಕಾಗುತ್ತೆ. ನನ್ನ ಲಿಮಿಟ್ ಏನಿದೆ ಅದನ್ನು ನಾನು ಕ್ರಾಸ್ ಮಾಡಬಾರ್ದು. ಆ ವಾಹನಗಳಲ್ಲಿ ಸ್ಪೀಡೋಮೀಟರ್ ತೋರಿಸುತ್ತೆ ಮೇಡಮ್, ಆಕ್ಸಿಲೇಟರ್ ರೈಸ್ ಮಾಡಿದರೆ ಸ್ಪೀಡೋಮೀಟರ್ ಜಾಸ್ತಿ ಆಗುತ್ತೆ, ಸ್ಪೀಡ್ ಹೋಗುತ್ತೆ. ಆದರೆ ಜವಾಬ್ದಾರಿ ಅನ್ನೋದು ನಮ್ಮಲ್ಲಿ ನೆನಪಿರಬೇಕು. ನಾನು ನನ್ನ ಮನೆಯವ್ರನ್ನ ನೋಡಬೇಕು, ಅವರು ಮುಂದೆ ಇನ್ನು ವಯಸ್ಸಾದಂತಹ ಸಂದರ್ಭದಲ್ಲಿ ಅವ್ರನ್ನ ನಾನು ನೋಡ್ಕೋಬೇಕು ಅನ್ನೋದು ಅವರ ಮನಸ್ಸಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ತಾನು ಸೇಫ್ ಆಗಿರೋದನ್ನ ತುಂಬಾ
1: ಸಂಚಾರಿ ನಿಯಮಗಳನ್ನ
0: ಪಾಲಿಸಬೇಕು,
1: ತಪ್ಪದೇ ಪಾಲಿಸಬೇಕು.
0: ಖಂಡಿತ
1: ಅಲ್ವಾ?
0: ಹೌದು ಮೇಡಮ್.
1: ಇನ್ನು ನಿಮ್ಮ ವಿಚಾರಕ್ಕೆ ಅಂತ ಬಂದಾಗ ಚಂದನ್, ನೀವು ಬರವಣಿಗೆಯಲ್ಲಿ ನೆತ್ತರು ಅನ್ನುವಂತಹ ಶೀರ್ಷಿಕೆಯಲ್ಲಿ ಒಂದು ಪುಸ್ತಕವನ್ನ ಬರೆದ್ರಿ.
0: ಹೌದು ಮೇಡಮ್.
1: ಯಾವ ವರ್ಷದಲ್ಲಿ ಬರೆದ್ರಿ?
0: 2022-23.
1: ಎಷ್ಟು ಅವಧಿ ತೆಕ್ಕೊಳ್ತು ಬರೀಲಿಕ್ಕೆ?
0: 6 ತಿಂಗಳ ಸಮಯ
1: ತಗೊಳ್ತು. ನೀವು ರಿಸೋರ್ಸ್ ಆಗಿ ತೆಕ್ಕೊಂಡ್ರಿ?
0: ರಿಸೋರ್ಸ್ ಅಂದ್ರೆ ಮೇಡಮ್, ಪ್ರತಿ ಎಲ್ಲ ಮೆಡಿಕಲ್ ಕಾಲೇಜ್ಗಳಲ್ಲಿ ಇರೋ ಡೀನ್ಗಳನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ರಕ್ತನಿಧಿ ಘಟಕಗಳಲ್ಲಿ ಕೆಲಸ ಮಾಡೋರು, ಅಂದ್ರೆ ವರ್ಕ್ ಮಾಡ್ತಿರೋರ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಒಂದಷ್ಟು ಇನ್ಫಾರ್ಮೇಶನ್ ತಗೊಂಡು, ಬೇಸಿಕ್ ಇನ್ಫಾರ್ಮೇಶನ್ಗಳೆಲ್ಲ ಗೂಗಲ್ ಅಲ್ಲಿ ಕೂಡ ಸಿಗುತ್ತೆ ಇವಾಗ. ಸೊ ಎಲ್ಲವನ್ನು ನೋಡಿ ಆ ಒಂದು ರಾ ಫೈಲ್ ಮಾಡಿಕೊಂಡು ಮತ್ತೆ ಅದನ್ನ ವೈದ್ಯಾಧಿಕಾರಿಗಳ ಜೊತೆ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಅದನ್ನು ಕ್ರಾಸ್ ಚೆಕ್ ಮಾಡಿ ಪ್ರತಿಯೊಂದು ಹಂತಗಳು ಸರಿ ಇದೆಯಾ ಅಥವಾ ಇನ್ಫಾರ್ಮೇಷನ್ಗಳು ಸರಿಯಾ, ಜನರಿಗೆ ನಾವು ಕರೆಕ್ಟಾಗಿ ತಲುಪಿಸ್ತಾ ಇದೆಯೋ ಇನ್ಫಾರ್ಮೇಷನ್ಗಳನ್ನ ಅಂತ ನೋಡಿಬಿಟ್ಟು ಈ ನೆತ್ತರು ಪುಸ್ತಕವನ್ನು ರೆಡಿ ಮಾಡಿದೆ ಮೇಡಮ್.

0: ಇನ್ನು ಚಂದನ್, ನಾವು ಮಾತನಾಡ್ತಾ ಇದ್ವಿ ನಿತ್ತರೋ ಅನ್ನೋ ಶೀರ್ಷಿಕೆ.
1: ಹೌದು ಹೌದು ಮೇಡಮ್.
0: ಪ್ರೇರಣೆ ಮೆಡಿಕಲ್ ಇದರಿಂದೆಲ್ಲ ನಾನು ತೆಕ್ಕೊಂಡೆ ಅಂತ.
1: ಹೌದು ಹೌದು.
0: ಆನಂತರ
1: ಆನಂತರ ಮಾಹಿತಿಗಳನ್ನೆಲ್ಲ ಒಟ್ಟು ಮಾಡಿ, ಅದೇ ನಮ್ಮ ಮಡಿಕೇರಿಯ ಡಾಕ್ಟರ್ ಕರುಂಬಯ್ಯ ಸರ್ ಇದ್ದಾರೆ, ಅವರು ನಮ್ಮ ವೈದ್ಯಕೀಯ ಕಾಲೇಜ್ ರಕ್ತನಿಧಿ ಘಟಕದ ಮುಖ್ಯಸ್ಥರು, ಅವರ ಬಳಿ ತಗೊಂಡೋಗಿ ಪ್ರತಿಯೊಂದನ್ನು ಕ್ರಾಸ್ ಚೆಕ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ಗಳು ಸರಿ ಇದೆ ಅನ್ನೋ

0: ಕನ್ಫರ್ಮ್ ಆದಮೇಲೆ ನಾನು ಅದನ್ನು ಲಾಂಚ್ ಮಾಡಿದೆ.
1: ಅಂದರೆ
0: ಒಂದು ರಕ್ತದಾನ ಶಿಬಿರದಲ್ಲಿ ಆ ಪುಸ್ತಕನ ರಿಲೀಸ್ ಮಾಡಿದೆ.
1: ಅಂದರೆ ಒಂದು ಚಿಂತನೆಯನ್ನು ಮಾಡಿದ್ರಿ, ಪುಸ್ತಕವನ್ನು ಬರೆದ್ರಿ, ಅದಕ್ಕೆ ಬೇಕಾದಂತಹ ವಾಸ್ತವ ಸಂಗತಿಗಳನ್ನು ಸಂಗ್ರಹಿಸ್ತ್ರಿ, ಪುಸ್ತಕವನ್ನು ಬರೆದ್ರಿ, ಅದು ಸರಿ ಇದೆಯಾ ಅಂತ ನೀವು ಸರ್ಕಾರಿ ವೈದ್ಯಾಧಿಕಾರಿಗಳ ಹತ್ರ ಅದನ್ನು ಪರಿಶೀಲನೆ ಮಾಡಿ ನಂತರ ಬಿಡುಗಡೆ ಮಾಡಿದ್ರಿ.
0: ಹೌದು.
1: ಬಿಡುಗಡೆಯ ಸಂದರ್ಭ ಹೇಗಿತ್ತು ಅಂತ ಹೇಳ್ಬೋದಾ?
0: ಮಡಿಕೇರಿಯ ಬಾಲಭವನದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಮೇಡಮ್, ರಕ್ತದಾನ ಶಿಬಿರ. ಆ ಶಿಬಿರದಲ್ಲಿ ಈ ಪುಸ್ತಕವನ್ನ ಕರುಂಬಯ್ಯ ಸರ್ ರಿಲೀಸ್ ಮಾಡಿದ್ರು.
1: ಹೇಗೆ ಪ್ರತಿಕ್ರಿಯೆ ಬಂತು ಓದುಗರಿಂದ?
0: ಓದುಗರಿಂದ ಅಂದ್ರೆ ಇದು ಇನ್ಫಾರ್ಮೇಟಿವ್ ಆಗಿರೋದ್ರಿಂದ ಮೇಡಮ್, ಯಾರಿಗೆ ಇನ್ಫಾರ್ಮೇಶನ್ ಬೇಕು ಅಂತವ್ರು ಮಾತ್ರ ಈ ಪುಸ್ತಕಗಳನ್ನ ಪರ್ಚೇಸ್ ಮಾಡ್ತಾರೆ. ಅಂದ್ರೆ ಈಗ ಕಾದಂಬರಿ ಆದ್ರೆ ಕಾದಂಬರಿ ಓದುವ ಹವ್ಯಾಸ ಇದ್ದವರು
1: ಅವರ
0: ಪುಸ್ತಕಗಳನ್ನ ಖರೀದಿ ಮಾಡಿ.
1: ಹವ್ಯಾಸಗಳಿಗೆ
0: ಹೌದು
1: ಬಿಟ್ಟದ್ದು
0: ಹೌದು
1: ಅಂತ.
0: ಹೌದು.
1: ಆದರೆ ಇಂದಿನ ಯುವ ಸಮೂಹ ಅಂತಂದ್ರೆ ಯುವ ಸಮೂಹದ ಪ್ರತಿನಿಧಿ ನೀವು
0: ಹೌದು.
1: ಚಂದನ್, ನೀವು ಜವಾಬ್ದಾರಿಯಿಂದ ರಕ್ತದ ಅಗತ್ಯತೆ, ಮನುಷ್ಯನಿಗೆ ಸಹಜವಾಗಿ ರಕ್ತಕ್ಕೆ ಪರ್ಯಾಯವಾಗಿ ಏನನ್ನೂ ಕೊಡಲಾಗದು, ರಕ್ತವನ್ನೇ ಕೊಡಬೇಕು ಅನ್ನುವಂತಹ ಒಂದು ಸತ್ಯಾಂಶ ಇಟ್ಕೊಂಡು ನೀವು ಪುಸ್ತಕವನ್ನು ಬರೆದಿರೋದ್ರಿಂದ ಇದನ್ನ ಪ್ರತಿಯೊಬ್ಬರು ಕೂಡ ಓದಲೇಬೇಕು. ರಕ್ತ ನಿಧಿ ಕೇಂದ್ರಗಳಲ್ಲಿ ರಕ್ತವನ್ನು ನಾವು ಅಗತ್ಯ ಅಂತ ಹೇಳಿದಾಗ ಅವ್ರು ಕೇಳ್ತಾರೆ, ಇದು ತುರ್ತು ಗಾಯಾಳುವಿಗೆ ಕೊಡುವಂಥದ್ದು, ಒಂದು ಬಾಟ್ಲ್ ರಕ್ತವನ್ನು ಕೊಡಬೇಕಾಗತ್ತೆ ಅಂತ
0: ಹೌದು ಹೌದು.
1: ಹೇಳ್ತಾರೆ. ಆಗ ನಾವು ಹಣವನ್ನು ಕೊಟ್ಟು ರಕ್ತವನ್ನು ಪಡೀತೀವಿ. ಆದರೆ ನಿಮ್ಮ ಮಾತುಗಳನ್ನು ಕೇಳಿದಾಗ ನಮ್ಮ ಹೃದಯಂಗಳದಲ್ಲಿ ನಿಜಕ್ಕೂ ಕೂಡ ನಾವು ರಕ್ತವನ್ನು ದಾನ ಮಾಡಬೇಕು ಅಂತ ನಮಗೆ ಅನ್ನಿಸದೇ ಇರೋದು. ತುಂಬ ಒಳ್ಳೆಯ ವಿಚಾರವನ್ನು ಪ್ರಸ್ತುತಪಡಿಸ್ತೀರಿ ಚಂದನ್, ನಿಮಗೆ ವಿಶೇಷವಾಗಿ ಅಭಿನಂದನೆಗಳು ನಮ್ಮ ಆಕಾಶವಾಣಿಯ ಪರವಾಗಿ. ಇನ್ನು ನಿಮ್ಮ ಹವ್ಯಾಸಗಳು ಏನು? ನೀವು ಸರ್ಕಾರಿ ಹುದ್ದೆಗೆ ಪ್ರಯತ್ನ ಮಾಡಲಿಲ್ವಾ? ತಂದೆ ಪೊಲೀಸ್ ಅಧಿಕಾರಿ, ನಿಮ್ಮ ಗುರಿ ಏನಿತ್ತು ಪದವಿ ಮುಗಿಸಿದ ನಂತರ?
0: ಪದವಿ ಮುಗಿದ ಬಳಿಕ ಮೇಡಮ್, ನಾನು ಕೂರ್ಗ್ ಎಕ್ಸ್ಪ್ರೆಸ್ ಅನ್ನು ವೀಕ್ಲಿ ಪೇಪರಲ್ಲಿ ವರದಿಗಾರನಾಗಿ ಸೇರಿಕೊಂಡೆ. ಅಲ್ಲಿನ ಶ್ರೀಧರ್ ನೆಲ್ಲಿತಾಯ ಅಂತ ಪತ್ರಿಕೆಯ ಎಡಿಟರ್ ಇದ್ದರು. ಚಾನೆಲ್ ಕೂರ್ಗ್ ಹಾಗೂ ಕೂರ್ಗ್ ಎಕ್ಸ್ಪ್ರೆಸ್ ಒಂದೇ ಸಂಸ್ಥೆ. ಆ ಸಂಸ್ಥೆಯಲ್ಲಿ ವರದಿಗಾರನಾಗಿ ನಾನು ಸೇರಿಕೊಂಡೆ. ವರದಿಗಾರನಾಗಿ ಸೇರಿಕೊಂಡಾದ್ಮೇಲೆ ಅಲ್ಲೇ 2 ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸಿದೆ, ಕೂರ್ಗ್ ಎಕ್ಸ್ಪ್ರೆಸ್ ವೀಕ್ಲಿ ಅನ್ನೋ ಪೇಪರ್ಗೆ. ಅದಾದ ಬಳಿಕ ಅಲ್ಲೇ ಉಪ ಸಂಪಾದಕನಾಗಿ ಪ್ರಮೋಟ್ ಮಾಡಿದ್ರು. ಅದಾದ್ಮೇಲೆ 1 ವರ್ಷ ಮತ್ತೆ ಅಲ್ಲೇ ವರ್ಕ್ ಮಾಡಿದೆ. ಅದಾದ ಬಳಿಕ ಆಂದೋಲನ ಪತ್ರಿಕೆಗೆ ವರ್ಕ್ ಮಾಡಿದೆ. ಹೀಗೆ ಪತ್ರಿಕೆಯಲ್ಲೇ
1: ಪ್ರತಿನಿಧಿಯಾಗಿ,
0: ಹೌದು, ವರದಿಗಾರನಾಗಿ ಹೀಗೆ ಒಂದು 4 ರಿಂದ 5 ವರ್ಷಗಳ ಕಾಲ ಪತ್ರಿಕೆಯಲ್ಲಿ ಪೂರ್ಣವಾದಿ ಕೆಲಸಗಾರನಾಗಿ ಕೆಲಸ ಮಾಡಿದೆ. ಅದಾದ ಬಳಿಕ ನಾನೇ ಸ್ವಂತವಾಗಿ ಏನಾದರೂ ಮಾಡಬೇಕು ಸಮಾಜದಲ್ಲಿ, ಅಂದರೆ ಕಷ್ಟದಲ್ಲಿರುವವರಿಗೆ ನೆರವಾಗುವ ಸಲುವಾಗಿ ನನ್ನದೇ ಅಂತ ಏನಾದರೂ ಒಂದು ಹೊಸದಾಗಿ ಮಾಡಿಕೊಂಡು ನಾನು ಅವರಿಗೆ ನೆರವಾಗುವ ರೀತಿಯಾಗಿ ಏನಾದರೂ ಮಾಡ್ಕೋಬೇಕು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನನ್ನದೇ ಒಂದು ಸಿವಿಲ್ ವರ್ಕ್ ಮಾಡ್ತಾ ಇದ್ದೇನೆ.
1: ಒಂದು
0: ಅಂದರೆ
1: ಕಾರಣ ಬೇಕಲ್ವಾ ಸಮಾಜ ಸೇವೆ ಅಂತ ಮಾಡಬೇಕಾದ್ರೆ? ಬಹುಶಃ ನೀವು ಹೇಳ್ತಾ ಇರ್ತಕ್ಕಂಥದ್ದು ಸಮಾಜಮುಖಿ ಕೆಲಸ. ಯುವಕನಾಗಿ ಉದ್ಯೋಗವನ್ನು ಅರಸುತ್ತಾ ವಿದೇಶಕ್ಕೆ ಹೋಗುವಂತಹ ಸಂದರ್ಭ ಇಂದಿನ ದಿನ.
0: ಹೌದು.
1: ಇಂತಹ ಪ್ರಸ್ತುತ ದಿನದಲ್ಲಿ ನೀವು ಬೆಳೆದ ಊರಿನಲ್ಲೇ ಇದ್ದು ನಾನು ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡಿ ಆ ಮೂಲಕ ನನ್ನ ಒಂದು ಜನ್ಮವನ್ನು ಸಾರ್ಥಕಗೊಳಿಸ್ಕೊಳ್ಬೇಕು ಅಂತ ನೀವು ಹೆಜ್ಜೆಯನ್ನು ಇಟ್ಟ್ರಿ. ಇದಕ್ಕೆ ಒಂದು ಕಾರಣ ಬೇಕಲ್ವಾ? ಕಷ್ಟ ಅಂದ್ರೆ ಏನು ಅಂತ ಗೊತ್ತಾಗಬೇಕಾದ್ರೆ ನಮಗೆ ಕಷ್ಟ ಇರಬೇಕು. ನಿಮ್ಮ ಹಾದಿ ಹೇಗಿತ್ತು?
0: ಮೇಡಮ್, ಒಂದು ತಂದೆ ತಾಯಿನ ಬಿಟ್ಟು ಈ ಊರಿಂದ ಇನ್ನೊಂದು ಊರಿಗೆ ಹೋಗೋದು ಸ್ವಲ್ಪ ಕಷ್ಟದ ವಿಚಾರ. ಯಾಕಂದ್ರೆ ಚಿಕ್ಕದ್ರಿಂದ ಇಲ್ಲಿವರೆಗೆ ನಮ್ಮನ್ನ ಅವ್ರು ನೋಡ್ಕೊಂಡಿದ್ದಾರೆ, ಇನ್ ಮುಂದೆ ಅವ್ರನ್ನ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮದು. ಅದು ಅಲ್ಲದೆ ಇನ್ನೊಂದು, ನಾನು ಕಾಲೇಜ್ ದಿನಗಳಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ NSS ಅಲ್ಲಿ ಬಹಳಷ್ಟು ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದವನು. ಹಾಗಾಗಿ ರಾಷ್ಟ್ರೀಯ ಸೇವಾ ಯೋಜನೆ ಅನ್ನೋದು ನನಗೆ ಈ ಸಮಾಜ ಸೇವೆ ಅಥವಾ ನಾನು ಇಲ್ಲೇ ಇದ್ದು ನಮ್ಮ ಜನರಿಗಾಗಿ ಕೆಲಸ ಮಾಡಬೇಕನ್ನೋದಕ್ಕೆ ಪ್ರೇರಣೆ, ತುಂಬ ದೊಡ್ಡ ಪ್ರೇರಣೆ ಅಂದರೆ ರಾಷ್ಟ್ರೀಯ ಸೇವಾ ಯೋಜನೆ. ಕಾಲೇಜ್ ದಿನಗಳಲ್ಲೇ ನಾನು ಬಹಳಷ್ಟು ಶಿಬಿರಗಳಿಗೆ ಹೋಗಿ ಬರ್ತಾ ಇದ್ದೆ. ಈ ರಾಷ್ಟ್ರೀಯ ಸೇವಾ ಯೋಜನೆಯೇ ಮುಂದೆ ನಾನೀಗ ಆಶ್ರಮಗಳಿಗೆ ವಿಸಿಟ್ ಮಾಡ್ತೀನಿ, ಆಶ್ರಮದಲ್ಲಿದ್ದವರ ಕಷ್ಟ ಅದಿದು ಕೇಳ್ತೀನಿ, ಆಲಿಸ್ತೀನಿ. ಹೌದು, ಅಲ್ಲಿ ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ.
1: ಒಂದು ಸಣ್ಣ ಅನುಭವವನ್ನ ವಿವರಿಸ್ಬೋದಾ ಸಂಕ್ಷಿಪ್ತವಾಗಿ? ಆಶ್ರಮ ಅಂದಾಗ್ಲೇನೆ ಸ್ವಲ್ಪ ಸೀರಿಯಸ್ ಆಗುತ್ತೆ ಮನಸ್ಸು.
0: ಹೌದು.
1: ಹಿರಿಯ ನಾಗರಿಕರು ಇರುವಂತಹ ಅಥವಾ ಪುಟ್ಟ ಮಕ್ಕಳು ಇರುವಂತ ಆಶ್ರಮಗಳು ಕೂಡ ಇದಾವೆ.
0: ಹೌದು.
1: ನೀವು ಹಿರಿಯ ನಾಗರಿಕರ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದಾ?
0: ಹೌದು
1: ಏನು?
0: ಹೌದು, ಮಡಿಕೇರಿಯಲ್ಲಿ ಶ್ರೀಶಕ್ತಿ ಹಿರಿಯ ನಾಗರಿಕರ ವಸತಿ ನಿಲಯ ಅಂತ ಒಂದು ಆಶ್ರಮ ಇದೆ ಮೇಡಮ್, ಹಾಗೂ ತನಲ್ ಅಂತ ಇನ್ನೊಂದು ಇದೆ. ಸೊ 2 ಆಶ್ರಮಗಳಿಗೂ ತಿಂಗಳಿಗೆ 2 ಸರ್ತಿ ಅಥವಾ 3 ಸರ್ತಿ ವಿಸಿಟ್ ಮಾಡ್ತೇವೆ. ಈ ಆಶ್ರಮಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿದರೆ, ಯಾರಿಗೆ ತಮ್ಮ ಹೆತ್ತವ್ರನ್ನ ನೋಡ್ಕೊಳ್ಳಿಕ್ಕೆ ಆಗಲ್ಲ ಅಂತವ್ರು ಅವ್ರನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಈ ಯಾವಾಗ ಹೊರಗಡೆ ಹಾಕ್ತಾರೆ ಅವ್ರಿಗೆ ಡಿಪ್ರೆಸ್ ಆಗಿಬಿಡ್ತಾರೆ ಅವರು. ಸೊ ನಾನೇ ಹೇಗೆ ಬದುಕಲಿ ಮುಂದೆ ಹೇಗೆ ಅಂತ. ಹಾಗಾಗಿ ಮಾನಸಿಕವಾಗಿ

0: ಒಂದಷ್ಟು ಅವರು
1: ಕುಗ್ಗಿ ಹೋಗ್ತಾರೆ.
0: ಕುಗ್ಗಿ ಹೋಗ್ತಾರೆ, ಕುಗ್ಗಿ ಹೋದಾಗ ಬೀದಿಗೆ ಬರ್ತಾರೆ. ಬೀದಿಯಲ್ಲಿ ಅವರಿಗೆ ಎಲ್ಲೆಂದರಲ್ಲಿ ಅವರು ಭಿಕ್ಷಾಟನೆ ಮಾಡಲೇಬೇಕಾಗುತ್ತೆ, ಅವರಿಗೆ ಭಿಕ್ಷಾಟನೆ ಅನ್ನೋದು ಅನಿವಾರ್ಯವಾಗಿರುತ್ತೆ. ಸೊ ಹಾಗಾಗಿ ಹೊರಗಡೆ ಬಂದಾಗ ಮಾನಸಿಕವಾಗಿ ನೊಂದಿರೋದ್ರಿಂದ ತಮ್ಮ ಮೇಲಿನ ಕಾಳಜಿ ತಾವು ಕಳ್ಕೊಳ್ತಾರೆ. ಇಂಥ ಸಂದರ್ಭದಲ್ಲಿ ಜನ ಅವ್ರನ್ನ ಈ ಪದಗಳನ್ನ ಬಳಕೆ ಮಾಡಬಾರ್ದು, ಹೌದು, ಹುಚ್ಚ ಅಂತ ಕನ್ವರ್ಟ್ ಮಾಡ್ತಾರೆ ಜನರು. ಅವ್ರು ಮಾನಸಿಕವಾಗಿ, ಹೌದು, ಆ ಪದಗಳಿಂದ ಅವ್ರು ಕರೀತಾರೆ.
1: ಆದ್ರೆ ಅವರು ನಿಜವಾಗಿ ಹುಚ್ಚರಲ್ಲ,
0: ಅಲ್ಲ, ತಮ್ಮ ಮನೆಯ ವಾತಾವರಣದಿಂದ, ಮನೆಯಿಂದ ತಾವು ಹೊರಗೆ ಎಸೆಯಲ್ಪಟ್ಟ ಕಾರಣದಿಂದ ಅವರು ನೊಂದು ಆ ಪರಿಸ್ಥಿತಿಗೆ ತಲುಪಿರ್ತಾರೆ. ಅಂತವ್ರಿಗೆ ಬೇರೆ ಆಪ್ಷನ್ ಇಲ್ಲದಿದ್ದಾಗ ಈ ತರ ಸಮಾಜದಲ್ಲಿ ಯಾರಾದ್ರೂ ಅವ್ರನ್ನ ಗುರುತಿಸಿ ಅವ್ರನ್ನ ಕರ್ಕೊಂಡೋಗಿ ಆಶ್ರಮಕ್ಕೆ ಸೇರಿಸ್ತಾರೆ. ಹಾಗೆ ಬಹಳಷ್ಟು ಸಂಘ ಸಂಸ್ಥೆಗಳ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ಆಶ್ರಮಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ.
1: ತಾನು ಬಾಳಿ ಬದುಕಿದ ಮನೆಯಿಂದ,
0: ಹೌದು,
1: ತಾನು ಹೆತ್ತ ಮಕ್ಕಳಿಂದ ಆಚೆ ಬಂದಾಗ, ಅಂದ್ರೆ ಬಲವಂತವಾಗಿ ಹೊರಗೆ ಹಾಕಿದಾಗ ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ.
0: ಹೌದು ಹೌದು,
1: ಹಿರಿಯರು,
0: ಹೌದು,
1: ವಯಸ್ಸು ಕೂಡ ಆಗಿರುತ್ತೆ, ಹಿರಿಯ ವಯಸ್ಕರು ಅಂತ ಹೇಳ್ಬೋದು, ಹಿರಿಯ ವಯಸ್ಸಿನವರು ಅವರು. ಅವರ ಮಾನಸಿಕ ವೇದನೆಯ ಜೊತೆಗೆ ಅವರ ಹಸಿವು ಕೂಡ ಕಾಟವನ್ನ ಕೊಡುತ್ತೆ.
0: ಹೌದು ಹೌದು. ಇದರಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯ ಏನಂದ್ರೆ ಮೇಡಮ್, ಅವರ ಪ್ರತಿಯೊಂದು ಆಸ್ತಿಗಳನ್ನ ತಮ್ಮ ಹೆಸರಿಗೆ ಮಾಡ್ಕೊಂಡು ಬಳಿಕ ಹೊರಗಡೆ ಹಾಕ್ತಾರೆ.
1: ಆಸ್ತಿ ಇರೋ ತನಕ ನೋಡ್ಕೊಳ್ತಾರೆ.
0: ಹೌದು ಹೌದು, ಬಳಿಕ ಇವ್ರನ್ನ ಮನೆಯಿಂದ ಹೊರಗಡೆ
1: ಆ
0: ಹಾಕ್ತಾರೆ.
1: ಸಂಗತಿಯನ್ನ ಅವರು ವ್ಯಕ್ತಪಡಿಸಿದ್ದಾರೆ.
0: ಹೌದು ಹೌದು ಹೌದು ಹೌದು, ಖಂಡಿತ. ಇದರಲ್ಲಿ
1: ಯುವಕನಾಗಿ ನಿಮ್ಗೆ ಏನ್ ಅನ್ನಿಸ್ತು ಅವಾಗ? ಯಾಕೆಂದ್ರೆ ನೀವು ವಯಸ್ಸಿನಲ್ಲಿ ತುಂಬಾ ಚಿಕ್ಕವರಿದ್ದೀರಿ,
0: ಹೌದು,
1: ಅವರ ಮೊಮ್ಮಕ್ಕಳ ವಯಸ್ಸು ನಿಮ್ಗೆ,
0: ಖಂಡಿತ ಖಂಡಿತ.
1: ನಿಮ್ಗೆ ಏನ್ ಅನ್ನಿಸ್ತು ಆ ಸಂದರ್ಭದಲ್ಲಿ?
0: ಇವಾಗ ಕೂಡ ನಾನು ಆಶ್ರಮಕ್ಕೆ ಹೋದಾಗ ಅಮ್ಮ ನಮಸ್ತೆ, ಎಲ್ರಿಗೂ ನಮಸ್ತೆ ಅಂತ ಒಂದು ವಿಶ್ ಮಾಡಿದಾಗ ಮಗನೇ ಅಂತ ಕರೀತಾರೆ ಮೇಡಮ್. ಆ ಫೀಲ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಅವರು ಪಟ್ಟಿರೋ ಕಷ್ಟನ ಅವ್ರು ಯಾರಿಗೂ ಹಂಚ್ಕೊಳಕಾಗಲ್ಲ. ಅಲ್ಲಿನ ವ್ಯವಸ್ಥಾಪಕರು ಅವ್ರ ಜೊತೆ ಮಾತಾಡ್ತಾರೆ
1: ಈ ರೀತಿ ಅಂತ ಹೇಳಬಹುದು.
0: ಹೌದು ಹೌದು.
1: ಆದ್ರೆ ಅವರ ಅಂತರಂಗದಲ್ಲಿ ಬೇರೆಯ ಒಂದು ನೋವಿನ ಕೊಠಡಿ ಇದೆ ಅಂತ ಹೇಳ್ಬೋದು.
0: ಖಂಡಿತ ಖಂಡಿತ, ಬಹಳಷ್ಟು ನೋವು ಇರುತ್ತೆ, ಅದನ್ನ ಅವ್ರಿಗೆ ಯಾರ ಜೊತೆನು ಹಂಚ್ಕೊಳಕಾಗದೇ ಇರುವಂತ ಪರಿಸ್ಥಿತಿ
1: ಒಂದ್ ಕಡೆ ಇಟ್ಟಿರ್ತಾರೆ ಅಂತ ಹೇಳ್ಬೋದು.
0: ಹೌದು, ಈ ರೀತಿ ಅವ್ರನ್ನ ಕ್ಲೋಸ್ ಆಗಿ ಮಾತಾಡಿಸ್ಲಿಕ್ಕೆ ಹೋದಾಗ ಅವ್ರು ಅದನ್ನ ಸ್ವಲ್ಪ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡ್ತಾರೆ. ಈ ತರ ಇದೆ,
1: ಹೆಚ್ಚಾದಾಗ
0: ಹೌದು
1: ಅವರು
0: ಹೌದು
1: ವ್ಯಕ್ತಪಡಿಸ್ತಾರೆ.
0: ಖಂಡಿತ.
1: ಹಾಗಾಗಿ ನಿಮಗೆ ಸಮಾಜ ಸೇವೆಯತ್ತ ಮತ್ತಷ್ಟು ಸೇವೆಯನ್ನ ಮಾಡಬೇಕು, ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಅಂತ ಪ್ರೇರಣೆ ನೀಡ್ತು ಅಂತ ಹೇಳಬಹುದು.

0: ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ಮುಂದಿನ ಭಾನುವಾರ ಸಂಜೆ 5 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಆಲಿಸಬಹುದು.
1: ಸ್ನೇಹಿತರೆ, ಇದುವರೆಗೆ ಮಡಿಕೇರಿಯ ಗಾಳಿಬೀಡಿನ ಯುವ ಪ್ರತಿಭೆ ಚಂದನ್ ನಂದರಬೆಟ್ಟು ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳಿದಿರಿ. ನಿರ್ವಹಣೆ ಹಾಗೂ ಸಂದರ್ಶಿಸಿದವರು ಎಂ ಶಕುಂತಲಾ. ಇಲ್ಲಿಗೆ ಇವತ್ತಿನ ಯುವವಾಣಿ ಮುಗಿಯಿತು. ಶ್ರೋತೃಗಳೇ, ಎಲ್ರಿಗೂ ನಮಸ್ಕಾರ.
0: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ತೆ ಹೇಳಿ, ಯಾರು, ಎಲ್ಲಿಂದ?
1: ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಸರ್.
0: ಸುರೇಶ್ ಬೆಣ್ಣೆ ಅವರು? ಹಾ,
1: ಹೌದು ಸರ್.
0: ದಾವಣಗೆರೆ ಹರಿಹರ.
1: ಹ್ಞೂ ಸರ್.
0: ಹಾಂ, ಸುಮಾರು ಸರ್ತಿ ಮಾತನಾಡಿದ್ದೀವಿ ನಾವು, ಅಲ್ವಾ?
1: ಹೌದು ಸರ್. ಹೌದು ಸರ್.
0: ಕೃಷಿಕರು ತಾವು?
1: ಹೌದು ಸರ್.
0: ಹಾಂ, ಸರಿ ಸರಿ ಸರಿ. ಹೇಗಿದೆ ಈಗ ಅಲ್ಲಿನ ವಾತಾವರಣ?
1: ಮಳೆ ಏನಿಲ್ಲ ಸರ್, ಅಲ್ಲ 8-10 ದಿನ ಆಯ್ತು.
0: ಹಾಂ,
1: ಮೊನ್ನೆ ಒಂದು ಸ್ವಲ್ಪ ಅಲ್ಪ ಮಳೆ ಬಂದವತ್ತು.
0: ಮಳೆ ಬೇಕಾ ಈಗ?
1: ಹ್ಞೂ ಬೇಕಲ್ಲ ಸರ್.
0: ಮಳೆ ಇದು ಟಿವಿನಲ್ಲೆಲ್ಲ ತೋರಿಸ್ತಾ ಇರ್ತಾರೆ, ಉತ್ತರ ಕರ್ನಾಟಕದ ಭಾಗದಲ್ಲಿ ಬಹಳ ಮಳೆ ಬರ್ತಾ ಇದೆ ಅಂತ.
1: ನಮ್ಮ ಕಡೆಗೆ ಏನಿಲ್ಲ ಸರ್.
0: ನಿಮ್ಮ ಕಡೆ ಇಲ್ಲ?
1: ಮಧ್ಯ ಕರ್ನಾಟಕ ಸರ್.
0: ಯಾವುದು?
1: ಮಧ್ಯ ಕರ್ನಾಟಕ.
0: ಹಾಂ ಹಾಂ ಹಾಂ ಹಾಂ ಹಾಂ. ನಿಮಗೀಗ ನಿಮ್ಮಲ್ಲಿ ಹೆಚ್ಚು ಭತ್ತದ ಬೆಳೆ ಬೆಳಿತೀರಲ್ಲ?
1: ಹೌದೌದು ಸರ್.
0: ಅದಕ್ಕೆ ಭತ್ತದ ಉಗ್ರಾಣ
1: ಈಗ ಹೆಚ್ಚಾಗಿ ಎಲ್ಲ ಕೊಯ್ಲು ಆಗ್ಯಾವ ಸರ್. ಎಲ್ಲ
0: ಯಾಕೆ
1: ಭಾಳ ಭತ್ತದ ಕೊಯ್ಲು ಆಗಿದೆ ಸರ್.
0: ಭತ್ತದ
1: ಕೊಯ್ಲು
0: ಆಗಿಲ್ಲ ಇನ್ನು?
1: ಆಗಿದೆ ಸರ್, ಕಟಾವ್ ಆಗಿವಲ್ಲ.
0: ಹಾಂ,
1: ಮಳೆ ಏನು ಬಂದ್ರೆ ಏನು ತೊಂದರೆ ಆಗಲ್ಲ ಸರ್.
0: ಈಗ ಬೇಕು,
1: ಬೇಕಷ್ಟೇ ಸರ್. ಎಲ್ಲ ಜೀವರಾಶಿಗಳ ಮಳೆ ಅವಶ್ಯಕತೆ
0: ಇದೆ ಅಲ್ವಾ?
1: ಹೌದು ಸರ್.
0: ಬರಲೇಬೇಕು. ಈಗ ನಿಮಗೊಂದು ಪ್ರಶ್ನೆ, ಈಗ
1: ಕೇಳ್ರಿ ಸರ್.
0: ನಮ್ಮ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಪುಟ್ಟ ಜಿಲ್ಲೆ ಯಾವುದು?
1: ಕೊಡಗು ಸರ್.
0: ಹೆಂಗ್ ಗೊತ್ತದ ನಿಮಗೆ?
1: ಅಲ್ಲ ಪ್ರಶ್ನೆ ನನಗೆ ಬಂದು ಸರ್.
0: ನಿಮಗೆ ಇದೇ ಪ್ರಶ್ನೆ ನಿಮಗೆ ಬಂದಿದೆ.

0: ಸುಮಾರ್ ಸರ್ತಿ
1: ಬಂದಿದ್ ಸರ್ ಆ ದಿನ ಹೇಳಿದ್ದಿಲ್ಲ, ಹುಟ್ಟರು ಅವರೇ ಹೇಳಿದ್ರು ನಿರೂಪಕರು. ನೆನಪೈತೆ ನೆನಪಿದೆ ಸರ್.
0: ಓಕೆ ಓಕೆ. ಕೊಡಗು ಜಿಲ್ಲೆ ಕರ್ನಾಟಕದಲ್ಲಿ ಅತ್ಯಂತ ಪುಟ್ಟ ಜಿಲ್ಲೆ. ಯಾವ ಗೀತೆ ಬೇಕು ಸುರೇಶ್ ಬಿಣ್ಣಿ ಅವ್ರಿಗೆ?
1: ಒಲವಿನ ಆಸರೆ ಸರ್, ಕನಸಲ್ಲಿ ಮನಸ್ಸಲ್ಲಿ ಅಂತ ಆಗಿತ್ತಿರ್ಲಿ.
0: ಓಕೆ, ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ. ಈಗ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಸರ್.

0: हेलो,
1: हेलो, नमस्ते सर।
0: नमस्ते।
1: नाने पुत्रीनिंद सरस्वती कृपा माताजी
0: ಹೇಗಿದ್ದೀರಿ?
1: ಚೆನ್ನಾಗಿದ್ದೇವೆ ಸರ್, ನೀವು ಕಡೆ ಹೇಗಿದ್ದೀರಿ?
0: ಹೇಗೆ ನಿಮ್ಮ ಊರಿನ ಕಡೆ ಏನು ವಿಶೇಷ?
1: ವಿಶೇಷ ಅಂದರೆ ಮಳೆ ಬರ್ತದೆ ಸರ್, ಈಗ
0: ಯಾವುದು
1: ಮಳೆ ಬರ್ತದೆ.
0: ಬರ್ತಾ ಇದೆಯಾ?
1: ಹಾಂ ಹೌದು ಸರ್,
0: ಬಂದರೆ ಸ್ವಲ್ಪ ತಂಪಾಗ್ತದೆ ಅಲ್ವಾ?
1: ಹೌದು ಸರ್,
0: ತುಂಬ ಬಿಸಿ ಅಲ್ವಾ ನಿಮ್ಮ ಕಡೆ?
1: ಹೌದು ಸರ್. ಎಷ್ಟು ಮಳೆ ಬಂದರೂ ಸೆಕೆ ತಡೀಲಿಕ್ಕೆ ಆಗುದಿಲ್ಲಲ್ಲ ಸರ್, ಈಗ
0: ಅಲ್ವಾ?
1: ತುಂಬಾ ಮಳೆ ಬಂದಿದೆ ಅಲ್ಲ.
0: ಹಾಂ, ಈಗ ತುಂಬ ಮಳೆ ಬಂದರೆ ಮತ್ತೆ ಸ್ವಲ್ಪ ಆದರೂ ತಂಪಾಗ್ತದೆ ಅಲ್ವಾ?
1: ಆದ್ರೆ ಮಳೆ ಬಂದ್ರೆ ತಂಪಾಯ್ತು ಸರ್, ಆದ್ರೆ ಒಮ್ಮೊಮ್ಮೆ ಬಿಸಿಲು ಬಿಸಿಲು ಉತ್ಪಾದಿಸಲಿಕ್ಕಿಲ್ಲ.
0: ಎಲ್ಲವೂ ಜಾಸ್ತಿ ಆದರೆ ಎಲ್ಲವೂ ಕಷ್ಟವೇ ಅಲ್ವಾ?
1: ಹೌದು ಸರ್,
0: ಎಲ್ಲವೂ ಹಿತಮಿತವಾಗಿದ್ದರೆ ಸರಿ.
1: ಹೌದು ಸರ್, ಪ್ರಕೃತಿಯನ್ನು ಮಾಡಲಿಕ್ಕೆ ಆಗುದಿಲ್ಲಲ್ಲ ಸರ್,
0: ಯಾವುದೇ
1: ಪ್ರಕೃತಿಯನ್ನು ಏನು ಮಾಡಲಿಕ್ಕೆ ಆಗುದಿಲ್ಲಲ್ಲ ಸರ್.
0: ಹೌದು ಹೌದು ಹೌದು ಅಲ್ವಾ?
1: ಹೌದು,
0: ನಾವು ಹೇಳ್ದಾಗ ಯಾವುದು ಇಲ್ವಲ್ಲ.
1: ಇಲ್ಲ ಅಲ್ಲ
0: ಅದು ಹೇಗೆ ಬಿಸಿಲು ಗಾಲದಲ್ಲಿ ಬೇಸಿಗೆಯಲ್ಲಿ ಹೇಳ್ತಾ, ಅಯ್ಯೋ ಒಂದು ಸಾರ್ತಿ ಮಳೆ ಬಂದಿದ್ರೆ ಸಾಕಿತ್ತು ಅಂತ.
1: ಹೌದು ಸರ್,
0: ಮಳೆ ಶುರುವಾಗಿ ಇನ್ನು ಆಗಲೇ ಒಂದು ವಾರ ಆಗಿಲ್ಲ, ಆಗಲೇ ಅಯ್ಯೋ ಮಳೆಯನ್ನು ಹೇಳೋಕ್ಕೆ ಶುರು ಮಾಡಿದ್ದಾರೆ.
1: ಹೌದೌದು
0: ಎಲ್ಲವೂ ಕಷ್ಟವೇ ಅಲ್ವಾ?
1: ಹೌದು ಸರ್,
0: ಏನು ಮಾಡಲ್ಲ, ಅನುಭವಿಸ್ಲೇಬೇಕು
1: ಅನುಭವಿಸಲೇಬೇಕು.
0: ಅಲ್ವಾ?
1: ಹೌದು ಸರ್.
0: ನಿಮಗೆ ಸರಸ್ವತಿ ತಿಮ್ಮಪ್ಪರಿಗೆ ಒಂದು ಪ್ರಶ್ನೆ ಕೇಳಲ್ಲ?
1: ಆಯ್ತು
0: ನಿಮ್ಮ
1: ಸರ್,
0: ಊರಿನ ಕಡೆದು
1: ಆಯ್ತು.
0: ಮಂಗಳೂರಿಗೆ ತುಳು ಭಾಷೆಯಲ್ಲಿ ಏನಂತಾರೆ?
1: ಕುಡ್ಲ ಅಂತ.
0: ಕುಡ್ಲ. ಅದೆಲ್ಲರೂ ಗೊತ್ತಿರೋದು ವಿಚಾರ ಅಲ್ಲ,
1: ಹೌದು ಸರ್,
0: ಭಾಳ ಬೇಗ ಹೇಳಿಬಿಡ್ತೇನೆ. ಹಾಗೆ ನಿಮ್ಮ
1: ಹೌದು.
0: ಊರಿನಲ್ಲಿ ಆ ಕಡೆ ಇನ್ನೂ ಒಂದು ಎರಡು ಮೂರು ಇದೆ, ಉಪ್ಪಿನಂಗಡಿಗೆ ಏನು ಹೇಳ್ತಾರೆ?
1: ಉಬಾರ್ ಅಂತ.
0: ಉಬಾರ್, ಸರಿಯಾದ ಉತ್ತರ. ಮತ್ತೆ ಉಜಿರೆಗೆ
1: ಉಜ್ರೆಗೆ ಉಜ್ರೆ ಅಂತೇವೆ ಸರ್.
0: ಹಾಗೆ ಹೇಳ್ತಾರೆ.
1: ಹಾಗೆ ಹೇಳ್ತಾರೆ, ಉಜ್ರೆ ಅಂತ.
0: ಇನ್ನೊಂದು ಏನೋ ಹೇಳ್ತಾರೆ ಅಂತ ಅನಿಸ್ತದೆ.
1: ಇಲ್ಲ, ಉಜ್ರೆ ಅಂತಲೇ ನಾವೆಲ್ಲರಿಗೂ ಒಂದಾಗಿ
0: ಉಬರ್ ಅಂತ ಹೇಳೋದು ಉಪ್ಪಿನಂಗಡಿಗೆ.
1: ಉಜ್ರೆಂಗಡಿ ಹೀಗೆ.
0: ಓಕೆ, ಉಬರ್ ಅಂತ ಹೇಳೋದು ಉಪ್ಪಿನಂಗಡಿಗೆ.
1: ಉಪ್ಪಿನಂಗಡಿಗೆ ಉಬರ್ ಅಂತ ಹೇಳೋದು.
0: ಹಾಗೆ ಪುತ್ತೂರಿಗೆ ಏನಾದರೂ ಹೆಸರಿದೆಯಾ?
1: ಪುತ್ತೂರಿಗೆ ಮುತ್ತು ಅಂತ ಹೇಳ್ತದೆ.
0: ಪುತ್ತೂರ್ದ ಮುತ್ತು.
1: ಹಾ, ಮುತ್ತು.
0: ಹ್ಞೂ.
1: ಮುತ್ತೂರು ಅಂತ ಮುಂಚೆ ಮುತ್ತು ಮುತ್ತೂರು ಅಂತ ಬಂದಿದ್ರಂತೆ.
0: ಅದೇ ದೇವಸ್ಥಾನದ ಕೆರೆಯಲ್ಲಿ ಮುತ್ತು ಸಿಕ್ಕಿದ್ದರಿಂದ ಮುತ್ತೂರಿಗೆ ಹೋಗಿ
1: ಕೆರೆಯಲ್ಲಿ ಮುತ್ತು ಸಿಕ್ಕಿದಂತೆ, ಹಾಗೆ ಮುತ್ತೂರು ಮುತ್ತೂರು
0: ಮುತ್ತೂರು ಮುತ್ತೂರು ಹೋಗಿ ಪುತ್ತೂರಾಗಿದೆ
1: ಪುತ್ತೂರಾಗಿದೆ
0: ಅಲ್ವಾ?
1: ಹೌದು ಸರ್.
0: ಓಕೆ ಓಕೆ ಓಕೆ, ಸರಿಯಾದ ಉತ್ತರ ಹೇಳಿದರೆ. ಯಾವ ಗೀತೆ ಬೇಕು ನಿಮಗೆ?
1: ನನಗೆ ಕನಸು ಕಾಣ ಚಿತ್ರದಿಂದ
0: ಹ್ಞೂ.
1: ಸೂರ್ಯನಿಗೆ ಕಿರಣ
0: ಓಕೆ, ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ. ಈಗ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು ಸರ್, ನಮಸ್ತೆ.

0: ಗಂಗೆಯ ಹರಿಸಲು ಹೃದಯಕ್ಕೆ ಸೋತಿರುವೆ.
1: ಹಲೋ,
2: ನಮಸ್ತೆ ಸರ್.
1: ನಮಸ್ತೆ, ಹೇಳಿ ಯಾರು?
2: ನಾನು ಪುಷ್ಪರಾಜ್ ಮಾತಾಡೋದು ಸರ್, ಕಗ್ಗೋಡ್ಲು ಹೂಕಾಡು ಪೈಸಾಗಿಂದ ಸರ್.
1: ಮಡಿಕೇರಿಗೆ ಬಹಳ ಹತ್ರದಲ್ಲಿ ಇದ್ರಲ್ಲ?
2: ಹೌದು ಸರ್.
1: ಹೇಗಿದೆ, ಮಳೆ ಇದೆಯಾ ಅಲ್ಲಿ ಊರಲ್ಲಿ?
2: ಸ್ವಲ್ಪ ಮಳೆ, ಸ್ವಲ್ಪ ಬಿಸಿಲು, ಆ ಥರ
1: ಸ್ವಲ್ಪ ಕಡಿಮೆ ಆಗಿದೆ. ಒಂದು ಇವತ್ತು ಮಾತ್ರ ಅಲ್ವಾ?
2: ಹೌದು ಸರ್.
1: ಸ್ವಲ್ಪ ಮಳೆ ಈಗ ಸ್ಟಾರ್ಟಿಂಗ್ ಪ್ರಾರಂಭದಲ್ಲೇ ಸ್ವಲ್ಪ ಬಹಳ ವ್ಯತ್ಯಾಸ ಇದೆ. ಕೇರಳದಲ್ಲಿ ಬಹಳ ಜೋರಾಗಿದೆಯಂತೆ ಮಳೆ.
2: ಹೌದು ಸರ್.
1: ಈಗ ಟಿವಿನಲ್ಲೆಲ್ಲ ನೋಡೋ ಗೊತ್ತಾಗ್ತದೆ, ಗಾಳಿ ಮಳೆಯ ತೀವ್ರತೆ ಬಹಳ ಇದೆ ಅಲ್ಲಿ ಕೇರಳದಲ್ಲಿ.
2: ಹೌದು ಸರ್.
1: ಕೇರಳದಲ್ಲಿ ಜಾಸ್ತಿ ಆದರೆ ಈ ಕಡೆನೂ ಅದೇ ನೆಕ್ಸ್ಟ್ ಕೊಡಗು ಅಂತ ಹೇಳ್ತಾರೆ ಅಲ್ವಾ? ಇನ್ನಿಂದ ಮಳೆಗಾಲ ಮತ್ತು ನಮ್ಮ ಇದು ಕೃಷಿ ಅನ್ನು ಆಧರಿಸ್ಕೊಂಡಿರುವಂತಹ ಜಿಲ್ಲೆ, ಮಳೆ ಬೇಕೇ ಬೇಕು, ಮಳೆಯ ಅವಶ್ಯಕತೆ ಜಿಲ್ಲೆಗಿದ್ದೇ ಇದೆ ಅಲ್ವಾ?
2: ಹೌದು ಸರ್.
1: ಹೇಳಿ ಮತ್ತೆ ನಿಮ್ಮ ಊರಿನಲ್ಲಿ ಏನು ಬೇರೆ ವಿಶೇಷ?
2: ಬೇರೆ ವಿಶೇಷ ಏನಿಲ್ಲ ಸರ್, ಅದೇ ಸರ್, ಮಳೆ, ಸ್ವಲ್ಪ ಮಳೆ, ಸ್ವಲ್ಪ ಬಿಸಿಲು, ಹಾಗೆ ಸರ್.
1: ಬೇರೆ ಏನು ಇಲ್ಲ,
2: ವಿಶೇಷ ಸದ್ಯಕ್ಕೆ ಏನಿಲ್ಲ ಸರ್.
1: ನಿಮ್ಮ ಊರಿನಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಎಷ್ಟು ಮನೆಗಳಿವೆ?
2: ಜನಸಂಖ್ಯೆ ಅಂದಾಜು ಒಂದು 60-70 ಮನೆ ಇರ್ಬೋದಂತ ಸರ್.
1: 60-70 ಮನೆ ಅಂದರೆ ಒಂದು ಮನೇಲಿ ಒಂದು 10 ಜನ ಇರ್ಬೋದಾ? 10, ಒಂದು 5 ಜನ ಅಂದ್ರೂ ಹಾಗೆ ಆ ಲೆಕ್ಕಾಚಾರದಲ್ಲಿ ಅಷ್ಟೇ. ಒಂದು ಸಣ್ಣ ಗ್ರಾಮ.
2: ಹೌದು ಸರ್.
1: ಅಲ್ವಾ?
2: ಹೌದು ಸರ್.
1: ಒಳ್ಳೆ ಪ್ರವಾಸಿ ತಾಣ, ಪ್ರವಾಸಿ ತಾಣವಾಗಿರುವಂಥದ್ದು, ಪ್ರವಾಸಿಗರು ನೋಡುವಂಥದ್ದು ಯಾವ್ದು ಏನಾದ್ರು ಸ್ಥಳಗಳಿದೆಯಾ ಅಲ್ಲಿ?
2: ಇಲ್ಲಿ ಏನಿಲ್ಲ ಸರ್, ಅಂಥದ್ದು ಒಂದು ಭಗವತಿ ಟೆಂಪಲ್ ಇದೆ ಅಷ್ಟೇ ಸರ್, ಊರಿನ ದೇವಸ್ಥಾನ ಅಂತ.
1: ಊರಿನ ದೇವಸ್ಥಾನ.
2: ಹೌದು. ಮತ್ತೆ ಮಹಾವಿಷ್ಣು ದೇವಸ್ಥಾನ ಅಂತ ಇತ್ತೀಚೆಗೆ ಒಂದು ನಿರ್ಮಾಣ ಆಗಿದೆ ಸರ್. ಅಷ್ಟೇ ಸರ್.
1: ಓಕೆ, ಅದು ಬಿಟ್ಟರೆ ಬೇರೆ ಇಲ್ಲ.
2: ಹೌದು ಸರ್.
1: ಓಕೆ, ಪುಷ್ಪರಾಜ್ ಅಲ್ಲ?
2: ಹೌದು ಸರ್.
1: ಒಂದು ಪ್ರಶ್ನೆ, ನಾವು ಕೊಡಗಿನ, ಕೊಡಗಿಗೆ ಸಂಬಂಧಪಟ್ಟ ಹಾಗೆ.
2: ಓಕೆ ಸರ್.
1: ಕೊಡಗಿನ ವಿರಾಜಪೇಟೆಯ ಪೂರ್ಣ ಹೆಸರು ಏನು? ಅದೇ ತಿಳ್ಕೋಬೇಕಲ್ಲ ನಾವು. ಕೊಡಗಿನ ವಿಚಾರ ಫಸ್ಟ್, ನಾವು ಫಸ್ಟ್ ಮಡಿಕೇರಿ ವಿಚಾರ ತಿಳ್ಕೋಬೇಕು, ಆಮೇಲೆ ಕೊಡಗಿನ ವಿಚಾರ ತಿಳ್ಕೋಬೇಕು. ನಮ್ಮ ಊರು ಅಲ್ವಾ?
2: ಹೌದು ಸರ್.
1: ಕೊಡಗಿನ ವಿರಾಜಪೇಟೆ ಪೂರ್ಣ ಹೆಸರೇನು ಗೊತ್ತಿಲ್ಲ?
2: ಗೊತ್ತಾಗ್ತಾ ಇಲ್ಲ ಸರ್.
1: ವೀರ ರಾಜೇಂದ್ರ ಪೇಟೆ ಅಂತ.
2: ವೀರ ರಾಜೇಂದ್ರ ಪೇಟೆ. ಓಕೆ ಸರ್.
1: ಓಕೆ, ಯಾವ ಗೀತೆ ಬೇಕು ನಿಮಗೆ?
2: ಸರ್, ವೀರ ಕೇಸರಿ ಚಿತ್ರದಲ್ಲಿ ಘಂಟಸಾಲ ಹಾಗೂ ಪಿ ಸುಶೀಲ್ ಅವರು ಆಡಿರುವ ಮೆರಳು ಸಿರೇಸ ಗಾನ ಆಗಿದೆ ಸರ್.
1: ಓಕೆ, ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ. ಈಗ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
2: ನಮಸ್ತೆ ಸರ್.

ಆಕಾಶವಾಣಿ ಮಡಿಕೇರಿ ಕೇಳಿದರೆ ಈಗ ನಿಲಯ ಪ್ರಸಾರ ಮಾಡಲಿರುವ ಈ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ಕೃಷಿರಂಗ, ವಿಶ್ವ ಆಹಾರ ಸುರಕ್ಷಾ ದಿನದ ಸಂದರ್ಭದಲ್ಲಿ ಆಹಾರದ ನಂಜಾಗುವಿಕೆ ಮತ್ತು ಅದನ್ನು ತಡೆಗಟ್ಟುವಿಕೆ ಕುರಿತು ಡಾಕ್ಟರ್ ಕೆವಿ ಜಮುನಾ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ ಮಾರುಕಟ್ಟೆ ಧಾರಣೆ ಕೇಳುವಿರಿ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಉಳುವಾರು ಸಣ್ಣಮನೆ ರಾಮಚಂದ್ರ ಮತ್ತು ಸಂಸಾರ ಚೆಮ್ಮು ಗ್ರಾಮ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಬೆಂಗಳೂರು ಕೇಂದ್ರದಿಂದ ಮಹಿಳೆಯರ ಮಾನಸಿಕ ಆರೋಗ್ಯ, ಈ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. ರಾತ್ರಿ 8:00 ವಂಚಿತರಿಗೆ ಆದ್ಯತೆ, 12 ಸರ್ಕಾರದ ಪೂರ್ಣಗೊಳಿಸುವಿಕೆಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಆಕಾಶವಾಣಿಯಿಂದ ವಿಶೇಷ ಸರಣಿಯ ಪ್ರಸಾರ ಧ್ವನಿ ಮುದ್ರಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ರಾತ್ರಿ 9:00 ಯುವವಾಣಿ, 10:00 ರವಿವಾಸರೆ ಅಖಿಲ

ಇನ್ನು ನಾಳೆಯ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಇಂತಿವೆ. ನಾಳೆ ಬೆಳಿಗ್ಗೆ 6:10 ಭಕ್ತಿ ಸಂಗೀತ ಕಾರ್ಯಕ್ರಮ, ಉದಯ ರಾಗ. 6:30 ಚಿಂತನ, ಪ್ರಸ್ತುತಿ ಭಾರತೀ ವಸ್ತ್ರದ. 6:35 ರೈತರಿಗೆ ಸಲಹೆ. 6:45 ನ್ಯಾಯವಾಣಿ, ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶ್ಯಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ. 6:50 ಸ್ವರಮಾಧುರ್ಯ. 7:15 ವಾಣಿಜ್ಯ ಪ್ರಕಟಣೆಗಳು. 7:46 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ ಹುಂಡೈ. 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿ ಅಂತರಾಳ. ಕೃತಿ ಮತ್ತು ಓದು ನೂತನ್ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ ಓ. 8:35 ಆಕಾಶ ಬುಟ್ಟಿ. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ, ನಿವೃತ್ತ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾಕ್ಟರ್ ಜಯಪ್ರಕಾಶ್ ರಾವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 9:05 ಬೆಂಗಳೂರು ಆಕಾಶವಾಣಿ ಕೇಂದ್ರದ ಮೇ 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರ ಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿಮುದ್ರಣ ಪ್ರಸಾರ ಬೆಂಗಳೂರು ಕೇಂದ್ರದಿಂದ

ನಾಳೆ ಬೆಳಿಗ್ಗೆ 6:05 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಸಾಜನ್ ಮಿಶ್ರಾ ಹಾಗೂ ಪಂಡಿತ್ ರಾಜನ್ ಮಿಶ್ರಾ ಅವರ ಹಾಡುಗಾರಿಕೆ. 10:30 ಗಾನ ಭಜನ, 11:00 ಗಾನ ಡಂಗೂರ, 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ ಹಾಗೂ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಸಂದರ್ಶನ, ಪ್ರಸ್ತುತಿ ಮತ್ತು ಸಂದರ್ಶಕರು ಮಂಜುಳಾ ಪುರಾಣಿಕ್. 12:35 ಆರೋಗ್ಯ ಸಂಚಿಕೆ, ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ಕುರಿತು ಪರಿಸರ ಹಾಗೂ ಆರೋಗ್ಯದ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 1:00 ಕೇಂದ್ರ ಸರ್ಕಾರದ ಯೋಜನೆಗಳು, ಪ್ರಗತಿ ಪಥ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ. 1:20 ದೇಶಭಕ್ತಿ ಗೀತೆಗಳು, 1:30 ಪ್ರಚಲಿತ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ಹಿಂದಿ ಪಾಠ ಬೆಂಗಳೂರು ಕೇಂದ್ರದಿಂದ, 3:00 ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ವಿವಿಧ ಭಾರತಿ. ಇನ್ನು ನಾಳೆ ಸಂಜೆ 4:00 ಭಕ್ತಿಗೀತೆಗಳ ಕಾರ್ಯಕ್ರಮ, 4:30 ನೆನಪು ನೀನಾದ ಹಳೆಯ ಕನ್ನಡ ಚಿತ್ರಗೀತೆಗಳು, 5:00 ಮಹಿಳಾ ಲೋಕದಲ್ಲಿ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಸಣ್ಣ ಕತೆ ವಿಧಿ, ಬಳಿಕ ಭಾವಗೀತೆ, ನಿರ್ವಹಣೆ ಪಿಎಂ ಜಗದೀಶ್. 5:30 ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರ ಕಾವೇರಿ. ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ, 6:51 ಕೃಷಿರಂಗ, 500 ಹಸುಗಳಿಗೆ ಆಹಾರ ನೀಡುವ ಕ್ರಮ ಕುರಿತು ಡಾಕ್ಟರ್ ಎನ್ ಸುಮಾ ಅವರೊಂದಿಗೆ ಸಂದರ್ಶನ, 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಉಳುವಾರು ಸಣ್ಣಮನೆ ರಾಮಚಂದ್ರ ಮತ್ತು ಸಂಸಾರ ಚೆಂಬು, 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ನಾಳೆ ರಾತ್ರಿ 8:00 ಸಿರಿಗಂಧ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಅರ್ಚನಾ ರಾಯ್ ಅವರಿಂದ ಕೊಳಲವಾದನ, 10:00 ವನಿತಾ ವಿಹಾರ ಶಿಕ್ಷಣ ಅಂದು ಇಂದು ಜೀವನ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ, ಲೇಖಕಿ ಆಧ್ಯಾತ್ಮ ಚಿಂತಕಿ ಅರುಣಾ ಉದಯ ಭಾಸ್ಕರ್.

ತಂದಿಗೆ ಸಂದರ್ಶನ. ನಾಳೆ ರಾತ್ರಿ 10:30 12 ವರ್ಷಗಳ ಸರ್ಕಾರದ ಪೂರ್ಣಗೊಳಿಸುವಿಕೆಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಆಕಾಶವಾಣಿಯಿಂದ ವಿಶೇಷ ಸರಣಿಯ ಪ್ರಸಾರ ಧ್ವನಿಮುದ್ರಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಇದು ನಿಲಯ ಪ್ರಸಾರ ಮಾಡಲಿರುವ ಈ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳ ವಿವರ.

0: ಆಕಾಶವಾಣಿ ಮಡಿಕೇರಿ.
1: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲ ಐಡೆಂಟಿಫೈ ಮಾಡಕ್ಕಾಗತ್ತಾ?
2: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡೀಲಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇಂದ ಕಣ್ಣು ಮಂಜಾಯ್ತು, ಕಾಣ್ಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕದ ಒಂದು ಕಡೆ ಎಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಲ್ಲ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರೆ ಯಾವುದೇ ಆದ್ರೂ ಕೂಡ ಟೈಮ್ ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 08212555000. ಸೇವ್ ದ ನಂಬರ್, ಸೇವ್ ದ ಲೈಫ್.
4: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
8: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
9: ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಬುಳಿಯಾದಲ್ಲಿ ಚಿನ್ನಾಭರಣಗಳ ಉಚಿತ ಸರ್ವಿಸ್ ಕ್ಯಾಂಪ್ ಇದೆ. ಜೂನ್ 3-15. ಈ ಕ್ಯಾಂಪ್ ನಲ್ಲಿ ನಿಮ್ಮ ಆಭರಣಗಳನ್ನು ತೊಳೆದು ಶುದ್ಧ ಮಾಡುವುದು, ಚಿನ್ನದ ಕೋಟಿಂಗ್, ತುಂಡಾದ ಆಭರಣಗಳ ಜೋಡಣೆ, ಸುವ್ಯವಸ್ಥಿತ ರೀತಿಯ ರಿಪೇರಿ. ಸರ್ವರು ಈ ಫ್ರೀ ಕ್ಯಾಂಪ್ ನ ಪ್ರಯೋಜನ ಪಡೆದುಕೊಳ್ಳಲು ವಿನಂತಿ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
10: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
5: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
9: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲ

0: ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ನಲ್ಲಿ ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
1: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪರಿನ ಪಾಂಡ್ಯನ್ ವಾಚ್ ಸ್ಟೋರ್ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ.
2: ಸರ್ವರ್ ಅನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
4: ಆಂಥೋರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಥೋರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
5: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
6: ಇಲ್ಲ, ಏನಿದೆ ಅಂತದ್ದು?
5: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
6: ಹೌದಾ? ಇಲ್ಲಿ ಪೇಪರ್ ಕೂಡ?
7: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
5: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
6: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
5: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
6: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
5: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
6: 80% ಸಾಲ ಸೌಲಭ್ಯ ಸಿಗುತ್ತೆ.
5: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
6: 9900901282
5: ಆರ್ 9606084066.
8: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
5: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
9: ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ, ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
5: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗಿ ಕಾಣ್ತೀಯ.
8: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
10: ಕೆವಿಜಿ ಕಾನೂನು ಮಹಾವಿದ್ಯಾಲಯ ಸುಳ್ಯ. ಇಲ್ಲಿ BA, LLB 5 ವರ್ಷ ಹಾಗೂ 3 ವರ್ಷಗಳ LLB ಕೋರ್ಸ್ಗಳಿಗೆ 2026-27 ಸಾಲಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಈ ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಂಗೀಕಾರ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಂಯೋಜನೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆ ಹೊಂದಿದೆ. 5 ವರ್ಷಗಳ LLB ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 3 ವರ್ಷಗಳ LLB ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಯಾವುದೇ ಪದವಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. ಸುಳ್ಯದ ಸುಂದರ ಪರಿಸರದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದಲ್ಲಿ ಎಲ್ಲಾ ಆಧುನಿಕ ಸೌಕರ್ಯಗಳನ್ನು ಹೊಂದಿದ್ದು ನುರಿತ ಶಿಕ್ಷಕರು, ಸುಸಜ್ಜಿತ ಗ್ರಂಥಾಲಯ, ಗಡಿಗೀಕೃತ ಗ್ರಂಥಾಲಯ, ಮಾಕ್ ಕೋರ್ಟ್ ಮತ್ತು ಭವ್ಯ ಸಭಾಂಗಣವನ್ನು ಹೊಂದಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 0825723063, ಮೊಬೈಲ್ 7353756813.
11: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
12: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
13: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
14: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, CCTV, UPS, ಬ್ಯಾಟರಿ ಇದೀಗ ಸುಲಭ ಕಂತಿನ EMI ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ, ಮಡಿಕೇರಿ. ಕಾಲ್ ಬೈರತಿ ರಾಮದ 9844-8199.
15: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್

0: ಫರ್ನಿಚರ್ ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನು ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
2: ಹಲೋ
3: ಹಲೋ
2: ರಮ್ಯಾ, ಎಲ್ಲೇ ಕಾಲೇಜ್ ಗೆ ಬರ್ತಾನೆ ಇಲ್ಲ, ಏನಾಯ್ತು?
3: ನನ್ಗೆ ಮನೆಯಿಂದ ಹೊರಗೆ ಬರಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್, ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
2: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು. ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ ಗೆ ಗುಡ್ ಬೈ ಹೇಳು.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
0: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
2: ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
1: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ, ಇನ್ವೆಸ್ಟ್ಮೆಂಟ್ ಗೆ ಅಂತ.
6: ಬಿಂದು ಪ್ರೀಮಿಯಂ ನೋಡಿದ್ಯಾ?
5: ಇಲ್ಲ, ಯಾಕೆ?
6: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್ಡ್, ರೇರಾ ಅಪ್ರೂವ್ಡ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
7: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್, ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
6: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
7: ಕಾಲ್ 9164753608 ಒಂದ್ಸಾರಿ ನೋಡಿ, ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
2: SSLC ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ನಲ್ಲಿ ನೇರವಾಗಿ ಪ್ರಥಮ PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900090940.
8: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, BN ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ ಸಪ್ಲೈ.
9: ಇದೀಗ ನಾರಾಯಣ ಆಸ್ಪತ್ರೆ ಮೈಸೂರಿನ ಮಕ್ಕಳ ಮತ್ತು ವಯಸ್ಕರ ಹೃದ್ರೋಗ ತಜ್ಞರಾದ ಡಾಕ್ಟರ್ ಆನಂದ್ ಲಿಂಗನ್ ಅವರು ಈ ತಿಂಗಳ 8ರಂದು ಸೋಮವಾರ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮಡಿಕೇರಿ ಓಂಕಾರೇಶ್ವರ ದೇವಸ್ಥಾನ ರಸ್ತೆಯಲ್ಲಿ ಇರುವ DK ಸಿಗ್ಮಾ ಹಾಸ್ಪಿಟಲ್ ನಲ್ಲೂ, ಅಪರಾಹ್ನ 2ರಿಂದ 4 ಗಂಟೆವರೆಗೆ ಕುಶಾಲ್ ನಗರದ ಬಾಲಾಜಿ ಆಸ್ಪತ್ರೆಯಲ್ಲೂ ಸೇವೆಗೆ ಲಭ್ಯರಿರುತ್ತಾರೆ. ಎಕೋ ಪರೀಕ್ಷೆ ಕೂಡ ಮಾಡಲಾಗುವುದು. ಎದೆನೋವು, ಉಸಿರಾಟದ ತೊಂದರೆ, BP, ಶುಗರ್ ಮುಂತಾದ ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಅಪಾಯಿಂಟ್ಮೆಂಟ್ ಗಾಗಿ ಕರೆ ಮಾಡಿ 8904258788.
2: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್.

0: ಮಡಿಕೇರಿ. ಗೋಣಿಕೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ಸ್ ಮತ್ತು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ 3 ವರ್ಷದ ಡಿಪ್ಲೊಮಾ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ.
1: SSLC ಪಾಸ್ ಅಥವಾ PU ಫೇಲ್ ಆರ್ ಪಾಸ್ ಆದವರು 3 ವರ್ಷ ಓದಿ ಜಾಬ್ಗೆ ಸೇರುವ ಸುವರ್ಣಾವಕಾಶ.
0: ಸೆಕೆಂಡ್ PU ಸೈನ್ಸ್ ಪಾಸ್ ಅಥವಾ ITI ಪಾಸ್ ಆದವರು 2ನೇ ವರ್ಷದ ಡಿಪ್ಲೊಮಾಗೆ ನೇರ ಪ್ರವೇಶ ಪಡೆಯಬಹುದು.
1: ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ.
0: ಮಾಹಿತಿಗೆ ಸಂಪರ್ಕಿಸಿ 9900957 53.
2: 4x2 ಡಿಜಿಟಲ್ ವೆಟ್ರಿಫೈ ಟೈಲ್ಸ್ ಪ್ರಾಜೆಕ್ಟ್ ಆರ್ಡರ್ ಇದ್ರೆ ಗುಜರಾತ್ನಿಂದ ಅತಿ ಕಡಿಮೆ ರೇಟ್ ನಲ್ಲಿ ಸಪ್ಲೈ ಮಾಡಿಕೊಡಲಾಗುವುದು. ನೇರವಾಗಿ ಸಂಪರ್ಕಿಸಿ ಟ್ರಾನ್ಸಿಟ್ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್.
3: ಆಕಾಶವಾಣಿ ಮಡಿಕೇರಿ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ RK ರಾಜಶೇಖರ ಹಾಗೂ ಸಂಗಡಿಗರಿಂದ ಕೋಲಾಟದ ಪದಗಳು.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಕೆ ರಾಜಶೇಖರ್ ಹಾಗೂ ಸಂಗಡಿಗರಿಂದ ಕೋಲಾಟದ ಪದಗಳನ್ನು ಕೇಳಿದಿರಿ. ಸಮಯ 6:30 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಆರ್.ಕೆ. ರಾಜಶೇಖರ್ ಹಾಗೂ ಸಂಗಡಿಗರಿಂದ ಕೋಲಾಟದ ಪದಗಳನ್ನು ಕೇಳಿದಿರಿ. ಸಮಯ 6:30 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಜ್ಞಾನದ ಮುನ್ನಡೆ, ಡಾಕ್ಟರ್ ದೀಪಾ ಎಂಬಿ ಅವರಿಂದ.
1: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ, ನಾವು ಬಳಸುವ ಸ್ಮಾರ್ಟ್ಫೋನ್ನ ಬಿಡಿಭಾಗಗಳು ಯಾವ ಭೂಖಂಡದ ಖನಿಜ ಸಂಪನ್ಮೂಲವಿರಬಹುದು ಗೊತ್ತೇ? ವಿಶ್ವದಾದ್ಯಂತ ಜರುಗುವ ಘಟನೆಗಳನ್ನು ಕ್ಷಣ ಮಾತ್ರದಲ್ಲಿ ನಮ್ಮ ಕಣ್ಣ ಮುಂದೆ ತೋರಿಸುವ, ಭೌತಿಕವಾಗಿ ನಾವು ಎಷ್ಟೇ ದೂರವಿದ್ದರೂ ನಮ್ಮನ್ನೆಲ್ಲ ಬೆಸೆಯುವ ಮಾಧ್ಯಮ ಸ್ಮಾರ್ಟ್ಫೋನ್ ಎಂಬ ಗ್ಯಾಜೆಟ್. ಹಾಗಾದ್ರೆ ನಾವು ಬಳಸುತ್ತಿರುವಂತಹ ಮೊಬೈಲ್ ಒಳಗೇನಿದೆ, ಅದರ ಬಿಡಿ ಭಾಗಗಳನ್ನ ಯಾವುದರಿಂದ ತಯಾರಿಸಲಾಗಿದೆ, ಕುತೂಹಲವಿದೆಯಲ್ವಾ? ನಮಗೆಲ್ಲ ತಿಳಿದಿರುವಂತೆ ಕೆಮಿಸ್ಟ್ರಿಯ ಜೀವಾಳ ಮೂಲ ಧಾತುಗಳು. ಇದುವರೆವಿಗೂ ಲಭ್ಯವಿರುವ 118 ಮೂಲ ವಸ್ತುಗಳ ಪೈಕಿ 50 ಹೆಚ್ಚಿನ ಧಾತುಗಳನ್ನ ಸ್ಮಾರ್ಟ್ಫೋನ್ ತಯಾರಿಕೆಯಲ್ಲಿ ಇಂದು ಬಳಸಲಾಗ್ತಾ ಇದೆ. ಭೂಮಿಯೊಳಗೆ ಅಡಕವಾಗಿರುವ ಅನೇಕ ಖನಿಜ ಅದಿರು ಕಲ್ಲುಗಳಿಂದ ಸಂಸ್ಕರಿಸಿದ ವಿವಿಧ ಲೋಹಗಳು, ಅಲೋಹಗಳು, ವಿರಳ ಧಾತುಗಳು ಹಾಗೂ ಮಿಶ್ರ ಲೋಹಗಳು ಸೇರಿದಂತೆ ವಿವಿಧ ಮೂಲವಸ್ತುಗಳ ಸಮಾಗಮವೇ ಸ್ಮಾರ್ಟ್ಫೋನ್. ಉದಾಹರಣೆಗೆ ಚಿನ್ನ, ಬೆಳ್ಳಿ, ಪ್ಲಾಟಿನಂ, ಪಲ್ಲಾಡಿಯಂ, ಕಾಪರ್, ನಿಕೆಲ್, ಟ್ಯಾಂಟಾಲಂ, ಕೋಬಾಲ್ಟ್, ಕ್ರೋಮಿಯಂ, ಅಲ್ಯೂಮಿನಿಯಂ, ಟಿನ್, ಅರ್ಸೆನಿಕ್, ಗ್ಯಾಲಿಯಂ, ಮೆಗ್ನೀಷಿಯಂ, ಟಂಗ್ಸ್ಟನ್, ಜಿಂಕ್ ಇತ್ಯಾದಿ ಇತ್ಯಾದಿ. ಈ ಎಲ್ಲಾ ಧಾತುಗಳು ಅಡಗಿರುವ ಖನಿಜ ಸಂಪನ್ಮೂಲಗಳು ಯಾವುದೇ ಒಂದು ಭೂಖಂಡ ಅಥವಾ ಒಂದು ದೇಶದ ಸಂಪತ್ತು ಮಾತ್ರವಲ್ಲ, ಬದಲಾಗಿ ಏಷ್ಯಾ, ಆಫ್ರಿಕಾ, ಆಸ್ಟ್ರೇಲಿಯಾ, ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕಾದ ಭೂಖಂಡಗಳಲ್ಲಿ ಸಮೃದ್ಧವಾಗಿ ಹರಡಿಕೊಂಡಿರುವ ಖನಿಜಗಳಾಗಿವೆ. ಅಂದ್ರೆ ನಮ್ಮ ಕೈಯಲ್ಲಿರುವ ಫೋನ್ ಒಂದು ರೀತಿಯಲ್ಲಿ ಜಗತ್ತಿನ ಸಂಪನ್ಮೂಲಗಳ ಸಂಗ್ರಹವೇ ಆಗಿದೆ. ನಮ್ಮ ಕೈಯಲ್ಲಿನ ಸ್ಮಾರ್ಟ್ಫೋನ್ ಏನಾದರೂ ಆಕಸ್ಮಿಕವಾಗಿ ಕೈಯಿಂದ ಜಾರಿ ಬಿದ್ದಾಗ ನಮ್ಮ ಗಮನವೆಲ್ಲ ಅದರ ಟಚ್ ಸ್ಕ್ರೀನ್ ಪರದೆಯ ಮೇಲೆಯೇ. ಸಿಲಿಕೇಟ್ ಗಾಜು ಮತ್ತು ಪೊಟಾಷಿಯಂ ಧಾತುವನ್ನ ರಾಸಾಯನಿಕವಾಗಿ ಸೇರಿಸಿದಾಗ ಆದ ಗಾಜಿನ ರಚನೆಯೇ ಟಚ್ ಸ್ಕ್ರೀನ್ ಪರದೆ. ಈ ಗಾಜಿನ ಪರದೆಯ ಮೇಲೆ ಇಂಡಿಯಂ ಮತ್ತು ಟಿನ್ ಲೋಹಗಳ ಧಾತುಗಳ ಆಕ್ಸೈಡ್ಗಳ ಲೇಪನವನ್ನ ಪರದೆಯ ಉದ್ದ ಮತ್ತು ಅಗಲವಾಗಿ ಹೆಣಿಗೆಯ ಜಾಲರಿಯಂತೆ ರೂಪಿಸಲಾಗುತ್ತದೆ. ಈ ಲೇಪನವು ವಿದ್ಯುತ್ ವಾಹಕವಾಗಿ ಕೆಲಸ ನಿರ್ವಹಿಸುತ್ತದೆ. ಈ ಸಿಲಿಕೇಟ್ ಗಾಜನ್ನ ತಯಾರಿಸಲು ಬೇಕಾದ ಮರಳು ಯುನೈಟೆಡ್ ಸ್ಟೇಟ್ಸ್ನಾಗಿರಬಹುದು, ಪೊಟಾಷಿಯಂ ಕೆನಡಾ ಅಥವಾ ಬೆಲರಸ್ ದೇಶದ್ದಾಗಿರಬಹುದು, ಇಂಡಿಯಂ ಲೋಹದ ಖನಿಜ ಸಂಪನ್ಮೂಲ ಚೀನಾದ್ದಾಗಿರಬಹುದು, ರಿಪಬ್ಲಿಕ್ ಆಫ್ ಕೊರಿಯಾದ್ದು ಕೂಡ ಆಗಿರಬಹುದು, ಹಾಗೂ ಟಿನ್ ಲೋಹ ಇಂಡೋನೇಷ್ಯಾದ್ದಾಗಿರಬಹುದು. ಇನ್ನೂ ಮೊಬೈಲ್ನ ಶಕ್ತಿ ಕೇಂದ್ರ ಅವುಗಳಲ್ಲಿನ ಬ್ಯಾಟರಿಗಳು. ಲಿಥಿಯಂ ಬ್ಯಾಟರಿಯ ಕ್ಯಾಥೋಡ್ ಆಗಿದ್ರೆ ಶುದ್ಧ ರೂಪದ ಗ್ರಾಫೈಟ್ ಆನೋಡ್ ಆಗಿರುತ್ತೆ. ಈ ಲಿಥಿಯಂ

0: ಆಸ್ಟ್ರೇಲಿಯಾ, ಚಿಲೆ, ಅರ್ಜೆಂಟೈನಾ ಅಥವಾ ಚೀನಾದ ಖನಿಜ ಸಂಪನ್ಮೂಲಗಳಿಂದ ಸಂಸ್ಕರಿಸಿದ್ದಿರಬೇಕು. ಗ್ರಾಫೈಟ್ ಭಾರತದಿಂದಲೇ ತಯಾರಾಗಿರಬಹುದು. ಇನ್ನು ಮೊಬೈಲ್ನ ಮಿದುಳು ಅಂತಲೇ ಕರೆಸಿಕೊಳ್ಳುವುದು ಅವುಗಳ ಸರ್ಕ್ಯೂಟ್ ಬೋರ್ಡ್. ಇವುಗಳಲ್ಲಿ ತಾಮ್ರ, ಚಿನ್ನ, ಬೆಳ್ಳಿ ಮತ್ತು ಪ್ಲಾಟಿನಂ ಲೋಹಗಳನ್ನ ಬಳಸಲಾಗುತ್ತದೆ. ತಾಮ್ರದ ಅದಿರಾದ ಚಾಕೋ ಪೈರೆಟ್ಸ್ ಚಿಲೆ ಅಥವಾ ಯುನೈಟೆಡ್ ಸ್ಟೇಟ್ಸ್, ಪೆರು, ಚೀನಾ, ಆಸ್ಟ್ರೇಲಿಯಾ, ರಷ್ಯಾ, ಇಂಡೋನೇಷ್ಯಾ, ಕೆನಡಾ ಅಥವಾ ಜಾಂಬಿಯಾದ್ದು ಕೂಡ ಆಗಿರಬಹುದು. ಚಿನ್ನ ಮತ್ತು ಪ್ಲಾಟಿನಂ ದಕ್ಷಿಣ ಆಫ್ರಿಕಾದ ಗಣಿಗಾರಿಕೆಯಿಂದ ಬಂದಿರಬಹುದು. ಇನ್ನು ಬೆಳ್ಳಿ ಮೆಕ್ಸಿಕದ್ದೋ ಅಥವಾ ಪೆರುವಿನದ್ದೋ ಆಗಿರಬೇಕು. ಮೊಬೈಲ್ನ ಕೆಪಾಸಿಟರ್ ಆಗಿ ಬಳಸುವ ಟ್ಯಾಂಟಾಲಂ ಎನ್ನುವ ಹೊಳೆಯುವ ಬೂದು ಬಣ್ಣದ ಲೋಹ ರವಾಂಡಾ, ಬ್ರೆಜಿಲ್ನ ಗಣಿಗಳಿಂದ ಸಂಸ್ಕರಣೆಗೊಂಡು ಬಂದದ್ದಿರಬಹುದು. ಸ್ಮಾರ್ಟ್ಫೋನ್ ವೈಬ್ರೇಷನ್ ಮೋಡ್ಗೆ ಕಾರಣ ಟಂಗ್ಸ್ಟನ್ ಎನ್ನುವ ಧಾತು. ಅದು ಚೀನಾದ ಗಣಿಗಳಿಂದಲೇ ಸಂಸ್ಕರಣೆಗೊಂಡು ನಿಮ್ಮ ಮೊಬೈಲ್ ತಲುಪಿರಬಹುದು. ಇವು ಉದಾಹರಣೆಗಳಷ್ಟೇ. ಮೊಬೈಲ್ನ ಇನ್ನೂ ಹಲವು ಬಿಡಿಭಾಗಗಳು ಒಟ್ಟಾಗಿ ಸ್ಮಾರ್ಟ್ಫೋನ್ ಎಂಬ ಮಾಯಾವಿ ನಮ್ಮನ್ನೆಲ್ಲ ತಲುಪಲು ಪೆಟ್ರೋಲಿಯಂ ಉತ್ಪನ್ನಗಳೂ ಬೇಕಲ್ವೇ? ಅವು ಕೂಡ ಹಲವು ದೇಶಗಳ ಸಂಪತ್ತೂ ಹೌದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
3: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
4: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
5: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.5 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗಿಬಿಟ್ರೆ ಅಟ್ ಲೀಸ್ಟ್ 6 ಗಂಟೆಯಿಂದ 8-10 ಗಂಟೆ ಒಳಗೆ ನೀವು ಬಂದರೂ ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನ ಮರು ಸ್ಟಾರ್ಟ್ ಮಾಡಬಹುದು.
6: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
7: ಸಮಯ 6:37 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: दी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ. ಸೂರ್ಯಘರ್
2: ಮೂರು ಕಾಲೇಜಿನಲ್ಲಿ
3: ಚಿಂತಿಸಬೇಡಿ,
2: ಫೀಸ್ ನೋಡು.
4: ಏನ್ ಸಮಾಚಾರ?
5: ಏನಾಯ್ತು?
3: ಫೀಸ್ ನ ಟೆನ್ಷನ್.
4: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ. ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
6: RBI ಹೇಳುತ್ತೆ,
7: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
8: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ

0: ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದ ಜನತೆಗೆ ಕೃತಜ್ಞತಾ ಸಮರ್ಪಣೆ. ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ತೋಟವನ್ನಾಗಿಸಲು ಪಣ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 3395 ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ 900ರಷ್ಟು ವೈದ್ಯರ ಹುದ್ದೆಗಳು ಖಾಲಿ, ಭರ್ತಿಗೆ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್. ಧಾರವಾಡ ಪ್ರತ್ಯೇಕ ಮಹಾನಗರ ರಚನೆ ಬೇಡಿಕೆ ನ್ಯಾಯಯುತ, ಸರ್ಕಾರ ಶೀಘ್ರದಲ್ಲೇ ಅಧಿಸೂಚನೆ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಇಂದು ಮೊದಲ ಬಾರಿಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿ ಹಾಗೂ ಕನಕಪುರ ತಾಲೂಕಿಗೆ ಭೇಟಿ ನೀಡಿ ರೋಡ್ ಶೋ ನಡೆಸುವ ಮೂಲಕ ತಮ್ಮನ್ನು ಬೆಂಬಲಿಸಿದ ಜನತೆಗೆ ಕೃತಜ್ಞತೆ ಸಲ್ಲಿಸಿದರು. ಮೊದಲಿಗೆ ಹಾರೋಹಳ್ಳಿ ಸರ್ಕಲ್ಗೆ ಆಗಮಿಸಿದ ಮುಖ್ಯಮಂತ್ರಿಯವರಿಗೆ ಹೂವಿನ ಮಳೆ ಸುರಿಸುವ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಅಲ್ಲಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದ ಅವರು ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಬಳಿಕ ತೆರೆದ ವಾಹನದ ಮೂಲಕ ತುಂಗಣಿ, ಟಿ ಬೇಕುಪ್ಪೆ, ನಾರಾಯಣ್ಪುರ, ಕೋಡಿಹಳ್ಳಿ, ಹೇರಿಂದ್ಯಾಪನಹಳ್ಳಿ, ಕೊಳಗೊಂಡನಹಳ್ಳಿ, ಹುಣಸನಹಳ್ಳಿ, ಹೊಸದುರ್ಗಕ್ಕೆ ಆಗಮಿಸಿ ರಸ್ತೆ ಬದಿಗಳಲ್ಲಿ ನೆರೆದಿದ್ದ ಸಹಸ್ರಾರು ಅಭಿಮಾನಿಗಳು ಹಾಗೂ ಮತದಾರರತ್ತ ಕೈಬೀಸುತ್ತಾ ಧನ್ಯವಾದ ಸಮರ್ಪಿಸಿದರು. ಈ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನನಗೆ ಜಾತಿ ಧರ್ಮ ಭೇದಭಾವದ ಮೇಲೆ ನಂಬಿಕೆಯಿಲ್ಲ, ಕುವೆಂಪು ಅವರು ಹೇಳಿರುವಂತೆ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಮಾಡಬೇಕು, ಇದಕ್ಕೆ ಎಲ್ಲರ ಸಹಕಾರ ಬೇಕು ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಉಳಿದ ಮೂಲ ವೃಂದದಲ್ಲಿನ ವಿವಿಧ ಜಿಲ್ಲಾ, ನಗರ ಹಾಗೂ ಘಟಕಗಳಲ್ಲಿ ಒಟ್ಟು 3395 ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿಯಿವೆ. ಇವುಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ರಾಜ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಯ ಪ್ರಮುಖ ಪ್ರಕ್ರಿಯೆಯಾದ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸಲಿದೆ. ಆಫ್ಲೈನ್ ಒಎಂಆರ್ ಮಾದರಿಯಲ್ಲಿ ಪರೀಕ್ಷೆಗಳು ಜರುಗಲಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಿಳಿಸಿದ್ದಾರೆ. ಒಟ್ಟು 3395 ಹುದ್ದೆಗಳಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 2266, ಮಹಿಳಾ ಅಭ್ಯರ್ಥಿಗಳಿಗೆ 755, ಸೇವಾನಿರತ ಪುರುಷರಿಗೆ 257, ಸೇವಾನಿರತ ಮಹಿಳೆಯರಿಗೆ 82 ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 35 ಹುದ್ದೆಗಳನ್ನು ಕಾಯ್ದಿರಿಸಲಾಗಿದೆ ಎಂದು ಹೇಳಿದ್ದಾರೆ. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯು ನಾಳೆ ಜೂನ್ 8ರಿಂದ ಅಧಿಕೃತವಾಗಿ ಆರಂಭವಾಗಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಗೃಹ ಬಳಕೆಯ ಅಡುಗೆ ಅನಿಲ್ ಸಿಲಿಂಡರ್ ದರ ಏರಿಕೆಯನ್ನು ಮಾಡುವ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರ ಸದಾ ಜನವಿರೋಧಿ ನೀತಿಯನ್ನು ಅನುಸರಿಸಿಕೊಂಡು ಬರುತ್ತಿದೆ ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಜಯಪುರದಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ಅಂತಾರಾಷ್ಟೀಯ ಮಟ್ಟದಲ್ಲಿ ಬೆಲೆ ಕಡಿಮೆ ಆದಾಗಲೂ ಜನರಿಗೆ ಪೆಟ್ರೋಲ್, ಡೀಸೆಲ್ ದರ ಕಡಿಮೆ ಮಾಡಲಿಲ್ಲ. ಈಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಜಾಸ್ತಿ ಆಗಿರುವುದರಿಂದ ಬೆಲೆ ಜಾಸ್ತಿ ಮಾಡಿದ್ದಾರೆ. ಆಗ ಬೆಲೆ ಕಡಿಮೆಯಾದ

0: ಜನರಿಗೆ ಬೆಲೆ ಕಡಿಮೆ ಮಾಡಿದ್ದರೆ ಈಗ ಹೊರೆ ಆಗುತ್ತಿರಲಿಲ್ಲ ಎಂದರು. ಅಡುಗೆ ಅನಿಲ ಸಿಲಿಂಡರ್ ಬೆಲೆಯನ್ನು ಮತ್ತೆ 29 ರೂಪಾಯಿ ಹೆಚ್ಚಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರ ಖಂಡನೀಯ ಎಂದು ಮಾಜಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಕಳೆದ 3 ತಿಂಗಳಲ್ಲೇ ಇದು ಎರಡನೇ ಬಾರಿ ಬೆಲೆ ಏರಿಕೆಯಾಗಿದೆ. ಒಂದು ಕಡೆ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರುತ್ತಿದ್ದರೆ ಮತ್ತೊಂದು ಕಡೆ ಅಡುಗೆ ಅನಿಲದ ಬೆಲೆ ಹೆಚ್ಚಿಸುವ ಮೂಲಕ ಕೇಂದ್ರ ಸರ್ಕಾರ ಮಧ್ಯಮ ವರ್ಗ, ಬಡವರು ಮತ್ತು ಗೃಹಿಣಿಯರ ಮೇಲೆ ಮತ್ತಷ್ಟು ಆರ್ಥಿಕ ಹೊರೆ ಹಾಕಿದೆ ಎಂದು ಬೆಳಗಾವಿಯಲ್ಲಿ ಅವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ತಕ್ಷಣವೇ ಈ ಬೆಲೆ ಏರಿಕೆ ನಿರ್ಧಾರವನ್ನು ಹಿಂಪಡೆದು ಸಾಮಾನ್ಯ ಕುಟುಂಬಗಳಿಗೆ ಪರಿಹಾರ ಒದಗಿಸಬೇಕು. ಬೆಲೆ ಏರಿಕೆಯಿಂದ ತತ್ತರಿಸಿರುವ ಜನರ ಬದುಕನ್ನು ಇನ್ನಷ್ಟು ಸಂಕಷ್ಟಕ್ಕೆ ತಳ್ಳುವ ಬದಲು ಅವರ ಹಿತಾಸಕ್ತಿಯನ್ನು ಕಾಪಾಡುವ ನೀತಿಗಳನ್ನು ಜಾರಿಗೆ ತರಬೇಕು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯು ಪಶ್ಚಿಮ ಬಂಗಾಳದಂತೆ ಆಗದಿರಲು ರಾಜ್ಯ ಕಾಂಗ್ರೆಸ್ ಸರ್ಕಾರವು ಪ್ರತಿಯೊಬ್ಬರಿಗೂ ಪರಿಷ್ಕರಣೆಗೆ ಅಗತ್ಯವಿರುವ ದಾಖಲಾತಿಗಳನ್ನು ತುರ್ತಾಗಿ ಒದಗಿಸಲು ಮುಂದಾಗಬೇಕೆಂದು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಡಾ ಕೆ ಪ್ರಕಾಶ್ ಒತ್ತಾಯಿಸಿದ್ದಾರೆ. ಕೋಲಾರದಲ್ಲಿ ಎಸ್ಐಆರ್ ಸಾಧಕ ಬಾಧಕಗಳ ಕುರಿತಂತೆ ಏರ್ಪಡಿಸಿದ್ದ ದುಂಡುಮೇಜಿನ ಸಭೆಯಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಯಲ್ಲಿ ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ಕೈಬಿಟ್ಟು ಹೋಗದಂತೆ ಗಮನಹರಿಸಬೇಕು. ಪರಿಷ್ಕರಣೆಗೆ ಅಗತ್ಯವಿರುವ ಜನನ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ ಹಾಗೂ ವಂಶವೃಕ್ಷ ಪ್ರಮಾಣಪತ್ರ ದಾಖಲೆಗಳನ್ನು ಚುನಾವಣಾ ಮಾದರಿಯಲ್ಲಿ ಅರ್ಜಿ ಸಲ್ಲಿಸಿದ ದಿನವೇ ಜನತೆಗೆ ಸಿಗುವಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಸಲಹೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಮಾರು 900ರಷ್ಟು ವೈದ್ಯರ ಹುದ್ದೆಗಳು ಖಾಲಿ ಇದ್ದು ಭರ್ತಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇರುವುದು ಗಮನದಲ್ಲಿದೆ. ಖಾಯಂ ನೇಮಕ ಪ್ರಕ್ರಿಯೆ ಆಗುವವರೆಗೆ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಲಾಗುವುದು. ಹಂತ ಹಂತವಾಗಿ ಸರ್ಕಾರಿ ಆಸ್ಪತ್ರೆಗಳ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸಲು ಒತ್ತು ನೀಡಲಾಗುವುದು ಎಂದು ತಿಳಿಸಿದರು. ಎಂಬಿಬಿಎಸ್ ಆದವರು ಸೇವೆ ಸಲ್ಲಿಸಲು ಬಂದರೆ ಅವರಿಗೆ ಡಿಎಚ್ಒಗಳು ಒಂದು ವಾರದೊಳಗೆ ತಾತ್ಕಾಲಿಕ ನೇಮಕಾತಿಯ ಆದೇಶ ಪತ್ರ ನೀಡಬೇಕು. ಇಲ್ಲದಿದ್ದಲ್ಲಿ ಡಿಎಚ್ಒಗಳನ್ನು ಅಮಾನತು ಮಾಡಲಾಗುವುದು. ನೇಮಕ ಆದವರಿಗೆ 60,000 ರೂಪಾಯಿ ವೇತನ ನೀಡಲಾಗುವುದು ಎಂದು ತಿಳಿಸಿದರು. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಯಾವ ರೀತಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂಬುದನ್ನು ಖುದ್ದಾಗಿ ಸ್ಥಳಕ್ಕೆ ತೆರಳಿ ಪರಿಶೀಲಿಸಲಾಗುವುದು. ಈ ನಿಟ್ಟಿನಲ್ಲಿ ರಾತ್ರಿ ವೇಳೆ ಆಸ್ಪತ್ರೆಗಳಿಗೆ ಭೇಟಿ ನೀಡಲು ನಿರ್ಧರಿಸಿರುವುದಾಗಿ ಸಚಿವ ಯುಟಿ ಖಾದರ್ ಹೇಳಿದರು. ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ರಚನೆ ಮಾಡಬೇಕೆಂಬ ಬೇಡಿಕೆ ನ್ಯಾಯಯುತವಾಗಿದ್ದು ಸರ್ಕಾರ ಈಗಾಗಲೇ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದೆ. ಶೀಘ್ರದಲ್ಲೇ ಈ ಕುರಿತು ಅಂತಿಮ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇಂದು ಧಾರವಾಡ ಪ್ರತ್ಯೇಕ ಪಾಲಿಕೆಗಾಗಿ ಆಗ್ರಹಿಸಿ ಹೋರಾಟ ನಡೆಸುತ್ತಿರುವ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಿಗಳ ನಿಯೋಗ ಸಚಿವರನ್ನು ಭೇಟಿ ಮಾಡಿ ಚರ್ಚಿಸಿತು. ಸತ್ಯಾಗ್ರಹದ ನೇತೃತ್ವ ವಹಿಸಿರುವ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ವಿಷಯವನ್ನು ಸುದೀರ್ಘವಾಗಿ ಪ್ರಸ್ತಾಪಿಸಿದರು. ಶಾಸಕ ಪ್ರಸಾದ್ ಅಬ್ಬಯ್ಯ ಧಾರವಾಡ ಜನತೆಯ ಆಶಯವನ್ನು ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟು ಕೂಡಲೇ ಇದನ್ನು ಈಡೇರಿಸುವಂತೆ ಕೋರಿದರು. ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಚಿವರು, ಧಾರವಾಡ ಸತ್ಯಾಗ್ರಹಿಗಳ ಹೋರಾಟಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಸತ್ಯಾಗ್ರಹವನ್ನು ಕೈಬಿಡುವಂತೆ ಮನವಿ ಮಾಡಿದರು. ಸಚಿವ ಸ್ಥಾನ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡಿದ್ದು ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಮಂತ್ರಿ ಸ್ಥಾನ ಸಿಗುವ ವಿಶ್ವಾಸವಿದೆ ಎಂದು ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಕಳೆದ 4.5 ದಶಕದಿಂದ ಸಚಿವ ಸ್ಥಾನ ಸಿಕ್ಕಿಲ್ಲ. ನಮ್ಮ ಕುಟುಂಬ 5 ದಶಕಗಳಿಂದ ರಾಜಕಾರಣದಲ್ಲಿ ಸಕ್ರಿಯವಾಗಿದೆ. ನಾನು 3ನೇ ಬಾರಿ ಶಾಸಕನಾಗಿ

0: ಆಯ್ಕೆಯಾಗಿದ್ದೇನೆ. ಕಾಂಗ್ರೆಸ್ ಸೇರಿದ ನಂತರ ಸಂಸತ್ ಚುನಾವಣೆ, ವಿಧಾನ ಪರಿಷತ್ನ ವಿವಿಧ ಕ್ಷೇತ್ರಗಳು ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿದ್ದೇನೆ, ಹಾಗಾಗಿ ಸಚಿವ ಸ್ಥಾನ ಕೇಳಿದ್ದೇನೆ ಎಂದು ಹೇಳಿದರು. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇದ್ದ ದಾವಣಗೆರೆ ಜಿಲ್ಲೆಯ ಅಪಘಾತ ಪ್ರಕರಣವೊಂದನ್ನು ಸಮಾಧಾನ ಸಮಾರೋಹ ವಿಶೇಷ ಲೋಕ ಅದಾಲತ್ ಅಡಿ ರಾಜಿಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದ್ದು, ಕಕ್ಷಿದಾರರಿಗೆ 6 ಲಕ್ಷ ರೂಪಾಯಿ ಹೆಚ್ಚುವರಿ ಪರಿಹಾರ ಕೊಡಿಸುವ ಮೂಲಕ ಜಿಲ್ಲೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸುಪ್ರೀಂಕೋರ್ಟ್ ಪ್ರಕರಣವೊಂದನ್ನು ಸ್ಥಳೀಯವಾಗಿ ಬಗೆಹರಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಡಿಕೆ ವೇಲಾ ತಿಳಿಸಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ಹಾಗೂ ರಾಜಿ ಮಾಡಿಕೊಳ್ಳಲು ಯೋಗ್ಯವಾಗಿರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಈ ವಿಶೇಷ ಲೋಕ್ ಅದಾಲತ್ ಹಮ್ಮಿಕೊಂಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದ ಜನತೆಗೆ ಕೃತಜ್ಞತಾ ಸಮರ್ಪಣೆ. ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ತೋಟವನ್ನಾಗಿಸಲು ಪಣ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 3395 ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ 900ರಷ್ಟು ವೈದ್ಯರ ಹುದ್ದೆಗಳು ಖಾಲಿ, ಭರ್ತಿಗೆ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್. ಧಾರವಾಡ ಪ್ರತ್ಯೇಕ ಮಹಾನಗರ ರಚನೆ ಬೇಡಿಕೆ ನ್ಯಾಯಯುತ, ಸರ್ಕಾರ ಶೀಘ್ರದಲ್ಲೇ ಅಧಿಸೂಚನೆ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನಾನಿಲ್ಲಿದ್ದೀನಿ.
2: ನಿನ್ನಲ್ಲ, ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು.
1: ಬುದ್ಧಿ ಚಾರ್ಜ್ ಮಾಡೋ.
3: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
1: ನೋಡಿದ್ಯಾ
2: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
3: ಈಗೇನ್ ಮಾಡ್ತೀಯಾ?
2: ಫ್ರೀ ವೈಫೈ ಇದೆ ಅಲ್ಲ.
1: ಪೆದ್ದು ಸುಧಾರಿಸ್ಕೋ.
3: ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ
2: ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ.
3: ಆರ್ಬಿಐ ಹೇಳುತ್ತೆ,
1: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.

ವಿಶ್ವ ಆಹಾರ ಸುರಕ್ಷಾ ದಿನದ ಸಂದರ್ಭದಲ್ಲಿ ಆಹಾರದ ನಂಜಾಗುವಿಕೆ ಮತ್ತು ಅದನ್ನು ತಡೆಗಟ್ಟುವಿಕೆ ಕುರಿತು ಡಾಕ್ಟರ್ ಕೆ ವಿ ಜಮುನಾ ಅವರೊಂದಿಗೆ ಸಂದರ್ಶನವಿದೆ. ನಂತರ ಕೃಷಿ ಮಾಹಿತಿ ಕೇಳುವಿರಿ.

0: ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಆಹಾರ ನಂಜಾಗುವಿಕೆ ಈ ಕುರಿತು ಡಾಕ್ಟರ್ ಜಮುನಾ ಅವರೊಂದಿಗೆ ಸಂದರ್ಶನ.
1: ನಮಸ್ಕಾರ ಡಾಕ್ಟರ್ ಜಮುನಾ ಅವರೇ.
2: ನಮಸ್ಕಾರ.
1: ನಾವು ಈ ಆಹಾರ ನಂಜಾಗದ್ರ ಬಗ್ಗೆ ಬಹಳ ಕೇಳ್ತಾ ಇರ್ತೀವಿ.
2: ಹೌದು.
1: ಕೆಲವೊಂದು ಸಮಾರಂಭಗಳಲ್ಲಿ, ಮದುವೆಗಳಲ್ಲಿ ಊಟ ಮಾಡಿದ ಜನ ಈ ಆಹಾರ ನಂಜಿನಿಂದ ಅಸ್ವಸ್ಥರಾದರು ಅನ್ನೋ ವರದಿಗಳು ನಾವು ಕೇಳ್ತಾ ಇರ್ತೀವಿ.
2: ಅದು ಬೇಸಿಗೆಯಲ್ಲಿ ಬಹಳ ಜಾಸ್ತಿ.
1: ಹೌದು. ಇವತ್ತು ತಾವು ಈ ಒಂದು ವಿಚಾರದ ಬಗ್ಗೆ ನಮ್ಮ ಗ್ರಾಮೀಣ ಮಹಿಳೆಯರಿಗೆ, ರೈತ ಬಾಂಧವರಿಗೆ ಪರಿಚಯವನ್ನ ಮಾಡಿಕೊಡ್ಬೇಕು. ಈಗ ವಿಷ ಆಹಾರ ಅಂದ್ರೇನು, ಮತ್ತೆ ಆಹಾರಕ್ಕೆ ಈ ವಿಷ ಬೆರೆಸೋದಕ್ಕೆ ವಿಷಾಹಾರ ಅಂತ ಏನಾದರೂ ಕರೀತಾರ?
2: ಇಲ್ಲ, ಖಂಡಿತ ಇಲ್ಲ. ಆಹಾರಕ್ಕೆ ವಿಷ ಬೆರೆಸೋದು ವಿಷ ಆಹಾರ ಅಲ್ಲ. ಆಹಾರ ತಯಾರಿಸೋ ರೀತಿ, ಅದನ್ನು ಯಾವ ರೀತಿ ನಾವು ಸಂರಕ್ಷಿಸಿ ಇಡ್ತೀವಿ, ಈ ವಿಧಾನಗಳಿಂದ ಕೆಲವು ಸತಿ ಆಹಾರ ಕುಲುಷಿತವಾಗಿ ಅಲ್ಲಿ ಆಹಾರದಲ್ಲಿ ವಿಷ ಉತ್ಪತ್ತಿ ಆಗುತ್ತೆ. ನಾವೆಲ್ಲ ಈ ಫುಡ್ ಪಾಯ್ಸನಿಂಗ್, ಆಹಾರ ನಂಜು ಅನ್ನೋ ಪದವನ್ನು ಬಹಳ ಸತ ಕೇಳಿದ್ವಿ. ಬಹಳಷ್ಟು ಜನರು ಈ ತೊಂದರೆಯನ್ನು ಅನುಭವಿಸಿರ್ತಾರೆ. ಈ ಫುಡ್ ಪಾಯ್ಸನಿಂಗ್ ಅಥವಾ ಆಹಾರ ನಂಜಿನ
1: ಪರಿಣಾಮದಿಂದ
2: ಅಥವಾ ಆಹಾರ ನಂಜನ ಉಂಟು ಮಾಡುವಂತ ಆಹಾರಗಳಿಗೆ ವಿಷ ಆಹಾರ ಅಂತ ಹೇಳಿ,
1: ಮತ್ತೆ ಆಹಾರ ನಂಜಾಗಿದೆ ಅಂತಾನೂ ನಮ್ಮ ಜನರನ್ನ ಕೇಳ್ತಾರೆ.
2: ಕೇಳಬಹುದು.
1: ಮುಖ್ಯವಾಗಿ ಈ ಆಹಾರ

0: ಕಲುಷಿತವಾಗಿ ಈ ವಿಷ ಉತ್ಪತ್ತಿಯಾಗುತ್ತೆ ಅಂದರೆ ಯಾವ ರೀತಿ ಇದು ಸಾಧ್ಯವಾಗುತ್ತೆ, ಇದಕ್ಕೆ ಏನು ಕಾರಣಗಳಿರಬಹುದು ಅಂತೀರಿ?
1: ಇದಕ್ಕೆ ಬ್ಯಾಕ್ಟೀರಿಯಾ, ರಾಸಾಯನಿಕಗಳು, ಫಂಗಸ್ಸು, ಬೂಸ್ಟು, ಪರಾವಲಂಬಿ ಜೀವಿಗಳಿಂದ ಆಹಾರ ಸಾಮಾನ್ಯವಾಗಿ ಕಲುಷಿತ ಆಗುತ್ತೆ. ಇದಲ್ಲದೆ ಕೆಲವು ಸತಿ ಆಹಾರದಲ್ಲಿ ಇರುವಂಥ ವಿಷವು ಸಹ ಆಹಾರವನ್ನು ಕಲುಷಿತವಾಗಿ ಮಾಡಬಹುದು. ಈ ರೀತಿ ಕಲುಷಿತ ಆಹಾರದ ಸೇವನೆಯಿಂದ ಕೆಲವು ಕಾಯಿಲೆಗಳು ನಮಗೆ ಉಂಟಾಗುತ್ತೆ.
0: ಮುಖ್ಯವಾಗಿ ಈ ಆಹಾರದ ನಂಜು ಮತ್ತು ಈ ವಿಷವಸ್ತುಗಳು ಆಹಾರದಲ್ಲಿ ಹೇಗೆ ಉತ್ಪತ್ತಿಯಾಗ್ತವೆ ಅಂತೀರಿ?
1: ಸಾಮಾನ್ಯವಾಗಿ ಅಸಮರ್ಪಕವಾದ ತಯಾರಿಕೆ, ಸರಿಯಾದ ರೀತಿಯಲ್ಲಿ ಅಡುಗೆಯನ್ನು ಮಾಡದೇ ಇರೋದು, ಅದನ್ನು ಸರಿಯಾಗಿ ಇಟ್ಕೊಳ್ಳದೇ ಇರೋದು, ಅಥವಾ ಆಹಾರ ಸಂಗ್ರಹಣೆಯನ್ನು ಸರಿಯಾಗಿ ಮಾಡದೇ ಇದ್ದಾಗ ಈ ರೀತಿಯ ಕಾಯಿಲೆಗಳು
0: ಕಾಣಿಸಿಕೊಳ್ಳಬಹುದು.
1: ಇದಲ್ಲದೆ ಕೆಲವು ಕೆಟ್ಟ ಅಭ್ಯಾಸಗಳು, ಅಂದರೆ ಸರಿಯಾಗಿ ಕೈ ತೊಳಿದೇ ಇರೋದು, ಉಗುರುಗಳನ್ನ ಕತ್ತರಿಸದೇ ಇರೋದು, ಅಥವಾ ಕೊಳಕಾಗಿ ಇಟ್ಕೊಳ್ಳೋದು ಉಗುರುಗಳನ್ನ, ಕೊಳಕಾಗಿರೋ ತಲೆ ಕೂದಲು, ಮತ್ತು ಆಹಾರ ತಯಿಸುವಾಗ ಈ ಮೈ ಕೈ ಕೆರ್ಕೊಳ್ಳೋದು, ಮತ್ತು ಆ ಕೆರೆದ ಕೈಯಿಂದನೇ ಮತ್ತೆ ಅಡುಗೆ ಮಾಡೋದು, ಈ ರೀತಿಯ ಕೆಟ್ಟ ಅಭ್ಯಾಸಗಳಿಂದ ಸಹ ಆಹಾರ ನಂಜಾಗುತ್ತೆ. ಇದಕ್ಕೆ ನಾವು ಕ್ರಾಸ್ ಕಂಟಾಮಿನೇಷನ್ ಅಥವಾ ನಮ್ಮ ಕೈಯಲ್ಲಿ ಇರುವಂತ ಬ್ಯಾಕ್ಟೀರಿಯಾನ ನಾವು ಆಹಾರಕ್ಕೆ ವರ್ಗಾವಣೆ ಮಾಡಿ ಆಹಾರನ ನಂಜು ಮಾಡ್ತೀವಿ, ಈ ರೀತಿನೂ ಸಹ ಮಾಡ್ತೀವಿ. ಸಾಮಾನ್ಯವಾಗಿ ಇದು ಬಹಳ ಕಡೆ ನಾವು ಹೇಳ್ತೀವಿ, ಯಾವಾಗಲೂ ಕೈಯನ್ನ ಸದಾ ತೊಳೆದು ಸ್ವಚ್ಛವಾಗಿ ಇಟ್ಕೊಳ್ಳೋದು ಎಷ್ಟೋ ಕಾಯಿಲೆಗಳ ವಿರುದ್ಧ ರಕ್ಷಣೆಯನ್ನ ನಮಗೆ ಕೊಡುತ್ತೆ ಅನ್ನೋದು ಬಹಳಷ್ಟು ಕಡೆ ನಾವು ಇದನ್ನ ಕೇಳಿದೀವಿ, ಇದು ನಿಜಾನೂ ಹೌದು. ಈ ನಂಜಲ್ದೆ ಕೆಲವು ಸತಿ ಕೆಲವು ರಾಸಾಯನಿಕಗಳು ನೈಸರ್ಗಿಕವಾಗಿ ಕೆಲವು ಆಹಾರದಲ್ಲಿ ವಿಷ ಉತ್ಪತ್ತಿ ಆಗುತ್ತೆ, ಅದರಿಂದನೂ ಸಹ ಆಹಾರ ನಂಜಾಗುತ್ತೆ.
0: ಇನ್ನು ವಿಷಾರ ಸೇವನೆಯ ಮೂಲಕ ಏನು ಅಸ್ವಸ್ಥತೆ ಉಂಟಾಗುತ್ತಲ್ಲ, ಇದನ್ನ ಯಾವ ರೀತಿ ವಿಂಗಡಿಸಬಹುದು ಅಂತೀರಿ?
1: ಒಂದು ಆಹಾರದಲ್ಲೇ ವಿಷ ಉತ್ಪತ್ತಿ ಆಗೋದು, ಅಂದರೆ ಬ್ಯಾಕ್ಟೀರಿಯಾದಿಂದ ಉತ್ಪತ್ತಿ ಆಗುತ್ತೆ. ಇನ್ನೊಂದು ಆಹಾರದ ಸೋಂಕು. ಮೂರನೇದಾಗಿ ನನಗಾಗಲೇ ಹೇಳ್ದಂಗೆ ಫಂಗಸ್ ಅಥವಾ ಬೂಸ್ಟ್ನಿಂದ ಬರುವಂಥ ಸೋಂಕು. ನಾಲ್ಕನೇದಾಗಿ ನೈಸರ್ಗಿಕವಾಗಿ ಆಹಾರದಲ್ಲಿ ಕೆಲವು ವಿಷಗಳು ಇರುತ್ತೆ.
0: ಇವುಗಳ ಬಗ್ಗೆ ಸ್ವಲ್ಪ ವಿಶದವಾಗಿ
1: ತಿಳಿಸ್ಕೊಡ್ತೀರಾ? ನಾನು ಬಹಳ ಮುಖ್ಯವಾದ ಆಹಾರದ ಸೋಂಕಿನ ಬಗ್ಗೆನೇ ಮೊದಲು ಹೇಳ್ತೀನಿ. ಈ ಆಹಾರದ ಸೋಂಕು ಆಹಾರದಲ್ಲಿರುವ ಸೂಕ್ಷ್ಮ ಜೀವಿಗಳಿಂದ ಬರುತ್ತೆ. ಈ ಸೂಕ್ಷ್ಮ ಜೀವಿಗಳು ನಮ್ಮ ಆಹಾರದ ಮೂಲಕ ದೇಹವನ್ನು ಪ್ರವೇಶಿಸಿ ಅಲ್ಲಿ ಕಾಯಿಲೆಯನ್ನು ತರುತ್ತೆ. ಸೂಕ್ಷ್ಮ ಜೀವಿಗಳ ಆಹಾರದಲ್ಲಿರುತ್ತೆ, ಅಂಥ ಆಹಾರವನ್ನು ಸೇವಿಸಿದಾಗ ನಾವು ಜೊತೆಗೆ ಸೂಕ್ಷ್ಮ ಜೀವಿಗಳನ್ನು ಸೇವಿಸ್ತೀವಿ, ಇವು ನಮ್ಮ ದೇಹದಲ್ಲಿ ವೃದ್ಧಿ ಹೊಂದಿ ಅಲ್ಲಿ ಕಾಯಿಲೆಯನ್ನು ಉಂಟು ಮಾಡುತ್ತೆ. ಬಹಳ ಪ್ರಮುಖವಾಗಿ ಕೇಳಿಬರುವಂಥದ್ದು ಸಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾದ ಉಂಟಾಗುವಂಥ ಸಾಲ್ಮೊನೆಲ್ಲಾ ಸಿಸ್ ಅನ್ನೋ ಕಾಯಿಲೆ, ಅಂದರೆ ಹೊಟ್ಟೆ ನೋವು, ವಾಂತಿ ಬೇದಿ, ಬಹಳಷ್ಟು ಸತಿ ಇದು ಉಂಟಾಗುತ್ತೆ. ಸಾಮಾನ್ಯವಾಗಿ ಬರುವಂಥ ಕಾಯಿಲೆ, ಈ ಕಾಯಿಲೆ ಆಹಾರದ ಸೋಂಕಿನಿಂದ ಬರುವಂಥದ್ದು.
0: ಮುಖ್ಯವಾಗಿ ನಮ್ಮಲ್ಲಿ ಈ ಮಾಂಸಾಹಾರಿಗಳು ಮೊಟ್ಟೆ ಮತ್ತು ಮಾಂಸವನ್ನು ಕೂಡ ಬಳಸ್ತಾರೆ. ಇದನ್ನ ಸರಿಯಾಗಿ ಬೇಯಿಸದೇ ಇದ್ರೆ ಆಹಾರದ ಸೋಂಕು ಕಾಣಿಸಿಕೊಳ್ಳುತ್ತೆ ಅಂತ ನಾವು ಹೇಳ್ತಾ ಇರ್ತೀವಿ. ಅಂದ್ರೆ ಸಸ್ಯಾಹಾರಗಳಿಗೆ ಈ ಆಹಾರದ ಸೋಂಕಿನ ಕಾಯಿಲೆ ಬರೋದಿಲ್ವೇ?
1: ಖಂಡಿತ ಬರುತ್ತೆ. ನನಗೆ ಮೊದಲು ಹೇಳಿದಾಗೆ ಸಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾ, ಸಾಮಾನ್ಯವಾಗಿ ಈ ಬ್ಯಾಕ್ಟೀರಿಯಾ ಸರಿಯಾಗಿ ಬೇಯಿಸಿದ ಮಾಂಸ ಮತ್ತೆ ಈ ಮೊಟ್ಟೆಯನ್ನ ನಮ್ಮಲ್ಲಿ ಬಹಳ ಕೆಟ್ಟ ಅಭ್ಯಾಸ. ಮೊಟ್ಟೆಯನ್ನ ನಾವು ಸಂಗ್ರಹಿಸಿದಾಗ ತೊಳೆಯೋದಿಲ್ಲ, ಹಾಗೆ ಇಟ್ಕೋತೀವಿ, ಮತ್ತೆ ಅದನ್ನ ಬೇಯಿಸಬೇಕಾ ಇನ್ನೊಂದು ಮಾಡ್ಬೇಕಾ, ಡೈರೆಕ್ಟ್ ಆಗಿ ಹಸಿ ಮೊಟ್ಟೆಯನ್ನ ಹಾಗೆ ಹೊಡಿತೀವಿ ತೊಳಿದೆ. ಅಂತ ಸಮಯದಲ್ಲಿ ಆ ಮೊಟ್ಟೆ ಸರಿಯಾಗಿ ಬೇಯದೇ ಇದ್ದಾಗ ಈ ಸಾಲ್ಮೊನೆಲ್ಲ ನಮ್ಮ ದೇಹವನ್ನು ಪ್ರವೇಶಿಸ್ತದೆ.
0: ಅಂದ್ರೆ ನಾವು ಮೊಟ್ಟೆಯನ್ನ ತೊಳೆದು ಚೆನ್ನಾಗಿ ಆಮೇಲೆ
1: ಬೇಯಿಸೋದು ಒಳ್ಳೇದು, ಒಂದು ಪ್ರಿಕಾಷನ್.
0: ಮತ್ತೆ ಕೆಲವರು ಹಸಿ ಮೊಟ್ಟೆನೇ ಕುಡಿತಾರೆ,
1: ಇದು ಒಳ್ಳೇದಲ್ಲ. ತೊಳೆದು ಸಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾ ಹೋಗಬಹುದು, ಆದ್ರೆ ಅದರ ಅವಿಡಿನ್ ಅಂತ ಒಂದು ವಿಷವಸ್ತು ಇರುತ್ತೆ, ಅದು ನಮ್ಮ ದೇಹದಲ್ಲಿ ಕೆಲವು ಆಹಾರ ಅಂಶಗಳನ್ನ ಸರಿಯಾಗಿ ಜೀರ್ಣ ಆಗದಾಗೆ ನೋಡ್ಕೊಳ್ಳುತ್ತೆ. ಆದ್ರಿಂದ ಅಷ್ಟು ಒಳ್ಳೇದಲ್ಲ ಹಸಿಯಾಗಿ ತಗೊಳ್ಳೋದು. ಮತ್ತೆ ನೀವು ಕೇಳಿದ್ರೆ ಬರೀ ಮೊಟ್ಟೆ ಮಾಂಸದಿಂದ ಬರುತ್ತಾ ಅಂತ ಇಲ್ಲ, ತರಕಾರಿಯಿಂದನೂ ಬರಬಹುದು. ಇಲ್ಲಿ ಯಾವ ತರ ಬರುತ್ತೆ ಅಂದ್ರೆ, ಯಾವುದೇ ಹಸಿಯಾದ ತರಕಾರಿಯನ್ನ ಈ ಬೇಯಿಸಿದ ತರಕಾರಿ ಜೊತೆಗೆ ಬೆರೆಸೋದು, ಅಥವಾ ಹಸಿ ಮಾಂಸನ ಈ ಬೇಯಿಸಿದ ಮಾಂಸದ ಜೊತೆಗಿಡೋದು, ಅಥವಾ ಕುಲುಷಿತವಾದ ನೀರಿನ ಸೇವನೆ ಮಾಡೋದು, ಅಥವಾ ಈ ನೀರಲ್ಲಿ ತರಕಾರಿಗಳನ್ನ ತೊಳೆದ್ಬಿಟ್ಟ ತರಕಾರಿನ ಬೇಯಿಸಲ್ಲ, ಸಾಮಾನ್ಯ ಸಾಲಾಡ್ ಅಂತೀವಿ, ಹಸಿ ತರಕಾರಿ ತಿನ್ನೋ ಅಭ್ಯಾಸ. ಈಗ ಹಳ್ಳಿಗಳೇ ಸೌತೆಕಾಯಿ ಏನಿರುತ್ತೆ ನಮಗೆ ಅಂದ್ರೆ, ಯಾವುದೋ ಒಂದು ನೀರಲ್ಲಿ ತೊಳೆದಿದ್ದೀವಿ, ಮೇಲ್ ಸ್ವಚ್ಛವಾಗಿ ಕಾಣ್ತಾ ಇದೆ, ಬಟ್ ಕಣ್ಣಕ್ಕೆ ಕಾಣ್ತಿರುವಂತ ಬ್ಯಾಕ್ಟೀರಿಯಾ ನೀರಲ್ಲಿ ಯಾವ್ದಿದೆ ಅದನ್ನ ನಾವು ಸೌತೆಕಾಯಿಗೂ ಹಾಕಿರ್ತೀವಿ, ಅಥವಾ ಯಾವುದೇ ಹಸಿ ತರಕಾರಿಗೆ ಹಾಕಿರ್ತೀವಿ,
0: ಸರಿಯಾದ ನೀರು ಬಳಸ.
1: ಆದ್ರಿಂದ ನಾವು ತೊಳಿಯಕ್ಕೂ ಸಹ ಶುದ್ಧವಾದ ನೀರನ್ನ ಬಳಸಬೇಕು. ಬಹಳ ತಪ್ಪು ಮಾಡ್ತೀವಿ ನಾವು, ಕುಡಿಯಕ್ ಮಾತ್ರ ನೀರು ಶುದ್ಧವಾಗಿರ್ಬೇಕು, ಇದಕ್ಕೆ ನೀರು ಚೆನ್ನಾಗಿ ಕಂಡ್ರೆ ಸರಿ, ಆತರ ಅಲ್ಲ. ಆ ನೀರು ಶುದ್ಧವಾಗಿದೆ ಅನ್ನೋ ಗ್ಯಾರಂಟಿ ನಾವು ಕುಡಿಯಕ್ಕೆ ಯಾವ ನೀರನ್ನ ಉಪಯೋಗಿಸ್ತೀವಿ ಅಂತ ನೀರನ್ನ ಉಪಯೋಗಿಸಿ ತೊಳೆದು ಹಸಿ ತರಕಾರಿ ಉಪಯೋಗಿಸಿದ್ರೆ ಪರವಾಗಿಲ್ಲ. ಇಲ್ಲದೆ ಇದ್ರೆ ತರಕಾರಿಗಳಿಂದನು ಅಂದ್ರೆ ಸಸ್ಯಾಹಾರಿಗಳಿಗೂ ಸಹ ಈ ರೀತಿ ಕಾಯಿಲೆಗಳು ಬರಬಹುದು.
0: ಮತ್ತೆ ತಾವು ತಜ್ಞರು ಹೇಳ್ತಾ ಇರ್ತೀರಾ, ಬೇಯಿಸಿದಂತ ಆಹಾರವನ್ನ ಸರಿಯಾದಂತ ಒಂದು ತಾಪಮಾನ ಉಷ್ಣತೆಯಲ್ಲಿ ಇಡಬೇಕು ಅಂತ. ಈ ಸರಿಯಾದಂತ ತಾಪಮಾನ ಅಥವಾ ಸುರಕ್ಷಿತ ತಾಪಮಾನ ಅಂದ್ರೆ?
1: ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಅದರಲ್ಲೂ ಈ ಬೇಸಿಗೆಯಲ್ಲಿ. ಇದು ಅಂದ್ರೆ ಈಗ ಒಂದು ಆಹಾರವನ್ನ ಬೇಯಿಸಿದ ಮೇಲೆ ನಾವು ಈಚೆ ಇಡ್ತೀವಿ, ಸುಮಾರು 50 ಡಿಗ್ರಿಗೆ ಇಳಿಯೋ ತನಕ ಏನು ತೊಂದರೆ ಇಲ್ಲ. 50ಕ್ಕಿಂತ ಕೆಳಗಿಳಿದ ಮೇಲೆ ಅಥವಾ 7 ಡಿಗ್ರಿಗಿಂತ ಮೇಲೆ ಹೋದ್ಮೇಲೆ, ಅಂದ್ರೆ 35-40 ಡಿಗ್ರಿಯಲ್ಲಿ ಬ್ಯಾಕ್ಟೀರಿಯಾಗಳಿಗೆ ಬಹಳ ಖುಷಿಯಾದ, ಹೌದು, ಬಹಳ ಬೇಗ ವೃದ್ಧಿ ಆಗುತ್ತೆ ಆ ಒಂದು ತಾಪ, ಹಿತಕರವಾದ ವಾತಾವರಣ. ಅದಕ್ಕೆ ಯಾವುದೇ ಬ್ಯಾಕ್ಟೀರಿಯಾಗಳು ಸುತ್ತಮುತ್ತ ಇರೋವು ಅವುಗಳು ಜಾಸ್ತಿ ವೃದ್ಧಿ ಆಗುತ್ತೆ. ನಾವು ಈ ಆಹಾರವನ್ನ

0: ಬೇಯಿಸಿ ಬಹಳ ಹೊತ್ತಿಟ್ಟಾಗ ಅದು 40 ಡಿಗ್ರಿಯಲ್ಲೇ ನಿಂತಿದ್ದಾಗ ಕಲುಷಿತ ವಾತಾವರಣ ಇದ್ರೆ ಸುತ್ತಮುತ್ತ ಆ ಬ್ಯಾಕ್ಟೀರಿಯಾಗಳ ಆಹಾರವನ್ನ ಹೋಗಿ ಕಲುಷಿತಗೊಳಿಸುತ್ತೆ. ಅದಕ್ಕೆ ಸಾಮಾನ್ಯವಾಗಿ ನಾವು ಏನ್ ಹೇಳ್ತೀವಿ, ಯಾವುದೇ ಆಹಾರನ ಬೇಯಿಸಿದಾಗ ತಕ್ಷಣವ ತಣಿಸಿ ರೆಫ್ರಿಜರೇಟರಲ್ಲಿ ಶೇಖರಿಸಿಟ್ಕೋಬೇಕು, ಇಲ್ಲ ಉಪಯೋಗಿಸ್ಕೊಂಡ್ಬಿಡ್ಬೇಕು. ಆದರೆ 45-50 ಡಿಗ್ರಿಯಲ್ಲಿ ಬಹಳ ಕಾಲ ಈಚೆ ಕಡೆ ಇಡುವಂತೂ ಒಳ್ಳೆಯದು, ಅಭ್ಯಾಸ ಅಲ್ಲ.
1: ಅಂದ್ರೆ ಅದನ್ನ ಸರಿಯಾಗಿ ನಾವು ಪಾತ್ರೆಯಲ್ಲಿ ಮುಚ್ಚಿಟ್ಟು
0: ಹೇಗೆ
1: ಬಿಸಿ ಮಾಡಿ ಬಳಸ್ಕೋಬಹುದು ಅಂತ.
0: ಅದೇ, ಆ 50 ಡಿಗ್ರಿ ಇಳಿದ್ರೆ ನೀವು ಮತ್ತೆ ಉಪಯೋಗಿಸಿದ ತಕ್ಷಣ ಬಿಸಿ ಮಾಡಿ ಮತ್ತೆ ಕುದಿಸಿ ಅದನ್ನ ಇಟ್ಕೋಬೇಕು. ಅದರಲ್ಲೂ ಏನಾಗುತ್ತೆ, ಈ ಬೇಸಿಗೆಯಲ್ಲಿ ಈಚೆ ಕಡೆ ಟೆಂಪರೇಚರ್ 40, ಬಹಳ ಹಿತಕರವಾದ ವಾತಾವರಣ ಬ್ಯಾಕ್ಟೀರಿಯಾಗಳಿಗೆ ಇರುತ್ತೆ. ನಮ್ಮ ಸುತ್ತಮುತ್ತ ಈ ಸೂಕ್ಷ್ಮಾಣುಗಳು ಜಾಸ್ತಿ ಇರುತ್ತೆ.
1: ಏನೇನು ಕಾಯಿಲೆಗಳು ಬರಬಹುದು ಅಂತೀರಿ ಈ ರೀತಿ ಒಂದು ತಂಪಾದಾಗ?
0: ಬಹಳ ಸುಲಭವಾದ, ಎಲ್ಲರೂ ಕೇಳಿರುವಂತದ್ದು ಹೇಳ್ತೀನಿ, ಜಾಂಡಿಸ್ ಕೇಳಿದೀವಿ ನಾವು, ಹೆಪಟೈಟಿಸ್. ಹೌದು, ಬಹಳ ಭಯಂಕರ ಕಾಯಿಲೆ ಅದು, ತುಂಬಾ ಜನ ಸಾವು ಸಹ ಉಂಟಾಗುತ್ತೆ. ಇದು ಸಾಮಾನ್ಯವಾಗಿ ಆಹಾರ ಮತ್ತೆ ನೀರಿಂದ ಹರಡುವಂಥದ್ದು. ಅದರಲ್ಲಿ ಬಹಳ ಕಾಲ ಶೇಖರ್ಸ್ ಇಟ್ಕೊಂತೀವಲ್ಲ, ಐಸ್ ಕ್ರೀಮು, ಚೀಸು, ಹಾಲು, ಆಮೇಲೆ ಈ ಹಸಿ ತರಕಾರಿಗಳು, ಇದರಿಂದ ಈ ಕಾಯಿಲೆ ಬರುತ್ತೆ. ಇದು ಬೇಸಿಗೆಯಲ್ಲಿ ಜಾಸ್ತಿ, ನಾನು ಈಗಾಗಲೇ ಹೇಳ್ದಂಗೆ ವಾತಾವರಣದಲ್ಲೂ ಆ ಟೆಂಪರೇಚರ್ ಇರುತ್ತೆ, ಮತ್ತೆ ನಮ್ಮ ಆಹಾರವು ಅದೇ ತಾಪಮಾನ ಇದ್ದಾಗ ಈ ರೀತಿ ಕಾಯಿಲೆಗಳು ಜಾಸ್ತಿ. ಆಮೇಲೆ ಇನ್ನೊಂದು ಏನಾಗುತ್ತೆ, ಒಂದು 40 ಡಿಗ್ರಿಗೆ ಆಹಾರ ಇಳಿದಾಗ ಬೇಗ ತಣಿಯಲ್ಲ, ಯಾಕಂದ್ರೆ ವಾತಾವರಣನೇ ಬೆಚ್ಚಗಿರೋದ್ರಿಂದ ಆಹಾರ ಬೇಗ ತಣಿಯೋದಿಲ್ಲ. ಅಂತ ಸಮಯದಲ್ಲೂ ಈ ಒಂದು ಕಾಯಿಲೆಗಳು ಕಾಣಿಸ್ಕೋಬಹುದು.
1: ಈಗ ಸಾಧಾರಣವಾಗಿ ನಾವು ಸಾಕಷ್ಟು ಮುಂಜಾಗ್ರತೆಯನ್ನ ತೆಗೆದುಕೊಂಡ್ರೂ ಕೂಡ ಕೆಲವು ಸಂದರ್ಭದಲ್ಲಿ ಹೊರಗಡೆ ಊಟ ಮಾಡಿದಾಗ ಹೆಚ್ಚಾಗಿ ಈ ಆಹಾರದ ನಂಜಿನ ಒಂದು ಪರಿಸ್ಥಿತಿ ಉಂಟಾಗಿ ಜನರು ಅಸ್ವಸ್ಥರಾಗ್ತಾರೆ, ಇದಕ್ಕೆ ಏನ್ ಕಾರಣಗಳಿರ್ಬೋದು?
0: ನಿಜ, ಸಾಮಾನ್ಯವಾಗಿ ಈ ಸೂಕ್ಷ್ಮ ಜೀವಿಗಳು ನಮ್ಮ ಚರ್ಮ, ಕೂದಲು, ಮೂಗು, ಗಾಯಗಳೆಲ್ಲ ಇರುತ್ತೆ. ಆಹಾರ ತಯಾರಿಕಾ ಸ್ಥಳ ಸ್ವಚ್ಛವಾಗಿಲ್ಲದೆ ಇದ್ರೆ, ಅಥವಾ ಆಹಾರ ತಯಾರಿಸೋರು, ಸಾಮಾನ್ಯವಾಗಿ ನೀವು ಈಗಾಗಲೇ ಹೊರಗಡೆ ತಿನ್ನೋದನ್ನು ಜಾಸ್ತಿ ಜನ ಇನ್ವಾಲ್ವ್ ಆಗಿರ್ತಾರೆ, ಅಲ್ಲಿ ಅಡುಗೆ ಮಾಡುವಾಗ 4-5 ಜನ ಇರ್ತಾರೆ, ಅವರು ಸ್ವಚ್ಛವಾಗಿಲ್ದೇ ಅಥವಾ ಅವ್ರ ಕೈಯಲ್ಲಿ ಗಾಯ ಆ ತರ ಇದ್ರೆ,
1: ಮತ್ತೆ ಪಾತ್ರೆಗಳನ್ನು ಸರಿಯಾಗಿ
0: ತೊಳೆದೇ ಇದ್ದಾಗ ಅದರಲ್ಲಿರುವಂತ ಸೂಕ್ಷ್ಮ ಜೀವಿಗಳು ಈ ಆಹಾರವನ್ನ ಪ್ರವೇಶಿಸಿ ವೃದ್ಧಿ ಹೊಂದುತ್ತೆ. ಇಲ್ಲಿ ವೃದ್ಧಿ ಹೊಂದಿದ್ದ ಆಹಾರ ಸೂಕ್ಷ್ಮ ಜೀವಿಗಳು ಏನ್ ಮಾಡುತ್ತೆ, ವೃದ್ಧಿ ಹೊಂದ ಸಮಯದಲ್ಲಿ ಕೆಲವು ವಿಷವನ್ನ ಆಹಾರಕ್ಕೆ ಸೇರಿಸುತ್ತೆ. ಆ ವಿಷ ಯಾವುದೇ ಬೇಯಿಸೋದ್ರಿಂದ ಆಗ್ಲಿ ಇನ್ನೊಂದ್ರಿ ಹೋಗೋದಿಲ್ಲ. ನೀವು ಎಷ್ಟೇ ಚೆನ್ನಾಗಿ ಬೇಯಿಸಿದೀನಿ ಆಹಾರನ, ಶುದ್ಧವಾಗಿ ಇಟ್ಟಿದ್ದೀನಿ ಅಂದ್ರೂ ಅಲ್ಲಿ ಕಾಯಿಲೆ ಬರುತ್ತೆ ಇಂಥ ವಿಷದಿಂದ. ಅದನ್ನ ನಾನು ಈಗಾಗಲೇ ಹೇಳಿದೆ, ಆಹಾರದಲ್ಲಿ ವಿಷ ಅಂತ. ಮೊದಲನೇದಾಗಿ ಸೋಂಕು ಬರುತ್ತೆ ಬ್ಯಾಕ್ಟೀರಿಯಾಗಳನ್ನೇ ನಾವು ಬಾಯಿಂದ ಸೇವಿಸಿದಾಗ. ಇಲ್ಲೇನಾಗುತ್ತೆ, ಬ್ಯಾಕ್ಟೀರಿಯಾಗಳು ಅಥವಾ ಯಾವುದೇ ಸೂಕ್ಷ್ಮಾಣುಗಳು ವಿಷವನ್ನ ಬಿಟ್ಬಿಟ್ಟಿರುತ್ತೆ ಆಗ್ಲೇ ವೃದ್ಧಿ ಹೊಂದಿ ಅದರಲ್ಲಿ, ಆ ವಿಷದಿಂದ ಬರುವಂತ ಕಾಯಿಲೆ. ಆದ್ರಿಂದ ಹೊರಗಡೆ ಊಟ ಮಾಡಿದಾಗ ನಮ್ಗೆ ಎಷ್ಟೇ ನೀಟ್ ಹಾಕೊಂಡ್ರು ಆಹಾರದಲ್ಲಿ ಈಗಾಗಲೇ ವಿಷ ಉತ್ಪತ್ತಿ ಆಗ್ಬಿಟ್ಟಿರುತ್ತೆ. ಅಂತ ಆಹಾರ ಸೇವನೆಯಿಂದ ನಮಗೆ ಅಸ್ವಸ್ಥತೆ ಉಂಟಾಗುತ್ತೆ.
1: ಮುಖ್ಯವಾಗಿ ಯಾವ್ಯಾವ ಸೂಕ್ಷ್ಮಾಣು ಜೀವಿಗಳಲ್ಲಿ ಕೆಲಸ ಮಾಡ್ತವೆ ಅಂತೀರಿ ಈ ಒಂದು ಸಂದರ್ಭದಲ್ಲಿ?
0: ಬಹುಶಃ ಈ ಜ್ಯೂಸ್ ಕುಡಿಯೋ ಅಭ್ಯಾಸ ಇದ್ರೆ ನಮ್ಗೆ ಪೊಟ್ಟಣದಲ್ಲಿ ಬರುವಂತ ಜ್ಯೂಸು, ಅದ್ರ ಮೇಲೆ ಒಂದ್ ಹೆಸರು ಬರ್ದಿರ್ತಾರೆ, ಡಬ್ಬ ಉಬ್ಬಿಕೊಂಡಿದ್ರೆ ಬಳಸಬೇಡಿ ಅಂತ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂದ್ರೆ ಬಾಟಲಿನಿಸಂ ಅಂತ ಒಂದು ಡಿಸೀಸು. ಅದು ನಾನು ಈಗಾಗಲೇ ಹೇಳ್ದಂಗೆ ವಿಷ ವಸ್ತುವನ್ನ ಬಿಟ್ಟಿರೋದು, ಅಂದ್ರೆ ಪ್ರೋಸೆಸ್ ಮಾಡಿದ್ದಾರೆ, ಫ್ರೂಟ್ ಜ್ಯೂಸ್ ನ ಕ್ಲೀನ್ ಆಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಆದ್ರೆ ಹಣ್ಣು ಬರೋ ಸ್ಟೇಜ್ ಅಲ್ಲೇನೆ ಈ ಬಾಟಲಿಸಂ ಬ್ಯಾಕ್ಟೀರಿಯಾ ಅದ್ರೊಳಗೆ ಸೇರಿ ವಿಷ ವಸ್ತುನ ರಿಲೀಸ್ ಮಾಡ್ಬಿಟ್ಟಿರುತ್ತೆ. ಅಂತ ಒಂದು ಜ್ಯೂಸ್ ಅನ್ನ ಇವರು ಸರಿಯಾಗಿ ಪ್ರೋಸೆಸ್ ಮಾಡಿದ್ರೆ ಡಬ್ಬದಲ್ಲಿ ತುಂಬಿದಾಗ ಆ ವಿಷಕಾರಿ ವಸ್ತು ಅದರಲ್ಲಿ ಸೇರ್ಕೊಂಡು ರಿಲೀಸ್ ಆದಾಗ ಗಾಳಿ ತುಂಬಿಕೊಂಡು ಡಬ್ಬ ದಪ್ಪ ಆಗುತ್ತೆ. ಬಹಳ ಕೆಟ್ಟ ಒಂದು ಕಾಯಿಲೆ ಅದು.
1: ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಕರುಳುಬೇನೆ ಮತ್ತು ಈ ಕಾಲರ ಬಗ್ಗೆ ಹೆಚ್ಚು ಕೇಳ್ತಾ ಇದ್ದೀವಿ, ಇದಕ್ಕೂ ಕೂಡ ಈ ಆಹಾರದ ನಂಜಿಗೆ ಏನಾದರೂ ಕಾರಣ ಆಗಬಹುದೇ?
0: ಹೌದು, ಎರಡೂ ಆಹಾರ ನಂಜಿನ ಕಾರಣದಿಂದನೇ ಬರುವಂತದ್ದು, ಈ ಕರುಳು ಬೇನೆ ಆಗ್ಲಿ ಕಾಲರ ಆಗ್ಲಿ. ಈ ಕೋಲಿ ಅಂತ ಇನ್ನೊಂದು ಕರುಳು ಬೇನೆಗೆ ಕಾರಣ, ಈ ಕೋಲಿಯಿಂದ ಬಂದಿದೆ ಅಂದ್ರೆ ಅರ್ಥ ನೀರನ್ನ ಉಪಯೋಗಿಸಿದೀವಿ
1: ಅಂತ,
0: ನೀರನ್ನ ಉಪಯೋಗಿಸಿದ್ದಾರೆ ಅಂತ. ಸಾಮಾನ್ಯವಾಗಿ ನಮ್ಮ ಮಲದಲ್ಲಿ ಇರುತ್ತೆ, ನಮ್ಮ ಹೊಟ್ಟೆಯಲ್ಲಿ ಇರುತ್ತೆ, ಅದು ಮಲದ ಮೂಲಕ ಈಚೆಗೆ ಬಂದಿರುತ್ತೆ. ಅಂದ್ರೆ ಯಾವುದೇ ನೀರಿನಲ್ಲಿ ಈ ಕೋಲಿ ಇದೆ ಅರ್ಥ ಅಂದ್ರೆ ಅದು ಮಲದ ಜೊತೆಗೆ ಮಿಶ್ರ ಆಗಿರೋ
1: ಕುಲಜ ವಸ್ತುಗಳ
0: ಬಂದಿರೋ ಅಂತ ನೀರು ಅಂತಾನೆ ಅರ್ಥ. ಸಾಮಾನ್ಯವಾಗಿ ಕಂಡು ಬರುತ್ತೆ ಇದು, ಇಷ್ಟ ಹೇಳಿದ ತಕ್ಷಣ ನಮ್ಗೆ ಅರ್ಥ ಆಗುತ್ತೆ ಅಂದ್ರೆ ವೈಯಕ್ತಿಕವಾಗಿ ನಾವು ನೈರ್ಮಲ್ಯವಾಗಿ ಇಲ್ಲದೆ ಇದ್ದಾಗ ಈ ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ.
1: ಮತ್ತೆ ಸರಿಯಾದಂತ ನೀರನ್ನು ಬಳಸ್ತಾ ಇದ್ದಾಗಲೂ ಕೂಡ
0: ಆ ನೀರು ಇದರಿಂದ ಬಂದಿರೋದ್ರಿಂದ ಖಂಡಿತವಾಗಿ ನೀವು ಹೇಳೋದು ನಿಜ.
1: ಮತ್ತೆ ಈ ಶಿಲೀಂಧ್ರಗಳು ಮತ್ತೆ ಈ ಬೂಸ್ಟ್ ಅಂತ ನಾವೇನು ಕರಿತೀವಲ್ಲ, ಇವು ಕೂಡ ಆಹಾರದ ನಂಜಿಗೆ ಎಷ್ಟು ಮಟ್ಟಿಗೆ ಕಾರಣ ಆಗಬಹುದು?
0: ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದೆ. ಅದ್ರ ನಮ್ಮ ರೈತ ಬಾಂಧವರಿಗೆ ಈ ಫಂಗಸ್ ಅನ್ನೋದು ಬಹಳ ಕೆಟ್ಟದ್ದು ಒಂದು. ಈ ಬೂಸ್ಟ್ ಈ ತೇವಾಂಶ ಇರೋ ಕಡೆ ಬೆಳೆಯುತ್ತೆ,
1: ವಿಶೇಷವಾಗಿ ನಾವು ಈಗ ಬ್ರೆಡ್ ತೆಗೆದುಕೊಂಡ್ರೆ ಅದು ಬಹಳ ದಿನ ಹಾಗೆ ಇಟ್ಟರೆ ಒಂದ್ ರೀತಿ ಬೂದಿ ರೀತಿ
0: ಬರುತ್ತೆ.
1: ಅದೇ ಬೂಸ್ಟ್.
0: ಕೃಷಿ ಬೆಳೆಗಳು ತಗೊಂಡ್ರೆ ಮುಸ್ಕಿನ ಜೋಳ, ಕಡಲೆಕಾಯಿ ಇಂಥದ್ರ ಮೇಲೂ ಸಹ ಇದನ್ನ ನಾವು ನೋಡ್ತೀವಿ, ಮೆಣಸಿನಕಾಯಿ.
1: ಹೌದು, ಅದನ್ನ ಸರಿಯಾಗಿ ಒಣಗಿಸದೇ
0: ಇದ್ದಾಗ ಬರುತ್ತೆ. ಇದು ಗೊತ್ತಿರಲಿಲ್ಲ ನಮಗೆ. 1974 ಪಶ್ಚಿಮ ಭಾರತದಲ್ಲಿ ಸುಮಾರು 100 ಜನ ಗುಡ್ಗಾಡಿನ ಜನ ಕಾಯಿಲೆ ಯಾವ್ದು ಅಂತಾನೆ ಗೊತ್ತಿಲ್ಲದೆ ತೀರ್ಕೊಂಡ್ರು.

0: ನಿಗೂಢ ಕಾಯಿಲೆ ಅಂತ,
1: ನಿಗೂಢ ಕಾಯಿಲೆ ಅಂತಾರಲ್ಲ ಆ ತರದಲ್ಲಿ. ಆಮೇಲೆ ತುಂಬಾ ಸಂಶೋಧನೆ ಮಾಡಿ ಬಂದ ಮೇಲೆ ತಿಳ್ಕೊಂಡಿದ್ದು ಏನಂದ್ರೆ, ಈ ಮುಸ್ಕಿನ ಜೋಳದ ಮೇಲೆ ಬಂದಿರುವಂತ ಫಂಗಸ್ ಅನ್ನ ಅವರು ಆ ಮುಸ್ಕಿನ ಜೋಳದ ಜೊತೆ ಸೇವಿಸಿರೋದ್ರಿಂದ ಈ ರೀತಿಯ ಕಾಯಿಲೆ ಉಂಟಾಯ್ತು ಅಂತ ಹೇಳಿ.
0: ಇದೊಂದು ರೀತಿ ಶಿಲೀಂಧ್ರ ವಿಷ ಅಂತ ಹೇಳಿ,
1: ಶಿಲೀಂಧ್ರ ವಿಷ. ಆದ್ರಿಂದ ಇದು ಎರಡು ತರದಲ್ಲೂ ಬರಬಹುದು. ಒಂದು ಕಟಾವಿಗ ಮುಂಚೆ ತೇವಾಂಶ ಜಾಸ್ತಿ ಆದ್ರೆ ಮಳೆಗೂ ಬರಬಹುದು, ಅಥವಾ ನಮ್ಮ ರೈತರಿಗೆ ಬಹಳ ರೂಢಿ ಅದು, ಕಟಾವು ಮಾಡಿ ಒಂದು ಕಡೆ ಹಾಕ್ತಾರೆ. ಆ ತೇವ ಏನಾದ್ರೂ ಅಲ್ಲಿ ಇದ್ರೆ ಅಥವಾ ಅಕಾಲಿಕ ಮಳೆ ಏನಾದ್ರು ಆದ್ರೆ ಆಗ ಈ ಬುಷ್ಟು ಉತ್ಪತ್ತಿ
0: ಬೆಳವಣಿಗೆ ಆಗ್ಬಿಡುತ್ತೆ.
1: ಬೆಳವಣಿಗೆ ಆಗಿ ವಿಷವನ್ನ ಕಾಳು ಒಳಗೆ ಬಿಟ್ಬಿಡುತ್ತೆ. ಕಡಲೆಕಾಯಿ ಅದರಲ್ಲೂ ತುಂಬಾ
0: ಹೌದು,
1: ಅಫ್ಲಾಟಾಕ್ಸಿನ್ ಅಂತ ಒಂದು ವಿಷದ ಬಗ್ಗೆ ನಾವು ಕೇಳಿದೀವಿ. ಇದು ಬಹಳಷ್ಟು ಈ ತರ ಬೂಸ್ಟ್ ನಿಂದ ಬರುವಂತ ಒಂದು ಕಾಯಿಲೆ.
0: ಅಂದ್ರೆ ಈ ಶಿಲೀಂಧ್ರ ವಿಷ ಅಥವಾ ಅಫ್ಲಾಟಾಕ್ಸಿನ್ ಅಂತ ತಾವು ಹೇಳಿದ್ರಲ್ಲ, ಇದನ್ನ ಹೇಗೆ ತಡೆಗಟ್ಟಬಹುದು ಅಂತೇಳಿ ಮುಖ್ಯವಾಗಿ?
1: ಫಸ್ಟ್ ಕಾಳುಗಳನ್ನ ಚೆನ್ನಾಗಿ ಒಣಗಿಸುವಂತದ್ದು, ಆಮೇಲೆ ಯಾವ ರೀತಿ ಶೇಖರಿಸ್ತಾರೆ. ನಮ್ಮ ರೈತರು ಆ ಒಂದು ಶೇಖರಣೆಯ ಬಗ್ಗೆ ಬಹಳ ಹೆಚ್ಚಿನ ಮಹತ್ವವನ್ನ ಕೊಡಬೇಕು. ಸರಿಯಾದ ರೀತಿಯಲ್ಲಿ ಶೇಖರಣೆ, ಅಲ್ಲಿ
0: ಬೆಳವಣಿಗೆ ಆಗದಂತೆ ತಡೆಯೋದು ಬಹಳ ಮುಖ್ಯ,
1: ಬಹಳ ಮುಖ್ಯ.
0: ಒಂದ್ಸರಿ ಬೆಳವಣಿಗೆ ಆದ್ಮೇಲೆ ಅದು ವಿಷ,
1: ಅದು ಅಭ್ಯಾಸ ಏನು, ಮೇಲೆ ಬೂಸ್ಟ್ ಒರೆಸ್ಬಿಟ್ರೆ ಹೋಗುತ್ತೇನೆ, ಇಲ್ಲ ಆ ವಿಷ ಒಳಗೊಟ್ಟೋಗಿರುತ್ತೆ.
0: ಆಂತರಿಕವಾಗಿ
1: ಆ ವಿಷ ಇರುತ್ತೆ. ಆದ್ರಿಂದ ಅಂತ ಕಡಲೆಕಾಯಿನ ಉಪಯೋಗಿಸೋದಾಗ್ಲಿ ಅಥವಾ ಅದರಿಂದ ಎಣ್ಣೆ ತೆಗೆದು ಆ ಹಿಂಡಿಯನ್ನ ಮೇವಿಗೆ ಹಾಕ್ತಾರೆ, ಅವಾಗ ಹಸುಗಳಿಗೂ ಬಹಳ ಡೇಂಜರ್.
0: ಮತ್ತೆ ಹಸುಗಳಿಗೂ ತೊಂದರೆ ಆಗುತ್ತೆ, ಕೆಲವರು ಈ ಕೋಳಿ ಆಹಾರವಾಗಿ ಬಳಸ್ತಾರೆ,
1: ಅದಕ್ಕೂ ತೊಂದರೆ
0: ಆಗುತ್ತೆ, ಕೂಡ ತೊಂದರೆ ಆಗಿ ಆ ಕೋಳಿ ಮಾಂಸ ತಿಂದ ಮನುಷ್ಯರಿಗೂ
1: ಬರುತ್ತೆ. ಅದು ಕ್ರಾಸ್ ಕಂಟಾಮಿನೇಷನ್ ಅಂತೀವಿ, ಅಡ್ಡ ಪರಿಣಾಮ, ಒಂದರಿಂದ ಒಂದು ಕಬ್ಬತ್ತೆ
0: ಸರಪಳಿ ಕ್ರಿಯೆ
1: ಇದ್ದಂಗೆ. ಅದಕ್ಕೆ ಆ ಮೇವಿನ ಹಿಂಡಿಗೆ ಅಮೋನಿಯಾ ಬೆರೆಸೋದ್ರಿಂದ ಈ ಒಂದು ಹಾವಳಿನ ತಡಿಬಹುದು. ನಮ್ಮ ಆಹಾರದಲ್ಲಿ ನಾನು ಈಗಾಗಲೇ ಹೇಳಿದಂಗೆ ಒಣಗಿಸೋದ್ರಿಂದ ಚೆನ್ನಾಗಿ, ಮತ್ತೆ ಸುರಕ್ಷಿತವಾಗಿ ಶೇಖರ್ಸ್ ಇಡೋದ್ರಿಂದ ಈ ಒಂದು ಕಾಯಿಲೆಯನ್ನು.
0: ಕಡಲೆ ಬೀಜ ತಿಂತಾರೋ ಕೆಲವು ಟೈಮ್ ಮುಗ್ಲು
1: ಬಿಡುತ್ತೆ, ಬಹಳ ತಿನ್ಬಾರ್ದು. ಆಮೇಲೆ ಬೂಸ್ಟ್ ಇದ್ರೆ ಒರೆಸ್ಬಿಟ್ರೆ ಹೋಗುತ್ತೆ ಅನ್ನೋದು ಬಹಳ ತಪ್ಪು ಭಾವನೆ. ಅಂತ ಆಹಾರನ ಯಾವತ್ತು ತಿನ್ನಲೇಬಾರದು. ಒಂದ್ಸತಿ ಬೂಸ್ಟ್ ಬಂದಿದೆ ಅಂದ್ರೆ ನಾವು ಉಪಯೋಗಿಸೋದು ಒಳ್ಳೇದಲ್ಲ. ಈಗ ಸಾಮಾನ್ಯವಾಗಿ ಉಪ್ಪಿನಕಾಯಿಯಲ್ಲಿ ಬೂಸ್ಟ್ ಮೇಲಿದ್ರೆ ತೆಗೆದ್ಬಿಡ್ತು ತಿನ್ನೋ ಅಭ್ಯಾಸ ನಮ್ಗೆ ಇಲ್ಲ. ಅದು ವಿಷ ವಸ್ತುವನ್ನ ಬಿಟ್ಬಿಟ್ಟಿರುತ್ತೆ ಈಗಾಗ್ಲೇ. ಆ ಬೆಳವಣಿಗೆ ಹೊಂದುವಾಗ ಆ ಜೀವಕ್ರಿಯೆಯಲ್ಲಿ ಉತ್ಪತ್ತಿ ಆಗುವಂತ ವಿಷ ಅದು, ಅದು ಸೇರ್ಬಿಟ್ಟಿರುತ್ತೆ ಉಪ್ಪಿನಕಾಯಿಯಲ್ಲಿ. ಆ ತರ ಯಾವ್ದನ್ನೇ ಆಗ್ಲಿ ಒರೆಸಿ ನಾವು ತಿಂತೀವಿ ಅನ್ನೋದು
0: ಸರಿಯಲ್ಲದೆ ಒಳ್ಳೇದು. ಇನ್ನೊಂದು ವಿಚಾರ ತಾವು ತಿಳಿಸಿದ್ದು ಅಂದ್ರೆ, ನೈಸರ್ಗಿಕವಾಗಿ ಆಹಾರದಲ್ಲೇನೆ ಈ ವಿಷದ ಅಂಶ ಇರುತ್ತೆ ಅಂತ ಅಂದು.
1: ಹೌದು,
0: ಯಾಕಂದ್ರೆ ಇವೆಲ್ಲ ನಾವು ನೋಡಿದ್ದು ಹೊರಗಡೆಯಿಂದ
1: ಬರುವಂತ
0: ಜೀವಾಣುಗಳಿಂದ ಉಂಟಾಗುವಂತದ್ದು. ಆಹಾರದಲ್ಲಿ ಅಂತರ್ಗತವಾಗಿಯೇ ಕೆಲವು ವಿಷಯಗಳಿರ್ತವೆ ಅಂತ ತಾವು ಹೇಳಿದ್ರಿ, ಇವಕ್ಕೆ ಸ್ವಲ್ಪ ಉದಾಹರಣೆಗಳನ್ನ ಕೊಟ್ಟು ವಿವರಿಸ್ತೀರಾ?
1: ಖಂಡಿತವಾಗಿ ವಿವರಿಸ್ತೀನಿ. ಬಹುಶಃ ನಿಮಗೂ ಗೊತ್ತಿರುತ್ತೆ, ಈಗ ನಾನು ಇದ್ರ ಹೆಸರು ಹೇಳದೆ, ಕೇಸರಿ ಬೆಳೆ ಕೇಳಿರ್ತೀರಾ? ಆಮೇಲೆ ಕೇಸರಿ ಬೆಳೆ ತಿನ್ನಬಾರದು ಅಂತಾನು ಒಂದು ಅಭಿಪ್ರಾಯ
0: ಕೊಟ್ಟಿದ್ರು.
1: ಭಾರತ ಸರ್ಕಾರ ಇವತ್ತು ಅದನ್ನ ನಿಷೇಧಿಸಿದೆ. ಕೇಸರಿ ಬೆಳೆ ಅಂದ್ರೆ ಕೇಸರಿ ಬಣ್ಣ ಇರುತ್ತಲ್ಲ ಆ ಬೆಳೆ ಅಲ್ಲ, ಚೌಕವಾಗಿರುತ್ತೆ, ರೌಂಡ್ ಇರೋದಿಲ್ಲ ಆ ಬೇಳೆ. ಆ ಬೇಳೆಯನ್ನ ಉಪಯೋಗಿಸಬಾರದು. ಆ ಬೇಳೆಯಲ್ಲಿ ಲೆಥರಿಸಮ್ ಅಂತ ಒಂದು ಕಾಯಿಲೆ ಬರುತ್ತೆ. ಅದು ಕಾಲುಗಳಿಗೆ ಪಾರ್ಶ್ವವಾಯುತ್ತೆ, ನಡೆಯೋಕ್ಕಾಗೋದಿಲ್ಲ, ಕಾಲು ಸೊಟ್ಟ ಆಗ್ತಾ ಹೋಗುತ್ತೆ. ಇದು ಸಾಮಾನ್ಯವಾಗಿ ಕೇಸರಿ ಬೆಳೆಯನ್ನು ಉಪಯೋಗಿಸುವಂತದ್ದು ಮಧ್ಯಪ್ರದೇಶದಲ್ಲಿ ಜಾಸ್ತಿ, ಯಾಕಂದ್ರೆ ಇದು ಬಹಳ ಸುಲಭವಾಗಿ ಬೆಳೆಯುವಂತ ದ್ವಿದಳ ಧಾನ್ಯ,
0: ಮತ್ತೆ ಕಡಿಮೆ ಬೆಲೆಗೂ
1: ಕಡಿಮೆ ಬೆಲೆಗೂ ಸಿಕ್ಕುತ್ತೆ, ಸುಲಭವಾಗಿ ಬೆಳೆಯುತ್ತೆ, ಡ್ರಾಟ್ ಅಂದ್ರೆ ಬರಗಾಲದಲ್ಲಿ ಬೆಳೆಯುತ್ತೆ. ಅದರಿಂದ ಬಹಳಷ್ಟು ಉಪಯೋಗಿಸ್ತಾರೆ ಇದನ್ನ. ಅಲ್ಲಿ ತುಂಬಾ ಕೇಸ್ಗಳಿದೆ ಈ ತರದ್ದು ಮಧ್ಯಪ್ರದೇಶದಲ್ಲಿ. ಈ ಲೆಥರಿಸಮ್ ನಿಂದ ಅವ್ರಿಗೆ ಪಾರ್ಶ್ವವಾಯು ಬಂದು ಪರ್ಮನೆಂಟ್ ಡಿಸೇಬಲ್ಡ್ ಆಗ್ತಾರೆ,
0: ಶಾಶ್ವತವಾಗಿ
1: ಅಂಗವನ್ನತೆ ಅವ್ರಿಗೆ ಉಂಟಾಗುತ್ತೆ. ಆದ್ರಿಂದಲೇ ಭಾರತ ಸರ್ಕಾರ ಇವತ್ತು ಕೇಸರಿ ಬೆಳೆ ಬೆಳೆಯೋದಾಗ್ಲಿ ಅಥವಾ ಉಪಯೋಗಿಸೋದಾಗ್ಲಿ ಮಾಡಬಾರದು ಅಂತ ಹೇಳ್ತಾರೆ. ಅದೇ ರೀತಿ ಇನ್ನೊಂದು ನಾನು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ, ಅದೇನಪ್ಪ ಅಂದ್ರೆ ಸಾಸಿವೆ ಕಾಳು.
0: ಹೌದು, ಸಾಸಿವೆ ಎಣ್ಣೆಯನ್ನು ಕೂಡ
1: ಪಂಜಾಬ್ ಅಂತ ಕಡೆ ತುಂಬಾ ಉಪಯೋಗಿಸ್ತಾರೆ,
0: ವಿಶೇಷವಾಗಿ ಸಾಸಿವೆ ಎಣ್ಣೆಗೆ ಈ ಒಂದು ದತ್ತುರ ಬೀಜದ
1: ಅಜ್ಜಿಮೋನ್ ಅಂತಾರೆ, ಅಥವಾ ದತ್ತುರ ಬೀಜವನ್ನ, ಅದು ಸಾಸಿವೆ ಬೀಜದ ತರಾನೇ ಇರುತ್ತೆ. ಸೊ ಸಾಸಿವೆ ಕಾಳಗ್ ಬೆರೆಸ್ತಾರೆ. ಈ ದತ್ತುರ ಬೀಜದಲ್ಲಿನೂ ಸಹ ಒಂದು ವಿಷ ವಸ್ತು ಇದೆ, ಅದು ಬಹಳ ಕೆಟ್ಟ ವಿಷ ವಸ್ತು. ಅದು ನಮ್ಮ ರಕ್ತನಾಳದ ಹೃದಯ ಸಂಬಂಧಿ, ಆಮೇಲೆ ಮಣಿಕಟ್ಟುಗಳಲ್ಲಿ ದ್ರವದ ಶೇಖರಣೆ ಎಡಿಮಾ ಅಂತ ಹೇಳ್ತೀವಲ್ಲ, ಆ ತರ ಬಂದು ಕೊನೆಗೆ ಸಾವು ಸಹ
0: ಉಂಟಾಗುತ್ತದೆ. ಡ್ರಾಪ್ಸಿ
1: ಎಲ್ಲ ಕಡೆ ಎಡಿಮಾ ಕಾಣಿಸ್ಕೊಂಡು ಕೊನೆಗೆ ಸಾವೇ, ತುಂಬಾ ಕೇಸ್ಗಳು ಈ ತರದ್ದು ಆಗಿದೆ. ಇದು ಈ ಅರ್ಜಿಮವನ್ನ ಬೆರೆಸೋದ್ರಿಂದ, ನೀವು ಹೇಳಿದ್ರಲ್ಲ ದತ್ತೂರ ಬೀಜವನ್ನ ಬೆರೆಸೋದ್ರಿಂದ ಉಂಟಾಗುತ್ತೆ. ಆ ದತ್ತೂರ ಬೀಜ ಬೆರೆಸಿ ಎಣ್ಣೆ ತೆಗೆದಾಗ ಎಣ್ಣೆಗೂ ಅದು ಸೇರ್ಕೊಳ್ಳುತ್ತೆ. ಇದೆರಡು ಬಹಳ ಪ್ರಮುಖವಾದ
0: ಚಿಲ್ಲರೆಯಾಗಿ ಮಾರಾಟ ಮಾಡ್ತಾರಲ್ಲ ಈ ಸಾಸಿವೆ ಎಣ್ಣೆನ, ಇದರ ಹಾವಳಿ ಹೆಚ್ಚು ಅಂತ ನಾವು ಹೇಳಿದ್ವಿ. ಇದು ಪ್ಯಾಕ್ಡ್ ಎಣ್ಣೆಯನ್ನು ತೆಗೆದುಕೊಳ್ಳೋದು
1: ಒಳ್ಳೇದು. ಒಂದು ಸಾಸಿವೆ ಕಾಳು ತಗೊಂಡೋಗ್ಲು ನಾವು ಸ್ವಲ್ಪ ಹುಷಾರಾಗಿ ನೋಡಿ ಬಳಸುವಂತದ್ದು. ಇಂತಹ ಸಮಯದಲ್ಲಿ ನಮಗೆ ಗೊತ್ತಿರೋ ಅಂತ ಕಡೆ ತಗೊಳ್ಳೋದು ಉತ್ತಮ. ನಮಗೆ ನಂಬಿಕೆ ಮೂಲಗಳಿಂದ ಇದನ್ನ ಕೊಂಡ್ಕೊಳ್ಳೋದು ಯಾವತ್ತು ಒಳ್ಳೇದು. ಇದಕ್ಕೆ ಇನ್ಯಾವುದೇ ರೆಮಿಡಿ ಕೊಡಕ್ ಆಗೋದಿಲ್ಲ, ಇದು ನೈಸರ್ಗಿಕವಾಗಿ ಬಂದಿರುವಂತದ್ದು ಎರಡನ್ನು. ಅದರಿಂದ ವಿಶ್ವಾಸಾರ್ಹ ಮೂಲಗಳಿಂದ ತಗೊಳ್ಳೋದು ಬಹಳ ಒಳ್ಳೇದು.
0: ಈ ಆಹಾರದ ನಂಜಿಗೆ ಸಂಬಂಧಪಟ್ಟಾಗೆ ಸರ್ಕಾರ ಮತ್ತು ಬೇರೆ ಬೇರೆ ಸಂಸ್ಥೆಗಳು

0: ಪ್ರಯತ್ನಗಳನ್ನು ಮಾಡ್ತಾ ಇದ್ದಾವೆ, ಗುಣಮಟ್ಟದ ಆಹಾರದ ಬಳಕೆ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತಾ ಇದ್ದಾವೆ. ಆದರೆ ನಾವು ವೈಯಕ್ತಿಕವಾಗಿ ಆಹಾರದ ಒಂದು ನಂಜನ್ನ ಮನೆ ಮಟ್ಟದಲ್ಲಿ ತಡೆಗಟ್ಟೋದಕ್ಕೆ ಏನೇನು ಅಂಶಗಳ ಕಡೆಗೆ ಒತ್ತನ್ನು ಕೊಡಬೇಕಾಗುತ್ತೆ ಅಂತ?
1: ಮೊದಲನೇದಾಗಿ ವೈಯಕ್ತಿಕ ಸ್ವಚ್ಛತೆ
0: ನಮ್ಮ
1: ಬಹಳ ಮುಖ್ಯ. ಇದು ನಮ್ಮ ಕೂದಲು, ಉಗುರು, ಚರ್ಮ ಯಾವಾಗ್ಲೂ ಸ್ವಚ್ಛವಾಗಿ ಇಟ್ಕೋಬೇಕು. ನಾವು
0: ಕೈ ತೊಳ್ಕೋಬೇಕು, ಮತ್ತೆ ಅವ್ರು ಹೇಳ್ದಾಗೆ
1: ಪ್ರತಿ ಸತಿ ಅದು ಕೈ ತೊಳಿಬೇಕು. ಪ್ರತಿ ಕೆಲಸದ ನಂತರ, ಪ್ರತಿ ಕೆಲಸದ ನಂತರ ಅಂದ್ರೆ ಉದಾಹರಣೆಗೆ ಏನೋ ಒಂದು ತರಕಾರಿ ಕಟ್ ಮಾಡ್ತೀವಿ, ಹಸಿ ತರಕಾರಿ, ಮತ್ತೆ ಅದೇ ಕೈಯನ್ನ ನಾವೆಲ್ಲೋ ಅಲ್ಲಿ ಬೇಯಿಸೋದಕ್ಕೋ ಇನ್ನೊಂದಕ್ಕೋ ಇಲ್ಲ ಚಪಾತಿ ಇಟ್ಟು ಕಲ್ಸೋದಕ್ಕೋ ಇಲ್ಲ. ಅದ್ರ ಪ್ರತಿ ಒಂದು ಕೆಲಸ ಏನಾಗುತ್ತೆ, ಎಲ್ಲ ಕೆಲಸ ಆದ್ಮೇಲೆ ಕೈ ತೊಳಿತೀನಿ ಅನ್ನೋ ಕಾನ್ಸೆಪ್ಟ್ ನಮ್ಮ ಹೆಣ್ಣು ಮಕ್ಕಳಲ್ಲಿರುತ್ತೆ. ಇಲ್ಲ, ಯಾವುದೇ ಒಂದು ಕೆಲಸ ಮಾಡಿದ್ರೆ ಕೈ ತೊಳೆದು ಮತ್ತೆ ಇನ್ನೊಂದು ಕೆಲಸ ಮಾಡುವಂತ ಅಭ್ಯಾಸನ ನಾವು ಮಾಡ್ಕೋಬೇಕು. ಮತ್ತೆ ಕೆಲಸ ಮಾಡುವಾಗ ಮೂಗೆಲ್ ಬೆರಳಿಡೋದು, ತಲೆ ಕೆರ್ಕೊಳ್ಳೋದು, ಕೈ ಮೈ ಕೆರ್ಕೊಳ್ಳೋದು ಇಂಥದನ್ನ ಮಾಡ್ತೀವಿ. ಇದು ನೋಡೋಕ್ಕೂ ಅಸಹ್ಯ, ಮತ್ತೆ ಅಡ್ಡ ಕಲ್ಮಶೀಕರಣ ಅಂದ್ರೆ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತು ದಾಟಿಸ್ತೀವಿ, ಈ ಸೂಕ್ಷ್ಮ ಜೀವಿಗಳನ್ನ ಪ್ರಸಾರ ಮಾಡ್ತೀವಿ. ಸೊ ಈ ತರ ಮಾಡಬಾರ್ದು. ಮತ್ತೆ ನಮ್ಮ ಪಾತ್ರೆಗಳು, ನೀವು ಈಗಾಗಲೇ ಅದನ್ನ ಹೇಳಿದ್ರಿ, ಕತ್ತರಿಸುವಂತ ಅಲ್ಲಿಗೆ ತೊಳೆದಿಟ್ಕೋಬೇಕು. ಮತ್ತೆ ಅಡುಗೆ ಮನೆ ಕಟ್ಟೆಯನ್ನ ಸದಾ ಶುದ್ಧವಾಗಿ
0: ಇಟ್ಕೊಂಡಿರ್ಬೇಕು.
1: ವೈಯಕ್ತಿಕ ಸ್ವಚ್ಛತೆ ಖಂಡಿತ ಬಹಳ ಚೆನ್ನಾಗಿ ಹೇಳಿದ್ರಿ. ಕೆಮ್ಮದು, ಸೀನೋದು, ಅಥವಾ ಮೂಗಿಂದ ಇದು, ಅಥವಾ ಆ ಥರದ ಮಾಡೋಕ್ಕೆ ಆಗಲ್ಲ ಅಂದಾಗ ಹೊರಗೋಗಿ ಮಾಡಿ ಕೈ ತೊಳೆದು ಮತ್ತೆ ಬಂದು ಮಾಡೋದು ಒಳ್ಳೇದು. ಮತ್ತೆ ಇನ್ನೊಂದು ಅಂಶ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಹೊರಗೆ ಹೋಗಿ ಬಂದ ಮೇಲೆ ಅದೇ ಬಟ್ಟೆಯಿಂದ ಅಡುಗೆ ಮನೆ ಒಳಗೆ ಹೋಗೋದು ಒಳ್ಳೇದಲ್ಲ. ನಾವು ಹೊರಗೆ ಬೇಕಾದಷ್ಟು ಸೂಕ್ಷ್ಮ ಜೀವಿಗಳನ್ನ ನಮ್ಮ ಬಟ್ಟೆ ಜೊತೆಗೆ ತಗೊಂಡು ಬಂದಿರ್ತೀವಿ. ಸೊ ಕೈ ಕಾಲು ತೊಳೆಯೋದು ಒಂದು ಅಭ್ಯಾಸ, ಬಟ್ಟೆಯನ್ನು ಬದಲಿಸಿ ಮನೆ ಹೆಣ್ಮಕ್ಳು ಅಡುಗೆ ಮನೆಗೆ ಹೋಗೋದು ಉತ್ತಮವಾದ
0: ಶೌಚಾಲಯಗಳನ್ನು ಕೂಡ ಬಹಳ ಶುದ್ಧವಾಗಿ
1: ಇಟ್ಕೋಬೇಕು. ಖಂಡಿತ, ಬಹಳ ಚೆನ್ನಾಗಿ ಹೇಳಿದ್ರೆ ಬಹಳ ಶುದ್ಧವಾಗಿ ಇಟ್ಕೋಬೇಕು. ಅಲ್ಲಿಗೆ ಹೋಗಿ ಬಂದಾಗ್ಲೂ ಬರೀ ಕೈಯೆಲ್ಲ ಕಾಲನ್ನು ಸಹ ತೊಳ್ಕೊಂಡು ಮತ್ತೆ ನಾವು ಅಡುಗೆ ಮನೆಗೆ ಎಂಟರ್ ಆಗೋದು ಒಳ್ಳೆಯದು. ಮತ್ತೆ ಇದಲ್ಲದೆ ಹಸಿ ಪದಾರ್ಥ ಮತ್ತೆ ಬೇಯಿಸಿರೋ ಪದಾರ್ಥ ಜೊತೆಗೆ ಸೇರಿಸ್ಬೋದು. ಹಸಿ ಮಾಂಸದ ಜೊತೆ ಬೇಯಿಸಿರೋದನ್ನ, ಹಸಿ ತರಕಾರಿ ಅಥವಾ ಬೆಂದಿರೋದನ್ನ, ಇಂಥದನ್ನ ಒಂದ್ರು ಪಕ್ಕ ಒಂದು ಇಟ್ಕೋಬಾರ್ದು. ಯಾವಾಗಲೂ ಅಡುಗೆ ಮಾಡುವಾಗ ನಾವು ನೋಡಿಕೊಂಡು ಮಾಡ್ಕೋಬೇಕು. ಮತ್ತೆ ಯಾವುದೇ ಅಡುಗೆನ 50 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಅಂದ್ರೆ ಚೆನ್ನಾಗಿ ಬಿಸಿ ಇದ್ದಾಗ ಈಚೆ ಇಟ್ಕೊಳ್ಳಿ. ತಣ್ಣಗಾಗ್ತಿದೆ ಅಂದಾಗ ತಾವು ಈಗ ಮೊದಲೇ ಹೇಳಿದ್ರೆ ಕುದಿಸ್ಕೊಳ್ಳಿ ಮತ್ತೊಂದ್ಸತಿ ಇಲ್ಲ ಬಳಸ್ಕೊ, ಇಲ್ಲ ತಮ್ಗೆ ಅನುಕೂಲ ಇದ್ದು ರೆಫ್ರಿಜರೇಟರ್ ಇಡಬಹುದು ಅಂದ್ರೆ ರೆಫ್ರಿಜರೇಟರ್ ಇಟ್ಕೊಂಡು ಬಳಸ್ಕೋಬಹುದು. ಆದ್ರೆ ಆ ಒಂದು ಡಿಗ್ರಿಯಲ್ಲಿ ಆ ಬೆಚ್ಚಗೆ ಆಗದ್ಮೇಲೆ ಅದನ್ನ ಬಹಳ ಹೊತ್ತು ಈಚೆ ಇಡೋದು ಒಳ್ಳೇದಲ್ಲ. ಆಮೇಲೆ ಆಹಾರನ ಚೆನ್ನಾಗಿ ಬೇಯಿಸಬೇಕು. ಯಾವುದೇ ಆಹಾರವನ್ನ ಚೆನ್ನಾಗಿ ಬೇಯಿಸಿ ತಿನ್ನೋದು ಒಳ್ಳೇದು. ಮತ್ತೆ ಫ್ರಿಜ್ ಅನುಕೂಲ ಇರೋರಿಗೆ ಹಸಿ ಮತ್ತೆ ಬೆಂದ ಆಹಾರವನ್ನ ಬೇರೆ ಬೇರೆಯಾಗಿ ಶೇಖರಣೆ ಮಾಡಬೇಕು.
0: ಈ ಮಾಂಸದ ಒಂದು ಆಹಾರವನ್ನು ಕೂಡ ಹೆಚ್ಚು ಕಾಲ ನಾವು ಶೇಖರಿಸಿದಕ್ಕಾಗೋದಿಲ್ಲ,
1: ಒಳ್ಳೇದಲ್ಲ, ಒಳ್ಳೆ ಡೀಪ್ ಫ್ರೀಸ್ಗೆ ಇಡಬೇಕಾಗುತ್ತೆ. ಅಂದ್ರೆ ಇನ್ನೂ ಐಸ್ ಇರುತ್ತಲ್ಲ ಅಂತ ಕಡೆ ಇಡಬೇಕು, ಯಾಕಂದ್ರೆ ತುಂಬಾ ಹೊತ್ತಾದ್ಮೇಲೆ ಅಲ್ಲೂ ಬೆಳಿಲಿಕ್ಕೆ ಶುರುವಾಗುತ್ತೆ.
0: ವಿಶೇಷವಾದ ಮಾಧ್ಯಮ
1: ಆಗುತ್ತೆ
0: ಈ ಸೂಕ್ಷ್ಮಾಣುಗಳು.
1: ಹೌದು, ತುಂಬಾ ಒಳ್ಳೆ ವಾತಾವರಣ ಅದಕ್ಕೆ ಬಹಳ ಅನುಕೂಲವಾಗಿ ನಾವೇ ಮಾಡಿಕೊಟ್ಟಾಗ ಆಗುತ್ತೆ. ಕೊನೆಯದಾಗಿ ಎಲ್ಲೇ ಸಂಶಯ ಇದ್ರು ಅಂತ ಆಹಾರ ಪರೀಕ್ಷೆ ಮಾಡಕ್ ಹೋಗ್ಬಾರ್ದು, ಪರವಾಗಿಲ್ಲ ಕ್ಲೀನ್, ನಮ್ಗೆ ಅನುಮಾನ ಇದೆ ಅಂದ್ರೆ ಅಂತ ಕಡೆ ನಾವು ಆಹಾರ ಸೇವಿಸ್ತಾ ಇರೋದೇ ಒಳ್ಳೇದು.
0: ಇಷ್ಟೆಲ್ಲ ವಿಚಾರಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ.
1: ಇಟ್ಕೊಂಡ್ರೆ ಖಂಡಿತವಾಗಿ ಈ ಒಂದು ಕಾಯಿಲೆಯಿಂದ ನಾವು ತಡೆಗಟ್ಟಬಹುದು.
0: ತುಂಬಾ ಸಂತೋಷ ಡಾಕ್ಟರ್ ಜಮುನಾ ಅವರೇ. ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಈ ಆಹಾರದ ನಂಜು ಆಗೋದಕ್ಕೆ ಏನು ಕಾರಣಗಳು, ಏನೇನು ಮುಂಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಈಗ ಕೇಳುವ ಕೃಷಿ ಮಾಹಿತಿ.
3: ಬಾಳೆ ಬೆಳೆಯನ್ನು ಹಲವಾರು ಕೀಟಪೀಡಿಗಳು ಬಾಧಿಸ್ತವೆ. ಅವುಗಳಲ್ಲಿ ಹುಸಿ ಕಾಂಡದ ಮೂತಿ ಹುಳು ಕೂಡ ಬಹಳ ಮುಖ್ಯವಾದಂಥದ್ದು. ಸಾಮಾನ್ಯವಾಗಿ ಈ ಬಾಳೆ ಬೆಳೆಯ ಹುಸಿ ಕಾಂಡದ ಮೂತಿ ಹುಳುವಿನ ಹಾವಳಿ ಬೇಸಿಗೆ ಮತ್ತು ಮುಂಗಾರು ಹಂಗಾಮಿನಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಬಾಳೆ ಸುಮಾರು 4 ತಿಂಗಳ ಬೆಳೆ ಆಗ್ತಿದ್ದಂತೆ ಇದು ಪ್ರಾರಂಭವಾಗುತ್ತೆ. ಈ ಕೀಟದ ಹಾವಳಿ ಗೊತ್ತಾಗುವಷ್ಟರಲ್ಲಿ ಬಾಳೆ ಬೆಳೆ ಹೂ ಬಿಡುವಂಥ ಒಂದು ಹಂತಕ್ಕೆ ಬಂದಿರುತ್ತೆ. ಈ ಕೀಟದ ಬಾಧೆಯ ಲಕ್ಷಣಗಳು ಮುಖ್ಯವಾಗಿ ಈ ಕಾಂಡದ ಮೇಲೆ ಚಿಕ್ಕ ಚಿಕ್ಕ ರಂಧ್ರಗಳ ರೂಪದಲ್ಲಿ ಗೋಚರವಾಗುತ್ತೆ. ಬಾಳೆ ಬೆಳೆಗೆ 4 ತಿಂಗಳಾದ ನಂತರ ಈ ಚಿಕ್ಕ ಗಾತ್ರದ ರಂಧ್ರಗಳನ್ನು ನಾವು ಕಾಣಬಹುದು. ಈ ರಂಧ್ರಗಳಿಂದ ಲೋಳೆಯಂತಹ ಅಂಟು ಪದಾರ್ಥ ಹೊರಗಡೆ ಬರುತ್ತೆ. ಕೀಟದ ಮರಿ ಹಂತ ಮತ್ತು ಪ್ರೌಢದುಂಬಿ ಇವೆರಡೂ ಸೇರಿಕೊಂಡು ಬಾಳೆಯ ಕಾಂಡದ ಎಲೆಯ ಮಧ್ಯದ ದಿಂಡು ಮತ್ತು ಬಾಳೆಗೊನೆಯ ಬುಡದ ಭಾಗವನ್ನು ಬಾಧಿಸ್ತವೆ. ಮರಿ ಹಂತದ ಹುಳುಗಳು ಹೆಚ್ಚಿನ ಹಾನಿಯನ್ನು ಉಂಟು ಮಾಡ್ತವೆ. ಕಾಂಡದಲ್ಲಿ ಅನೇಕ ಸುರಂಗಗಳನ್ನು ಕೊರೆದು ತಿರುಳನ್ನು ತಿಂತವೆ. ಆನಂತರ ಬಾಳೆಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗ್ತವೆ. ಲೋಳೆಯಂತಹ ಪದಾರ್ಥ ಕಾಂಡದ ಮೇಲೆ ರಂಧ್ರಗಳ ಮೂಲಕ ಹೊರಗಡೆ ಬರುತ್ತೆ. ಕ್ರಮೇಣವಾಗಿ ಕಾಂಡ ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ರಭಸವಾದಂಥ

ಗಾಳಿ ಬೀಸಿದಾಗ ಅದು ಮುರಿದು ಬೀಳುತ್ತೆ. ಕೀಟದ ಹಾವಳಿ ಹೆಚ್ಚಾದಾಗ ಕಾಂಡಕ್ಕೆ ಜೋಡಣೆಯಾಗುವಂಥ ಎಲೆಗಳ ಬುಡಭಾಗದಲ್ಲಿ ನೀರಿನಂತಹ ದ್ರವ ಕೂಡ ಸೋರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಬಾಳೆಯ ಗೊನೆಯ ಬುಡದ ಭಾಗ ಕೊಳೆಯೋದಕ್ಕೆ ಪ್ರಾರಂಭವಾಗಿ ಬಾಳೆಕಾಯಿಗಳು ಚೆನ್ನಾಗಿ ಬಲಿಯೋದಕ್ಕಿಂತ ಮೊದಲೇ ಮಾಗ್ತವೆ. ಬಾಧೆಗೆ ಒಳಗಾದಂಥ ಕಾಂಡ ಕೊಳೆಯೋದ್ರಿಂದ ದುರ್ವಾಸನೆ ಕೂಡ ಬರುತ್ತೆ. ಇನ್ನು ಬಾಳೆಕಾಂಡದ ಪ್ರೌಢ ಮೂತಿ ಹುಳುಗಳು ಹೊಳೆಯುವಂಥ ಕಡು ಕಪ್ಪು ಬಣ್ಣವನ್ನು ಹೊಂದಿರ್ತವೆ. ಗಾತ್ರದಲ್ಲಿ 25 ಮಿಲಿಮೀಟರ್ನಿಂದ 40 ಮಿಲಿಮೀಟರ್ನಷ್ಟು ಇವು ಉದ್ದ ಇರ್ತವೆ. ರಾತ್ರಿ ಹೊತ್ತು ಹೆಚ್ಚು ಚಟುವಟಿಕೆಯಿಂದ ಕೂಡಿರ್ತವೆ. ಮೋಡ ಕವಿದಂಥ ವಾತಾವರಣ ಮತ್ತು ತಂಪು ಹವಾಗುಣ ಇರುವಂಥ ದಿನಗಳಲ್ಲಿ ಹಗಲಲ್ಲೂ ಕೂಡ ಇವುಗಳು ಕಂಡುಬರ್ತವೆ. ಸಾಮಾನ್ಯವಾಗಿ ದುಂಬಿಗಳು ಕೀಟಬಾಧಿತ ಬಲಿತ ಬಾಳೆ ಕಾಂಡಗಳಲ್ಲಿ ಮತ್ತು ಕಟಾವು ಮಾಡಿದ ನಂತರ ಉಳಿಯುವಂಥ ಕಾಂಡದ ತ್ಯಾಜ್ಯಗಳಲ್ಲಿ ಅಡಕೊಂಡಿರ್ತವೆ. ಮೂತಿ ಹುಳು ಬಾಧೆ ಇರುವಂಥ ಬಾಳೆ ತೋಟದಲ್ಲಿ ಕೀಟದ ಹಂತಗಳಾದಂಥ ತತ್ತಿ, ಮರಿ, ಕೋಶಾವಸ್ಥೆ ಮತ್ತು ಪ್ರೌಢ ದುಂಬಿಗಳು ವರ್ಷದ ಎಲ್ಲ ಕಾಲದಲ್ಲೂ ಕೂಡ ಕಾಣಿಸ್ಕೊಳ್ತವೆ. ಪ್ರೌಢ ದುಂಬಿಗಳು ಗಿಡದಿಂದ ಗಿಡಕ್ಕೆ ಸುಲಭವಾಗಿ ಹಾರುವಂಥ ಸಾಮರ್ಥ್ಯವನ್ನು ಹೊಂದಿರ್ತವೆ. ಗಂಡು ಕೀಟ ಮತ್ತು ಹೆಣ್ಣು ಕೀಟಗಳು ನೋಡೋದಕ್ಕೆ ಒಂದೇ ಥರ ಇರ್ತವೆ. ಹೆಣ್ಣು ಕೀಟಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಗಂಡು ಮತ್ತು ಹೆಣ್ಣು ಕೀಟಗಳ ಸಂಯೋಗದಿಂದ 15-20 ದಿನಗಳಾದ ಮೇಲೆ ಹೆಣ್ಣು ದುಂಬಿ ಪ್ರತಿದಿನ 1 ತತ್ತಿ ರೀತಿಯಲ್ಲಿ ಸುಮಾರು 50 ತತ್ತಿಗಳನ್ನು ಇಡುತ್ತೆ. ತತ್ತಿಗಳು 2 ಮಿಲಿಮೀಟರ್ ಉದ್ದ ಇರ್ತವೆ. ತೆಳು ಹಳದಿ ಮಿಶ್ರಿತ ಬಿಳಿ ಬಣ್ಣವನ್ನು ಹೊಂದಿರ್ತವೆ. ಹೆಣ್ಣು ದುಂಬಿ ತನ್ನ ಮೂತಿಯ ಸಹಾಯದಿಂದ ಕಾಂಡದ ಮೇಲೆ ತಗ್ಗುಗಳನ್ನು ಮಾಡಿ ಅದರಲ್ಲಿ ತತ್ತಿಗಳನ್ನು ಇಡುತ್ತೆ. ಆನಂತರ ಮೊಟ್ಟೆ 3-8 ದಿನದಲ್ಲಿ ಮರಿಯಾಗಿ ಹೊರಗಡೆ ಬರುತ್ತೆ. ಮರಿಗಳು ತೆಳು ಹಳದಿ ಮಿಶ್ರಿತ ಬಿಳಿ ಬಣ್ಣವನ್ನು ಹೊಂದಿರ್ತವೆ. ಅವುಗಳಿಗೆ ಕಾಲುಗಳಿರೋದಿಲ್ಲ. ಪೂರ್ಣ ಬೆಳೆದಂಥ ಮರಿಗಳು 2.5 ಸೆಂಟಿಮೀಟರ್ನಿಂದ 3 ಸೆಂಟಿಮೀಟರ್ ಉದ್ದ ಇರ್ತವೆ, ದಪ್ಪಾಗಿರ್ತವೆ. ನಂತರ ನಾರುಗಳಿಂದ ಕೂಡಿದಂಥ ಗೂಡನ್ನು ಕಾಂಡದಲ್ಲಿರುವಂಥ ತ್ಯಾಜ್ಯ ವಸ್ತುಗಳಿಂದ ತಮ್ಮ ಸುತ್ತಲೂ ಹೆಣೆದುಕೊಳ್ತಾ ಕೋಶಾವಸ್ಥೆಯನ್ನು ಹೊಂದುತ್ತವೆ. ಇಲ್ಲಿ ಸುಮಾರು 8-10 ದಿನದವರೆಗೆ ಕಳೆದು ಪ್ರೌಢ ಕೀಟಗಳಾಗಿ ಹೊರಗಡೆ ಬರ್ತವೆ. ತತ್ತಿಯಿಂದ ಪ್ರೌಢಾವಸ್ಥೆಯವರೆಗಿನ ಒಟ್ಟು ಜೀವನ ಚಕ್ರದ ಅವಧಿ 45 ದಿನ. ಇನ್ನು ಈ ಬಾಳೆಯ ಮೂತಿ ಹುಳುವಿನ ನಿರ್ವಹಣೆಗೆ ಬಂದರೆ ಬಾಳೆ ತೋಟದಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕಾಗತ್ತೆ. ನೆಡೋದಕ್ಕೆ ಆರೋಗ್ಯಕರವಾದಂಥ ಮತ್ತು ಕೀಟಮುಕ್ತ ಕಂದುಗಳನ್ನು ಬಳಸ್ಕೋಬೇಕು. ಬಾಳೆ ಗಿಡದಲ್ಲಿನ ಒಣಗಿದ ಎಲೆಗಳನ್ನು ತೆಗೆಯೋದ್ರಿಂದ ಕಾಂಡದ ಮೇಲಿರುವಂಥ ಕೀಟದ ಬಾಧೆಯ ಲಕ್ಷಣಗಳನ್ನು ಪ್ರಾರಂಭದ ಹಂತದಲ್ಲೇ ಗುರುತಿಸೋದಕ್ಕೆ ಸಾಧ್ಯವಾಗುತ್ತೆ. ಬಾಳೆ ಬುಡದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಥ ಮರಿಕಂದುಗಳನ್ನು, ಹಾಗೆಯೇ ಮೂತಿ ಹುಳು ಬಾಧಿತ ಕಂದುಗಳನ್ನು ಮತ್ತು ಕಾಂಡಗಳನ್ನು ಆಗಾಗ ಕಿತ್ತು ನಾಶಪಡಿಸಬೇಕು. ಕಾಂಪೋಸ್ಟನ್ನು ತಯಾರು ಮಾಡೋದಕ್ಕೆ ಬಳಸಬಾರದು. ಬಾಳೆಗೊನೆಗಳನ್ನು ಕೊಯ್ಲು ಮಾಡಿದ ನಂತರ ಉಳಿದಂಥ ಬಾಳೆಕಾಂಡವನ್ನು ಭೂಮಿಯ ಮೇಲ್ಮೈ ಮಟ್ಟಕ್ಕೆ ಕತ್ತರಿಸಿ ತೆಗಿಬೇಕಾಗತ್ತೆ. ಇನ್ನು ಪೋಷಕಾಂಶಗಳ ನಿರ್ವಹಣೆಗೆ ಬಂದರೆ ಸಾವಯವ ಮತ್ತು ಜೈವಿಕ ಗೊಬ್ಬರಗಳನ್ನು ಮಣ್ಣಿನ ಫಲವತ್ತತೆಯನ್ನು ಪರೀಕ್ಷಿಸಿ ನಾವು ಬಳಸಬೇಕಾಗತ್ತೆ. ಹೆಚ್ಚು ಪ್ರಮಾಣದ ಸಾರಜನಕ ಗೊಬ್ಬರ ಬಳಸಿದರೆ ಈ ಗಿಡಗಳು ಹೆಚ್ಚು ಕೀಟ ಮತ್ತು ರೋಗಗಳನ್ನು ಆಕರ್ಷಿಸುತ್ತವೆ. ಒಂದು ವೇಳೆ ಕಡಿಮೆ ಬಳಸಿದರೆ ಗಿಡಗಳ ಬೆಳವಣಿಗೆ ಕುಂಠಿತವಾಗುತ್ತೆ. ಹೀಗಾಗಿ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಮಾತ್ರ ಈ ಗೊಬ್ಬರಗಳನ್ನು ಬಳಸಬೇಕು. ಪ್ರೌಢ ಕೀಟಗಳನ್ನು ಲಿಂಗಾಕರ್ಷಕ ಬಲೆಯಿಂದ ಆಕರ್ಷಿಸಿ ಗಂಡು ಮತ್ತು ಹೆಣ್ಣು ದುಂಬಿಗಳೆರಡರ ಸಂಖ್ಯೆಯನ್ನು ಗಣನೀಯವಾಗಿ ಕಡಿಮೆ ಮಾಡ್ಕೋಬಹುದು. ಇದಕ್ಕಾಗಿ ಬಾಳೆ ತೋಟದಲ್ಲಿ ಪ್ರತಿ ಎಕರೆಗೆ 40 ಬಲೆಗಳಂತೆ ಅಲ್ಲಲ್ಲಿ ಬಲಿತ ಬಾಳೆ ದಿಂಡುಗಳನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಒಂದು ಕಡೆ ರಾಶಿ ಹಾಕಿ ಗೋಣಿ ಚೀಲಗಳಿಂದ ಮುಚ್ಚಬೇಕು. ಆನಂತರ ದುಂಬಿಗಳನ್ನು ಸಂಗ್ರಹಿಸಿ ನಾಶಪಡಿಸಬೇಕು. ಕತ್ತರಿಸಿದಂಥ ತುಂಡುಗಳಿಗೆ 20 ಗ್ರಾಂನಷ್ಟು ಬೆವೇರಿಯ ಬ್ಯಾಸಿಯಾನವನ್ನು ಪ್ರತಿ ಬಲೆಗೆ ಹಾಕಬೇಕಾಗತ್ತೆ. ಇನ್ನು ಜೈವಿಕ ನಿರ್ವಹಣೆಗೆ ಬಂದರೆ ಕೆಲವೊಂದು ಜಾತಿಯ ಕೀಟಗಳು ಈ ಬಾಳೆ ಮೂತಿ ಹುಳುವಿನ ಮರಿ ಮತ್ತು ಕೋಶಗಳನ್ನು ತಿಂದು ನಾಶ ಮಾಡ್ತವೆ. ಮೆಟರೀಸಿಯಂ ಅನೈಸೋಪ್ಲಿಯೆ ಎನ್ನುವಂಥ ಒಂದು ಜೈವಿಕ ಕೀಟನಾಶಕ ಶಿಲೀಂಧ್ರವನ್ನು ಉಪಯೋಗಿಸಿ 90% ಈ ಬಾಳೆ ಮೂತಿ ಹುಳುವದ ಹತೋಟಿಯನ್ನು ಮಾಡಬಹುದು. ಇನ್ನು ರಾಸಾಯನಿಕ ವಿಧಾನಗಳಿಗೆ ಬಂದರೆ ಪ್ರತಿ ಲೀಟರ್ ನೀರಿಗೆ 2.5 ಮಿಲಿಲೀಟರ್ನಷ್ಟು ಕ್ಲೋರೋಫೈರಿಪಾಸನ್ನು ಬೆರೆಸಿಕೊಂಡು ತೋಟದ ಸುತ್ತ ಇರುವಂಥ ಮರಗಳಿಗೆ ಸಿಂಪರಣೆ ಮಾಡೋದರಿಂದ ಈ ಬಾಳೆ ಮೂತಿ ಹುಳುವಿನ ಕೀಟದ ಮೊಟ್ಟೆ ಇಡೋದನ್ನು ತಪ್ಪಿಸಬಹುದು. ಇನ್ನು ಮೊನೊಕ್ರೋಟೋಫಾಸ್ 36 SL ಕೀಟನಾಶಕವನ್ನು ಕಾಂಡಕ್ಕೆ ನೇರವಾಗಿ ಚುಚ್ಚುಮದ್ದಿನ ರೂಪದಲ್ಲಿ ಕೊಡೋದು ಕೂಡ ಪರಿಣಾಮಕಾರಿ ಅಂತ ಕಂಡುಬಂದಿದೆ. 54 ಮಿಲಿಲೀಟರ್ನಷ್ಟು ಮೊನೊಕ್ರೋಟೋಫಾಸ್ ಕೀಟನಾಶಕವನ್ನು 350 ಮಿಲಿಲೀಟರ್ ನೀರಿನಲ್ಲಿ ಬೆರೆಸಿಕೊಂಡು 45 ಸೆಂಟಿಮೀಟರ್ ಮತ್ತು 150 ಸೆಂಟಿಮೀಟರ್ನ ಎತ್ತರದಲ್ಲಿ ತಿಂಗಳಿಗೊಮ್ಮೆ 5 ಮತ್ತು 8ನೇ ತಿಂಗಳಿನಲ್ಲಿ ಈ ಬಾಳೆ ಕಾಂಡಕ್ಕೆ ಕೊಡಬೇಕಾಗತ್ತೆ. ಹೂ ಬಿಟ್ಟ ನಂತರ

0: ಈ ಚುಚ್ಚುಮದ್ದನ್ನು ಕೊಡಬಾರದು. ಶೇಕಡ 5 ಬೇವಿನ ಎಣ್ಣೆ ಮತ್ತು ಜೇಡಿ ಮಣ್ಣಿನ ಮಂದ ದ್ರಾವಣವನ್ನು ಮಾಡಿ ಬಾಳೆಗಿಡದ ಬುಡದ ಸುತ್ತ ಲೇಪಿಸೋದ್ರಿಂದ ಬಾಳೆ ಮೂತಿ ಹುಳು ಮೊಟ್ಟೆ ಇಡೋದನ್ನು ನಾವು ತಪ್ಪಿಸಬಹುದು.
1: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪಿಎಂ ಜಗದೀಶ್.
2: ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲ ಒಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 22,300 ರೂಪಾಯಿಗಳಿಂದ 22,800 ರೂಪಾಯಿಗಳು, ಅರೇಬಿಕಾ ಚೆರಿ 12,750 ರೂಪಾಯಿಗಳಿಂದ 14,250 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಗಳಿಂದ 18,200 ರೂಪಾಯಿಗಳು, ರೋಬಸ್ಟಾ ಚೆರಿ 9,300 ರೂಪಾಯಿಗಳಿಂದ 10,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದರೆ ಇದು ಇಂದಿನ ಕೃಷಿರಂಗ. ನಾಳಿನ ಕಾರ್ಯಕ್ರಮದಲ್ಲಿ ಹೈನು ರಾಸುಗಳಿಗೆ ಆಹಾರ ನೀಡುವ ಕ್ರಮ ಕುರಿತು ಡಾಕ್ಟರ್ ಎನ್ ಸುಮಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

0: ಎದ್ದು. ಹೊಸ ಕಾರ್ಗೆ ಅಲ್ಲೂ ಅವಕಾಶ? ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
1: ನಿಂತ್ಕೊಬೇಕು.
2: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
1: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
0: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ನಿಧನ ಸುದ್ದಿ. ಆಲೂರು ಸಿದ್ದಾಪುರ ದೊಡ್ಡಳ್ಳಿ ಗ್ರಾಮದ ಪರ್ಲಕೋಟಿ ದಿವಂಗತ ಪೂವಯ್ಯ ಅವರ ಮಗ ಜೋಯಪ್ಪ ಕುಮಾರ ಅವರು ಇಂದು ನಿಧನರಾದರು. 59 ವರ್ಷ ಪ್ರಾಯದ ಪರ್ಲಕೋಟಿ ಜೋಯಪ್ಪ ಕುಮಾರ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕೆದಮಳ್ಳೂರು ಗ್ರಾಮತ್ರ ಜಿನಕಂಡ ಕಾವೇರಮ್ಮ ಇಂದು ಮರಣಪಟ್ಟಿದೆ. 83 ಬೈತ್ರ ಜಿನಕಂಡ ಕಾವೇರಮ್ಮ ತಾಮನೆ ಮಾಳೇಟ್ರ ಕೆದಮಳ್ಳೂರು. ಆಕಿರಿ ಕಾರ್ಯ ನಾಳೆ ಮಾಲ್ದಾರೆ ಒಕ್ಕತೋಟಗಳತ್ತು 1 ಗಂಟೆಗೆ ನಡಪ ಅಂದು ಒಕ್ಕಾರ ಅರ್ಚಿಟ್ಟಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪಿ. ಪ್ರಾಯೋಜಕರು ಉಳುವಾರು ಸಣ್ಣಮನೆ ಶ್ರೀ ರಾಮಚಂದ್ರ, ಶ್ರೀಮತಿ ಪುಷ್ಪವತಿ, ಮಕ್ಕ ಮನು, ಧನು, ಸೊಸೆ ಮೇಘನ, ಪಿಡ್ಡಿ ಆರಾಧ್ಯ, ಕುದುರೆಪಾಯ, ಚೆಂಬು ಗ್ರಾಮ.
5: ಸುದ್ದಿ ಜುಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನ ಮಡಿಕೇರಿ ತಾಲೂಕಿನ 18 ಗ್ರಾಮ ಪಂಚಾಯಿತಿಗಳಿಗೆ ಸಂಬಂಧಪಟ್ಟಂಗೆ ಬಸವ ಮತೆ ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ ಆಯ್ಕೆಯಾದ 400ಕ್ಕೂ ಹೆಚ್ಚು ಅರ್ಹ ಫಲಾನುಭವಿಗಳಿಗೆ ಜಿಲ್ಲಾ ಪಂಚಾಯಿತಿ ಸಭಾಮಂಡಳಿ ಏರ್ಪಾಟ್ ಮಾಡಿದ್ದ ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ಕ್ಷೇತ್ರ ಶಾಸಕರಾದ ಎಎಸ್ ಪೊನ್ನಣ್ಣವು ಮನೆ ಕಟ್ಟುವ ಕೆಲಸದ ಆದೇಶ ಪ್ರತಿನ ಹಂಚಿದವು. ಈ ಹೊತ್ತಲ್ಲಿ ಇವು ಮಾತಾಡಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಅಭಿವೃದ್ಧಿ ಕಾರ್ಯಕ್ರಮ ನಡೆದಿದೆ. ಮನೆ ಇಲ್ಲದವಕ್ಕೆ ಆದ್ಯತೆ ಮೇಲೆ ಸ್ವಂತ ಮನೆ ಕಟ್ಟುವ ನಿಟ್ಟಲ್ಲಿ ರಾಜ್ಯ ಸರ್ಕಾರ ಬೇರೆ ಬೇರೆ ಯೋಜನೆಗಳೊಟ್ಟಿಗೆ ಮನೆ ಕೊಡುವ ಯೋಜನೆಗೆ ಹೆಚ್ಚು ಮಹತ್ವ ಕೊಟ್ಟಳು ಅಂತ ಹೇಳ್ದು. ಐಸಿಎಆರ್ ಕೆವಿಕೆ ಗೋಣಿಕೊಪ್ಪ ಇವರ ಕಡೆಯಿಂದ ವಿವಿಧ ಬೆಳೆಗಳಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆ ತೇಳುವ ಕಾರ್ಯಕ್ರಮ ನಾಳೆ ಹೊತ್ತಾರೆ 10 ಗಂಟೆಗೆ ಕೆವಿಕೆ ಗೋಣಿಕೊಪ್ಪ ಇಲ್ಲಿ ನಡೆದಿದೆ. ಎಲ್ಲ ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳುವಂಗೆ ಪ್ರಕಟಣೆಯಲ್ಲಿ ತಿಳಿಸಿದಳು. ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ವತಿಯಿಂದ ಚಿತ್ರಕಲಾ ಲೇಖಕರಿಗೆ ಪ್ರೋತ್ಸಾಹ ಕೊಡಿಕೆ ಪುಸ್ತಕಗಳ ಖರೀದಿನ ಅಕಾಡೆಮಿ ಮಾಡ್ತಾ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಳೆದ ಜನವರಿ

0: 2024ರಿಂದ ಡಿಸೆಂಬರ್ 2024ರ ಮುಟ ಚಿತ್ರಕಲೆಗೆ ಸಂಬಂಧಪಟ್ಟಂಗೆ ಪ್ರಕಟ ಆದ ಪುಸ್ತಕಗಳ ಒಂದು ಶೀರ್ಷಿಕೆಗೆ 5,000 ರೂಪಾಯಿ ಮಿತಿಲಿ ತಗಣಿಕೆ ಅರ್ಜಿ ಆಹ್ವಾನಿಸಿಳು. ಜಾಸ್ತಿ ಮಾಹಿತಿಗೆ ಅಕಾಡೆಮಿನ ಸಂಪರ್ಕಿಸಕೃತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸಿಳು. ಕೊಡಗು ಗೌಡ ನಿವೃತ್ತ ನೌಕರರ ಸಂಘ ಮಡಿಕೇರಿ ಇವರ ಕಡೆಯಿಂದ ಇದೇ ತಿಂಗಳ ತಾರೀಕು 13ರಂದು ಹೊತ್ತಾರೆ 10 ಗಂಟೆಗೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಸಮುದಾಯದ ವಧುವರರ ಸಮಾವೇಶನ ಕೊಡಗು ಗೌಡ ಸಮಾಜ ಸಭಾಬಾಡಿಲಿ ಏರ್ಪಾಟ್ ಮಾಡಿಳು. ವಧುವರರ ನೋಂದಣಿ ಪ್ರಕ್ರಿಯೆ ಅಂದೇ ಹೊತ್ತಾರೆ 9:30ಗೆ ಶುರು ಆದೆ. ಹಂಗೆ ಆನ್ಲೈನ್ಲಿ ಸಹ ಹೈದಗೂಡೆಗ ನೋಂದಣಿನ ಮಾಡಿಕಣಕ್ಕು. ಈ ಸಮಾವೇಶದಲ್ಲಿ ಭಾಗವಹಿಸೋಕೆ ನೋಂದಣಿ ಶುಲ್ಕ 500 ರೂಪಾಯಿ ಇದ್ದದೆ. ಹಂಗೆ ನೋಂದಣಿ ಮಾಡಿಕೊಳ್ಳುವ ಹೈದಗೂಡೆಗ ಅಂದು ಕಡ್ಡಾಯ ಆಗಿ ಬರೋಕು. ಹೆಚ್ಚಿನ ಮಾಹಿತಿಗೆ ಕೊಡಗು ಗೌಡ ನಿವೃತ್ತ ನೌಕರರ ಸಂಘದ ಕಚೇರಿನ ಸಂಪರ್ಕ ಮಾಡಕ್ಕು. ಪಿಂಚಣಿ ಅದಾಲತ್ನ ಮುಂದಿನ ಸಭೆ ಇದೇ ತಾರೀಕು 15ರಂದು ಮಧ್ಯಾಹ್ನ 2 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ನಡೆದಿದೆ. ಕೊಡಗು ಜಿಲ್ಲೆನ ಮೀನುಗಾರಿಕೆ ಇಲಾಖೆಯಲ್ಲಿ ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಸೌಕರ್ಯ ಪಡೆಯಕ್ಕೆ ಅರ್ಜಿ ಕರೆದಳು. ಪರಿಶಿಷ್ಟ ಜಾತಿಗೆ ಸೇರಿದ 2 ಫಲಾನುಭವಿಗಳಿಗೆ ಐಸ್ ಬಾಕ್ಸ್ ಒಟ್ಟಿಗೆ ಮೋಟಾರ್ ಸೈಕಲ್ಗೆ ಸಹಾಯಧನ ಸೌಲಭ್ಯ ಪಡೆಯಕ್ಕೆ ಅರ್ಹ ಮೀನುಗಾರರು ಹಾಗೆ ಮೀನು ಕೃಷಿಕರಿಗೆ ಅರ್ಜಿ ಕರೆದಿದ್ದು ಅರ್ಜಿ ಕೊಡಿಕೆ ಜೂನ್ 20 ಆಖೇರಿ ದಿನ. ಹೆಚ್ಚಿನ ಮಾಹಿತಿ ಬೇಕಾದರೆ ಸಂಬಂಧಪಟ್ಟ ತಾಲೂಕು ಮಟ್ಟದ ಮೀನುಗಾರಿಕೆ ಸಹಾಯಕ ನಿರ್ದೇಶಕರನ್ನ ಸಂಪರ್ಕ ಮಾಡಕ್ಕು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ.
1: ಸುದ್ದಿ ಜುಂಪೆ ಪ್ರಸಾರ ಆತು. ಪ್ರಾಯೋಜಕರು ಕುದುರೆಪಾಯ ಚೆಂಬು ಗ್ರಾಮದ ಉಳುವಾರು ಸಣ್ಣಮನೆ ಶ್ರೀ ರಾಮಚಂದ್ರ ಶ್ರೀಮತಿ ಪುಷ್ಪವತಿ ಮಕ್ಕ ಮನು ಧನು ಸೊಸೆ ಮೇಘನ ಪಿಳ್ಳಿ ಆರಾಧ್ಯ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಇಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
8: ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಬುಳಿಯಾದಲ್ಲಿ ಚಿನ್ನಾಭರಣಗಳ ಉಚಿತ ಸರ್ವಿಸ್ ಕ್ಯಾಂಪ್ ಇದೆ ಜೂನ್ 3ರಿಂದ 15ರವರೆಗೆ. ಈ ಕ್ಯಾಂಪ್ ನಲ್ಲಿ ನಿಮ್ಮ ಆಭರಣಗಳನ್ನು ತೊಳೆದು ಶುದ್ಧ ಮಾಡುವುದು, ಚಿನ್ನದ ಕೋಟಿಂಗ್, ತುಂಡಾದ ಆಭರಣಗಳ ಜೋಡಣೆ, ಸುವ್ಯವಸ್ಥಿತ ರೀತಿಯ ರಿಪೇರಿ. ಸರ್ವರು ಈ ಫ್ರೀ ಕ್ಯಾಂಪ್ ನ ಪ್ರಯೋಜನ ಪಡೆದುಕೊಳ್ಳಲು ವಿನಂತಿ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
9: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
10: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್,
9: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
10: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
11: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
10: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
11: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ 1-960-60-176.
12: ಕೊಡಗು.

0: ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
2: ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದನೇ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯಾ ಫ್ಯಾಬ್ರಿಕ್ ಕೂಡ ಇದೆ.
1: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ. ಗಮನಿಸಿ, ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. ಪ್ರೀಮಿಯಂ ಫರ್ನಿಚರ್ ಗಳಿಗೆ ಆಕರ್ಷಕ ಆಫರ್ ಗಳು, ಪ್ರತಿ ಬುಕಿಂಗ್ ಗೆ ಗಿಫ್ಟ್ ಫ್ರೀ, 100,000 ರೂಪಾಯಿ ಮೌಲ್ಯದ ಖರೀದಿಗೆ 2-door ಆಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ ವಿರಾಜಪೇಟೆ.
3: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
1: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ.

0: ಮತ್ತು ಗೋಣಿಕೊಪ್ಪಲು.
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
3: ಸುದ್ದಿ ಸಮಾಚಾರ ಓದಿನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಖೇತ್ ಬಚಾವೋ ಅಭಿಯಾನ, ಖೇತ್ ಬಚಾವೋ ಆಂದೋಲನ ಅನ್ನೋದು ದೇಶತ್ರ ಎಲ್ಲಲ್ಲಿ ಮಾಡಿಯಂಡುಳ್ಳಂತ ಓರು ತಿಂಗತ್ರ ಕೃಷಿ ಜಾಗೃತಿ ಪಿಣ್ಯ ಪ್ರಚಾರ ಕಾರ್ಯಕ್ರಮ ಆಯ್ತುಂಡು. ಕೇಂದ್ರ ಕೃಷಿ ಪಿಣ್ಯ ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವು 2026 June 1 ಮಧ್ಯಪ್ರದೇಶತ್ರ ರೈಸನ್ ಜಿಲ್ಲೆರ ರಾಮಸಿಯಾ ಗ್ರಾಮತಿಂಜ ಈ ಅಭಿಯಾನಕ್ಕೆ ಚಾಲನೆ ಕೊಡ್ತಿತ್ತು. ಈ ಆಂದೋಲನ 2026 ನಾಳಾಂಕ್ಯ 30 ಬಾರೆ ಬಾರೆ ಯೋಜನೆಯರ ಸಂಯೋಜನೆಗೆ ಅರ್ಹ ಬೆಳೆಗಾರರ

0: ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು 2026 ಜೂನ್ 1 ಮಧ್ಯಪ್ರದೇಶದ ರೈಸನ್ ಜಿಲ್ಲೆಯ ರಾಮಸಿಯ ಗ್ರಾಮದಿಂದ ಈ ಅಭಿಯಾನಕ್ಕೆ ಚಾಲನೆ ಕೊಡ್ತಿತ್ತು. ಈ ಆಂದೋಲನ 2026 ನಾಳಾಂಕೆ 30 ನಡಪ ಬೋರೆ ಬೋರೆ ಯೋಜನೆಯ ಸಂಯೋಜನೆಗೆ ಅರ್ಹ ಬೆಳೆಗಾರರ ಸರ್ಕಾರ ಪ್ರಮುಖ ಯೋಜನೆಯ ಲಾಭದನ್ನ ಎತ್ತಿಚಿಡುವಕ್ಕೆ ಈ ಅಭಿಯಾನದ ಅಡಿಲಿ ನೋಂದಣಿ ಮಾಡಿಕೊಂಡು ಉಂಡು. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ, ಕಿಸಾನ್ ಕ್ರೆಡಿಟ್ ಕಾರ್ಡ್, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಹಿಂಗೆ ನೋಂದಣಿ ಮಾಡಿಯೋಲು. ಐಸಿಎಆರ್ ಕೆವಿಕೆ ಗೋಣಿಕಪ್ಪಲ್ ಇವು ಸಮತೋಲಿತ ಗೊಬ್ಬರತ್ರ ಬಳಕೆ ಬೋರೆ ಬೋರೆ ಬೊಳೆರ ಮೀದ ಇಂಡ ಕಾರ್ಯಕ್ರಮದನ್ನ ನಾಳೆ ಪುಲಾಕ 10 ಕೆವಿಕೆ ಗೋಣಿಕೊಪ್ಪಲ್ ಇಲ್ಲಿ ನಡೆತುವ ಎಲ್ಲ ಬೊಳೆಕಾರ ಕೂಡಿಯಾಡುವನಿಕೆ ಕರ್ಟಂಡಿತು. ಪೊನ್ನಂಪೇಟೆ 66.11 ಕೆವಿ ವಿದ್ಯುತ್ ವಿತರಣಾ ಉಪಕೇಂದ್ರ ತುಂಜಿ ಪಾಂಜಿಪೋಪ F12 ಪಾಲಿಬೆಟ F13 ಹೊಸೂರು ಇಲ್ಲಿ ಕೆಲಸ ಉಳ್ಳಾಂಡ ಮೀದ ನಾಳೆ ಪೊಲಾಕ 10:55 ಕತನ ಹೊಸೂರು ಜಾಗರಿ ಗತ್ತೆಮನೆ ಲೋಪಾಮುದ ಹಾಸ್ಪಿಟಲ್ರ ಸುತ್ತಮುತ್ತ ಅತ್ತೂರು ಪಾಲಿಬೆಟ ಹುಂಡಿ ಚೆನ್ನಯ್ಯನ ಕೋಟೆ ಅಬ್ಬೂರು ಅಂಚಿಕಾಳು ಪಿನ್ಯ ಸುತ್ತಮುತ್ತ ಪ್ರದೇಶದಲ್ಲಿ ಕರೆಂಟ್ ಇಪ್ಪಲ ಆನಾಗುಂಡು ಸಾರ್ವಜನಿಕಂಗ ಸಹಕರಿಸಿಡುವನಿಕೆ ಕಾರ್ಯಪಿನ್ಯ ಪಾಲನಾ ವಿಭಾಗತ್ರ ಕಾರ್ಯನಿರ್ವಾಹಕ ಇಂಜಿನಿಯರ್ ಇವು ಕಟ್ಟಂಡಿತು. ಅಂಚೆ ಅದಾಲತ್ರ ಮಿನ್ಯತ್ರ ಸಭೆ ನಾಳೆ ಮಜ್ಜಾನ 12 ಕೊಡಗು ಅಂಚೆ ವಿಭಾಗತ್ರ ವಿಭಾಗೀಯ ಕಚೇರಿ ಸಿದ್ದಾಪುರ ರೋಡ್ ಅಶೋಕಪುರದ ನಡಪ ಸಭೆಯಲ್ಲಿ ಕೊಡಗು ಅಂಚೆ ವಿಭಾಗತ್ರ ಅಂಚೆ ಸೇವೆಗೆ ಸಂಬಂಧಪಟ್ಟ ಎಲ್ಲ ತರತ್ರ ದೂರು ನಡೆತಂಡು ಚರ್ಚೆ ಮಾಡುವುದುಂಡು. ಕೊಡಗು ಅಂಚೆ ವಿಭಾಗತ್ರ ಅಂಚೆ ಅಧೀಕ್ಷಕಂಗ ಅರಿಚಿಟ್ಟಿತು. ಪಿಂಚಣಿ ಅದಾಲತ್ರ ಮಿನ್ಯತ್ರ ಸಭೆ ನಾಳಾಂಕೆ 15 ಮಜ್ಜಾನ 2 ಕೊಡಗು ಅಂಚೆ ವಿಭಾಗತ್ರ ವಿಭಾಗೀಯ ಕಚೇರಿ ಸಿದ್ದಾಪುರ ರೋಡ್ ಅಶೋಕಪುರದ ನಡಪ ಸಭೆಯಲ್ಲಿ ಕೊಡಗು ಅಂಚೆ ವಿಭಾಗತ್ರ ಪೋಸ್ಟಲ್ ಪಿಂಚಣಿಗೆ ಸಂಬಂಧಪಟ್ಟ ಎಲ್ಲ ತರತ್ರ ಅಹವಾಲನ್ನು ಅಡ್ತೋವ ಅಹವಾಲು ಇಂಜಲಿ ಪಿಂಚಣಿ ಅದಾಲತ್ಂದು ಎಳೆದಿತ್ತು. ಅಂಚೆ ಅಧೀಕ್ಷಕಂಗ ಕೊಡಗು ಅಂಚೆ ವಿಭಾಗ ಮಡಿಕೇರಿ ಇಲ್ಲಿಗೆ ನಾಳಾಂಕೆ 10 ಒಳಿಯ ಎತ್ತುಚಿಡೊಂಡು ಅಲ್ಲಿಂಜಿ ನಾಳಾಂಕೆ 15 ನಡಪ ಸಭೆಯಲ್ಲಿ ಕೂಡಿ ಆಡುವನಿಕೆ ಕಟ್ಟಂಡಿತು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿರ ಲೋಕಾಯುಕ್ತ ಅಧಿಕಾರಿಯ ನಾಳಾಂಕೆ 10 ಪೊಲಕ 11 ಮಜ್ಜಾನ 1 ಕತನೆ ಸೋಮರಪೇಟೆ ತಾಲೂಕು ಕಚೇರಿ ಸಭಾಬಾಡೆಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆರಡಿಲಿ ದೂರು ಅರ್ಜಿ ಕೊಟ್ಟೋವ ಭರ್ತಿ ಮಾಡಿನ ಪಿನ್ಯ ನೋಟರಿಂಜ ಎಫಿಡವಿಟ್ ಮಾಡಿನ ಅರ್ಜಿ ಕೊಟ್ಟೋವುದುಂಡು. ಸರ್ಕಾರಿ ಕಚೇರಿಲಿ ಏದೆ ಕೆಲಸದಲ್ಲಿ ನೇರ ಅಥವಾ ಬೋರೆ ತೊಂದರೆ ಕೊಡ್ತಂಡುಳಂತೆ ಸರ್ಕಾರಿ ಅಧಿಕಾರಿ ಅಥವಾ ನೌಕರಂಗಳ ವಿರುದ್ಧ ಸಾರ್ವಜನಿಕಕ್ಕೂ ದೂರು ಇಂಜಲಿ ಈ ಅವಕಾಶದ ಪ್ರಯೋಜನ ಪಡೆದುವನಿಕೆ ಅವರ ಮಾಹಿತಿಗೆ ಮಡಿಕೇರಿ ಲೋಕಾಯುಕ್ತ ಪೊಲೀಸ್ ಕಚೇರಿ ಗೌಳಿ ಬೀದಿ 08 7 9 9 9 ಇಲ್ಲಿ ಸಂಪರ್ಕ ಮಾಡಲು. ಕೊಡಗು ಜಿಲ್ಲೆಯ ಮೀನುಗಾರಿಕಾ ಇಲಾಖೆಯಲ್ಲಿ ಕೇಂದ್ರ ಪುರಸ್ಕೃತರ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಸೌಲಭ್ಯ ಪಡೆದೋಕೆ ಅರ್ಜಿ ಹಾಕಿತು. ಕೊಡಗು ಜಿಲ್ಲೆಯಲ್ಲಿ ಮೀನುಗಾರಿಕೆ ಇಲಾಖೆ ರಾಧನೆಯಲ್ಲಿ ಕೇಂದ್ರ ಪುರಸ್ಕೃತರ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಅಡಿಯಲ್ಲಿ ಫಲಾನುಭವಕ್ಕೆ ಸಹಾಯಧನ ಸೌಲಭ್ಯ ಪಡೆದೋಕೆ ಅರ್ಹ ಮೀನುಗಾರಂಗಕ್ಕೆ ಮೀನು ಕೃಷಿಕಂಗಕ್ಕೆ ಅರ್ಜಿ ಹಾಕಿತುಂಡು. ಅರ್ಜಿ ಉಡೋಕೆ ನಾಳಾಂಕೆ 20 ಆಖಿರಿ ದಿನ ಆಯಿತುಂಡು. ಅವರ ಮಾಹಿತಿಗೆ ಸಂಬಂಧಪಟ್ಟ ತಾಲೂಕು ಮಟ್ಟದ ಮೀನುಗಾರಿಕೆ ಸಹಾಯಕ ನಿರ್ದೇಶಕಗಳ ಸಂಪರ್ಕ ಮಾಡೋಕೆ ಮೀನುಗಾರಿಕೆ ಇಲಾಖೆ ಉಪನಿರ್ದೇಶಕಗಳನ್ನು ಸಚಿನ್ ನೀವು ಕಟ್ಟಂಡಿತು. ಕೊಡಗು ಜಿಲ್ಲೆಯ ಮಡಿಕೇರಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ 2026-27 ಸಾಲದ ಪ್ರವೇಶತ್ರ ಮೀದ ಅಧಿಸೂಚನೆಯನ್ನು ಪೊರಡಿಚಿಟ್ಟಿತ್ತು. ಖಾಲಿ ಉಳ್ಳ ಸ್ಥಾನಕ್ಕೆ ನೇರ ಭರ್ತಿ ಮಾಡೋಕೆ ನಾಳಾಂಕೆ 20 ಅರ್ಜಿ ಉಡೋಕೆ ಅವಕಾಶ ಕೊಡ್ತಿತ್ತು ಎಂದು ಮಡಿಕೇರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಅರಿಚಿಟ್ಟಿತ್ತು. ಇಲ್ಲಿಗೆ ಇಂದೇತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂಡ್ ಎಂಡೋ ವಾಸ್ಕುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
3: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.5 ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗಿಬಿಟ್ರೆ ಅಟ್ ಲೀಸ್ಟ್ 6-8 ಒಳಗೆ ನೀವು ಬಂದರೂ ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನ ಮರು ಸ್ಟಾರ್ಟ್ ಮಾಡಬಹುದು.
4: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
1: ಸಮಯ 7:34 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
5: ಆಕಾಶವಾಣಿ, ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
6: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.

0: ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ಏಕೆಂದರೆ ನೀರು ಜೀವಜಲ.
2: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ, ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಪರಾಮರ್ಶೆ. ದೇಶವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸ ಚಾಲಿತ ರಾಷ್ಟವಾಗಿ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ರಾಷ್ಟ ಪ್ರಶಸ್ತಿ ಪುರಸ್ಕೃತ ಮಲಯಾಳಂ ನಟ ಸಲೀಂ ಕುಮಾರ್ ನಿಧನ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರ ಸಂತಾಪ. ದಾಖಲೆಯ 6ನೇ ಬಾರಿ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ಭಾರತ ವನಿತೆಯರ ತಂಡ, ಗಣ್ಯರ ಅಭಿನಂದನೆ. ನವ ಚಂಡೀಗಢದಲ್ಲಿ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯ, 564 ರನ್ಗಳಿಗೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡ ಭಾರತ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವ ಸುಗಿಯೋನೋಸ್ ಸಹ ಅಧ್ಯಕ್ಷತೆಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ ನಡೆಯಿತು. ಉಭಯ ನಾಯಕರು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿಯಲ್ಲಿ ದ್ವಿಪಕ್ಷೀಯ ಬಾಂಧವ್ಯದ ಎಲ್ಲಾ ಆಯಾಮಗಳನ್ನು ಪರಾಮರ್ಶಿಸಿದರು. ರಕ್ಷಣೆ ಮತ್ತು ಭದ್ರತೆ, ಕಡಲ ಸಹಕಾರ, ವ್ಯಾಪಾರ ಮತ್ತು ಹೂಡಿಕೆ, ಔಷಧ, ಆರೋಗ್ಯ ರಕ್ಷಣೆ, ಡಿಜಿಟಲ್ ತಂತ್ರಜ್ಞಾನ, ಇಂಧನ, ಸಂಪರ್ಕ, ಬಾಹ್ಯಾಕಾಶ, ಶಿಕ್ಷಣ, ಸಂಸ್ಕೃತಿ ಮತ್ತು ಜನರ ನಡುವಿನ ಬಾಂಧವ್ಯ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಎರಡೂ ದೇಶಗಳ ನಾಯಕರು ಚರ್ಚಿಸಿದರು. ಇದೇ ವೇಳೆ ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿದ್ಯಮಾನಗಳ ಕುರಿತು ತಮ್ಮ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡರು. ಪ್ರಾದೇಶಿಕ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ನಿಕಟ ಸಹಕಾರ ಮತ್ತು ಸಮನ್ವಯ ಹೊಂದುವ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿದರು. ಇದಕ್ಕೂ ಮುನ್ನ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಡಾ ಜೈಶಂಕರ್ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಬಲವಾದ ಬೆಳವಣಿಗೆಯನ್ನು ಕಂಡಿದೆ ಎಂದು ತಿಳಿಸಿದ್ದರು. ಭಾರತವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸದಿಂದ ಚಾಲಿತವಾದ ರಾಷ್ಟವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಆಡಳಿತ ಸುಧಾರಣೆಗಳು ಮತ್ತು ನಾಗರಿಕ ಕೇಂದ್ರಿತ ನೀತಿಗಳು ದೇಶದ ಜನರು ತಮ್ಮ ಭವಿಷ್ಯದ ನಿರೀಕ್ಷೆಗಳನ್ನು ನೋಡುವ ವಿಧಾನವನ್ನು ಮೂಲಭೂತವಾಗಿ ಬದಲಾಯಿಸಿವೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಸುಮಾರು 900 ಕೋಟಿ ಅಮೆರಿಕನ್ ಡಾಲರ್ ಮೌಲ್ಯದ ಭಾರತದ ಬಾಹ್ಯಾಕಾಶ ಆರ್ಥಿಕತೆಯು ಮುಂದಿನ 7ರಿಂದ 8 ವರ್ಷಗಳಲ್ಲಿ ಸುಮಾರು 45 ಶತಕೋಟಿ ಡಾಲರ್ಗಳಿಗೆ ಏರಿಕೆಯಾಗುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ. 2014ರಲ್ಲಿ ಸುಮಾರು 400 ಸ್ಟಾರ್ಟ್ಅಪ್ಗಳಿದ್ದು ಪ್ರಸ್ತುತ 2.3 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ದೇಶ ಹೊಂದಿದೆ. ಇದು ಸುಮಾರು 25 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಿದೆ ಎಂದು ಸಚಿವರು ಅಂಕಿಅಂಶ ನೀಡಿದ್ದಾರೆ. ಆರ್ಥಿಕ ಬೆಳವಣಿಗೆ ಮಾತ್ರ ಸರ್ಕಾರದ ದೀರ್ಘಕಾಲೀನ ಗುರಿಯಲ್ಲ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತದ ದೃಷ್ಟಿಕೋನಕ್ಕೆ ಕೊಡುಗೆ ನೀಡುವ ಸಬಲೀಕೃತ ಸಮಾಜವನ್ನು ನಿರ್ಮಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಈ ವರ್ಷದ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಗೆ ಭಾಜನರಾಗಿರುವ ಮೇಜರ್ ಅಭಿಲಾಷಾ ಬರಾಕ್ ಅವರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಪ್ರಶಸ್ತಿ ಬರಾಕ್ ಅವರ ಅಪಾರ ಸೇವೆಗೆ ಮತ್ತು ವಿಶ್ವಸಂಸ್ಥೆಯ ಶಾಂತಿ ನಿರ್ವಹಣೆ ಪ್ರಯತ್ನಗಳಿಗೆ ಭಾರತದ ನಿರಂತರ ಕೊಡುಗೆಗೆ ಸಂದ ಗೌರವ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಮಂತ್ರಿ ಉಲ್ಲೇಖಿಸಿದ್ದಾರೆ. ದೇಶ ಮತ್ತು ಮಾನವೀಯತೆಗೆ ಸೇವೆ ಸಲ್ಲಿಸಲು ಉತ್ಸುಕರಾದ ಅಸಂಖ್ಯ ಯುವ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಯುವತಿಯರಿಗೆ ಬರಾಕ್ ಅವರು ಪ್ರೇರಣೆಯಾಗಿದ್ದಾರೆ ಎಂದು ಪ್ರಧಾನಮಂತ್ರಿ ಶ್ಲಾಘಿಸಿದ್ದಾರೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯು ಈ ಜಾಗೃತಿ ವೇದಿಕೆಗೆ ಡಿಜಿಟಲ್ ರೂಪಾಂತರಕ್ಕಾಗಿ ತಂತ್ರಜ್ಞಾನದ ಬಳಕೆಯ ಮೂಲಕ ಸರ್ಕಾರಿ ಪ್ರಕ್ರಿಯೆ ಮರು ಎಂಜಿನಿಯರಿಂಗ್ನ ವರ್ಗ

0: ಒಂದರ ಅಡಿಯಲ್ಲಿ ಈ ಆಡಳಿತದ ರಾಷ್ಟೀಯ ಪ್ರಶಸ್ತಿ 2026ರಲ್ಲಿ ಬೆಳ್ಳಿ ಪದಕ ಲಭಿಸಿದೆ. ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆಯು ಈ ಪ್ರಶಸ್ತಿ ಪ್ರದಾನ ಮಾಡಿದೆ. ತಂತ್ರಜ್ಞಾನ ಆಧಾರಿತ ಮತ್ತು ನಾಗರಿಕ ಕೇಂದ್ರಿತ ಸೇವಾ ವಿತರಣೆಯ ಮೂಲಕ ಗ್ರಾಹಕರ ಕುಂದುಕೊರತೆಗಳ ನಿವಾರಣೆಯನ್ನು ಪರಿಹರಿಸುವಲ್ಲಿ ಈ ಜಾಗೃತಿಯ ಪಾತ್ರವನ್ನು ಗುರುತಿಸಲಾಗಿದೆ ಎಂದು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ. ಜನವರಿ 1ರಂದು ಪ್ರಾರಂಭಿಸಲಾದ ಈ ಜಾಗೃತಿಯು ಹಿಂದಿನ 4 ಅಪ್ಲಿಕೇಶನ್ಗಳಾದ ಒಸಿಎಂಎಸ್, ಇ ದಾಖಿಲ್, ಎನ್ಸಿಡಿಆರ್ಸಿ, ಸಿಎಂಎಸ್ ಮತ್ತು ಕಾನ್ಫೋನೆಟ್ ಅನ್ನು ಎಐ ಸಕ್ರಿಯಗೊಳಿಸಿದ ಕಾಗದರಹಿತ ಏಕ ವೇದಿಕೆಯಾಗಿ ಸಂಯೋಜಿಸಿದೆ. ಈ ವೇದಿಕೆ ಆರಂಭವಾದಾಗಿನಿಂದ 2.29 ಲಕ್ಷಕ್ಕೂ ಹೆಚ್ಚು ಗ್ರಾಹಕ ಪ್ರಕರಣಗಳು ದಾಖಲಾಗಿದ್ದು 2.07 ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳ ವಿಲೇವಾರಿ ಮಾಡಲಾಗಿದ್ದು 90.75% ಪ್ರಕರಣ ವಿಲೇವಾರಿ ಸಾಧ್ಯವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಲಯಾಳಂ ಸಿನಿಮಾ ರಂಗದ ದಿಗ್ಗಜ ನಟ, ನಿರ್ದೇಶಕ ಮತ್ತು ಬರಹಗಾರ ಸಲೀಂ ಕುಮಾರ್ ನಿನ್ನೆ ವಿಧಿವಶರಾದರು. ಅವರಿಗೆ 56 ವರ್ಷ ವಯಸ್ಸಾಗಿತ್ತು. ಅವರು ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಅಧಿಕೃತ ಗೌರವಗಳೊಂದಿಗೆ ಅವರ ನಿವಾಸದಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು. ಅವರ ಇಚ್ಛೆಯಂತೆ ಧಾರ್ಮಿಕ ವಿಧಿವಿಧಾನಗಳಿಲ್ಲದೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. 1990ರ ದಶಕದಲ್ಲಿ ಹಾಸ್ಯ ಪ್ರದರ್ಶನಗಳ ಮೂಲಕ ಗುರುತಿಸಿಕೊಂಡಿದ್ದ ಅವರು ನಂತರ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು 2010ರಲ್ಲಿ ಬಿಡುಗಡೆಯಾದ ಅಡಮಿಂಡೆ ಮಕನ್ ಅಬು ಚಿತ್ರದಲ್ಲಿನ ಅತ್ಯುತ್ತಮ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾದರು. ಅವರು ನಿರ್ದೇಶಿಸಿದ ಕರುಥಾ ಜೂಥನ್ ಚಿತ್ರಕ್ಕೆ 2017ರ ಕೇರಳ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಲಭಿಸಿದೆ. ಸಲೀಂ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇರಳ ಮುಖ್ಯಮಂತ್ರಿ ಎಡಿ ಸತೀಸನ್, ನಟ ಮಮ್ಮೂಟಿ ಸೇರಿದಂತೆ ಚಿತ್ರರಂಗದ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಲೀಂ ಅವರು ತಮ್ಮ ವೃತ್ತಿ ಜೀವನದುದ್ದಕ್ಕೂ ಹಲವು ವಿಭಿನ್ನ ಪಾತ್ರಗಳಲ್ಲಿ ನಟಿಸಿ ತಮ್ಮ ನಟನೆಯ ಮೂಲಕ ಅಜರಾಮರರಾಗಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ಉಲ್ಲೇಖಿಸಿದ್ದಾರೆ. ಮಲಯಾಳಂ ಚಿತ್ರರಂಗ ದಿಗ್ಗಜ ನಟನನ್ನು ಕಳೆದುಕೊಂಡಿದೆ ಎಂದು ಮುಖ್ಯಮಂತ್ರಿ ವಿಡಿ ಸತೀಸನ್ ಕಂಬನಿ ಮಿಡಿದಿದ್ದಾರೆ. ರಜೌರಿ ಜಿಲ್ಲೆಯಲ್ಲಿ ಕಾರ್ಯಾಚರಣೆಯ ಕರ್ತವ್ಯದ ವೇಳೆ ಪ್ರಾಣ ಕಳೆದುಕೊಂಡ ಲೆಫ್ಟಿನೆಂಟ್ ಬೀರೇಶ್ವರ್ ಗೋಸ್ವಾಮಿ ಅವರಿಗೆ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ. ಜಮ್ಮುವಿನ ವಾಯುಪಡೆ ನಿಲ್ದಾಣದಲ್ಲಿ ಪೂರ್ಣ ಮಿಲಿಟರಿ ಗೌರವಗಳೊಂದಿಗೆ ಪುಷ್ಪಗುಚ್ಛ ಇರಿಸಿ ಲೆಫ್ಟಿನೆಂಟ್ ಗವರ್ನರ್ ಸಿನ್ಹಾ, ಸೇನಾಪಡೆಯ ಹಿರಿಯ ಅಧಿಕಾರಿಗಳು, ಪೊಲೀಸ್ ಮತ್ತು ನಾಗರಿಕ ಅಧಿಕಾರಿಗಳು ಅಂತಿಮ ನಮನ ಸಲ್ಲಿಸಿದರು. ಬಳಿಕ ಅವರ ಪಾರ್ಥಿವ ಶರೀರವನ್ನು ಅಂತಿಮ ವಿಧಿವಿಧಾನಗಳಿಗಾಗಿ ಉತ್ತರಾಖಂಡದ ಅಲ್ಮೋರಾ ಜಿಲ್ಲೆಯಲ್ಲಿ ಇರುವ ಅವರ ಸ್ವಂತ ಗ್ರಾಮಕ್ಕೆ ಕೊಂಡೊಯ್ಯಲಾಯಿತು. ನಿನ್ನೆ ಸಂಜೆ ಗಂಭೀರ್ ಮುಗ್ಲಾನ್ ಬೆಲ್ಟ್ನ ದೋರಿಮಾಲ್ ಪ್ರದೇಶದಲ್ಲಿ ಭಯೋತ್ಪಾದನಾ ನಿರೋಧಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಆಳವಾದ ಕಂದಕಕ್ಕೆ ಜಾರಿ ಬಿದ್ದಿದ್ದರಿಂದ ಲೆಫ್ಟಿನೆಂಟ್ ಗೋಸ್ವಾಮಿ ಅವರು ಸಾವನ್ನಪ್ಪಿದ್ದರು. ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೆಡರೇಷನ್ SAFF ಚಾಂಪಿಯನ್ಶಿಪ್ ಗೆದ್ದು ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡವನ್ನು ಗಣ್ಯರು ಅಭಿನಂದಿಸಿದ್ದಾರೆ. ಗೋವಾದ ಮಡ್ಗಾಂನಲ್ಲಿ ನಿನ್ನೆ ನಡೆದ ರೋಚಕ ಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ಹಾಲಿ ಚಾಂಪಿಯನ್ ಬಾಂಗ್ಲಾದೇಶವನ್ನು 3-1 ಗೋಲುಗಳ ಅಂತರದಿಂದ ಸೋಲಿಸಿ ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಗಣ್ಯರು ತಂಡವನ್ನು ಅಭಿನಂದಿಸಿ ಮುಂದಿನ ಪ್ರಯತ್ನಗಳಿಗೆ ಶುಭ ಹಾರೈಸಿದ್ದಾರೆ. ನವ ಚಂಡೀಗಢದಲ್ಲಿ ನಡೆಯುತ್ತಿರುವ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯದ 2ನೇ ದಿನದ ಆಟದ ಅಂತ್ಯಕ್ಕೆ ಅಫ್ಘಾನಿಸ್ತಾನ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ಗಳಿಗೆ 113 ರನ್ ಗಳಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ಇಂದು 2ನೇ ದಿನದಾಟ ಮುಂದುವರಿಸಿ 8 ವಿಕೆಟ್ಗಳಿಗೆ 564 ರನ್ ಗಳಿಗೆ ಮೊದಲ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿತು. ಮಂಗೋಲಿಯಾದ ಉಲಾನ್ ಬಾತರ್ನಲ್ಲಿ ನಡೆಯುತ್ತಿರುವ

0: ಉಲಾನ್ ಬಾತರ್ ಮುಕ್ತ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾರತೀಯ ಕುಸ್ತಿಪಟುಗಳು ಉತ್ತಮ ಪ್ರದರ್ಶನವನ್ನು ಮುಂದುವರಿಸಿ ಇಂದು ಪುರುಷರ ಫ್ರೀ ಸ್ಟೈಲ್ ವಿಭಾಗದಲ್ಲಿ 2 ಚಿನ್ನದ ಪದಕ ಗೆದ್ದಿದ್ದಾರೆ. 61 ಕೆಜಿ ವಿಭಾಗದ ಫೈನಲ್ ಪಂದ್ಯದಲ್ಲಿ ದೀಪಕ್ ಅವರು ಕಜಕಿಸ್ತಾನದ ಅಸಿಲ್ ಐತಾಕಿನ್ ಅವರನ್ನು 6-0 ಅಂತರದಿಂದ ಮಣಿಸಿ ಚಿನ್ನದ ಪದಕ ಜಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ, ದ್ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಪರಾಮರ್ಶೆ. ದೇಶವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸ ಚಾಲಿತ ರಾಷ್ಟವಾಗಿ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ರಾಷ್ಟ ಪ್ರಶಸ್ತಿ ಪುರಸ್ಕೃತ ಮಲಯಾಳಂ ನಟ ಸಲೀಂ ಕುಮಾರ್ ನಿಧನ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರ ಸಂತಾಪ. ದಾಖಲೆಯ 6ನೇ ಬಾರಿ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ಭಾರತ ವನಿತೆಯರ ತಂಡ, ಗಣ್ಯರ ಅಭಿನಂದನೆ. ನವಚಂಡೀಗಢದಲ್ಲಿ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯ, 564 ರನ್ಗಳಿಗೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05. ಆಕಾಶವಾಣಿ
1: ಈಗ ಕೇಳಿ ಭಾಷಣ. ಮಹಿಳೆಯರ ಮಾನಸಿಕ ಆರೋಗ್ಯ ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ್ ಶೆಟ್ಟಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದು ನಾವು ಅಷ್ಟಾಗಿ ಚರ್ಚಿಸದ, ಆದರೆ ಪ್ರತಿ ಮನೆಯ ಅಸ್ತಿತ್ವಕ್ಕೆ ಕಾರಣವಾದ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಹಡೆದವ್ವ ಹೇಳುವಳು ಕಡಲಿಗೆ ಕಣ್ಣಿಲ್ಲ, ಹಡೆದವ್ವ ಹೇಳುವಳು ಕಡಲಿಗೆ ಕಣ್ಣಿಲ್ಲ, ನಡವ ಹಾದಿಗೆ ನಾಲಿಗೆ ಇಲ್ಲ, ನಡವ ಹಾದಿಗೆ ನಾಲಿಗೆ ಇಲ್ಲ. ಜನಪದರು ಮಹಿಳೆಯನ್ನು ಸಹನೆಯ ಸಾಕಾರ ಮೂರ್ತಿ ಎನ್ನುತ್ತಾರೆ. ಭೂಮಿಯಷ್ಟು ಸಹನೆ ಅವಳದು. ನಿಜ, ಮಹಿಳೆಯ ಸಹನೆ ಅವಳ ಶಕ್ತಿಯಾಗಬೇಕು ಹೊರತು ದೌರ್ಬಲ್ಯವಾಗಬಾರದು. ಸ್ನೇಹಿತರೆ, ಭೂಮಿಯ ಮೇಲೆ ಭಾರ ಹೆಚ್ಚಾದರೆ ಭೂಮಿಯು ಕೂಡ ಒಮ್ಮೊಮ್ಮೆ ಕಂಪಿಸುತ್ತದೆ. ನಮ್ಮ ಸಮಾಜದಲ್ಲಿ ಸಹನೆ ಎಂದರೆ ಎಲ್ಲವನ್ನೂ ಸಹಿಸಿಕೊಂಡು ಮೌನವಾಗಿರುವುದು ಎಂಬ ತಪ್ಪು ಕಲ್ಪನೆ ಇದೆ. ಆ ಮೌನದ ಹಿಂದೆ ಅವಳ ಮನಸ್ಸು ಪಡುವ ಪಾಡೇನು? ಎಲ್ಲವನ್ನೂ ಪರ್ಫೆಕ್ಟ್ ಮಾಡಬೇಕು ಎಂಬ ಒತ್ತಡದಲ್ಲಿ ಆರೋಗ್ಯ ಎನ್ನುವುದು ಕೇವಲ ಕಾಯಿಲೆಗಳಿಲ್ಲದೆ ಇರುವುದಷ್ಟೇ ಅಲ್ಲ, ಅದು ನಮ್ಮ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ನಿರ್ಧರಿಸುವ ಸ್ಥಿತಿ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಎಂದರೆ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕವಾಗಿ ಸಂಪೂರ್ಣ ಸದೃಢವಾಗಿರುವ ಸ್ಥಿತಿಯಾಗಿದೆ. ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡುತ್ತಿರುವ ಮತ್ತು ನಾವು ಯಾವುದೇ ರೋಗ ಅಥವಾ ದೈಹಿಕ ಅಸ್ವಸ್ಥತೆಯಿಂದ ಮುಕ್ತವಾಗಿರುವ ಸ್ಥಿತಿಯೇ ದೈಹಿಕ ಆರೋಗ್ಯ. ಇನ್ನು ಮಾನಸಿಕ ಆರೋಗ್ಯ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯವನ್ನು ಅರಿತುಕೊಳ್ಳುವ, ಜೀವನದ ಸಾಮಾನ್ಯ ಒತ್ತಡಗಳನ್ನು ನಿಭಾಯಿಸುವ ಮತ್ತು ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ನೀಡುವ ಸಾಮರ್ಥ್ಯವನ್ನು ಹೊಂದಿರುವುದಾಗಿದೆ. ಆರೋಗ್ಯವಂತ ದೇಹದಲ್ಲಿ ಮಾತ್ರ ಆರೋಗ್ಯವಂತ ಮನಸ್ಸಿರಲು ಸಾಧ್ಯ ಎಂಬ ನಾಣ್ಣುಡಿಯಂತೆ ಇವೆರಡೂ ಒಂದಕ್ಕೊಂದು ಪೂರಕವಾಗಿದೆ. ಆರೋಗ್ಯ ಎನ್ನುವುದು ಸುಂದರವಾದ ಜೀವನದ ಅಡಿಪಾಯ. ದೈಹಿಕ ಶಕ್ತಿಯ ಜೊತೆಗೆ ಮಾನಸಿಕ ನೆಮ್ಮದಿ ಇದ್ದಾಗ ಮಾತ್ರ ನಾವು ಸಂಪೂರ್ಣವಾಗಿ ಆರೋಗ್ಯವಂತರು ಎನಿಸಿಕೊಳ್ಳುತ್ತೇವೆ. ಇನ್ನು ಮುಖ್ಯವಾದ ವಿಷಯಕ್ಕೆ ಬರುವುದಾದರೆ, ಮಹಿಳೆಯರಲ್ಲಿ ಮಾನಸಿಕ ಆರೋಗ್ಯ ಕೆಡಲು ಕೇವಲ ಒಂದೇ ತರಹದ ಕಾರಣವಿರುವುದಿಲ್ಲ. ಇದು ಜೈವಿಕ ಮತ್ತು ಸಾಮಾಜಿಕ ವೈಯಕ್ತಿಕ ಅಂಶಗಳ ಸಂಪೂರ್ಣ ಮಿಶ್ರಣವಾಗಿದೆ. ಮಹಿಳೆಯರ ದೇಹದಲ್ಲಿ ಜೀವನದ ವಿವಿಧ ಹಂತಗಳಲ್ಲಿ ಉಂಟಾಗುವ ಹಾರ್ಮೋನ್ ಬದಲಾವಣೆಗಳು ನೇರವಾಗಿ ಅವಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ. ಋತುಚಕ್ರದ ಸಮಯದಲ್ಲಿ ಪ್ರತಿ ತಿಂಗಳು ಉಂಟಾಗುವ ಹಾರ್ಮೋನ್ ಏರುಪೇರುಗಳಿಂದ ಕೆಲವರಲ್ಲಿ ತೀವ್ರ ಕಿರಿಕಿರಿ ಅಥವಾ ಖಿನ್ನತೆ ಕಾಣಿಸಿಕೊಳ್ಳಬಹುದು. ಗರ್ಭಾವಸ್ಥೆ ಮತ್ತು ಹೆರಿಗೆ ನಂತರದ ಖಿನ್ನತೆ ಅನೇಕ ಮಹಿಳೆಯರನ್ನು ಕಾಡುತ್ತದೆ. ಇದನ್ನು ಸಮಾಜ

ಸರಿಯಾಗಿ ಗುರುತಿಸುವುದಿಲ್ಲ. ಹಾರ್ಮೋನ್ ಮಟ್ಟ ಕುಸಿದಾಗ ಆತಂಕ ಮತ್ತು ನಿದ್ರಾಹೀನತೆ ಸಾಮಾನ್ಯವಾಗಿ ಕಾಡುತ್ತದೆ. ಹತ್ತು ಹಲವಾರು ಹಂತಗಳನ್ನು ದಾಟಬೇಕಾದ ಸಂದರ್ಭದಲ್ಲಿ ಮಹಿಳೆಯರು ನಾನಾ ಒತ್ತಡಗಳಿಗೆ ಗುರಿಯಾಗುತ್ತಾಳೆ. ಕೆಲವೊಮ್ಮೆ ಒತ್ತಡಗಳಿಂದ ಹೊರಬರಲಾರದ ಪರಿಸ್ಥಿತಿಗಳಲ್ಲಿ ಸಿಕ್ಕಿಕೊಂಡು ಮಾನಸಿಕವಾಗಿ ತುಮುಲಗಳನ್ನು ಅನುಭವಿಸುತ್ತಾಳೆ. ಹೆಣ್ಣಾಗಿ ಹುಟ್ಟಿದ ಮೇಲೆ ಸಿಗುವಂಥ ಸನ್ಮಾನ ಮತ್ತು ಅವಮಾನಗಳು, ಕಾಳಜಿ ಮತ್ತು ನಿಷ್ಕಾಳಜಿ, ಸುರಕ್ಷೆ ಮತ್ತು ಅಸುರಕ್ಷೆ, ಅವಕಾಶ ಮತ್ತು ಅವಕಾಶ ವಂಚನೆ, ಇಂಥ ಹಲವಾರು ವಿಚಾರಗಳು ಹೆಣ್ಣಿನ ಮನಸ್ಥಿತಿಯನ್ನು ರೂಪುಗೊಳಿಸುತ್ತವೆ. ಭಾರತೀಯ ಸಮಾಜದಲ್ಲಿ ಜನಿಸಿದ ಮಗು ಹೆಣ್ಣು ಎಂದು ಗೊತ್ತಾದ ತಕ್ಷಣ ಒಂದು ಚೌಕಟ್ಟು ಅವಳಿಗಾಗಿ ನಿರ್ಮಿಸಲಾಗುತ್ತದೆ. ಆ ಒಂದು ಚೌಕಟ್ಟು ಅವಳ ಬದುಕನ್ನು ಒಂದು ಬೇರೆ ರೀತಿಯಾಗಿಯೇ ರೂಪಿಸುತ್ತೆ. ಹೀಗಾಗಿ ಅವಳ ವ್ಯಕ್ತಿತ್ವ ಅರಳೋದಕ್ಕೆ ಆಗದೇನೆ, ಆ ಚೌಕಟ್ಟಿನಿಂದ ಹೊರಗಡೆ ಬರೋಕೆ ಆಗದೇನೆ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ. ಮನಸ್ಸು ಮತ್ತು ದೇಹ ಒಂದಕ್ಕೊಂದು ಸಂಬಂಧ ಹೊಂದಿದೆ. ಆತಂಕ ಹೆಚ್ಚಾದಾಗ ಕಂಡುಬರುವ ದೈಹಿಕ ಲಕ್ಷಣಗಳಾದ ಎದೆ ಬಡಿತ ಹೆಚ್ಚಾಗುವುದು, ಉಸಿರಾಟದ ತೊಂದರೆ ಮತ್ತು ಕೈಕಾಲು ನಡುಗುವಿಕೆ ವ್ಯಕ್ತಿಯಲ್ಲಿ ಪ್ಯಾನಿಕ್ ಅಟ್ಯಾಕ್ ಭೀತಿಯನ್ನು ಹುಟ್ಟಿಸುತ್ತದೆ. ಈ ಭೀತಿಯೇ ಒಂದು ದೊಡ್ಡ ಮಾನಸಿಕ ಹೊರೆಯಾಗಿ ಪರಿಣಮಿಸುತ್ತದೆ. ಈ ಒಂದು ಆತಂಕದ ಕಾರಣದಿಂದಾಗಿ ಮಹಿಳೆಯರು ಸಮಾರಂಭಗಳಿಗೆ ಅಥವಾ ಜನರ ಗುಂಪಿನಿಂದ ದೂರ ಉಳಿಯಲು ಪ್ರಯತ್ನಿಸುತ್ತಾರೆ. ಇದು ನಮ್ಮಲ್ಲಿ ವಿಶ್ವಾಸವನ್ನು ಕುಂದಿಸುತ್ತದೆ. ವೃತ್ತಿಪರ ಕೆಲಸಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಕ್ಷೀಣಿಸುತ್ತದೆ. ಇತ್ತೀಚಿನ ಸಾಮಾಜಿಕ ಮಾಧ್ಯಮಗಳ ಪ್ರಭಾವದಿಂದಾಗಿ ತಾನು ಸುಂದರವಾಗಿ ಕಾಣುತ್ತಿಲ್ಲ ಅಥವಾ ತಾನು ಎಲ್ಲರಿಗಿಂತ ಹಿಂದೆ ಬಿದ್ದಿದ್ದೇನೆ ಎಂಬ ಕೀಳರಿಮೆ ಇಂದಿನ ಯುವತಿಯರಲ್ಲಿ ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತದೆ. ಪ್ರಸ್ತುತ ಈ ಒಂದು ಸನ್ನಿವೇಶದಲ್ಲಿ ಮಹಿಳೆಯರು ಹೆಚ್ಚಾಗಿ ಡಿಪ್ರೆಷನ್ ಮತ್ತು ಆಂಗ್ಸೈಟಿಸ್ ಎಂಬ ಸಮಸ್ಯೆಗೆ ಒಳಗಾಗುತ್ತಿದ್ದಾರೆ. ಸರ್ವೆ ಪ್ರಕಾರ 30% ಮಹಿಳೆಯರು ಈ ಕಾಯಿಲೆಗೆ ಒಳಗಾಗುತ್ತಿದ್ದಾರೆ. ಮಾನಸಿಕ ಕಾಯಿಲೆಗಳು ಮೆದುಳಿನ ರಾಸಾಯನಿಕ ವಸ್ತುಗಳ ಏರುಪೇರಿನಿಂದ ಆಗುವಂಥವು. ಸ್ನೇಹಿತೆಯರೇ, ಒಂದು ಸಮಸ್ಯೆ ಇದೆ ಎಂದರೆ ಅದರ ಹಿಂದೆ ಪರಿಹಾರ ಕೂಡ ಇದ್ದೇ ಇರುತ್ತದೆ. ಮಾನಸಿಕ ಕಾಯಿಲೆ ಬಗ್ಗೆ ಕೀಳರಿಮೆ ಬೇಡ, ಇದಕ್ಕೆ ಪರಿಹಾರವೂ ಉಂಟು. ಅದು ಕೂಡ ಆ ಪರಿಹಾರ ನಮ್ಮಲ್ಲಿಯೇ ಇದೆ. ನಾನೊಬ್ಬಳು ಸಾಹಿತಿಯಾಗಿ ಹೇಳಬಯಸುವುದು ಏನೆಂದರೆ, ನಾವು ಆರೋಗ್ಯವಾಗಿದ್ದರೆ ಮಾತ್ರ ನಮ್ಮ ಕುಟುಂಬ ಚೆನ್ನಾಗಿ ನೋಡಿಕೊಳ್ಳಬಲ್ಲೆ ಎಂಬ ಸತ್ಯವನ್ನು ನಾವು ಅರಿಯಬೇಕು. 12ನೇ ಶತಮಾನದ ಶ್ರೇಷ್ಠ ವಚನಕಾರ್ತಿ ಅಕ್ಕ ಮಹಾದೇವಿ ಹೇಳುವಂತೆ, ತಾನು ಒಲಿದರೆ ಜಗವೆಲ್ಲ ಒಲಿದಂತೆ, ತಾನು ಒಲಿದರೆ ಜಗವೆಲ್ಲ ಒಲಿದಂತೆ, ತಾನು ಮೈಮರೆತರೆ ಜಗವೆಲ್ಲ ಮರೆತಂತೆ, ತಾನು ಮೈಮರೆತರೆ ಜಗವೆಲ್ಲ ಮರೆತಂತೆ, ತಾನು ಒಲಿದು ತನ್ನ ತಾನರಿದರೆ ಚನ್ನ ಮಲ್ಲಿಕಾರ್ಜುನನೆಂಬುವುದು ಬಿಟ್ಟು ಬೇರಿಲ್ಲ ಕಾಣ ಪ್ರಭುವೆ. ಅಂದರೆ ನಾನು ದಣಿವಿಲ್ಲದ ಯಂತ್ರವಲ್ಲ, ಭಾವನೆಗಳ ಸಂಚಯ. ನಾನು ಸುಸ್ಥಿತಿಯಲ್ಲಿದ್ದರೆ ಮಾತ್ರ ನನ್ನವರು ಸುಭದ್ರ ಎಂದು ಅರಿತು ದಿನದ 24 ಗಂಟೆಯಲ್ಲಿ ಕನಿಷ್ಠ 1 ಗಂಟೆಯನ್ನು ನಮಗಿಷ್ಟವಾದ ಹವ್ಯಾಸಗಳಿಗೆ ಮೀಸಲಿಡಬೇಕು. ಮಹಿಳೆಯರು ಹೆಚ್ಚಾಗಿ ಮೊದಲು ಮನೆಯವರಿಗೆಲ್ಲರಿಗೂ ಊಟವನ್ನು ಬಡಿಸಿ ಕೊನೆಯಲ್ಲಿ ಉಳಿದಿದ್ದನ್ನು ತಿನ್ನುವ ಅಭ್ಯಾಸ ಹೊಂದಿದ್ದಾರೆ. ಆದರೆ ನೆನಪಿಡಿ, ಬಡಿಸುವ ಕೈಗಳಿಗೆ ಮೊದಲು ಶಕ್ತಿ ಬೇಕು. ಪೌಷ್ಟಿಕ ಆಹಾರವು ಕೇವಲ ಹಸಿವನ್ನಲ್ಲ, ನಮ್ಮ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಹೀಗಾಗಿ ಪೌಷ್ಟಿಕ ಆಹಾರ ಮತ್ತು ಕನಿಷ್ಠ 7 ಗಂಟೆಗಳ ನಿದ್ದೆ ಮಾನಸಿಕ ಸಮತೋಲನಕ್ಕೆ ಅಡಿಪಾಯವಾಗಿದೆ. ಮಹಿಳೆಯರು ಹೆಚ್ಚಾಗಿ ಸಂಸಾರದ ಮರ್ಯಾದೆ ಅಥವಾ ಇನ್ನೊಬ್ಬರಿಗೆ ಯಾಕೆ ತೊಂದರೆ ಎಂದು ತಮ್ಮ ನೋವನ್ನು ನುಂಗಿಕೊಳ್ಳುತ್ತಾರೆ. ಆದರೆ ನೆನಪಿಡಿ, ನುಂಗಿದ ನೋವು ಅಮೃತವಾಗುವುದಿಲ್ಲ, ಅದು ಖಿನ್ನತೆ ಎಂಬ ವಿಷವಾಗುತ್ತದೆ. ಮಾತು ಮನಸ್ಸಿನ ಚಿಕಿತ್ಸೆ ಇದ್ದಂತೆ, ಆಪ್ತರ ಮುಂದೆ ಮನಬಿಚ್ಚಿ ಮಾತನಾಡುವುದು ಸೋಲಲ್ಲ, ಅದು ಚೇತರಿಕೆಯ ಮೊದಲ ಹೆಜ್ಜೆ. ಹೀಗಾಗಿ ಮನಸ್ಸಿನ ವಿಚಾರಗಳನ್ನು ಹಂಚಿಕೊಳ್ಳಿ. ಮಹಿಳೆ

ಮಹಿಳೆಯರು ಹೆಚ್ಚಾಗಿ ಮಲ್ಟಿಟಾಸ್ಕಿಂಗ್ ಎಂಬ ಹೆಸರಿನಲ್ಲಿ ಎಲ್ಲವನ್ನೂ ತಾವೇ ಮಾಡಲು ಹೋಗುತ್ತಾರೆ. ಆದರೆ ಎಲ್ಲವನ್ನು ಮಾಡಲು ಹೋಗಿ ಯಾವುದನ್ನು ಸರಿಯಾಗಿ ಮಾಡಲಾಗದೆ ಮನಸ್ಸು ಸೋಲುವ ಬದಲು ನಮಗೆ ಸಾಧ್ಯವಿರುವುದನ್ನು ಮಾತ್ರ ಒಪ್ಪಿಕೊಂಡು ಅದನ್ನು ಪ್ರೀತಿಯಿಂದ ಮಾಡುವುದು ಲೇಸು. ನನಗೆ ಇದು ಸಾಧ್ಯವಿಲ್ಲ ಎಂದು ವಿನಮ್ರವಾಗಿ ಹೇಳುವುದು ನಿಮ್ಮ ಗೌರವವನ್ನು ಕಡಿಮೆ ಮಾಡುವುದಿಲ್ಲ, ಬದಲಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ. ಇಂದಿನ ಕಾಲದ ಮಹಿಳೆಯರು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಇತರರ ಬದುಕನ್ನು ನೋಡಿ ತಮ್ಮನ್ನು ತಾವು ಹೋಲಿಸಿಕೊಂಡು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ. ಪ್ರತಿಯೊಬ್ಬ ಮಹಿಳೆಯೂ ವಿಶಿಷ್ಟ. ನಮ್ಮ ಸಾಮರ್ಥ್ಯವೇ ನಮಗೆ ಸಾಟಿ. ನಮ್ಮನ್ನು ನಾವು ಪ್ರೀತಿಸುವುದು ಮಾನಸಿಕ ಆರೋಗ್ಯದ ಪ್ರಮುಖ ಹೆಜ್ಜೆ. ನಾವು ಮಹಿಳೆಯರು ಹಲವಾರು ಬಾರಿ ಸಂಸಾರದ ನಡುವೆಯೂ ಒಂಟಿತನವನ್ನು ಅನುಭವಿಸುತ್ತೇವೆ. ಅಂತಹ ಸಮಯದಲ್ಲಿ ಪುಸ್ತಕವೊಂದು ಮೌನವಾಗಿ ಮಾತನಾಡುವ ಗೆಳತಿ ಇದ್ದಂತೆ. ಆ ಗೆಳತಿ ನಮ್ಮನ್ನು ಟೀಕಿಸುವುದಿಲ್ಲ, ಬದಲಿಗೆ ಜಗತ್ತಿನ ಯಾವುದೋ ಮೂಲೆಯ ಜ್ಞಾನವನ್ನು ನಮ್ಮ ಮಡಿಲಿಗೆ ತರುತ್ತಾಳೆ. ಈ ಆಪ್ತತೆ ಒಂಟಿತನದಿಂದ ಬರುವ ಖಿನ್ನತೆಯನ್ನು ದೂರ ಮಾಡುತ್ತಾಳೆ. ಮಹಿಳೆಯರಲ್ಲಿ ಎಲ್ಲವೂ 100% ಎಲ್ಲೋ ಪರಿಪೂರ್ಣವಾಗಿರಬೇಕು ಎಂಬ ಆಸೆ ಇರುತ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ವಾಸ್ತವದ ಸ್ಥಿತಿಯನ್ನು ಕೂಡ ಸರಿಯಾಗಿ ಬದುಕುವುದಿಲ್ಲ. ಈ ಕುರಿತು ಸರ್ವಜ್ಞ ಹೇಳಿದ ತ್ರಿಪದಿ ಇಲ್ಲಿ ನೋಡೋಣ. ಬಂದ ಸುಖವನ ಉಂಡು, ಬಂದ ಸುಖವನು ಉಂಡು ಹೋದ ದುಃಖವ ನೆನೆಯ. ದಂದದಲ್ಲಿ ಬಾಳುವವನೇ ಜಾಣ, ದಂದದಲ್ಲಿ ಬಾಳುವವನೇ ಜಾಣ. ಹಳೆಯ ಸೋಲುಗಳನ್ನು ನೆನೆಯದೆ ಮತ್ತು ಮುಂದಿನ ಪರಿಪೂರ್ಣತೆಯ ಬಗ್ಗೆ ಆತಂಕ ಪಡದೆ ವರ್ತಮಾನದ ಜೀವನವನ್ನು ಸಂತೋಷದಿಂದ ಬದುಕುವುದು ಮನಸ್ಸಿನ ಆರೋಗ್ಯದ ರಾಮಬಾಣವಿದ್ದಂತೆ. ಮಾನಸಿಕವಾಗಿ ಆರೋಗ್ಯವಾಗಿರಲು ಮನೆಗೆ ಬಂದ ನಂತರ ಅಥವಾ ರಾತ್ರಿ 8 ಗಂಟೆಯ ನಂತರ ಕಚೇರಿಯ ಇಮೇಲ್ ಅಥವಾ ಫೋನ್ ಕರೆಗಳಿಗೆ ಪ್ರತಿಕ್ರಿಯಿಸದೇ ಇರುವುದು ಅಭ್ಯಾಸ ಮಾಡಿಕೊಳ್ಳಿ. ಮಾನಸಿಕವಾಗಿ ಆಫ್ಲೈನ್ ಆಗುವುದು ಮೆದುಳಿನ ಚೇತರಿಕೆಗೆ ಬಹಳ ಮುಖ್ಯವಾಗಿದೆ. ದೈಹಿಕ ಗಾಯಕ್ಕೆ ನಾವು ಹೇಗೆ ಮುಲಾಮು ಹಚ್ಚುತ್ತೇವೋ ಹಾಗೆಯೇ ಮನಸ್ಸಿನ ಗಾಯಗಳಿಗೆ ಅಥವಾ ಗೊಂದಲಗಳಿಗೆ ತಜ್ಞರ ಸಲಹೆ ಪಡೆಯುವುದು ಅಗತ್ಯ. ಮನೋವೈದ್ಯರು ನಮ್ಮ ಆಲೋಚನಾ ಕ್ರಮವನ್ನು ಬದಲಿಸಲು ವೈಜ್ಞಾನಿಕ ಮಾರ್ಗಗಳನ್ನು ಕಲಿಸಿಕೊಡುತ್ತಾರೆ. ಇದು ದೀರ್ಘಕಾಲದ ಮಾನಸಿಕ ಆರೋಗ್ಯಕ್ಕೆ ಭದ್ರ ಬುನಾದಿ ನೀಡುತ್ತದೆ. ಸ್ನೇಹಿತರೆ, ಮಹಿಳೆಯರ ಮನಸ್ಸು ಒಂದು ಸಂಸಾರದ ಆಧಾರ ಸ್ತಂಭವಿದ್ದಂತೆ. ಸ್ತಂಭ ಭದ್ರವಾಗಿದ್ದಾಗ ಮಾತ್ರ ಇಡೀ ಮನೆ ಸುರಕ್ಷಿತವಾಗಿರುತ್ತದೆ. ನಾವು ಎಲ್ಲರಿಗಾಗಿ ಬದುಕುವ ನಡುವೆ ನಮಗಾಗಿ ಬದುಕುವುದನ್ನು ಮರೆಯಬಾರದು. ನಮ್ಮ ಮಾನಸಿಕ ಆರೋಗ್ಯವು ಕೇವಲ ನಮ್ಮ ವೈಯಕ್ತಿಕ ವಿಚಾರವಲ್ಲ, ಅದು ಒಂದು ಸುಸ್ಥಿರ ಸಮಾಜದ ಬುನಾದಿಯಾಗಿದೆ. ಕಣ್ಣೀರು ಹಾಕುವುದೂ ದೌರ್ಬಲ್ಯವಲ್ಲ, ಅದು ತುಂಬಿ ಹರಿಯುವ ಮನಸ್ಸಿನ ಭಾರವನ್ನು ಇಳಿಸಿಕೊಳ್ಳುವ ಒಂದು ಮಾರ್ಗ. ಭಾವನೆಗಳನ್ನು ಅದುಮಿಟ್ಟುಕೊಳ್ಳುವ ಬದಲು ಅವುಗಳನ್ನು ಬರವಣಿಗೆಯ ಮೂಲಕವೋ ಅಥವಾ ಸಂವಹನದ ಮೂಲಕವೋ ಜೀವ ನೀಡಿ ಮೌನಕ್ಕಿಂತ ಮಾತು ಮತ್ತು ಅಕ್ಷರಗಳಿಗೆ ಮನಸ್ಸಿನ ನೋವನ್ನು ಗುಣಪಡಿಸುವ ಶಕ್ತಿಯಿದೆ. ಇನ್ನು ಕೊನೆಯದಾಗಿ ಹೇಳಬೇಕೆಂದರೆ, ಮಹಿಳೆಯ ಮಾನಸಿಕ ಆರೋಗ್ಯ ಎನ್ನುವುದು ಕೇವಲ ವೈದ್ಯಕೀಯ ವಿಷಯವಲ್ಲ, ಅದು ಪ್ರೀತಿ, ಗೌರವ ಮತ್ತು ಸಹಾನುಭೂತಿಯ ಸಂಕೇತ. ಒಂದು ಮನೆ ಬೆಳಗಬೇಕಾದರೆ ದೀಪಕ್ಕೆ ಎಣ್ಣೆ ಮತ್ತು ಬತ್ತಿ ಎಷ್ಟು ಮುಖ್ಯವೋ, ಒಂದು ಕುಟುಂಬ ಸುಖವಾಗಿರಬೇಕಾದರೆ ಆ ಮನೆಯ ಮಹಿಳೆಯ ಮಾನಸಿಕ ನೆಮ್ಮದಿಯೂ ಅಷ್ಟೇ ಮುಖ್ಯ. ನಾವು ಇತರಿಗಾಗಿ ಕರಗುವ ಮೇಣದ ಬತ್ತಿಯಾಗುವುದು ಬೇಡ, ಬದಲಾಗಿ ಎಲ್ಲರಿಗೂ ಬೆಳಕು ನೀಡುತ್ತಾ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಸೂರ್ಯನಂತಾಗೋಣ. ನಮ್ಮ ಕನಸುಗಳು, ನಮ್ಮ ಹವ್ಯಾಸಗಳು ಮತ್ತು ನಮ್ಮ ನಗು, ಇವುಗಳಿಗೆ ಯಾವುದೇ ಕಾರಣಕ್ಕೂ ವಿರಾಮ ನೀಡಬೇಡಿ. ನೆನಪಿಡಿ, ಸದೃಢ ಮನಸ್ಸಿನ ಮಹಿಳೆಯೇ ಈ ಮನುಕುಲದ ಆಸ್ತಿಯಾಗಿದೆ. ಬನ್ನಿ,

0: ಇಂದಿನಿಂದಲೇ ನಮ್ಮ ಮನಸ್ಸಿನ ಅಂಗಳದಲ್ಲಿ ಆತಂಕದ ಕಳೆಯನ್ನು ಕಿತ್ತೆಸೆದು ಆತ್ಮವಿಶ್ವಾಸದ ಹೂಗಳನ್ನು ಬೆಳೆಸೋಣ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ನಮ್ಮ ನೆಮ್ಮದಿ ನಮ್ಮ ಆಯ್ಕೆಯಲ್ಲಿದೆ. ಸೋಲಿಗೆ ಹೆದರೆದಿರು, ಸೋಲಿಗೆ ಹೆದರೆದಿರು, ಸವಾಲಿಗೆ ಬೆದರೆದಿರು, ಸೋಲಿಗೆ ಹೆದರದಿರು, ಸವಾಲಿಗೆ ಬೆದರೆದಿರು. ನಮ್ಮೊಳಗಿನ ಚೈತನ್ಯಕ್ಕೆ ಮಿತಿಯೇ ಇಲ್ಲ, ನಮ್ಮೊಳಗಿನ ಚೈತನ್ಯಕ್ಕೆ ಮಿತಿಯೇ ಇಲ್ಲ. ಇಲ್ಲಿ ಮನದ ಶಾಂತಿಯೇ ಮಂತ್ರ, ಇಲ್ಲಿ ಮನದ ಶಾಂತಿಯೇ ಮಂತ್ರ. ನಗುವೇ ನಮ್ಮ ಮಂತ್ರ, ನಗುವೇ ನಮ್ಮ ಮಂತ್ರ. ಈ ಬದುಕಿನ ಪಯಣ ನಮ್ಮೆಲ್ಲರಿಗೂ ಶುಭವಾಗಲಿ, ಈ ಬದುಕಿನ ಪಯಣ ನಮ್ಮೆಲ್ಲರಿಗೂ ಶುಭವಾಗಲಿ.
1: ಇದುವರೆಗೆ ಮಹಿಳೆಯ ಮಾನಸಿಕ ಆರೋಗ್ಯದ ಕುರಿತು ಭಾಷಣ ಕೇಳಿದಿರಿ. ಮಾತನಾಡಿದವರು ವಿದ್ಯಾ ಕಲ್ಯಾಣ ಶೆಟ್ಟಿ. ಸಂಕಲನ ಸವಿತಾ ದೇಶ್ಮುಖ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 8:48. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಅರಿಶಿಣ ಕುಂಕುಮ ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ದರಾ ಬೇಂದ್ರೆ ವಿರಚಿತ ಈ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಯಾವ ಭಾಷೆಯು ಮೇಲಲ್ಲ, ಯಾವ ಭಾಷೆಯು ಕೀಳಲ್ಲ.
1: ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ, ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ.
0: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಆಕಾಶವಾಣಿ ಸಮಯ ಆಗಲಿದೆ 8:45. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 9:15. ಎಂ ಗುರುರಾಜ್ ಅವರು ಹಾಡಿರುವ ಭಾವಗೀತೆಗಳು ಆರಂಭದಲ್ಲಿ ಕೇಳಿ. ಪ್ರೊಫೆಸರ್ ನಿಸಾರ್ ಅಹಮದ್ ವಿರಚಿತ ಒಂದು ಭಾವಗೀತೆ, ನಾದವಿರದ ಬದುಕೆ ಉನ್ಮಾದ ಕೋರಬೇಡ.

ಕೇಳ್ತಾ ಇದ್ದೀರಾ ಎಂ ಗುರುರಾಜ್ ಅವರು ಹಾಡಿರುವ ಭಾವಗೀತೆಗಳನ್ನ. ಇನ್ನು ಮುಂದೆ ಕೇಳಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ವಿರಚಿತ ಒಂದು ಭಾವಗೀತೆ, ಎಲೆಗಳು ನೂರಾರು ಭಾವದ ಎಲೆಗಳು ನೂರಾರು.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಕೇಳಿ ಸುಬ್ರಾಯ ಚುಕ್ಕಾಡಿ ವಿರಚಿತ ಭಾವಗೀತೆ ಮುನಿಸು ತರವೇ ಮುಗದೆ ಹಿತವಾಗಿ ನಗಲೂ ಬಾರದೆ.

ಇದುವರೆಗೆ ಎಂ ಗುರುರಾಜ್ ರಾವ್ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳಿದರೆ. ಸಮಯ ಆಗಿದೆ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಯುವ ವಾಣಿ.

ಇದುವರೆಗೆ ಯುವವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಸಮಯ ಆಗಲಿದೆ 10 ಗಂಟೆ. ಇನ್ನು ಮುಂದೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30 ಚಿಂತನ ಭಾರತಿ ವಸ್ತ್ರದವರಿಂದ ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು ಎಚ್ಎಸ್ ಭಾಗ್ಯ ಅವರಿಂದ. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 8:35 ಆಕಾಶ ಬುಟ್ಟಿ ನಿವೃತ್ತ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾಕ್ಟರ್ ಜಯಪ್ರಕಾಶ್ ರಾವ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಸ್ವರ ಸ್ಮೃತಿ ಬೆಂಗಳೂರು ಆಕಾಶವಾಣಿ ಕೇಂದ್ರ May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸಂಗೀತ

ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ. ವಿದ್ವಾನ್ ರಮಣ ಬಾಲಚಂದ್ರನ್ ಅವರ ವೇಣುವಾದನವನ್ನ ಆಲಿಸುವರಿ. ಪಕ್ಕವತೆ ಸಹಕಾರದಲ್ಲಿ ಮೃದಂಗ ವಿದ್ವಾನ್ ಅರ್ಜುನ್ ಕುಮಾರ್, ಖಂಜರ ವಿದ್ವಾನ್ ಜಿ ಗುರುಪ್ರಸನ್ನ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ನೇತ್ರಾಲಯ ಬೆಂಗಳೂರು. 12:05 ಗಾನಗಂಗೆ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. 12:05 ವನಿತಾ ವಿಹಾರ, ಲೇಖಕಿ ಹಾಗೂ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ. ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ, ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ಇಂದು ಮಂಜುನಾಥ್. ಇನ್ನು ಸಂಜೆಯ ಕಾರ್ಯಕ್ರಮಗಳಲ್ಲಿ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದಿಂದ, 6:21 ಕೃಷಿ ರಂಗ, ರೈತರಿಗಾಗಿ ಲಭ್ಯವಿರುವ ಸ್ಟಾರ್ಟ್ಅಪ್ ಅವಕಾಶಗಳು, ಈ ಕುರಿತು ಡಾಕ್ಟರ್ ಬಿ ನಾರಾಯಣ ಸ್ವಾಮಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಆನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾಗಡಿ ತಾಲೂಕು ಹೇಳಿಗೆ ಹಳ್ಳಿಯ ಉಮೇಶ್ ಹಾಗೂ ಸಂಗಡಿಗರಿಂದ ಕೋಲಾಟದ ಪದ. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ವರ್ಷ ಬಿ ಸುರೇಶ್ ಅವರು ಹಾಡಿರುವ ಭಾವಗೀತೆಗಳು. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರ್ಚನಾ ರಾಯ್ ಅವರಿಂದ ಬಾನ್ಸುರಿ ವಾದನ, ತಬಲ ಪೃಥ್ವೀಶ್ ಕುಂಬ್ಳೆ. 10:00 ವನಿತಾ ವಿಹಾರ, ಶಿಕ್ಷಣ ಅಂದು ಇಂದು ಜೀವನ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ ಕುರಿತು ಲೇಖಕಿ ಆಧ್ಯಾತ್ಮ ಚಿಂತಕಿ ಅರುಣಾ ಉದಯ್ ಭಾಸ್ಕರ್ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ, ವಿಷಯ ಕಿಸಾನ್ ಸಶಕ್ತೀಕರಣ. ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿವೆ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meter ಅಂದರೆ 612 kHz. ಸಮಯ ಆಗಲಿದೆ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.